ಆಕಾಶವಾಣಿ ಮಡಿಕೇರಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಶ್ರೋತೃಗಳಿಗೆಲ್ಲ ಶುಭ ಮುಂಜಾವ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 8ನೇ ದಿನ, ಅಂದರೆ 2026ನೇ ಸವಿ, ಆಗಸ್ಟ್ ತಿಂಗಳ 30ನೇ ತಾರೀಕು ಭಾನುವಾರ. ಈಗ ಸಮಯ 5:56:43.

ಇಂದಿನ ಈ ಪ್ರಸಾರ ಕಾರ್ಯದಲ್ಲಿ ನಿಮ್ಮೊಂದಿಗೆ ನಾನು ವಿಶಾಲಾಕ್ಷಿ. ಶುಭ ನುಡಿ. ಯಾರಿಗೆ ಸೇವೆಯ ಅಗತ್ಯವಿದೆ ಅವರಿಗೆ ಅದನ್ನು ಪ್ರಾಮಾಣಿಕವಾಗಿ ಮಾಡು, ಆದರೆ ಅವರು ಅದನ್ನು ಪ್ರಶಂಸೆ ಮಾಡಲಿ ಎಂದು ಬಯಸಬೇಡ. ಹೀಗೆಂದವರು ರವೀಂದ್ರನಾಥ ಠಾಕೂರ್. ಶುಭ ನುಡಿ ಆಲಿಸಿದಿರಿ.

ಆಕಾಶವಾಣಿ ಮಡಿಕೇರಿ ಶ್ರೋತೃಗಳೇ, ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣ. ನಂತರ 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ. ಇಂದು ರಾತ್ರಿ 8:00 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇನ್ನುಳಿದಂತೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು ಹೀಗಿವೆ. ಇಂದು ಬೆಳಿಗ್ಗೆ 6:10 ಭಕ್ತಿಗೀತೆಗಳ ಕಾರ್ಯಕ್ರಮ ಉದಯರಾಗ. ರೈತರಿಗೆ ಸಲಹೆ 6:35. 7:47 ಸುದ್ದಿ ಸಮಾಚಾರ. ಪ್ರಾಯೋಜಕರು ಅದ್ವೈತ್ ಹುಂಡಾಯ್. ಇಂದು ಬೆಳಿಗ್ಗೆ 8:50 ಬೆಂಗಳೂರು ಕೇಂದ್ರದಿಂದ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ನಮ್ಮ ನಿಲಯದಿಂದ ಕೊಡವ ಸಿರಿ ಇಕ್ಕಾಯ್ತು ಕೊಡವ ತಕ್ಕಕ್ಕೆ ತರ್ಜಮೆ ಆನ ದೇಶರತರ ಕೇಳಿಪಡ ಕನಕದಾಸರ ಕಾವ್ಯ ಪರಿಚಯ ಸೋದಾಹರಣ ಭಾಷಣ ನಾಗೇಶ್ ಕಾಲೂರ್ ಅವರಿಂದ, ನಿರ್ಮಾಣ ಬಾಳೇಡ ದಿವ್ಯಾ ಮಂದಪ್ಪ. ಕನ್ನಡ ಚಿತ್ರಗೀತೆಗಳು 9:35 ಯುವವಾಣಿ ದಿಕ್ಸೂಚಿ ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳ ಕುರಿತ ಕಾರ್ಯಕ್ರಮ. ಪ್ರಸ್ತುತಿ ಸಂತೋಷ್ ಕೆ ಎನ್. ಇಂದು ಬೆಳಿಗ್ಗೆ 10:00 ಚಿಣ್ಣರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ. ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ, ನಿರ್ವಹಣೆ ಎಂ ಶಕುಂತಲ. ಗಾನ ಭಜನ 10:30. ಇನ್ನು ಬೆಂಗಳೂರು ಕೇಂದ್ರದಿಂದ ಸಹ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೀಗಿವೆ. 12:05 ವನಿತಾ ವಿಹಾರದಲ್ಲಿ ಕೃಷ್ಣಂ ಒಂದೇ ಜಗದ್ಗುರು. ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು ಕುರಿತು ಡಾ ಪ್ರಸಾದ್ ಬಿ ಎಸ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇಂದು 1:00

ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ. ಇದರಲ್ಲಿ ಪಿಎಂ ಕೃಷಿ ಸಿಂಚನ್ ಯೋಜನೆಯಲ್ಲಿ ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ. 1:20 ಅಮರಧ್ವನಿ, ರೂಪಕ ಮಂಜನೀರಿದ ವಾಣಿ, ನಿರ್ಮಾಣ ವಿಎಂ ಜಗದೀಶ್. 1:40 ಪ್ರಚಲಿತ, ಶ್ರೋತೃಗಳು ಗಮನಿಸಿ, ಇಂದು ಮಧ್ಯಾಹ್ನ 3 ಗಂಟೆಗೆ ಗೀತಾ ಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ, ಪ್ರಸ್ತುತಿ ವಿಶ್ವನಾಥ್, ನಿರ್ವಹಣೆ ಎಂ ಶಕುಂತಲ. ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು, ಈ ಮಾಲಿಕೆಯಲ್ಲಿ ಕುಶಾಲ್ ನಗರ ದೊಡ್ಡ ಹರವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜು ಭಾರ್ಗವಿ ಅವರೊಂದಿಗೆ ಮಾತುಕತೆ. ಇವರನ್ನು ಮಾತನಾಡಿಸುತ್ತಾರೆ ಪಿಎಂ ಜಗದೀಶ್. ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪು ನಿನಾದ 4:30. ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು, ನಿರ್ವಹಣೆ ಎಂ ಶಕುಂತಲ. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ ಕಾರ್ಯಕ್ರಮ. ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ 6 ಗಂಟೆಗೆ. 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಸಂಜೆ 6:51 ಕೃಷಿರಂಗದಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಕೆಟಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:20 ಸುದ್ದಿ ಚಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. 7:45 ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತದಲಭಾಗಿ. 9:30 ಯುವವಾಣಿ ಸಾಹಸಿ ಮಹಿಳೆ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ. 10:00 ರವಿ ವಾಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ. ಇದುವರೆಗೆ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:05 ವಾಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ ವಾರ್ತೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವಿಜಯನಾರಸಿಂಹ ಅವರ ರಚನೆ, ಎಸ್ ಜಾನಕಿ ಅವರ ಸ್ವರದಲ್ಲಿ. ಕಾಶಿಯಿಂದ ಬಂದನೆಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ.

ಪೂರ್ಣಾನಂದ ಸ್ವಾಮಿ ಅವರ ರಚನೆ. ಸ್ವಾಮಿ ಬಳಿಕಾಟು ನಂಗಡ ಈಶ್ವರ ಈಗ್ಗುತಪ್ಪನು. ಹಾಡಿದರೆ ರಾಣಿ ದೇವಯ್ಯ ಮತ್ತು ಸುಧಾ ಪ್ರಸಾದ್.

ಭಾರತದ ಭಾಗ್ಯ ನೀನು ದೇವಗಂಗೆಯೇ, ತೆಂಕಣದ ಪುಣ್ಯಗಂಗೆ ಕಾವೇರಿಯೇ. ಬಾರಿಯಂಡ ಜೋಯಪ್ಪ ಅವರ ರಚನೆ, ಶ್ವೇತಾ ಮತ್ತು ಚರಣ್ ರಾಜ್ ಮಳೆಬಾಹು ಅವರ ಧ್ವನಿಯಲ್ಲಿ.

0: ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾದುದು. ತಾಯಿಯನ್ನು ಗೌರವಿಸೋಣ, ಭೂಮಿ ತಾಯಿಯನ್ನು ಪ್ರೀತಿಸೋಣ.
1: ನೋಡು ನೋಡು ನೋಡು ನಮ್ಮ ಬಾವುಟ, ವಾನ ಬಯಲ ನೇರಿತಲ್ಲಿ ನಮ್ಮ ಬಾವುಟ.
0: ರಾಷ್ಟ್ರಗೀತೆ, ರಾಷ್ಟ್ರಧ್ವಜ ಮತ್ತು ಸಂವಿಧಾನವನ್ನು ಗೌರವಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಭರತ ಭೂಮಿ ನಮ್ಮ ಜನ್ಮದಾತೆ. ದೇಶದ ಗೌರವ ರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಜಾತಿ ಮತ ಪಂಥಗಳ ಅಡ್ಡಗೋಡೆಯನ್ನು ತೊಡೆದುಹಾಕಿ ಏಕತೆಯಿಂದ ರಾಷ್ಟ್ರ ರಕ್ಷಣೆಗಾಗಿ ದುಡಿಯೋಣ.

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 6:30 ನಮ್ಮ ಮುಂದಿನ ಕಾರ್ಯಕ್ರಮ. ಇದೀಗ ಬೆಂಗಳೂರು ಕೇಂದ್ರದಿಂದ
1: ಸಮಯ 6:30 ಆಕಾಶವಾಣಿ ಚಿಂತನ ರಾಧಾ ಪ್ರಕಾಶ್ ಅವರಿಂದ.
2: ನಮಸ್ಕಾರ ಅಂದರೆ ಗೌರವ ಸೂಚಕವಾಗಿ ಕೈ ಮುಗಿದು ತಲೆ ಬಾಗುವುದು ಎಂದರ್ಥ. ನಮಸ್ಕಾರಕ್ಕೆ ಶರಣು, ವಂದನೆ ಪದಗಳೂ ಸೇರಿವೆ. ಹಾಗೇನೆ ವಿವಿಧ ಬಗೆಯಲ್ಲಿ ನಮಸ್ಕಾರ ಹೇಳುವುದು ಕೂಡ ವಾಡಿಕೆಯಲ್ಲಿದೆ. ನಮಸ್ಕಾರ ದೇವರು, ನಮಸ್ಕಾರ ಬುದ್ಧಿ, ನಮಸ್ಕಾರ ಸ್ವಾಮಿ, ನಮಸ್ಕಾರ ಗುರು, ಹೀಗೆ ಇತ್ಯಾದಿ. ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶವೆಂದರೆ ನಮಸ್ಕಾರವನ್ನು ಹೇಳುವ ರೀತಿ, ಮಾಡುವ ವಿಧಾನವನ್ನು. ಯಾರಾದರೂ ನಮಸ್ಕಾರ ಹೇಳಿದಾಗ ನಾವು ಕೂಡ ನಮ್ರತೆಯಿಂದ ಪ್ರತಿ ನಮಸ್ಕಾರ ಹೇಳುವುದು ಶಿಷ್ಟಾಚಾರ. ಅವರೇ ಮೊದಲು ನನಗೆ ಹೇಳಬೇಕು ಎಂಬ ಅಹಂ ಖಂಡಿತ ಇರಬಾರದು. ಕೆಲವರು ಕೈಗಳನ್ನು ತಲೆ ಮೇಲೆತ್ತಿ ಟಪ್ ಅಂತ ಶಬ್ದ ಬರುವ ಹಾಗೆ ನಮಸ್ಕಾರ ಅಂತಾರೆ. ಹಲವರು ಮುಖ ಗಂಟಿಕೋ ಬಾಯಿ ಸೊಟ್ಟ ಮಾಡೋ ಹೇಳ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಶರಣ ಬಸವಣ್ಣನವರು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದಿದ್ದಾರೆ. ಇನ್ನು ಬಹಳ ದಿನಗಳ ಅಥವಾ ವರ್ಷಗಳ ನಂತರ ಬಂಧು ಮಿತ್ರರನ್ನು ಕಂಡು ಪ್ರೀತಿಯಿಂದ ಎದೆ ಮುಟ್ಟಿಕೊಂಡು ನಮಸ್ಕಾರ, ಏನು ಅಪರೂಪ ಅಂತ ತುಟಿಗಳನ್ನ ಆ ಕಡೆ ಈ ಕಡೆ ಒಂದೊಂದು ಇಂಚು ಹಿಗ್ಗಿಸಿ ನಗುತ್ತಾ ಹೇಳುವವರನ್ನು ನೋಡಿದಾಗ ಸಂತೋಷವಾಗುತ್ತೆ. ನಾವು ಮಕ್ಕಳಿಗೆ ಬಾಲ್ಯದಿಂದಲೇ ದೇವರಿಗೆ ಗುರು ಹಿರಿಯರಿಗೆ ನಮಸ್ಕಾರ ಅನ್ನುವ ಮಾಡುವ ವಿಧಾನ ಹಾಗೂ ಸಂಸ್ಕಾರವನ್ನು ಹೇಳಿಕೊಟ್ಟಲ್ಲಿ ಮುಂದೆ ಅವರು ಸತ್ಸಂಪ್ರದಾಯ ಸದಾಚಾರಗಳಿಂದ ಕೂಡಿದ ಸಜ್ಜನರು ಎನಿಸಿಕೊಳ್ಳುತ್ತಾರೆ. ಹಿಂದೆಲ್ಲ ಕಾಗದ ಪತ್ರ ಬರೆಯುವಾಗ ತೀರ್ಥರೂರವರಿಗೆ, ಮಾತು ಶ್ರೀರವರಿಗೆ ಅನಂತ ನಮಸ್ಕಾರಗಳು ಎಂದು ಬರೆಯುವುದರ ಮೂಲಕವೇ ವಿಷಯಗಳು ಶುರುವಾಗುತ್ತಿದ್ದವು. ನಮಸ್ಕಾರ ನಮ್ಮ ಸಂಪ್ರದಾಯದಲ್ಲಿ ಶುಭಾಶಯ ಕೋರುವ ಒಂದು ಆದರ ಪೂರ್ವಕ ರೂಪ. ನಮಸ್ಕಾರ ಮಾಡುವುದರಿಂದ ವೈಜ್ಞಾನಿಕ ಉಪಯೋಗವೂ ಸಹ ಇದೆ ಎಂದು ಹೇಳಲಾಗಿದೆ. ಜಗವ ಬೆಳಗುವ ಸೂರ್ಯನಿಗೆ ಮುಂಜಾನೆ ಎದ್ದು ನಮಸ್ಕಾರ ಮಾಡಬೇಕು. ನಮಸ್ತೆ ಪ್ರಣಾಮ ಮಾಡುವ ಪದ್ಧತಿಯು ಸಾವಿರಾರು ವರ್ಷಗಳಿಂದ ರೂಢಿಯಲ್ಲಿದೆ. ನಮಸ್ಕಾರದಿಂದ ನಕಾರಾತ್ಮಕ ಭಾವನೆಗಳು ದೂರವಾಗುತ್ತವೆ. ದಕ್ಷಿಣ ಭಾರತದ ಪರಂಪರೆಯಲ್ಲಿ ಇದಕ್ಕೆ ಮಹತ್ವದ ಸ್ಥಾನವಿದೆ. ತಂದೆ ತಾಯಿ ಹಾಗೂ ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕರಿಸಿದಲ್ಲಿ ಅವರು ನಿಮ್ಮ ತಲೆಯ ಮೇಲೆ

0: ಕೈಯಿಟ್ಟು ಆಶೀರ್ವದಿಸಿದರೆ ಅವರ ಶಕ್ತಿ ನಿಮ್ಮ ದೇಹ ತಲುಪುವುದು ಎನ್ನಲಾಗಿದೆ. ಹಾಗೂ ನರಗಳ ಶಕ್ತಿಯು ಹೆಚ್ಚುತ್ತದೆ. ಮುಂಜಾನೆ ಎದ್ದು ಎರಡೂ ಕರಗಳ ತೆರೆದು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರ ಮೂಲೆ ಸ್ಥಿತಿ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ದೇವಿಗೆ ನಮಸ್ಕರಿಸಿದಲ್ಲಿ ಅಂದಿನ ದಿನವೆಲ್ಲ ಉಲ್ಲಾಸ ಉತ್ಸಾಹದಿಂದಿದ್ದು ಆರೋಗ್ಯ ಸಿರಿಯೂ ಲಭ್ಯವಾಗುತ್ತದೆ. ಯಾಕೆಂದರೆ ನಾವು ತಿಳಿಸುವ ನಮಸ್ಕಾರ ಕೂಡ ನಮ್ಮ ಮನದ ಭಾವನೆಗಳನ್ನು ತೋರ್ಪಡಿಸುತ್ತವೆ. ನಮಸ್ಕಾರದ ಕುರಿತಾದ ಒಂದು ಪುಟ್ಟ ನಿದರ್ಶನ ಹೀಗಿದೆ. ಶಾಲೆಯಲ್ಲಿ ಗುರುಗಳು ಮಕ್ಕಳಿಗೆ ಹೇಳಿಕೊಟ್ಟಿರುತ್ತಾರೆ, ಮಕ್ಕಳೇ ನಿಮ್ಮ ಗುರುಗಳು ಎಲ್ಲೇ ಕಾಣಲಿ ಅವರಿಗೆ ನೀವು ಮೊಟ್ಟ ಮೊದಲು ನಿಮ್ಮ ಕೈಗಳನ್ನು ಜೋಡಿಸಿ ನಮಸ್ಕಾರ ಗುರುಗಳೇ ಅನ್ನಬೇಕು ಎಂದು. ಒಮ್ಮೆ ಸಂಜೆ ಶಾಲೆ ಬಿಟ್ಟು ಮಕ್ಕಳು ಮನೆಗೆ ಬರುತ್ತಿದ್ದಾಗ ಅಯ್ಯೋ ಕಾಪಾಡಿ ಕಾಪಾಡಿ ಅಂತ ಕೂಗುವ ಆರ್ತನಾದ ಕೇಳುತ್ತೆ. ಮಕ್ಕಳು ನೋಡ್ತಾರೆ, ಅಲ್ಲೊಂದು ಬಾವಿಯಿಂದ ಧ್ವನಿ ಬರ್ತಾ ಇರುತ್ತೆ. ಹತ್ತ ಹೋದ್ರು ಬಗ್ಗೆ ಬಗ್ಗೆ ನೋಡಿದ್ರು ಗೊತ್ತಾಗ್ಲಿಲ್ಲ ಯಾರು ಅಂತ. ಪಾಪ ಅಂತ ಅಲ್ಲೇ ಇದ್ದ ಹಗ್ಗವನ್ನ ಇಡಿ ಬಿಡ್ತಾ ಬಿಡ್ತಾ ಹಿಡಿದುಕೊಳ್ಳಿ ಗಟ್ಟಿಯಾಗಿ ಅಂದು ಅದನ್ನ ಹಿಡ್ಕೊಂಡು ಬಂದಿದ್ದ ವ್ಯಕ್ತಿ ಮೇಲೆ ಬರ್ತಾರೆ. ಅವರ ನೆಚ್ಚಿನ ಗುರುಗಳ ಮುಖವೇ. ತಕ್ಷಣ ಗುರುಗಳ ನುಡಿ ನೆನಪಾಗಿ ಎಲ್ಲರೂ ಕೈ ಬಿಟ್ಟು ನಮಸ್ಕಾರ ಗುರುಗಳೇ ಅಂದ್ರು. ಗುರುಗಳು ಪುನಃ ಬಾವಿಗೆ ಬಿದ್ದೋದ್ರು. ನೋಡಿದ್ರಾ, ಅದಕ್ಕೆ ನಮಸ್ಕಾರವನ್ನು ಎಲ್ಲೆಲ್ಲಿ ಯಾವಾಗ ಯಾವ ತರಹ ಹೇಳಬೇಕು ಮಾಡಬೇಕು ಅನ್ನೋದನ್ನ ತಿಳ್ಕೋಬೇಕು ಅಲ್ವೇ.
1: ಇದುವರೆಗೆ ರಾಧಾ ಪ್ರಕಾಶ್ ಅವರಿಂದ ಚಿಂತನ ಕೇಳಿದರೆ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು.
1: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ರೇಡಿಯೋ ಸಮಯ 6:35. ಇನ್ನು ಮುಂದೆ ಕೇಳೋಣ ರೈತರಿಗೆ ಸಲಹೆ.
2: ಕಾಫಿ ಬೆಳೆಗಾರರು ಆಗಸ್ಟ್ ತಿಂಗಳಿನಲ್ಲಿ ಕೆಲವು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಕಾಫಿ ಗಿಡದಲ್ಲಿ ಗಾಳಿ ಆಡೋದಕ್ಕೆ ಮತ್ತು ಕೊಳೆ ರೋಗದ ಬಾಧೆಯನ್ನು ಕಡಿಮೆ ಮಾಡೋದಕ್ಕೆ ನೆರಳಿನ ಮರಗಳಿಂದ ಬಿದ್ದಂಥ ಒಣ ಎಲೆಗಳನ್ನು ನಾವು ತೆಗೆದುಹಾಕಬೇಕಾಗತ್ತೆ. ಅಂದರೆ ಕೆಲವು ರೆಂಬೆಗಳು ಮತ್ತು ಎಲೆಗಳು ಗಿಡಗಳ ಮೇಲೆ ಬಿದ್ದಿರ್ತವೆ, ಅವುಗಳನ್ನೆಲ್ಲ ನಾವು ತೆಗಿಬೇಕಾಗತ್ತೆ. ಕಾಫಿ ಗಿಡಗಳ ಸುತ್ತ ಬುಡದಿಂದ ಬಿದ್ದಂಥ ಎಲೆಗಳನ್ನು ಸಂಗ್ರಹಿಸಿ 4 ಗಿಡಗಳ ಮಧ್ಯದಲ್ಲಿ ನಾವು ರಾಶಿ ಮಾಡಬೇಕಾಗತ್ತೆ. ಇದರಿಂದ ಕಾಫಿ ಗಿಡಗಳ ಬೇರುಗಳಿಗೆ ಗಾಳಿಯನ್ನು ಒದಗಿಸೋದಕ್ಕೆ ಅನುಕೂಲವಾಗುತ್ತೆ. ಕಾಫಿ ತೋಟಗಳಿಗೆ ಸಾಕಷ್ಟು ನೆರಳನ್ನು ಒದಗಿಸೋದಕ್ಕೆ ಮತ್ತು ಕಾಫಿ ಬೆಳೆಗೆ ಅನುಕೂಲಕರವಾದಂಥ ವಾತಾವರಣವನ್ನು ನಾವು ನಿರ್ಮಾಣ ಮಾಡೋದಕ್ಕೆ ನೆರಳು ಕಡಿಮೆ ಇರುವಂತಹ ಜಾಗದಲ್ಲಿ ಶಾಶ್ವತ ಮತ್ತು ತಾತ್ಕಾಲಿಕ ನೆರಳಿನ ಮರಗಳ ಸಸಿಗಳನ್ನು ನೆಡಬೇಕಾಗತ್ತೆ. ಇನ್ನೊಂದು ವಿಶೇಷ ಅಂತಂದರೆ ಈ ತೊಟ್ಲುಗುಂಡಿಗಳನ್ನು ನಾವು ತೆಗಿಬೇಕಾಗತ್ತೆ. ಇಲ್ಲದೇ ಇದ್ದರೆ, ಒಂದು ವೇಳೆ ಇದ್ದರೆ ಅವುಗಳನ್ನು ಸ್ವಚ್ಛ ಮಾಡಬೇಕಾಗತ್ತೆ. ಸಾಧಾರಣವಾಗಿ ತೊಟ್ಲುಗುಂಡಿಗಳು 6 ಉದ್ದ, 1 ಅಗಲ ಮತ್ತು 1.5 ಆಳ ಇರ್ತವೆ. ಈ ರೀತಿಯಾಗಿ ನಾವು ತೊಟ್ಲುಗುಂಡಿಗಳನ್ನು ತೆಗಿಬಹುದು. ಒಂದು ವೇಳೆ ಇದ್ದರೆ ಅವುಗಳನ್ನು ನಾವು ಸ್ವಚ್ಛ ಮಾಡ್ಕೋಬೇಕಾಗತ್ತೆ. ನೀರು ನಿಲ್ಲದನ್ನು ಮತ್ತು ಅತಿಯಾದ ತೇವಾಂಶವನ್ನು ತಪ್ಪಿಸೋದಕ್ಕೆ 4 ಕಾಫಿ ಗಿಡಗಳ ಮಧ್ಯೆ ನಾವು ತರಗೆಲೆಗಳನ್ನು ರಾಶಿ ಮಾಡೋದು ಬಹಳ ಮುಖ್ಯ. ಇನ್ನು ಮುಖ್ಯವಾಗಿ ನಾವು ನೀರು ಗುಂಡಿಗಳಲ್ಲಿ ಹೆಚ್ಚುವರಿ ನೀರನ್ನು ಸಂಗ್ರಹಣೆ ಮಾಡೋದರಿಂದ ಭೂಮಿಯ ಒಂದು ನೀರಿನ ಮಟ್ಟ ಹೆಚ್ಚಾಗುತ್ತೆ. ಮತ್ತು ಹೊಲದಿಂದ ಹೆಚ್ಚುವರಿ ಹರಿದು ಹೋಗುವಂಥ ನೀರನ್ನು ಕೂಡ ನಾವು ಸಂಗ್ರಹಣೆ ಮಾಡ್ಕೊಂಡಂತಾಗತ್ತೆ. ಹಾಗೆಯೇ ಈ ಕಾಫಿ ಗಿಡಗಳ ಸಾಲುಗಳ ಮಧ್ಯೆ ಬಸಿಗಾಲುವೆಯನ್ನು ಕೂಡ ತೆಗಿಬೇಕಾಗತ್ತೆ. ಇದರಿಂದಲೂ ಕೂಡ ನಾವು ಹೆಚ್ಚುವರಿಯಾಗಿರುವಂತಹ ತೇವಾಂಶವನ್ನು ಬಸಿಯೋದಕ್ಕೆ ಅನುಕೂಲವಾಗುತ್ತೆ. ಆಗಸ್ಟ್ ತಿಂಗಳಿನಲ್ಲಿ ಕಾಫಿ ಬೆಳೆಗಾರರು ಮುಂಗಾರಿನ ಮಧ್ಯದ ಪೋಷಕಾಂಶಗಳ ನಿರ್ವಹಣೆ ಕಡೆಗೆ ಗಮನವನ್ನು ಕೊಡಬೇಕಾಗತ್ತೆ. ಮಳೆಗಾಲದಲ್ಲಿ ನಿರಂತರ ಮಳೆಯ ಕಾರಣದಿಂದ ಅಗತ್ಯ ಪೋಷಕಾಂಶಗಳು, ವಿಶೇಷವಾಗಿ ಸಾರಜನಕ ಮತ್ತು ಪೊಟ್ಯಾಷಿಯಮ್ಮು ಸೋರಿಕೆಯಾಗುತ್ತೆ. ಇದು ಪೋಷಕಾಂಶಗಳ ಕೊರತೆಗೆ ಕಾರಣ ಆಗುತ್ತೆ. ಹಾಗೆಯೇ ಅಕಾಲಿಕವಾಗಿ ಎಲೆಗಳು ಮತ್ತು ಕಾಯಿಗಳ ಉದುರುವಿಕೆಗೆ ಇದು ಕಾರಣ ಆಗುತ್ತೆ. ಹಾಗೆಯೇ ಗಿಡಗಳ ಬೆಳವಣಿಗೆ ಕುಂಠಿತ ಆಗುತ್ತೆ, ಕಾಯಿಗಳ ಬೆಳವಣಿಗೆ ಕೂಡ ಕುಂಠಿತ ಆಗುತ್ತೆ. ಈ ಮಳೆಗಾಲದ ಮಧ್ಯದಲ್ಲಿ ಸೂಕ್ತ

0: ಸಮಯದಲ್ಲಿ ನಾವು ಗೊಬ್ಬರವನ್ನು ನೀಡೋದ್ರ ಮೂಲಕ ಈ ಪೋಷಕಾಂಶಗಳನ್ನು ಪೂರೈಸಬಹುದು. ಇದರಿಂದ ಇಳುವರಿ ಚೆನ್ನಾಗಿ ಬರುತ್ತೆ ಮತ್ತು ಸಸ್ಯಕ್ಕೆ ಅಗತ್ಯ ಸಮಯದಲ್ಲಿ ನಾವು ಪೋಷಕಾಂಶಗಳನ್ನು ಪೂರೈಕೆ ಮಾಡದಂತಾಗತ್ತೆ. ಇದರಿಂದ ಕಾಯಿಗಳು ಅಕಾಲಿಕವಾಗಿ ಉದುರೋದನ್ನು ನಾವು ಕಡಿಮೆ ಮಾಡಬಹುದು ಮತ್ತು ಕಾಫಿ ಗಿಡಗಳು ಆರೋಗ್ಯಕರವಾಗಿ ಬೆಳೀತವೆ. ಕಾಯಿಗಳು ಚೆನ್ನಾಗಿ ಬೆಳವಣಿಗೆಯನ್ನು ಹೊಂದೋದಕ್ಕೆ ಇದು ಉತ್ತೇಜನವನ್ನು ಕೊಡುತ್ತೆ. ಒಟ್ಟಾರೆಯಾಗಿ ಕಾಫಿಯ ಇಳುವರಿ ಮತ್ತು ಗುಣಮಟ್ಟವನ್ನು ಈ ಮಧ್ಯ ಮುಂಗಾರು ಪೋಷಕಾಂಶಗಳ ನಿರ್ವಹಣೆಯಿಂದ ನಾವು ಮಾಡ್ಕೋಬಹುದು. ಇನ್ನು ಶಿಫಾರಸು ಮಾಡಿರುವಂತಹ ಗೊಬ್ಬರಗಳಿಗೆ ಬಂದರೆ ಮೊದಲನೇ ಆಯ್ಕೆ ಅಂತ ಅಂದರೆ ಯೂರಿಯಾವನ್ನು ನಾವು 45 ಕಿಲೋಗ್ರಾಂ ಪ್ರಮಾಣದಲ್ಲಿ, ಅಂದರೆ ಎಕರೆಗೆ 1 ಚೀಲ. ಹಾಗೆಯೇ ಮ್ಯೂರಿಟ್ ಆಫ್ ಪೊಟ್ಯಾಷನ್ನು 25 ಕಿಲೋಗ್ರಾಂ ಪ್ರಮಾಣದಲ್ಲಿ, ಅಂದರೆ ಪ್ರತಿ ಎಕರೆಗೆ 1/2 ಚೀಲದಂತೆ ನಾವು ಮಿಶ್ರಣ ಮಾಡಿಕೊಂಡು ನಮ್ಮ ಗಿಡಗಳಿಗೆ ಕೊಡಬೇಕಾಗತ್ತೆ. ಇನ್ನು ಎರಡನೇ ಆಯ್ಕೆಯಾಗಿ ಮುಖ್ಯವಾಗಿ ನಾವು 100 ಕಿಲೋಗ್ರಾಂನಷ್ಟು ಅಮೋನಿಯಂ ಸಲ್ಫೇಟು, ಅಂದರೆ ಎಕರೆಗೆ 2 ಚೀಲ, ಮತ್ತು 25 ಕಿಲೋಗ್ರಾಂನಷ್ಟು ಮ್ಯೂರಿಟ್ ಆಫ್ ಪೊಟ್ಯಾಷು ಎಕರೆಗೆ 1/2 ಚೀಲ, ಇವುಗಳನ್ನು ಕೂಡ ನಾವು ಮಿಶ್ರ ಮಾಡಿಕೊಂಡು ಕಾಫಿ ಗಿಡಗಳಿಗೆ ಕೊಡಬಹುದು. ಕಾಫಿ ಗಿಡಗಳ ಬುಡದ ಸುತ್ತ ಈ ಸಕ್ರಿಯ ಬೇರಿನ ವಲಯದ ಒಳಗಿನ ಭಾಗದಲ್ಲಿ ನಾವು ಶಿಫಾರಸು ಮಾಡಿದ ಪ್ರಮಾಣದ ರಸಗೊಬ್ಬರವನ್ನು ಸಮನಾಗಿ ಹಾಕಬೇಕಾಗತ್ತೆ. ಈ ರೀತಿ ಗೊಬ್ಬರವನ್ನು ಕೊಡೋದ್ರಿಂದ ಕೆಲವು ಪ್ರಯೋಜನಗಳಾಗ್ತವೆ. ಮುಖ್ಯವಾಗಿ ಸಾರಜನಕ ಮತ್ತು ಪೊಟ್ಯಾಷನ್ನ ನಾವು ಪೂರೈಕೆ ಮಾಡಿದಂತಾಗತ್ತೆ. ಕಾಯಿಗಳ ಬೆಳವಣಿಗೆಯನ್ನು ಇದು ಸುಧಾರಿಸುತ್ತೆ, ಸಸ್ಯದ ಬೆಳವಣಿಗೆಯನ್ನು ಇದು ಉತ್ತೇಜಿಸುತ್ತೆ, ಇಳುವರಿ ಮತ್ತು ಗುಣಮಟ್ಟ ಕೂಡ ಹೆಚ್ಚಾಗುತ್ತೆ. ಒಟ್ಟಾರೆ ಈ ರೀತಿ ನಾವು ಗೊಬ್ಬರವನ್ನು ಭಾಗ ಮಾಡಿ ಕೊಡೋದರಿಂದ ರಸಗೊಬ್ಬರದ ಬಳಕೆಯ ದಕ್ಷತೆಯನ್ನು ಕೂಡ ನಾವು ಹೆಚ್ಚಿಸಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಂಧುವರು ತಮ್ಮ ಸಮೀಪದ ಕಾಫಿ ಮಂಡಳಿಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು.
1: ರೈತರಿಗೆ ಸಲಹೆ ಪ್ರಸಾರವಾಯಿತು.
2: ಗುರು ಎಂದರೆ ಅತಿಶಯವಾದುದು, ಭಾರವಾದುದು. ಅರಿವಿಲ್ಲದವನಿಗೆ ಅರಿವಿನ ಬೆಳಕು ತೋರುವವನು ಗುರು. ಸನ್ನಡತೆ ಸನ್ಮಾರ್ಗದ ದಾರಿ ತೋರಿಸುತ್ತ ನಮ್ಮ ನಾಳೆಗೆ ಒಳಿತಿನ ದಾರಿ ತೋರುವ ಮಾರ್ಗದರ್ಶಕರಾದ ತಂದೆ, ತಾಯಿ, ಬಂಧುಗಳು, ಸ್ನೇಹಿತರು, ಸಾಧಕರು, ಮೆದುಳಿಗೆ ವಿಷಯ ಜ್ಞಾನ, ಬದುಕಿನ ಹಾದಿಗೆ ನಿರ್ಮಲ ಬೆಳಕು, ಅಂತರಂಗಕ್ಕೆ ಶಕ್ತಿ ತುಂಬಿದ ಗುರುಗಳು ಸದಾ ಸ್ಮರಣೀಯರು. ಗುರು ತೋರಿದ ದಾರಿಯಲ್ಲಿ ಸಾಗೋಣ, ಬಾಳನ್ನು ಬಂಗಾರವಾಗಿಸೋಣ.

ಈಗ ಕೆಲವು ಪ್ರಕಟಣೆಗಳು. 2026-27 ಸಾಲಿನಲ್ಲಿ ಕೃಷಿ ಇಲಾಖೆಯಿಂದ ಕೃಷಿ ಪಂಡಿತ ಪ್ರಶಸ್ತಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಭಾಗವಹಿಸಲು ಇಚ್ಛಿಸುವ ಜಿಲ್ಲೆಯ ರೈತರುಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಭಾಗವಹಿಸುವ ರೈತರ ಸಂಶೋಧನೆ ಸಾಧನೆಗಳು ಮೂಲ ಸ್ವರೂಪದಾಗಿದ್ದು ಬೇರೆಯವರ ಸಾಧನೆಗಿಂತ ವಿಭಿನ್ನವಾಗಿರಬೇಕು ಹಾಗೂ ವ್ಯಾಪಕವಾಗಿ ಕೃಷಿ ಕ್ಷೇತ್ರದ ಏಳಿಗೆಗೆ ಕಾರಣವಾಗಿರಬೇಕು. ಸದರಿ ಪ್ರಶಸ್ತಿಗೆ ನಾಮನಿರ್ದೇಶನ ಸಲ್ಲಿಸಬಯಸುವ ರೈತರು ಮತ್ತು ರೈತ ಮಹಿಳೆಯರು ಪ್ರತ್ಯೇಕವಾಗಿ ಅಗತ್ಯ ದಾಖಲಾತಿಗಳೊಂದಿಗೆ ರೈತರ FID ಫ್ರೂಟ್ಸ್ ಐಡಿ ಸಂಖ್ಯೆಯನ್ನು ಬಳಸಿಕೊಂಡು KKisan ಪೋರ್ಟಲ್ನಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ರೈತರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 31-8-2026 ಅಂದರೆ ನಾಳೆ ಅಂತಿಮ ದಿನಾಂಕವಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದಕ್ಕೆ ನಿಬಂಧನೆಗಳು ಹೀಗಿದೆ: ಕನಿಷ್ಠ 1 ಎಕರೆ ಪ್ರದೇಶದಲ್ಲಿ ಸ್ಪರ್ಧಾ ಬೆಳೆ ಬೆಳೆದಿರಬೇಕು, ರೆವಿನ್ಯೂ ದಾಖಲೆ ಪ್ರಕಾರ ಖಾತೆ ಹೊಂದಿರುವ ಹಾಗೂ ಸ್ವತಃ ಬೇಸಾಯದಲ್ಲಿ ತೊಡಗಿರುವ ಸ್ವಯಂ ಕ್ರಿಯಾಶೀಲ ಕೃಷಿಕನಾಗಿರಬೇಕು, ಒಂದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಭಾಗವಹಿಸಬಹುದಾಗಿದೆ, ರಾಜ್ಯ ಮತ್ತು ಜಿಲ್ಲಾ ಮಟ್ಟಗಳಲ್ಲಿ ರಚಿಸಲಾಗಿರುವ ವಿವಿಧ ಸಮಿತಿ ತಂಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸದಸ್ಯರುಗಳು ಮತ್ತು ಅವರ ಕುಟುಂಬದ ಸದಸ್ಯರು ಸ್ಪರ್ಧೆಯಲ್ಲಿ ಭಾಗವಹಿಸುವಂತಿಲ್ಲ. ಕೇಂದ್ರ ಅಥವಾ ರಾಜ್ಯ

ಸರ್ಕಾರಿ ಸೇವೆಯಲ್ಲಿರುವ ಯಾವುದೇ ಇಲಾಖೆ, ವಿಶ್ವವಿದ್ಯಾಲಯ, ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ನೌಕರರು ಮತ್ತು ಅವರ ಕುಟುಂಬ ಸದಸ್ಯರು ಭಾಗವಹಿಸುವಂತಿಲ್ಲ. ಕಟಾವಿಗೆ 15 ದಿನಗಳ ಮುಂಚಿತವಾಗಿ ಸಂಬಂಧಿಸಿದ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಗೆ ಕಟಾವು ದಿನಾಂಕವನ್ನು ತಿಳಿಸತಕ್ಕದ್ದು. ಬಹುಮಾನದ ಮೊತ್ತ ಹೀಗಿದೆ. ತಾಲೂಕು ಮಟ್ಟದಲ್ಲಿ ಪ್ರಥಮ 15,000 ರೂಪಾಯಿಗಳು, ದ್ವಿತೀಯ ಬಹುಮಾನ 10,000 ರೂಪಾಯಿಗಳು, ತೃತೀಯ ಬಹುಮಾನ 5,000 ರೂಪಾಯಿಗಳು. ಜಿಲ್ಲಾ ಮಟ್ಟದಲ್ಲಿ ಪ್ರಥಮ 30,000 ರೂಪಾಯಿಗಳು, ದ್ವಿತೀಯ 25,000 ರೂಪಾಯಿಗಳು, ತೃತೀಯ 20,000 ರೂಪಾಯಿಗಳು. ರಾಜ್ಯ ಮಟ್ಟದಲ್ಲಿ 50,000 ಪ್ರಥಮ ಬಹುಮಾನ, 40,000 ದ್ವಿತೀಯ, ತೃತೀಯ 35,000 ರೂಪಾಯಿಗಳಾಗಿರುತ್ತದೆ. ಇದು ಜಂಟಿ ಕೃಷಿ ನಿರ್ದೇಶಕರ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಪ್ರಕಟಣೆ.

2025-26 ಸಾಲಿಗಾಗಿ, ಎಸ್ಎಸ್ಎಲ್ಸಿ ಮತ್ತು ಎರಡನೇ ವರ್ಷದ ಪಿಯುಸಿ ಸಾರ್ವತ್ರಿಕ ಪರೀಕ್ಷೆಗಳಲ್ಲಿ ಗರಿಷ್ಠ ಅಂಕ ಪಡೆದ ಕರ್ನಾಟಕದ ಮೂಲ ನಿವಾಸಿ ಮಾಜಿ ಸೈನಿಕರ ಮಕ್ಕಳಿಗೆ ಜನರಲ್ ಕೆಎಸ್ ತಿಮ್ಮಯ್ಯ ನಗದು ಪ್ರಶಸ್ತಿಯನ್ನು ಮಂಜೂರು ಮಾಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿ ನಮೂನೆಯನ್ನು ಜಂಟಿ ನಿರ್ದೇಶಕರ ಕಾರ್ಯಾಲಯ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರಿಂದ ಪಡೆದು ದಿನಾಂಕ 15 ನವೆಂಬರ್ 2026 ಸಲ್ಲಿಸಬಹುದಾಗಿದೆ ಎಂದು ಜಂಟಿ ನಿರ್ದೇಶಕರು ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಮಡಿಕೇರಿ ಇವರು ತಿಳಿಸಿರುತ್ತಾರೆ.

ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಪ್ರಕಟಣೆ. 2026-27 ಸಾಲಿಗೆ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತರ ಮುಸ್ಲಿಂ, ಕ್ರಿಶ್ಚಿಯನ್, ಜೈನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ಸಮುದಾಯದ ವಿದ್ಯಾರ್ಥಿಗಳಿಗೆ 1-8 ತರಗತಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಯೋಜನೆಯಡಿ ಎಸ್ಎಸ್ಪಿ ಪೋರ್ಟಲ್ನಲ್ಲಿ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ಎಸ್ಎಸ್ಪಿ ಅಲ್ಪಸಂಖ್ಯಾತರ ನಿರ್ದೇಶನ ಬೆಂಗಳೂರು ಈ ಅಡಿಯಲ್ಲಿ ಅರ್ಹ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳು ಕೂಡಲೇ ಇದರ ಸದುಪಯೋಗಪಡಿಸಿಕೊಳ್ಳಲು ಈ ಮೂಲಕ ಕೋರಲಾಗಿದೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ 15-6-2026. ಆನ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸುವ ಕೊನೆಯ ದಿನಾಂಕ 30-9-2026. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ: ತಾಲೂಕು ಮಾಹಿತಿ ಕೇಂದ್ರ, ಸೋಮಾರ್ಪೇಟೆ. ದೂರವಾಣಿ ಸಂಖ್ಯೆ 8548068119. ತಾಲೂಕು ಮಾಹಿತಿ ಕೇಂದ್ರ ವಿರಾಜಪೇಟೆ. ದೂರವಾಣಿ ಸಂಖ್ಯೆ 9900730317. ಜಿಲ್ಪಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜ್ ಹತ್ತಿರ, ಮಡಿಕೇರಿ, ಕೊಡಗು ಜಿಲ್ಲೆ. ಮೊಬೈಲ್ ಸಂಖ್ಯೆ 9972799091. ದೂರವಾಣಿ ಸಂಖ್ಯೆಗಳನ್ನು ಮತ್ತೊಮ್ಮೆ ಗಮನಿಸಿ. ತಾಲೂಕು ಮಾಹಿತಿ ಕೇಂದ್ರ ಸೋಮಾರ್ಪೇಟೆ ದೂರವಾಣಿ ಸಂಖ್ಯೆ 8548068119. ತಾಲೂಕು ಮಾಹಿತಿ ಕೇಂದ್ರ ವಿರಾಜಪೇಟೆ ದೂರವಾಣಿ ಸಂಖ್ಯೆ 9900730317. ಜಿಲ್ಪಾ ಅಲ್ಪಸಂಖ್ಯಾತರ ಮಾಹಿತಿ ಕೇಂದ್ರ, ಮೌಲಾನಾ ಆಜಾದ್ ಭವನ, ಎಫ್ಎಂಸಿ ಕಾಲೇಜ್ ಹತ್ತಿರ, ಮಡಿಕೇರಿ, ಕೊಡಗು ಜಿಲ್ಲೆ. ಮೊಬೈಲ್ ಸಂಖ್ಯೆ 9972779091.

ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಡಗು ಜಿಲ್ಲೆ ಮಡಿಕೇರಿ ಇವರ ಪ್ರಕಟಣೆ. ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆಯ ಮೂಲಕ 2026-27 ಸಾಲಿನಲ್ಲಿ ಕೊಡಗು ಜಿಲ್ಲೆಯ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅರ್ಹ ಉದ್ಯಮದಾರರಿಗೆ ಶೇಕಡ 60% ಸಹಾಯಧನ ಕಾರ್ಯಕ್ರಮಗಳಡಿ ಸೌಲಭ್ಯ ನೀಡಲು ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅಭ್ಯರ್ಥಿಯು ಕನಿಷ್ಠ 18 ವರ್ಷ ವಯೋಮಿತಿ ಪೂರೈಸಿರಬೇಕು. ಹೊಸ ಘಟಕಗಳಿಗೆ ಯೋಜನೆ ವೆಚ್ಚದ ಶೇಕಡ 60% ಗರಿಷ್ಠ ರೂ.5 ಲಕ್ಷ ಸಹಾಯಧನ ನೀಡಲಾಗುವುದು. ಉತ್ಪಾದನಾ ಸೇವಾ ಘಟಕಗಳನ್ನು ಪ್ರಾರಂಭಿಸಬೇಕು. ಫಲಾನುಭವಿಯು ಈ ಹಿಂದೆ ಬ್ಯಾಂಕ್ ಸಲ್ಪ

ಪಡೆದು ಸುಸ್ತಿದಾರರಾಗಿರತಕ್ಕದ್ದಲ್ಲ ಹಾಗೂ ಸರ್ಕಾರದ ಯಾವುದೇ ಯೋಜನೆಯಡಿ ರಿಯಾಯಿತಿ ಪ್ರೋತ್ಸಾಹ ಪಡೆದಿರತಕ್ಕದ್ದಲ್ಲ. ಘಟಕದ ಯೋಜನಾ ವೆಚ್ಚ ಕನಿಷ್ಠ 10 ಲಕ್ಷ ರೂಪಾಯಿಗಳಾಗಿದ್ದು ಶೇಕಡ 90% ಹಣಕಾಸು ಸಂಸ್ಥೆ, ವಾಣಿಜ್ಯ ಬ್ಯಾಂಕು, ಸಹಕಾರ ಸಂಸ್ಥೆಗಳಿಂದ ಸಾಲ ಪಡೆಯುವುದು. ಉದ್ಯಮದಾರರು ಯೋಜನಾ ವೆಚ್ಚದ ಶೇಕಡ 10% ಭರಿಸಬೇಕು. ಕೇವಲ ದುಡಿಮೆ ಬಂಡವಾಳ ಪಡೆದ ಘಟಕಗಳು ಸಹಾಯಧನ ಪಡೆಯಲು ಅರ್ಹರಲ್ಲ. 2025-30 ಕೈಗಾರಿಕಾ ನೀತಿಯ ಅನ್ವಯ ಅರ್ಹವಿರುವ ಕೈಗಾರಿಕಾ ಚಟುವಟಿಕೆಗಳಿಗೆ ಮಾತ್ರ ಅವಕಾಶವಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಕೈಗಾರಿಕಾ ಕೇಂದ್ರ, ಕೋಹಿನೂರು ರಸ್ತೆ, ಮಡಿಕೇರಿ, ಕೊಡಗು ಜಿಲ್ಲೆ, ಪಿನ್ಕೋಡ್ 571201 ಈ ಕಚೇರಿಯನ್ನು ಸಂಪರ್ಕಿಸಲು ಕೋರದ. ದೂರವಾಣಿ ಸಂಖ್ಯೆ 2287746, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಗಮನಿಸಿ 2287746, ಎಸ್ಟಿಡಿ ಕೋಡ್ 08272.

0: ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ, ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 2285558, ಜಸ್ಟ್ ಇಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2285558, ಎಸ್ಟಿ ಡಿ ಕೋಡ್ 08272. ನಿರ್ವಹಣೆ ಎಂ ಶಕುಂತಲಾ. 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಸಂದರ್ಶನ. ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೆ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ 3-ಡೋರ್ ವಾರ್ಡ್ರೋಬ್ 8,900 ರೂಪಾಯಿಗೆ, 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
3: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರ್.
4: ಸಿಂಚು, ರೆಡಿನಾ? ಅಮ್ಮ ಇಲ್ಲಿ.
5: ಹಾ ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
6: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಮೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
5: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
4: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ. ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja Aras Road, Mysuru.

ಈ ಭೂಮಿ ನಾವು ಸಂಪಾದಿಸಿದ್ದಲ್ಲ. ಪ್ರಾಣಿ ಸಂಕುಲ, ಕಗಕುಲ, ಸಸ್ಯರಾಶಿ, ಜಲ, ಶಿಲೆ, ಮಣ್ಣು, ಬೆಟ್ಟ, ಬಯಲು ಯಾವು ನಮ್ಮ ಸುತ್ತಲ್ಲ. ತಲೆ ತಲಾಂತರದಿಂದ ಮುಂದಿನ ತಲೆಮಾರಿಗೆ ಬಳುವಳಿಯಾಗಿ ಇರಿಸಿದ್ದು. ಇದನ್ನು ಸುಂದರವಾಗಿ ಉಳಿಸುವುದು, ಚೆನ್ನಾಗಿ ಬೆಳೆಸುವುದು.

ಶ್ರೋತೃಗಳೇ, ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣ, ನಂತರ 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ ಇಂದು ರಾತ್ರಿ 8:00 ಕನ್ನಡ ಅವತರಣಿಕೆಯ ಮರು ಪ್ರಸಾರವಾಗಲಿದೆ. ಇಂದು ಮಧ್ಯಾಹ್ನ 3:00 ಗೀತಮಾಧುರ್ಯ ನೇರ ಫೋನಿನ್ ಕಾರ್ಯಕ್ರಮ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ಸಂಖ್ಯೆ 2281129, ಮತ್ತೊಂದು ಸಂಖ್ಯೆ 2285588, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 2281129, 2285588, ಎಸ್ಟಿಡಿ ಕೋಡ್ 08272. ನಿರ್ವಹಣೆ ಯಂಶಕುಂತಲಾ. ಸಂಜೆ 5:00 ಯುವವಾಣಿ ಯುವಲಹರಿ, ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು. ನಿರ್ವಹಣೆ ಯಂಶಕುಂತಲಾ. ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಕೆಟಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ, ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 6:55. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಸಮಯ 7:02. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ.

0: कई जोड़ी सॉलिसिट था। संपर्क किसे cbsblr@gmail.com।
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಶ್ರೋತೃಗಳೇ ಗಮನಿಸಿ, ಇಂದು ಬೆಳಿಗ್ಗೆ 10:55 ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮೂಡಿಬರುವುದು. ರಾತ್ರಿ 8:00 ಮನದ ಮಾತು ಮರುಪ್ರಸಾರವಾಗಲಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2.3 ಕೋಟಿ ಯುವ ಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕ್ವದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. ಮಹಾತ್ಮ ಗಾಂಧೀಜಿ ಅವರ ಗ್ರಾಮ ಸ್ವರಾಜ್ಯದ ಕನಸನ್ನು ನನಸಾಗಿಸಲು ಗ್ರಾಮ ಪಂಚಾಯಿತಿಗಳಿಗೆ ಅಧಿಕಾರ ನೀಡುವ ಮೂಲಕ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ರಾಷ್ಟಕ್ಕೆ ಮಾದರಿಯಾದರು ಎಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಸ್ಮರಿಸಿದರು. ಬೆಂಗಳೂರಿನ ವಿಧಾನಸೌಧದ ಸಮ್ಮೇಳನ ಸಭಾಂಗಣದಲ್ಲಿ ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಉದ್ಘಾಟಿಸಿ ಮಾತನಾಡಿದರು. ಪ್ರಜಾಪ್ರಭುತ್ವ ವಿಕೇಂದ್ರೀಕರಿಸಿ ಹೊಣೆಗಾರಿಕೆ ಮತ್ತು ನಾಗರಿಕ ಸಹಭಾಗಿತ್ವವನ್ನು ಪ್ರೋತ್ಸಾಹಿಸಿದ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರು ಎಂದು ಉಪರಾಷ್ಟಪತಿ ಬಣ್ಣಿಸಿದರು. ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಹಿನ್ನೆಲೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಶುಭಾಶಯ ಸಂದೇಶದಲ್ಲಿ ಮುತ್ಸದ್ದಿ ರಾಜಕಾರಣಿ ಬಗ್ಗೆ ಗುಣಗಾನ ಮಾಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ಮುತ್ಸದ್ದಿ ರಾಮಕೃಷ್ಣ ಹೆಗಡೆ ಅವರ ಹೆಸರಿಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಗ್ರಾಮೀಣಾಭಿವೃದ್ಧಿಗೆ ಹೆಗಡೆ ಅವರು ನೀಡಿದ ಕೊಡುಗೆಯನ್ನು ಸ್ಮರಿಸಿ ಪ್ರತಿ ವರ್ಷ ಅವರ ಜನ್ಮ ದಿನದಂದು ರಾಮಕೃಷ್ಣ ಹೆಗಡೆ ಶ್ರೇಷ್ಠ ಪಂಚಾಯಿತಿ ಪ್ರಶಸ್ತಿ ಪ್ರದಾನಿಸುವುದಾಗಿ ಮುಖ್ಯಮಂತ್ರಿ ಪ್ರಕಟಿಸಿದರು. ರಾಜ್ಯದಲ್ಲಿ 50 ಲಕ್ಷ ನೋಂದಾಯಿತ ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆ ಎಂಎಸ್ಎಂಇಗಳು

0: ಕಾರ್ಯನಿರ್ವಹಿಸುತ್ತಿದ್ದು 2 ಕೋಟಿ 3 ಲಕ್ಷ ಯುವ ಜನರಿಗೆ ಉದ್ಯೋಗಾವಕಾಶ ಕಲ್ಪಿಸಿವೆ ಎಂದು ರಾಜ್ಯ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಭಾರತ ಕುಟುಂಬ ಉದ್ಯಮ ಶೃಂಗಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ರಾಜ್ಯದ ಎಂಎಸ್ಎಂಇಗಳು ದೇಶೀಯ ಉತ್ಪನ್ನಕ್ಕೆ 8.30% ಕೊಡುಗೆ ನೀಡುತ್ತಿವೆ. ಉತ್ಪಾದನಾ ವಲಯದ 45% ಹಾಗೂ ಒಟ್ಟು ರಫ್ತಿನ 40% ಕೊಡುಗೆ ನೀಡುತ್ತಿವೆ ಎಂದರು. ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ನಗರ ಹೂಡಿಕೆಯ ತಾಣವಾಗಬೇಕು. ಉದ್ಯೋಗಾಕಾಂಕ್ಷಿ ಯುವಜನತೆಗೆ ಉದ್ಯೋಗಾವಕಾಶ ಖಾತ್ರಿಪಡಿಸಲು ಬಿಯಾಂಡ್ ಬೆಂಗಳೂರು ಯೋಜಿಸಲಾಗಿದೆ ಎಂದು ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ತಯಾರಿಕಾ ವಲಯದಲ್ಲಿ ಕರ್ನಾಟಕ ಕಳೆದ 3 ವರ್ಷಗಳಲ್ಲಿ 5.58 ಕೋಟಿ ರೂಪಾಯಿ ಹೂಡಿಕೆ ಆಕರ್ಷಿಸಿ ದೇಶದಲ್ಲಿ 3ನೇ ಸ್ಥಾನದಲ್ಲಿದೆ ಎಂದಿದ್ದಾರೆ. ಸೆಮಿಕಂಡಕ್ಟರ್, ಏರೋಸ್ಪೇಸ್ ಮತ್ತು ಡಿಫೆನ್ಸ್, ಕ್ಲೀನ್ ಮೊಬಿಲಿಟಿ, ಸೆಲ್ ಉತ್ಪಾದನೆ ಸೇರಿದಂತೆ ಭವಿಷ್ಯದ ಕೈಗಾರಿಕೆಗಳಲ್ಲೂ ಕರ್ನಾಟಕ ತನ್ನ ನಾಯಕತ್ವವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದು ಹೇಳಿದ್ದಾರೆ. ಇಂದು ರಾಷ್ಟ್ರೀಯ ಸಣ್ಣ ಕೈಗಾರಿಕೆಗಳ ದಿನ. ದೇಶದ ಆರ್ಥಿಕತೆಯಲ್ಲಿ ಸೂಕ್ಷ್ಮ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸರ್ಕಾರ ಕಿರು ಹಾಗೂ ಗುಡಿ ಕೈಗಾರಿಕೆಗಳ ಬೆಳವಣಿಗೆಯನ್ನು ಉತ್ತೇಜಿಸುತ್ತಿದ್ದು ಸಾಂಪ್ರದಾಯಿಕ ಕುಶಲಕರ್ಮಿಗಳು ಹಾಗೂ ಕರಕುಶಲ ವಸ್ತುಗಳ ಬಳಕೆಯನ್ನು ಬೆಂಬಲಿಸುತ್ತಿದೆ. ಸ್ಥಳೀಯವಾಗಿ ಉದ್ಯೋಗಗಳನ್ನು ಸೃಷ್ಟಿಸುತ್ತಿದೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪ ಪಟ್ಟಣದಲ್ಲಿ 4 ಬಾಲಕಾರ್ಮಿಕರು ಪತ್ತೆಯಾಗಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಹಾಗೂ ಮಕ್ಕಳ ಸಹಾಯವಾಣಿ ಕುರೆಕುಪ್ಪದ ಉದ್ಯಮಿಗಳ ಪರಿಶೀಲನೆ ವೇಳೆ ಬಾಲಕಾರ್ಮಿಕ ಮಕ್ಕಳನ್ನು ಪತ್ತೆ ಹಚ್ಚಿದೆ. ಹಿಂದೆ ವ್ಯಾಸಂಗ ಮಾಡುತ್ತಿದ್ದ ಶಾಲೆಗಳಿಗೆ ಮಕ್ಕಳನ್ನು ಮರು ದಾಖಲಿಸಲಾಗಿದೆ. ಉದ್ದಿಮೆ ಮಾಲೀಕರ ವಿರುದ್ದ ಬಾಲಕಾರ್ಮಿಕ ಪದ್ಧತಿ ನಿಷೇಧ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಪಂಚಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಜಾರಿಗೊಂಡು ಇಂದಿಗೆ 3 ವರ್ಷಗಳನ್ನು ಪೂರೈಸಿದೆ. 1.20 ಕೋಟಿ ಫಲಾನುಭವಿಗಳ ಖಾತೆಗೆ 76,500 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಬೆಳಗಾವಿಯ ಸುವರ್ಣಸೌಧ, ಹಂಪಿಯ ಕಲ್ಲಿನ ರಥ, ಬೆಳಗಾವಿ ಜಿಲ್ಲೆ ಕಿತ್ತೂರಿನ ಚೆನ್ನಮ್ಮ ವೃತ್ತ, ಇಂದು ಸಂಜೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ಗುಲಾಬಿ ಬಣ್ಣದ ಬೆಳಕಿನಿಂದ ಕಂಗೊಳಿಸಲಿವೆ. ವಿಜಯನಗರ ಜಿಲ್ಲೆ ಹೊಸಪೇಟೆಯ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾದ ಲಕ್ಷ್ಮಮ್ಮ ಹಾಗೂ ಗವಿಯಮ್ಮ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮ್ಮ ಹೆಸರು ಗೋವಮ್ಮರೆ, ಇದು ಗೃಹಲಕ್ಷ್ಮಿ ಫಲಾನುಭವಿಗಳು. ಇದು 2,000 ರೂಪಾಯಿ ಗೃಹಲಕ್ಷ್ಮಿದ ಉಪಯೋಗ ಆಗತೈತ್ರಿ ನಮ್ಗೆ. ರೇಷನ್ ತರಕ, ಟ್ಯಾಬ್ಲೆಟ್ಗೆ, ಮಕ್ಕಳಿಗೆ ಅದಕ್ಕಿನ ಖರ್ಚಿಗೆ ಇದಕ್ಕೆಲ್ಲ ಉಪಯೋಗ ಆಗ್ತಾ ಇದೆ.
2: ಲಕ್ಷ್ಮಮ್ಮರೆ, ನಾವು ಹೊಸಗಟ್ಟಿ, ನನಗೆ ವಯಸ್ಸಾಗುತ್ತೆ. ತಿಂಗಳಿಗೆ 8,000 ಬರೀ ಗುಳಿಗೆ ಮೊಮ್ಮಕ್ಕಳಿಗೆ ಆಗತ್ತೆ, ಎಲ್ಲಕ್ಕೂ ಉಪಯೋಗ ಆಯ್ತು ನನಗೆಂತು.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಆಕಾಶವಾಣಿಯ ಬಹುಶ್ರುತ ಮನ್ ಕಿ ಬಾತ್ ಕಾರ್ಯಕ್ರಮದ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಹಿಂದಿ ಅವತರಣಿಕೆ ಬಳಿಕ ಮನದ ಮಾತು, ಕನ್ನಡ ಅವತರಣಿಕೆ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲೂ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಕೇಂದ್ರ ಪುರಸ್ಕೃತ ಅಮೃತ ಭಾರತ ಯೋಜನೆಯಡಿ ರೈಲು ನಿಲ್ದಾಣಗಳನ್ನು ಸರ್ವಾಂಗ ಸುಂದರವಾಗಿ ಅಭಿವೃದ್ಧಿಪಡಿಸಲು 25,000 ಕೋಟಿ ರೂಪಾಯಿಗೂ ಅಧಿಕ ಅನುದಾನ ನೀಡಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಚಾಮರಾಜನಗರಕ್ಕೆ ವಿಶೇಷ ರೈಲಿನಲ್ಲಿ ಆಗಮಿಸಿದ ಸಚಿವರು ಅಮೃತ ಭಾರತ ಯೋಜನೆಯಡಿ ಮೇಲ್ದರ್ಜೆಗೇರಿಸಲಾದ ಚಾಮರಾಜನಗರ ರೈಲು ನಿಲ್ದಾಣದ ಕಾಮಗಾರಿ ಪರಿಶೀಲಿಸಿದರು. 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚಾಮರಾಜನಗರ ರೈಲು ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸಲಾಗಿದೆ.

0: ಎಂದರು.
1: ಅಮೃತ್ ಭಾರತ್ ಮತ್ತು ಗತಿಶಕ್ತಿಯನ್ನ ರಾಷ್ಟ್ರದಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತಕ್ಕಂಥ ರೈಲ್ವೆ ಸ್ಟೇಷನ್ ರಾಜ್ಯದ ರಾಜಧಾನಿಯಲ್ಲಿ 3,500,000 ಕೋಟಿ ರೂಪಾಯಿ ಕರ್ನಾಟಕಕ್ಕೆ ಇವಾಗಿ ಚಾಮರಾಜನಗರನ್ನು ಕೂಡ ಒಂದು ಅಮೃತ್ ಭಾರತ್ ಯೋಜನೆ ಆಗಿದೆ. ಕೆಲವೇ ದಿನಗಳಲ್ಲಿ ಕಂಪ್ಲೀಟ್ ಮಾಡಿ ಇದನ್ನ ಲೋಕಾರ್ಪಣೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ದಿವ್ಯಾಂಗರಿಗೋಸ್ಕರವಾಗಿ ವ್ಯವಸ್ಥೆ ಮಾಡಿದ್ದೀವಿ. ಅವರೇ ಬಂದು ಸ್ಕ್ಯಾನ್ ಮಾಡಿ ಟಿಕೆಟ್ ಅನ್ನ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗ್ತಾ ಇದೆ.
0: ಬೆಂಗಳೂರು ನಗರ 67,000 ನೋಂದಾಯಿತ ಮಾಹಿತಿ ತಂತ್ರಜ್ಞಾನ ಹಾಗೂ ವಿವಿಧ ತಂತ್ರಜ್ಞಾನ ಕಂಪನಿಗಳಿಗೆ ತವರಾಗಿದ್ದು 25 ಲಕ್ಷ ಯುವಜನರಿಗೆ ಉದ್ಯೋಗಾವಕಾಶ ಒದಗಿಸಿದೆ ಎಂದು ವಿಜ್ಞಾನ ಹಾಗೂ ತಂತ್ರಜ್ಞಾನ ಖಾತೆ ಸಚಿವ ಡಾ ಅಜಯ್ ಸಿಂಗ್ ಬೆಂಗಳೂರಿನಲ್ಲಿ ಹೇಳಿದ್ದಾರೆ. ರಾಜ್ಯದ ಯುವಜನರ ಕೌಶಲ್ಯಾಭಿವೃದ್ಧಿ ಮತ್ತು ಶಿಕ್ಷಣದೊಂದಿಗೆ ಪರಿಣಾಮಕಾರಿಯಾಗಿ ಜೋಡಿಸುವ ಪ್ರಯತ್ನ ನಡೆದಿದೆ ಎಂದರು. ಹಿರಿಯ ರಂಗಕರ್ಮಿ ಪಿ ಗಂಗಾಧರ ಸ್ವಾಮಿ ಮೈಸೂರಿನಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 76 ವರ್ಷ ವಯಸ್ಸಾಗಿತ್ತು. ಇಂದು ಬೆಳಗ್ಗೆ ಕನಕದಾಸನಗರದ ಅವರ ಮನೆಯಲ್ಲಿ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದ್ದು ಬಳಿಕ ಅಂತ್ಯಕ್ರಿಯೆ ನಡೆಯಲಿದೆ. ಹೆಗ್ಗೋಡಿನ ನೀನಾಸಂನಲ್ಲಿ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದ್ದ ಪಿ ಗಂಗಾಧರ ಸ್ವಾಮಿ ಬೆಂಗಳೂರು ಆದರ್ಶ ಫಿಲಂ ಇನ್ಸ್ಟಿಟ್ಯೂಟ್ನಲ್ಲಿ ಅಧ್ಯಾಪಕರಾಗಿದ್ದರು. ಮೈಸೂರು ರಂಗಾಯಣದ ನೇಪಥ್ಯದ ಪ್ರಶಿಕ್ಷಕರಾಗಿ ಧಾರವಾಡ ರಂಗಾಯಣದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದರು. ರಾಜ್ಯ ನಾಟಕ ಅಕಾಡೆಮಿ ವಾರ್ಷಿಕ ಪ್ರಶಸ್ತಿ ಹಾಗೂ ಗೌರವ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಗಣ್ಯರು ಕಂಬನಿ ಮಿಡಿದಿದ್ದಾರೆ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನಲ್ಲಿ ವಾಡಿಕೆಗಿಂತ ಶೇಕಡ 45% ಮಳೆ ಕೊರತೆಯಾಗಿದ್ದು ಬರಪೀಡಿತ ತಾಲೂಕು ಎಂದು ಘೋಷಿಸಿದ್ದಾಗಿ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಡಾ ಎಂವಿ ವೆಂಕಟೇಶ್ ತಿಳಿಸಿದ್ದಾರೆ. ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ಅರ್ಹ ಕೂಲಿ ಕಾರ್ಮಿಕರಿಗೆ ಗರಿಷ್ಠ ಉದ್ಯೋಗಾವಕಾಶ ಒದಗಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಅವರಿಗೆ ಸೂಚಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಡಿದ್ದು ಸೆಪ್ಟೆಂಬರ್ 1 ಗದಗ್ ಜಿಲ್ಲೆಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಅವಲೋಕಿಸಲಿದ್ದಾರೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧ್ಯಕ್ಷತೆಯಲ್ಲಿ ಪೂರ್ವ ಸಿದ್ದತಾ ಸಭೆ ನಡೆಯಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ 50 ಲಕ್ಷ ಸೂಕ್ಷ್ಮ ಸಣ್ಣ ಹಾಗೂ ಮಧ್ಯಮ ಕೈಗಾರಿಕೆಗಳಿಂದ 2,03,00,000 ಯುವ ಜನರಿಗೆ ಉದ್ಯೋಗಾವಕಾಶ. ಇಂದು ರಾಷ್ಟೀಯ ಸಣ್ಣ ಕೈಗಾರಿಕೆಗಳ ದಿನ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಕುರೆಕುಪ್ಪದಲ್ಲಿ 4 ಬಾಲಕಾರ್ಮಿಕರ ಪತ್ತೆ, ರಕ್ಷಣೆ. ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ. ರಾಜ್ಯದ ಐತಿಹಾಸಿಕ ತಾಣಗಳಿಗೆ ಇಂದು ಸಂಜೆ ಗುಲಾಬಿ ಬಣ್ಣದ ವಿದ್ಯುತ್ ದೀಪಾಲಂಕಾರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನದ ಮಾತಿನ 137ನೇ ಆವೃತ್ತಿ ಇಂದು ಬೆಳಗ್ಗೆ 11 ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
2: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:15:56.
3: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
4: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
3: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
5: ಫೋನ್ 222-5571.
6: ಗೋಣಿಗೊಪ್ಪದ ಲೋಪಮುದ್ರ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಮಧ್ಯಾಹ್ನ 1 ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಡ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಸಂಜೆ 5 ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಸಂಜೆ 5 ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
7: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
8: ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಾಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ನ 7 ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
11: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣ.

0: ಸಾಮಾನುಗಳಿಗಾಗಿ
1: ಸ್ಕೈ ಗೋಲ್ಡನ್ ಡೈಮಂಡ್ಸ್ ಮಡಿಕೇರಿ ಮತ್ತು ವಿರಾಜಪೇಟೆ.
2: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
0: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
3: ಏನಮ್ಮ, ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
4: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಇದೇ August 28 September 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದ್ಲೇ ತಗೊಳ್ಳೋಣ.
3: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
1: ನಮ್ಮೂರಿನ No. 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
1: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
3: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
6: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡ್ ಅಂಡ್ ಡೈಮಂಡ್ಸ್, ವಿರಾಜಪೇಟೆ.
3: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
1: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
3: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: The number you've dialed is currently busy. Kindly
1: try after the call. ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ಗಾಗಿ ಕಾಲ್ ಮಾಡಿ 9900091282.
3: ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ 3,000 ರೂಪಾಯಿ ವರ್ತ್ ನ ಇಂಡಕ್ಷನ್ ಸ್ಟೌವ್ ಉಚಿತವಾಗಿ ಪಡೆಯಿರಿ. P2 ಎಲೆಕ್ಟ್ರಾನಿಕ್ಸ್, ಹರಿಶ್ಚಂದ್ರಪುರ, ಗೋಣಿಕೊಪ್ಪ.
9: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟ್ಟಿ.
1: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
3: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
1: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
3: ವಿಲ್ಕೋ ಗೋಲ್ಡ್, ಕುಶಾಲನಗರ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7th ಇಯರ್ ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
3: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ತಮಾಡ ಪುನೀತ್. ಕಾಲ್ 9606048734. ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇವೆ. ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ಗೆ ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರು ತಗೋತಾರೆ?
3: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
11: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ. ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ. ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ

0: ಅಧ್ಯಕ್ಷರಾದ ಶ್ರೀ ಬಲ್ಲಾರಂಡ ಮಣಿ ಉತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ಚಿಟ್ಟಳ್ಳಿಯಲ್ಲಿರುವ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ಸುಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
1: ಏ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
2: ವಾಹ್, ಎಲ್ಲವೂ ಸೂಪರ್, ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
1: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
2: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
1: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
3: ರೀ, ಒಂದೊಳ್ಳೆ ವೆಜ್ ಊಟ, ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು. ಎಲ್ಲಿ ಕೊಡಿಸ್ತೀರಾ ಹೇಳಿ?
4: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಹೋದ್ರಾಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
3: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
4: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
6: ಎಷ್ಟೊತ್ತಿನಿಂದ
1: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ.
7: ಹಲೋ ಪಪ್ಪಾ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
7: ಹೌದು ಪಪ್ಪಾ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
8: ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, BN ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
9: ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಲತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್ ಇನ್ನತ್ತ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂಥೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಳಿಮಾಡ ಶರತ್ 8762050292.
10: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತನ್ನಿ.
1: ಅಯ್ಯಯ್ಯೋ, ಸಿಟ್ಟಾಗ್ಬೇಡುವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ. ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ %20-50% ರಿಯಾಯಿತಿನೂ ಪಡಿಬಹುದು.
10: ಈ ಆಫರ್ ಮಡಿಕೇರಿ ಮಹದೇವಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
11: ಕಾಲ್ 229199.
12: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers. D. Devaraja Aras Road, Mysuru.
13: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26 ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಗು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ
14: ಏಕಗಂಟಿನ ಅಂದರೆ ಲಂಪ್ಸಮ್ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ %7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ %7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ %7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ %7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ %7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ %0.5 ಹಾಗೂ ಸೈನಿಕರಿಗೆ %0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನಿರಕು ಠೇವಣಿಗಳಿಗೆ %7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.

0: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28 ಸೆಪ್ಟೆಂಬರ್ 30 ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ No.1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ.

0: நம்பர் ஒன் டைமண்ட் மாறாட்ட மளிகை முளியா கோல்டன் டைமண்ட்ஸ் மடிக்கேரி கோணிகுப்பலு புத்தூரு பெல்டங்கடி பெங்களூரு
1: ಕೊಡಗು ಕುಶಾಲನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಗಂಟೆ ಮತ್ತೊಂದು 3-10 ಗಂಟೆ ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
2: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
3: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
4: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
5: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಅಪಾಯಿಂಟ್ಮೆಂಟ್ಸ್ ಕಾಲ್ 0821255500. ಸೇವ್ ದ ನಂಬರ್, ಸೇವ್.

ಶತ್ರುಗಳೇ, ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣ. ನಂತರ 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ. ಹಾಗೆ ಇಂದು ರಾತ್ರಿ 8:00 ಈ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಇಂದು ಬೆಳಿಗ್ಗೆ 10:00 ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 228558, ಎಸ್ಟಡಿ ಕೋಡ್ 08272. ನಿರ್ವಹಣೆ ಎಂ ಶಕುಂತಲಾ. ಇಂದು ಮಧ್ಯಾಹ್ನ 3:00 ಗೀತಾ ಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ, ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಪ್ರಸ್ತುತಿ ವಿಶ್ವನಾಥ್. ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228129, ಮತ್ತೊಂದು ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ ನಿಮಗಾಗಿ 228129, ಮತ್ತೊಂದು ಸಂಖ್ಯೆ 228558, ಎಸ್ಟಿಡಿ ಕೋಡ್ 08272. ನಿರ್ವಹಣೆ ಎಂ ಶಕುಂತಲಾ. ಸಂಜೆ 4:00 ಕಲಿಸು ಗುರುವೇ ಕಲಿಸು ಈ ಮಾಲಿಕೆಯಲ್ಲಿ ಕುಶಾಲನಗರ ದೊಡ್ಡ ಹರವೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜು ಭಾರ್ಗವಿ ಅವರೊಂದಿಗೆ ಮಾತುಕತೆ. ಇವರನ್ನ ಮಾತನಾಡಿಸುತ್ತಾರೆ ಪಿಎಂ ಜಗದೀಶ್. 5:00 ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕಥೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕಥೆಗಳು. ನಿರ್ವಹಣೆ ಎಂ ಶಕುಂತಲಾ. ಇಂದು ಸಂಜೆ 6:51 ಕೃಷಿ ರಂಗದಲ್ಲಿ ಮೊದಲಿಗೆ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾ ಕೆಟಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ನಂತರ ಮಾರುಕಟ್ಟೆ ಧಾರಣೆ ಪ್ರಸಾರವಾಗಲಿದೆ. 7:45 ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 9:30 ಯುವವಾಣಿಯಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಇಂದು ಮಧ್ಯಾಹ್ನ 12:35 ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಹೊಟ್ಟೆ ನೋವು ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಸಂದರ್ಶನ. 1:00 ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರಗತಿ ಪಥ, ಇದರಲ್ಲಿ ಪಿಎಂ ಕೃಷಿ ಸಿಂಚನ ಈ ಕುರಿತು ಮಾತನಾಡುತ್ತಾರೆ. ವಿಜಯನಗರ ಜಿಲ್ಲಾ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರು. ಆಕಾಶವಾಣಿ ಮಡಿಕೇರಿ, ಕಂಪನಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

ಸುದ್ದಿವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ತಾಷ್ಕೆಂಟ್ನಲ್ಲಿಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿಂದು ಸಮಸ್ತ ಭಾರತೀಯರನ್ನು ಉದ್ದೇಶಿಸಿ ಪ್ರಧಾನಿ ಭಾಷಣ. ನೇಪಾಳ ಪ್ರವಾಹ ದುರಂತ ಮೃತರ ಸಂಖ್ಯೆ 675ಕ್ಕೆ ಏರಿಕೆ. ಈವರೆಗೆ 108 ಭಾರತೀಯರ ರಕ್ಷಣೆ, ತೀವ್ರಗೊಂಡ ಶೋಧ ಕಾರ್ಯ. ಲಕ್ನೋದಲ್ಲಿಂದು ಕೈಗಾರಿಕಾ ಸಮಾವೇಶದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಭಾಗಿ, ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಇಂದು ಭಾರತ ಥಾಯ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ತಾಷ್ಕೆಂಟ್ನಲ್ಲಿ ನಡೆಯಲಿರುವ ಸಭೆಯಲ್ಲಿ ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಜನರ ನಡುವಿನ ಸಂಪರ್ಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಸಹಕಾರವನ್ನು ಉಭಯ ನಾಯಕರು ಪರಿಶೀಲನೆ ನಡೆಸಲಿದ್ದಾರೆ. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಉಜ್ಬೇಕಿಸ್ತಾನ್ ಯೋಗ ಒಕ್ಕೂಟ ಆಯೋಜನೆ ಮಾಡಿರುವಂತಹ ಯೋಗ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬಳಿಕ ಅವರು ಅಧ್ಯಕ್ಷ ಶೌಕತ್ ಮಿರ್ಜಿಯೋ ಯೇವ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಉಭಯ ರಾಷ್ಟಗಳ ನಡುವಿನ ರಕ್ಷಣಾ ಕ್ಷೇತ್ರದ ಸಹಕಾರ ನಿರಂತರವಾಗಿ ವೃದ್ಧಿಯಾಗುತ್ತಿದೆ. ಇದರೊಂದಿಗೆ ಗಣಿಗಾರಿಕೆ, ವಿಶೇಷವಾಗಿ ಅಪರೂಪದ ಭೂ ಖನಿಜಗಳು, ಚಿನ್ನ ಸೇರಿದಂತೆ ವಿವಿಧ ಲೋಹಗಳು ಹಾಗೂ ಇತರ ಉಪಯುಕ್ತ ಖನಿಜಗಳ ಕ್ಷೇತ್ರದಲ್ಲಿನ ಸಹಕಾರದ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಔಷಧ, ಕೃಷಿ ಮತ್ತು ಕೌಶಲ್ಯಾಭಿವೃದ್ಧಿ ಕ್ಷೇತ್ರಗಳು ಹಾಗೂ ಹೊಸ ಸಂಪರ್ಕ ಮಾರ್ಗಗಳ ಅನ್ವೇಷಣೆಯು ಉಭಯ ನಾಯಕರ ಮಾತುಕತೆಯ ಪ್ರಮುಖ ವಿಷಯಗಳಾಗುವ ನಿರೀಕ್ಷೆ ಇದೆ. ಕಳೆದ 10 ವರ್ಷಗಳಲ್ಲಿ ಉಭಯ ರಾಷ್ಟಗಳ ನಡುವಿನ ವ್ಯಾಪಾರ ಶೇಕಡ 300ರಷ್ಟು ಹೆಚ್ಚಾಗಿದೆ. ಪ್ರಸ್ತುತ 100 ಶತಕೋಟಿ ಡಾಲರ್ಗಳಿರುವಂತಹ ದ್ವಿಪಕ್ಷೀಯ ವ್ಯಾಪಾರವನ್ನು ಮುಂಬರುವ ವರ್ಷಗಳಲ್ಲಿ ದ್ವಿಗುಣಗೊಳಿಸುವ ಗುರಿಯನ್ನು ಉಭಯ ರಾಷ್ಟಗಳು ಹೊಂದಿವೆ. ಈ ಸಂಬಂಧ ಇಂದು ಕೆಲವು ಮಹತ್ವದ ಒಪ್ಪಂದಗಳಿಗೆ ಸಹಿ ಹಾಕಲಾಗುವಂತಹ ನಿರೀಕ್ಷೆ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ 11 ಗಂಟೆಗೆ ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ದೇಶ ಹಾಗೂ ವಿದೇಶಗಳ ಭಾರತೀಯ ಸಮುದಾಯದೊಂದಿಗೆ ತಮ್ಮ ಮನದ ಮಾತುಗಳನ್ನು ಹಂಚಿಕೊಳ್ಳಲಿದ್ದಾರೆ. ಇದು ಮನ್ ಕಿ ಬಾತ್ನ 137ನೆಯ ಆವೃತ್ತಿಯಾಗಿದೆ. ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳಲ್ಲಿ ಮತ್ತು ಎಐಆರ್ ನ್ಯೂಸ್ ವೆಬ್ಸೈಟ್ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಎಐಆರ್ ನ್ಯೂಸ್, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಾರ್ಯಾಲಯ ಮತ್ತು ಮಾಹಿತಿ ಹಾಗೂ ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲೂ ಕಾರ್ಯಕ್ರಮ

0: ಪ್ರಸಾರವಾಗಲಿದೆ. ಹಿಂದಿ ಅವತರಣಿಕೆಯ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಗುಜರಾತ್ನಲ್ಲಿ ಇಂದು ಪ್ರಸಾರವಾಗಲಿರುವಂತಹ ಪ್ರಧಾನಿ ನರೇಂದ್ರ ಮೋದಿಯವರ 137ನೇ ಆವೃತ್ತಿಯ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲು ಭಾರತೀಯ ಜನತಾ ಪಕ್ಷ ರಾಜ್ಯಾದ್ಯಂತ ವಿವಿಧ ಸಮುದಾಯಗಳನ್ನು ಒಳಗೊಂಡ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಪಕ್ಷದ ಹಿರಿಯ ಮುಖಂಡರು, ಯುವಜನರು, ರೈತರು, ವೃತ್ತಿಪರರು ಹಾಗೂ ವಿವಿಧ ಸಮುದಾಯಗಳ ಸದಸ್ಯರೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್ ಅವರು ಸೂರತ್ ನಗರದ ಉಧ್ನಾ ಪ್ರದೇಶದಲ್ಲಿರುವಂತಹ ಬಿಜೆಪಿಯ ಕಚೇರಿಯಲ್ಲಿ ಚಾರ್ಟೆಡ್ ಅಕೌಂಟೆಂಟ್ಗಳು ಮತ್ತು ಕಂಪನಿ ಕಾರ್ಯದರ್ಶಿಗಳೊಂದಿಗೆ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ಅಹಮದಾಬಾದ್ ನಗರದ ಥಲ್ತೇಜ್ ಪ್ರದೇಶದ ಘಡ್ಲೋಟಿಯಾ ವಿಧಾನಸಭಾ ಕ್ಷೇತ್ರದ 172ನೇ ಮತಗಟ್ಟೆಯಲ್ಲಿ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ. ಗುಜರಾತ್ನಾದ್ಯಂತ ಎಲ್ಲಾ ಮತಗಟ್ಟೆಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದ್ದು, ಪಕ್ಷದ ಮುಖಂಡರು, ಚುನಾಯಿತ ಪ್ರತಿನಿಧಿಗಳು, ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಆಲಿಸಲಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ನೇಪಾಳದಲ್ಲಿ ಸಂಭವಿಸಿದಂತಹ ಭೀಕರ ಧಿಡಿ ಪ್ರವಾಹದ ಸಂದರ್ಭದಲ್ಲಿ ಮೃತಪಟ್ಟವರ ಸಂಖ್ಯೆ 675ಕ್ಕೆ ಏರಿಕೆಯಾಗಿದ್ದು, ಪ್ರಕೃತಿ ವಿಕೋಪ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆಗಳು ತೀವ್ರಗತಿಯಲ್ಲಿ ಮುಂದುವರೆದಿವೆ. ಈ ಪ್ರದೇಶದಲ್ಲಿ ಮತ್ತೆ ಮಳೆಯಾಗುತ್ತಿರುವುದು ಹಾಗೂ ಮತ್ತಷ್ಟು ಪ್ರವಾಹ ಎದುರಾಗುವ ಭೀತಿ ಸೃಷ್ಟಿಯಾಗಿರುವುದು ರಕ್ಷಣಾ ಕಾರ್ಯಕ್ಕೆ ಸವಾಲಾಗಿ ಪರಿಣಮಿಸಿದೆ. ಪ್ರಸ್ತುತ ಕನಿಷ್ಠ 320 ವಿದೇಶಿ ಪ್ರಜೆಗಳು ಸೇರಿದಂತೆ ಸುಮಾರು 2,400 ಜನರು ಇನ್ನೂ ಕೂಡ ಕಾಣೆಯಾಗಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ನಡುವೆಯೂ ಸಂಪರ್ಕ ಕಳೆದುಕೊಂಡಿದ್ದಂತಹ 261 ವಿದೇಶಿ ಪ್ರವಾಸಿಗರು ಸೇರಿದಂತೆ ಒಟ್ಟು 4,400ಕ್ಕೂ ಹೆಚ್ಚು ಜನರನ್ನು ರಕ್ಷಣಾ ಪಡೆಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿವೆ. ನೇಪಾಳ ಪೊಲೀಸರ ಅಧಿಕೃತ ವರದಿಯ ಪ್ರಕಾರ ಒಟ್ಟು 8 ಜಿಲ್ಲೆಗಳಿಂದ ಇದುವರೆಗೆ 675 ಮೃತದೇಹಗಳನ್ನು ಹೊರತೆಗೆಯಲಾಗಿದೆ. ಇವುಗಳಲ್ಲಿ ಚಿತ್ವಾನ್, ಪೂರ್ವ ನವಲಪರಾಸಿ ಹಾಗೂ ಪಶ್ಚಿಮ ನವಲಪರಾಸಿ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಸಾವು ನೋವುಗಳು ಸಂಭವಿಸಿವೆ. ದುರಂತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಕಾರ್ಯಕ್ಕಾಗಿ 15,000ಕ್ಕೂ ಹೆಚ್ಚು ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು, ನೆರವು ಅಗತ್ಯವಿರುವಂತಹ ದುರ್ಗಮ ಪ್ರದೇಶಗಳಿಗೆ ಹೆಲಿಕಾಪ್ಟರ್ಗಳ ಮೂಲಕ ನಿರಂತರ ಕಾರ್ಯಾಚರಣೆ ನಡೆಸಿ ಜನರನ್ನು ತೆರವುಗೊಳಿಸಲಾಗುತ್ತಿದೆ ಮತ್ತು ಅಗತ್ಯ ಪರಿಹಾರ ತಲುಪಿಸಲಾಗುತ್ತಿದೆ. ನೇಪಾಳ ಪ್ರವಾಹ ದುರಂತದ ನಂತರ ಇದುವರೆಗೆ 108 ಭಾರತೀಯ ಪ್ರಜೆಗಳನ್ನು ಯಶಸ್ವಿಯಾಗಿ ರಕ್ಷಿಸಲಾಗಿದೆ ಎಂದು ಕೇಂದ್ರ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ಹಂಚಿಕೊಂಡಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಅವರು ಈ ಹಿಂದೆ ಸಂಪರ್ಕಕ್ಕೆ ಸಿಗದ ಇದ್ದಂತಹ ಸುಮಾರು 50 ಭಾರತೀಯ ಪ್ರಜೆಗಳೊಂದಿಗೆ ಮತ್ತೆ ಸಂಪರ್ಕವನ್ನು ಸಾಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರಸ್ತುತ ವರದಿಗಳ ಪ್ರಕಾರ 275 ಭಾರತೀಯ ಪ್ರಜೆಗಳು ಕಾಣೆಯಾಗಿದ್ದಾರೆ ಮತ್ತು ಇತರ ದೇಶಗಳ ಪೌರತ್ವ ಹೊಂದಿರುವಂತಹ ಸುಮಾರು 128 ಭಾರತೀಯ ಮೂಲದ ವ್ಯಕ್ತಿಗಳು ಕೂಡ ಪತ್ತೆಯಾಗಿಲ್ಲ. ಸ್ಥಳೀಯ ಸರ್ಕಾರಿ ಮೂಲಗಳ ಪ್ರಕಾರ ಕಳೆದ 2 ದಿನಗಳಲ್ಲಿ 598 ಭಾರತೀಯ ಪ್ರಜೆಗಳು ಚೀನಾದಿಂದ ನೇಪಾಳಕ್ಕೆ ಗಡಿದಾಟಿ ಬಂದಿದ್ದಾರೆ. ಇದೇ ವೇಳೆ ಚೀನಾದಿಂದ ಇನ್ನೂ ಹೊರಗಿಡಬೇಕಾಗಿರುವಂತಹ 900 ಭಾರತೀಯ ಪ್ರಜೆಗಳು ಸುರಕ್ಷಿತವಾಗಿದ್ದು, ಬೀಜಿಂಗ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿಯು ಅವರೊಂದಿಗೆ ನೇರವಾಗಿ ಮತ್ತು ಸ್ಥಳೀಯ ಸರ್ಕಾರದ ಮೂಲಕ ನಿರಂತರ ಸಂಪರ್ಕದಲ್ಲಿದೆ. ಪ್ರಕೃತಿ ವಿಕೋಪಕ್ಕೆ ಸಿಲುಕಿರುವಂತಹ ನೇಪಾಳದ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಸಂಪೂರ್ಣ ಬೆಂಬಲ ನೀಡಲು ಭಾರತ ಸರ್ಕಾರವು ರಾಷ್ಟೀಯ ವಿಪತ್ತು ನಿರ್ವಹಣಾ ಪಡೆ ಸೇವೆಯನ್ನು ಒದಗಿಸಿದೆ. ಇದರ ಜೊತೆಗೆ ಭಾರತೀಯ ವಾಯುಪಡೆಯ ವಿಮಾನಗಳ ಮೂಲಕ ತುರ್ತು ಮಾನವೀಯ ನೆರವು ಮತ್ತು ಅಗತ್ಯ ಪರಿಹಾರ ಸಾಮಗ್ರಿಗಳನ್ನು ತಕ್ಷಣವೇ ನೇಪಾಳಕ್ಕೆ ರವಾನಿಸಲಾಗಿದೆ. ನಿನ್ನೆ 11 ಟನ್ ತೂಕದ ಪರಿಹಾರ ಸಾಮಗ್ರಿಗಳ ಜೊತೆಗೆ 4ನೇ ಸಿ 130 ಜೆ ಹರ್ಕ್ಯುಲಸ್ ಸಾರಿಗೆ ವಿಮಾನವನ್ನು ಕಠ್ಮಂಡುವಿಗೆ ಕಳುಹಿಸಲಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವಂತಹ ಪ್ರಜೆಗಳ ಸುರಕ್ಷತೆ ಮತ್ತು ನೆರೆ ಸಂತ್ರಸ್ತರಿಗೆ ಅಗತ್ಯ ಸಹಾಯ ತಲುಪಿಸಲು ಕೇಂದ್ರ ಸರ್ಕಾರವು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮೂರು ದಿನಗಳ ಉತ್ತರ ಪ್ರದೇಶ ಪ್ರವಾಸದಲ್ಲಿರುವಂತಹ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರಿಂದು ಲಕ್ನೋದಲ್ಲಿ ಪ್ರಧಾನಮಂತ್ರಿ ಸೇತು ಯೋಜನೆಯಡಿ ಆಯೋಜನೆ ಮಾಡಲಾಗಿರುವಂತಹ ಕೈಗಾರಿಕಾ ಸಮಾವೇಶವನ್ನು ಉದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಈ ಸಮಾವೇಶದಲ್ಲಿ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ವಿವಿಧ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ಪಾಲ್ಗೊಳ್ಳುವ ಮುನ್ನ ರಕ್ಷಣಾ ಸಚಿವರು ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ

ಆಲಿಸಲಿದ್ದಾರೆ. ನಂತರ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಉಪಸ್ಥಿತಿಯಲ್ಲಿ ಲಕ್ನೋ ಕಂಟೋನ್ಮೆಂಟ್ ಪ್ರದೇಶದಲ್ಲಿ ಸುಮಾರು 101 ಕೋಟಿ ರೂಪಾಯಿ ಮೌಲ್ಯದ 12 ಪ್ರಮುಖ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ತಮ್ಮ ಪ್ರವಾಸದ ಎರಡನೇ ದಿನವಾದ ನಿನ್ನೆ ರಕ್ಷಣಾ ಸಚಿವರು ಲಕ್ನೋದಲ್ಲಿ ಫ್ರಾಗ್ರೆನ್ಸ್ ಪಾರ್ಕ್ ಅನ್ನು ಉದ್ಘಾಟಿಸಿ ಮಾತನಾಡಿದರು. ಕಾರ್ಯಕ್ರಮದ ವೇಳೆ ಅವರು ಲಾಲಾ ಲಜಪತ್ ರಾಯ್ ಮತ್ತು ಶಹೀದ್ ಭಗತ್ ಸಿಂಗ್ ಅವರ ಪ್ರತಿಮೆಗಳನ್ನು ಅನಾವರಣಗೊಳಿಸುವುದರ ಜೊತೆಗೆ 4,313 ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಿದರು. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ಧ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ಹರ್ಮನ್ಪ್ರೀತ್ ಕೌರ್ ಭಾರತ ತಂಡವನ್ನು ಮುನ್ನಡೆಸಲಿದ್ದು ಸ್ಮೃತಿ ಮಂದಾನಾ ಉಪನಾಯಕಿಯಾಗಿ ಇರಲಿದ್ದಾರೆ. ಗಾಯಗೊಂಡಿರುವ ಜೆಮಿಯಾ ರೋಡ್ರಿಗಸ್ ಬದಲಿಗೆ ಪ್ರತೀಕಾ ರಾವಲ್ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಂಸತ್ತು ಕಾನೂನು ರೂಪಿಸುವವರೆಗೆ ಕಾಯ್ದೆ, ಡಿಜಿಟಲ್ ಬಂಧನದಂತಹ ನೂತನ ಮಾದರಿಯ ಸೈಬರ್ ವಂಚನೆಗಳನ್ನು ಭಾರತೀಯ ನ್ಯಾಯಾಂಗವು ಸ್ವಯಂ ಪ್ರೇರಿತವಾಗಿ ಗಮನಕ್ಕೆ ತೆಗೆದುಕೊಂಡು ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಲಂಡನ್ನಲ್ಲಿ ನಡೆದಂತಹ 43ನೇ ಆರ್ಥಿಕ ಅಪರಾಧಗಳ ಕುರಿತ ಅಂತಾರಾಷ್ಟೀಯ ಸಮ್ಮೇಳನದ ಸಮಾರೋಪ ಭಾಷಣದಲ್ಲಿ ಮಾತನಾಡಿದ ಅವರು, ವಿಡಿಯೋ ಕರೆಗಳ ಮೂಲಕ ಪೊಲೀಸ್ ಅಥವಾ ನ್ಯಾಯಾಂಗ ಅಧಿಕಾರಿಗಳಿಗೆ ನಟಿಸಿ ವಂಚಿಸುವ ಪ್ರಕರಣಗಳ ತೀವ್ರತೆಯನ್ನು ಪರಿಶೀಲಿಸಲು ಸುಪ್ರೀಂಕೋರ್ಟ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಿರ್ದೇಶನ ನೀಡಿದೆ ಎಂದು ತಿಳಿಸಿದ್ದಾರೆ. ಜೊತೆಗೆ ಇಂತಹ ಅಪರಾಧಿಗಳಿಗೆ ಪ್ರತ್ಯೇಕ ಶಿಕ್ಷಾ ನಿಯಮವನ್ನು ರೂಪಿಸುವ ಅಗತ್ಯವನ್ನು ಉನ್ನತ ನ್ಯಾಯಾಲಯ ಪ್ರತಿಪಾದಿಸಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.

0: ಭಾರತ ಥೈಲ್ಯಾಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಮೆಗಾಹರ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 7:45. ನಿಧನ ಸುದ್ದಿ. ಸೋಮಾರಪೇಟೆ ಅಬ್ಬೂರುಕಟ್ಟೆ ಅರೆಯೂರು ಗ್ರಾಮದ ಪಾಕಮುಕ್ಕಾಟಿ ಮೇಘನ ಮಧು ಅವರು ನಿನ್ನೆ ನಿಧನರಾದರು. 43 ವರ್ಷ ಪ್ರಾಯದ ಪಾಕಮುಕ್ಕಾಟಿ ಮೇಘನ ಮಧು ಅವರ ಅಂತ್ಯಕ್ರಿಯೆ ಇಂದು ಬೆಳಿಗ್ಗೆ 11 ಗಂಟೆಗೆ ಮೃತರ ಸ್ವಂತ ಮನೆಯಲ್ಲಿ ನಡೆಯಲಿದೆ. ಚಟ್ಟಿಮಾಡ ದಿವಂಗತ ಸಿಎಂ ನಾಗರಾಜ್ ಅವರ ಪತ್ನಿ ಚಟ್ಟಿಮಾಡ ನಾಗವೇಣಿ ಬೇಬಿ ತಾಮನೆ ಐಐಟಿ ಇಂದು ಬೆಳಗ್ಗೆ ನಿಧನರಾದರು. 83 ವರ್ಷದ ಚಟ್ಟಿಮಾಡ ನಾಗವೇಣಿ ಬೇಬಿ ಅವರ ಅಂತ್ಯಕ್ರಿಯೆ ಇಂದೇ ಅಪರಾಹ್ನ ನಂಜರಾಯಪಟ್ಟಣದ ಸ್ವಗೃಹದಲ್ಲಿ ನಡೆಯಲಿದೆ.
2: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ನೊಂದಿಗೆ ಲಕ್ಕಿ ಡ್ರಾನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಕೊಪ್ಪಲ್, ಕುಶಾಲನಗರ, ಸೋಮಾರಪೇಟೆ, ಶನಿವಾರ ಸಂತೆ, ನಾಪುಕ್ಲು.
3: Anand Cars, one of the best dealers of Mahindra and Mahindra in Karnataka, is now open in the Palace City, Mysuru. Come and witness this state-of-the-art showroom and service center for passenger, electric cars and commercial vehicles. Visit Anand Cars for a best-in-class sales and service experience in Mysuru.
4: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
5: ರೀ, ಮದುವೆ ಫಂಕ್ಷನ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
6: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
5: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
6: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
7: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.

0: ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, ಯು ಪಿ ಎಸ್ ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
2: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲನಗರದಲ್ಲಿ.
2: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಗುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
3: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್. ಸಿಜೆ ಬಿಲ್ಡ್ವೇರ್ ಬೈಲಗುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣು, ಚಿರುಪುಯ, ಬೆಳ್ಳರಿಕುಂ, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
4: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-ಡೋರ್ ವಾರ್ಡ್ರೋಬ್ 6,900 ರೂಪಾಯಿಗೆ, 3-ಡೋರ್ ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
0: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
0: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
5: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
5: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
6: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
4: ಅದ್ವೈತ್ ಹ್ಯುಂಡೈ, ಸ್ಟೇಟ್ ಆಫ್ ಆರ್ಟ್ ಫೆಸಿಲಿಟಿ ಇರುವ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲ ನಗರದಲ್ಲಿ. ಬೆಸ್ಟ್ ಆಫರ್ ಹಾಗೂ ಎಕ್ಸಲೆಂಟ್ ಸರ್ವಿಸ್ ಗಾಗಿ ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈಗೆ ಭೇಟಿ ಕೊಡಿ. ಟೆಸ್ಟ್ ಡ್ರೈವ್ ಹಾಗೂ ಸರ್ವಿಸ್ ಬುಕಿಂಗ್ ಗಾಗಿ ಕಾಲ್ ಮಾಡಿ 9606076450.
7: ಸುದ್ದಿ ಸಮಾಚಾರ ಓದೆಂಡುಳ್ಳ ತ್ಯಾಲಪಂಡ ಕವನ್ ಕಾರ್ಯಪ್ಪ. ಸುದ್ದಿ ವಿವರ: ವಿದ್ಯಾರ್ಥಿಯ ಶಿಸ್ತು ಸಮಯತನ ಪಾಲನೆ ಮಾಡುವ ಪಿಂಜ ಕಷ್ಟಪಟ್ಟಿದ್ದು ಓದುವ ಆತ್ಮವಿಶ್ವಾಸದನ್ನ ಬಳತೆಂಡು ಮಿಂಜಕ್ಕ ಜೀವನದಲ್ಲಿ ಬರಲು ನಿಂಡು ಕರ್ನಾಟಕ ಬೆಟಾಲಿಯನ್ ರ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಸಂಜೀವ್ ಕುಮಾರ್ ಅಭಿಪ್ರಾಯಪಟ್ಟದ್ದು. ಮಡಿಕೇರಿಯ ಫೀಲ್ಡ್ ಮಾರ್ಷಲ್ KM ಕಾರ್ಯಪ್ಪ ಕಾಲೇಜಿರ ದೈಹಿಕ ಶಿಕ್ಷಣ ವಿಭಾಗದಿಂದ ಏರ್ಪಾಡು ಮಾಡಿದಂಜೆ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಬಿಂದು ಐತು ಕೂಡಿಯಾಡುವಂಚೆ ಅವು ತಕ್ಕ ಬಂದದ್ದು. ವಿದ್ಯಾರ್ಥಿಯ ಕಳಿಕೋವಲು ಕೂಡಿಯಾಡ್ಚಂಗೆ ದೈಹಿಕ ಆಯ್ತು ನಂಗಡ ಆರೋಗ್ಯತ್ನ ಕಾಪಾಡಿಯವಲು ಒಂದು ಗಂಡಚೆ. ಕಾರ್ಯಕ್ರಮದ ಕೊರವಕಾರಿಕೆಯನ್ನು ವಹಿಸಿದಂಜೆ ಕಾಲೇಜಿರ ಪ್ರಾಂಶುಪಾಲಗಳನ್ನು ಮೇಜರ್ ಪ್ರೊಫೆಸರ್ ರಾಘವ್ ತಕ್ ಪರಿಯುವಂಚೆ ಭಾರತಕ್ಕೆ ನಲ್ಲ ರಾಷ್ಟ್ರ ಆಯ್ತು ರೂಪು ಚಡುವಕ್ಕ ಇಂದಿತ್ರ ಯುವ ಜನಾಂಗತರ ನೈಪು ಪೆರ್ತ ಮುಖ್ಯ ಆಯ್ತಪ್ಪ ಅಂದ ಎಣ್ಣಿಚೆ. ಲೆಫ್ಟಿನೆಂಟ್ ಕರ್ನಲ್ ಶ್ರೀನಿವಾಸನ್ ದೈಹಿಕ ಶಿಕ್ಷಣ ವಿಭಾಗದ PC ರಮೇಶ್ ಕೊಡಂದನಕ್ಕೆ ಕನ್ನಪಟ್ಟ ಬಿಂದುವ ಆಚರಿಂಚತ್. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಪಿಂಜ ಸಾಹಿತ್ಯ ಅಕಾಡೆಮಿ ರಾದನೆಲ್ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಸುಳ್ಯ ಎಂಗಡ ಕೂಡುಕೊಟತ್ ಶಾರದಾ ಪದವಿ ಪೂರ್ವ ಕಾಲೇಜು ಸುಳ್ಯ ಇಲ್ಲಿ ಡಾಕ್ಟರ್ ಕೋಡಿ ಕುಶಲಪ್ಪ ಗೌಡರ ನೆಂಪು ಅನ್ನೋ ಕಾರ್ಯಕ್ರಮ ನಡೆದತ್. ಅಕಾಡೆಮಿರ ಅಧ್ಯಕ್ಷ ಸದಾನಂದ ಮಾವಜಿ ಎಂಗಡ ಕೊರವಕರಿಕೆ ನಡೆದ ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘದ ಅಧ್ಯಕ್ಷ ಧನಂಜಯ ಅಡಪಂಗಾಯ ನಿವೃತ್ತ ಉಪನ್ಯಾಸಕ ನಿಡ್ಯಮಲೆ ಪ್ರಸನ್ನ ಕಾಲೇಜರ ಪ್ರಾಂಶುಪಾಲಗಳನ್ನು ಸ್ವರ್ಣಕಲಾವ್ ಕೋಡಿ ಕುಶಲಪ್ಪ ಗೌಡ ಎಂಗಡ ಸಾಹಿತ್ಯ ಸೇವೆಯನ್ನು ನೆನೆತಿಯಂಡೆ ತಕ್ಕ ಬಂದದ್ದು. ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕದ ಆದನೆಯಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಮಾರಿಪತ್ತು ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕಳಿಪರಂಬಲು ಮ್ಯಾರಥಾನ್ ಕಾರ್ಯಕ್ರಮ ನಡೆದದ್ದು. ಯುವ ಸಬಲೀಕರಣ ಪಿಂಜ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಗಳನ್ನು ವಿಸ್ಮಯ ಚಕ್ರವರ್ತಿ ಪಿಂಜ ಜಿಲ್ಲಾ ಏಡ್ಸ್ ನಿಯಂತ್ರಣಾಧಿಕಾರಿ ಡಾಕ್ಟರ್ ಸನಂತಕುಮಾರ್ ಕಾರ್ಯಕ್ರಮಕ್ಕೆ ಮೊಳೆಯಿಟ್ಟದ್ದು. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಆದನೆಯಲ್ಲಿ ಪೇರೆಂಡ ಪೆಮ್ಮಯ್ಯ ಪಿಂಜ ದೇವಕಿ ಪೆಮ್ಮಯ್ಯ ದಂಪತಿಯಡ ಪೆದಲುಳ್ಳ ದತ್ತಿ ಪ್ರಶಸ್ತಿಗೆ ಜಿಲ್ಲೆಯ ಎಳುತ್ತಕಾರರೊಂದು ಅರ್ಜಿಗಾಗಿದ್ದು ಎಳುತ್ತಕಾರ ತಂಗ ಎಳೆದಿದ್ದುಳ್ಳ ಕಥೆ, ಕವನ, ಕಾದಂಬರಿ, ಕಥಾ ಸಂಕಲನ, ವೈಚಾರಿಕ ಎಳುತ್ತಿನ ಪೈಪೋಟಿಗೆ ಐಕೋಲು ದಂಡಾಯತ 26-27 ಸಾಲಲ್ಲಿ ಇದೇ ಆದಿ ಆಯ್ತು ಪ್ರಶಸ್ತಿ ಪಡೆದವಕ್ಕೆ ದಂಡಾಯತ 21-20 ಕಳೆದಿನ ಪುಸ್ತಕತ್ನ ಮಾತ್ರ ಐಕೊಂಡು ಓರ್ ಎಳುತ್ತಕಾರ ತಂಡ ಓರ್ ಕೃತಿನ ಮಾತ್ರ ಐಪಕ ಅವಕಾಶ ಇದರ ಕೂಟಕ್ಕೆ ಅಂಗ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯಂಗಳಾಯ್ತಿರೋಂಡು ತಂಗಡ ಎಳುತ್ತಿನ ಇದೇ ತಿಂಗಳ 31 ತಾರೀಕರ ಒಳಲು ಮಡಿಕೇರಿಯಲ್ಲುಳ್ಳ ಕನ್ನಡ ಸಾಹಿತ್ಯ ಪರಿಷತ್ರ ಕಚೇರಿಗೆ ಎತ್ತಿಚುಡೋಂಡು. ಇದೇ ಕಾಮಗಾರಿ ಅನುಷ್ಠಾನಕ್ಕೆ ಪಪ್ಪಕ ಚೆನ್ನ ತಡಾಚೆ.

0: ಪುರ್ಲ ಅಚ್ಚಂಗೆ ಕಾಮಗಾರಿಯ ಗುಣಮಟ್ಟ ಪಾಳತರ ತಿಂಜೆ ತಿಂಗಿ ಒತ್ತೋಕ ಸಾಧ್ಯ ಇಲ್ಲ ಎಂದು ಮಡಿಕೇರಿ ಕ್ಷೇತ್ರದ ಶಾಸಕಗಳನ್ನು ಡಾಕ್ಟರ್ ಮಂತರಗೌಡ ಎಣಿಚೆ. ಮಡಿಕೇರಿ ಟೌನ್ ವ್ಯಾಪ್ತಿಯಲ್ಲಿ ಸಂಪರ್ಕ ಕೊಡಪನ್ನತ 9 ಲಕ್ಷ ಕಣಕರ ಕಾಂಕ್ರೀಟ್ ಕಾಮಗಾರಿಗೆ ಮೊಳೆಯಿಡುವಂಚಿ ಅವು ತಕ್ಕ ಬಂದದ್ದು. ರಾಜ್ಯ ಸರ್ಕಾರ ಶಾಸಕಂಗಡ ಕ್ಷೇತ್ರಾಭಿವೃದ್ಧಿ ಅನುದಾನಕ್ಕೆ ಕೊಡಪನ್ನತ 50 ಕೋಟಿ ರೂಪಾಯಿ 3.5 ಕೋಟಿ ರೂಪಾಯಿನ ಮಡಿಕೇರಿ ಟೌನರ ರಸ್ತೆ ಕಾಮಗಾರಿಗೆ ಕೊಡ್ತಿತ್ತು ಎಂದು ಎಣಿಚೆ. ಕಾಮಗಾರಿ ಚಾಯಲ್ ಮಾಡುತ್ತ ಗುತ್ತಿಗೆದಾರಂಗಡ ಬಿಲ್ಲು ಕೊಡಪಲೆ ಅದದ ಭಾಗದಲ್ಲಿ ಕಾಮಗಾರಿ ನಡಪಕ ಪಕ ಅಲ್ಲೆತ್ರ ಜನ ಕಾಮಗಾರಿ ನಡಪನ್ನ ಇರುತ್ತೆ ಪರಿಶೀಲನೆ ಮಾಡೋಣ ಎಂದು ಎಣಿಚೆ. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಪರಿಶಿಷ್ಟ ಜಾತಿ ಪಿಂಜ ಪರಿಶಿಷ್ಟ ಪಂಗಡ ಕರಡ ಸಮಸ್ಯೆನ ಕಟ್ಟುನಿಟ್ಟಿನ ಪರಿಹಾರ ಮಾಡುವಂತ ಅವರ ಸಭೆ ನಿನ್ನಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಅಂಗಡ ಕೊರವು ಕಾರ್ಯಕ್ಕೆ ಮಡಿಕೇರಿಯ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಸಭಾವಾಡಿಯಲ್ಲಿ ನಡೆದಿತ್ತು. ಪರಿಶಿಷ್ಟ ವರ್ಗಕ್ಕೆ ಕೂಡಿದ ಜನರ ಸಮಸ್ಯೆನ ಆಪಚ್ಚಕ್ಕೆ ಬೆರೆಯ ತೆಗೆದುಕೊಂಡು ಒಂದು ಅಧಿಕಾರಿಯಕ್ಕೆ ಸೂಚನೆ ಕೊಡ್ತದೆ. ಜಿಲ್ಲೆಯಲ್ಲಿ ಗಾಂಜಾ ಬಲಿಪು ಮಾರಿನ ಪ್ರಕರಣ ಅಮಲು ಒಪ್ಪನ್ನತ ವಸ್ತುನ ಕೊಡತ ಪ್ರಕರಣಕ್ಕೆ ಸಂಬಂಧಪಟ್ಟನಕ್ಕೆ ಕೈಂಜ ಗಟ್ಟಿ ತಿಂಗಳಲ್ಲಿ 237 ಪ್ರಕರಣದ ದಾಖಲು ಮಾಡುವಂಜೆ 337 ಆರೋಪಿಗಳ ಬಂಧನ ಮಾಡಿತ್ತೆಂದು ಪೊಲೀಸ್ ವರಿಷ್ಠಾಧಿಕಾರಿ ಎಣಿಚಿ. ಕೊಡ್ಲಿಪೇಟೆ ಪಿಂಜ ಶನಿವಾರ ಸಂತೆ ಭಾಗದ ಪರಿಶಿಷ್ಟ ಜಾತಿಕಾರಕ್ಕೆ ಕೂಡಿದ ಭೂಮಿನ ಕೆಲವು ಜನ ಒತ್ತುವರಿ ಮಾಡಿದ್ದು ಇದರ ಬಗ್ಗೆ ಕಂದಾಯ ಲೆಕ್ಕಕಾರ ಸರ್ವೆ ಮಾಡುವಂಚಿ ಆ ವರ್ಗಕಾರಕ್ಕೆ ನ್ಯಾಯ ಕೊಡ್ಕೊಂಡು ಸಮಿತಿಯ ಸದಸ್ಯಂಗ ಮನವಿ ಮಾಡಿಚೆ. ಜಿಲ್ಲೆಯ ಪ್ರತಿ ತಾಲೂಕಲ್ಲೂ 3 ತಿಂಗಳಕ್ಕೊಮ್ಮ ಪರಿಶಿಷ್ಟ ಜಾತಿ ಪಿಂಜ ವರ್ಗ ಕಾರಡ ಸಭೆನ ಕಾಕಚಂಗಿನಲ್ಲದಿಂದ ಸಮಿತಿಯ ಸದಸ್ಯಂಗ ಮನವಿ ಮಾಡಿಚೆ. ಸಭೆಯಲ್ಲಿ ಜಿಲ್ಲೆಯ ಪೊಲೀಸ್ ಇಲಾಖೆಯ ಅಧಿಕಾರಿಯ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಯ ಕೋಡಿಯಾಡಿ ತಿಂಜತ್. ಇಲ್ಲಿಕ್ಕೆ ಸುದ್ದಿ ಸಮಾಚಾರ ತಿಂದತ್.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು ಅದ್ವೈತ್ ಹ್ಯುಂಡೈ, ಭಾರತದ ಅತಿ ದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಏಕೈಕ ಹ್ಯುಂಡೈ ಕಾರ್ ಡೀಲರ್.
2: ಕರ್ನಾಟಕದ ಅತ್ಯುತ್ತಮ ಡೀಲರ್ ಆಗಿರುವ ಮಹೀಂದ್ರ ಮತ್ತು ಮಹೀಂದ್ರಾ ರವರ ಅನಂತ್ ಕಾರ್ಸ್ ಈಗ ಅರಮನೆ ನಗರಿ ಮೈಸೂರಿನಲ್ಲಿ ತೆರೆದಿದೆ. ಪ್ಯಾಸೆಂಜರ್ ಎಲೆಕ್ಟ್ರಿಕ್ ಕಾರ್ಸ್ ಮತ್ತು ಕಮರ್ಷಿಯಲ್ ವೆಹಿಕಲ್ಸ್ ಗಳ ಅತ್ಯಾಧುನಿಕ ಶೋರೂಮ್ ಮತ್ತು ಸರ್ವಿಸ್ ಸೆಂಟರ್ ಇವೆಲ್ಲವೂ ಮೈಸೂರಿನಲ್ಲಿ. ಬನ್ನಿ, ಎಕ್ಸ್ಪೀರಿಯನ್ಸ್ ಮಾಡಿ ಅನಂತ್ ಕಾರ್ಸ್.
3: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ June 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
4: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್ ಇರಿಟ್ಟಿ. ಗೋಣಿಕೊಪ್ಪಲಿನಲ್ಲಿ ಶುಭಾರಂಭಗೊಂಡಿರುವ P2 ಎಲೆಕ್ಟ್ರಾನಿಕ್ಸ್ ನಲ್ಲಿ ರೆಫ್ರಿಜರೇಟರ್ ಹಾಗೂ ಎಲ್ಇಡಿ ಟಿವಿ ಖರೀದಿಸುವಾಗ ಸ್ಟೆಬಿಲೈಸರ್ ಫ್ರೀ, ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ನೊಂದಿಗೆ ಕಾರ್ನರ್ ಸ್ಟ್ಯಾಂಡ್ ಫ್ರೀ. P2 ಎಲೆಕ್ಟ್ರಾನಿಕ್ಸ್, ಗೋಣಿಕೊಪ್ಪ.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ. ಸುನಿತಾ ಫರ್ನಿಚರ್ ನಲ್ಲಿ ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ. ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
6: ಮದುವೆ ಹಾಗೂ ಇನ್ನಿತರ ಸಮಾರಂಭಗಳ ಬಟ್ಟೆಗಳಿಗಾಗಿ ಬನ್ನಿ ಸೆಂಚುರಿ ಫ್ಯಾಷನ್ ಸಿಟಿ ಇರಿಟ್ಟಿ, ತಲಶೇರಿ, ಕಣ್ಣೂರ್, ಪಯ್ಯನೂರ್, ಶ್ರೀಕಂಠಪುರಂ, ಸುಲ್ತಾನ್ ಬತ್ತೇರಿ, ಮಾನಂದವಾಡಿ, ತಳಿಪರಂಬ.
7: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
8: ನಾನ್ ತಗೊಂಡಿರೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
7: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ. ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
8: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
7: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
9: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ, 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
10: ನಂಬರ್ 2760 ಚಟ್ಟಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಚಟ್ಟಳ್ಳಿ, ಇದರ 2025-26 ಸಾಲಿನ ವಾರ್ಷಿಕ ಮಹಾಸಭೆ ಇಂದು ಭಾನುವಾರ ಪೂರ್ವಾಹ್ನ 10 ಗಂಟೆಗೆ ಸಂಘದ ಅಧ್ಯಕ್ಷರಾದ ಶ್ರೀ ಬಲ್ಲಾರಂಡ ಮಣಿ ಉತ್ತಪ್ಪನವರ ಅಧ್ಯಕ್ಷತೆಯಲ್ಲಿ ಚಟ್ಟಳ್ಳಿಯಲ್ಲಿರುವ ಸಂಘದ ಶ್ರೀ ನರೇಂದ್ರ ಮೋದಿ ರೈತ ಸಹಕಾರ ಭವನದ ಸಭಾಂಗಣದಲ್ಲಿ ನಡೆಯಲಿದೆ. ಸಂಘದ ಅರ್ಹ ಸದಸ್ಯರೆಲ್ಲ ಇದನ್ನೇ ಆಹ್ವಾನವೆಂದು ಪರಿಗಣಿಸಿ ಆಗಮಿಸಿ ಮಹಾಸಭೆಯನ್ನು ಯಶಸ್ವಿಗೊಳಿಸುವಂತೆ ಸಂಘದ ಅಧ್ಯಕ್ಷರು, ಆಡಳಿತ ಮಂಡಳಿಯವರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು ಕೇಳಿಕೊಂಡಿದ್ದಾರೆ.
11: ಹೇ, ವಾಟ್ಸಪ್ ಓಪನ್ ಮಾಡು, ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದ್ದೀನಿ. ವಾ, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
12: ಅದು ವಿರಾಜಪೇಟೆಯ.

0: ಹೈಲೈಟ್ ಗ್ಯಾಲರಿಯಾದಲ್ಲಿ.
1: ಅವಾಗ ಪರ್ಚೇಸ್ ಮಾಡೋಕೆ ನಾಳೆನೇ ಹೋಗೋಣ.
0: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
3: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
4: ಶ್ರೋತೃಗಳಿಗೆ ಗಮನಿಸಿ, ಇಂದು ಬೆಳಿಗ್ಗೆ 10:55 ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣ, ನಂತರ 11:30 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನ ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆ ಇಂದು ರಾತ್ರಿ 8:00 ಕನ್ನಡ ಅವತರಣಿಕೆಯ ಮರುಪ್ರಸಾರವಾಗಲಿದೆ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳೇ, ಈಗ ರೇಡಿಯೋ ಸಮಯ 8:00 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ರೇಡಿಯೋ ಸಮಯ 8:30:21. ಶ್ರೋತೃಗಳೇ, ಈಗ ಒಂದು ವಾಣಿಜ್ಯ ಜಾಹೀರಾತು. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತೀ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಯು ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹ ಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರ ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನ ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತೀ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ. ವಾಣಿಜ್ಯ ಜಾಹೀರಾತು ಪ್ರಸಾರವಾಯಿತು.

0: ಅಲ್ಲಿ ಕವಿತಾ ಬಾರೆ ಕಸ ಹಾಕ್ಬಿಟ್ ಬರೋಣ, ಗಾಡಿ ಬಂತು.
1: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
0: ಎಲ್ಲಿ ಬಿಸಾಕೋದು?
1: ಇಲ್ಲೇ ಮನೆ ಮುಂದೆ. ಆ ಕಡೆಗೆ ಬಿಸಾಡ್
0: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯ?
1: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ, ಅವ್ರು ತಗೊಂಡೋಗ್ಲಿ.
0: ನಿಮ್ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೇ ಗಾಡಿ ಇಟ್ಟಿರೋದು. ಅವ್ರು ಹಾಡ್ ಹಾಕೊಂಡ್ ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋ ತಪ್ಪಲ್ವಾ ಕವಿತಾ?
1: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
0: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು, ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು, ಎರಡನ್ನು ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
1: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು ಎರಡು ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
0: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೆ ನೀನ್ ಹಸಿ ಕಸನ ಗೊಬ್ಬರ ತರಾನು ಹಾಕಬಹುದು.
1: ಒಳ್ಳೆ ವಿಚಾರ, ಇದನ್ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
0: ಆಯ್ತು ಕವಿತಾ, ಹಾಗೆ ಮಾಡು.

0: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
1: ಆಕಾಶವಾಣಿ ಮಡಿಕೇರಿ, ಈಗ ಚಿತ್ರಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ದೇವ ಸಂಗೀತ ಅಳವಡಿಸಿರುವ ಅಮೃತ ವರ್ಷಿಣಿ ಚಿತ್ರದ ಗೀತೆ, ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಇನ್ನು ಮುಂದೆ ಕೇಳೋಣ ಅನುರಾಗ ಸಂಗಮ ಚಿತ್ರದ ರಮೇಶ್ ಚಂದ್ರ ಹಾಡಿರುವ ಗೀತೆ. ಸಾಹಿತ್ಯ ರಚಿಸಿ ಸಂಗೀತ ಅಳವಡಿಸಿದ್ದಾರೆ ವಿ ಮನೋಹರ್.

ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ಅಳವಡಿಸಿರುವ ಬಯಲುದಾರಿ ಚಿತ್ರದ ಗೀತೆ, ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ವಾಣಿ ಜೈರಾಮ್ ಅವರ ಯುಗಳ ಸ್ವರದಲ್ಲಿ.

ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಶ್ರೋತೃಗಳು, ಈಗ ಸಮಯ 8:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ

ಅಂಥವೆಲ್ಲಕ್ಕುಮಿರುವುದಿರಲಿ ವಿಷಯೇಂದ್ರಿಯದ ಸಂತಾಪವು ಮುಗಿಯುವುದೆಂಬುದಲ ಪುಣ್ಯ. ಅಂಥವೆಲ್ಲಕ್ಕುಮಿರುವುದಿರಲಿ ವಿಷಯೇಂದ್ರಿಯದ ಸಂತಾಪವು ಮುಗಿಯುವುದೆಂಬುದಲ ಪುಣ್ಯ. ಎಂತೋ ನಿನ್ನಾಜ್ಞೆಯನು ತಾಂ ಸೋತು ಬೇಸತ್ತು ಶಾಂತಿ ಒಡೆಯಲಿ ಕರ್ಣ ಮಂಕುತಿಮ್ಮ. ಎಂತೋ ನಿನ್ನಾಜ್ಞೆಯನು ತಾಂ ಸೋತು ಬೇಸತ್ತು ಶಾಂತಿ ಒಡೆಯಲಿ ಕರ್ಣ ಮಂಕುತಿಮ್ಮ.

ಕ್ಷೋಭೆಗೆ ಈಡು ಮಾಡಿಬಿಡೋ, ವಿವಶರನ್ನಾಗಿಸಿ ಕಾಡಿಬಿಡೋ ಈ ಇಂದ್ರಿಯಗಳ ಬಯಕೆಗೂ ಒಂದು ಕೊನೆ ಇದೆಯಲ್ಲ, ಅದೇ ಸಮಾಧಾನ. ಇಲ್ದಿದ್ರೆ ನಮ್ಮ ಶರೀರ ಮನಸ್ಸುಗಳ ಅವಸ್ಥೆ ಏನಾಗ್ತಾ ಇತ್ತು? ಹಸಿವು, ಬಾಯಾರಿಕೆ, ವಿಷಯಾಸಕ್ತಿ ಇವು ಮನುಷ್ಯನನ್ನ ಕಾಡಿಬಿಡುವಂತ, ಸಮಯ ಬಂದ್ರೆ ಅಧೋಗತಿಗೆ ತಳ್ಳಿಬಿಡುವಂತ ಇಂದ್ರಿಯ ಕಾಮನೆಗಳು. ಇವುಗಳ ದಮನ ಅಸಾಧ್ಯ. ಹಸಿವನ್ನ ತಡೆಯಲಾಗದೆ ವಿಶ್ವಾಮಿತ್ರ ನಾಯಿ ಮಾಂಸ ತಿಂದನಂತೆ. ಹಸಿವು ಮನುಷ್ಯನ ಮನಸ್ಸನ್ನೇ ಅಲ್ಲೋಲ ಕಲ್ಲೋಲ ಮಾಡ್ಬಿಡತ್ತೆ. ಧರ್ಮ, ನ್ಯಾಯ, ನೀತಿ, ಸತ್ಯ ಎಲ್ಲವನ್ನ ಮರೆಸಿಬಿಡುತ್ತೆ.

ಸಿಗುತ್ತೆ ಅಂತ ಧರ್ಮದೇವ ಮಹಾಭಾರತದಲ್ಲಿ ಹೇಳ್ತಾನೆ. ಇನ್ನು ವಿಷಯಾಸಕ್ತಿ ವಿರಹಗಳ ಮಾತು ಬಿಡಿ, ಮಹಾಶ್ವೇತೆಯಿಂದ ದೂರವಾಗೋ ಪುಂಡರೀಕ ಬೆಳದಿಂಗಳ ರಾತ್ರಿಯಲ್ಲಿ ಪಡೋ ಯಾತನೆ ಕರುಣಾಜನಕ, ಸೀತೆಯನ್ನಾಗಲಿದ ರಾಮನ ಪಾಡು ಅಷ್ಟೆ. ಒಟ್ಟಾರೆ ಇಂದ್ರಿಯಗಳ ಬಯಕೆ ಅದಮ್ಯ. ಕ್ಷೋಭೆಯನ್ನು ಉಂಟು ಮಾಡುವ ಇಂದ್ರಿಯಗಳು ಪ್ರಯತ್ನಶೀಲನೂ ಜ್ಞಾನಿಯೂ ಆದ ಪುರುಷನ ಮನಸ್ಸನ್ನು ಕೂಡ ಬಲಾತ್ಕಾರದಿಂದ ಹರಣ ಮಾಡುವವು ಅನ್ನೋ ಮಾತು ಗೀತೆಯಲ್ಲಿ ಕೂಡ ಬಂದಿದೆ. ಸಂಯಮಿಗಳ ಮಾತೇ ಹಾಗಿರುವಾಗ ಸಾಮಾನ್ಯರ ಪಾಡನ್ನ ಹೇಳೋದೇ ಬೇಡ. ಆದರೂ ಇಲ್ಲಿ DVG ಹೇಳೋ ಹಾಗೆ ಇಂಥ ಎಲ್ಲ ಬಯಕೆಗಳಿಗೂ ಒಂದು ಅಂತ್ಯ ಇದೆ. ಪರಮ ಕುಡುಕನು ಒಂದು ಘಟ್ಟದಲ್ಲಿ ಕುಡಿತ ನಿಲ್ಲಿಸ್ತಾನೆ. ಕಾರಣ ಅವನ ಶರೀರವೇ ಅದನ್ನ ನಿರಾಕರಿಸಿಬಿಡುತ್ತೆ. ವಿಷಯಾಸಕ್ತಿಯ ಮಾತು ಹಾಗೆ, ಕಾರಣ ಏನೇ ಇರಲಿ, ನಿನ್ನಾಜ್ಞೆಯೇನೋ ತಾಂ ಸೋತೋ ಬೇಸತ್ತೋ ಹೇಗೋ, ಒಟ್ಟಾರೆ ಶಾಂತಿ ಒಡೆಯಲಿ ಕರಣ.

ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ. ಶೀತಾಳೆ ಸಿಡುಬು ಶಿಶುಗಳ ಕುಲುಕಿ ತೆರಳುವುದು ಪ್ರೀತಿ ಕಾಮನೆಗಳಷ್ಟಿಷ್ಟು ಬೆಳೆದವರ. ಯಾತನೆಗಳಿಂ ಕುದಿಸಿ ಕುಲುಕಿ ಬಳಿ ಕಾರುವವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ. ಯಾತನೆಗಳಿಂ ಕುದಿಸಿ ಕುಲುಕಿ ಬಳಿ ಕಾರುವವು ಕಾತರತೆ ಕಳೆಯ ಸುಖ ಮಂಕುತಿಮ್ಮ.

ಸಾಧನೆಗಳ ಅವುಗಳ ಬಳಲಿಕೆಗಳ ಮತ್ತಷ್ಟು ಉದಾಹರಣೆ ಕೊಡ್ತಾರೆ ಡಿ ವಿಜಿಯವರು. ಕಾಯಿಲೆ ಕೂಡ ಇಂದ್ರಿಯಗಳನ್ನ ಸೊರಗಿಸುವಂಥದ್ದೇ, ನಮ್ಮನ್ನ ಅವು ನಲುಗಿಸಿ ಬಿಡ್ತವೆ, ಮುನುಗಿಸಿ ಬಿಡ್ತವೆ. ರೋಗದಿಂದ ನರಳು ಮನುಷ್ಯನಿಗೆ ಪ್ರಪಂಚದ ಗೊಡವೇನೇ ಬೇಡ, ಒಂದು ರೀತಿ ಅಂತರ್ಮುಖಿ ಆಗಿಬಿಡ್ತಾನೆ ಆತ. ರೋಗಗಳಿಗೆ ಮಕ್ಕಳು ದೊಡ್ಡವರು ಅನ್ನೋ ಯಾವ ಭೇದ ಭಾವವೂ ಇಲ್ಲ, ಎಲ್ಲರನ್ನೂ ಅವು ಒಂದೇ ರೀತಿ ಪ್ರವೇಶಿಸ್ತವೆ, ನೋಯಿಸ್ತವೆ. ಸೀತಾಳೆ ಸಿಡುಬು ಮುಂತಾದ ಬೇನೆಗಳು ಮಕ್ಕಳನ್ನ ಕಾಡೋದು ಜಾಸ್ತಿ. ಒಂದು ಸಾರಿ ಬಂದ ಮೇಲೆ ಇಂಥ ಕಾಯಿಲೆಗಳು ಶರೀರದಲ್ಲಿ ಪ್ರತಿರೋಧಕ ಶಕ್ತಿ ಅಂದ್ರೆ ಇಮ್ಯುನಿಟಿ ಉಂಟು ಮಾಡಿ ಮಕ್ಕಳನ್ನ ಬಲವಂತರನ್ನಾಗಿ ಮಾಡ್ತವೆ. ವಯಸ್ಕರಿಗೆ ಬರೋದೇ ಬೇರೆ, ಸಾಮಾನ್ಯವಾಗಿ ಅದು ಪ್ರೇಮ ರೋಗ. ಇದರಿಂದ ಯಾರಿಗೂ ಮುಕ್ತಿ ಇಲ್ಲ ಅನ್ನಿ, ಒಂದಲ್ಲ ಒಂದು ಬಾರಿ ಎಲ್ಲ ಅದರಲ್ಲಿ ಸಿಕ್ಕಿಬೀಳೋರೆ. ಆದ್ರೆ ಇದರ ಜತೆಗೆ ಇನ್ನೂ ಅನೇಕ ಪ್ರೀತಿ ಸಂಬಂಧಗಳು ಇವೆ, ತಾಯಿ ಮಗು ಅಣ್ಣ ತಮ್ಮ ಮುಂತಾದ ನಿರ್ಮಲ ಸ್ನೇಹ. ಆದ್ರೆ ಇನ್ನೂ ಕಾತುರತೆ ಕಳವಳ ವಿರಹ ಕಾಡೋದುಂಟು. ಇಂಥ ಒಳಗುದಿಗಳು ಸಾಕಷ್ಟು ಅನುಭವಿಸಿದ ಮೇಲೆ ಮನಸ್ಸನ್ನ ಹದ ಮಾಡಿಬಿಡ್ತವೆ. ಓಹೋ, ಲೋಕ ವ್ಯಾಪಾರಗಳು ಇಷ್ಟೇ, ಸಂಬಂಧಗಳ ಸ್ಥಾನ ಮತ್ತು ಪರಿಮಿತಿ ಇಂತಿಷ್ಟೇ ಎಂಬಂತಹ ತಾತ್ವಿಕ ನಿಲುವುಗಳನ್ನ ಮನಸ್ಸು ತನ್ನಿಂದ ತಾನೇ ತಳೆದುಬಿಡುತ್ತೆ. ಕಷ್ಟಗಳಿಗೆ ಒಡ್ಡಿಕೊಂಡ ಮೇಲೆ, ಸುಖ ದುಃಖಗಳಲ್ಲಿ ಪಕ್ವವಾದ ಮೇಲೆ ಮನಸ್ಸಿಗೆ ಒಂದು ಶಕ್ತಿ ಬರುತ್ತೆ, ಒಂದು ಸಹಿಷ್ಣುತೆ ಬೆಳೆಯುತ್ತೆ. ಇದನ್ನೇ ನಮ್ಮ ಮನಃಶಾಸ್ತ್ರಜ್ಞರು ಸ್ಟ್ರೆಸ್ ಇನಾಕ್ಯುಲೇಷನ್ ಅಂತ ಕರೆಯೋದು. ಸಿಡುಬುಗಳೋ ಪ್ರೀತಿ ಕಾಮನೆಗಳೋ ಒಟ್ಟಾರೆ ಮನುಷ್ಯನನ್ನ ಎರಗಿ ಬಳಲಿಸಿದ ಮೇಲೆ ಯಾತನೆಗಳಿಂ ಕುದಿಸಿದ ಬಳಿಕ ಆರುವವು, ಅಂದ್ರೆ ಬತ್ತಿ ಹೋಗುತ್ತವೆ. ಇಂಥ ಕಾತುರತೆ ಕಳೆಯೇ ಅದೇ ನಿಜ ಸುಖ ಅನ್ನೋದು ಡಿ ವಿಜಿಯವರ ಅಭಿಪ್ರಾಯವೇ.

ಕಗ್ಗದ ಸಿರಿ ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಚಿನ್ಮಯ ಆತ್ರೇಯಸ್, ವ್ಯಾಖ್ಯಾನ ಭಾರತಿ ಕಾಸರಗೋಡು, ಸಂಯೋಜನೆ ಎಂಜಿಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಸದ್ಯ

0: ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 8:59:53. ಈಗ ಒಂದು ವಾಣಿಜ್ಯ ಜಾಹೀರಾತು. ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
2: ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ 2 kinds of people. There are people who do not want to get married immediately, want to delay because of career reasons or because of no partner. Such patients can freeze their eggs. And the second group is there are people who are undergoing cancer treatment, have to go through chemotherapy, radiotherapy. In such situations, the egg gets damaged. So before they undergo chemotherapy, radiotherapy, we advise them to freeze their eggs. Or even sperm preservation can be done, or even embryos can be preserved.
1: Thank you, doctor. Manipal Hospital, Mysuru. Lives on. For appointment, call 0821-255-000. Save the number, save lives.
3: The number you've dialed is currently busy. Kindly
4: try after the call. How are you busy? ಹಲೋ
5: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
4: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
5: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
4: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
6: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
7: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
8: ನಿರೀಕ್ಷಿಸಿ ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ

0: ಹಾಗೂ ಮತ್ತಿತರ ಕಥೆಗಳು. ಪನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ.
1: ಪ್ಲಾಸ್ಟಿಕ್ ಚೀಲದಂತಹ ಮಣ್ಣಿನಲ್ಲಿ ಕರಗದ ವಸ್ತುಗಳನ್ನು ಎಲ್ಲೆಂದರಲ್ಲಿ ಮನ ಬಂದಂತೆ ಬಿಸಾಡುವುದು ಬೇಡ.
2: ಪ್ಲಾಸ್ಟಿಕ್ ಚೀಲಗಳು ಪರಿಸರ ಮಾಲಿನ್ಯವನ್ನು ಉಂಟು ಮಾಡುವುದಷ್ಟೇ ಅಲ್ಲ, ಜೀವರಾಶಿಗೂ ಮಾರಕ.
1: ನವೀಕರಿಸಲಾಗದ ಸಂಪನ್ಮೂಲಗಳನ್ನು ಮಿತವಾಗಿ ಬಳಸಿ,
2: ಅವು ಮುಂದಿನ ಪೀಳಿಗೆಗೂ ಲಭ್ಯವಾಗುವಂತೆ ಉಳಿತಾಯ ಮಾಡಿ.
1: ಇದು ಪ್ರತಿ ಪ್ರಜ್ಞಾವಂತ ಪ್ರಜೆಯ ಜವಾಬ್ದಾರಿಯಾಗಲಿ.
3: ಈಗ ಸಮಯ 9:05 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
4: ಆಕಾಶವಾಣಿ ಮಡಿಕೇರಿ.

0: ನಮಸ್ಕಾರ. ಕೊಡವ ಸಿರಿ ಕಾರ್ಯಕ್ರಮಕ್ಕೆ ತಕ್ಕಾರ ಎಂದು ಕೇಪಿರ ಇಕ್ಕಾಯ್ತು ಕೊಡವ ತಕ್ಕಕ್ಕೆ ತರ್ಜುಮೆಯಾನ ದೇಶತ್ರ ಕೇಳಿಪಟ್ಟ ಕನಕದಾಸಂಡ ಕಾವ್ಯ ಪರಿಚಯ. ಈ ಪುಸ್ತಕತ್ರ ಸಂಪಾದಕಗಳನ್ನ ಹಿರಿಯ ಸಾಹಿತಿ ನಾಗೇಶ್ ಕಾಲೂರು ಐಂಗಳುಂಡು. ಸೋದಾಹರಣ ಭಾಷಣ.
1: ಕಾಡು ಮನಸಂಗಡ ಕಾಲತಿಂಜ ಮನುಷ್ಯ ಸಂಸ್ಕೃತಿ ಬೊಳಂದಂಡು ಬೊಳಂದಂಡು ನಾಗರಿಕ ಸಂಸ್ಕೃತಿ ರತ್ತಟ್ಟಿ ಮೂಡು ಮಾಡಿಂಡು ಬಂದನಕ್ಕೆ ಮನುಷ್ಯಂಗ ಮೀತ ಓರು ವಿಶ್ವಶಕ್ತಿ ಉಂಡೆಂದು ಜನಕ್ಕೆ ಅರಿವಿಕೆ ಬಪ್ಪ. ಆ ವಿಶ್ವಶಕ್ತಿನ ದೇವಡ ರೂಪತ್ತು ಕೊಂಡಾಡುವಾಗ ಶುರುವಪ್ಪ. ಇದು ವೈದಿಕ ಸಾಹಿತ್ಯ ತಂಜ ಪುಡ್ಚಕ ಎಲ್ಲ ಸಾಹಿತ್ಯ ಪ್ರಕಾರದ್ದು ಒರು ಪೋಲೆ ಕಾಮಚಿಟ್ಟಂಡಿತು. ಕೊಡವ ಬಾಳೋಪಾಟ್ರ ಮೊಳಿ ಶುರುವಾಪದೇ ಚೂರ್ಯನ ಚಣ್ಣೂರನ ತುದಿಪಾಂಡ ಮೂಲಕ. ಈ ಶಕ್ತಿಗೆ ಮೇಲಾನ ಶಕ್ತಿ ಮಾದೇವಂಡ ತುದಿಕಲು. ಅದಾನದು ಬಾಕಿಯಲ್ಲ. ಮೂಲ ಆನಂತದು ಸಂಸ್ಕೃತ ಭಾಷೆಯ ಮೂಲಕ ಪೊರಬುದ್ಧತಂದು ಅಭಿಪ್ರಾಯ ಉಂಡು. 12ನೇ ಶತಮಾನದ ಕನ್ನಡ ಸಾಹಿತ್ಯ ಪರಂಪರೆಗೆ ಬಂದ ವಚನ ಸಾಹಿತ್ಯ ಸುಮಾರೆಲ್ಲ ಭಕ್ತಿ ಸಾಹಿತ್ಯವೇ ಅಕ್ಕು. ಸರ್ವಶಕ್ತ ಶಿವನ ತುದಿಪನ್ನತ ವಚನ ಸಾಹಿತ್ಯ ಮಿಞ್ಞಕ್ಕೆ ಹರಿದಾಸ ಕೀರ್ತನೆ ಪರಂಪರೆಗೆ ಮೊಳಿಯಾಯಿತಿ ಕುಂದು ವಿದ್ವಾಂಸಂಗಡ ತಕ್ಕ. 15-16ನೇ ಶತಮಾನದ ಜನರಡೆಲು ಮೆಚ್ಚುಗೆ ಪಡೆದಂಡು ಪಾಠ ರೂಪತ್ತು ಪ್ರಚಾರಕ್ಕೆ ಬಾತು. ತಂಗ ತಂಗಡ ಧರ್ಮ ಪ್ರಚಾರಕ್ಕೂ ಈ ಕೀರ್ತನೆ ಬಟ್ಟೆ ಮಾಡಿ ಕೊಡ್ತದೆ. ಅಚ್ಚಕೆ ಅಲ್ಲ, ತಂಗಡ ಧರ್ಮವೇ ಮೇಲು ತಂಗಡ ದೇವಳೆ ಮೇಲು ಅಣ್ಣುವ ಪೋರಾಮೇಕು ಮೊಳಿಯಾಚಿಯಿಂದ ಅಣ್ಣುವ. ಹರಿದಾಸ ಪರಂಪರೆಯಲ್ಲಿ ಶ್ರೀಪಾದರಾಯ ಹಿಂಗ ಈ ದಾಸ ಸಾಹಿತ್ಯಕ್ಕೆ ಆದ್ಯತೆ ಇಂಬು ಕೊಡ್ತವಂದು ಅಣ್ಣುವ. ಇನ್ನನೆ ಬೊಳೆದು ಬಂದ ಭಕ್ತಿ ಪಂಥತ್ರ ಹರಿದಾಸ ಸಾಹಿತ್ಯ ವಿಜಯನಗರ ಸಾಮ್ರಾಜ್ಯತ್ರ ಆಳ್ವಿಕೆ ಸಂದರ್ಭತ್ತು ಇಂಜಚ್ಚಕ್ಕೆ ಬೊಳಚಗಂಡಿತು. ಈ ಸಾಮ್ರಾಜ್ಯ ಆಳಿಯಂಡಿಪ್ಪಗಲೇ ಪುರಂದರದಾಸ ಕನಕದಾಸ ಐಂಗಡ ಕಾವ್ಯ ಕೀರ್ತನೆ ಜನರ ನಾವಲು ಪ್ರಚಾರ ಪಡೆದಣತು. ಬಾಡ ಸಂಸ್ಥಾನತ್ರ ದಂಡನಾಯಕ ಆಯ್ತಿಂಜ ಕನಕ ತಾಂಡ ಲೋಕಾನುಭವತ್ನ ಪಾಠರ ಮೂಲಕ ಅಂದಿತ್ರ ಸಾಮಾಜಿಕ ಚಿಂತನೆ ದೇವಡ ಚಿಂತನೆರ ಮೂಲಕ ಕೊಯ್ತಾನ ಕಾಂಗೋಲು. ಐಂಗ ಸಾಮಾನ್ಯ ಜನರ ಕೂಡ ಇಂಜಂಡು ಐಂಡ ಕಷ್ಟ ಸುಖತ್ನ ಖಂಡಂಡಾನುಂಡು ಐಂಡ ಕಾವ್ಯಕ್ಕೆ ತೂಕ ಜಾಸ್ತಿ. ಕನಕದಾಸ ಕವಿರ ಹರಿಭಕ್ತಿ ಸಾರ. ಹರಿಭಕ್ತಿ ಸಾರ ಪೆದವೆ ಅಣ್ಣುವನ್ನಕ್ಕೆ ಹರಿನ ಕೊಂಡಾಡಿಯಂಡು ಕನಕ ಪಾಡ್ನ ಪಾಠ. ಸ್ವಾಮಿ ಅಚ್ಯುತ ನೀಡ ಪೆದತ್ತಿನ ಭೂಮಿ ಮೀದಲು ಜನಳು ಕೋಪಕು ನೇಮತ್ತಲು ಭಾಮಿನಿಲು ಎಳೆದಿನ ಕೇಳಿ ಬಯಂದವತೆ. ಭೂಮಿಲಿದ್ದುಂಡ ನೀತಿ ಎರಂಜಿತ್ ಸ್ವಾಮಿ ಭಕ್ತಿಲು ಕೇಟ ಜನತನ ನೇಮತದ ಅಸುರಾರಿ ಚೆನ್ನಿಕ ರಾಯ ಕಾತಾಳಕು. ಇನ್ನನೆ ಜನಳ ಭಕ್ತಿ ಬಟ್ಟೆಲು ನಲ್ಲರಿಕೆಗೆ ಕೊಂಡಬಪ್ಪಕಾಯಿತೆ ಈ ಕಾವ್ಯತ್ನ ಎಳ್ದಿ ಎಂದು ಕನಕದಾಸ ಕಾವ್ಯತ್ ಅಣ್ಯವ. ತಾನು ಕೇಟರಂಜ

ರಾಮಾಯಣ, ಮಹಾಭಾರತ, ಭಾಗವತ ಕಾವ್ಯ ಅಲ್ಲತೆ ಬೋರೆ ಬೋರೆ ಪುರಾಣತಂಜ ಆಂಜ ವಿಷಯತ್ನೋ ಕೂಟ್ಯಂಡು ಈ ಭಕ್ತಿ ಕಾವ್ಯ ರಚನೆ ಆಯಿತು. ನೂಯಿಟ್ಟ ಪತ್ತು ಚರಣ ಉಳ್ಳ ಈ ಚೆರಿ ಕಾವ್ಯತ್ ಭಕ್ತಿರಸ ಉಕ್ಕಿ ಪರಂಜಂಡುಳ್ಳಾನ ಕಾಂಗಲು. ಎಂಜಲೆಂಜಲು ಎಂಬರಾನುಡಿ ಎಂಜಲಲ್ಲವೇ ವಾರಿ ಜಲಚರ ದೆಂಜಲಲ್ಲವೇ ಹಾಲು ಕರುವಿನ ಎಂಜಲೆನಿಸಿರದೆ ಎಂಜಲೆಲ್ಲಿಯ ದೆಲ್ಲಿಯುಂ ಪರರೆಂಜಲಲ್ಲದೆ ಬೇರೆ ಭಾವಿಸಲುಂಟೆ ದೇವಾ ರಕ್ಷಿಸು ನಮ್ಮ ನನವರತ. ಎಂಜಿ ಎಂಜೀಂದಣ್ಣು ವೈಂಗಡ ಎಂಜಿ ಅಕ್ಕುಲ ನೀರು ಜೀವ್ಯಡ ಎಂಜಿ ಅಕ್ಕುಲ ಪಾಲು ಕಡಚಿರ ಅರಂಜಿ ನೋಟನಕ ಎಂಜಿ ಎಲ್ಲಿಯ ದಿಲ್ಲ ತಿಲ್ಲೆದು ಎಂಜಿ ತಾನದು ದಾಡದಾಡದೋ ಎಂಜಿ ತನತದು ಬೋರೆ ಇಲ್ಲೆಲ್ಲ ಚಾಕಿ ನೀ ಪೊಲತು. ಇದು ಕೊಡವ ತರ್ಜುಮೆ. ಇಲ್ಲಿ ಕನಕ ಸಮಾಜತುಳ್ಳ ಮೇಲು ಕೀಳನ ಉಳ್ಳವು ಇಲ್ಲ ತೆಂಗಡ ಭಿನ್ನ ಭೇದತ್ನ ಕಾಟುವ. ಮೂಳೆ ತಟ್ಟಿಕು ಎರ್ಚಿರಾಖ್ಯವ ತೋಲು ಪೊದತಿತು ನೆರುಲು ನೆಜ್ಜಿತು ಮೇಲು ಮುರುಕಿತು ಮಾಡು ನಾ ಮನೆರೊಳಲು ಜೀವಾತ್ಮ ಬಾಳು ತೂಂದಿತು ಅಲ್ಲಿಂಜಪ್ಪರ ಮೇಲು ತೂಟುಂಗಳತು ಬೇವಕ ಪಾಳು ಕೊಂಪೆನ ನಂಬುವ ಕೈಯುವ ದೇವ ನೀ ಪೊಲತು. ಇನ್ನನೆ ನಂಗಡ ಜೀವನ ಎಚ್ಚಕೋರು ಕ್ಷಣಿಕ ಅರ್ಥ ಇಲ್ಲತದಂದು ನೀನಲ್ಲತೆ ಬೋರೆ ದಾರು ಕಾಪಾಡುವವು ಇಲ್ಲ ಎಂದು ದೇವಳ ಕೊಂಡಾಡಿತು. ನಂಗಡ ಬದುಕು ನೇರಾನ ಅರ್ಥ ಬರಲುಂದಾಚೆಂಗಿ ಅದು ದೇವಳ ಅನುಗ್ರಹತಿಂಜ ಮಾತ್ರ ಸಾಧ್ಯ. ಆಪ ಪೋಪದೆಲ್ಲ ಅವಂಡದೇ ಕರುಣೆ. ಪಡೆಯಾಳಿ ಆಯ್ತು ಪೋರಾಡಿಯಂಡು ಶತ್ರುವಳ ಅಡಕಿಯಂಡಿಂಜ ಕನಕ ಅದೆಲ್ಲ ಅರ್ಥ ಇಲ್ಲತ ಜೀವನ ಅಂದು ತಾಂಡ ಅನುಭವತ್ನೇ ಕಂಡಂಡು ದೇವಡ ದಯ ಉಂಡೆಂಗಿ ಮಾತ್ರ ನಂಗ ಉಳ್ಳ ಇಲ್ಲೆಂಗಿ ಏದುಂಗು ಲೆಕ್ಕಕ್ಕಿಲ್ಲ ಎಂದು ಅಣ್ಯವ. ಅದತ್ತು ಕನಕ ನನ್ನ ಒಬ್ಬನ ಮಾತ್ರ ಪೊಲತಂದು ಕೇಟಂಡದಲ್ಲ ಇಡೀ ಲೋಕ ಜನಳ ಪೊಲತಂದು ಬಲ್ಯ ಮನತು ಕೇಟವ. ನೀನಿದ ಒಡೆ ಕಾರಂದರಿಯತೆ ನಾನು ತೊತ್ತುಲೆ ದುಷ್ಟತನತಲು ಹೀನ ನಾ ಸಂಸಾರ ಬಂಧನ ತಿಲ್ಲಿ ಕಣಜಂಡು ನಾನಿದರಂಜಿಲೆ ಪೊಣ್ಣು ಮಕ್ಕಳ ನಾನು ದಾರೋ ಐಂಗದಾರೋ ನೀನೆ ಈ ತಡಿ ರೊಡಿಯ ನಕ್ಕುಲ ಬುಡತೆ ನೀ ಪೊಲತು. ನೀನಿದ ಒಡೆ ಕಾರಂದರಿಯತೆ ನಾನು ತೊತ್ತುಲೆ ದುಷ್ಟತನತಲು ಹೀನ ನಾ ಸಂಸಾರ ಬಂಧನ ತಿಲ್ಲಿ ಕಣಜಂಡು ನಾನಿದರಂಜಿಲೆ ಪೊಣ್ಣು ಮಕ್ಕಳ ನಾನು ದಾರೋ ಐಂಗದಾರೋ ನೀನೆ ಈ ತಡಿ ರೊಡೆಯ ನಕ್ಕುಲ ಬುಡತೆ ನೀ ಪೊಲತು. ಇನ್ನನೆ ನೀನಿಲ್ಲತೆ ದಾರು ಇಲ್ಲ ಎಂದಣ್ಣುವ ಪರಮಜ್ಞಾನತ್ನ ಇಲ್ಲಿ ಕಾವ್ಯರೂಪದ ಬಳಂಬಿತು. ಮಣ್ಣು ಮಣ್ಣಲೆ ಉದುಚಿ ಬಾತದು ಮಣ್ಣು ಗೊಂಬೆಯಳಾಯಿ ತಿಂಜಿತು ಮಣ್ಣಲುಳ್ಳದೆ ತೀನಿಯುಂಡಿತು ತಡಿನ ಪೋತುವದ ಮಣ್ಣು ಬಂಧನ ತುಳ್ಳದೀ ತಡಿ ಮಣ್ಣಲೇ ಮಣ್ಣಾಯಿ ಮಾಡತೆ ಪುಣ್ಯ ಜ್ಞಾನತ ಕಣ್ಣು ತಂದಿತು ಚಾಕಿ ನೀ ಪೊಲತು. ನಂಗ ನಾನು ತಾನಂದು ಪೊಣ್ಣು ಕಾಯ್ತು ಮಣ್ಣು ಕಾಯ್ತು ಪೊನ್ನು ಕಾಯ್ತು ಪೋರಾಡಿಯಂಡು ಆಕೇರಿಕು ಅಂದು ಪುಟ್ಟಿತು ಅಂದು ಚಾವ ಪಾತೆಯಡನಕ್ಕೆ ಅರ್ಥ ಇಲ್ಲದ ಪೋರಾ ಮೇಲೆ ಲೆಕ್ಕಕ್ಕಿಲ್ಲತೆ ಚತ್ತುಪೋಪ. ನಂಗ ಮಾಡುವ ಎಲ್ಲ ಕಾರ್ಯತು ನಲ್ಲರಿಕೆನ ಬೆಚ್ಚಂಡು ಪತ್ತಾಳಕ್ಕೆ ನಂದಾಪನಗೆ ಬದುಕಿ ಭಾವನಂತ ಕಣ್ಣು ದೃಷ್ಟಿನ ನಂಗಕ್ಕೆ ಕಾಟಿತಂತು ಚಾಕ ದೇವಳ ಎಂದು ಕನಕ ಜನಡ ಕಣ್ಣು ತೊರಪಿಸಿಡುವಕ್ಕೆ ಪಾಠ ರೂಪತ್ತು ಬಟ್ಟೆ ಕಾಟಿತು. ಮಾನವ ಪುಟ್ಟಿತು ಚತ್ತಿಟಕ ಪೋರ ತಾಂಡ ನಲ್ಲರಿಕೆರ ಬಾಳನ ಪತ್ತಾಳಕ್ಕೆ ಮಾದರಿ ಅಪ್ಪನಕ್ಕೆ ಬದುಕಿತು ತಾಂಡ ಚೌಟ್ಟು ಗುರುತನ ಬುಟ್ಟಿತು ಪೋಂಡುಂದು ಕನಕದಾಸಂಡ ಈ ಹರಿಭಕ್ತಿ ಸಾರ ಕಾವ್ಯತ್ರ ತಿರು ಆಯ್ತುಂಡು. ಇಲ್ಲಿ ಕನಕ ನನ್ನ ನೀನು ಪೊಲತ್ತಂದು ಅಣ್ಯಂಡನಕ್ಕೆ ಇಲ್ಲ ಇಡೀ ಲೋಕ ಜನಳ ನಲ್ಲರಿಕೆರ ಬಟ್ಟೆಯಲ್ಲಿ ಚಾಕಪ್ಪ ಅಂದು ಪೆರ್ತು ಬಲ್ಯ ಉದ್ದೇಶ ಬೆಚ್ಚಂಡು ಕೇಟಣಿತು. ಈ ಲೋಕವೇ ಶಾಶ್ವತ ಅಲ್ಲಾಂದಣ್ಣಿತು. ಚತ್ತ ಜನಕಿದ ಮೊರಡುವೆನ್ನಂಗು ಪೆತ್ತು ಪೊರ್ತವು ಕೂಡಿ ಇಪ್ಪುಲೆ ಚತ್ತು ಪೋಕತೆ ಎಕ್ಕೊಲಿಪ್ಪುಲೆ ಬೇರದೆನ್ನಂಗು ಚಾವು ಬೆನ್ನುಲ ದಳತಿ ತಿಪ್ಪಕ ಪೊತ್ತು ಬಪ್ಪಕ ಮೊರೆಯದೆನ್ನಂಗು ಒತ್ತ ಬದುಕನೆ ಸಾಲ ತಂದವೋ ತೊತ್ತವಿನ ಚಾಕು. ಇನ್ನನೆ ಹರಿಭಕ್ತಿ ಸಾರತ್ ಪ್ರತಿಯೊಂದನೋ ದೇವಳ ಭಕ್ತಿಲೇ ಬೋಡಿಯಂಡಿತು. ಕನಕದಾಸ ಕವಿರ ರಾಮಧಾನ್ಯ ಚರಿತ್ರೆ ಭಾಮಿನಿ ಷಟ್ಪದಿಲು ರಚನೆ ಆಯಿತುಳ್ಳ ರಾಮಧಾನ್ಯ ಚರಿತ್ರೆ ನೂಯಿಟ ಐಂಬತ್ತಾರು ಚರಣತುಳ್ಳ ಒಂದು ಚೆರು ಕಾವ್ಯ. ಸುಮಾರು 500 ಕಾಲಕ್ಕೆ ಮುಪ್ಪಡೆ ಮೇಲುಜಾತಿ ಕೀಳುಜಾತಿ ಅನ್ನುವ ಜಾತಿ ಭೇದ ಜೋರಾಯಿತೆ ಇಂಜತ್ತಂದು ತೋಂದುವ. ಇಕ್ಕಲೇ ಇಚ್ಛೆಗಿಪ್ಪಕ ಅಕ್ಕ ಅದಿಯಾಯಿತೆ ಇಂಜಿತಿಕ್ಕು. ಪ್ರಧಾನ ಸಂಸ್ಕೃತಿ ಅಧೀನ ಸಂಸ್ಕೃತಿರ ಮೀದ ಸವಾರಿ ಮಾಡುವ ಅನ್ನುವ ತಕ್ಕುಂಡು. ಅನ್ನನೆ ಆ ಕಾಲತ್ತು ವೈದಿಕ ಸಂಸ್ಕೃತಿ ಸ್ಥಳೀಕ ಸಂಸ್ಕೃತಿನ ಕಡೆಯಾಯ್ತು ಕಾಂಬಿಂಜತ್ತಂದು ವಿದ್ವಾಂಸಂಗಡ ಅಭಿಪ್ರಾಯ. ಅಧೀನ ಸಂಸ್ಕೃತಿಯಲ್ಲುಳ್ಳ ನಲ್ಲಾಮೆನ ಪ್ರಧಾನ ಸಂಸ್ಕೃತಿ ಸಹಿಸ್ಯವೆಂಜಿಲ್ಲ ಎಂದು ಅಭಿಪ್ರಾಯ ಉಂಡು. ಈ ಕಾವ್ಯತ್ತು ಕನಕ ರಾಗಿ ಪಿಂಜ ನೆಲ್ಲರ ರೂಪಕ ಬೆಚ್ಚಂಡು ಅಂದೆತ ಯುಗಧರ್ಮತ್ನ ತಾಂಡದೆಯಾನ ಪರೋಕ್ಷ ರೀತಿಯಲ್ಲಿ ನೆಜ್ಜಿತಿಕ್ಕು ಅನ್ನುವುದು ವಿಮರ್ಶಕಾರರ ತಕ್ಕು. ನೆಲ್ಲು ಪ್ರಧಾನ ಸಂಸ್ಕೃತಿ ಆಯಿತು, ರಾಗಿ ಅಧೀನ ಸಂಸ್ಕೃತಿ ಆಯಿತು, ಕಾಂಬ

0: ನೀಡದೆ ಎಂದು ದೇವಳ ತೊತ್ತ ಉಂಡು. ಇನ್ನತ್ತ ನಲ್ಲಾಮೆನ ಬದುಕಲು ಕಾತಂಡಕ ಎಲ್ಲ ನಲ್ಲದೆ ಹಾಕುಂದು ಈ ಕಾವ್ಯತ್ ಕನಕದಾಸ ಬಟ್ಟೆ ಬೋಳಿ ಕಾಟುವ. ನಳ ದೊರೆರ ಒಡ್ಡೋಲಗ ಕನಕ ರತ್ನ ಬೋಳಿರ ಸಿಂಹಾಸನತ್ ಲಳಿತ ಆ ಬರೀ ಬರೀ ಮನಕ ತಂಪುಲು ಚೌರಿ ಬೀಜಣೆ ಕನ್ನಿಯಳ ದೊರೆಕ ಜನಪತಿರ ಅಡಬಲತ್ ಮಂತ್ರಿ ಜನ ಪುರೋಹಿತ ಪಾಟುಕಾರಳೋ ಜನಪತಿರ ಆಸ್ಥಾನ ಎಲಂಗಚಿ ಜನಡ ಕೂಟುತಲು. ನಳ ದೊರೆರ ಒಡ್ಡೋಲಗ ಕನಕರತ್ನ ಬೊಳಿರ ಸಿಂಹಾಸನತು ಲಳತಿತ್ ಆ ಬರೀ ಬರೀ ಮನಕ ತಂಪುಲು ಚೌರಿ ಬೀಜಣೆ ಕನ್ನಿಯಳು ದೊರೆಕು ಜನಪತಿರ ಅಡಬಲತ್ ಮಂತ್ರಿ ಜನ ಪುರೋಹಿತ ಪಾಟುಕಾರಳೋ ಜನಪತಿರ ಆಸ್ಥಾನ ಎಲಂಗಚಿ ಜನಡ ಕೂಟತುಲು. ಇಂದನೆ ನಳಚರಿತ್ರೆ ಕಾವ್ಯತ್ ಪ್ರತಿಯೊಂದಾನೋ ಕಣ್ಣೆದಿಕೆ ಉಳ್ಳನಕ್ಕೆ ಪಾಟಲು ನೆಜ್ಜಿತುಳ್ಳನ ಕಾಂಗೋಲು. ಇಂದೆತ ಕಾಲಕ್ಕೂ ಈ ನಳಚರಿತ್ರೆ ಎನ್ನಂಗಾಯ್ತು ನಂಕ ಮುಖ್ಯ ಅಂದು ನೋಟೋದ ಚೆಂಗಿ ಸುಮಾರೆಲ್ಲ ವಿಷಯತ್ ಇದು ಹಿಂದೆಕ್ಕೂ ನಡೆದಡ್ಡೇ ಉಳ್ಳದು. ಚಟ ಅಣ್ಣನ್ನತ್ತದು ಚಟ್ಟಪತ್ವಕ್ಕೆ ಬಟ್ಟೆ ಹಾಕುಂದು ನಲ್ಲರಿಕೆರ ಬಟ್ಟೆ ನೋಟಿಯೊಳಿಂದು ನಳಚರಿತ್ರೆ ನಂಕ ಬಟ್ಟೆ ಬೋಳಿ ಕಾಟುವ.
1: ಇಚ್ಚನರ ಪೆರಿಯ ಸಾಹಿತಿ ನಾಗೇಶ್ ಕಾಲೂರು ಐಂಗಳುಂಡು ದೇಶತ್ರ ಕೇಳಿಪಟ್ಟ ಕನಕದಾಸಂಡ ಕಾವ್ಯ ಪರಿಚಯತ್ರ ಸೋದಾಹರಣ ಭಾಷಣ ಕೇಟಿರ. ಇನ್ನಿಕ ಮುಲ್ಲರ ಜಿಮ್ಮಿ ಅಯ್ಯಪ್ಪ ಅಂಗ ಎಳ್ದಿತ್ತು ಪಾಡಿನ ಒರು ಪಾಟು.

0: ಪಾಠ ಕೇಟಿರಲ್ಲ. ಇಲ್ಲಿಗೆ ಇಂದೇತ್ರ ಕೊಡುವ ಸಿರಿ ಕಾರ್ಯಕ್ರಮ ತಂದತ್ತು ಕೇಟಳ್ತ ನಿಂಗಕ್ಕೆಲ್ಲ ನಮಸ್ಕಾರ.
1: ಕೊಡವಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು.

0: ಈ ಕಥೆ ನರ್ಸ್ ಮತ್ತು ಅವರ ಮನಸ್ಸಿದ್ದು. ಸಂಬಳವಂತ, ಈಗ ಹೊಸ ಜುಮ್ಕಿ ಇಲ್ಲ, ಈಗ ಉಳಿತಾಯ ಮಾತ್ರ. ಮೊದಲು ಜುಮ್ಕಿ ಇಲ್ಲಿ ಕೇಳು. ಪ್ರತಿ ತಿಂಗಳು ಸ್ವಲ್ಪ ಉಳಿಸಿ, ಸ್ವಲ್ಪ ಹೂಡಿಕೆ ಮಾಡಿ, ಸ್ವಲ್ಪ ಎಮರ್ಜೆನ್ಸಿಗಾಗಿ ಉಳಿಸಿ, ನಂತರ ನೀವು ಟೆನ್ಷನ್ ಫ್ರೀ. ಆದ್ರೆ ಆ ಜುಮ್ಕಿ ಹೋಗ್ತೀಯಾ ಇಲ್ಲ ಇಂಜೆಕ್ಷನ್ ಕೊಡ್ಲಾ?
1: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಪೊಲೀಸ್
2: ಮಿಸ್ ಸೀಮಾ?
0: ಹೌದು.
2: ಈಗ್ಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗೆ ಬರ್ತೀವಿ.
0: ಯಾಕೆ ಆದ್ರೆ ನಾನು
2: ಒಬ್ರೆ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
2: 1,00,000 ಕೊಡಿ, ಬಚಾವ್ ಆಗ್ತೀರಾ.
0: ಅಷ್ಟೊಂದು ಹಣ?
2: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
0: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, ಆರ್ಬಿಐ ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
3: ಹಲೋ ಮಮ್ಮ.
0: ಹಾಯ್.
2: ಆರ್ಬಿಐ ಹೇಳುತ್ತೆ,
0: ಜಾಣರಾಗಿರಿ, ಜಾಗರೂಕರಾಗಿರಿ.
4: ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತೀ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡಿಕೊಳ್ತೀನಿ ಎಂದು

ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿಯೇ ರೂಪಿಸಿರುವ ವಿಶೇಷ ಯೋಜನೆ.

ಆಕಾಶವಾಣಿ ಮಡಿಕೇರಿ ಚಿತ್ರಗೀತೆಗಳನ್ನು ಕೇಳೋಣ. ಈಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಯುಗಳ ಸ್ವರದಲ್ಲಿ ಧರ್ಮಸೆರೆ ಚಿತ್ರದ ಗೀತೆ, ಸಾಹಿತ್ಯ ವಿಜಯ ನರಸಿಂಹ, ಸಂಗೀತ ಉಪೇಂದ್ರ ಕುಮಾರ್.

ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸಂಗೀತ ಅಳವಡಿಸಿರುವ ಕಸ್ತೂರಿ ನಿವಾಸ ಚಿತ್ರದ ಗೀತೆ, ಗಾಯಕರು ಪಿ ಸುಶೀಲಾ.

ಪುಟಾಣಿಗಳೇ, ಇಂದು ಬೆಳಿಗ್ಗೆ 10 ಗಂಟೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ನೀವು ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 228558, ಎಸ್ಟಡಿ ಕೋಡ್ 08272. ದೂರವಾಣಿ ಸಂಖ್ಯೆನ ಮತ್ತೊಮ್ಮೆ ಗಮನಿಸಿ, 228558, ಎಸ್ಟಡಿ ಕೋಡ್ 08272. ಕಾರ್ಯಕ್ರಮದ ಕೊನೆ ಗೀತೆ ಎರಡು ಕನಸು ಚಿತ್ರದ ಪಿಬಿ ಶ್ರೀನಿವಾಸ್ ಹಾಡಿದ್ದು, ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

0: ಚಿತ್ರಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
2: ಕೇಳುಗರಿಗೆಲ್ಲ ಇಂದಿನ ಯುವವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ಕೇಳಿ,
3: ವ್ಯಾಸಂಗ ಮತ್ತು ಉದ್ಯೋಗ ಅವಕಾಶಗಳನ್ನು ತಿಳಿಸುವ ಕಾರ್ಯಕ್ರಮ ದೀಕ್ಷಿ

ಕೇಳಿದರೆ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ದಿಕ್ಸೂಚಿ ಕಾರ್ಯಕ್ರಮವು ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2026 ಕೆಸೆಟ್ ಇದಕ್ಕಾಗಿ ಅಧಿಸೂಚನೆ ಪ್ರಕಟಿಸಿದ್ದು, ಅರ್ಹ ಅಭ್ಯರ್ಥಿಗಳು ಸೆಪ್ಟೆಂಬರ್ 5 ಅರ್ಜಿ ಸಲ್ಲಿಸಬಹುದು. ಮುಂದಿನ ಅಕ್ಟೋಬರ್ 11 ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಈ ಪರೀಕ್ಷೆಯಲ್ಲಿ ಅರ್ಹತೆ ಪಡೆದ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯದ ಯಾವುದೇ ವಿಶ್ವವಿದ್ಯಾಲಯ, ಪ್ರಥಮ ದರ್ಜೆ ಪದವಿ ಕಾಲೇಜು, ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಅಂದರೆ ಸರ್ಕಾರಿ, ಅನುದಾನಿತ ಮತ್ತು ಖಾಸಗಿ ಸೇರಿದಂತೆ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗಳಿಗೆ ನೇಮಕಗೊಳ್ಳಲು ಅರ್ಹರಾಗಿರುತ್ತಾರೆ. ಸ್ನಾತಕೋತ್ತರ ಪದವಿ ಪಡೆದವರು ಹಾಗೂ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಕೆಸೆಟ್ ಪರೀಕ್ಷೆ ತೆಗೆದುಕೊಳ್ಳಬಹುದು. ನಿಗದಿತ ವಿದ್ಯಾರ್ಹತೆಯಲ್ಲಿ ಕನಿಷ್ಠ

35 ಅಂಕಗಳೊಂದಿಗೆ, ಅದರಲ್ಲಿ ಎಸ್ಸಿ ಎಸ್ಟಿ ವಿಶೇಷಚೇತನರು ತೃತೀಯ ಲಿಂಗಿ ವಿದ್ಯಾರ್ಥಿಗಳಾಗಿದ್ದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳೊಂದಿಗೆ ಉತ್ತೀರ್ಣರಾಗಿರಬೇಕು. ಪ್ರಸ್ತುತ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳಿಗೆ ಪರೀಕ್ಷೆ ತೆಗೆದುಕೊಳ್ಳಲು ತಾತ್ಕಾಲಿಕವಾಗಿ ಮಾತ್ರ ಪ್ರವೇಶ ನೀಡಲಾಗಿರುತ್ತದೆ. ಅಂತಹ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆ ಫಲಿತಾಂಶ ಪ್ರಕಟಿಸಿದ ದಿನದಿಂದ 2 ವರ್ಷದೊಳಗಾಗಿ ಸ್ನಾತಕೋತ್ತರ ಪದವಿಯ ಅಂಕಪಟ್ಟಿಯನ್ನು ಸಲ್ಲಿಸಿದರೆ ಮಾತ್ರ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪ್ರಮಾಣ ಪತ್ರ ಪಡೆಯಬಹುದು. ಹಾಗೆ ಸ್ನಾತಕೋತ್ತರ ಪದವಿಯಲ್ಲಿ ಅಧ್ಯಯನ ಮಾಡಿದ ವಿಷಯದಲ್ಲಿಯೇ ಅಭ್ಯರ್ಥಿಗಳು ಕೆಸೆಟ್ ಪರೀಕ್ಷೆಯನ್ನು ತೆಗೆದುಕೊಳ್ಳಬೇಕು. ಈ ಪರೀಕ್ಷೆ ತೆಗೆದುಕೊಳ್ಳಲು ಯಾವುದೇ ಗರಿಷ್ಠ ವಯೋಮಿತಿ ಇರುವುದಿಲ್ಲ. ಅರ್ಜಿ ಶುಲ್ಕ ಸಾಮಾನ್ಯ ವರ್ಗ, ಪ್ರವರ್ಗ 2A, 2B ಮತ್ತು 3A, 3B ವರ್ಗದವರು ಮತ್ತು ಇತರ ರಾಜ್ಯದ ಅಭ್ಯರ್ಥಿಗಳು 750 ರೂಪಾಯಿ. ಪ್ರವರ್ಗ 1 ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ವಿಶೇಷಚೇತನರು ಮತ್ತು ತೃತೀಯ ಲಿಂಗಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ಪರೀಕ್ಷಾ ಕೇಂದ್ರಗಳು ಬೆಂಗಳೂರು, ಬೆಳಗಾವಿ, ಬಳ್ಳಾರಿ, ವಿಜಯಪುರ, ದಾವಣಗೆರೆ, ಧಾರವಾಡ, ಕಲಬುರಗಿ, ಮೈಸೂರು, ಶಿವಮೊಗ್ಗ, ತುಮಕೂರು ಮತ್ತು ಮಂಗಳೂರು. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಸೆಪ್ಟೆಂಬರ್ 5, ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಸೆಪ್ಟೆಂಬರ್ 6. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0800-234-6060. ಹೆಚ್ಚಿನ ವಿವರಗಳಿಗೆ ಸಿಇಟಿ ಆನ್ಲೈನ್ .carnataka.gov.in ಅನ್ನು ನೋಡಬಹುದು.

ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅರ್ಜಿ ಆಹ್ವಾನಿಸಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಉಳಿಕೆ ಮೂಲ ವೃಂದದಲ್ಲಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರ 5 ಹುದ್ದೆ ಹಾಗೂ ಸಹಾಯಕ ತೋಟಗಾರಿಕಾ ಅಧಿಕಾರಿ ದರ್ಜೆಯಲ್ಲಿ 75 ಹುದ್ದೆಗಳಿಗೆ ಅರ್ಜಿ ಆಹ್ವಾನಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವೃಂದದಲ್ಲಿ 5 ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸಹಾಯಕ ತೋಟಗಾರಿಕಾ ನಿರ್ದೇಶಕರ ಹುದ್ದೆಗೆ ತೋಟಗಾರಿಕಾ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹೊಂದಿರಬೇಕು, ಬಿಎಸ್ಸಿಯಲ್ಲೂ ತೋಟಗಾರಿಕಾ ವಿಷಯ ಓದಿರಬೇಕು. ಹಾಗೆ ಸಹಾಯಕ ತೋಟಗಾರಿಕಾ ಅಧಿಕಾರಿ ಹುದ್ದೆಗೆ ತೋಟಗಾರಿಕೆಯಲ್ಲಿ ಪದವಿ ಪಡೆದಿರಬೇಕು. ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ. ಪ್ರವರ್ಗ 2A, 2B, 3A, 3B ವರ್ಗದ ಅಭ್ಯರ್ಥಿಗಳಿಗೆ 43 ವರ್ಷ. SC/ST ಮತ್ತು ಪ್ರವರ್ಗ 1 ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳು 250 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಹೆಚ್ಚಿನ ವಿವರಗಳಿಗೆ CET online.karnataka.gov.in ಅನ್ನು ನೋಡಬಹುದು. ಸರ್ಕಾರಿ ಪ್ರಾಥಮಿಕ, ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಿಗೆ 15,000 ಶಿಕ್ಷಕರ ಹುದ್ದೆಗಳನ್ನು ನೇಮಕಾತಿ ಮಾಡಲು ಅಧಿಸೂಚನೆಯನ್ನು ಪ್ರಕಟಿಸಲಾಗಿದೆ. ಅರ್ಜಿ ಸಲ್ಲಿಸಲು ಸೆಪ್ಟೆಂಬರ್ 7 ಅವಕಾಶವಿದೆ. ಕಂಪ್ಯೂಟರ್ ಶಿಕ್ಷಕ, ಪ್ರಾಥಮಿಕ ಶಾಲಾ ಶಿಕ್ಷಕ, ಪದವೀಧರ ಪ್ರಾಥಮಿಕ ಶಿಕ್ಷಕ, ಪ್ರೌಢಶಾಲಾ ಶಿಕ್ಷಕ ವೃಂದ, ದೈಹಿಕ ಶಿಕ್ಷಣ ಶಿಕ್ಷಕ ವೃಂದದಲ್ಲಿನ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಅಭ್ಯರ್ಥಿಗಳು ಒಂದೇ ಅರ್ಜಿಯಲ್ಲಿ ಎಲ್ಲಾ ವೃಂದದ ಹುದ್ದೆಗಳಿಗೂ ಅರ್ಜಿ ಸಲ್ಲಿಸಬಹುದು. ಒಂದಕ್ಕಿಂತ ಹೆಚ್ಚಿನ ಅರ್ಜಿ ಸಲ್ಲಿಸುವವರು ಯಾವ ಹುದ್ದೆಗೆ ಆಯ್ಕೆಯಾಗಲು ಬಯಸುತ್ತಾರೋ ಅಂತಹ ವೃಂದದ ಹುದ್ದೆಗಳ ತಾತ್ಕಾಲಿಕ ಆದ್ಯತೆಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಜಿಲ್ಲೆಯ ಆದ್ಯತೆಯನ್ನು ಸಹ ನಮೂದಿಸಬೇಕು. ಕನ್ನಡ, ಆಂಗ್ಲ ಭಾಷೆ, ಕಲಾ ಶಿಕ್ಷಣ, ಜೀವವಿಜ್ಞಾನ, ದೈಹಿಕ ಶಿಕ್ಷಣ ಹುದ್ದೆಗಳನ್ನು ಭರ್ತಿ ಮಾಡಲಾಗುವುದು. ಸಾಮಾನ್ಯ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಒಂದು ವೃಂದದ ಹುದ್ದೆಗೆ 750 ರೂಪಾಯಿ, ಎರಡೂ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಲ್ಲಿ 1,125 ರೂಪಾಯಿ ಪಾವತಿಸಬೇಕು. ಇನ್ನು ಪರಿಶಿಷ್ಟ ಪ್ರವರ್ಗ 1 ಅಂಗವಿಕಲ ಅಭ್ಯರ್ಥಿಗಳಿಗೆ ಕ್ರಮವಾಗಿ 500 ರೂಪಾಯಿ ಹಾಗೂ 750 ರೂಪಾಯಿ ನಿಗದಿಪಡಿಸಲಾಗಿದೆ. ಎರಡಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಹೆಚ್ಚುವರಿಯಾಗಿ ಪ್ರತಿ ವಿಷಯಕ್ಕೆ 375 ಹಾಗೂ 250 ರೂಪಾಯಿ ನಿಗದಿಪಡಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ ಸಂಖ್ಯೆ 0802242483145 ಅಥವಾ 2248310 ಮತ್ತು ಮೊಬೈಲ್ ಸಂಖ್ಯೆ 9483024723 ಸಂಪರ್ಕಿಸಬಹುದು. ಅರ್ಜಿ ಸಲ್ಲಿಸಲು ವೆಬ್ಸೈಟ್ ವಿಳಾಸ schooleducation.karnataka.gov.in.

ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಕ್ಲರಿಕಲ್ ಕೇಡರ್ನ 9124 ಹುದ್ದೆಗಳನ್ನ ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಇದರಲ್ಲಿ 1444 ಬ್ಯಾಕ್ಲಾಗ್ ಹುದ್ದೆಗಳು ಸೇರಿವೆ. ಆಗಸ್ಟ್ 31

ಒಳಗೆ ಅರ್ಜಿ ಸಲ್ಲಿಸಬಹುದು. ಒಟ್ಟು ಹುದ್ದೆಗಳ ಪೈಕಿ ಕರ್ನಾಟಕಕ್ಕೆ 760 ಹುದ್ದೆಗಳನ್ನು ಮೀಸಲಿರಿಸಲಾಗಿದೆ. ಅದರಲ್ಲಿ ಎಸ್ಸಿ ಅಭ್ಯರ್ಥಿಗಳಿಗೆ 121, ಎಸ್ಟಿ ಅಭ್ಯರ್ಥಿಗಳಿಗೆ 53, ಒಬಿಸಿ ಅಭ್ಯರ್ಥಿಗಳಿಗೆ 205, ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳಿಗೆ 76 ಹಾಗೂ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 305 ಹುದ್ದೆಗಳನ್ನು ಮೀಸಲಿಡಲಾಗಿದೆ. ಕರ್ನಾಟಕ ರಾಜ್ಯದ ಅಭ್ಯರ್ಥಿಗಳು ಕನ್ನಡದಲ್ಲಿಯೇ ಪೂರ್ವಭಾವಿ ಮುಖ್ಯ ಪರೀಕ್ಷೆ ಬರೆಯುವ ಅವಕಾಶವಿದೆ. ನೇಮಕ ಪ್ರಕ್ರಿಯೆಯ ಭಾಗವಾಗಿ ಸ್ಥಳೀಯ ಭಾಷಾ ಪರೀಕ್ಷೆಯನ್ನು ನಡೆಸಲಾಗುವುದು. ಸೆಪ್ಟೆಂಬರ್ ಮತ್ತು ನವೆಂಬರ್ನಲ್ಲಿ ಕ್ರಮವಾಗಿ ಪೂರ್ವಭಾವಿ ಮತ್ತು ಮುಖ್ಯ ಪರೀಕ್ಷೆ ನಡೆಯಲಿದೆ. ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ವಿಷಯದಲ್ಲಿ ಪದವಿ ಪಡೆದವರು ಅರ್ಜಿ ಸಲ್ಲಿಸಬಹುದು. ಇಂಟಿಗ್ರೇಟೆಡ್ ಡ್ಯುಯಲ್ ಡಿಗ್ರಿ ಪಡೆದವರು ಅರ್ಜಿ ಸಲ್ಲಿಸಲು ಅರ್ಹರು. ಅಂತಿಮ ವರ್ಷದ ಪದವಿ ಓದುತ್ತಿರುವ ಅಭ್ಯರ್ಥಿಗಳು ಪರೀಕ್ಷೆ ಬರೆಯಬಹುದು. ಆದರೆ ಅಂತಹ ಅಭ್ಯರ್ಥಿಗಳು ಈ ವರ್ಷದ ಡಿಸೆಂಬರ್ ಒಳಗೆ ಪದವಿ ಪೂರ್ಣಗೊಳಿಸಿರುವ ಬಗ್ಗೆ ಪ್ರಮಾಣ ಪತ್ರವನ್ನು ಬ್ಯಾಂಕಿಗೆ ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಯ ಕನಿಷ್ಠ ವಯಸ್ಸು 20 ವರ್ಷ, ಗರಿಷ್ಠ ವಯೋಮಿತಿ 28 ವರ್ಷ. ಸಾಮಾನ್ಯ, ಒಬಿಸಿ ಮತ್ತು ಆರ್ಥಿಕ ದುರ್ಬಲ ವರ್ಗದ ಅಭ್ಯರ್ಥಿಗಳು ಮಾತ್ರ 750 ರೂಪಾಯಿ ಅರ್ಜಿ ಶುಲ್ಕ ಪಾವತಿಸಬೇಕು. ಎಸ್ಸಿ ಎಸ್ಟಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಎಸ್ಸಿ ಎಸ್ಟಿ ಒಬಿಸಿ ವಿಶೇಷಚೇತನರು ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಬ್ಯಾಂಕ್ ವತಿಯಿಂದ ಪರೀಕ್ಷಾ ಪೂರ್ವ ತರಬೇತಿ ನೀಡಲಾಗುವುದು. ಆನ್ಲೈನ್ ಮೂಲಕವೇ ತರಬೇತಿ ಕಾರ್ಯಕ್ರಮ ನಡೆಯಲಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ರಾಜ್ಯದಲ್ಲಿ ಪರೀಕ್ಷಾ ಕೇಂದ್ರ ಬೆಂಗಳೂರು, ಬೆಳಗಾವಿ, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ಮಂಗಳೂರು, ಮೈಸೂರು, ಶಿವಮೊಗ್ಗ ಮತ್ತು ಉಡುಪಿ. ಸಹಾಯವಾಣಿ ಸಂಖ್ಯೆ 0222-228-20-427. ವೆಬ್ಸೈಟ್ ವಿಳಾಸ www.sbi.co.in/careers. ಕರ್ನಾಟಕ ಲೋಕಸೇವಾ ಆಯೋಗವು 2026-27 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಒಟ್ಟು 319 ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಪ್ರಕಟಿಸಿದೆ. ಒಟ್ಟು ಹುದ್ದೆಗಳ ಪೈಕಿ 297 ಹುದ್ದೆಗಳು ಉಳಿಕೆ ಮೂಲ ವೃಂದಕ್ಕೂ, ಉಳಿದ 22 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದಕ್ಕೂ ಸೇರಿದೆ. ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ 31 ಒಳಗಾಗಿ ಅರ್ಜಿ ಸಲ್ಲಿಸಬಹುದು. ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನು ಪಡೆದಿರಬೇಕು. ಅಂತಿಮ ವರ್ಷದ ಪದವಿ ಪರೀಕ್ಷೆ ಬರೆದು ಫಲಿತಾಂಶಕ್ಕಾಗಿ ಕಾಯುತ್ತಿರುವ ಅಭ್ಯರ್ಥಿಗಳು ಕೂಡ ಪೂರ್ವಭಾವಿ ಪರೀಕ್ಷೆ ಬರೆಯಲು ಅರ್ಹರು. ಮುಖ್ಯ ಪರೀಕ್ಷೆಯ ಸಮಯಕ್ಕೆ ಪದವಿ ತೆರಿಗಡೆಯಾದ ದಾಖಲಾತಿಯನ್ನು ಒದಗಿಸಬೇಕಾಗುತ್ತದೆ. ಅಭ್ಯರ್ಥಿಗಳ ಕನಿಷ್ಠ ವಯಸ್ಸು 21 ವರ್ಷ, ಗರಿಷ್ಠ ವಯೋಮಿತಿ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 40 ವರ್ಷ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷ ಹಾಗೂ ಎಸ್ಸಿ ಎಸ್ಟಿ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ. ಮಾಜಿ ಸೈನಿಕರು ಹಾಗೂ ವಿಶೇಷಚೇತನ ಅಭ್ಯರ್ಥಿಗಳಿಗೆ ನಿಯಮಾನುಸಾರ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕ ಸಾಮಾನ್ಯ ಅರ್ಹತೆಯ ಅಭ್ಯರ್ಥಿಗಳಿಗೆ 600 ರೂಪಾಯಿ, ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 300 ರೂಪಾಯಿ, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ವಿಶೇಷಚೇತನ ಅಭ್ಯರ್ಥಿಗಳಿಗೆ ಸಂಪೂರ್ಣ ಶುಲ್ಕ ವಿನಾಯಿತಿಯನ್ನು ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಆಗಸ್ಟ್ 31 ಕೊನೆಯ ದಿನ. ಹೆಚ್ಚಿನ ಮಾಹಿತಿಗೆ ಸಹಾಯವಾಣಿ ಸಂಖ್ಯೆ 0803050-47-57 ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ವೆಬ್ಸೈಟ್ ವಿಳಾಸ kpsc.kar.nic.in.

ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಕಾರ್ಮಿಕ ರಾಜ್ಯ ವಿಮಾ ಯೋಜನೆ ವೈದ್ಯಕೀಯ ಸೇವೆಗಳ ಇಲಾಖೆಯಲ್ಲಿ ಖಾಲಿ ಇರುವ 233 ಗ್ರೂಪ್ ಸಿ ವೃಂದದ ಫಾರ್ಮಸಿ ಆಫೀಸರ್ ಮತ್ತು ನರ್ಸಿಂಗ್ ಆಫೀಸರ್ ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಭರ್ತಿ ಮಾಡಲು ಅಧಿಸೂಚನೆ ಪ್ರಕಟಿಸಿದೆ. ಅಭ್ಯರ್ಥಿಗಳು ಆಗಸ್ಟ್ 30ರೊಳಗೆ ಅರ್ಜಿ ಸಲ್ಲಿಸಬಹುದು. ಫಾರ್ಮಸಿ ಆಫೀಸರ್ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಫಾರ್ಮಸಿಯಲ್ಲಿ ಡಿಪ್ಲೊಮಾ ಪಡೆದಿದ್ದು ಕರ್ನಾಟಕ ಫಾರ್ಮಸಿ ಕೌನ್ಸಿಲ್ನಲ್ಲಿ ಹೆಸರು ನೋಂದಾಯಿಸಿಕೊಂಡಿರಬೇಕು. ನರ್ಸಿಂಗ್ ಆಫೀಸರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವವರು ನರ್ಸಿಂಗ್ ಡಿಪ್ಲೊಮಾದ ಜೊತೆಗೆ ನರ್ಸಿಂಗ್ ಕೌನ್ಸಿಲ್ನ ಸದಸ್ಯತ್ವ ಪಡೆದಿರಬೇಕು. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಕನಿಷ್ಠ ವಯೋಮಿತಿ 18 ವರ್ಷ ತುಂಬಿರಬೇಕು. ಗರಿಷ್ಠ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ನೀಡಲಾಗಿದ್ದು, ಸಾಮಾನ್ಯ ವರ್ಗದ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿ 40 ವರ್ಷ ಮೀರಿರಬಾರದು. ಪ್ರವರ್ಗ 2A, 2B, 3A, 3B ಅಭ್ಯರ್ಥಿಗಳಿಗೆ 43 ವರ್ಷಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ 45 ವರ್ಷ. ಸಾಮಾನ್ಯ ಮತ್ತು ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 750 ರೂಪಾಯಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮಾಜಿ ಸೈನಿಕ ಹಾಗೂ ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 500 ರೂಪಾಯಿ. ವಿಶೇಷಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 250 ರೂಪಾಯಿ. ಅರ್ಜಿ ಸಲ್ಲಿಸಲು ಆಗಸ್ಟ್ 30 ಕೊನೆಯ ದಿನ. ಸಹಾಯವಾಣಿ ಸಂಖ್ಯೆ 0800-23-4640-460. ಹೆಚ್ಚಿನ ಮಾಹಿತಿಗಾಗಿ

0: ಸಿಇಟಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಅನ್ನು ನೋಡಬಹುದು. ಇದುವರೆಗೆ ದಿಕ್ಸೂಚಿ ಉದ್ಯೋಗ ಮತ್ತು ವ್ಯಾಸಂಗದ ವಿವರಗಳನ್ನು ನೀಡುವ ಕಾರ್ಯಕ್ರಮವನ್ನು ಕೇಳಿದಿರಿ. ಕಾರ್ಯಕ್ರಮ ಪ್ರತಿ ಬುಧವಾರ, ಶುಕ್ರವಾರ ಹಾಗೂ ಭಾನುವಾರ ಪ್ರಸಾರವಾಗಲಿದೆ.
1: ಇದುವರೆಗೆ ದಿಕ್ಸೂಚಿ ಕೇಳಿದಿರಿ. ಪ್ರಸ್ತುತಿ ಸಂತೋಷ್ ಕೆಎನ್.
0: ಇಲ್ಲಿಗೆ ಇಂದಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಯುವ ಕೇಳುಗರಿಗೆಲ್ಲ ನಮಸ್ಕಾರ.
2: ಯುವವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
3: ಈಗ ಒಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಾಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಯು ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟ್ಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ದಾರ ಆಗುವುದು ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.

0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಆತ್ಮೀಯ ಕೇಳುಗರೆ, ಇಂದು ಸ್ವಲ್ಪ ಹೊತ್ತಿನಲ್ಲೇ ಕಾರ್ಯಕ್ರಮ ಚಿಣ್ಣರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮವಿದೆ. ಇದಕ್ಕಾಗಿ ಪುಟಾಣಿ ಮಕ್ಕಳು ಸಂಪರ್ಕಿಸಲು ಸಂಖ್ಯೆ 2285558, ಎಸ್ಟಿಡಿ ಕೋಡ್ 08272.
1: ಆಕಾಶವಾಣಿ ಮಡಿಕೇರಿ, ಚಿನ್ನರ ಲೋಕ.
2: ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ.
3: ಕೇಳಿ ಕಾರ್ಯಕ್ರಮ ಚಿನ್ನರ ಲೋಕ.
0: ಮಕ್ಕಳೇ ಗಮನಿಸಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮವಿದೆ. ಇದಕ್ಕಾಗಿ ಮಕ್ಕಳು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 2285558, ಎಸ್ಟಿಡಿ ಕೋಡ್ ಸಂಖ್ಯೆ 08272.

ಗಮನಿಸಿ ಮಕ್ಕಳೇ, ಇವತ್ತಿನ ಚಿಣ್ಣರ ಲೋಕದಲ್ಲಿ ಸೌಹಾರ್ದ ಸೌರಭ ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮವಿದೆ. ಮಕ್ಕಳು ಕರೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ದೇಶಭಕ್ತಿ ಗೀತೆಗಳನ್ನು ಹಾಡಬಹುದು. ಇದಕ್ಕಾಗಿ ಸಂಪರ್ಕಿಸಲು ಸಂಖ್ಯೆ 2285558, ಎಸ್ಟಿಡಿ ಕೋಡ್ 0827272.

0: ಕಾರ್ಯಕ್ರಮದ ಮೊದಲ ಕರೆಯಿಂದ ಸ್ವೀಕರಿಸೋಣ. ಹಲೋ ಹಲೋ, ಯಾರು ಮಾತಾಡ್ತಾ ಇರೋದು?
1: ಮನೀಶ್.
0: ಮನೀಶ್, ಎಲ್ಲಿಂದ ಕರೆ ಮಾಡ್ತಿದ್ಯಾ ಮನೀಶ್?
1: ಅಡೂರಿಂದ.
0: ಅಡೂರಿಂದ? ಎಲ್ಲಿ ಬರುತ್ತೆ ಅಡೂರು?
1: ಕಾಸರಗೋಡು.
0: ಕಾಸರಗೋಡು ಜಿಲ್ಲೆ. ಯಾವ ತಾಲೂಕಲ್ಲಿ ಇದೆ ಅಡೂರು? ಪಕ್ಕದಲ್ಲಿ ಅಮ್ಮ ಇದ್ದಾರಾ? ಕಾಸರಗೋಡು ಜಿಲ್ಲೆ, ತಾಲೂಕು ಅಡೂರು. ಯಾರೆಲ್ಲ ಇದ್ದಾರೆ ಮನೇಲಿ? ಹ್ಮ್, ಓಕೆ. ಯಾರೆಲ್ಲ ಇದ್ದಾರೆ ಮನೇಲಿ? ಅಪ್ಪ, ಅಣ್ಣ, ಅಪ್ಪ ಅಮ್ಮ ಇದ್ದಾರೆ. ಮನೀಶ್ ಏನ್ ಬರ್ತಾ ಇದೀಯ ಈಗ? ಯು ಕೆ ಜಿ. ಮನೆ ಪಕ್ಕದಲ್ಲಿ ಸ್ಕೂಲ್ ಇದೆಯಾ? ಅಡೂರಿಗೆ ಹೋಗ್ಬೇಕು. ಹೆಂಗ ಹೋಗ್ತೀಯ ನೀನು? ರಿಕ್ಷಾದಲ್ಲಿ ಹೋಗೋದು? ಎಷ್ಟು ಮಕ್ಳು ಇದ್ದಾರೆ ರಿಕ್ಷಾದಲ್ಲಿ? ನಾಲ್ಕು ಜನ. ಅವರೆಲ್ಲ ನಿನ್ನ ಫ್ರೆಂಡ್ಸಾ? ಹ್ಮ್. ನಿನ್ನ ಫ್ರೆಂಡ್ಸ್ ಅವರು? ಯಾರೆಲ್ಲ ಇದ್ದಾರೆ ಫ್ರೆಂಡ್ಸ್ಗಳು? ಹ್ಮ್. ಆಮೇಲೆ? ಹ್ಮ್ ಹ್ಮ್. ಆಮೇಲೆ? ಹ್ಮ್. ಮತ್ತೆ ಮನೀಶ್? ಮನೀಶ್ ಅಂದ್ರೆ ಯಾರು? ನಾನೇ. ಓಕೆ. ಈಗ ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ಏನ್ ಮಾಡ್ಬೇಕು? ದೇಶಭಕ್ತಿ ಗೀತೆಯನ್ನ ಹಾಡಬೇಕು. ಗೊತ್ತಾಯ್ತಾ? ಗೊತ್ತಿಲ್ಲ. ದೇಶಭಕ್ತಿ ಗೀತೆ ಗೊತ್ತಿಲ್ವಾ?

0: Titanic.
1: ¿Eh?
0: Johnny
1: ಜಾನಿ ಜಾನಿ ಎಸ್ ಪಪ್ಪನ
0: ಅದೇ.
1: ದೇಶಭಕ್ತಿ ಗೀತೆ ಗೊತ್ತಿಲ್ವಾ? ಪರವಾಗಿಲ್ಲ, ಮುಂದಿನ ಸಲ ಕರೆ ಮಾಡಿದಾಗ ದೇಶಭಕ್ತಿ ಗೀತೆಯನ್ನು ಕಲ್ತ್ಕೊಂಡು ಹಾಡಲಿಕ್ಕೆ ಪ್ರಯತ್ನ ಪಡಬೇಕು. ಆಗ್ಬೋದಾ? ಇವತ್ತು ಪರವಾಗಿಲ್ಲ, ಫಸ್ಟ್ ಕಾಲ್ ಮಾಡಿದೆ ಇವತ್ತು. ಮಾಡಿದ್ಯಾ? ಓಕೆ, ಪರವಾಗಿಲ್ಲ. ಇವತ್ತು ಈ ಜಾನಿ ಜಾನಿ ಎಸ್ ಪಪ್ಪ, ಈಟಿಂಗ್ ಶುಗರ್ ನೋ ಪಪ್ಪ. ಓಕೆ, ಇವತ್ತು ಪರವಾಗಿಲ್ಲ, ಹಾಡ್ಬೋದು. ಮುಂದಿನ ಸಲ ಕರೆ ಮಾಡಿದಾಗ ದೇಶಭಕ್ತಿ ಗೀತೆಗಳನ್ನು ಹಾಡಲಿಕ್ಕೆ ಪ್ರಯತ್ನಿಸಬೇಕು. ಆಗ್ಬೋದಲ್ಲ? ಓಕೆ, ಈಗ ಹಾಡಿಬಿಡು. ಮುಗಿತ ಅಷ್ಟೇನಾ? ಬೇರೆ ಕನ್ನಡ ಹಾಡು ಗೊತ್ತಿಲ್ವಾ? ಕನ್ನಡದ ಹಾಡು ಗೊತ್ತಿಲ್ವಾ? ಇಲ್ಲ, ಬೇರೆ ಹಾಡು ಕಲ್ತಿಲ್ವ ನೀನು? ಮುಗೀತಾ? ಅಷ್ಟೇ ಬರೋದು? ಓಕೆ, ಪರವಾಗಿಲ್ಲ, ಮುಂದಿನ ಸಲ ಕರೆ ಮಾಡ್ತಾ ಇರು ಮನೀಶ್. ಫ್ರೆಂಡ್ ಅಹಾನ್ ಎಲ್ಲಿರೋದು ಅವಳು? ಓಕೆ ಸರಿ, ಮುಂದಿನ ಸಲ ಕರೆ ಮಾಡಿದಾಗ ದೇಶಭಕ್ತಿ ಗೀತೆಯನ್ನು ಹಾಡೋದಕ್ಕೆ ಪ್ರಯತ್ನ ಮಾಡಬೇಕು. ಓಕೆ, ಈಗ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಓಕೆ, ಬಾಯ್ ಮನೀಶ್.

0: ಕಾರ್ಯಕ್ರಮದ ಮುಂದಿನ ಕರೆ ಯಾರ್ದು ನೋಡೋಣ. ಹಲೋ,
1: ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಗಾನ್ವಿ.
1: ಹೌದು.
0: ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀಯಾ ಗಾನ್ವಿ?
1: ಪುತ್ತೂರು.
0: ಪುತ್ತೂರು? ಪುತ್ತೂರು ಎಲ್ಲಿಂದ?
1: ಕೈಕಾರ.
0: ಕೈಕಾರ?
1: ಹೌದು.
0: ಎಲ್ಲಿ ಬರುತ್ತೆ ಅದು? ಪುತ್ತೂರಿಂದ ಮಂಗಳೂರು ಕಡೆಗೆ ಬರುತ್ತಾ ಸುಳ್ಯದ ಕಡೆಗೆ ಬರುತ್ತಾ? ಸುಳ್ಯದ ಕಡೆಗೆ ಬರುತ್ತೆ. ಓಕೆ ಗಾನವಿ, ಸ್ಕೂಲಿಗೆ ಹೋಗ್ತಾ ಇದೀಯಾ? ಯಾವ ಕ್ಲಾಸು ನೀನು? ಎರಡನೇ ಕ್ಲಾಸು. ಓಕೆ, ಯಾರಲ್ಲಿದ್ದಾರೆ ಮನೆಯಲ್ಲಿ?
1: ಅಮ್ಮ.
0: ಹ್ಮ್. ಅಮ್ಮ?
1: ನಾನು.
0: ಹ್ಮ್.
1: ಅಪ್ಪ.
0: ಮೂರೇ ಜನ ಇರೋದು. ಓಕೆ ಗಾನವಿ, ಇವತ್ತು ಏನು ತಿಂಡಿ ಮಾಡಿದ್ದು?
1: ಕಡುಬು.
0: ಕಡುಬು? ಕಡುಬನ ಇನ್ನೊಂದು ಹೆಸರಲ್ಲಿ ಹೇಳ್ತಾರೆ, ಏನದು? ಪುಂಡಿ ಅಂತ ಹೇಳ್ತಾರ? ಪುಂಡಿ ಅಂತ ಹೇಳ್ತಾರಲ್ಲ, ತುಳುವಿನಲ್ಲಿ ಹೇಗೆ, ಕಡುಬು ಅಂತ ಹೇಳೋದ ಪುಂಡಿ ಅಂತ ಹೇಳೋದ? ಪುಂಡಿ. ಓಕೆ ಗಾನವಿಗೆ ಯಾವ ತಿಂಡಿ ಇಷ್ಟ? ಯಾವ ತಿಂಡಿ ಕೇಳಿಸ್ತಾ ಇಲ್ಲ ನನಗೆ, ಸ್ವಲ್ಪ ಜೋರಾಗಿ ಹೇಳಬೇಕು ಗಾನವಿ. ತಿಂಡಿ ಮಾಡಿಲ್ಲ ಇವತ್ತು? ಸೇಮಗೆ. ಸ್ಯಾವಿಗೆ ಅಲ್ಲ, ಅದು ಒಂಥರ ದಾರ ತರ ಉದ್ದವಾಗಿರುತ್ತಲ್ಲ, ಅದ ಸೇವಿಗೆ ಇಷ್ಟ? ಹೇಗ್ ಮಾಡ್ತಾರ ಅದನ್ನ ಗಾನವಿ, ಹೆಂಗ್ ಮಾಡ್ತಾರೆ ಅದನ್ನ? ಒಂದು ಡ್ರೈವಿಂಗ್ ಸ್ಟೇರಿಂಗ್ ಇರುತ್ತಲ್ಲ, ಹಂಗೆ ರೌಂಡ್ ಆಗಿರುತ್ತೆ, ಅದನ್ನ ತಿರುಗಿಸ್ಬೇಕಲ್ವಾ? ಹ್ಮ್. ಆಗ ರೆಡಿ ಆಗುತ್ತೆ ನೂಲ್ ಪುಟ್ಟು ಅಂತ ಹೇಳ್ತಾರೆ ನಮ್ಮ ಕಡೆ. ಓಕೆ, ಇವತ್ತು ಯಾವ ಹಾಡನ್ನ ಆಡ್ತೀಯ ಗಾನವಿ? ಹ್ಮ್. ಯಾವ ಗೀತೆ ಅದು?
1: ಇದು ಬಾ.
0: ಹ್ಮ್.

0: ಭಾರತ.
1: ಭಾರತ ಇದು ಭಾರತಿ, ಇದು ಬಾರಿ ನಡೆಲಕ್ಕಿ ಭಾರತಿ, ಇದು ಬಾರಿ ನಡೆಲಕ್ಕಿ ಭಾರತಿ. ಇದು ಭಾರತ, ಇದು ಭಾರತ, ಇದು ಬಾರಿ ನಡೆಲಕ್ಕಿ ಭಾರತಿ.
0: ಗಾನವಿ ಮುಗೀತು ಹಾಡು,
1: ಆಯ್ತು.
0: ಚೆನ್ನಾಗಿ ಹಾಡಿದ್ಯಾ, ಆದ್ರೆ ಯಾಕೋ ಮೊಬೈಲ್ದು ನೆಟ್ವರ್ಕ್ ಸಮಸ್ಯೆ ಇದ್ದಂಗಿತ್ತು, ಹಾಗಾಗಿ ಸ್ಪಷ್ಟವಾಗಿ ಕೇಳಿಸ್ತಾ ಇದ್ದಿಲ್ಲ. ಈ ಹಾಡನ್ನ ಯಾರು ರಚನೆ ಮಾಡಿದವರು? ಯಾರು ಹೇಳಿಕೊಟ್ಟದ್ದು? ಅಲ್ಲ, ಈ ಹಾಡಿನ ರಚನೆಕಾರರು ಯಾರು ಏನಾದರೂ ಗೊತ್ತಾ?
1: ಇಲ್ಲ,
0: ಗೊತ್ತಿಲ್ಲ. ಮುಂದೆ ನೀನು ಕರೆ ಮಾಡಿದಾಗ, ಹಾಡುವಾಗ ಹಾಡಿನ ರಚನೆಕಾರರು ಯಾರು ಅನ್ನೋದನ್ನು ಸರಿಯಾಗಿ ತಿಳ್ಕೋಬೇಕು. ಟೀಚರ್ ಹತ್ರ ಕೇಳಿಕೊಂಡು ತಿಳ್ಕೊಂಡು ಹಾಡಬೇಕು. ಆಗ್ಬೋದಾ?
1: ಆಯ್ತು,
0: ಓಕೆ,
1: ಧನ್ಯವಾದ,
0: ಬಾಯ್
1: ಬಾಯ್.

0: ಹಲೋ
1: ಹಲೋ,
0: ಯಾರು ಮಾತಾಡ್ತಿರೋದು?
1: ಜಸ್ಮಿತಾ.
0: ಚಶ್ಮಿತಾ?
1: ಹಾ,
0: ಚಶ್ಮಿತಾ ಚಶ್ಮಿಕಾ?
1: ಜಸ್ಮಿತಾ.
0: ಜಸ್ಮಿತಾ.
1: ಆ,
0: ಓಕೆ, ಎಲ್ಲಿಂದ ಜಸ್ಮಿತಾ ಕಾಲ್ ಮಾಡ್ತಾ ಇದೀಯಾ?
1: ಬಿಳಿಗೇರಿ.
0: ಬಿಳಿಗೇರಿ,
1: ಹಾ,
0: ಮಡಿಕೇರಿ
1: ಹೌದು
0: ಹತ್ತಿರದಲ್ಲೇ ಇದೆ.
1: ಹೌದು.
0: ಓಕೆ, ಯಾರಲ್ಲಿದ್ದಾರೆ ಮನೇಲಿ?
1: ಮನೆಯಲ್ಲಿ ಅಪ್ಪ ಅಮ್ಮ ಮತ್ತೆ ತಂಗಿ ನಾನು
0: ಹ್ಮ್
1: ಮತ್ತೆ ಅಜ್ಜಿ.
0: ಎಲ್ಲಿ ಸ್ಕೂಲಿಗೆ ಹೋಗ್ತಾ ಇರೋದು ನೀನು?
1: ಬಿಜೆ ಸಬ್ ಸ್ಕೂಲ್ ಶಾಲೆ
0: ಎಲ್ಲಿ ಬರುತ್ತೆ ಅದು?
1: ಮದೆನಾಡು.
0: ಮದೆನಾಡಿನಲ್ಲಿ. ಓಕೆ, ಇವತ್ತು ಏನು ಮಾಡಬೇಕು ಕಾರ್ಯಕ್ರಮದಲ್ಲಿ?
1: ದೇಶಭಕ್ತಿ ಗೀತೆ ಹಾಡು.
0: ದೇಶಭಕ್ತಿ ಗೀತೆಯಿಂದ ಹಾಡಬೇಕು.
1: ಹೌದು.
0: ನೀನು ಬೇರೆ ಹಾಡುಗಳನ್ನು ಹಾಡ್ತೀಯ?
1: ದೇಶಭಕ್ತಿ.
0: ಅಲ್ಲ, ಇವತ್ತು ದೇಶಭಕ್ತಿ ಗೀತೆಗಳನ್ನು ಹಾಡಬೇಕು. ಉಳಿದಂತೆ ಬೇರೆ ಹಾಡುಗಳನ್ನು ನೀನು ಹಾಡೋದಿದೆಯಾ?
1: ಇಲ್ಲ, ಅದೇ
0: ಬೇರೆ ನೀನು ಸ್ಕೂಲಲ್ಲಿ ಬೇರೆ ಹಾಡುಗಳನ್ನು ಹಾಡೋದಿಲ್ವಾ? ಭಕ್ತಿಗೀತೆ, ಜನಪದ ಗೀತೆ
1: ಹಾಡ್ತೀನಿ.
0: ಹಾಡ್ತೀಯ. ಹ್ಞೂ, ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೌಹಾರ್ದ ಸೌರಭ ಅಂತ ಹೇಳಿಬಿಟ್ಟು ಇದರಲ್ಲಿ ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಹಾಗಾಗಿ ಇವತ್ತು ದೇಶಭಕ್ತಿ ಗೀತೆಯನ್ನು ಹಾಡಬೇಕು ಈ ಕಾರ್ಯಕ್ರಮದಲ್ಲಿ. ಹಾಡ್ತೀಯ?
1: ಹಾಡ್ತೀನಿ.
0: ಈಗ ಯಾರು ರಚನೆ ಮಾಡಿರುವಂಥದ್ದು ನೀನು ಹಾಡು ಹಾಡು?
1: ಅದು ನಾವೇ ನನ್ನ ಭಾರತ
0: ಓಕೆ, ಯಾಕೋ ಮಾತು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ, ಹಾಡಿಬಿಡು.
1: ಇವಾಗ ಕೇಳಿಸ.
0: ಇಲ್ಲ, ಸ್ವಲ್ಪ ಅಬ್ರಪ್ಟ್ ಆಗಿ ಬರ್ತಾ ಇದೆ, ಪರವಾಗಿಲ್ಲ, ನೀನು ಹಾಡಿಬಿಡು.
1: ನಾವೇ ಭಾರತೀಯರ ಭಾವ ಮೂಡಲಿ, ನಾವೆಲ್ಲ ಭಾರತೀಯರೆಂಬ ಭಾವ ಮೂಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಹೂಗಳಂತೆ ಮತಗಳು ಮತರಂಗ ಬೀರಲಿ, ಹೂಗಳಂತೆ ಮತಗಳು ಸರ್ಕಾರ ಬೀರಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ಒಂದು ತೋಟದಲ್ಲಿ ಹಲವು ಬಣ್ಣ ಬಣ್ಣದ ಹೂಗಳು, ಅದರಂತೆ ನಮ್ಮ ದೇಶದಲ್ಲಿ ಹಲವು ಮತಗಳು, ಆ ಹೂಗಳಂತೆ ಮತಗಳು ಮತಂಗದಿ, ಆ ಹೂಗಳಂತೆ ಮತಗಳು ಸತ್ತೀರಲಿ, ನಮ್ಮಲ್ಲಿ ಕೇದ ಭಾವ ಪ್ರತಿ ದೂರ ಮಾಡಿ, ನಮ್ಮಲ್ಲಿ ಕೇದ ಭಾವ ಪ್ರತಿ ದೂರ ಮಾಡಿ. ಮಣ್ಣಿನಿಂದ ಕಡಕ್ಕೆ ಮಣ್ಣಿಗಮ್ಯವೇ, ಚಿನ್ನದಿಂದ ಗಮ್ಯವೇ, ನಿನ್ನಿಂದ ಆದ ದೇವರು ನಿನ್ನಂತೆ ಬಾಳಲಿ, ನಿನ್ನಿಂದ ಆದ ದೇವರು ನಿನ್ನಂತೆ ಬಾಳಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ, ನಮ್ಮಲ್ಲಿ ಭೇದ ಭಾವ ಪ್ರಭು ದೂರ ಮಾಡಲಿ. ದಯವೇ ಕರ್ಮವೆಂದು ಸಾರಿ ದಂತನ ಮಾಡಿದು, ಜಗಕ್ಕೆ ಶಾಂತಿ ಪಾಠ ಹೇಳಿ ದಂತನ ಮಾಡಿದು, ಈ ನಾಡಿನಲ್ಲಿ ಶಾಂತಿಯ ಸ್ಥಿರವಾಗಿ ಸಚಲಿ, ಈ ನಾಡಿನ

0: మమ్మల్ని
1: ಹಾಡು ಚೆನ್ನಾಗಿತ್ತು. ಮುಂದೆ ಕೂಡ ಕರೆ ಮಾಡಿ, ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಈಗ ಒಂದು ದೇಶಭಕ್ತಿ ಗೀತೆಯನ್ನು ಕೇಳೋಣ. ಬಾಯ್
0: ಬಾಯ್.

ಇದುವರೆಗೆ ಚಿನ್ನರ ಲೋಕ, ಮಕ್ಕಳಿಗಾಗಿ ನೇರ ಫೋನ್ ಇನ್ ಕಾರ್ಯಕ್ರಮ, ಸೌಹಾರ್ದ ಸೌರಭ, ದೇಶಭಕ್ತಿ ಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ.

0: ಇದುವರೆಗೆ ಚಿನ್ನರ ಲೋಕ ಮಕ್ಕಳಿಗಾಗಿ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ನಿರ್ವಹಣೆ ಎಂ ಶಕುಂತಲಾ. ಚಿನ್ನರ ಲೋಕ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
1: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿಯನ್ನು ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿವರೆಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚಂದ ನಾನೇ ನೋಡ್ಕೋತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
0: ಆಕಾಶವಾಣಿ ಮಡಿಕೇರಿ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿ. ನವನವೀನ ಚಿತ್ರಗೀತೆಗಳ ಕಾರ್ಯಕ್ರಮ ಗಾನ ಬಜಾನಾ.

ಗಾನಭಜನ ಕಾರ್ಯಕ್ರಮದ ಮೊದಲಿಗೆ ಸಿರ್ಫ್ ಚಿತ್ರಕ್ಕಾಗಿ ಕುನಾಲ್ ಗಾಂಜಾವಾಲಾ ಹಾಡಿದ್ದಾರೆ. ಗೀತ ರಚನೆ ಮೆಹಬೂಬ್ ಹಾಗೂ ವಿಪುಲ್ ಸೈನಿ, ಸಂಗೀತ ಸೊಹೇಲ್ ಸೇನ್ ಹಾಗೂ ಶಿಬಾನಿ ಕಾಶ್ಯಪ್.

ಜಾವೇದ್ ಅಲಿ ಹಾಗೂ ಪಲಕ್ ಮುಚ್ಚಲ್ ಅವರ ಯುಗಳ ಸ್ವರಗಳಲ್ಲಿ ಮುನಾವರ್ ಸಾದತ್ ಅವರ ರಚನೆ, ಸಂಗೀತ ಮಣಿ ಶರ್ಮಾ, ಚಿತ್ರ ಮಾರ್ಟಿನ್.

ಸಚಿನ್ ಜಿಗರ್ ಸಂಗೀತದಲ್ಲಿ ಆತಿಫ್ ಅಸ್ಲಂ ಹಾಡಿದ್ದಾರೆ ಬದಲಾಪುರ್ ಚಿತ್ರಕ್ಕಾಗಿ. ಗೀತರಚನೆ ದಿನೇಶ್ ವಿಜಾನ್ ಹಾಗೂ ಪ್ರಿಯಾ ಸರಯ್ಯ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳೋಣ. ಬೇಶರಂ ಚಿತ್ರಕ್ಕಾಗಿ ಹಾಡಿದ್ದಾರೆ ಅಭಿಜಿತ್ ಹಾಗೂ ಶ್ರೇಯಾ ಘೋಷಾಲ್. ಸಂಗೀತ ಲಲಿತ್ ಪಂಡಿತ್. ಸಾಹಿತ್ಯ ರಾಜೀವ್ ಬರ್ನವಾಲ್.

ಇದುವರೆಗೆ ಗಾನ ಬಜಾನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.

0: ಮಲಯಾಳಿಯ ಸಾಗರ, ಹೊಂಬಣ್ಣದ ತೀರ, ಭಕ್ತರ ಪರಿವಾರ, ಸಂಗಮವಾಗಿ ಹುದಿಲ್ಲಿ, ಜಂಗಮವಾಗಿ ಹುದಿಲ್ಲಿ, ಅದೇ ರಾಮೇಶ್ವರ. ಓ ನನ್ನ ತಾಯೇ, ಓ ನನ್ನ ತಾಯೇ. ಇದು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಹೆತ್ತವರ ಸ್ಮರಣೆಯಲ್ಲಿ ಮೂಡಿ ಬಂದಂತಹ ಕವಿತೆಯ ಸಾಲುಗಳು.
1: ಸರಳ ಸಂತನಾಗಿ ಬದುಕಿ ರಾಷ್ಟ್ರಪತಿ ಭವನದಲ್ಲಿ ಒಂದು ಅಚ್ಚರಿಯಾದ ವ್ಯಕ್ತಿ, ಒಂದು ವಿಶೇಷವಾದ ವ್ಯಕ್ತಿಯಾಗಿ 5 ವರ್ಷ ಇದ್ದು ಹಲವು ಜೀವನದ ಪಾಠಗಳನ್ನು ಜನರಿಗೆ ತೋರಿಸಿಕೊಟ್ರು. ಅಂತಹ ಒಂದು ಸರಳತೆಯನ್ನು ಕೂಡ ಮೆರೆದ ಸಂತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಪುಟವನ್ನೇ ಬರೆದು ಹೋಗಿದ್ದಾರೆ.

ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 10:55. ಇನ್ನು ಮುಂದೆ ಮನ್ ಕಿ ಬಾತ್. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ.

0: और सेलिब्रिटीज की भी इसमें बहुत बड़ी भूमिका है। मेरा आपसे आग्रह है कि स्वयं भी वोकल फॉर लोकल को अपनाएं और दूसरों को भी इसके लिए प्रेरित कीजिए। साथियों, आपके आसपास भी ऐसे अनेक लोग होंगे जो अपने छोटे छोटे प्रयासों से समाज में बड़ा बदलाव ला रहे हैं। आप उनके बारे में मन की बात के लिए जरूर लिखिए। आपका भेजा हुआ अनुभव देश के किसी कोने में किसी के लिए नई प्रेरणा बन सकता है। मुझे आपके सुझावों और अनुभवों की प्रतीक्षा है। बहुत बहुत धन्यवाद। नमस्कार।
1: मन की बात आकाशवाणी के माध्यम से माननीय प्रधानमंत्री श्री नरेंद्र मोदी अपने मन की बातें साझा कर रहे थे। हम आपको बता दें कि माननीय प्रधानमंत्री के इस प्रसारण के बाद मन की बात के क्षेत्रीय भाषा में अनुवाद का प्रसारण आकाशवाणी और दूरदर्शन के संबद्ध प्रादेशिक केंद्रों से तथा संस्कृत भाषा में अनुवाद का प्रसारण आकाशवाणी दिल्ली के इंद्रप्रस्थ चैनल मीडियम वेव 366.3 मीटर अर्थात 819 किलोहर्ट्ज और FM गोल्ड 100.1 मेगाहर्ट्ज पर अभी किया जाएगा। मन की बात के क्षेत्रीय भाषाओं का पुनः प्रसारण आज रात 8 बजे आकाशवाणी के संबद्ध प्रादेशिक केंद्रों से और अंग्रेजी अनुवाद का प्रसारण FM रेनबो 102.6 मेगाहर्ट्ज पर किया जाएगा।
2: क्या आप परेशानियों से घिरे हैं? मन भारी है और कोई रास्ता नजर नहीं आ रहा? याद रखें, समाधान आपके पास है। टेलीमानस के निशुल्क नंबर 14416 पर कॉल करें। कहीं से भी कभी भी 24 घंटे यह सुविधा उपलब्ध है। यहाँ आपकी बात सुनी जाती है, समझी जाती है और आपको सही दिशा दी जाती है। आप अकेले नहीं है, मदद बस एक कॉल दूर है।
1: यह कार्यक्रम आकाशवाणी के दिल्ली केंद्र से प्रसारित किया गया।
3: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬಂತು. ಈಗ ಕೇಳಿ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು.
4: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
5: ನಮಸ್ಕಾರ ಸರ್. ನಮಸ್ಕಾರ.
4: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
5: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು

0: ಹಾಗೆ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
1: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
0: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು ನಾನು ಯೋಚಿಸಿದೆ.
1: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ. ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ 3 ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
0: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1,000 ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂತಹದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು. ಸರ್, ಆಕೆ ಓರ್ವ ಮಹಿಳೆ, ಒಡಿಶಾದ ಬಹುಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850 ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ

0: ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
1: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. ಎರಡು ರೀತಿಯ ಸಲಹೆಗಳಿವೆ. ಒಂದು, ತಿದ್ದುಪಡಿಗಳನ್ನು ಸೂಚಿಸುವವು. ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ, ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ ಎರಡು ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ, ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನ ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
0: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
1: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬಾ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
0: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬಾ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರೋ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳು

ಅನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತೆ ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರುವ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗುವ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು ಹ್ಯಾಶ್ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ. ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತೆ ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದ್ರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದ್ರು, ವ್ಯಾಪಾರವನ್ನು ವಿಸ್ತರಿಸಿದ್ರು, ಗ್ರಾಹಕರು ಹೆಚ್ಚಾದ್ರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ.

ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದ್ರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದ್ರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದ್ರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದ್ರು. ಇದರಿಂದ ಗ್ರಾಹಕರು ಹೆಚ್ಚಾದ್ರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ ಮೂವರು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ, ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲಾ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡೋ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದ್ರು. ಅಷ್ಟೇ, ಆಕಾಶ್ ಮತ್ತೆ ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದ್ರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬಾ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಆ ಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ. ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲು ಪುರೋ ಅವರ ಜೀವನ ಪಯಣವು ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನು

ನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಘಡದಲ್ಲಿ ಧೋಡ್ರು ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಘಡದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡ್ರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿ ಅವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಘಡದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸುತ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆ ಆಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬಾ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೊ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ

ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದ್ರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಗ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತೆ ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3 ಸೆಪ್ಟೆಂಬರ್ರಂದು ನಾವು ಮಹಾನ್ ನಾಯಕ ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬಾ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೇ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. 4 ಸೆಪ್ಟೆಂಬರ್ ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ, ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬಾ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ.

0: ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಮರು ಪ್ರಸಾರವಾಗಲಿದೆ.
2: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ಒಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳುವಿರಿ.
3: ಎಲ್ಲರಿಗೂ ನಮಸ್ಕಾರಗಳು. ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ. ವಿಶ್ವದಲ್ಲೆಲ್ಲ ಹಬ್ಬ ಸಂಭ್ರಮ, ಸರ್ವಂ ಕೃಷ್ಣಮಯಂ. ಇವತ್ತು ನಮ್ಮ ಸಂಗೀತ ಶಾಲೆ ಶ್ರೀಕೃಷ್ಣ ಗಾನ ನಿಲಯದ ವಿದ್ಯಾರ್ಥಿ ವೃಂದದಿಂದ ಕೃಷ್ಣಂ ಒಂದೇ ಜಗದ್ಗುರುಂ ಎಂಬ ಸಂಗೀತ ರೂಪಕವನ್ನು ಪ್ರಸ್ತುತಪಡಿಸುತ್ತಿದ್ದೇವೆ. ನಾನು ರಾಜಲಕ್ಷ್ಮಿ ದಿಲೀಪ್ ಹಾಗೂ ನನ್ನ ಜೊತೆಗೆ
4: ನಾನು ರಕ್ಷಿತಾ ರಾಜೀವ್
3: ಇಬ್ಬರೂ ಕೂಡ ನಿರೂಪಣೆಯನ್ನು ಮಾಡುತ್ತಿದ್ದೇವೆ.
4: ಈ ಸಂಗೀತ ರೂಪಕವನ್ನು ನಮ್ಮ ಗುರುಗಳಾದ ವಿದುಷಿ ಅರ್ಚನಾ ಬೋಜ್ ಅವರು ನಿರ್ದೇಶಿಸಿದ್ದಾರೆ. ಹಾಡುಗಾರಿಕೆಯಲ್ಲಿ ಶ್ರೀಮತಿಯರಾದ ರೋಹಿಣಿ, ಪ್ರಸೀದ, ಶ್ರೀವಾಣಿ, ಶ್ರುತಿ ಹಾಗೂ ವಿದ್ಯಾ. ತಬಲದಲ್ಲಿ ವಿದ್ವಾನ್ ಸಂದೀಪ್ ಹಾಗೂ ಫ್ಲೂಟ್ನಲ್ಲಿ ಮಾಸ್ಟರ್ ಪ್ರದ್ಯುಮ್ನ. ಬನ್ನಿ ಕೃಷ್ಣನ ಮಹಿಮೆಗಳನ್ನು ಆಲಿಸೋಣ.
3: ಒಂದು ಸರ್ತಿ ಭೂದೇವಿ ಅಳ್ತಾ ನಾರಾಯಣನ ಹತ್ತಿರ ಹೋಗಿ ಹೇಳಿದ್ಲು, ಮಹಾಪ್ರಭು, ಈ ಭೂಲೋಕದಲ್ಲಿ ಕಂಸ ಮತ್ತು ಇತರೆ ರಾಕ್ಷಸ ಪ್ರವೃತ್ತಿಯ ಜನರು ಹೆಚ್ಚಾಗಿ ಪ್ರಜೆಗಳು ಋಷಿಗಳನ್ನ ಹಿಂಸೆ ಪಡಿಸ್ತಾ ಇದ್ದಾರೆ. ನಂಗೆ ಇಂತಹವರಿಂದ ಬಹಳ ಭಾರ ಆಗ್ತಾ ಇದೆ, ಪರಿಹರಿಸು ತಂದೆ ಅಂದಾಗ ನಾರಾಯಣ ಹೇಳ್ದ, ಭೂಮಾತೆ ನೀನು ಯೋಚನೆ ಮಾಡಬೇಡ, ನಾನು ಅವತಾರ ಮಾಡಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುತ್ತೇನೆ ಎಂದು ಅಭಯ ಕೊಟ್ಟಾಗ ಭೂತಾಯಿ ಸಮಾಧಾನವಾಗಿ ಹಿಂತಿರುಗಿದಳು. ಆಗ ಪರಮಾತ್ಮನ ಅವತಾರ ಆಯಿತು.
4: ಕೃಷ್ಣ ಹುಟ್ಟಿದಾಗಿಂದಲೇ ಅವನ ಮಹಿಮೆಯನ್ನು ಪ್ರಾರಂಭಿಸಿದ. ಎಳೆ ಕೂಸಾಗಿರುವಾಗಲೇ ತಂದೆ ತಾಯಿಗೆ ತನ್ನ ಚತುರ್ಭುಜ ಅವತಾರ ತೋರಿಸಿದ. ಬೆಳೆದಲ್ಲೇ ಕೃಷ್ಣನನ್ನು ಕೊಲ್ಲೋಕೆ ಅಂತ ಕಂಸ ಕಳಿಸಿದ ರಾಕ್ಷಸರನ್ನೆಲ್ಲ ಕೊಂದು ಬಿಟ್ಟು ಬೆಣ್ಣೆ ಕದಿಯೋದು, ಗೋಪಿಯರನ್ನು ಗೋಳಾಡುವುದು, ಹೀಗೆ 10 ಹಲವು ಬಾಲ್ಯ ಚೇಷ್ಟೆ ಮಾಡಿತು. ಆದರೆ ಅದು ಕೂಡ ನಯನ ಮನೋಹರ. ಬಾಲಕೃಷ್ಣನ ಆಟದ ಮಹಿಮೆಗಳ ಬಗ್ಗೆ ಶ್ರೀ ಮುತ್ತುಸ್ವಾಮಿ ದೀಕ್ಷಿತರು ತಮ್ಮ ಕೃತಿಯಲ್ಲಿ ಕೊಂಡಾಡಿದ್ದಾರೆ. ಕೇಳೋಣ ಬಾಲಕೃಷ್ಣಂ ಭಾವಯಾಮಿ, ಗೋಪಿಕಾ ವಸಂತ ರಾಗ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: ಕೃಷ್ಣನ ಆಟ ಎಲ್ಲ ಕೇಳಾಯ್ತು. ಕೃಷ್ಣನ ಕೊಳಲು ಅಷ್ಟೇ ಚಂದ, ಇಂಪು, ಪೆಂಪು. ಕೃಷ್ಣನ ಕೊಳಲಿನಲ್ಲಿ ಮಧುರವಾದ ಇಂಪು ಎಲ್ಲರ ಮನಸ್ಸನ್ನ ಸೆಳಿತಾ ಇತ್ತು ಅಂತ ಹೇಳ್ತಾರಲ್ವಾ.
1: ಹಾಗಾಗಿಯೇ ಗೋಪಿಯರೆಲ್ಲ ಗಂಡ, ಮನೆ, ಮಕ್ಕಳು, ಮಾಡ್ತಾ ಇದ್ದ ಕೆಲಸ ಎಲ್ಲ ಬಿಟ್ಟು ಯಮುನಾ ತಟಕ್ಕೆ ಓಡಿ ಹೋಗ್ತಿದ್ರು. ಕೃಷ್ಣನ ಬುದ್ಧಮೋಹಕ ರೂಪ ಮಾತ್ರ ಅಲ್ಲ, ಕೊಳಲಗಾನ ನುಡಿಸಾಣಿಕೆಯೆಲ್ಲ ಆಕರ್ಷಕ ಸೆಳೆತ ಮತ್ತು ಭಕ್ತಿ ಲೇಪನ ಇತ್ತು.
0: ಅಸಂಖ್ಯಾತ ದಾಸರು ಮತ್ತು ಭಕ್ತಿ ಪಂಥದವರು ಕೃಷ್ಣನ ಬಗ್ಗೆ, ಅವನ ಆಟಪಾಠಗಳ ಬಗ್ಗೆ ಲೆಕ್ಕವಿಲ್ಲದಷ್ಟು ಕೀರ್ತನೆಗಳನ್ನ ರಚಿಸಿದ್ದಾರೆ. ಕೃಷ್ಣನ ಕೊಳಲಗಾನದ ಬಗ್ಗೆ ಮಹಿಳಾ ಹರಿದಾಸರಲ್ಲಿ ಒಬ್ಬರಾದ ಅಮಾಬಾಯಿಯವರ ರಚನೆಯನ್ನು ಕೇಳೋಣವೇ. ಕೊಳಲನೂದುವ ಶ್ರೀಕೃಷ್ಣ, ರಾಗ ಕಾಮಾಜ್, ಆದಿತಾಳದಲ್ಲಿ.

0: ಶ್ರೀರಾಮಕೃಷ್ಣನ ವರ್ಣನೆ ಕೇಳಿ ಮೈ ಮನಸ್ಸು ತುಂಬಿ ಬರುತ್ತೆ. ಗೋಪಿಕೆಯರಲ್ಲಿ ರಾಧೆಯು ಕೃಷ್ಣನನ್ನು ಹೆಚ್ಚು ಭಕ್ತಿ ಪ್ರೀತಿಯಿಂದ ನೋಡ್ತಿದ್ಲು. ಯಮುನಾ ತಟದಲ್ಲಿ ರಾಧೇಶ್ಯಾಮರ ಮಿಲನ ಆಗಸದಿಂದ ಬೆಳದಿಂಗಳು ಭೂಮಿಗಿಳಿದು ಕಂಪನ ಬೀರುವ ಹೂವಿನ ದಳಗಳಂತೆ ಅವರ ಸುಲು ಅರಳುತ್ತಾ ಪ್ರಭಾವ ಅಲೆಯಲಿಯಾಗಿದೆ.
1: ಈ ದೃಶ್ಯವನ್ನು ನೋಡಿ ಅತಿ ಆನಂದಿನಿಂದ ಈ ರೀತಿಯಾಗಿ ಹಾಡುತ್ತಾರೆ. ಕೇಳಿ ಶ್ರೀ ಪೂತಿ ನರಸಿಂಹಾಚಾರ್ಯ ಅವರು ರಚಿಸಿರುವ ಅಕೋ ಶ್ಯಾಮ ಅವಳೇ ರಾಧೆ ಪೂರ್ವಿ ಕಲ್ಯಾಣಿ ರಾಗದಲ್ಲಿ ರೂಪಕ ತಾಳದಲ್ಲಿ ರಚಿತ.

0: ಶ್ರೀಕೃಷ್ಣನ ಮಹಿಮೆಯನ್ನು ಎಷ್ಟು ಹಾಡಿದರೂ ಸಾಲದು. ಮತ್ಸ್ಯ, ಕೂರ್ಮ ಇತ್ಯಾದಿ ದಶವಿಧ ರೂಪಗಳಲ್ಲಿ ಅವತರಿಸಿ ಎಲ್ಲಾ ದೇವಾನುದೇವತೆಗಳಿಂದ ಮುನಿಗಳಿಂದ ನಮಸ್ಕರಿಸಲ್ಪಡುವ ಶ್ರೀಕೃಷ್ಣನೊಬ್ಬನೇ ಜಗದ್ಗುರು. ಅವನೇ ಕೃಪಾಮಯಿ, ಕರುಣಾಮಯಿ, ಹಿತೈಷಿ, ಜಗದೊಡೆಯ.
1: ಅವನೊಬ್ಬನೇ ಜಗನ್ಮೋಹನ ಕೃಷ್ಣ. ನಮ್ಮೆಲ್ಲರ ಇಷ್ಟ ಕಾಮನೆಗಳನ್ನು ಈಡೇರಿಸಿಕೊಳ್ಳಲು ಈ ಹಾಡಿನ ಮೂಲಕ ಕೇಳೋಣ. ಶ್ರೀ ನಾರಾಯಣ ತೀರ್ಥರ ತರಂಗ ಪೂರೆಯ ಮಮ ಕಾಮಂ ಗೋಪಾಲ ರಾಗಾಬಿಲಹರಿ ಹಾಗೂ ಆದಿತಾಳದಲ್ಲಿ ರಚಿತವಾಗಿದೆ.

0: జగవను పాలిసోమే కృష్ణ, కృష్ణాయ తుభ్యం నమః, కృష్ణం వందే జగద్గురుం.
1: ಇದುವರೆಗೂ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣ ಜನ್ಮಾಷ್ಟಮಿಯ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ವನಿತಾ ವಿಹಾರ ಕೇಳಿದಿರಿ.
2: ರೇಡಿಯೋ ಪ್ರಸಾರದಲ್ಲಿ ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಈಗ ಸಮಯ 12:30.

0: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿಯನ್ನು ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಕ್ಕಳ

0: ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿಯನ್ನು ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಕ್ಕಳ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100 ರಿಂದ 500 ರೂಪಾಯಿವರೆಗೆ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚಂದ ನಾನೇ ನೋಡ್ಕೋತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಕವಿತಾ ಬಾರೆ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ, ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್ದು.
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
2: ಅವ್ರು ಬರೋವರೆಗೆ ನನ್ ಕಾಯೋಷ್ಟು ತಾಳ್ಮೆ ಇಲ್ಲ, ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿ.
1: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವರು ಹಾಡ್ ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ, ಅಲ್ಲೆಲ್ಲ ಹಾಕೋದ್ ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನು ನಾಳೆಯಿಂದ ಬೇಡ, ಇವತ್ತಿಂದಾನೇ ಅವ್ರಿಗಾಗಿ ಕಾಯ್ತೀನಿ, ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ, ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು 2 ಕಸದ ಬುಟ್ಟಿಯನ್ನ ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು, ಮತ್ ನಿಮ್ ಮನೇಲಿ ತುಂಬಾ ಪಾಟ್ಸ್ ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನಟ್ಟಿದ್ಯಲ್ವಾ, ಅದಕ್ಕೂ ನೀನ್ ಹಸಿ ಕಸನ ಗೊಬ್ಬರ ತರಾನೂ ಹಾಕಬಹುದು.
2: ಒಳ್ಳೆ ವಿಚಾರ, ಇದನ್ನ ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
3: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣ ಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ?
0: ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 12:35. ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.

0: ಆಕಾಶವಾಣಿ. ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಕಂಡುಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ ಬಿಎಸ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನ ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಸಾದ್ ಬಿಎಸ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಕ್ ಗ್ಯಾಸ್ಟ್ರಾಂಟಾಲಜಿಸ್ಟ್, ಎಜೆ ಆಸ್ಪತ್ರೆ, ಮಂಗಳೂರು. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ವೀಕ್ಷಕರಿಗೆ.
1: ಕೇಳುಗರೆ, ಇವತ್ತಿನ ವಿಷಯ ಇರುವಂತಹದ್ದು ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವು. ಆದ್ರೆ ಈ ಹೊಟ್ಟೆ ನೋವು ಅನ್ನುವಂಥದ್ದನ್ನ ಅಷ್ಟು ಸುಲಭವಾಗಿ ಕಡೆಗಣಿಸುವ ಹಾಗೂ ಇಲ್ಲ. ಅದು ಯಾವ್ದಾದ್ರೂ ಗಂಭೀರ ಸಮಸ್ಯೆಯ ಲಕ್ಷಣ ಕೂಡ ಆಗಿರಬಹುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಸಾದ್ ಬಿಎಸ್ ಅವರು ನಮಗೆ ಈ ಮಕ್ಕಳಲ್ಲಿ ಕಂಡು ಬರುವ ಹೊಟ್ಟೆ ನೋವಿನ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಡಾಕ್ಟರ್, ಈಗ ಮಕ್ಕಳಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಯಾವೆಲ್ಲ ಕಾರಣಗಳಿಂದ ಉಂಟಾಗುತ್ತೆ?
2: ಮಕ್ಕಳಲ್ಲಿ ಹೊಟ್ಟೆ ನೋವು ಒಂದು ಸಾಮಾನ್ಯವಾಗಿ

ಬರುವಂತಹ ಒಂದು ಸಮಸ್ಯೆ. ಈಗ ಏನು ಅಂತ ಹೇಳಿದ್ರೆ, ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿ ನೋಡಿದ್ರೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಈಗ ಕ್ಲಿನಿಕ್ಕಿಗೆ ಬಂದು ಕನ್ಸಲ್ಟೇಷನ್ ಸಮಾಲೋಚನೆ ಮಾಡೋದ್ರಲ್ಲಿ ಆಲ್ಮೋಸ್ಟ್ 20% ಮಕ್ಕಳು ಹೊಟ್ಟೆ ನೋವು ಸಮಸ್ಯೆಯಿಂದ ಬರ್ತಾರೆ. ಈಗ ಇವನ್ ಎಮರ್ಜೆನ್ಸಿ ಅಂತ ಹೇಳ್ತೇವೆ, ಅಂದ್ರೆ ಆಸ್ಪತ್ರೆಗಳಲ್ಲಿ ಈಗ ಏನಾದ್ರೂ ಅರ್ಜೆನ್ಸಿ ಎಮರ್ಜೆನ್ಸಿಗೆ ಬಂದ್ರು 5-10% ಮಕ್ಕಳು ತೀವ್ರವಾದ ಹೊಟ್ಟೆ ನೋವು ಸಮಸ್ಯೆಯಿಂದ ಬರುವಂತವರು ಇದ್ದಾರೆ. ಸೊ ಅನೇಕ ಕಾರಣಗಳು ಇರಬಹುದು. ಈಗ ಅದನ್ನು ನಾವು ಈಗ ಡಿವೈಡ್ ಮಾಡಿ ನೋಡಿದ್ರೆ, ಒಂದು ಅಂತ ಹೇಳಿದ್ರೆ ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದ್ರೆ ಇದು ಕೆಲವು ಗಂಟೆಗಳಿಂದ ಕೆಲವು ದಿನಗಳ ಹೊಟ್ಟೆ ನೋವಿನ ಸಮಸ್ಯೆ ಬರುವಂತದ್ದು ಇದ್ರೆ, ಅದರಲ್ಲಿ ಒಂದು ಬರ್ತದೆ ಸರ್ಜಿಕಲ್ ಕಾಸಸ್, ಅಂದ್ರೆ ತೀವ್ರವಾದ ಹೊಟ್ಟೆ ನೋವು ಬಂದ್ರೆ ಆಯ್ತಾ, ಈಗ ಏನಾದ್ರೂ ಸರ್ಜರಿ ಬೇಕಾಗುವಂತ ಸಮಸ್ಯೆಗಳು ಇರೋ ಚಾನ್ಸಸ್ ಇರ್ತದೆ. ಸೊ ಅದರಲ್ಲಿ ಒಂದು ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಂಡುಬರೋ ಸಮಸ್ಯೆ ಅಂದ್ರೆ ಅಕ್ಯೂಟ್ ಅಪೆಂಡಿಸೈಟಿಸ್ ಅಂತೇಳಿ ಹೇಳ್ತೇವೆ, ಅಂದ್ರೆ ಹೊಟ್ಟೆ ಒಳಗಡೆ ಅಪೆಂಡಿಕ್ಸ್ ಅಂತೇಳಿ ಹೇಳೋ ಒಂದು ಅಂಗಾಂಗದ ಇನ್ಫೆಕ್ಷನ್ ಆಗೋದ್ರಿಂದಾಗಿ ತೀವ್ರವಾದ ಹೊಟ್ಟೆ ನೋವು ಬರುವಂತದ್ದು. ಹಾಗೆ ಅಕ್ಯೂಟ್ ಪ್ಯಾಂಕ್ರೆಟೈಟಿಸ್ ಅಂತ ಹೇಳ್ತೇವೆ, ಪ್ಯಾಂಕ್ರಿಯಸ್ ಗ್ರಂಥಿ ಇನ್ಫೆಕ್ಷನ್, ಅಥವಾ ಕಿಡ್ನಿಯಲ್ಲಿ ಕಲ್ಲಾಗುವಂತದ್ದು, ಅಥವಾ ಗಾಲ್ ಬ್ಲಾಡರ್ ಪಿತ್ತಕೋಶದಲ್ಲಿ ಕಲ್ಲಾಗುವಂತದ್ದು. ಸೊ ಇದೆಲ್ಲ ಸಮಸ್ಯೆಗೆ ಕೆಲವೊಮ್ಮೆ ಸರ್ಜರಿ ಅಥವಾ ಈ ರೀತಿಯ ಸಮಸ್ಯೆಗಳು ಬರಬಹುದು. ಇಲ್ಲದಿದ್ರೆ ಸಾಮಾನ್ಯವಾಗಿ ಬರುವಂತದ್ದು ಏನಂತ ಹೇಳಿದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗ್ಬಹುದು. ಈಗ ಹೊರಗಡೆ ತಿಂದದ್ರಲ್ಲೂ ಆಹಾರದಲ್ಲಿ ವ್ಯತ್ಯಾಸ ಆಗಿ ಅಥವಾ ಕೆಲವು ಮದ್ದುಗಳು ತಕೊಂಡ್ರಿಂದಾಗಿ ಮಗುವಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ವಾಂತಿ ಹಾಗೂ ಮೇಲ್ಭಾಗದ ಹೊಟ್ಟೆ ನೋವು, ತೀವ್ರವಾದ ಹೊಟ್ಟೆ ನೋವು ಆತರ ಬರುವ ಚಾನ್ಸಸ್ ಇರ್ತದೆ. ಇಲ್ಲದಿದ್ರೆ ಹೊಟ್ಟೆಯಲ್ಲಿ ಇನ್ಫೆಕ್ಷನ್, ಈಗ ಮಳೆಗಾಲ ಶುರುವಾಗುವಾಗ ಅಥವಾ ಬೇಸಿಗೆ ಕಾಲದಲ್ಲೂ ನಾವು ಸಾಮಾನ್ಯವಾಗಿ ಕಾಣ್ತೇವೆ ಹೊಟ್ಟೆ ನೋವು, ವಾಂತಿ ಮತ್ತೆ ಬೇದಿ ಬರುವಂತದ್ದು, ಇದು ಸಾಮಾನ್ಯ. ಇಲ್ಲದಿದ್ರೆ ಕೆಲವೊಮ್ಮೆ ಅಕ್ಯೂಟ್ ವೈರಲ್ ಹೆಪಟೈಟಿಸ್ ಅಂತ ಹೇಳ್ತೇವೆ, ಹೆಪಟೈಟಿಸ್ ಕಾಯಿಲೆ. ಈಗ ಸುಮಾರು ಈ ಭಾಗದಲ್ಲಿ ಕಳೆದ ವರ್ಷ ಅಥವಾ ಅದರ ಮೊದಲಿನ ವರ್ಷ ಹೆಪಟೈಟಿಸ್ ಎ ಪ್ಯಾಂಡಮಿಕ್ ಇತ್ತು, ಅಂದ್ರೆ ಸುಮಾರು ಕೇಸಸ್, ಅಂದ್ರೆ ಮಗುವಿಗೆ ಹೊಟ್ಟೆ ನೋವು, ವಾಂತಿ, ಲೂಸ್ ಮೋಷನ್ ಸಮಸ್ಯೆ ಆಗಿ ಜಾಂಡಿಸ್ ಬರುವಂತದ್ದು, ಕಾಮಾಲೆ ಸಮಸ್ಯೆ ಬರುವಂತದ್ದು. ಸೊ ಇದು ಒಂದು ಸಮಸ್ಯೆ ಕಾಣಿಸ್ಕೊಳ್ತದೆ. ಸೊ ಇದೆಲ್ಲ ಏನಂತ ಹೇಳಿದ್ರೆ ಅಕ್ಯೂಟ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ಅಂದ್ರೆ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಬರುವಂತದ್ದು. ಮಗುವಿಗೆ ಜ್ವರ ಬಂದ್ರೆ, ಯಾವುದೋ ವೈರಲ್ ಫೀವರ್ ಅಥವಾ ಫ್ಲೂ ಅಂತ ಹೇಳ್ತೇವೆ, ಸೀಸನಲ್ ಫ್ಲೂ, ಆ ಟೈಮಲ್ಲೂ ಜ್ವರ, ಕೆಮ್ಮು, ಶೀತ ಅದರೊಟ್ಟಿಗೆ ಹೊಟ್ಟೆ ನೋವು ಮತ್ತೆ ವಾಂತಿ ಸಮಸ್ಯೆ ಮಕ್ಕಳಲ್ಲಿ ಬರ್ತದೆ. ಓಕೆ, ಅದರಲ್ಲಿ ಹೊಟ್ಟೆಲ್ಲೇ ಪ್ರೈಮರಿ ಸಮಸ್ಯೆ ಇರಬೇಕು ಅಂತಿಲ್ಲ. ಇಲ್ಲದಿದ್ರೆ ಡೆಂಗಿ ಜ್ವರ ಇರಬಹುದು ಆಯ್ತಾ, ಅಥವಾ ಮಲೇರಿಯಾ ಅಥವಾ ಟೈಫಾಯ್ಡ್ ಜ್ವರ. ಓಕೆ, ಅದರಲ್ಲಿ ಜ್ವರದೊಟ್ಟಿಗೆ ಮಕ್ಕಳಿಗೆ ಹೊಟ್ಟೆ ನೋವು ಕಾಣಿಸಿಕೊಳ್ತದೆ. ಸೊ ಇದೆಲ್ಲ ಈ ಶಾರ್ಟ್ ಡ್ಯೂರೇಷನ್ ನೋವು ಸಮಸ್ಯೆ ಈಗ ಕಾಮನ್ ಆಗಿ ಕಂಡು ಬರುವಂತದ್ದು. ಇನ್ನು ಇನ್ನೊಂದು ವೆರೈಟಿ ಬರ್ತದೆ, ಕೆಲವೊಂದು ಮಕ್ಕಳಲ್ಲಿ ಸುಮಾರು ದೀರ್ಘಕಾಲದಲ್ಲಿ ಹೊಟ್ಟೆ ನೋವು, ಸುಮಾರು ತಿಂಗಳಿಂದ ಸುಮಾರು ವರ್ಷ ಆಗಾಗ ಹೊಟ್ಟೆ ನೋವು ಬರ್ತದೆ ಡಾಕ್ಟರ್ ಅಂತ ಹೇಳಿ ಬರ್ತಾರೆ ಸುಮಾರು ಜನ ಕ್ಲಿನಿಕ್ಗೆ. ಇಲ್ಲದಿದ್ರೆ ನೋವು ಬರ್ತದೆ, ಕಮ್ಮಿ ಆಗ್ತದೆ, ಮತ್ತೆ ಪುನಃ ಒಂದು ತಿಂಗಳು ಬಿಟ್ಟ ನಂತರ ಕೆಲವು ದಿನಗಳು ಕೆಲವು ವಾರಗಳು ಕಾಣಿಸಿಕೊಳ್ಳುವಂಥದ್ದು. ಸೊ ಆ ನಮೂನೆ ವೆರೈಟಿಯು ಬರ್ತದೆ. ಸೊ ಇದನ್ನು ಕ್ರಾನಿಕ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ ಆಯ್ತಾ, ಅದು ದೀರ್ಘಕಾಲದ ಹೊಟ್ಟೆ ನೋವು ಆಯ್ತಾ. ಇದು ಒಂದು ಸಾಮಾನ್ಯವಾಗಿ ಕಂಡು ಬರುವ ಸಮಸ್ಯೆ. ಓಕೆ, ಈಗ ನಾನು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೆಂಟ್ರಾಲಜಿಸ್ಟ್ ಆಗಿ ಈಗ ಓಪಿಡಿಯಲ್ಲಿ ನೋಡಿದರೆ ಈ ಹೊಟ್ಟೆ ನೋವು, ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ನಾನು ಒನ್ ಆಫ್ ದ ಕಾಮನೆಸ್ಟ್ ಕೇಸ್, ಸಾಮಾನ್ಯವಾಗಿ ನಾನು ನೋಡುವಂತ ಕೇಸ್ ಆಯ್ತಾ. ಇದರಲ್ಲಿ ಎರಡು ನಮೂನೆ ಬರ್ತದೆ. ಓಕೆ, ಒಂದು ಗಂಭೀರವಾದ ಸಮಸ್ಯೆಗಳು. ಓಕೆ, ಸೊ ಅದನ್ನ ನಾವು ಮಿಸ್ ಮಾಡಬಾರ್ದು, ಯಾಕೆಂದ್ರೆ ಅದನ್ನ ಮಿಸ್ ಮಾಡಿದ್ರೆ ಮಗುವಿಗೆ ದೀರ್ಘಕಾಲದ ಇಂಪ್ಲಿಕೇಶನ್ಸ್ ಅಂತ ಹೇಳಿ ಸಮಸ್ಯೆಗಳು ಜಾಸ್ತಿಯಾಗಿ ತೊಂದರೆ ಕೊಡುವಂತ ಸಮಸ್ಯೆಗಳು ಇರಬಹುದು. ಓಕೆ, ಸೊ ಅದರಲ್ಲಿ ಯಾವ ಯಾವ ನಮೂನೆ ಬರ್ತದೆ ಅಂತೇಳಿ ನಾವು ಕಾರಣಗಳನ್ನ ಲಿಸ್ಟ್ ಔಟ್ ಮಾಡಿದ್ರೆ ಆಯ್ತಾ. ಒಂದು ಏನಂತ ಹೇಳಿದ್ರೆ, ಈಗ ಮೇಲ್ಗಡೆ ಹೊಟ್ಟೆಯಿಂದ ತಕೊಂಡ್ರೆ ಆಯ್ತಾ, ಹೊಟ್ಟೆಯಲ್ಲಿ ಈಗ ಪೆಪ್ಟಿಕ್ ಅಲ್ಸರ್ ಡಿಸೀಸ್ ಅಂತ ಹೇಳ್ತೇವೆ, ಈ ಅಸಿಡಿಟಿ ಸಮಸ್ಯೆ ಜಾಸ್ತಿಯಾಗಿ ಹೊಟ್ಟೆಯಲ್ಲಿ ಹುಣ್ಣುಗಳಾಗುವಂಥದ್ದು. ಓಕೆ, ಸೊ ಆ ಥರ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಸೊ ಯೂಶ್ವಲಿ ಅವರದ್ರಲ್ಲಿ ಊಟ ಆದ ನಂತರ ಹೊಟ್ಟೆಯಲ್ಲಿ ಜೋರಾಗಿ ಉರಿ ಬರುವಂಥದ್ದು, ವಾಂತಿ ಸಮಸ್ಯೆ, ಆ ಥರ ಎಲ್ಲ ಸಮಸ್ಯೆ ಕಾಣಿಸ್ಕೊಳ್ಬಹುದು. ಮೊದಲೆಲ್ಲ ಈ ಹೊಟ್ಟೆಯಲ್ಲಿ ಹುಣ್ಣು ಅಲ್ಸರ್ ಡಿಸೀಸ್ ದೊಡ್ಡವರ ಕಾಯಿಲೆ ಅಂತ ಹೇಳಿತ್ತು, ಬಟ್ ಈಗ ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗಿ, ಲೈಫ್ ಸ್ಟೈಲ್ ಚೇಂಜಸ್ ಆಗಿ, ಈವನ್ ಈಗ 8-10 ಮಕ್ಕಳಲ್ಲೂ ನಾವು ಅಲ್ಸರ್ ಡಿಸೀಸ್ ಅನ್ನು ನೋಡ್ತಾ ಇದ್ದೇವೆ ಆಯ್ತಾ. ಈಗ ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಹೇಳ್ತೇವೆ, ಕರುಳಿನ ಉರಿಯೂತದ ಕಾಯಿಲೆ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಸಣ್ಣ ಕರುಳಲ್ಲಾಗಲಿ ದೊಡ್ಡ ಕರುಳಲ್ಲಾಗಲಿ ಅಲ್ಸರ್

0: ಒಂದು ಮಗುವಿಗೆ ಹೊಟ್ಟೆ ನೋವು, ದೀರ್ಘಕಾಲದ ಲೂಸ್ ಮೋಷನ್ ಭೇದಿ ಆಗುವಂಥದ್ದು, ಕೆಲವೊಮ್ಮೆ ರಕ್ತಸ್ರಾವ ಆಗುವಂಥದ್ದು ಭೇದಿಯಲ್ಲಿ, ತೂಕ ಕಮ್ಮಿ ಆಗುವಂಥದ್ದು, ರಕ್ತಹೀನತೆ, ಇದೆಲ್ಲ ಸಮಸ್ಯೆ ಒಟ್ಟಿಗೆ ಕಾಣಿಸಿಕೊಳ್ಳುವಂಥ. ಇಲ್ಲದಿದ್ರೆ ಕೆಲವೊಮ್ಮೆ ಹೊಟ್ಟೆ ಟಿ ಬಿ ಕಾಯಿಲೆಯಲ್ಲೂ ದೀರ್ಘಕಾಲದ ಹೊಟ್ಟೆ ನೋವು ಬರಬಹುದು. ಓಕೆ, ಇದೆಲ್ಲ ಸಾಮಾನ್ಯ ಸಮಸ್ಯೆ, ತೀವ್ರವಾದ ಸಮಸ್ಯೆ ಇರುವಂಥದ್ದು ದೀರ್ಘಕಾಲ. ಇದು ಸಾಮಾನ್ಯವಾಗಿ ನಾವು ಒಂದು 10-20% ಮಕ್ಕಳಲ್ಲಿ ಮಾತ್ರ ಈ ಸಮಸ್ಯೆಗಳು ನಾನೀಗ ಹೇಳಿರುವಂತಹ ಸಮಸ್ಯೆ ಬರ್ತದೆ. ಇನ್ನೊಂದು 70-80% ಮಕ್ಕಳಲ್ಲಿ ಈಗ ಏನಂತ ಹೇಳಿ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತ ಹೇಳ್ತೇವೆ, ದೀರ್ಘಕಾಲದಲ್ಲಿ ನೋವು ಕಾಣಿಕೊಳ್ತದೆ. ಇದು ಯೂಶುವಲಿ ಅಂತಂದ್ರೆ ನೋವು ಬೆಳಗಿನ ಟೈಮಲ್ಲಿ ಬರುವಂಥದ್ದು, ರಾತ್ರಿ ನಿದ್ದೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ. ಕೆಲವೊಮ್ಮೆ ಎಂತ ತೀವ್ರತೆ ಈಗ ಸಾಮಾನ್ಯವಾಗಿ ಒಂದು ಟಾಲರೇಬಲ್ ಲಿಮಿಟ್ ಅಲ್ಲಿ ಬರ್ಬೋದು ಅವರಿಗೆ, ಅವರ ತೂಕ ಎಲ್ಲ ನಾರ್ಮಲ್ ಆಗಿರ್ಬೋದು. ಆಯ್ತಾ, ಇದು ಬೇರೆಯನ್ನು ನಾವು ಪರೀಕ್ಷೆ ಮಾಡುವಾಗ ಬೇರೆಯನ್ನು ಸಮಸ್ಯೆ ಇದು ತೀವ್ರ ಸಮಸ್ಯೆ ನಮೂನೆ ಕಾಣಿಸಿಕೊಳ್ಳುವುದಿಲ್ಲ. ಓಕೆ, ಇದನ್ನು ಫಂಕ್ಷನಲ್ ಅಬ್ಡಾಮಿನಲ್ ಪೇನ್ ಅಂತೇಳಿ ಹೇಳ್ತೇವೆ. ಸಾಮಾನ್ಯ 70-80% ಮಕ್ಕಳಲ್ಲಿ ಈ ತರ ಸಮಸ್ಯೆ ಇರಬಹುದು. ಸಾಮಾನ್ಯವಾಗಿ ಏನಂತ ಹೇಳಿದ್ರೆ ಈ ಕಾನ್ಸ್ಟಿಪೇಷನ್ ಸಮಸ್ಯೆ, ಓಕೆ, ಅದಿರ್ಬೋದು ಈ ತರ ಮಕ್ಕಳಲ್ಲಿ. ಸೊ ಅದನ್ನ ನಾವು ಅದರಲ್ಲಿ ಟ್ರೀಟ್ಮೆಂಟ್ ಕೊಡ್ಬೋದು. ಆಯ್ತಾ, ಇಲ್ಲದಿದ್ರೆ ಜಂತು ಹುಳದ ಸಮಸ್ಯೆ ಇರ್ಬೋದು. ಆಯ್ತಾ, ಅಥವಾ ಗಟ್ ಆಲ್ಟ್ರೇಷನ್ ಅಂತ ಹೇಳ್ತೇವೆ, ಈ ತರ ಎಲ್ಲ ಸಮಸ್ಯೆ ಬರುವ ಚಾನ್ಸಸ್ ಇದೆ. ಸೊ ಕಾರಣ ಬ್ರಾಡ್ ಇರ್ತದೆ. ಸೊ ಹೀಗೆ ಡಿವೈಡ್ ಮಾಡಿದ್ರೆ ಈ ತರ ಹೇಳ್ಬೋದು ನಾವು,
1: ತುಂಬಾ ಕಾರಣಗಳಿಂದಾಗಿ ಹೌದು ಒಂದು ಹೊಟ್ಟೆ ನೋವು ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ.
0: ಹೌದು
1: ಡಾಕ್ಟರ್, ಈಗ ಮಕ್ಕಳು ಸಾಮಾನ್ಯವಾಗಿ ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತಾರೆ, ಆ ಸಂದರ್ಭದಲ್ಲಿ ಇದು ಗಂಭೀರವಾದ ಸಮಸ್ಯೆಯೋ ಅಥವಾ ಇದು ಬೇಗ ಗುಣವಾಗುವಂತದ್ದು ಅಂತ ಹೇಳಿ ಹೇಗೆ ಗೊತ್ತಾಗುತ್ತೆ?
0: ಹೌದು, ಈಗ ದೀರ್ಘಕಾಲದ ಹೊಟ್ಟೆ ನೋವು ಸಮಸ್ಯೆ ಬಂದಾಗ, ಓಕೆ, ನಾವು ರೆಡ್ ಫ್ಲಾಗ್ ಸೈನ್ಸ್ ಅಂತ ಹೇಳ್ತೇವೆ. ಅಂದ್ರೆ ಈ ತರದ ಸಮಸ್ಯೆ ಇದ್ರೆ ಅದು ಇದು ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ರೆಡ್ ಫ್ಲಾಗ್ ಸೈನ್ಸ್ ಯಾವ್ದು ಅಂತ ಹೇಳಿದ್ರೆ, ನಾನು ಕೆಲವೊಂದು ಈಗಲೇ ಮೆನ್ಷನ್ ಮಾಡಿದೆ, ಯಾವುದೇ ಮಗು ರಾತ್ರಿ ನಿದ್ದೆಯಲ್ಲಿ ಜೋರು ನೋವು ಅಂತ ಹೇಳಿ ಎದ್ರೆ ಏನಾದ್ರೂ ಒಳಗಡೆ ಗಂಭೀರವಾದ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಓಕೆ, ಸೊ 2-3 ಗಂಟೆಗೆ ನೋವು ಅಂತ ಹೇಳಿ ಹೇಳ್ತದೆ ಅಂತ ಹೇಳಿದ್ರೆ, ಆಯ್ತಾ, ಇಲ್ಲ ಅಂತ ಹೇಳಿದ್ರೆ ಒಂದು ಜಾಗದಲ್ಲಿ, ಈಗ ಎಡಗಡೆ ಆಗ್ಲಿ ಬಲಗಡೆ ಆಗ್ಲಿ, ಒಂದು ಜಾಗದಲ್ಲಿ ಅದು ಕಾನ್ಸ್ಟೆಂಟ್ ಆಗಿ ಅಲ್ಲೇ ನೋವು ಅಲ್ಲೇ ನೋವು ಅಂತ ಹೇಳಿ ಹೇಳ್ತಾ ಇದ್ರೆ ಸಮಸ್ಯೆ ಅದರ ಜಾಗದಲ್ಲಿರುವ ಅಂಗಾಂಗದಲ್ಲಿರುವ ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ಇಲ್ಲದಿದ್ರೆ ಮಗುವಿನ ತೂಕ ಕಮ್ಮಿ ಆಗ್ತಾ ಇದೆ, ಅಥವಾ ಮಗುವಿಗೆ ಪ್ರಾಯಕ್ಕೆ ತಕ್ಕ ಹಾಗೆ ತೂಕ ಇಲ್ಲ. ಆಯ್ತಾ, ಈಗ 10 ವರ್ಷದ ಮಗು 30 ಕೆಜಿ ಇರಬೇಕು ಅಂದ್ರೆ ಬರೀ 20 ಕೆಜಿ ತೂಕ್ತಾ ಇದೆ. ಆಯ್ತು, 25 ಇದ್ದವನು 20 ಆಗಿದ್ದಾನೆ ರೀಸೆಂಟ್ ಆಗಿ, ಆತರ ಇದ್ರೆ ಸಮಸ್ಯೆ ಇರೋ ಚಾನ್ಸಸ್ ಜಾಸ್ತಿ. ಇಲ್ಲದಿದ್ರೆ ಮಗುವಿಗೆ ಪದೇ ಪದೇ ಜ್ವರ ಬರ್ತಾ ಇದೆ, ಪದೇ ಪದೇ ಈ ಜಾಯಿಂಟ್ ಸ್ವೆಲ್ಲಿಂಗ್ ಅಂತ ಹೇಳ್ತೇವೆ ಆತರ, ಗೂದದ್ವಾರದಲ್ಲಿ ಗಾಯಗಳಾಗ್ತಾ ಇದೆ, ಅಥವಾ ಬಾಯಿಯಲ್ಲಿ ಹುಣ್ಣಾಗ್ತಾ ಇದೆ ಆಗಾಗ, ಇದೆಲ್ಲ ನಮಗೆ ಏನಂದ್ರೆ ಅಂಡರ್ಲೈಂಗ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ ಲಕ್ಷಣ ಇರುವ ಚಾನ್ಸಸ್ ಇದೆ. ಇಲ್ಲದಿದ್ರೆ ರಕ್ತಹೀನತೆ, ಅಂದ್ರೆ ಮಗುವಿನ ಹಿಮೋಗ್ಲೋಬಿನ್ ನಾವು ಟೆಸ್ಟ್ ಮಾಡಿದ್ರೆ ಕಮ್ಮಿ ಬರುವಂತದ್ದು, ನೋಡುವಾಗ್ಲೇ ಮಗು ಪೇಲ್ ಆಗಿ ಕಾಣಿಸ್ತಾನೆ, ಓಕೆ, ರಕ್ತಹೀನತೆ ಸಮಸ್ಯೆಯಿಂದ. ಸೊ ಈ ತರ ನಾಕ್ಚರ್ನಲ್ ಪೇನ್, ವೇಟ್ ಲಾಸ್, ತೂಕ ಕಮ್ಮಿ ಆಗೋದು, ಈ ತರ ಎಲ್ಲ ಸಮಸ್ಯೆ ಬಂದ್ರೆ ದೀರ್ಘ ಗಂಭೀರವಾದ ಸಮಸ್ಯೆ ಇರಬಹುದು ಅಂತ ಹೇಳಿ ನಾವು ಅನ್ಕೋಬಹುದು.
1: ಈಗ ಯಾವೆಲ್ಲ ಲಕ್ಷಣಗಳು ಕಂಡು ಬಂದ್ರೆ ನಾವು ತಕ್ಷಣ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ?
0: ಈಗ ಏನಂತ ಹೇಳಿದ್ರೆ, ನಾವು ಈಗ ದೀರ್ಘಕಾಲದ ನೋವಿದ್ರೆ ಯಾವತ್ತಿಗೂ ನಾವು ಒಂದ್ಸತಿ ಮಗುವಿಗೆ ಇದು ಮಕ್ಕಳ ವೈದ್ಯರ ಹತ್ರ ಹೋಗಿ ಸಮಾಲೋಚನೆ ಮಾಡುದು ಒಳ್ಳೇದು. ಯಾಕೆಂದ್ರೆ ದೀರ್ಘಕಾಲ ನೋವಿದ್ರೆ ಅಂಡರ್ಲೈಂಗ್ ಏನಾದ್ರೂ ಸಮಸ್ಯೆ ಇದೆಯಾ ಅಂತ ಹೇಳಿ ನಾವು ನೋಡ್ಲೇಬೇಕಾಗ್ತದೆ. ಈಗ ದೀರ್ಘಕಾಲದ್ದಲ್ಲ, ಈಗ ಕೆಲವು ದಿನಗಳಿಂದ ಮಗುವಿಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ, ಈಗ ಫಸ್ಟ್ ನಾವು ಈ ಹೋಮ್ ರೆಮಿಡಿಗಳನ್ನು ಅಥವಾ ನಾವು ಹೇಳಿರುವಂತದ್ದು ನಾವು ಪ್ರಯತ್ನ ಮಾಡಬಹುದು, ಕಮ್ಮಿ ಆಗ್ತದೋ ಇಲ್ವೋ ಅಂತ ಹೇಳಿ. ಅದರಲ್ಲಿ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವತ್ತಿಗೂ ಹೋಗಿ ನೋಡುವಂತ ಒಳ್ಳೇದು. ಓಕೆ, ಇಲ್ಲದಿದ್ರೆ ಸಿವಿಯರ್ ಪೇನ್ ಅಂತ ಹೇಳ್ತೀವಿ, ಮಗು ಹೊರಳಾಡ್ತಾ ಇದ್ದಾನೆ ನೋವಲ್ಲಿ, ತಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ, ಹಾಗೆ ಅಂತ ಹೇಳಿದ್ರೆ ನಾವು ಯಾವತ್ತಿಗೂ ಏನೋ ಇದು ಗಂಭೀರ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ಬೇಕಾಗ್ತದೆ. ಸೊ ಅವಾಗ ನಾವು ಇಮಿಡಿಯೇಟ್ಲಿ ಹೋಗುವಂತದ್ದು ಒಳ್ಳೇದು ಮಕ್ಕಳ ವೈದ್ಯರ ಹತ್ರ.
1: ಅಂದ್ರೆ ಎಷ್ಟು ಟೈಮ್ ನೋಡ್ಬೇಕಾಗುತ್ತೆ ನಾವು ಮನೆ ಮದ್ದಲ್ಲಿ, ಎಷ್ಟು ಟೈಮ್ ಮಾಡ್ಬೇಕಾಗ್ಬೋದು?
0: ಈ ಮನೆ ಮದ್ದಲ್ಲಿ ಅಥವಾ ಪ್ಯಾರಾಸಿಟಮಾಲ್ ಮದ್ದಲ್ಲಿ ಒಂದು 1/2 ಗಂಟೆ ನೋಡ್ಬೋದು, ಓಕೆ, ಸಮಸ್ಯೆ ಇದೆಯಾ ಕಮ್ಮಿ ಆಗ್ತಾ ಇದೆ 1/2 ಗಂಟೆಯಿಂದ 1 ಗಂಟೆ, ಅದರಲ್ಲಿ ಕಮ್ಮಿ ಆಗ್ಲಿಲ್ಲ ಅಂತ ಹೇಳಿದ್ರೆ ಯಾವತ್ತು ಒಂದು ಸಮಾಲೋಚನೆ ಮಾಡುವಂತದ್ದು ಒಳಿತು.
1: ಹೊಟ್ಟೆ ನೋವಿಗೂ ಆಹಾರಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಅವ್ರು ತಿನ್ನುವಂತ ಆಹಾರ ಈ ಹೊಟ್ಟೆ ನೋವಿನ ಮೇಲೆ ಅಥವಾ ಹೊಟ್ಟೆ ನೋವಿಗೆ ಕಾರಣ ಆಗುತ್ತೆ?

0: ಈಗ ಇದು ನಾವು ಮೇನ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ನಾವು ರಿಲೇಟ್ ಮಾಡಬಹುದು ಆಹಾರ ಪದ್ಧತಿ. ಮೇನ್ಲಿ ಏನಂತ ಹೇಳಿದ್ರೆ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇನ್, ಈಗ ನಾನೊಂದು 70-80% ಮಕ್ಕಳಲ್ಲಿ ದೀರ್ಘಕಾಲದ ಹೊಟ್ಟೆ ನೋವಿಗೆ ಕಾರಣ ಅಂತ ಹೇಳಿ ಹೇಳಿದೆ. ಓಕೆ, ಈವನ್ ಇನ್ಫ್ಲಮೇಟರಿ ಬೌಲ್ ಡಿಸೀಸ್ಗೆ ಆಹಾರ ಪದ್ಧತಿಯ ಬಗ್ಗೆ ಇದು ಮೇಲೆ ತುಂಬಾ ರಿಸರ್ಚ್ ನಡೆದಿದೆ ಆಲ್ರೆಡಿ. ಈಗ ನಿಮ್ಗೆ ತಿಳಿದಿರೋ ಹಾಗೆ ಪ್ರೀವಿಯಸ್ ಜನರೇಷನ್ ತಕ್ಕೊಳ್ಳುವ ಆಹಾರ ಪದ್ಧತಿಗೂ ಈಗ ವ್ಯತ್ಯಾಸ ಇದೆ. ಓಕೆ, ಸೊ ಈಗ ಏನಂತ ಹೇಳಿದ್ರೆ ನಮ್ಮ ಇದು ಆಹಾರ ಪದ್ಧತಿ ಮೋರ್ ಆಫ್ ವೆಸ್ಟರ್ನೈಸ್ ಡಯಟ್ ಅಂತ ಹೇಳ್ತೇವೆ, ಪಾಶ್ಚಿಮಾತ್ಯ ಶೈಲಿಯ ಆಹಾರ ಪದ್ಧತಿ ನಾವು ತಕ್ಕೊಳ್ತಾ ಇದ್ದೇವೆ. ಸೊ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಆಗ್ತದೆ, ನಾರಿನಂಶ ಕಮ್ಮಿ ಆಗ್ತಾ ಇದೆ. ಅಂದ್ರೆ ನಾವು ಮುಂಚೆ ತುಂಬಾ ಪಲ್ಯಗಳು, ತರಕಾರಿ, ಹಣ್ಣುಗಳು, ಕಾಳುಗಳು ಅದನ್ನು ತಕ್ಕೊಳ್ತಾ ಇದ್ವಿ. ಈಗ ನಾವು ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಜಾಸ್ತಿ ತಕ್ಕೊಳ್ತೇವೆ. ಅಂದ್ರೆ ಮಗು ಈಗ ಮುಂಚೆ ಇಡಿಗೋಧಿ ತಿಂತಾ ಇದ್ರೆ ಈಗ ಅದನ್ನು ಗೋಧಿ ಹುಡಿಯಿಂದ ಮೈದಾ ಬಂದಿದೆ. ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ ಸೇವನೆ ಜಾಸ್ತಿ ಆಗ್ತಾ ಇದೆ. ಅಲ್ಟ್ರಾ ಪ್ರೊಸೆಸ್ ಈಗ ಫುಡ್ ಅಲ್ಲಿ ಸುಮಾರು ಎಡಿಟಿವ್ಸ್, ಪ್ರಿಸರ್ವೇಟಿವ್ಸ್ ಜಾಸ್ತಿ ಆಗ್ತಾ ಇದೆ. ಸುಮಾರು ಇದರಲ್ಲಿ ನಾವು ವೇರಿಯಸ್ ಸಾಸಸ್, ಸ್ಟೋರ್ಡ್ ಸಾಸಸ್ ಅಥವಾ ಪ್ಯಾಕೇಜ್ಡ್ ಫುಡ್ ಅನ್ನು ನಾವು ಉಪಯೋಗ ಮಾಡ್ತೇವೆ. ಫ್ರೋಜನ್ ಫುಡ್, ಪ್ರಿಸರ್ವ್ಡ್ ಫುಡ್ ಸುಮಾರು ಈಗ ರೆಡಿ ಟು ಈಟ್ ಅಂತ ಹೇಳಿ ಬರ್ತದೆ ಸುಮಾರು ಇದರಲ್ಲಿ. ಓಕೆ, ಸೊ ಇಲ್ಲದಿದ್ರೆ ಫ್ರೋಜನ್ ಫುಡ್ ಇರ್ತದೆ, ಅದನ್ನು ನಾವು ಬಿಸಿ ಮಾಡಿ ತಿಂತೇವೆ ಸುಮಾರು ತಿಂಗಳಿಂದ ಇಟ್ಟಿರುವಂಥದ್ದು. ಈವನ್ ಕಮರ್ಷಿಯಲ್ ಪ್ರಾಡಕ್ಟ್ಸ್ ಸುಮಾರು ಆ ಥರ. ಈಗ ನಮಗೆ ಈಗ ಯಾವ್ದಾದ್ರು ಮನೆಯಲ್ಲಾದರೂ ಈಗ ಪ್ರತಿಯೊಂದು ಫುಡ್ಡನ್ನು ಸೆಪ್ರೇಟ್ ಆಗಿ ಫ್ರೆಶ್ ಆಗಿ ತಯಾರು ಮಾಡುವಷ್ಟು ಸಮಯವೂ ಇಲ್ಲ, ಪೇಷನ್ಸ್ ಇಲ್ಲ ಈಗ. ಸೊ ಆ ಸಮಸ್ಯೆ ಇದೆ. ಓಕೆ, ಸೊ ಇದೆಲ್ಲ ಆಹಾರ ಚೇಂಜಸ್ ನಾವು ಕಾಣಿಸ್ಕೊಳ್ತಾ ಇದೆ. ಮತ್ತೆ ಸಿಂಪಲ್ ಈಗ ಜ್ಯೂಸ್ ಸೇವನೆ ಆಗಲಿ ಅಥವಾ ಶುಗರೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಕಾರ್ಬೋನೇಟೆಡ್ ಬೆವರೇಜಸ್ ಸೇವನೆ ಆಗಲಿ, ಇದೆಲ್ಲ ಜಾಸ್ತಿ ಆಗಿದೆ. ಸೊ ಇದೆಲ್ಲ ಜಂಕ್ ಫುಡ್ ಅಂತೇಳಿ ಕರೆಯಲ್ಪಡ್ತದೆ. ಓಕೆ, ಸೊ ಈ ಫಂಕ್ಷನಲ್ ಅಬ್ಡಾಮಿನಲ್ ಪೇಯ್ನಿಗೆ ಈ ತರ ಸಮಸ್ಯೆಗೆ ಸೊ ಈ ತರ ಆಹಾರ ಪದ್ಧತಿಯ ಇದು ಅಸೋಸಿಯೇಷನ್ ತುಂಬಾ ಜಾಸ್ತಿ ಇದೆ. ಸೊ ಇದೆಲ್ಲ ಕಾರಣ ಆಗ್ಬಹುದು ಅಂತೇಳಿ ನಾವು ಹೇಳ್ಬೋದು.
1: ಡಾಕ್ಟರ್, ಈಗ ತಾವಾಗ್ಲೇ ಹೇಳಿದ ಹಾಗೆ ಮಲಬದ್ಧತೆಯಿಂದ ಹೊಟ್ಟೆ ನೋವು ಬರುತ್ತೆ, ಹಾಗೇನೆ ಹೊಟ್ಟೆ ಸೋಂಕಿನಿಂದ ಬರುತ್ತೆ, ಹಾಗೇನೆ ಹುಳುಗಳಿಂದ ಕೂಡ.
0: ಹೌದು ಹೌದು,
1: ಇದು ಹೇಗೆ ಗೊತ್ತಾಗುತ್ತೆ ನಮಗೆ?
0: ಓಕೆ, ಇದು ಮೇನ್ಲಿ ನಮಗೆ ಈಗ ಮಲಬದ್ಧತೆ ನೋಡಿದ್ರೆ, ಓಕೆ, ಈಗ ಮಕ್ಕಳಲ್ಲಿ ಯಾವಾಗ್ಲೂ ಮಲಬದ್ಧತೆ ಆಗ್ತಾ ಇದೆ ಅಂತೇಳಿ ಮಕ್ಕಳು ಹೇಳ್ಬೋದು ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ. ಓಕೆ, ಈಗ ಸುಮಾರು ಜನ ಹೊಟ್ಟೆ ನೋವು ಅಂತೇಳಿ ಬರ್ತಾರೆ, ಮಲ ಅವನು ಪಾಸ್ ಮಾಡ್ತಾ ಇದ್ದಾನೆ ಅಂದ್ರೆ ಇಲ್ಲ ಡಾಕ್ಟರ್ ದಿನ ಮಾಡ್ತಾ ಇದ್ದಾನೆ ಅಂತೇಳಿ ಹೇಳ್ತಾರೆ. ಆಯ್ತಾ, ಬಟ್ ನಾವು ಪ್ರೋಬ್ ಮಾಡಿ ಕೇಳಿದ್ರೆ ಈಗ ಇದು ಪೋಷಕರಲ್ಲಿ, ಈಗ ಪಾಯ್ಖಾನೆಯಲ್ಲಿ ತುಂಬ ಹೊತ್ತು ಕೂತ್ಕೊಳ್ಳೋದು ಅಥವಾ ಕೆಲವೊಬ್ರಿಗೆ ಹೋಗ್ತಾನೆ ಒಂದು ನಿಮಿಷದಲ್ಲಿ ವಾಪಸ್ ಬರುವಂತದ್ದು, ಫುಲ್ ಕ್ಲಿಯರ್ ಮಾಡ್ಲಿಕ್ಕಿಲ್ಲ. ಓಕೆ, ಸ್ವಲ್ಪ ಹೊತ್ತು ಮಾಡುವಂಥದ್ದು ಬರುವಂಥದ್ದು. ಓಕೆ, ಈಗ ಕೆಲವೊಂದು ಮಕ್ಕಳು ಇಲ್ಲ ಗಟ್ಟಿ ಆಗ್ತದೆ, ನೋವಾಗ್ತದೆ ಅಂತಲೂ ಹೇಳ್ಬೋದು. ಓಕೆ, ಸೊ ಇದೆಲ್ಲ ಲಕ್ಷಣಗಳು ಬರ್ತದೆ. ಓಕೆ, ಇಲ್ಲ ಕೆಲವೊಮ್ಮೆ ಏನಂತ ಹೇಳಿದ್ರೆ ಇದು ಮಗು ಒಂದು ಮೂಲೆಯಲ್ಲಿ ಹೋಗಿ ಓಕೆ ಕಾಲು ಅಡ್ಡ ಮಾಡಿ ನಿಂತ್ಕೊಳ್ಳುವಂಥದ್ದು, ವಿತ್ ಹೋಲ್ಡಿಂಗ್ ಮ್ಯಾನೋವರ್ ಅಂತ ಹೇಳ್ತ, ಮೋಷನ್ ಮಾಡಲಿಕ್ಕೆ ಹೆದರಿಕೆಯಾಗಿ, ಮಲ ಪಾಸ್ ಮಾಡ್ಲಿಕ್ಕೆ ಹೆದರಿಕೆಯಾಗಿ ವಿತ್ ಹೋಲ್ಡ್ ಮಾಡುವಂಥದ್ದು. ಸೊ ಇದೆಲ್ಲ ಸಮಸ್ಯೆ, ಮಲಬದ್ಧತೆ ಸಮಸ್ಯೆ ಕಾಣಿಸ್ತದೆ. ಕೆಲವೊಮ್ಮೆ ಇದು ಏನು ಬರ್ಲಿಕ್ಕಿಲ್ಲ. ಸೊ ವೈದ್ಯರು ಸಮಾಲೋಚನೆ ಮಾಡುವಾಗ, ವೈದ್ಯರು ಹೊಟ್ಟೆ ಪರೀಕ್ಷೆ ಮಾಡುವಾಗ ಈ ಮಲ ಹೊಟ್ಟೆಯಲ್ಲಿ ಸ್ಟಾಕ್ ಆಗಿರುವಂಥದ್ದು ಕಾಣಿಸ್ಕೊಳ್ಬಹುದು. ಓಕೆ, ಸೊ ಇದೆಲ್ಲ ಸಮಸ್ಯೆ ಕಾಣಿಸಿಕೊಳ್ಬಹುದು, ಮಲಬದ್ಧತೆ. ಇನ್ನೀಗ ಜಂತು ಹುಳದ ಸಮಸ್ಯೆ ಅಂತ ಹೇಳಿದ್ರೆ, ಕೆಲವೊಮ್ಮೆ ಏನಂತ ಹೇಳಿದ್ರೆ ಒಕೇಶನಲ್ಲಿ ಮೋಷನ್ ಅಲ್ಲಿ ಹುಳಗಳು ಕಾಣಿಸಿಕೊಳ್ಬಹುದು, ಅದು ಕಾಣಿಸಿಕೊಳ್ಬೇಕು ಅಂತಲೇ ಇಲ್ಲ. ಆಯ್ತಾ, ಇಲ್ಲ ಕೆಲವೊಮ್ಮೆ ಗುದದ್ವಾರದ ಸುತ್ತ ಮಗುವಿಗೆ ತುರಿಕೆ ಬರಬಹುದು. ಓಕೆ, ಇಲ್ಲ ಮಗುಗೆ ಇದೆರಡು ಲಕ್ಷಣ ಇಲ್ಲದೆ ಇರ್ಲಿಕ್ಕೂ ಸಾಕು, ಮಗುಗೆ ಸ್ವಲ್ಪ ಹಶು ಕಮ್ಮಿ ಇರ್ಬೋದು, ಓಕೆ ಊಟ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಕೆಲವೊಂದು ಈ ಹುಳದ ಸಮಸ್ಯೆಯಿಂದ ಕೆಲವೊಬ್ಬರಿಗೆ ಅಲರ್ಜಿ ಸಮಸ್ಯೆಗಳು, ತುರಿಕೆ ಚರ್ಮದಲ್ಲಿ ಅದೆಲ್ಲ ಕಾಣಿಸಿಕೊಳ್ಬಹುದು. ಇದೆಲ್ಲ ಇಲ್ಲದಿದ್ರು ಈಗ ಮಕ್ಕಳಲ್ಲಿ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಮ್ಮೆ ಈ ಜಂತು ಹುಳದ ಔಷಧ ಕೊಡುವಂಥದ್ದು ಒಳ್ಳೇದು. ಈಗ ಸರ್ಕಾರಿ ಪ್ರೋಗ್ರಾಮ್ಗಳು ಇದೆ. ಓಕೆ, ಶಾಲೆಯಲ್ಲಿ 3 ತಿಂಗಳಿಗೆ 6 ತಿಂಗಳಿಗೆ ಒಮ್ಮೆ ಜಂತು ಹುಳದ ಔಷಧಿ ಎಲ್ಲರಿಗೂ ಕೊಡ್ತಾರೆ. ಅದನ್ನು ಎಲ್ಲ ಮಕ್ಕಳು ಸೇವನೆ ಮಾಡುವುದು ಸೇಫ್, ಏನು ಹಾನಿಯನ್ನು ಆಗುದಿಲ್ಲ. ಓಕೆ, ಸೊ ಅದನ್ನು ಕೆಲವೊಬ್ರು ಪೋಷಕರು ರಿಜೆಕ್ಟ್ ಮಾಡ್ತಾರೆ, ಯಾಕಂದ್ರೆ ಈ ಔಷಧ ಹೇಗಾಗ್ಬೋದು, ಏನ್ ಸಮಸ್ಯೆ ಆಗ್ಬೋದು ಏನು ಅಂತ ಹೇಳಿ ತಕೊಳ್ಳೋದಿಲ್ಲ. ಸೊ ಅದನ್ನು ಸೇಫ್ ಆಗಿ ತಕ್ಕೊಳ್ಬಹುದು. ಓಕೆ, ಸೊ ಈ ತರ

0: ಸಮಸ್ಯೆಗಳು, ಜಂತು ಹುಳ ಅಥವಾ ಮಲಬದ್ಧತೆಯನ್ನು ಈ ತರ ನಾವು ಟ್ಯಾಕಲ್ ಮಾಡಬಹುದು ಅಥವಾ ಕಂಡುಹಿಡಿಬಹುದು. ಹೊಟ್ಟೆ ಸೋಂಕು ಇದ್ರೆ ಯೂಶ್ವಲಿ ಮಕ್ಕಳಿಗೆ ಭೇದಿ ಆಗುವಂತದ್ದು, ವಾಂತಿ ಆಗುವಂತದ್ದು, ಅಲೊಂಗ್ ವಿತ್ ಹೊಟ್ಟೆ ನೋವು, ಇಲ್ಲ ಕೆಲವೊಬ್ಬರಿಗೆ ಜ್ವರ ಕಾಣಿಸಬಹುದು. ಸೊ ಆ ತರ ಸಮಸ್ಯೆಗಳಿರ್ಬೋದು. ಇದು ಹೊಟ್ಟೆ ಸೋಂಕು ಯೂಶ್ವಲಿ ಏನಂತ ಹೇಳಿದ್ರೆ ಇದು ದೀರ್ಘಕಾಲದ ಹೊಟ್ಟೆ ನೋವು ಆಗುದಿಲ್ಲ. ಈ ನಾರ್ಮಲ್ ಸೋಂಕುಗಳು ನಾವು ಕಾಣುವಂತದ್ರಲ್ಲಿ ಕೆಲವು ದಿನಗಳಲ್ಲಿ ಅಥವಾ ಕೆಲವು ವಾರಗಳಲ್ಲಿ ಅದು ಸೆಟ್ಲ್ ಆಗ್ತದೆ, ಕಮ್ಮಿ ಆಗ್ತದೆ. ಸೊ ಅದನ್ನು ಏನಂತ ಹೇಳಿದ್ರೆ ಆತರ ಇದ್ರೆ ಹತ್ರದ ಮಕ್ಕಳ ವೈದ್ಯರಲ್ಲಿ ಹೋಗಿ ಚಿಕಿತ್ಸೆ ತಕೊಳ್ಳುವಂತದ್ದು ಒಳ್ಳೇದು ಸೋಂಕಿಗೆ.
1: ಡಾಕ್ಟರ್, ಈಗ ಮಗುವಿಗೆ ಪುನಃ ಪುನಃ ಹೊಟ್ಟೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ಏನಾದ್ರೂ ಪರೀಕ್ಷೆ ಮಾಡಿಸಬೇಕಾಗುತ್ತಾ?
0: ಹೌದು, ಏನಂತ ಹೇಳಿದ್ರೆ ಪುನಃ ಪುನಃ ಅಥವಾ ದೀರ್ಘಕಾಲದ ಹೊಟ್ಟೆ ನೋವು ಇದ್ರೆ ನಾನು ಮುಂಚೆ ಹೇಳಿದಾಗೆ ಯಾವತ್ತೊಂದು ವೈದ್ಯರ ಸಮಾಲೋಚನೆ ಮಾಡುವಂತದ್ದು ಒಳ್ಳೇದು. ಸೊ ಈಗ ಯಾವುದೇ ಮಗು ಆತರ ದೀರ್ಘಕಾಲ ಸಮಸ್ಯೆ ಅಥವಾ ಪುನಃ ಪುನಃ ಹೊಟ್ಟೆ ನೋವು ಬಂದ್ರೆ ಒಂದು ಫಸ್ಟ್ ಏನಂತ ಹೇಳಿದ್ರೆ ನಾವು ಡೀಟೇಲ್ಡ್ ಹಿಸ್ಟ್ರಿ ಅಂಡ್ ಎಕ್ಸಾಮಿನೇಷನ್ ಅಂತ ಹೇಳ್ತೇವೆ. ಅಥವಾ ರೋಗ ಲಕ್ಷಣವನ್ನು ಇನ್ ಡೀಟೇಲ್ ಅನಲೈಸ್ ಮಾಡ್ತೇವೆ. ಆಯ್ತಾ, ಮಗುವಿಗೆ ಪರೀಕ್ಷೆ ಮಾಡ್ತೇವೆ. ಈಗ ಮಗುವಿನ ತೂಕ ಅಥವಾ ಎತ್ತರ ಎಲ್ಲ ಏಜ್ಗೆ ಸರಿಯಾಗಿದೆಯಾ ನೋಡ್ತೇವೆ, ರಕ್ತಹೀನತೆ ಸಮಸ್ಯೆ ಇದೆಯಾ ನೋಡ್ತೇವೆ, ಹೊಟ್ಟೆ ಪರೀಕ್ಷೆ ಮಾಡಿ ನೋಡ್ತೇವೆ, ಬೇರೆ ಏನಾದರೂ ಸಮಸ್ಯೆ ಕಾಣಿಸ್ತಾ ಇದೆಯಾ ಅಂತ. ಕೆಲವೊಮ್ಮೆ ಅಗತ್ಯ ಇದ್ರೆ ಗುದದ್ವಾರದ ಪರೀಕ್ಷೆಯನ್ನು ಮಾಡ್ತೇವೆ. ಅದರ ನಂತರ ಯಾವುದೇ ದೀರ್ಘಕಾಲ ಸಮಸ್ಯೆ ಇದ್ರೂ ಕೆಲವೊಂದು ಬೇಸಿಕ್ ಬ್ಲಡ್ ಟೆಸ್ಟ್ ರಕ್ತ ಪರೀಕ್ಷೆಯನ್ನು ಮಾಡಿ ರಕ್ತಹೀನತೆ ಇದೆಯಾ, ಇನ್ಫ್ಲಮೇಟರಿ ಪ್ಯಾರಾಮೀಟರ್ಸ್ ಅಂತ ಹೇಳ್ತೇವೆ. ಆಯ್ತಾ, ಕೆಲವೊಂದು ಸ್ಪೆಷಲಿಸ್ಟ್ ರಕ್ತ ಪರೀಕ್ಷೆ ಬೇಸಿಕ್ ಟೆಸ್ಟ್ಗಳು ಮಾಡಿ ನೋಡ್ತೇವೆ. ಅದರ ನಂತರ ಏನಂತ ಹೇಳಿದ್ರೆ ಅಲ್ಟ್ರಾಸೋನೋಗ್ರಫಿ ಅಂತ ಹೇಳ್ತೇವೆ. ಆಯ್ತಾ, ಹೊಟ್ಟೆಯ ಸ್ಕ್ಯಾನಿಂಗ್ ಪರೀಕ್ಷೆ, ಆಯ್ತಾ, ಅದನ್ನು ಮಾಡಿ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ತೇವೆ. ಕೆಲವೊಂದು ಕೇಸ್ಗಳಲ್ಲಿ ಮೂತ್ರ ಪರೀಕ್ಷೆ ಅಥವಾ ಇದು ಮೋಷನ್ ಮಲ ಪರೀಕ್ಷೆಯನ್ನು ಮಾಡಿ ನೋಡ್ಬೋದು. ಇದನ್ನು ನಾವು ಫಸ್ಟ್ ಲೈನ್ ಸ್ಕ್ರೀನಿಂಗ್ ಅಂತೇಳಿ ಹೇಳ್ತೇವೆ. ಈಗ ಇಷ್ಟು ಮಾಡಿ ನೋಡಿದಾಗ ನಮಗೇನಾದ್ರೂ ಸಮಸ್ಯೆ ಕಂಡು ಬಂತು, ಈಗ ಪರೀಕ್ಷೆ ಮಾಡುವಾಗ ನಮಗೇನು ಗುದದ್ವಾರದಲ್ಲಿ ಗಾಯ ಇದೆ ಅಂತ ಹೇಳಿ ಕಾಣಿಸ್ಬೋದು, ರಕ್ತಹೀನತೆ ಕಾಣಿಸ್ಬೋದು, ಶರೀರದಲ್ಲಿ ಪ್ರೋಟೀನ್ ಲೆವೆಲ್ ಕಮ್ಮಿ ಆಗಿರ್ಬೋದು, ಅಥವಾ ಬೇರೆ ಏನಾದ್ರೂ ಅಲ್ಟ್ರಾಸೌಂಡ್ ಅಲ್ಲಿ ಪ್ಯಾಂಕ್ರಿಯಸ್ ಸಮಸ್ಯೆ ಬಂತು ಅಥವಾ ಬೇರೆ ಏನು ಸಮಸ್ಯೆ ಬಂದ್ರೆ ನಾವು ಸೆಕೆಂಡ್ ಲೈನ್ ಸ್ಕ್ರೀನಿಂಗಿಗೆ ಹೋಗ್ತೇವೆ. ಓಕೆ, ಸೊ ಅದರಲ್ಲಿ ಏನು ಬರ್ತದೆ ಅಂದ್ರೆ ಅದು ಮಕ್ಕಳಿನ ಮಕ್ಕಳಿಗೆ ನಾವು ಬೇರೆ ಬೇರೆ ರೀತಿಯ ಪರೀಕ್ಷೆಯನ್ನು ಪ್ಲಾನ್ ಮಾಡ್ಬೋದು. ಅದು ಒಬ್ಬ ಮಗುವಿಂದ ಇನ್ನೊಂದು ಮಗುವಿಗೆ ಬೇರೆ ಇರ್ಲಿಕ್ಕೂ ಸಾಕು. ಸೊ ಯೂಶ್ವಲಿ ಅದರಲ್ಲಿ ಏನಂತ ಹೇಳಿದ್ರೆ ಮಗುವಿಗೆ ಎಂಡೋಸ್ಕೋಪಿ ಪರೀಕ್ಷೆ ನಾವು ಅಡ್ವೈಸ್ ಮಾಡ್ಬೋದು ಈ ತರ ಸಮಸ್ಯೆ ಕಂಡು ಬಂದ್ರೆ. ಓಕೆ, ಅಂದ್ರೆ ಇದು ಇಲ್ಲದಿದ್ರೆ ಈಗ ಸ್ಕ್ಯಾನಿಂಗ್ ಅಲ್ಲಿ ಏನು ಸಮಸ್ಯೆ ಕಂಡು ಬಂದ್ರೆ ಸಿ ಟಿ ಸ್ಕ್ಯಾನ್ ಅಂತ ಹೇಳಿ ಅಥವಾ ಎಂ ಆರ್ ಐ ಸ್ಕ್ಯಾನಿಂಗ್ ಹೊಟ್ಟೆದು ಮಾಡುವ ಅವಶ್ಯಕತೆ ಬರುವ ಚಾನ್ಸಸ್ ಇರ್ತದೆ. ಸೊ ಇದೆಲ್ಲ ಇದು ಸೆಕೆಂಡ್ ಲೆವೆಲ್ ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತೇವೆ. ಸೊ ಈ ತರ ನಾವು ಪರೀಕ್ಷೆಯನ್ನು ಪ್ಲಾನ್ ಮಾಡ್ತೇವೆ. ಈಗ ಎಲ್ಲ ಮಕ್ಕಳಿಗೆ ಎಲ್ಲ ಪರೀಕ್ಷೆ ಮಾಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಸೊ ಇನಿಷಿಯಲ್ ಸ್ಕ್ರೀನಿಂಗ್ ಅಥವಾ ಇನಿಷಿಯಲ್ ಪರೀಕ್ಷೆಯಲ್ಲಿ ನಮಗೆ ಯಾವ ತರ ಕಾಣಿಸ್ಕೊಳ್ತದೋ ಅದರ ಮೇಲೆ ಮಗುವಿಗೆ ಎಂಡೋಸ್ಕೋಪಿ ಬೇಕೋ ಇಲ್ವೋ ಅಥವಾ ಮಗುವಿಗೆ ಸಿ ಟಿ ಸ್ಕ್ಯಾನ್ ಅಥವಾ ಎಂ ಆರ್ ಐ ಸ್ಕ್ಯಾನ್ ಬೇಕೋ ಇಲ್ವೋ ಅಂತೇಳಿ ಡಿಸೈಡ್ ಮಾಡ್ತೇವೆ. ಸೊ ಮೇ ಬಿ ಒಂದು 10 ಜನರಲ್ಲಿ ಹೋದವರಲ್ಲಿ ಪರೀಕ್ಷೆಯಲ್ಲಿ ಯಾರಿಗೆ ಸಮಸ್ಯೆ ಕಾಣಿಸ್ಕೊಳ್ತದೋ ಸೊ ಅವರಿಗೆ ನಾವು ಈ ತರ ಅಡ್ವಾನ್ಸ್ಡ್ ಪರೀಕ್ಷೆಗಳು ಬೇಕಾ ಬೇಡ ಅಂತೇಳಿ ಡಿಸೈಡ್ ಮಾಡ್ತೇವೆ.
1: ಈಗ ಎಂಡೋಸ್ಕೋಪಿ ಅಂತ ಹೇಳಿದಾಗ ಇದನ್ನ ಮಕ್ಕಳಲ್ಲಿ ಮಾಡುವಂತದ್ದು ಸುರಕ್ಷಿತವೇ?
0: ಇದು ಒಂದು ಸಾಮಾನ್ಯವಾದ ಕ್ವಶನ್, ನಮ್ಮ ಪೋಷಕರು ನಮಗೆ ಕೇಳ್ತಾರೆ ನಾವು ಎಂಡೋಸ್ಕೋಪಿ ಸಜೆಸ್ಟ್ ಮಾಡಿದ್ರೆ. ಓಕೆ, ಎಂಡೋಸ್ಕೋಪಿ ಅಂದ್ರೆ ಏನು ಅಂತೇಳಿ ಫಸ್ಟ್ ನಾವು ತಿಳ್ಕೊಳ್ಬೇಕು. ಓಕೆ, ಇದರಲ್ಲಿ ಒಂದು ಪೈಪ್ ಇದ್ದು ಒಂದು ಕ್ಯಾಮರಾ ಇರುವಂತದ್ದು. ಸೊ ಅದರಲ್ಲಿ ಅಪ್ಪರ್ ಮತ್ತೆ ಲೋವರ್ ಎಂಡೋಸ್ಕೋಪಿ, ಈಗ ಬಾಯಿಯ ಮೂಲಕವೋ ಅಥವಾ ಗುದದ್ವಾರದ ಮೂಲಕವೋ, ಸೊ ಅನ್ನನಾಳ, ಹೊಟ್ಟೆ ಅಥವಾ ಸಣ್ಣ ಕರುಳು ಮೇಲ್ಭಾಗ ಅಥವಾ ದೊಡ್ಡ ಕರುಳು ಮತ್ತೆ ಸಣ್ಣ ಕರುಳಿನ ಸಮ್ ಪಾರ್ಟ್ ಕೊಲೊನೋಸ್ಕೋಪಿ ಅಲ್ಲಿ ಗುದದ್ವಾರದ ಮೂಲಕ ಅದರಲ್ಲಿ ನಾವು ನೋಡುವಂತದ್ದು. ಫಸ್ಟಿಗೆ ನೋಡಿ ಅದರಲ್ಲಿ ಏನಾದ್ರೂ ಸಮಸ್ಯೆ ಕಂಡ್ರೆ, ಓಕೆ, ಅದರಲ್ಲಿ ಹುಣ್ಣುಗಳು ಕಂಡ್ರೆ ಅದರ ಸ್ಯಾಂಪಲ್ ನಾವು ಟೆಸ್ಟಿಗೆ ಕಳಿಸ್ಬೋದು. ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇದ್ರೆ ಥೆರಪ್ಯೂಟಿಕ್ ಎಂಡೋಸ್ಕೋಪಿ ಅಂತ ಹೇಳ್ತೇವೆ. ಕೆಲವೊಮ್ಮೆ ಅದರಲ್ಲಿ ಪಾಲಿಪ್ ಅಂತೇಳಿ ಎಕ್ಸ್ಟ್ರಾ ಗ್ರೋತ್ ಇದ್ರೆ ಅದನ್ನ ನಾವು ತೆಗೆದು ಅದನ್ನು ಟೆಸ್ಟಿಗೆ ಕಳಿಸ್ಬೋದು. ಸೊ ಮಕ್ಕಳಲ್ಲಿ ಎಂಡೋಸ್ಕೋಪಿ ಮಾಡಬಹುದೆಂದ್ರೆ ಹೌದು ಮಾಡಬಹುದು, ಅಗತ್ಯ ಮಾಡಬಹುದು. ಸೊ ನಾವು ಯಾವ್ದು ಮಕ್ಕಳಲ್ಲಿ ಏನಂತ ಹೇಳಿದ್ರೆ ಏನ್ ಸಮಸ್ಯೆ ಇಲ್ದಿದ್ರೆ ಮಾಡೋದಿಲ್ಲ, ರಿಸ್ಕ್ ವರ್ಸಸ್ ಬೆನಿಫಿಟ್ ರೇಷಿಯೋ ನೋಡ್ತೆ. ಸೊ ಮಗುವಿಗೆ ಸಮಸ್ಯೆ ಇರ್ಬೋದಾ ಅಂತೇಳಿ ಕೆಲವೊಂದು ಬೇರೆ ಪರೀಕ್ಷೆಗಳ ಮೂಲಕ ಅಥವಾ ರೋಗ ಲಕ್ಷಣವನ್ನು ಅನಲೈಸ್ ಮಾಡಿ ಡಿಸೈಡ್ ಮಾಡ್ತೇವೆ. ಸೊ ಎಂಡೋಸ್ಕೋಪಿ ಬೇಕು ಅಂತ ಹೇಳಿದ್ರೆ ಅವರಿಗೆ ಎಂಡೋಸ್ಕೋಪಿ ಮಾಡುವ ಅಂತೇಳಿ ಅಡ್ವೈಸ್ ಮಾಡ್ತೇವೆ. ಹೌದು, ಈಗ ಏನಂತ ಹೇಳಿದ್ರೆ ಹಳೆ ಕಾಲದಲ್ಲಿಗಿಂತ ಈಗ ಕಾಲಕ್ಕೆ

0: ಸ್ಕೋಪ್ ಗಳಲ್ಲಿ ಅಂದ್ರೆ ಆ ಮೆಷಿನ್ ಅಲ್ಲಿ ತುಂಬಾ ಅಡ್ವಾನ್ಸ್ಮೆಂಟ್ ಬಂದಿದೆ. ಈಗ ನಾವು ಏನಂತ ಹೇಳಿದ್ರೆ ನಾವು ಈಗ ಮಾಡ್ತದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್ ಅಂತ ಹೇಳಿ, ಮುಂಚೆ ರಿಜಿಡ್ ಎಂಡೋಸ್ಕೋಪಿ ಅಂತ ಇರ್ತದೆ, ಹಾರ್ಡ್ ಆಗಿರುವಂತದ್ದು. ಸೊ ಅದ್ರಲ್ಲಿ ಏನಂತ ಹೇಳಿದ್ರೆ ಮಾಡುವ ಕಾಲದಲ್ಲಿ ಸ್ವಲ್ಪ ಗಾಯ ಆಗುವಂತೂ ಒಳಗಡೆ ಅದ್ರಲ್ಲೆಲ್ಲ ಸಮಸ್ಯೆ ಜಾಸ್ತಿ ಬರುವಂತ ಚಾನ್ಸಸ್ ಇರ್ತಿತ್ತು. ಈಗ ನಾವು ಮಾಡುವಂಥದ್ದು ಫ್ಲೆಕ್ಸಿಬಲ್ ಎಂಡೋಸ್ಕೋಪಿ, ಓಕೆ, ತುಂಬಾ ಅಡ್ವಾನ್ಸಸ್ ಬಂದಿದೆ, ಹೈ ರೆಸೊಲ್ಯೂಷನ್ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಸ್. ಸೊ ಅದರಲ್ಲಿ ನಾವು ಸೇಫ್ ಆಗಿ ಈಗ ಏನು ತೊಂದರೆ ಆಗದ ಹಾಗೆ ಇದು ಎಂಡೋಸ್ಕೋಪಿ ಪರೀಕ್ಷೆಗಳನ್ನು ಮಾಡಬಹುದು. ಓಕೆ, ಕೆಲವೊಬ್ರು ಹೇಳ್ತಾರೆ ಇದೇನು ಶಸ್ತ್ರಚಿಕಿತ್ಸೆ, ಮಗುವಿಗೆ ಹೊಟ್ಟೆಯಲ್ಲಿ ಗಾಯ ಆಗ್ತದ ಅಂತೇಳಿ ಎಂಡೋಸ್ಕೋಪಿ ಮಾಡುವಾಗ. ಸೊ ಯೂಶ್ವಲಿ ಏನು ಗಾಯಗಳು ಇರುವುದಿಲ್ಲ. ಓಕೆ, ಇದು ಯಾಕೆಂದ್ರೆ ನಾವು ನ್ಯಾಚುರಲ್ ಹೋಲಲ್ಲೇ ಇದು ಒಳಗಡೆ ಹೋಗಿ ನೋಡುವಂಥದ್ದು. ಸೊ ಯೂಶ್ವಲಿ ಮಗುವಿಗೆ ಏನು ಗಾಯ ಇರುವುದಿಲ್ಲ, ಆಯ್ತು, ಏನು ನೋವಾಗ್ತದ ಕೇಳ್ತಾರೆ. ಸೊ ಯೂಶ್ವಲಿ ಏನಂದ್ರೆ ಮಕ್ಕಳಲ್ಲಿ ನಾವು ಎಂಡೋಸ್ಕೋಪಿ ಮಾಡಿ ಸೆಡೇಷನ್ ಅಂತೇಳಿ ಯೂಸ್ ಮಾಡ್ತೇವೆ. ಅಂದ್ರೆ ಸೆಡೇಷನ್ ಅಂತ ಹೇಳಿದ್ರೆ ಮೈನರ್ ಫಾರ್ಮ್ ಆಫ್ ಅನಸ್ಥೇಸಿಯಾ. ಓಕೆ, ಸೊ ಮಗುವನ್ನು ಕಂಫರ್ಟೇಬಲ್ ಆಗಿ ಮಲಗಿಸಿ ಕೆಲವೊಂದು ಮದ್ದುಗಳನ್ನು ಕೊಟ್ಟು ಎಂಡೋಸ್ಕೋಪಿ ಪರೀಕ್ಷೆ ಮಾಡಿ ಮಗು ಎಂಡೋಸ್ಕೋಪಿ ಪರೀಕ್ಷೆ ಆದ ನಂತರ ಹೇಳುವ ಹಾಗೆ ಮಾಡ್ತೇವೆ. ಸೊ ಅದರಲ್ಲಿ ಏನು ಮೇಜರ್ ನೋವುಗಳು ಇರುವುದಿಲ್ಲ. ಓಕೆ, ಮಗುವಿನ ಇಂಡಿಕೇಶನ್ ನೋಡಿ, ಸಮಸ್ಯೆಯನ್ನು ನೋಡಿ. ಓಕೆ, ಕೆಲವೊಮ್ಮೆ ಒಂದು ದಿನದ ಇದು ಆಸ್ಪತ್ರೆ ಅಷ್ಟೇ ಅಬ್ಸರ್ವೇಷನ್ಗೆ ಅಡ್ವೈಸ್ ಮಾಡ್ಬೋದು. ಇಲ್ಲದಿದ್ರೆ ಸುಮಾರು ಟೈಮಲ್ಲಿ ಡೇ ಕೇರ್ ಅಂತ ಹೇಳ್ತು, ಮಗು ಅಲ್ಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಬಂದ್ರೆ ಟೆಸ್ಟ್ ಮಾಡಿ ಮಧ್ಯಾಹ್ನ ಹೊತ್ತು ಸಂಜೆ ಕಳಿಸುವಂತದ್ದು ಉಂಟು. ಓಕೆ, ಸೆಡೇಷನ್ ಬೇಕಾಗಿರೋದ್ರಿಂದಾಗಿ ಮಗು ಸ್ವಲ್ಪ ಒಂದು 6 ಗಂಟೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕಾಗ್ತದೆ ಪರೀಕ್ಷೆ. ಸೊ ಓವರ್ ಆಲ್ ನಾನು ಹೇಳೋದಾದ್ರೆ ಎಂಡೋಸ್ಕೋಪಿ ಮಗುವಲ್ಲಿ ಸುರಕ್ಷಿತವಾಗಿ ಮಾಡಬಹುದು, ಬಟ್ ಅಗತ್ಯ ಇದ್ರೆ ಮಾಡಬೇಕಾಗ್ತದೆ. ಓಕೆ
1: ಓಕೆ ಡಾಕ್ಟರ್, ಈಗ ಕಡೆಯದಾಗಿ ಈ ಮಕ್ಕಳಲ್ಲಿ ಹೊಟ್ಟೆ ನೋವನ್ನ ತಡೆಗಟ್ಟಬೇಕಾದ್ರೆ ಪೋಷಕರು ದಿನನಿತ್ಯ ಯಾವ ರೀತಿಯಂತಹ ಮುನ್ನೆಚ್ಚರಿಕೆಗಳನ್ನ ವಹಿಸ್ಕೋಬೇಕಾಗುತ್ತೆ?
0: ಹೌದು, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳಿ ಹೇಳ್ತೇವೆ. ಆಯ್ತು, ರೋಗ ತಡೆಗಟ್ಟುವುದು ಬೆಸ್ಟ್. ಓಕೆ, ಏನಿದ್ರು ರೋಗ ಬಂದ ನಂತರ ನಾವು ಅದನ್ನ ಚಿಕಿತ್ಸೆ ಪಡ್ಕೊಳ್ಬೇಕಾಗ್ತದೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್. ಈಗ ಇದ್ರ ಬಗ್ಗೆ ನಮ್ಮ ಬ್ಯುಸಿ ಲೈಫ್ ಸ್ಟೈಲ್ ಅಲ್ಲಿ ಇದ್ರ ಬಗ್ಗೆ ಇಂಪಾರ್ಟೆನ್ಸ್ ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಈಗ ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಒಂದು ಹೆಲ್ದಿ ಡಯಟ್. ಓಕೆ, ಆಹಾರ ಪದ್ಧತಿಯಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಳ್ಬೇಕು. ಈಗ ಆಹಾರದಲ್ಲಿ ನಾರಿನ ಅಂಶ ಕಮ್ಮಿ ಆಗ್ತಾ ಇದೆ, ಅದನ್ನ ಜಾಸ್ತಿ ಮಾಡಬೇಕು. ಹೇಗೆ ಜಾಸ್ತಿ ಮಾಡೋದು ಅಂದ್ರೆ ತರಕಾರಿ ಹಣ್ಣು ಸೇವನೆ ಅಥವಾ ಕಾಳುಗಳು, ಓಕೆ, ಅಂದ್ರೆ ಹೋಲ್ ಗ್ರೇನ್ಸ್ ಅಂತ ಹೇಳ್ತೇವೆ, ಸೇವನೆ ಜಾಸ್ತಿ ಮಾಡಬೇಕು. ಓಕೆ, ಇನ್ನು ಎಂತಂದ್ರೆ ನೀರು ಕುಡಿಯುವಂಥದ್ದು ಕಮ್ಮಿ ಆಗ್ತಾ ಇದೆ. ಓಕೆ, ಸೊ ಅಟ್ಲೀಸ್ಟ್ ನಮ್ಮ ದೊಡ್ಡ ಮಕ್ಕಳಲ್ಲಿ ಅಟ್ಲೀಸ್ಟ್ 1.5 ಲೀಟರ್ ರಿಂದ 2 ಲೀಟರ್ಷ್ಟು ದಿನಗಳು ಕುಡಿಯುವಂಥದ್ದು ತುಂಬಾ ಮುಖ್ಯ. ಈಗ ಜಂಕ್ ಫುಡ್ ಸೇವನೆ ತಿನ್ಲೇಬೇಡಿ ಅಂತೇಳಿ ನಾವೀಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ನಮ್ಮ ಸುಮಾರು ಒಕೇಶನ್ ಇರ್ತದೆ, ಫ್ಯಾಮಿಲಿಯಲ್ಲಿ ಏನು ಫಂಕ್ಷನ್ ಇರ್ಬೋದು, ಆ ಟೈಮಲ್ಲಿ ಸೇವನೆ ಆಗಿ ಆಗ್ತದೆ. ಬಟ್ ಅದನ್ನು ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಅದನ್ನು ತಿಂಗಳಿಗೊಮ್ಮೆ ಅಥವಾ ತಿಂಗಳಿಗೆ 2 ಸತಿಯೋ ಸೊ ಆ ತರ ಸೇವನೆ, ಮತ್ತೆ ಉಳಿದ ದಿನ ನಾವು ನಮ್ಮ ರೆಗ್ಯುಲರ್ ಫುಡ್, ನಮ್ಮ ಹಿರಿಯರು ಏನ್ ತಿನ್ಕೊಳ್ತಾ ಬಂದಿದ್ದಾರೋ ಅದನ್ನೇ ಸೇವನೆ ಮಾಡುವಂಥದ್ದು ಒಳಿತು.
1: ಧನ್ಯವಾದಗಳು ಡಾಕ್ಟರ್, ಇಷ್ಟೊತ್ತು ಈ ಮಕ್ಕಳಲ್ಲಿ ಕಂಡು ಬರುವಂತಹ ಹೊಟ್ಟೆ ನೋವಿನ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
2: ಧನ್ಯವಾದ. ಇದುವರೆಗೆ ಮಕ್ಕಳಲ್ಲಿ ಕಂಡು ಬರುವ ಹೊಟ್ಟೆ ನೋವು ಈ ಕುರಿತು ಡಾಕ್ಟರ್ ಪ್ರಸಾದ್ BS ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ರಾಜ್ಯ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಮಂಗಳೂರು ಆಕಾಶವಾಣಿ ಕೇಂದ್ರದ ಕೊಡುಗೆ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕಾರ್ಯಕ್ರಮ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಅವರಿಂದ ಮಾಹಿತಿ.
5: ನಮ್ಮ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯು ಕೇಂದ್ರ ಪುರಸ್ಕೃತ ಯೋಜನೆಯಾಗಿದ್ದು July 1, 2015 ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆಯ ಮುಖ್ಯ ಧ್ಯೇಯಗಳು ಏನಂತಂತಂದ್ರೆ ಪ್ರತಿ ಹನಿಗೂ ಹೆಚ್ಚು ಬೆಳೆ ಅಂದರೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಮತ್ತು ಪ್ರತಿ ಜಮೀನಿಗೂ ನೀರು, ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವ, ನೀರಿನ ಬಳಕೆಯ ದಕ್ಷತೆ ಹೆಚ್ಚಿಸುವ ಹಾಗೂ ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವ ಗುರಿಯೊಂದಿಗೆ ಈ ಯೋಜನೆ ಪ್ರಾರಂಭವಾಯಿತು. ಈ ಯೋಜನೆ ಪೂರ್ವಾವಧಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ನೀರಾವರಿ ಯೋಜನೆ ಅಂತೇಳಿ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ಅಂತೇಳಿ ತಯಾರು ಮಾಡಿಕೊಳ್ಳಲಾಗಿತ್ತು. ಆ ಒಂದು ಪ್ಲಾನ್ ಆಧಾರ ಮೇಲೆ ಈ ಒಂದು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಈ ಯೋಜನೆಯಡಿ ಬರುವ ಪ್ರಮುಖ ಕಾರ್ಯಕ್ರಮಗಳು ಅಂದರೆ ಘಟಕಗಳು ಯಾವೆಂದರೆ, ಮೊದಲನೇದಾಗಿ ತ್ವರಿತ ನೀರಾವರಿ ಲಾಭದ ಕಾರ್ಯಕ್ರಮ ಅಂತೇಳಿ ಎಕ್ಸಲರೇಟ್

ಇಂಟಿಗ್ರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಂ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ದೊಡ್ಡ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸುವುದು ಮುಖ್ಯವಾಗಿರುತ್ತದೆ. ತದನಂತರ ಎರಡನೇದಾಗಿ ಹರ್ ಖೇತ್ ಕೋ ಪಾನಿ ಅಂತೇಳಿ ಪ್ರತಿ ಜಮೀನಿಗೂ ನೀರು, ಹೊಸ ನೀರಾವರಿ ಮೂಲಗಳನ್ನು ಸೃಷ್ಟಿಸುವುದು, ಜಲಮೂಲಗಳ ಮರುಸ್ಥಾಪನೆ ಮತ್ತು ಸಣ್ಣ ನೀರಾವರಿ ಸೌಲಭ್ಯವನ್ನು ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶ ಆಗಿರುತ್ತದೆ. ಈ ಎರಡೂ ಕಾರ್ಯಕ್ರಮಗಳನ್ನು ನೀರಾವರಿ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗುತ್ತದೆ. ಇನ್ನು ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟಂತೆ ಪ್ರತಿ ಹನಿ ಹೆಚ್ಚು ಬೆಳೆ, ಪರ್ ಡ್ರಾಪ್ ಮೋರ್ ಕ್ರಾಪ್ ಅಂತೇಳಿ ಇದು ಸೂಕ್ಷ್ಮ ನೀರಾವರಿ ಯೋಜನೆ. ಇದರ ಉದ್ದೇಶ ಹೊಲ ಮತ್ತು ಜಮೀನುಗಳ ಮಟ್ಟದಲ್ಲಿ ನೀರನ್ನು ಮಿತವಾಗಿ ಮತ್ತು ಸಮರ್ಪಕವಾಗಿ ಬಳಸುವ ಸಲುವಾಗಿ ಹನಿ ನೀರಾವರಿ ಅಂದರೆ ಡ್ರಿಪ್ ಅಂತೇಳಿ ಮತ್ತು ತುಂತುರು ನೀರಾವರಿ ಅಂದರೆ ಸ್ಪ್ರಿಂಕ್ಲರ್ ಅಂತೇಳಿ ಈ ಪದ್ಧತಿಗಳನ್ನು ಅನುಸರಿಸಲು ಉತ್ತೇಜನ ನೀಡಲಾಗುತ್ತದೆ. ಮತ್ತು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಸಹ ಈ ಒಂದು ಯೋಜನೆಯಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಇದರ ಉದ್ದೇಶ ಮಳೆ ನೀರು ಕೊಯ್ಲು, ಮಣ್ಣು ಮತ್ತು ನೀರು ಸಂರಕ್ಷಣೆ ಮಾಡುವುದು, ಭೂ ಅಭಿವೃದ್ಧಿಯನ್ನು ಮಾಡುವುದು. ಇದಲ್ಲದೆ ಇತರ ಉಪಚಾರಗಳು ಅಂತೇಳಿ ಮತ್ತೊಂದು ಕಾರ್ಯಕ್ರಮ ಸಹ ಇರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಮಳೆ ನೀರು ಸಂರಕ್ಷಣೆ, ಅಂತರ್ಜಲ ಹೆಚ್ಚಳ ಮಾಡುವುದು ಮತ್ತು ನೀರಿನ ಸಮರ್ಪಕ ಬಳಕೆ ಬಗ್ಗೆ ಉತ್ತೇಜನ ನೀಡುವುದು. ಈಗ ಕೃಷಿ ಮತ್ತು ಜಲಾನಯನ ಅಭಿವೃದ್ಧಿ ಇಲಾಖೆಯಿಂದ ಅನುಷ್ಠಾನಗೊಳಿಸುತ್ತಿರುವ ಕಾರ್ಯಕ್ರಮ ಬಗ್ಗೆ ನಾವು ಕೂಲಂಕುಷವಾಗಿ ನೋಡೋದಾದರೆ ಈಗ ನಮ್ಮ ಕರ್ನಾಟಕ ರಾಜ್ಯ ಅತಿ ಹೆಚ್ಚು ಒಣಭೂಮಿಯನ್ನು ಹೊಂದಿರುವ ಎರಡನೇ ರಾಜ್ಯ ಆಗಿರುತ್ತದೆ. ಈ ಕಾರಣದಿಂದ ರಾಜ್ಯದಲ್ಲಿ 2003 ಮತ್ತು 2004 ಸೂಕ್ಷ್ಮ ನೀರಾವರಿ ಯೋಜನೆಯಡಿ ಹನಿ ಮತ್ತು ತುಂತುರು ನೀರಾವರಿ ಘಟಕಗಳನ್ನು ಸಹಾಯಧನದಡಿ ರೈತರಿಗೆ ವಿತರಿಸಲಾಗುತ್ತದೆ. ಇದಲ್ಲದೆ 2005-2006 ಕೇಂದ್ರ ಸರ್ಕಾರವು ಸಹ ಈ ಕಾರ್ಯಕ್ರಮದಡಿ ಸಹಾಯಧನ ಒದಗಿಸುತ್ತಿದೆ. 2015-16 ಸಾಲಿನಿಂದ ಈ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮವನ್ನು PMKSY PDMC ಘಟಕದಡಿ ಅನುಷ್ಠಾನಗೊಳಿಸಲು ಪ್ರಾರಂಭ ಮಾಡಲಾಯಿತು. ಈಗ ಇತ್ತೀಚೆಗೆ 2023-2024 ಸಾಲಿನಿಂದ ಈ ಕಾರ್ಯಕ್ರಮವನ್ನು ಪ್ರಧಾನಮಂತ್ರಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಪರ್ ಡ್ರಾಪ್ ಮೋರ್ ಕ್ರಾಪ್ ಘಟಕದಡಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಒಂದು ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮದಡಿಯಲ್ಲಿ ನಮ್ಮ ರೈತರಿಗೆ 2 ಹೆಕ್ಟೇರ್ವರೆಗೂ ಅಂದರೆ ಸಣ್ಣ ರೈತರಿರ್ಬೋದು, ದೊಡ್ಡ ರೈತರಿರ್ಬೋದು ಅಥವಾ ಅತಿ ಸಣ್ಣ ರೈತರಿರ್ಬೋದು, ಅವರಿಗೆ ಕೇಂದ್ರ ಸರ್ಕಾರದಿಂದ 63% ಸಹಾಯಧನ, ರಾಜ್ಯ ಸರ್ಕಾರದಿಂದ 57% ಸಹಾಯಧನ, ಒಟ್ಟಾರೆ 90% ಸಹಾಯಧನ ಕೊಡಲಾಗ್ತಿದೆ. ಅದೇ ರೀತಿ 2 ಹೆಕ್ಟೇರ್ ಒಳಗೆ ಬರ್ತಕ್ಕಂಥ ದೊಡ್ಡ ರೈತರಿಗೂ ಸಹ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 63% ಸಹಾಯಧನ, ಒಟ್ಟಾರೆ 90% ಸಹಾಯಧನವನ್ನು ಕೊಡಲಾಗ್ತಿದೆ. ಮತ್ತು 2 ಹೆಕ್ಟೇರ್ಗಿಂತ ಜಾಸ್ತಿ ಇದ್ದು 5 ಹೆಕ್ಟೇರ್ಗಳ ಒಳಗೆ ಇರತಕ್ಕಂಥ ರೈತರಿಗೆ ಕೇಂದ್ರ ಸರ್ಕಾರದಿಂದ 27% ಸಹಾಯಧನ, ರಾಜ್ಯ ಸರ್ಕಾರದಿಂದ 18% ಸಹಾಯಧನ, ಒಟ್ಟಾರೆ 45% ಸಹಾಯಧನ ನೀಡಲಾಗ್ತಿದೆ. ಈ ಒಂದು ಸೌಲಭ್ಯವನ್ನು ಪಡಲಿಕ್ಕೆ ನಮ್ಮ ರೈತರು ಏನು ಮಾಡಬೇಕಂತಂದ್ರೆ, ಪ್ರತಿಯೊಬ್ಬ ರೈತರು ಅವರ ಜಮೀನಿನಲ್ಲಿ ನೀರಾವರಿ ಮೂಲವನ್ನು ಹೊಂದಿರುವಂಥ ರೈತರು ಇರಬೇಕು. ಅವ್ರಿಗಷ್ಟೇ ಈ ಸೌಲಭ್ಯವನ್ನು ಕೊಡಲಾಗ್ತದೆ ಮತ್ತು ಪ್ರತಿ 7 ವರ್ಷಕ್ಕೊಮ್ಮೆ ಈ ಸವಲತ್ತನ್ನು ನೀಡಲಾಗುತ್ತದೆ. ಒಂದ್ಸಲ ಅವರು ಈ ಸವಲತ್ತನ್ನು ಪಡ್ಕೊಂಡ್ರೆ ಮುಂದೆ 7 ವರ್ಷದವರೆಗೂ ಅವರು ಮತ್ತೆ ಈ ಸವಲತ್ತನ್ನು ಪಡ್ಕೊಳ್ಳಕ್ಕೆ ಕಾಯಬೇಕಾಗುತ್ತೆ. ಇದು ಕಾರ್ಯಕ್ರಮದಡಿ ನಮಗೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದಿಂದ ಅನುದಾನ ಯಾವ ರೀತಿ ಬರುತ್ತದೆ ಅಂದ್ರೆ, ಈಗ ಕೇಂದ್ರೀಯ ಅಂತರ್ಜಲ ಮಂಡಳಿ ಅಂತೇಳಿ ಅಂದ್ರೆ ಸೆಂಟ್ರಲ್ ಗ್ರೌಂಡ್ ವಾಟರ್ ಬೋರ್ಡ್ ಅಂತೇಳಿ ಅವರು ನಮ್ಮ ತಾಲೂಕುಗಳನ್ನು ಅಂತರ್ಜಲ ಮಟ್ಟದ ಆಧಾರದ ಮೇಲೆ ವರ್ಗೀಕರಣ ಮಾಡಿದರೆ ಅತಿ ಹೆಚ್ಚು ಅಂತರ್ಜಲ ಉಪಯೋಗಿಸಿರುವ ತಾಲೂಕುಗಳಂದ್ರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ತಾಲೂಕ, ಸಂದಿಗ್ಧತೆ ತಾಲೂಕುಗಳು ಅಂದರೆ ಕ್ರಿಟಿಕಲ್ ಸ್ಟೇಜಲ್ಲಿ ಇರತಕ್ಕಂಥ ತಾಲೂಕುಗಳು, ಅರೆ ಸಂದಿಗ್ಧತೆ ಅಂತಂದರೆ ಸೆಮಿ ಕ್ರಿಟಿಕಲ್ ಹಂತದಲ್ಲಿರ್ತಕ್ಕಂಥ ತಾಲೂಕುಗಳು, ಅದೇ ರೀತಿ ಸುರಕ್ಷತೆ ಮಟ್ಟದಲ್ಲಿರ್ತಕ್ಕಂಥ ತಾಲೂಕುಗಳು ಅಂತ ಅವರು ವರ್ಗೀಕರಣ ಮಾಡಿದರೆ ಓವರ್ ಎಕ್ಸ್ಪ್ಲಾಯ್ಟೆಡ್ ಬರ್ತದೆ, ಅಲ್ಲಿಗೆ ಹೆಚ್ಚಿನ ಒಂದು ಅನುದಾನ ನಮಗೆ ಈ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ರೈತರು ಸವಲತ್ತನ್ನು ಪಡೆಯಲು ಅವರು ಕಡ್ಡಾಯವಾಗಿ FID ಅಂತೇಳಿ ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ಬೇಕು. ಅವರಿಗೆ ಒಂದು FID ನಂಬರ್ ಇರುತ್ತೆ, ಐಡೆಂಟಿಫಿಕೇಶನ್ ನಂಬರು, ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್, ಇದರಲ್ಲಿ ಈ ಒಂದು ತಂತ್ರಾಂಶದಲ್ಲಿ ಅವರು ನೋಂದಣಿ ಮಾಡಿಕೊಂಡ್ರೆ ಅವರಿಗೆ FID ಬರುತ್ತೆ. ಆ FID ಆಧಾರದ ಮೇಲೆ ಅವರು KKISAN ಪೋರ್ಟಲ್ನಲ್ಲಿ ಅವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿರ್ತದೆ. ಇಲ್ಲದಿದ್ದರೆ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಮಾಡಿದರೆ ಅಲ್ಲೇ ಸಹ ಅರ್ಜಿ ಅವರು ಕೊಡಬಹುದಾಗಿರ್ತದೆ. ಅವರು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಅವರ ವೈಯಕ್ತಿಕ ವಿವರಗಳು ಒಳಗೊಂಡ ಒಂದು ನಮೂನೆಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಮೊಬೈಲ್ ಸಂಖ್ಯೆ, ಪಹಣಿ, ಆಧಾರ್ ಪ್ರತಿ, ಆಮೇಲೆ ಚೆಕ್ಬುಕ್ಕು ಪ್ರತಿ, ನೀರಿನ ಮೂಲದ ಪ್ರಮಾಣ ಪತ್ರ, ವೋಟರ್ ID ಮತ್ತು ಭಾವಚಿತ್ರ, ಬ್ಯಾಂಕ್ ಖಾತೆ ವಿವರ, ಕ್ಯಾಸ್ಟ್ ಸರ್ಟಿಫಿಕೇಟು, ಆಮೇಲೆ ಶಾಪ ಕಾಗದ ಒಂದು ಕೊಡಬೇಕಾಗುತ್ತೆ 100 ರೂಪಾಯಿದ್ದು. ರೈತರ ವಂತಿಕೆ ಏನು 90% ಸಹಾಯಧನ ಅವರಿಗೆ ಬರುತ್ತೆ, ಇನ್ನು 10% ರೈತರ ವಂತಿಕೆ ಪಾವತಿಸಬೇಕಾಗಿರ್ತದೆ. ಆ ಒಂದು ಪಾವತಿ ಮಾಡೋ ಬಗ್ಗೆ RTGS ಒಂದು ಸ್ಲಿಪ್ ಸಹ ಕೊಡಬೇಕಾಗುತ್ತೆ. ಈ ಎಲ್ಲ ಒಂದು ಅನುಷ್ಠಾನವನ್ನು ಗಮನಿಸಲು ನಮಗೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ ಇಂಪ್ಲಿಮೆಂಟೇಷನ್ ಕಮಿಟಿ ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಸಹ ಇರುತ್ತೆ. ಈ ಒಂದು ಯೋಜನೆಯನ್ನು ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಮತ್ತು ರೇಷ್ಮೆ ಇಲಾಖೆಯಿಂದ ಅನುಷ್ಠಾನಗೊಳಿಸಲಾಗ್ತಿದೆ. ಇನ್ನು ಎರಡನೇದಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಈ ಒಂದು ಕಾರ್ಯಕ್ರಮದಲ್ಲಿ ಗೊಂಚಲು ಕಿರು ಜಲಾನಯನ ಪ್ರದೇಶಗಳ ಇರುವ ಉಪ ಜಲಾನಯನ ಅಂದರೆ

0: ಸಾಮಾನ್ಯವಾಗಿ 5,000 ಹೆಕ್ಟೇರ್ ಭೂಜಲ ಘಟಕಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ದಿಬ್ಬದಿಂದ ಕಣಿವೆವರೆಗೆ ಉಪಚಾರಗೊಳಿಸುವ ತತ್ವದ ಆಧಾರದ ಮೇಲೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನೆಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಉತ್ತಮವಾಗಿ ನಿರ್ವಹಿಸಿ ಕೃಷಿ ಭೂಮಿಯ ಫಲವತ್ತತೆ ಹಾಗೂ ಅದರ ಉತ್ಪನ್ನ ಶಕ್ತಿಯನ್ನು ಹೆಚ್ಚಿಸುವುದು, ವ್ಯವಸಾಯಕ್ಕೆ ಯೋಗ್ಯವಲ್ಲದ ಭೂಮಿಯನ್ನು ಕೃಷಿ ಯೋಗ್ಯ ಭೂಮಿಯನ್ನಾಗಿ ಪರಿವರ್ತಿಸುವುದು, ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಮಾಡಲು ಸ್ಥಳೀಯ ಸಮುದಾಯ ಸಂಘಟನೆಗಳ ಸಾಮರ್ಥ್ಯವನ್ನು ಹೆಚ್ಚಿಸುವುದು, ಜಲಾನಯನ ಪ್ರದೇಶದಲ್ಲಿ ವಾಸಿಸುತ್ತಿರುವ ಜೀವನ ಮಟ್ಟ ಸುಧಾರಣೆಗೊಳಿಸುವುದರಿಂದ ದುರ್ಬಲ ವರ್ಗದ ಜನರ ಕೌಶಲ್ಯವನ್ನು ಹೆಚ್ಚಿಸಿ ಅವರಿಗೆ ಉದ್ಯೋಗಾವಕಾಶಗಳನ್ನು ಒದಗಿಸುವುದು. ಈ ಕಾರ್ಯಕ್ರಮದಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಶೇಕಡ 60 ಮತ್ತು 40 ಅನುಪಾತದಲ್ಲಿ ವಿವಿಧ ಚಟುವಟಿಕೆಗಳ ಅನುಷ್ಠಾನಕ್ಕಾಗಿ ಅನುದಾನವನ್ನು ಬಿಡುಗಡೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಡಿ ಅಭಿವೃದ್ಧಿಗಾಗಿ ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳನ್ನು ಒಳಗೊಂಡ ತಾಲೂಕು ಸಮತಟ್ಟಾದ ಅಥವಾ ಪ್ಲೇನ್ ಏರಿಯಾದಲ್ಲಿ ಬರ್ತಿದ್ರೆ ಅಂತಹ ತಾಲೂಕುಗಳಿಗೆ ರೂ 22,000 ಪರ್ ಹೆಕ್ಟೇರ್ ಮೊತ್ತವನ್ನು ಮತ್ತು ಆಯ್ಕೆ ಮಾಡಲಾದ ಉಪಜಲಾನಯನ ಪ್ರದೇಶಗಳು ಒಳಗೊಂಡ ತಾಲೂಕು ಗುಡ್ಡಗಾಡ ಪ್ರದೇಶದಲ್ಲಿ ಅಂದರೆ ಹಿಲ್ಲಿ ಏರಿಯಾದಲ್ಲಿ ಬರ್ತಿದ್ರೆ ಅಂತಹ ಪ್ರದೇಶಕ್ಕೆ ರೂ 28,000 ಪರ್ ಹೆಕ್ಟರ್ಗಳಂತೆ ಮೊತ್ತವನ್ನು ಅಭಿವೃದ್ಧಿಗಾಗಿ ನಿಗದಿಪಡಿಸಲಾಗಿದೆ. ಈ ಯೋಜನೆ ಅವಧಿ 5 ವರ್ಷಗಳಿಗೆ ನಿಗದಿಪಡಿಸಲಾಗಿರುತ್ತದೆ. ಪೂರ್ವ ಸಿದ್ಧತೆ ಹಂತ, ಜಲಾನಯನ ಕಾಮಗಾರಿಗಳ ಹಂತ ಹಾಗೂ ಕ್ರೋಢೀಕರಣ ಮತ್ತು ಹಿಂಪಡೆಯುವ ಹಂತಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮದಡಿಯಲ್ಲಿ ಈ ಕಾರ್ಯಕ್ರಮದ ಮುಖ್ಯ ಚಟುವಟಿಕೆಗಳ ಬಗ್ಗೆ ನೋಡೋದಾದರೆ ಪ್ರವೇಶ ದ್ವಾರ ಚಟುವಟಿಕೆಗಳು ಅಂತೇಳಿ ಮಾಡ್ತೀವಿ. DPR ತಯಾರಿಕೆ ಮಾಡೋದೊಂದು ಘಟಕ ಇರುತ್ತದೆ. ಸಾಂಸ್ಥಿಕ ಮತ್ತು ಸಾಮರ್ಥ್ಯ ಬಲವರ್ಧನೆ, ನಿರ್ವಹಣಾ ವೆಚ್ಚ, ಉಸ್ತುವಾರಿ ಮತ್ತು ಮೌಲ್ಯಮಾಪನ, ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ಮಣ್ಣು ಮತ್ತು ನೀರು ಸಂರಕ್ಷಣಾ ಕಾಮಗಾರಿಗಳನ್ನು ಕೈಗೊಳ್ತೀವಿ. ಆಮೇಲೆ ನಂತರ ಕೃಷಿ ಅರಣ್ಯ, ಉಷ್ಕಿ ತೋಟಗಾರಿಕೆ, ಮೇವು ಅಭಿವೃದ್ಧಿ ಇತ್ಯಾದಿ ಚಟುವಟಿಕೆಗಳನ್ನು ಅನುಷ್ಠಾನ ಮಾಡುವುದು. ಇದಲ್ಲದೆ ಉತ್ಪಾದನಾ ಚಟುವಟಿಕೆಗಳು, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ ಮತ್ತು ಆಡಳಿತ ಯೋಜನೆಯ ಕೊನೆಯಲ್ಲಿ ಕ್ರೋಢೀಕರಣ ಹಾಗೂ ಹಿಂಪಡೆಯುವಿಕೆ ಹಂತವಾಗಿರುತ್ತದೆ. ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೆ ಶೇಕಡಾವಾರು ಅನುದಾನವನ್ನು ನಿಗದಿಪಡಿಸಲಾಗುತ್ತದೆ. ಇದಲ್ಲದೆ ಕೊನೆಯದಾಗಿ ಈ ಒಂದು ಜಲಾನಯನ ಅಭಿವೃದ್ಧಿ ಸಂಬಂಧಪಟ್ಟಂತೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಇತರೆ ಉಪಚಾರಗಳು ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಈ ಮುಂಚೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ. ಆದರೆ ಈ ಒಂದು ಕಾರ್ಯಕ್ರಮದಡಿ ನಾವು ಪೂರ್ಣ ಆ ತಾಲೂಕಿನಲ್ಲಿ ಈ ಒಂದು ಕಾರ್ಯಚಟುವಟಿಕೆಗಳನ್ನು ಅನುಷ್ಠಾನ ಮಾಡಬಹುದಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಅಂತರ್ಜಲ ಸಂರಕ್ಷಣೆ, ನೀರಿನ ಸಮರ್ಪಕ ಬಳಕೆ ಮಾಡುವುದರ ಮೂಲಕ ರೈತರ ಆದಾಯ ಹೆಚ್ಚಳ ಮಾಡುವುದು ಉದ್ದೇಶ ಆಗಿರುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡ ನಿರ್ಮಾಣ ಮಾಡಬಹುದಾಗುತ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 75,000 ರೂಪಾಯಿ ಪ್ಲೇನ್ ಏರಿಯಾಗಳಿಗೆ, 90,000 ಗುಡ್ಡಗಾಡು ಪ್ರದೇಶಗಳಿಗೆ ಒಂದು ನಿಗದಿಪಡಿಸಲಾಗುತ್ತದೆ. ಅದೇ ರೀತಿ ಟ್ಯೂಬ್ವೆಲ್ ಅಥವಾ ಬೋರ್ವೆಲ್ಗಳನ್ನು ಸಹ ನಾವು ನಿರ್ಮಾಣ ಮಾಡಬಹುದಾಗುತ್ತದೆ. ಇದಕ್ಕೆ ಶೇಕಡ 50% ಅಥವಾ ಗರಿಷ್ಠ 25,000 ದರ ನಿಗದಿಪಡಿಸಲಾಗುತ್ತದೆ. ಮತ್ತು ಟ್ಯಾಂಕ್ಗಳನ್ನು ಪುನಶ್ಚೇತನ ಮಾಡುವುದು, ಇದಕ್ಕೆ ಗರಿಷ್ಠ ಮಿತಿ 15,000 ಇರುತ್ತದೆ. ಆಮೇಲೆ ಬತ್ತಿದ ಕೊಳವೆ ಬಾವಿಗಳ ಪುನಶ್ಚೇತನಗೊಳಿಸುವುದು, ರೀಚಾರ್ಜ್ ಆಫ್ ಡಿಫಂಕ್ ಬೋರ್ವೆಲ್ ಅಂತೇಳಿ, ಇದಕ್ಕೆ 5,000 ಒಂದು ಯೂನಿಟ್ ಕಾಸ್ಟ್ ಇರ್ತದೆ. ಆಮೇಲೆ ವಾಟರ್ ಲಿಫ್ಟಿಂಗ್ ಡಿವೈಸ್ ಅಂತೇಳಿ, ನೀರೆತ್ತುವ ಯಂತ್ರಗಳ ಸಾಧನ, ಇವಕ್ಕೆ 15,000 ಗರಿಷ್ಠ ಮೊತ್ತದ ಒಂದು ನಿಗದಿ ಮಾಡಲಾಗಿರ್ತದೆ. ಇದಲ್ಲದೆ ನೀರು ಸರಬರಾಜು ಪೈಪ್ PVC ಪೈಪ್ಗಳನ್ನು ವಿತರಣೆ ಮಾಡುವ ಒಂದು ಕಾರ್ಯಕ್ರಮ ಇರ್ತದೆ. 1 ಹೆಕ್ಟೇರ್ಗೆ 10,000 ಗರಿಷ್ಠ ಮಿತಿ ಇರ್ತದೆ. ಇದಲ್ಲದೆ ಪೆಟ್ರೋಲ್ ನೀರಾವರಿ ಪಂಪ್ಗಳು ಸಹ ಒಂದು ವಿತರಣೆ ಮಾಡುವ ಚಟುವಟಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ನಮ್ಮ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಅಡಿ ಅನುಷ್ಠಾನಗೊಳಿಸಲಾಗುತ್ತಿದೆ.
1: ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ PMKSY ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಉಪ ಕೃಷಿ ನಿರ್ದೇಶಕರಾದ ಶ್ರೀ ವಾಮದೇವ ಕೊಳ್ಳಿ ಇವರಿಂದ ಮಾಹಿತಿ ಕೇಳಿದಿರಿ. ಇದಾಗಿತ್ತು ಇಂದಿನ ಪ್ರಗತಿ ಪಥ ಕಾರ್ಯಕ್ರಮ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಆಕಾಶವಾಣಿ, ಸಮಯ 1:10 ಆಗಲಿದೆ. ಇನ್ನು ಮುಂದೆ ಕೇಳಿ ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು.
3: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು: ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್, ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೊ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. FIH ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಸ್ಪೇನ್ ಮುಖಾಮುಖಿ. ವಾರ್ತೆಗಳ ವಿವರ: ದೇಶದ ಯುವಜನತೆಯನ್ನು ಮಾದಕ ವಸ್ತುಗಳ ದುಷ್ಟಚಟದಿಂದ ಮುಕ್ತಗೊಳಿಸಿ ಅವರ ಉಜ್ವಲ ಭವಿಷ್ಯಕ್ಕಾಗಿ

0: ಎಲ್ಲರೂ ಒಟ್ಟಾಗಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಎಂಬ ದೃಢ ಸಂಕಲ್ಪ ಕೈಗೊಳ್ಳಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶವಾಸಿಗಳಿಗೆ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನ 137ನೇ ಆವೃತ್ತಿಯಲ್ಲಿ ಇಂದು ಸಮಸ್ತ ಭಾರತೀಯರನ್ನುದ್ದೇಶಿಸಿ ಮಾತನಾಡಿದ ಅವರು, ಮದ್ಯಪಾನ ಅಥವಾ ಮಾದಕ ವಸ್ತುಗಳ ವ್ಯಸನ ಕೇವಲ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡದೆ ಇಡೀ ಕುಟುಂಬ ಮತ್ತು ಸಮಾಜದ ಮೇಲೆ ತೀವ್ರ ದುಷ್ಪರಿಣಾಮ ಬೀರುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಮಾದಕ ವಸ್ತುಗಳ ವಿರುದ್ದ ಸಮಾಜದಲ್ಲಿ ಜಾಗೃತಿ ಮೂಡಿಸಲು ನಮ್ಮ ಯುವ ಸಂಗೀತಗಾರರು, ವಿದ್ಯಾರ್ಥಿಗಳು, ನಾಟಕ ತಂಡಗಳು ಮತ್ತು ಗಣನೀಯ ಕೊಡುಗೆ ನೀಡುವ ವಿಷಯ ರಚನಾಕಾರರು ವಿವಿಧ ಭಾಷೆಗಳಲ್ಲಿ ಉತ್ತಮ ಹಾಡುಗಳನ್ನು, ಸಣ್ಣ ನಾಟಕಗಳನ್ನು ಹಾಗೂ ಜಾಗೃತಿ ಘೋಷಣೆಗಳನ್ನು ರಚಿಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಈ ಸಂಚಿಕೆಯಲ್ಲಿ ಪ್ರಧಾನಿಯವರು ಮುಂಬೈನಲ್ಲಿ ನೆಲೆಸಿರುವ ಕೃಷ್ಣ ಶೇಷಾದ್ರಿ ಅವರೊಂದಿಗೆ ದೂರವಾಣಿ ಮೂಲಕ ಸಂವಾದ ನಡೆಸಿದರು. ಕೃಷ್ಣ ಅವರು ಭಾರತೀಯ ಇತಿಹಾಸವನ್ನು ಆಸಕ್ತಿದಾಯಕವಾಗಿ ತಿಳಿಸಲು www.bharatrajya.com ಎಂಬ ಜಾಲತಾಣ ರೂಪಿಸಿದ್ದು, ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೋಟ ವಂಶ ಹಾಗೂ ಕನಿಷ್ಠ 600 ವರ್ಷಗಳ ಕಾಲ ತಮ್ಮ ಸಂಸ್ಕೃತಿಯನ್ನು ಸಂರಕ್ಷಿಸಿದ ಅಸ್ಸಾಂನ ಅಹೋಂ ರಾಜವಂಶಗಳಂತಹ ಮಹಾನ್ ಸಾಮ್ರಾಜ್ಯಗಳ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ. ಈ ಕುರಿತು ಪ್ರಧಾನಿ ಶ್ಲಾಘನೆ ವ್ಯಕ್ತಪಡಿಸಿದರು. ಆಗಸ್ಟ್ ತಿಂಗಳಿನಲ್ಲಿ ದೇಶಭಕ್ತಿಯ ಭಾವ ಮೂಡಿಸಿದ ಕ್ಷಣಗಳನ್ನು ಸ್ಮರಿಸಿದ ಪ್ರಧಾನಿ, ರಾಷ್ಟೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವ, ವಿಭಜನೆಯ ಭೀಕರತೆಯ ನೆನಪಿನ ದಿನ, ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ರಾಷ್ಟೀಯ ಬಾಹ್ಯಾಕಾಶ ದಿನಗಳ ಮಹತ್ವವನ್ನು ವಿವರಿಸಿದರು. ಹರ್ ಘರ್ ತಿರಂಗಾ ಅಭಿಯಾನದಡಿಯಲ್ಲಿ 8 ಕೋಟಿಗೂ ಹೆಚ್ಚು ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ ಎಂದರು. ಇದೇ ವೇಳೆ ಅವರು ರಾಷ್ಟ್ರಗೀತೆ ಒಂದೇ ಮಾತರಂಗೆ 150 ವರ್ಷ ಪೂರೈಸಿರುವುದನ್ನು ಹೆಮ್ಮೆಯಿಂದ ಹಂಚಿಕೊಂಡರು. ಬೀದಿ ಬದಿ ವ್ಯಾಪಾರ ಮಾಡುವ ಲಕ್ಷಾಂತರ ಮಹಿಳೆಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ನೂತನ ಶಕ್ತಿ ದೊರೆಯುತ್ತಿದ್ದು, ಈ ಯೋಜನೆಯ ಫಲಾನುಭವಿಗಳಲ್ಲಿ ಶೇಕಡ 46%, ಅಂದರೆ ಸರಿಸುಮಾರು 35 ಲಕ್ಷ ಮಹಿಳೆಯರೇ ಇದ್ದಾರೆ ಎಂದು ತಿಳಿಸಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಪ್ರೇರಣಾದಾಯಕ ಉದಾಹರಣೆಯನ್ನು ನೀಡಿದ ಪ್ರಧಾನಿ, ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಹಾಗೂ ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಉದ್ಯೋಗ ಪ್ರಾರಂಭಿಸಿದ್ದರು. ಪಿಎಂ ಸ್ವನಿಧಿ ಯೋಜನೆಯಿಂದ ಲಭಿಸಿದ ಆರ್ಥಿಕ ನೆರವಿನಿಂದ ಅವರು ತಮ್ಮ ತಳ್ಳುವ ಗಾಡಿಯನ್ನು ನವೀಕರಿಸಿ ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಖರೀದಿಸಿ ನೂತನ ತಿಂಡಿಗಳ ಮಾರಾಟ ಆರಂಭಿಸಿದರು. ಇದರಿಂದ ಅವರ ಆದಾಯ ಹೆಚ್ಚಾಗಿ ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸಿಸಿದರು.
1: ಬೆಂಗಳೂರು ಟಿಎಸ್ ನಿಂಗಮ್ಮಾಜಿ ಕಿ ಮಿಸಾಲ್ ಭಿ ಬಹುತ್ ಪ್ರೇರಕ್ ಹೈ. ನಿಂಗಮ್ಮಾಜಿ ಔರ್ ಉನ್ಕೆ ಪತಿ ನೆ ಮಿಲ್ಕರ್ ಇಡ್ಲಿ, ಡೋಸಾ ಔರ್ ಸಾಂಬಾರ್ ಬೇಚನೆ ಕಾ ಛೋಟಾ ಸಾ ಕಾಮ್ ಶುರು ಕಿಯಾ. ಕಾಮ್ ಚಲ್ ಪಡಾ, ಲೇಕಿನ್ ಇಸೆ ಆಗೆ ಬಢಾನೆ ಕೆ ಲಿಯೆ ಪೂಂಜಿ ಕಿ ಜರೂರತ್ ಥಿ. ನಿಂಗಮ್ಮಾಜಿ ಕೋ ಭಿ ಪಿಎಂ ಸ್ವನಿಧಿ ಸೆ ಸಹಯೋಗ ಮಿಲಾ. ಉನ್ಹೋನೆ ಅಪ್ನಿ ಕಾರ್ಟ್ ಬೆಹತರ್ ಕಿ, ಸಾಮಾನ್ ಥೋಕ್ ಮೆ ಖರೀದ್ನಾ ಶುರು ಕಿಯಾ ಔರ್ ಮೆನು ಮೆ ಭಿ ಕೈ ನಯಿ ಚೀಜೆ ಜೋಡಿ. ಗ್ರಾಹಕ್ ಬಡೆ, ಕಮಾಯಿ ಬಢಿ ಔರ್ ಪರಿವಾರ ಕಿ ಆರ್ಥಿಕ ಸ್ಥಿತಿ ಬೆಹತರ್ ಹುಯಿ. ಆಜ್ ವೋ ಅಪ್ನೆ 3 ಬಚ್ಚೋ ಕೋ ಬೆಹತರ್ ಎಜುಕೇಶನ್ ದೇನೆ ಮೆ ಸಕ್ಷಮ ಹುಯಿ ಹೈ.
0: ಉತ್ತರ ಪ್ರದೇಶದ ರಾಂಪುರದ ಪಟವಾಯಿ ಗ್ರಾಮದ ಆಕಾಶ್ ಮತ್ತು ರೋಹನ್ ಎಂಬ ಇಬ್ಬರು ಯುವಕರು ಆರಂಭಿಸಿದ ಕ್ಲೀನ್ಅಪ್ ಪಟವಾಯಿ ತಂಡವು 4 ಗಂಗಾಘಾಟಗಳನ್ನು ಸ್ವಚ್ಛಗೊಳಿಸಿರುವ ಕುರಿತು ಪ್ರಧಾನಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಗೂ ಶ್ರೀ ಅಮರನಾಥ ಯಾತ್ರೆಯ ವೇಳೆ ಕೈಗೊಂಡ ಸ್ವಚ್ಛತಾ ಕ್ರಮ ಮತ್ತು ಯಾತ್ರಿಕರ ಸ್ವಚ್ಛತಾ ಸಂಕಲ್ಪ ಕುರಿತು ಪ್ರಸ್ತಾಪಿಸಿದರು. ಕೃಷಿ ಕ್ಷೇತ್ರದ ಸಾಧನೆಯಾಗಿ ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ರೈತ ಕುಟುಂಬದ ವೇಸಾಲು ಪುರೋ ಹಾಗೂ ಒಡಿಶಾದ ದೇವರಿಗಡದ ದೋಡೋ ಕುಸುಮ್ ಗ್ರಾಮದ ಮೈಥಿಲಿ ಭುಯೆ ಸಾಧನೆಗಳನ್ನು ಶ್ಲಾಘಿಸಿದರು. ಕರ್ನಾಟಕದ ಕೃಷಿ ಕ್ಷೇತ್ರದ ವಿನೂತನ ಹೆಜ್ಜೆಯನ್ನು ಪ್ರಧಾನಿಯವರು ಪ್ರಮುಖವಾಗಿ ಪ್ರಸ್ತಾಪಿಸಿದರು. ಇತ್ತೀಚೆಗೆ ಅವಕಾಡೋ ಅಂದರೆ ಬೆಣ್ಣೆಹಣ್ಣಿನ ಬೇಡಿಕೆ ತೀವ್ರವಾಗಿದ್ದು, ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ಉನ್ನತ ಮಾರುಕಟ್ಟೆಗೆ ಇದು ಮೊದಲ ಆಯ್ಕೆಯಾಗಿದೆ ಎಂದರು. ಕರ್ನಾಟಕದ ಚಿಕ್ಕಮಗಳೂರಿನ ಕೆಲವು ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯದಲ್ಲೇ ಅವಕಾಡೋ ಗಿಡ ನೆಟ್ಟು ಯಶಸ್ವಿಯಾಗಿದ್ದಾರೆ ಎಂದು ಪ್ರಧಾನಿ ಹೇಳಿದರು. ಇದೇ ವೇಳೆ ಆಂಧ್ರಪ್ರದೇಶದ ಕಡಪದ ವರದರಾಜು, ತಮಿಳುನಾಡಿನ ಕೊಡೈಕೆನಾಲ್ನ ಚಂದ್ರಶೇಖರನ್ ಅವರ ಯಶಸ್ಸನ್ನು ಪ್ರಧಾನಿ ಪ್ರಸ್ತಾಪಿಸಿದರು. ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದ ಗೌತಮ್ ಬುದ್ಧ ವಿಶ್ವವಿದ್ಯಾನಿಲಯದಲ್ಲಿ ರಾಷ್ಟೀಯ ಬಾಹ್ಯಾಕಾಶ ದಿನದಂದು ಮಿಷನ್ ಶಕ್ತಿಸ್ಯಾಟ್ 2ನೇ ಹಂತಕ್ಕೆ ಚಾಲನೆ ಸಿಕ್ಕಿದ್ದು, 108 ದೇಶಗಳ 12,000 ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದ್ದರು.

0: ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ತಾಷ್ಕೆಂಟ್ನಲ್ಲಿ ಉಜ್ಬೇಕಿಸ್ತಾನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಅವರೊಂದಿಗೆ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಪಾಲ್ಗೊಂಡಿದ್ದಾರೆ. ಸಭೆಯಲ್ಲಿ ಉಭಯ ನಾಯಕರು ವ್ಯಾಪಾರ ಮತ್ತು ಹೂಡಿಕೆ, ರಕ್ಷಣೆ, ಡಿಜಿಟಲ್ ಸಂಪರ್ಕ, ಇಂಧನ, ಶಿಕ್ಷಣ ಹಾಗೂ ಸಾರ್ವಜನಿಕ ಸಂಪರ್ಕ ಕ್ಷೇತ್ರಗಳಲ್ಲಿ ಎರಡೂ ದೇಶಗಳ ನಡುವಿನ ಸಹಕಾರ ಮತ್ತು ಪ್ರಗತಿಯನ್ನು ಸಮಗ್ರವಾಗಿ ಪರಾಮರ್ಶಿಸುತ್ತಿದ್ದಾರೆ. ಇದಕ್ಕೂ ಮುನ್ನ ತಾಷ್ಕೆಂಟ್ಗೆ ಆಗಮಿಸಿದ ಪ್ರಧಾನಿಯವರು ಉಜ್ಬೇಕಿಸ್ತಾನ್ನ ಯೋಗ ಫೆಡರೇಷನ್ ಆಯೋಜಿಸಿದ್ದ ವಿಶೇಷ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಮಧ್ಯ ನೇಪಾಳದಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹದಲ್ಲಿ ಮೃತಪಟ್ಟವರ ಸಂಖ್ಯೆ ಇಂದು 734ಕ್ಕೆ ಏರಿಕೆಯಾಗಿದೆ. ಇನ್ನಷ್ಟು ಮೃತದೇಹಗಳು ಪತ್ತೆಯಾಗುತ್ತಿದ್ದು ಸುಮಾರು 2,500 ಮಂದಿ ಇನ್ನೂ ನಾಪತ್ತೆಯಾಗಿದ್ದಾರೆ. ದುರಂತ ಸಂಭವಿಸಿದ 5ನೇ ದಿನವೂ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಸಂತ್ರಸ್ತರಾದವರ ಪತ್ತೆ ಹಾಗೂ ಸಿಲುಕಿರುವವರ ರಕ್ಷಣೆಗೆ ಕಾರ್ಯಾಚರಣೆ ನಡೆಸಲಾಗುತ್ತಿದೆ. ಇದುವರೆಗೆ ಪ್ರವಾಹ ಪೀಡಿತ ಜಿಲ್ಲೆಗಳಿಂದ 227 ವಿದೇಶಿಯರು ಸೇರಿದಂತೆ 8,186 ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲಾಗಿದೆ. ಇದೇ ವೇಳೆ ಭೋಟೆಕೋಶಿ ನದಿಯಲ್ಲಿ ನೀರಿನ ಹರಿವು ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ನೇಪಾಳ ಸರ್ಕಾರ ಹೊಸ ಪ್ರವಾಹ ಎಚ್ಚರಿಕೆ ನೀಡಿದೆ. ಹಠಾತ್ ಪ್ರವಾಹ ಪೀಡಿತ ನೇಪಾಳದಲ್ಲಿ ಭಾರತವು ನಿರಂತರವಾಗಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಗೆ ನೆರವು ಮುಂದುವರೆಸಿದೆ. ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ 2026 ಫೈನಲ್ ಪಂದ್ಯಕ್ಕೆ ವೇದಿಕೆ ಸಜ್ಜಾಗಿದ್ದು, ಬೆಲ್ಜಿಯಂನಲ್ಲಿ ಇಂದು ಪ್ರಶಸ್ತಿ ಹಣಾಹಣಿಯಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. 2023 ಗೆದ್ದ ಪ್ರಶಸ್ತಿಯನ್ನು ಉಳಿಸಿಕೊಳ್ಳುವ ಜೊತೆಗೆ ದಾಖಲೆಯ 4ನೇ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ಗುರಿಯೊಂದಿಗೆ ಜರ್ಮನಿ ಕಣಕ್ಕಿಳಿಯಲಿದೆ. ಇದೇ ವೇಳೆ ಸ್ಪೇನ್ ತನ್ನ ಚೊಚ್ಚಲ ಹಾಕಿ ವಿಶ್ವಕಪ್ ಪ್ರಶಸ್ತಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ. ದುಬೈ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಟಿ20 ಮಹಿಳಾ ಏಷ್ಯಾ ಕಪ್ ಕ್ರಿಕೆಟ್ ಟೂರ್ನಿಯ ತನ್ನ ಮೊದಲ ಪಂದ್ಯದಲ್ಲಿ ಭಾರತದ ಮಹಿಳಾ ತಂಡ ಥಾಯ್ಲೆಂಡ್ ವಿರುದ್ದ ಅಭಿಯಾನ ಆರಂಭಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30ಕ್ಕೆ ಆರಂಭವಾಗಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾದಕ ದ್ರವ್ಯ ಮುಕ್ತ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಮನ್ ಕಿ ಬಾತ್ ಬೆಂಗಳೂರಿನ ಪಿಎಂ ಸ್ವನಿಧಿ ಫಲಾನುಭವಿ ಮತ್ತು ಚಿಕ್ಕಮಗಳೂರಿನ ಅವಕಾಡೋ ಕೃಷಿ ಬಗ್ಗೆ ಪ್ರಧಾನಮಂತ್ರಿ ಶ್ಲಾಘನೆ. ಉಜ್ಬೇಕಿಸ್ತಾನ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ, ವಿವಿಧ ವಲಯಗಳ ಸಹಕಾರ ಬಲವರ್ಧನೆಗೆ ಒತ್ತು. ನೇಪಾಳ ಪ್ರವಾಹ, ಮೃತರ ಸಂಖ್ಯೆ 734ಕ್ಕೆ ಏರಿಕೆ. ಹಾಗೂ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ನಲ್ಲಿ ಇಂದು ಜರ್ಮನಿ ಮತ್ತು ಸ್ಪೇನ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಇದೇ ಅಪರಾಹ್ನ 2:30ಕ್ಕೆ.

ರೇಡಿಯೋ ಪ್ರಸಾರದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ವೇಳೆ 1:28 ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿಯನ್ನು ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ

0: ಮೂರು ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ ಮೂರು ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 150-500 ರೂಪಾಯಿಗೂ ಮನೆಯವರನ್ನ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
1: ಆಕಾಶವಾಣಿ ಮಡಿಕೇರಿ. ಆಲಿಸಿ ರೂಪಕ ಮಂಜನೇರಿದ ವಾಣಿ.

0: ಎಷ್ಟು ಆಶ್ಚರ್ಯ ಅಲ್ಲವಾ? ನನಗೆ ಇನ್ನೂ ನೆನಪು ಹಸಿ ಹಸಿರಾಗಿದೆ. ಆವತ್ತು ಮಡಿಕೇರಿಯ ಮೇಲೆ ಮಂಜು ಕಣ್ಣು ಮುಚ್ಚಾಲೆ ಆಡುತ್ತಿತ್ತು. ಹಿಂದೆಯೇ ಮೋಡ ಉಯ್ಯಾಲೆ ಏರಿತ್ತು. ಆಗಾಗ ಚಿಮು ಚಿಮು ಮಳೆ ಜರಡಿಯಾಡುತ್ತಿತ್ತು.
1: ಹೌದು, ಇದರ ನಡುವೆಯೇ ಅಲ್ಲವೇ ಬಿಸಿಲ ಕೋಲು ಮುಗುಳು ಒಡೆದಂತೆ ಲವಲವಿಸಿ ಮೂಡಿ ಬಂದದ್ದು ಆ ಧ್ವನಿ ತರಂಗ.
2: ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ನಮ್ಮ ನಿಲಯದ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.
1: ಅಲ್ಲಿಂದ ಮೊದಲಾಯಿತು ನಮ್ಮ ಮಡಿಕೇರಿ ಕೇಂದ್ರದ ಪ್ರಸಾರ ಕಾರ್ಯ.
0: ಕೊಡವನಾಡಿನ ಸಂಸ್ಕೃತಿ, ಕಲೆ, ಸಾಹಿತ್ಯಕ್ಕೆ ಧ್ವನಿಯಾಗಬೇಕು. ನಾಡು ನುಡಿಗೆ ಕನ್ನಡಿಯಾಗಬೇಕು. ಇಲ್ಲಿನ ಕೃಷಿ ಚಟುವಟಿಕೆಗಳಿಗೆ ಚೋದಕವಾಗಬೇಕು. ನಾಡವರ ಶ್ರೋತೃಗಳ ಆಸಕ್ತಿಗೆ, ಶಿಕ್ಷಣಕ್ಕೆ, ಹಾಗೆಯೇ ಮನೋರಂಜನೆಗೆ ಪೂರಕ ಆಗಬೇಕು ಎಂಬ ಅಭಿಪ್ಸೆಯನ್ನು ಹೊತ್ತು ಅರಳಿತು ಮಡಿಕೇರಿ ನಿಲಯ.

ಪಂಜೆ ಮಂಗೇಶ್ರಾಯರ ಧ್ವನಿ ಕಲ್ಪನಾ ಕುಸುರಿಯನ್ನು ಮುಗಿಲಿಗೆ ಚುಮ್ಮಿ ಕೇಳುವ ಕಿವಿಗಳಲ್ಲಿ ಸುರ ಮೋಹಕ ಚಿತ್ರ ಕೆತ್ತಿತು. ಎಂಥ ಸುಂದರ ನಾಡು ನಮ್ಮ ಕೊಡವರ ಬೀಡು ಎನಿಸಿತು. ಧನ್ಯತೆಗೆ ಗರಿಕಟ್ಟಿತು.

0: ಕರ್ನಾಟಕದ ಕಾಶ್ಮೀರ, ಭಾರತದ ಸ್ಕಾಟ್ಲ್ಯಾಂಡ್ ಎಂದೇ ಖ್ಯಾತಿವೆತ್ತ ಈ ನಾಡು ವೀರರ ಗಂಡು ಮೆಟ್ಟಿನ ಭೂಮಿ.
1: ತಾಯ್ನಾಡಿಗಾಗಿ ಹಿಡಿಯೋ ಕೈಲಿ ಖಡ್ಗ, ಖಡ್ಗ.
0: ಇದು ಮಡಿಕೇರಿ. ಶತಮಾನದಿಂದಲೂ ಮನೆ ಮನೆಗಳಲ್ಲಿ ವೀರಗಾಥೆಗಳು ಇಲ್ಲಿವೆ. ಇಂದು ರಾಷ್ಟ್ರದ ಸೇನಾಪಡೆಗಳಲ್ಲಿ ಇಲ್ಲಿನ ವೀರರಿದ್ದಾರೆ. ಸ್ವತಂತ್ರ ಭಾರತದ ಸೇನಾ ನಾಯಕ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ ಈ ಮಣ್ಣಿನ ಕಲಿಗಳೇ. ಕಳೆದ ಕಾರ್ಗಿಲ್ನಲ್ಲಿ ಮೇಜರ್ ಮುತ್ತಣ್ಣ, ಗಣೇಶ, ಸಿಂಗೂರು ಮೇದಪ್ಪ ಮೊದಲಾದ ವೀರರು ನಾಡಿನ ಗಡಿಯ ಉಳಿವಿಗೆ ತಮ್ಮ ತನು ತೆತ್ತು ಅಮರರಾದ್ದು ಈ ನಾಡವರ ಧಮನಿ ಧಮನಿಯಲ್ಲಿ ಈಗಲೂ ಸ್ಫೂರ್ತಿಯ ಸೆಲೆ.
2: ಭೂಮಿ ಆಕಾಶವನ್ನು ಸೀಳಿದ ಕೆಚ್ಚೆದೆಯ ಬಂಟರವರು, ಭಾರತ ಮಾತೆಗೆ ನೆತ್ತರಿನ ಕೋಡಿ ಹರಿಸಿದವರು, ನಗು ನಗುತ್ತಲೇ ನಮ್ಮಿಂದ ದೂರವಾದವರು, ಒಬ್ಬರೇ ಇಬ್ಬರೇ.
0: ಹಿಂದೊಮ್ಮೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪನವರು ನಮ್ಮೊಂದಿಗೆ ಮಾತನಾಡಿದ್ದನ್ನು ನಮ್ಮ ನಿಲಯ ದಾಖಲಿಸಿರುವುದು ಹೀಗೆ.
3: ನಾನು ಕೊಡಗ, ನಾನು ಸೈನಿಕ, ನಾನು ಮಾದವರ ಮಗ. ಮೂರನೇ ಮಗಿರಿ ನಿಮ್ಮ ಹೆಂಗಸರು, ಬಹಳ ಕೊಟ್ಟವರು. ದೇಶ ಮಾಜಿ ಸಿಪಾಯಿ, ಇಂಗ್ಲಿಷ್ ಎಕ್ಸ್ಪ್ರೆಸ್ ಮ್ಯಾನ್, ಯೂತ್ ಯುವಕರು, ಪೀಪಲ್ ಮಾಮೂಲಿ ಜನರು, ಇವರು ಮೂರು ಸೇವೆ ಮಾಡಬೇಕು ಅಂತ ಅದನ್ನ ಮಾಡ್ತೀನಿ. ಈಗ ನನಗೇನು ಬೇಡ, ನಾನು ಪಾಲಿಟಿಷಿಯನ್ ಇಲ್ಲ, ನಾನು ಈಗ ವಿ ಐ ಪಿ ಅಲ್ಲ, ವಿ ಒ ಪಿ, ವೆರಿ ಆರ್ಡಿನರಿ ಪರ್ಸನ್. ಆದ್ರೆ ನಾನು ಖುಷಿ ಪ್ರಕಾರ ನಾನು ಕೆಲಸ ಮಾಡ್ತೀನಿ. ನನಗೇನು ಬೇಡ, ದೊಡ್ಡ ಪದವಿ ಬೇಡ, ಪಾರ್ಲಿಮೆಂಟ್ ಬೇಡ, ಏನು ನನಗೆ ಬೇಡ, ನನಗೆ ಅವಕಾಶ ಬೇಕು ದೇಶ ಸೇವೆಗೆ, ಯುವಕ ಸೇವೆಗೆ.
4: ಸ್ವಾತಂತ್ರ್ಯ ಹೋರಾಟಗಾರ, ಲೇಖಕ ಬಿ ಡಿ ಗಣಪತಿ ನಾಡ ಸ್ವಾತಂತ್ರ್ಯದ ಹೋರಾಟದ ನೆನಪನ್ನು ದಾಖಲಿಸುತ್ತಾ,
5: ಆ ಒಂದು ಆ ಹೋಲ್ ಅಟ್ಮಾಸ್

ಆಶ್ಚರ್ಯ ಅಕ್ಕ ಚಾರ್ಜ್ ವಿತ್ ಇಮೋಷನ್ ಅದು. ಪ್ರತಿ ಒಬ್ಬನೂ ಕೂಡ ಎಲ್ಲಿ ಪಾತ್ರ ತಕ್ಕವರೇ ಇದೆ. ಏದೆ ಸ್ವಾತ ಮಕ್ಕಳ ಈ ಒಂದು ಚಳವಳ ಪ್ರತಿ ಸ್ಕೂಲು ಕೂಡ ಬರಿದಾಯ್ತಂತೆ. ಪಾಠ ಇಂಥದ್ದೊಂದು ನಡಪದೆ ಅಂತಲ್ಲ ಆ ಕಾಲದ ಅಂಥ ಅವರ ಅಟ್ಮಾಸ್ಫಿಯರ್ ಆ ವಾತಾವರಣ ಇಂಜನಗೊಂಡು ಆ ಕಾಲಕ್ಕೆ ಕೆಲಸ ಮಾಡೋದು ಪ್ರತಿಯೊಬ್ಬರಿಗೂ ಕೂಡ ಅವರು ಉತ್ಸಾಹದಾಯಕ ಆಯ್ತಂತೆ. ಇಡೀ ಜನಾಂಗ ಜನತೆ ನಂಗಡ ಜೊತೆಲಿ ಉಂಡು ಅನ್ನುವಂಥ ಅಭಿಮಾನ ಪ್ರತಿಯೊಬ್ಬಗಪ್ಪ ಇಂತೆ ಅನ್ನೋದು ನಂಗಡಂತವೂ ಕೂಡ ಭಾರಿ ಶೂರಗಳಕ್ಕೆ ಇದು ಮಾ ನಿನ್ನೆ ಕೋಪ ಕಾರಣ ಈ ಬೆಂಬಲತ್ನಗೊಂಡೆ ಈ ಜನತ್ರ ಈ ಪ್ರೋತ್ಸಾಹತ್ನಗೊಂಡೆ. ಆಗಸ್ಟ್ ಚಳವಳ ಅಣ್ಣೆ ಖ್ಯಾತಿ ಇಡ್ತಂಥ ಚಳವಳ ನಡಂತುಂಡಂಗೆ ಅದು ಮುಂದಾಳೋಡ ಚಳವಳ ಅಲ್ಲ, ಅದು ಜನತ್ರ ಚಳವಳ. ಜನಾಂಗ ತಾ ಒಂದಾಯ್ತು ಈ ಬ್ರಿಟಿಷ್ ಸರ್ಕಾರ ಇಪ್ಪಕ್ಕಾಗ ಅನ್ನುವಂಥವ್ರ ಇದನ್ನು ಒರೇ ಅವ್ರ ಕಂಠದ ಅಣ್ಣನಕ್ಕೆ ಇಡೀ ದೇಶ ಅಳಿಸಿ

0: ಕೂಡ ಅವರು ಉತ್ಸಾಹದಾಯಕ ಆಯ್ತಂತೆ. ಇಡೀ ಜನಾಂಗ ಜನತೆ ನಂಗರ ಜೊತೆಲಿ ಉಂಡು ಅನ್ನುವಂಥ ಅಭಿಮಾನ ಪ್ರತಿಯೊಬ್ಬಗಪ್ಪ ಇತ್ತು. ಅಂದ್ರೆ ನಂಗಡಂತೂ ಕೂಡ ಭಾರಿ ಶೂರಗಳಕ್ಕೆ ಇದು ಮಾ ನಿನ್ನೆ ಕೋಪ ಕಾರಣ ಈ ಬೆಂಬಲತ್ನಗೊಂಡು ಈ ಜನತ್ರ ಈ ಪ್ರೋತ್ಸಾಹತ್ನಗೊಂಡು ಆಗತ್ತು ಚಳವಳ ನೆಂಡು ಖ್ಯಾತಿ ಇರ್ತಂಥ ಚಳವಳ ನಡೆದುಂಡಂಗೆ ಅದು ಮುಂದಾಳೋಡ ಚಳವಳ ಅಲ್ಲ, ಅದು ಜನತ್ರ ಚಳವಳ. ಜನಾಂಗ ತಾ ಒಂದಾಯ್ತು ಈ ಬ್ರಿಟಿಷ್ ಸರ್ಕಾರ ಇಪ್ಪಕ್ಕಾಗ ಅನ್ನುವಂಥವ್ರ ಇದನ್ನು ಒರೇ ಅವ್ರ ಕಂಠದ ಅಣ್ಣನಕ್ಕೆ ಇಡೀ ದೇಶ ಅಳಿಸಿ.
1: ಮಡಿಕೇರಿ ನಿಲಯ ಕೊಡವರ ಭಾಷೆ ಆಶೋತ್ತರಗಳಿಗೆ ಸ್ಪಂದಿಸುವ ನಿಮಿತ್ತದಿಂದಲೇ ಜನ್ಮ ತಾಳಿದ್ದು. ಕನ್ನಡ ಕಾರ್ಯಕ್ರಮದ ಜೊತೆ ಜೊತೆಗೆ ಕೊಡವ ಭಾಷಾ ಕಾರ್ಯಕ್ರಮಕ್ಕೂ ಇಲ್ಲಿ ಆದ್ಯತೆ.

0: ಕೊಡವ ಸಿರಿ. ಕೊಡವ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ವೇದಿಕೆಯಾಯಿತು. ಕೊಡಗಿರ ಜನತರ ಮನಗದ್ದಂಡು ಕೊಡವ ತಕ್ಕಲು ವಾರೋದಿ ಪ್ರಸಾರ ಏನುಂಡು. ಇದು ಕೊಡವಡ ನಮ್ಮೆ ನಾಳರ ಪ್ರಾಮುಖ್ಯತೆನ ಕಾಟಿತಪ್ಪಂತ ರೂಪಕ.
1: ಪುತ್ತರಿ ಪುತ್ತರಿ ಕೊಡವಡ ಸಾಂಸ್ಕೃತಿಕ ಆಚರಣೆಯಲ್ಲಿ ಭಾರಿ ಬಲ್ಯಸ್ಥಾನ ಪಡೆದಿದೆ. ಪುದಿಯ ನೆಲ್ಲು, ಪುದಿಯ ಅಕ್ಕಿ, ಪುದಿಯ ಕೂಳು, ಪುದಿಯ ನಲ್ಲಾಮೆ, ಇದು ಪುತ್ತರಿದ ಲಕ್ಷಣ.

0: ഉത്തിത്ത് പൊർത്തിത്ത് ദേവരൊളിപ്പിത്ത് ബൊഴുത്തുന്ന ധാന്യത്തിന് ആദ്യമായിട്ട് ദേവക്ക് അർപ്പണ മാടിച്ച് ധാന്യലക്ഷ്മീന സംഭ്രമ സടകരത്തിഞ്ച മനെ തുമ്പിച്ചിട്ടുണ്ട് കാവേരി മാതയ്ക്ക് കൃതജ്ഞത കാട്ടുവാൻ അമ്മയെ പുത്തരി നമ്മ.
1: ಎಲೆಮರೆಲುಳ್ಳ ಪ್ರತಿಭೆನ ಪೊರಬೂಕುವ ಕಾಯ್ತೆ, ಮಕ್ಕಳಲ್ಲಿ ಭಾಷೆ ಬಗ್ಗೆ ಅಭಿಮಾನ ಬಪ್ಪನಕ್ಕೆ ಮಾಡುವ ಕಾಯ್ತೆ ಮಕ್ಕಳುಂಡು ನಾಟಕ ಪಾಟು ತರಾವರಿ ಕಾರ್ಯಕ್ರಮ.
2: ನೋಡಿ ಮಕ್ಕಳೇ, ನಿಂಗೆಲ್ಲರೂ ತಾಟೆ ಕೋಟೆ ನಿಂಜಂಡು ನಂಗಡ ನೇರಾನ ಪದ್ಧತಿ ಸಂಸ್ಕೃತಿ ನಿಂಗ ಗೊತ್ತಿಲ್ಲ. ಆನಾಗುಂದು ನಂಗಡ ಪದ್ಧತಿ ಕುಪ್ಪ ಅಂತವರನ್ ಕಳಿ ಕಳೀರಿ ನೋಟನ.
3: ನಂಗ ಮಂಗಳ ಕಳಿ ಕಳಿಪಾವಯ್ಯ. ಆಚೆಂಗಿ ಮಂಗಲತ್ತು ಬಾರು ಬಫೆ ಒಂದು ಇಪ್ಪಕ್ಕಯ್ಯ.
2: ಮಂಗಲ ಕಳಿ ಕಳಿಪದೆನ್ನೋ ಸರಿ, ಅನ ಎನ್ನ ಕಳಿಪೀರಾಣಿ.
4: ಮಂಗಲ ಕಾವ ಕುಲ್ಚಿತ ಬಪ್ಪ ಬಾಳೆ ಬರಂಬುವ
5: ಮೂರ್ತ ಕಲ್ಪ
6: ಉಂಬಾ
7: ಕಾಂಬರೆ ಕ

0: ಸಾಕ್ಷರತಾ ಆಂದೋಲನದಲ್ಲಿ ನಮ್ಮ ನಿಲಯದ್ದು ಒಂದು ಪಾಲಿದೆ. ನಿಲಯದ ಪ್ರಸಾರಿತ ಹಾಡುಗಳನ್ನು, ಭಾಷಣಗಳನ್ನು ಕೇಳಿ ಅಕ್ಷರ ಕಲಿತವರು ಅದೆಷ್ಟೋ.
1: ಯುವಜನರ ಮನೋಭಿಲಾಷೆಗೆ ಒತ್ತು ಕೊಟ್ಟಿದ್ದು ನಮ್ಮ ಯುವವಾಣಿ. ಈ ಭಾಗದ ಕಾಲೇಜು, ಸಂಘ ಸಂಸ್ಥೆಗಳು ಜೊತೆಗೆ ಯುವಜನರ ಸಾಧನೆಗೆ ಇದು ವೇದಿಕೆಯಾಗಿ ನಿಂತಿದೆ. ಮಕ್ಕಳ ತೊದಲು ಚಿಣ್ಣರ ಲೋಕ, ಕೊಡಗಿನ ಮಕ್ಕಳ ಮುದ್ದಿನ ಕಾರ್ಯಕ್ರಮ, ಬಾಲರ ತೊದಲು ಬಾಲ ಪ್ರತಿಭೆಗಳ ಸಾಂಚಯಿಕ ಕಾರ್ಯಕ್ರಮ ಚಿಣ್ಣರ ಲೋಕ.
2: ಅಜ್ಜಿ ಅಜ್ಜಿ ಬೇಡಜ್ಜಿ, ಅಜ್ಜಿಯ ಕಥೆಯು ಬೇಡಜ್ಜಿ, ಅಜ್ಜಿ ಅಜ್ಜಿ ಬೇಡಜ್ಜಿ, ಅಜ್ಜಿಯ ಕಥೆಯು ಬೇಡಜ್ಜಿ.

ಕಲೆ ಮತ್ತು ಸಂಸ್ಕೃತಿಗಳ ನೆಲೆಗಳನ್ನು ಗುರುತಿಸಿದ್ದೇ ಇದರ ಹಿರಿಮೆಯಲ್ಲ. ಕೃಷಿಗೆ, ಕಾಫಿಗೆ, ಮೆಣಸು, ಏಲಕ್ಕಿಗೆ ಕಾಯಕಲ್ಪ ಮಾಡುವ ಕಾರ್ಯಕ್ರಮವನ್ನು ಇದು ರೂಪಿಸಿದೆ. ಗ್ರಾಮೀಣ ಮಹಿಳೆಯರನ್ನು, ಗ್ರಾಮೀಣ ಮಕ್ಕಳನ್ನು, ಅದರ ಜೊತೆಗೆ ನಗರ ಪಟ್ಟಣ ಮಹಿಳೆಯರನ್ನು ಅನುಲಕ್ಷಿಸಿ ನಾವು ರೂಪಿಸಿದ ಕಾರ್ಯಕ್ರಮಗಳು ಅದೆಷ್ಟೋ.

0: 1996ರಲ್ಲಿ ನಮ್ಮ ನೆಲೆಯ ಮಕ್ಕಳ ದಿನದ ಅಂಗವಾಗಿ ಒಂದು ಉಲ್ಲಾಸಕರ ಕಾರ್ಯಕ್ರಮವನ್ನು ಆಹ್ವಾನಿತ ಶ್ರೋತೃಗಳ ಮುಂದೆ ನಗರದ ಪುರಭವನದಲ್ಲಿ ಏರ್ಪಡಿಸಿತ್ತು.
1: ಆ ಕಾರ್ಯಕ್ರಮ ಚಿಣ್ಣರ ಮೇಳ ಅಲ್ಲವೇ?
0: ಹೌದು, ಅದರ ಬಗ್ಗೆ ದಿನಪತ್ರಿಕೆ ಆಂದೋಲನ ದಾಖಲಿಸಿರುವುದು.
2: ಚಿಣ್ಣಾರಿಗಳ ತುಂಟತನ, ಎಳೆತನದಲ್ಲಿ ಅಡಗಿರುವ ಪ್ರಬುದ್ಧ ಪ್ರತಿಭೆ, ಚಿಗುರೊಡೆಯುತ್ತಿರುವ ಕಲಾವಂತಿಕೆ, ಚುರುಕುಗತಿಯ ಚಟುವಟಿಕೆ ಮುದ ನೀಡಿದ ವೈಶಿಷ್ಟ್ಯಗಳಾಗಿದ್ದವು. ಅಂದು ಒಣ ಭಾಷಣಗಳಿಲ್ಲದೆ ನೇರವಾಗಿ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಿಣ್ಣರಲೋಕ ಒತ್ತು ನೀಡಿತ್ತು. ಶಿವಿ ಚಕ್ರವರ್ತಿಯ ಕಿರುನಾಟಕ, ಮಂಗಗಳ ಉಪವಾಸ, ಸಂತೆಗೆ ಹೋದನು ಭೀಮಣ್ಣ ಪ್ರೇಕ್ಷಕರನ್ನು ನಗೆಗಡಲಲ್ಲಿ ಮೀಯಿಸಿತ್ತು.
0: ಮಡಿಕೇರಿ ನಿಲಯವು ಪ್ರಸಾರಿಸಿದ ಕಾನೂನಿಗೆ ಸಂಬಂಧಪಟ್ಟ 13 ಸರಣಿ ಕಾರ್ಯಕ್ರಮ ಪುಸ್ತಕವಾಗಿ ಬಂದದ್ದು ಒಂದು ದಾಖಲಿಸಬಹುದಾದ ವಿಷಯ.

ಬೆಂಗಳೂರು ನಿಲಯದ ನಾಟಕ ರೂಪಕಗಳ ಜೊತೆಗೆ ನಿಲಯವು ನಿಗದಿತ ಗತಿಯಲ್ಲಿ ಈ ವಿಭಾಗದ ಕಲಾವಿದರನ್ನು ಒಳಗೊಂಡಂತೆ ರೂಪಕ ನಾಟಕವನ್ನು ಪ್ರಸ್ತುತಪಡಿಸುತ್ತಿದೆ.

0: ಓಹ್, ಊರಲ್ಲಿ ನಂದೊಂದು ನೆಲ, ನನ್ ಗದ್ದೆನ ಗೇತಾ ಇದ್ದಾನೆ ಆ ದುರ್ಗ. ಅವನ್ ಸಂಸಾರ ಉದ್ಧಾರ ಆಗ್ಲಿ ಅಂತ ಆ 4 ಎಕರೆ ಗದ್ದೆನ ಅವನಿಗೆ ಕೊಟ್ಟೆ. ಆದ್ರೆ ಅವನು ಈಚೆಗೆ ಭಾರಿ ಉದಾಸೀನ. ಇಲ್ಲಿ ನೋಡಿದ್ರೆ ಎಲ್ಲರ ಭೂಮಿನೂ ಹಸಿರಾಗಿ ಕಂಗೊಳಿಸ್ತಿದೆ, ನನ್ನ ನೆಲ ಮಾತ್ರ ಬಂಜೆ. ಏ ಕಸನ್ಯ, ಆ ದುರ್ಗ ಎಲ್ಲಿ ಹಾಳಾಗೋದು?
1: ನೋಡಿ, ವಾರಾಯ್ ಕುಮರಿಯಲ್ಲಿ ಕಳ್ಳ ಬಟ್ಟೆ ಇಳಿಸ್ತಾ
0: ಅಕ್ಕ, ಅಲ್ಲೇ ಕುಡಿದು ತೂರಾರ್ಥ ಬತ್ತವನೇ ನೋಡಿ. ಏ ದುರ್ಗ,
2: ಬುದ್ಧಿ ಬುದ್ಧಿ ಬಂದ್ಬಿಟ್ರ?
0: ಥು ಅಯೋಗ್ಯ, ಹೀಗ್ ಮಾಡಿದ್ರೆ ನಿಂಗ್ ನನ್ ಗದ್ದೆ ಹೊಡೆಯೋಕೆ ಕೊಡಲ್ಲ. ಏನ್ ಮಾಡ್ತಾ ಇದೀಯೋ, ಬಿಡೋ ಕಾಲು. ಥು ಹಾಳಾದವನೆ, ಬಾರೋ ಇಲ್ಲಿ, ಆ ಲಾಟಿನ್ ತಗೋಬಾ ಆ ಗುಡಿ ಹತ್ರ.
2: ಯಾಕೆ
0: ಸುಮ್ನೆ ಬಾರೋ ಆ ಕರಿಯವನ ಗುಡಿ ಹತ್ರ?
3: ಇಲ್ಲಿನ ಶಿಷ್ಟ ಸಾಂಸ್ಕೃತಿಕ ನೆಲೆಗೆ ವೇದಿಕೆಯಾದಂತೆ ಜನಪದ ಕಲೆಗೂ ನಮ್ಮ ಮಡಿಕೇರಿ ನೆಲೆಯ ಸ್ಪಂದಿಸಿದೆ.

0: ಮಡಿಕೇರಿ ಆಕಾಶವಾಣಿ ಕೇಂದ್ರದ ಪ್ರಸಾರ ವ್ಯಾಪ್ತಿಯ ಹರವು ಮತ್ತು ತಾಂತ್ರಿಕ ವಿವರಗಳನ್ನು ಈಗ ನೀಡುತ್ತಾರೆ ನಮ್ಮ ಇಂಜಿನಿಯರಿಂಗ್ ವಿಭಾಗದ ಶ್ರೀ ಎಸ್ ಶಿವರಾಮ್ ರಾವ್.
1: ಆಕಾಶವಾಣಿ ಮಡಿಕೇರಿ 1993 ಆಗಸ್ಟ್ 28ರಂದು ತಾತ್ಕಾಲಿಕವಾಗಿ 30 ಮೀಟರ್ ಎತ್ತರದ ಮಾಸ್ಟ್ನಿಂದ ಪ್ರಸಾರ ಕಾರ್ಯಕ್ರಮವನ್ನು ಪ್ರಾರಂಭಿಸಿತು. ಈ ಕೇಂದ್ರದ ಸಾಮರ್ಥ್ಯ 6 ಕಿಲೋವಾಟು ಮತ್ತು ಕಂಪನಾಂತರ 103.1 MHz. ಇದರ ಪ್ರಸಾರ ವ್ಯಾಪ್ತಿಯು ಸಾಧಾರಣ 75 ಕಿಲೋಮೀಟರ್ ರೇಡಿಯಲ್ ಡಿಸ್ಟೆನ್ಸ್. ಆದರೆ ಮಡಿಕೇರಿ ಸಮುದ್ರ ಮಟ್ಟದಿಂದ ಸಾಧಾರಣ 1100 ಮೀಟರ್ ಎತ್ತರದಲ್ಲಿರುವುದರಿಂದ ಇದರ ಪ್ರಸಾರ ವ್ಯಾಪ್ತಿಯು ಕೊಡಗು ಜಿಲ್ಲೆ ಹಾಗೂ ನೆರೆ ಜಿಲ್ಲೆಗಳಾದ ಕಾಸರಗೋಡು, ದಕ್ಷಿಣ ಕನ್ನಡ, ಉಡುಪಿ, ಹಾಸನ, ಮೈಸೂರು, ಚಿಕ್ಕಮಗಳೂರಿನ ಹೆಚ್ಚಿನ ಸ್ಥಳಗಳಲ್ಲಿ ಕೇಳಲ್ಪಡುತ್ತದೆ. ಪ್ರಾರಂಭದಲ್ಲಿ ಈ ಕೇಂದ್ರದಿಂದ ಸಂಜೆ ಮಾತ್ರ ಪ್ರಸಾರ ಕಾರ್ಯಕ್ರಮ ಇರುತ್ತಿತ್ತು. ಈಗ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಕೂಡ ಕಾರ್ಯಕ್ರಮ ಪ್ರಸಾರ ಮಾಡಲು ಪ್ರಾರಂಭಿಸಿದೆ. 100 ಮೀಟರ್ ಎತ್ತರದ ಟವರ್ 1995 ಮೇ ತಿಂಗಳಲ್ಲಿ ಪೂರ್ತಿಗೊಂಡಿದ್ದು ಅಂದಿನಿಂದ ಈ ಟವರ್ನಿಂದ ಕಾರ್ಯಕ್ರಮ ಪ್ರಸಾರಗೊಳ್ಳುತ್ತಿದೆ. ಈ ಕೇಂದ್ರದಲ್ಲಿ ಧ್ವನಿಮುದ್ರಣ ಮಾಡುವ ಸೌಲಭ್ಯಗಳೂ ಇವೆ. ಹೀಗಾಗಿ ಈಗ ಇದು ಪೂರ್ಣ ಪ್ರಮಾಣದ ನಿಲಯವಾಗಿ ಮಾರ್ಪಟ್ಟಿದೆ.
2: ಸಾವಿರದ 1993 ಸಣ್ಣ ಸೆಲೆಯಾಗಿ ಮೂಡಿದ ಮಡಿಕೇರಿ ನಿಲಯದ ಪ್ರಸಾರ ಕಾರ್ಯ ಹಂತ ಹಂತವಾಗಿ ವಿಸ್ತರಿಸುತ್ತ ಈಗ ಪೂರ್ಣ ಪ್ರಮಾಣದ ಪ್ರಸಾರ ಕೇಂದ್ರವಾಗುತ್ತಾ ನಡೆದಿದೆ. ನಡೆದು ಬಂದ ಸಮಸ್ಯೆಗಳು ಎಷ್ಟೋ, ಅವುಗಳನ್ನೆಲ್ಲ ಮೀರಿ ಬೇಂದ್ರೆ ಅವರೆಂದಂತೆ,
0: ಎನ್ನ ಪಾಡೆನಗಿರಲಿ ನನ್ನ ಹಾಡನು ಅಷ್ಟೇ ಕೇಳು ಗೆಳೆಯ, ಸಂತೈಸಿ ತವಿಸಿದರೆ ಹನಿಸು ಎರಡು ಹನಿಯ
2: ಎಂಬುದನ್ನು ಜಪಿಸುತ್ತ ಮುನ್ಸಾಗುತ್ತಿದೆ. ಬರಲಿರುವ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ನಿಮ್ಮ ಬಯಕೆಗೆ ಸ್ಪಂದಿಸುವ ಹಂಬಲವನ್ನು ಇಟ್ಟುಕೊಂಡಿದ್ದೇವೆ.
0: ನಿಮ್ಮೆಲ್ಲರ ಹರಕೆ ಹಾರೈಕೆಗಳು ಸದಾ ನಮ್ಮ ಜೊತೆಗಿರಲಿ.
2: ಮುನ್ನಡೆಯುವ ಕನಸುಗಳಿಗೆ ನನಸಿನ ವೇದಿಕೆಯಾಗಲಿ.
0: ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ.
2: ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ.
0: ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ.
2: ಮಡಿಕೇರಿಯ ಬಾನುಲಿ ನಿತ್ಯ ನಿಮ್ಮದಾಗಲಿ.

ಇದುವರೆಗೆ ನೀವು ಆಲಿಸಿದ ರೂಪಕ ಮಂಜನೇರಿದ ವಾಣಿ. ಭಾಗವಹಿಸಿದವರು ಶಂಕರ್ ಎಸ್ ಭಟ್, ನಾರಾಯಣಿ ದಾಮೋದರ್, ಶಾರದಾ ಕೆಜಿ ಹಾಗೂ ನವೀನ್ ಕುಮಾರ್ ಆರ್ಕೆ. ರೂಪಕ ಕಲ್ಪ

0: ಮನೆ ವಿಮಾ ಜಗದೀಶ್.
1: ಈ ಕಾರ್ಯಕ್ರಮವನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ಮಡಿಕೇರಿನಲ್ಲೂ ಆಲಿಸಬಹುದು. ಆಕಾಶವಾಣಿಯ ಮಡಿಕೇರಿ ಕೇಂದ್ರವಿದು. ಸಮಯ 1:46:55. ಇದೊಂದು ವಾಣಿಜ್ಯ ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿಯನ್ನು ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಎಂದರೆ, ಹಿಂದೆ 100 ರಿಂದ 500 ರೂಪಾಯಿಗೂ ಮನೆಯವರಿಂದ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚಂದ ನಾನೇ ನೋಡ್ಕೊಳ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ತಾ ಇದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರುವು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಆಕಾಶವಾಣಿ ಮಡಿಕೇರಿ, ಈಗ ಪ್ರಚಲಿತ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳು. ಆರಂಭದಲ್ಲಿ ಮೌನ ಸಂಗ್ರಾಮ ಚಿತ್ರಕ್ಕಾಗಿ ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಜೋಡಿ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.
2: ಝುಮ್ ಝುಮ್ ಝುಮ್

ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ 3 ವರ್ಷಗಳಿಂದ ಪೂರೈಸಿದೆ. ಗೃಹಲಕ್ಷ್ಮಿ ಕುಟುಂಬದ ಒಡತಿ, ಆಕೆ ನಮ್ಮ ಕನಸುಗಳಿಂದ ಸಾಕಾರಗೊಳಿಸುತ್ತಾಳೆ, ಆಕೆ ನಮ್ಮ ಭವಿಷ್ಯವನ್ನು ರೂಪಿಸುತ್ತಾಳೆ. ಪ್ರತಿ ಕುಟುಂಬದ ಯಜಮಾನಿಯ ಕೈ ಸೇರುವ 2000 ರೂಪಾಯಿ ಹಣವು ಕುಟುಂಬದ ಹಲವು ಕನಸುಗಳನ್ನು ಈಡೇರಿಸಲು ಸಹಕಾರಿಯಾಗಿದೆ. 3 ವರ್ಷಗಳಲ್ಲಿ 1.2 ಕೋಟಿ ಫಲಾನುಭವಿಗಳಿಗೆ 76,500 ಕೋಟಿಗೂ ಹೆಚ್ಚು ಹಣವನ್ನು ವಿತರಿಸಲಾಗಿದೆ. 3 ವರ್ಷ ಗೃಹಲಕ್ಷ್ಮಿಯರ ಹರ್ಷ. ರಾಜ್ಯದ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ ಅದುವೇ ಗೃಹಲಕ್ಷ್ಮಿ. ಪ್ರಚಲಿತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಊರ್ವಶಿ ಚಿತ್ರದ ಗೀತೆ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಕೆ ರಾಮಯ್ಯ, ಸಂಗೀತ ವಿ ಮನೋಹರ್.

ಪ್ರಚಲಿತ ಕಾರ್ಯಕ್ರಮದಲ್ಲಿ ಇದುವರೆಗೆ ಚಿತ್ರಗೀತೆಗಳನ್ನು ಕೇಳಿದಿರಿ. ಪ್ರಿಯ ಕೇಳುವರೆ, ಇಂದು ಸಂಜೆ 3 ಗಂಟೆಗೆ ಗೀತಾ ಮಾಧುರ್ಯ ನೇರ ಫೋನ್ ಇನ್ ಕಾರ್ಯಕ್ರಮ. ಜನಪದ ಗೀತೆ, ಭಾವಗೀತೆ ಹಾಗೂ ರಂಗಗೀತೆಗಳನ್ನು ಆಧರಿಸಿದ ವಿಶೇಷ ಕಾರ್ಯಕ್ರಮ. ಸಂಜೆ 4 ಗಂಟೆಗೆ ಕಲಿಸು ಗುರುವೇ ಕಲಿಸು, ಇದರಲ್ಲಿ ಕುಶಾಲನಗರ ದೊಡ್ಡಹರವೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಮಂಜು ಭಾರ್ಗವಿ ಅವರೊಂದಿಗೆ ಮಾತುಕತೆಯನ್ನು ಕೇಳುತ್ತೀರಿ. ಸಂಜೆ 5 ಗಂಟೆಗೆ ಯುವಲಹರಿ ಯುವವಾಣಿಯಲ್ಲಿ ಚಿತ್ರಗೀತೆಗಳನ್ನು ಆಧರಿಸಿದ ಹಾಗೂ ಪ್ರದೀಪ್ ಕುಮಾರ್ ಹೆಬ್ರಿಯವರ ಅಜ್ಜ ಅಜ್ಜ ಕತೆ ಹೇಳು ಪುಸ್ತಕದಲ್ಲಿ ಕವಿ ಮಾತಾಗಿರುವ ನೀತಿ ಕತೆಗಳು. ಆಕಾಶವಾಣಿ ಮಡಿಕೇರಿ ಸಮಯ 2 ಗಂಟೆ ಆಗಲಿದೆ. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆಗಳು, 2:15ಕ್ಕೆ ಹಿಂದಿಯಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿ ಶೋಭಾ ಶರ್ಮಾ. ಮುಖ್ಯಾಂಶಗಳು. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಯುವಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಎಲ್ಲರೂ ಕೈಜೋಡಿಸುವಂತೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಆಕಾಶವಾಣಿಯ ಮನದ ಮಾತು ಕಾರ್ಯಕ್ರಮದಲ್ಲಿಂದು ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅಭಿಯಾನ ದೇಶಾದ್ಯಂತ ವೇಗವಾಗಿ ಸಾಗಿದೆ. ಯುವಜನತೆ ಮಾದಕ ವಸ್ತುಗಳಿಂದ ದೂರ ಇರಬೇಕು. ಮದ್ಯಪಾನ ಅಥವಾ ಮಾದಕ ವಸ್ತುಗಳ ಚಟ ವ್ಯಕ್ತಿಯನ್ನು ಮಾತ್ರವಲ್ಲ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದನ್ನು ಸಮಾಜ ಅನುಭವಿಸಬೇಕಾಗುತ್ತದೆ.

ನಿಟ್ಟಿನಲ್ಲಿ ದೇಶವನ್ನು ಮಾದಕ ದ್ರವ್ಯ ಮುಕ್ತವನ್ನಾಗಿಸಲು ಯುವಕರು ಸಾಲು ಸಾಲಾಗಿ ಕೈಜೋಡಿಸುತ್ತಿದ್ದಾರೆ ಎಂದು ಪ್ರಧಾನಿ ತಿಳಿಸಿದ್ದಾರೆ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ಪರಿಣಾಮಕಾರಿ ಘೋಷವಾಕ್ಯ ಅಥವಾ ಘೋಷಣೆಗಳನ್ನು ಸಿದ್ಧಪಡಿಸಬೇಕು. ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಎನ್ನುವ ಸಂದೇಶ ಕೊಡುವ ಹಾಡುಗಳನ್ನು ರಚಿಸಬೇಕು. ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೂ ಇದರಿಂದ ಹೊರಗೆ ಬರುವ ತರಹದ ಹೃದಯಸ್ಪರ್ಶಿ ಕಿರುನಾಟಕಗಳನ್ನು ಬರೆದು ಹ್ಯಾಶ್ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ಪ್ರಧಾನಿಯವರು ಮನವಿ ಮಾಡಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು ಶೇಕಡ 46% ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ.

0: ಅಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ನೀಡಿದರು. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದರು. ವ್ಯಾಪಾರ ಬೆಳೆಸಲು ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳಲು ಪ್ರಾರಂಭಿಸಿದರು ಹಾಗೂ ತಿಂಡಿಗಳ ಪಟ್ಟಿಯಲ್ಲಿ ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾಗಿ, ಸಂಪಾದನೆ ಉತ್ತಮವಾಯಿತು, ಕುಟುಂಬದ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸಿತು. ಇಂದು ಅವರು ತಮ್ಮ 3 ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಕ್ತರಾಗಿದ್ದಾರೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಚಿಕ್ಕಮಗಳೂರಿನ ರೈತ ಸಹೋದರ ಸಹೋದರಿಯರು ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಕೈಗೊಳ್ಳುವ ಮೂಲಕ ಸಂಪಾದನೆಯ ಹೊಸ ಮಾರ್ಗವನ್ನು ಕಂಡುಕೊಂಡಿದ್ದಾರೆ ಎಂದು ಪ್ರಧಾನಿಯವರು ಮನದ ಮಾತಿನಲ್ಲಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನ ರೈತರ ಈ ಕ್ರಮದಿಂದ ಕಾಫಿ ಮತ್ತು ಕಾಳುಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗುತ್ತಿದೆ. ನಗರಗಳ ಉಪಹಾರ ಗೃಹಗಳಲ್ಲಿ ಅವಕಾಡೋ ಟೋಸ್ಟ್ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ನವೀನ ಆಲೋಚನೆಯ ರೈತರು ಅವಕಾಡೋ ಬೆಳೆಯುತ್ತಿದ್ದಾರೆ. ಇದರಿಂದ ವ್ಯಂಜನದ ರುಚಿಯೊಂದಿಗೆ ರೈತರ ಆದಾಯವೂ ಹೆಚ್ಚುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಮಾಹಿತಿ ಹಂಚಿಕೊಂಡಿದ್ದಾರೆ.
1: एवोकाडो फल की बड़ी धूम है. इस फल को पहले शायद ही कोई जानता था. इसकी वैल्यू और डिमांड दोनों कम थी, लेकिन आज इसे डाइनिंग टेबल पर खूब देखा जा रहा है. आज यह हेल्थ और प्रीमियम मार्केट की पसंद बन गया है. हमारे किसान भाई बहनों के लिए भी ये बहुत मददगार है. कर्नाटका में चिकमंगलुरु के कुछ किसान भाई बहनों ने तो कॉफी प्लांटेशन के बीच एवोकाडो लगाया है. इससे उन्हें कॉफी और काली मिर्च के साथ अतिरिक्त कमाई भी हो रही है.
0: ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಅರಿವು ಕೇಂದ್ರ ಗ್ರಂಥಾಲಯಗಳ ಮೇಲ್ವಿಚಾರಕರಿಗೆ ಕನಿಷ್ಠ ವೇತನ ಖಾತರಿಪಡಿಸಲು ಕ್ರಮ ವಹಿಸಲಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಖಾತೆ ಸಚಿವ ಈಶ್ವರ್ ಭಿ ಖಂಡ್ರೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಸುಮಾರು 5,420ಕ್ಕೂ ಅಧಿಕ ಗ್ರಂಥಾಲಯ ಮೇಲ್ವಿಚಾರಕರು ಇದ್ದಾರೆ. ಅವರಿಗೆ ಈ ಹಿಂದೆ 12,000 ರೂಪಾಯಿ ಗೌರವಧನ ನೀಡಲಾಗುತ್ತಿತ್ತು. ಕಾರ್ಮಿಕ ಇಲಾಖೆ ಕನಿಷ್ಠ ವೇತನ ಪರಿಷ್ಕರಿಸಿದ ನಂತರ ಗೌರವಧನ 19,201 ರೂಪಾಯಿ ಆಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ಇಂದು ಸುರಕ್ಷಿತವಾಗಿ ಮರಳಿದ್ದಾರೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕೆ ಈ ಪ್ರವಾಸಿಗರು ಉತ್ತರ ಪ್ರದೇಶದ ಗೋರಖ್ಪುರದ ಮೂಲಕ ಇಂದು ಹಿಂದಿರುಗಿದ್ದಾರೆ. ಹಾವೇರಿ, ಶಿವಮೊಗ್ಗ ಹಾಗೂ ರಾಜ್ಯದ ವಿವಿಧ ಕಡೆಯ 54 ಮಂದಿ ಆಗಸ್ಟ್ 23ರಂದು ನೇಪಾಳ ಪ್ರವಾಸಕ್ಕೆ ತೆರಳಿದ್ದರು. ದಾವಣಗೆರೆ ಹಾಗೂ ಚನ್ನಗಿರಿ ತಾಲೂಕುಗಳ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಗಳಿಗೆ ನೆರವಾಗುವಂತೆ ಭದ್ರಾ ಬಲದಂಡೆ ನಾಲೆಯಿಂದ ನಾಡಿದ್ದಿನಿಂದ 10 ದಿನಗಳ ಕಾಲ ನೀರು ಹರಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ತಿಳಿಸಿದ್ದಾರೆ. ಪ್ರತಿದಿನ 1,500 ಕ್ಯೂಸೆಕ್ ಪ್ರಮಾಣದಲ್ಲಿ ನೀರು ಬಿಡಲಾಗುತ್ತಿದ್ದು, ನಾಲೆಯಲ್ಲಿ ಬಿಡಲಾಗುವ ನೀರನ್ನು ಕೇವಲ ಕುಡಿಯುವ ನೀರಿನ ಉದ್ದೇಶಕ್ಕೆ ಮಾತ್ರ ಬಳಕೆ ಮಾಡಿಕೊಳ್ಳಬೇಕು. ಅಚ್ಚುಕಟ್ಟು ಪ್ರದೇಶದ ಬೆಳೆಗಳಿಗೆ ನೀರು ಬಳಸುವುದನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರೈತರು ನಾಲೆಯಿಂದ ಅಕ್ರಮವಾಗಿ ಪಂಪ್ಸೆಟ್ ಮೂಲಕ ನೀರು ಎತ್ತುವುದು ಅಥವಾ ಕಾಲುವೆ ವ್ಯಾಪ್ತಿಯಲ್ಲಿ ದನಕರುಗಳನ್ನು ಇಳಿಸುವುದು ಹಾಗೂ ಸಾರ್ವಜನಿಕರು ಓಡಾಡುವುದನ್ನು ಮಾಡಬಾರದು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಭದ್ರಾ ಯೋಜನೆಯ ಅಧೀಕ್ಷಕ ಅಭಿಯಂತರರು ಎಚ್ಚರಿಸಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಮಾದಕ ವಸ್ತು ಸಾಗಣೆ, ಮಾರಾಟ ಹಾಗೂ ಬಳಕೆ ವಿರುದ್ಧ ನಿರಂತರವಾಗಿ ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಪ್ರಸಕ್ತ ಸಾಲಿನಲ್ಲಿ 12 ಪ್ರಕರಣಗಳನ್ನು ದಾಖಲಿಸಿಕೊಂಡು 34 ಕೆಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಯಶೋಧ ವಂಟಗೋಡಿ ತಿಳಿಸಿದ್ದಾರೆ.

0: ಜಿಲ್ಲೆಯಲ್ಲಿ 111 ಮಂದಿ ಮಾದಕ ವಸ್ತು ಬಳಕೆದಾರರನ್ನು ಗುರುತಿಸಲಾಗಿದೆ. ಅವರಲ್ಲಿ 80 ಮಂದಿ ಮಾದಕ ದ್ರವ್ಯ ಬಳಕೆಯಿಂದ ಮುಕ್ತರಾಗಿದ್ದಾರೆ. ವ್ಯಸನಿಗಳ ಮೇಲೆ ನಿಗಾ ವಹಿಸಲು ಪೊಲೀಸ್ ಇಲಾಖೆಯಿಂದ 92 ಸಿಬ್ಬಂದಿಯನ್ನು ನಿಯೋಜಿಸಲಾಗಿದೆ. ಈ ಸಿಬ್ಬಂದಿ ಸಂಬಂಧಪಟ್ಟ ವ್ಯಕ್ತಿಗಳ ಮೇಲ್ವಿಚಾರಣೆ ನಡೆಸುವ ಜೊತೆಗೆ ಅವರನ್ನು ವ್ಯಸನದಿಂದ ಹೊರತರಲು ಅಗತ್ಯ ಸಹಕಾರ ಮತ್ತು ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಾಹಿತಿ ನೀಡಿದ್ದಾರೆ. ಮುಂದಿನ ತಿಂಗಳು 19 ನಡೆಯಲಿರುವ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 7,000 ಪ್ರಕರಣಗಳನ್ನು ಇತ್ಯರ್ಥಪಡಿಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಆಗಿರುವ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ದಿವ್ಯಶ್ರೀ ತಿಳಿಸಿದ್ದಾರೆ. ಅವರು ಕಾರವಾರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಪ್ರಸ್ತುತ ಜಿಲ್ಲೆಯಾದ್ಯಂತ ಎಲ್ಲಾ ನ್ಯಾಯಾಲಯಗಳಲ್ಲಿ ಒಟ್ಟು 43,113 ಪ್ರಕರಣಗಳು ಬಾಕಿ ಇವೆ. ಜಿಲ್ಲೆಯಲ್ಲಿ ಜುಲೈ ತಿಂಗಳಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಸುಮಾರು 6,731 ಪ್ರಕರಣಗಳನ್ನು ವಿಲೇವಾರಿ ಮಾಡಲಾಗಿತ್ತು ಎಂದು ತಿಳಿಸಿದರು. ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ರಾಜಿಯಾಗಬಲ್ಲ ಸಿವಿಲ್, ಕ್ರಿಮಿನಲ್, ಸಾಲ ವಸೂಲಾತಿ ಹಾಗೂ ಚೆಕ್ ಬೌನ್ಸ್ ಪ್ರಕರಣಗಳು, ಕೌಟುಂಬಿಕ ವಿವಾದಗಳು, ಅಪಘಾತ ಪರಿಹಾರ, ಭೂಸ್ವಾಧೀನ ಪರಿಹಾರ ಸೇರಿದಂತೆ ಇತರೆ ರಾಜಿಯಾಗಬಲ್ಲ ಪ್ರಕರಣಗಳನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ತಿಳಿಸುವ ಅಥವಾ ಅರ್ಜಿ ಸಲ್ಲಿಸುವ ಮೂಲಕ ಪ್ರಕರಣ ಇತ್ಯರ್ಥಪಡಿಸಿಕೊಳ್ಳಬಹುದಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕರು ಲೋಕ ಅದಾಲತ್ನ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ರಾಜ್ಯದ ವಿವಿಧೆಡೆ ಇಂದು ರಾಘವೇಂದ್ರ ಸ್ವಾಮಿಗಳ 355 ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದೆ. ದೊಡ್ಡಬಳ್ಳಾಪುರದ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಆರಾಧನಾ ಮಹೋತ್ಸವದ ಅಂಗವಾಗಿ ರಾಯರ ಬೃಂದಾವನಕ್ಕೆ ವಿಶೇಷ ಅಲಂಕಾರ, ಪೂಜೆ, ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಡಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿಬಿಜಿ ರಾಮ್ಜಿ ಯೋಜನೆ ಹಾಗೂ ಜಾಬ್ ಕಾರ್ಡ್ ಮೇಳದ ಕುರಿತು ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಉದ್ದೇಶದ ಜಾಗೃತಿ ಅಭಿಯಾನಕ್ಕೆ ಕಾರ್ಯನಿರ್ವಾಹಕ ಅಧಿಕಾರಿ ವಿ ಕೃಷ್ಣ ಇಂದು ಚಾಲನೆ ನೀಡಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಯುವ ಜನತೆಯನ್ನು ಚಟಗಳಿಂದ ದೂರವಿಡುವ ಪ್ರಯತ್ನದಲ್ಲಿ ಕೈಜೋಡಿಸುವಂತೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕರೆ. ಪಿಎಂ ಸ್ವನಿಧಿ ಬೆಂಬಲದಿಂದ ಆರ್ಥಿಕ ಪರಿಸ್ಥಿತಿ ಉತ್ತಮಪಡಿಸಿಕೊಂಡ ಬೆಂಗಳೂರಿನ ಟಿಎಸ್ ನಿಂಗಮ್ಮ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ, ಪ್ರಧಾನಮಂತ್ರಿ ಶ್ಲಾಘನೆ. ಚಿಕ್ಕಮಗಳೂರಿನ ರೈತರಿಂದ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಸಂಪಾದನೆಯ ಹೊಸ ಮಾರ್ಗಕ್ಕಾಗಿ ಪ್ರಧಾನಿ ಮೆಚ್ಚುಗೆ. ನೇಪಾಳ ಪ್ರವಾಸಕ್ಕೆ ತೆರಳಿದ್ದ 54 ಜನ ಕನ್ನಡಿಗರು ತಾಯ್ನಾಡಿಗೆ ಸುರಕ್ಷಿತ ವಾಪಸ್. ಭದ್ರಾ ಬಲದಂಡೆ ನಾಲೆಗೆ ಸೆಪ್ಟೆಂಬರ್ 1 ಕುಡಿಯುವ ನೀರು ಬಿಡುಗಡೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40.
1: ಆಕಾಶವಾಣಿ ಇನ್ನೀಗ ಕೇಳಿ ಅನುವಾದ. ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ.
2: ಮನುಷ್ಯನನ್ನ ಮಾತನಾಡುವ ಪ್ರಾಣಿ ಎಂತಲೂ ಗುರುತಿಸುತ್ತಾರೆ. ಒಂದು ಅರ್ಥದಲ್ಲಿ ಭಾಷೆ ಎನ್ನುವುದು ಮನುಷ್ಯ ರೂಢಿಸಿಕೊಂಡ ಬೌದ್ಧಿಕ ಕಸರತ್ತು ಹೌದು. ಹಾಗೆ ಪರಸ್ಪರ ಮಾತನಾಡುವುದನ್ನು ಕಲಿತಿದ್ದರಿಂದಲೇ ಬಹುಶಃ ಪ್ರಾಣಿಗಳಿಗಿಂತ ಮನುಷ್ಯ ಭಿನ್ನವಾಗಿ ನಿಂತನೆನ್ನಬಹುದು. ಭಾಷೆಗೆ ನುಡಿ, ಮಾತು, ವಚನ, ಪ್ರಮಾಣ ಎಂಬೆಲ್ಲ ವಿಶೇಷ ಅರ್ಥಗಳನ್ನು ಆರೋಪಿಸಲಾಗಿದೆ. ಸಮಾಜ ಜೀವಿಯಾಗಿ ಮನುಷ್ಯ ಬೆಳೆಯುತ್ತಾ ಬಂದ ಹಾಗೆಯೇ ಭಾಷೆಯ ಆವಿಷ್ಕಾರ, ಅದರ ಬೆಳವಣಿಗೆಗೆ ಅದ್ಭುತವಾದ ಚರಿತ್ರೆಯೂ ಇದೆ. ಪ್ರಪಂಚದಲ್ಲಿ 3,000 ಭಾಷೆಗಳಿವೆ ಎಂಬುದೊಂದು ಅಂದಾಜು. ಅವುಗಳಲ್ಲಿ ಬಹುತೇಕ ಭಾಷೆಗಳು ತಮ್ಮದೇ ಆದ ಲಿಪಿ ಹೊಂದಿರದೇ ಇರಬಹುದು. ಆದರೆ ಆಡು ಮಾತಿನ ಮೂಲಕ ಒಂದು ಜನಾಂಗದ ಜೀವನ ವ್ಯಾಪಾರದಲ್ಲಿ ಅನಿವಾರ್ಯ ಪಾತ್ರ ವಹಿಸುತ್ತಾ ಬಂದಿರುವುದನ್ನು ನೋಡುತ್ತೇವೆ. ಭಾಷಾ ವಿಜ್ಞಾನಿಗಳ ಪ್ರಕಾರ ಜನಸಮುದಾಯದಲ್ಲಿ ಬಳಕೆಯಲ್ಲಿರುವ ಭಾಷೆ ಜೀವಂತ ಭಾಷೆ ಎಂದು, ಒಂದು ಕಾಲದಲ್ಲಿ ಚಾಲ್ತಿಯಲ್ಲಿದ್ದದ್ದು ಈಗ ಜನಬಳಕೆಯಲ್ಲಿದ್ದ ಭಾಷೆಯನ್ನು ಮೃತ ಭಾಷೆ ಎಂದು ಗುರುತಿಸುತ್ತಾರೆ. ಕನ್ನಡ, ಹಿಂದಿ, ಇಂಗ್ಲಿಷ್ಗಳಂತಹ ಭಾಷೆಗಳನ್ನು ಜೀವಂತ ಭಾಷೆಗಳೆಂದು ಬಗೆಯಬಹುದಾದರೆ ಸಂಸ್ಕೃತ, ಗ್ರೀಕ್, ಲ್ಯಾಟಿನ್ಗಳಂತಹ ಭಾಷೆಗಳನ್ನು ಮೃತ ಭಾಷೆಗಳಾಗಿ ಪರಿಗಣಿಸಬಹುದು. ಹರಿಯುವ ಹೊಳೆಯಂತೆ ನಿತ್ಯ ನಿರಂತರ ಬದಲಾಗುತ್ತಾ ಬೆಳೆಯುತ್ತಾ ಹೋಗುವುದೇ ಜೀವಂತ ಭಾಷೆಯ ಲಕ್ಷಣ. ಕಾಲಕ್ರಮೇಣ ಕೆಲವು ಭಾಷೆಗಳು ಬೇರೆ ಬೇರೆ ಕಾರಣಕ್ಕೆ ಕಣ್ಮರೆಯಾಗುತ್ತಿರುವುದು ಬೇರೆ ಮಾತು. ಒಟ್ಟಾರೆ ಪ್ರಪಂಚದ ಯಾವುದೇ ಮಾನವ ಜನಾಂಗ ಭಾಷೆ ಇಲ್ಲದೆ ಬದುಕಲಾರದು ಎಂದಾಯಿತು. ನಾಗರಿಕತೆ ಬೆಳೆದಂತೆಲ್ಲ ಮನುಷ್ಯ ತನ್ನ ಜನಾಂಗ, ತಾನು ನೆಲೆ ನಿಂತ ಊರಿಗಷ್ಟೇ ಸೀಮಿತವಾಗದೆ ತನ್ನ ವ್ಯವಹಾರ ಮತ್ತು ಅನುಭವ ಪ್ರಪಂಚವನ್ನು ಹಿಗ್ಗಿಸಿಕೊಳ್ಳುತ್ತಾ ಹೋಗುತ್ತಾನೆ. ಆಗ ಬೇರೆ ಬೇರೆ ಭಾಷೆಗಳನ್ನು ಆಡುವ ಬೇರೆ ಬೇರೆ ಜನಾಂಗಗಳೊಂದಿಗೆ ಸಂಪರ್ಕ ಏರ್ಪಟ್ಟಾಗ ಭಾಷಾಂತರ ಕಾರ್ಯ ಅನಿವಾರ್ಯವಾಗುತ್ತದೆ. ಭಾಷಾಂತರ ಪದ ಎರಡು ಭಾಷೆಗಳ ನಡುವಿನ ಅಂತರವನ್ನು ಸೂಚಿಸುವ ಹಾಗೆಯೇ ಆ ಎರಡೂ ಭಾಷೆಗಳ ನಡುವಿನ ಅಂತರವನ್ನು ಬೆಸೆಯುವ ಕೊಂಡಿಯಾಗಿಯೂ ಸಂಕೇತಿಸುತ್ತದೆ. ಒಟ್ಟಾರೆ ಇದು ಎರಡು ಜನಾಂಗಗಳ ನಡುವಿನ ನುಡಿ

ಸೇತುವೆಯಾಗುವ ಅಗಾಧ ಪ್ರಕ್ರಿಯೆ ಹೊಂದಿರುವುದನ್ನು ಇಲ್ಲಿ ಗಮನಿಸಬೇಕು. ಭಾಷಾಂತರ ಕೆಲಸವೆಂದರೆ ಮೂಲ ಭಾಷೆಯಲ್ಲಿರುವ ವಸ್ತು ವಿಷಯವನ್ನು ಉದ್ದಿಷ್ಟ ಭಾಷೆಗೆ ತರುವುದು ಎಂದರ್ಥ. ಅಂದರೆ ಭಾಷೆ ಶರೀರದಂತಿದ್ದರೆ ವಸ್ತು ಆತ್ಮದ ಸ್ವರೂಪದಲ್ಲಿರುತ್ತದೆ ಎಂದು ಹೇಳುತ್ತಾರೆ. ಆತ್ಮಕ್ಕೆ ಭಂಗಬಾರದಂತೆ ದೇಹಾಂತರ ಕಾರ್ಯ ನಡೆಸುವುದೇ ಭಾಷಾಂತರ. ಹಾಗಾದಾಗ ಭಾಷಾಂತರಕಾರನ ಜವಾಬ್ದಾರಿ ಎಂಥದ್ದೆಂದರೆ ಪರಕಾಯ ಪ್ರವೇಶ ಮಾಡಿದ್ದಷ್ಟೇ ಕಷ್ಟದ ಕೆಲಸ. ಅಂದರೆ ಭಾಷಾಂತರಕಾರನಿಗೆ ಎರಡೂ ಭಾಷೆಗಳ ಪರಿಣಿತಿ ಅತ್ಯಗತ್ಯ. ಅದರ ಜೊತೆಗೆ ಆಯಾ ಭಾಷೆಗಳಿಗೆ ಅಂಟಿರುವ ಜನಾಂಗೀಯ ಸಾಂಸ್ಕೃತಿಕ ಪರಿಚಯವೂ ತುಸು ಇರಬೇಕಾಗುತ್ತದೆ. ಅಂಥ ಗುರುತರವಾದ ಭಾಷಾಂತರ ಕಾರ್ಯ ಮಾಡಬೇಕಾದಾಗ ಬೇರೊಂದು ಅಂದರೆ ಮೂಲ ಭಾಷೆಯಲ್ಲಿರುವ ವಸ್ತುವನ್ನು ಸರಿಯಾಗಿ ಗ್ರಹಿಸುವ ಹಾಗೂ ಅದನ್ನು ತನ್ನ ಉದ್ದಿಷ್ಟ ಭಾಷೆಗೆ ಅಭಿವ್ಯಕ್ತಿಸುವ ಇವೆರಡೂ ಅನುವಾದ ಕಾರ್ಯದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಬೇಕಾಗುತ್ತದೆ. ಆ ಕಾರಣಕ್ಕಾಗಿಯೇ ಟ್ರಾನ್ಸ್ಲೇಷನ್ ಈಸ್ ಆನ್ ಆರ್ಟ್ ಎಂದು ಹೇಳುತ್ತಾರೆ. ಅಷ್ಟೇ ಅಲ್ಲ, ಭಾಷಾಂತರ ಪ್ರಜ್ಞಾಪೂರ್ವಕ ಕಲೆ ಎಂದು ಸಿಪಿಕೆಯವರು ಇನ್ನೂ ಒತ್ತು ಕೊಟ್ಟು ಹೇಳುತ್ತಾರೆ. ಭಾಷಾಂತರ ಪದಕ್ಕೆ ಅನುವಾದ ಎಂಬ ಪರ್ಯಾಯ ಪದವೂ ಇದೆ. ಅನುವಾದ ಎಂದರೆ ಅನುಸರಿಸಿ ಹೇಳುವುದು ಎಂದರ್ಥ. ಹಾಗೆಯೇ ಫಾರ್ಸಿ ಪದ ತರ್ಜುಮೆ ಎಂಬುದೂ ಇದೆ. ಜೊತೆಗೆ ಕನ್ನಡಕ್ಕೆ ತರುವುದು ಎಂಬುದನ್ನು ಸೂಚಿಸುವಾಗ ಕನ್ನಡಿಸು ಎಂಬ ಪದವೂ ಇದೆ. ಅಷ್ಟೇ ಅಲ್ಲ, ಗಣ್ಯಾತಿ ಗಣ್ಯರು ದೇಶ ವಿದೇಶ ಪ್ರವಾಸ ಕೈಗೊಂಡಾಗ ಅವರ ನೆರವಿಗೆ ದುಭಾಷಿಗಳಿರುತ್ತಾರೆ. ವೇದಿಕೆಯ ಮೇಲೆ ಗಣ್ಯರ ಭಾಷಣವನ್ನು ಸ್ಥಳೀಯ ಭಾಷೆಗೆ ತತ್ಕ್ಷಣದಲ್ಲಿಯೇ ಅನುವಾದಿಸಿ ಪ್ರಸ್ತುತಪಡಿಸುವ ಚಾಣಾಕ್ಷಮತಿ ಆ ದುಭಾಷೆಗಳಿಗಿರಬೇಕಾಗುತ್ತದೆ. ಸಾರ್ವಜನಿಕ ಸಮಾರಂಭದಲ್ಲಿ ಮುಖ್ಯ ಭಾಷಣಕಾರನ ಮಾತುಗಳನ್ನು ಅವರಾಡುವ ಒಂದೊಂದೂ ವಾಕ್ಯವನ್ನು ತದ್ವತ್ತಾಗಿ ಗ್ರಹಿಸಿ ಹಿಂದೆಯೇ ನೆರೆದ ಸಭಿಕರಿಗೆ ಮನದಟ್ಟಾಗುವ ರೀತಿಯಲ್ಲಿ ಮುಖ್ಯ ಭಾಷಣಕಾರನ ಮಾತಿನಲ್ಲಿನ ಆ ಏರಿಳಿತವನ್ನೂ ಬಿಡದೆ ಅನುಸರಿಸಿ ಅದೇ ಧಾಟಿಯಲ್ಲಿ ದುಭಾಷೆಯೂ ಮಾತನಾಡುವ ಮೂಲಕ ನೆರೆದ ಪ್ರೇಕ್ಷಕರನ್ನು ತಟ್ಟುವ ಪರಿ ಅದ್ಭುತವಾಗಿರುತ್ತದೆ. ದುಭಾಷೆ ಎಂದ ತಕ್ಷಣ ನೆನಪಾಯಿತು, ವಿಶ್ವಕವಿ ರವೀಂದ್ರನಾಥ ಟ್ಯಾಗೋರರು ಶಾಂತಿನಿಕೇತನ ಕಟ್ಟುವ ಕನಸು ಕಾಣುತ್ತಿದ್ದ ದಿನಗಳವು. ಮಲೇಷ್ಯಾಕ್ಕೆ ಹೋಗಿದ್ದರೆಂದು ಕಾಣುತ್ತದೆ. ಅಲ್ಲಿ ನೆರೆದ ಭಾರತೀಯರನ್ನು ಉದ್ದೇಶಿಸಿ ರವೀಂದ್ರರು ಮಾತನಾಡಬೇಕಿತ್ತು. ಕಾರ್ಯಕ್ರಮ ಮುಗಿದ ನಂತರ ಸ್ಥಳೀಯ ಭಾರತೀಯನೊಬ್ಬ ಹತ್ತಿರ ಬಂದು, ನೀವು ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲು ಸ್ಥಾಪಿಸುತ್ತೀರಂತಲ್ಲ ಎಂದು ಕೇಳಿದನಂತೆ. ಅರೆ, ನಾನೆಲ್ಲಿ ಹಾಗೆ ಹೇಳಿದೆ ಎಂದು ರವೀಂದ್ರರಿಗೆ ಅಚ್ಚರಿಯಾಗಿತ್ತು. ಶಾಂತಿನಿಕೇತನ ಎಂಬ ಸಂಸ್ಥೆ ಕಟ್ಟುವ ಉದ್ದೇಶ ತಮಗಿರುವುದನ್ನು ಕವಿ ಅಂದಿನ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದು ನಿಜ. ಅಲ್ಲಿ ದೇಶ ವಿದೇಶಗಳ ವಿದ್ಯಾರ್ಥಿಗಳು ಬಂದು ತಂಗಿದ್ದು ತಮ್ಮ ಓದನ್ನು ಪೂರೈಸಿಕೊಳ್ಳಬಹುದು ಎಂದೂ ಹೇಳಿ ಅದಕ್ಕಾಗಿ ಭಾರತೀಯರಿಂದ ಉದಾರ ನೆರವನ್ನು ಕೋರಿದ್ದರು. ಆದರೆ ಅವಸರದಲ್ಲಿ ದುಭಾಷೆ ಅದೇನೆಂದು ಗರಿಸಿದ್ದನೋ ಹೋಟೆಲೋ ಎಂದು ಹೇಳಿ ಅಚಾತುರ್ಯ ಎಸಗಿದ್ದ. ಕನ್ನಡದ ಮಟ್ಟಿಗೆ ನಾವು ಯೋಚನೆ ಮಾಡಿದಾಗ ಭಾಷಾಂತರ ಕಾರ್ಯ 19ನೇ ಶತಮಾನದ ಕೊನೆಯ ಭಾಗದಲ್ಲಿ ಬಸವಪ್ಪ ಶಾಸ್ತ್ರಿಗಳು ಸಂಸ್ಕೃತ ಮೂಲದಿಂದ ಕಾಳಿದಾಸನ ಅಭಿಜ್ಞಾನ ಶಾಕುಂತಲವನ್ನು ಕರ್ನಾಟಕ ಶಾಕುಂತಲ ಶೀರ್ಷಿಕೆಯಲ್ಲಿ ಕನ್ನಡಕ್ಕೆ ತಂದರು. ಹಾಗೆಯೇ ಶೇಕ್ಸ್ಪಿಯರ್ನ ರೋಮಿಯೋ ಜೂಲಿಯೆಟ್ನ ರಾಮವರ್ಮ ಲೀಲಾವತಿ ಎಂದು, ಒಥೆಲೋ ಶೂರಚನ ಚರಿತ್ರೆ ಎಂದು ಕನ್ನಡ ಜಾಯಮನಕ್ಕೆ ಒಗ್ಗುವಂತೆ ರೂಪಾಂತರಗೊಳಿಸಿದ್ದರು. 14 ಸಾಲಿನ ಪದ್ಯ ಸಾನೆಟ್ ಅನ್ನು ಕನ್ನಡದಲ್ಲಿ ಸುನೀತಾ ಎಂದು ಕರೆಯುವ ಮೂಲಕ ನವೋದಯ ಕಾಲದ ಕವಿಗಳು ಕನ್ನಡೀಕರಿಸಿದ್ದರು. ಸಂಸ್ಕೃತದ ಬಾಣನ ಕಾದಂಬರಿಯನ್ನು ಗಂಗಾಧರ ಮಡಿವಾಳ ಹೆಸರು ತೂರ್ಮರಿಯವರು ಬಾಣ ಕಾದಂಬರಿ ಎಂಬ ಹೆಸರಿನಲ್ಲಿ ತಂದದ್ದು ಮೂಲ ಕೃತಿಯಷ್ಟೇ ಸೊಗಸಾಗಿ ಬಂದಿದೆ. ನಂತರದಲ್ಲಿ ಅಹೋಬಲ ಶಂಕರ ಅವರು ನೇರವಾಗಿ ಬಂಗಾಳಿಯಿಂದ ರವೀಂದ್ರರ ಕಥಾಮಂಜರಿಯನ್ನು ಕನ್ನಡಕ್ಕೆ ತಂದಿದ್ದರು. ಮುಂದೆ ಜೇನ್ ಆಸ್ಟಿನ್ನ ಪ್ರೈಡ್ ಆಫ್ ಪ್ರೆಜಿಡಿಸ್ ಕೃತಿಯನ್ನು ಅನುವಾದಿಸಿದ ಹಮಾನರ ಹಮ್ಮು ಬಿಮ್ಮು, ಎಚ್ ಎಲ್ ನಾಗೇಗೌಡರ ಪ್ರವಾಸಿ ಕಂಡ ಇಂಡಿಯಾ ಕೃತಿಗಳು ಆರಂಭದಲ್ಲಿ ಕನ್ನಡ ಸಾಹಿತ್ಯದ ಅನುವಾದ ಪರಂಪರೆಗೆ ಬಹುದೊಡ್ಡ ಕೊಡುಗೆಗಳೇ ಆಗಿದವು. ನನ್ನ ಉದ್ದೇಶ ಅನುವಾದ ಸಾಹಿತ್ಯ ಬೆಳೆದು ಬಂದ ದಾರಿಯನ್ನು ಗಂಭೀರವಾಗಿ ವಿವರಿಸುವುದಲ್ಲ. ಭಾಷಾಂತರ ಕಾರ್ಯದಲ್ಲಿ ಎದುರಾಗುವ ಎಡರು ತೊಡರುಗಳು ಅವಸರದ ಅವಾಂತರಗಳನ್ನು ಕುರಿತು ಮಾತನಾಡುವುದಷ್ಟೇ ಆಗಿದೆ. ನಮ್ಮ ಮುಂದೆ ಬೃಹತ್ತಾಗಿ ಬೆಳೆದಿರುವಂಥ ಇಂಗ್ಲಿಷು ಭಾಷೆ ಇದೆ. ಪ್ರತಿಯೊಂದಕ್ಕೂ ಅದಕ್ಕೆ ಶರಣು ಹೋಗಬೇಕಾದ ಅನಿವಾರ್ಯ ಪರಿಸ್ಥಿತಿಯೂ ಏರ್ಪಟ್ಟಿದೆ. ಹೀಗಿದ್ದಾಗ ಇಂಗ್ಲಿಷಿನಲ್ಲಿರುವುದನ್ನು ಮಾತೃಭಾಷೆಗೆ ತರುವ ಜವಾಬ್ದಾರಿ ನಮ್ಮ ಮುಂದಿದೆ. ಇಂಗ್ಲಿಷಿನಲ್ಲಿ ಪದಗಳನ್ನು ಕಾಯಿನ್ ಮಾಡುವುದು ಎಂದು ಹೇಳುತ್ತಾರಲ್ಲ, ಅಂದರೆ ನಾಣ್ಯಗಳನ್ನು ಟಂಕಶಾಲೆಯಲ್ಲಿ ಎರಕ ಹೊಯ್ಯುವುದು ಎಂದು ಅರ್ಥ. ಅದನ್ನೇ ಟಂಕಿಸುವುದು ಎಂದು ಕನ್ನಡದಲ್ಲಿ ಹೇಳುವುದುಂಟು. ಪ್ರೀತಿಸು, ಪತ್ರಿಸು ಎಂದು ಹೇಳುವ ತೆರದಲ್ಲಿಯೇ ಕನ್ನಡಿಸುವ ಪರಿ ಇದು. ಹಾಗೆಂದುಕೊಂಡು ಕೂರು ಎನ್ನುವುದಕ್ಕೆ ಕುರ್ಚಿಸು ಎಂದು ಹೇಳಿದರೆ ಅತಿರೇಕವಾದೀತು. ಹಾಗೆ ನೋಡಿದರೆ ಮೂಲ ಭಾಷೆಯ ಪದಗಳಿಗೆ ಸಂವಾದಿಯಾಗಿ ದೇಶೀ ಪದಗಳನ್ನು ಟಂಕಿಸಿದ ಕೀರ್ತಿ ಕಬ್ಬಿಗರ ಕಾವದ ಅಂಡಯ್ಯನಿಗೆ ಮೊದಲು ಸಲ್ಲಬೇಕು. ಮುಂದೆ ಆಧುನಿಕ ಕನ್ನಡ ಸಾಹಿತ್ಯಕ್ಕೆ ಬಂದಾಗ ಕನ್ನಡವಿಕ್ಕಿ ಎಂಬ ಕಾವ್ಯನಾಮದ ತಿರುಮಲೆ ತಾತಾಚಾರ್ಯ ಶರ್ಮರು ಇಂಗ್ಲಿಷಿನ ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ದುಂಡು ಮೇಜಿನ ಪರಿಷತ್ತು ಎಂದು, ಸಾರ್ವಜನಿಕ ತಿಳುವಳಿಕೆಗಾಗಿ ಸರ್ಕಾರ ಹೊರಡಿಸುವ ಅಧಿಕೃತ ಪತ್ರ ವೈಟ್ ಪೇಪರ್ಗೆ ಶ್ವೇತಪತ್ರ ಎಂದು,

ವಿಷಯ ಅತಿ ಮಹತ್ವದ್ದಿದ್ದಾಗ ಅಧಿವೇಶನದಲ್ಲಿಲ್ಲದಿದ್ದಾಗೂ ಆ ತುರ್ತು ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸುವ ಆರ್ಡಿನೆನ್ಸ್ಗೆ ಸುಗ್ರೀವಾಜ್ಞೆ ಎಂದು ಕನ್ನಡಿಸಿದ್ದನ್ನು ಇಲ್ಲಿ ಗಮನಿಸಬೇಕು. ಇದು ಮಾತೃಭಾಷೆಯಲ್ಲಿ ಲಭ್ಯವಿರುವ ಪದಗಳನ್ನೇ ತದ್ವತ್ತಾಗಿ ಜೋಡಿಸಿ ಅರ್ಥ ವ್ಯತ್ಯಾಸವಾಗದಂತೆ ರೂಪಿಸಿಕೊಂಡ ನೇರ ಅನುವಾದ. ಆ ಪದಗಳು ಅಷ್ಟೇ ಜನಪ್ರಿಯಗೊಂಡು ಚಾಲ್ತಿಯಲ್ಲಿ ಬಂದುಬಿಟ್ಟವು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ರೇಡಿಯೋ ಶುರುವಾದ ಹೊಸದರಲ್ಲಿ ಮೈಸೂರಿಗೆ ಮೊದಲ ಪ್ರಸಾರ ಕೇಂದ್ರ ಬಂತು. ಆ ಸಂದರ್ಭದಲ್ಲಿ ಗೋಪಾಲಸ್ವಾಮಿ ಅಯ್ಯಂಗಾರ್ ಅಂತ ಇದ್ದರು, ಅವರ ಜೊತೆ ನಾ ಕಸ್ತೂರಿ ಅವರು ಸಮಿತಿಯಲ್ಲಿದ್ದರು. ಅವರು ರೇಡಿಯೋಗೆ ಪರ್ಯಾಯವಾಗಿ ಆಕಾಶವಾಣಿ ಎಂಬ ಪದವನ್ನು ಇತ್ತ ಕನ್ನಡಿಗರಿವರು. ಅದೇ ಪದ ದೇಶದುದ್ದಗಲಕ್ಕೂ ಚಾಲ್ತಿಯಲ್ಲಿ ಬಂದು ಅದೇ ಈಗಲೂ ಬಳಕೆಯಲ್ಲಿದೆ. ಇದು ನಮ್ಮ ಹೆಗ್ಗಳಿಕೆಯಲ್ಲವೇ? ಹಾಗೆ ಪದಶಃ ಅನುವಾದ ಮಾಡುವಲ್ಲಿಯೂ ತುಸು ಎಚ್ಚರಿಕೆ ವಹಿಸಬೇಕಾದ ಸಂದರ್ಭಗಳು ಇರುತ್ತವೆ. ಉದಾಹರಣೆಗೆ, ಇಂಗ್ಲಿಷಿನ ಕ್ರೀಮಿ ಲೇಯರ್ಗೆ ಸೀದಾ ಸಾದಾ ಕೆನೆಪದರ ಅನ್ನುವುದೇನೋ ಸರಿ, ಹಾಗೆಯೇ ಗ್ರಾಸ್ ರೂಟ್ಗೆ ಹುಲ್ಲು ಬೇರು ಅಂದರೆ ಆಗುತ್ತದೆಯೇ? ಆಗ ಮೂಲಮಟ್ಟದ ತಲಸ್ಪರ್ಶಿ ಎಂಬ ಪರ್ಯಾಯ ಪದ ಹುಡುಕಬೇಕಾಗುತ್ತದೆ. ಅಂದರೆ ಸಮಾಜದ ತಳಮಟ್ಟದ ಗ್ರಾಮಾಂತರ ಪ್ರದೇಶದ ಕೃಷಿಕ ಜನವರ್ಗ ಯಾ ಮತದಾರರನ್ನು ಅದು ಧ್ವನಿಸುತ್ತದೆ. ಕಾಲಿಗೆ ತೊಡಿಸುವ ಸಾಕ್ಸಿಗೆ ಕಾಲು ಚೀಲ ಸರಿ ಹೋಯಿತು, ಅದನ್ನೇ ಕೈಗೆ ತೊಡಿಸುವ ಗ್ಲವ್ಗೆ ಕೈಚೀಲ ಎಂದು ಬಿಟ್ಟರೆ ಆವಾಸವಾಗಿ ಬಿಡುತ್ತದೆ. ಉತ್ತರ ಕರ್ನಾಟಕದ ಕಡೆಗೆ ಕಾಲು ಚೀಲಕ್ಕೆ ಕಾಲು ಕುಪ್ಪಸ ಎಂದು ಬಾಯಿ ತುಂಬ ಕರೆಯುವ ವಾಡಿಕೆ ಇದೆ ಗೊತ್ತೇ? ಅದೇ ರೀತಿ ಬೆಳಗಿನ ಉಪಾಹಾರ ಸೇವನೆಯನ್ನು ಉತ್ತರ ಕರ್ನಾಟಕದ ಬಹುತೇಕ ಕಡೆ ನಾಷ್ಟ ಎಂದು, ಬೆಳಗಾವಿ ಜಿಲ್ಲೆಯಲ್ಲಿ ನಾರಿ ಎಂದು ಕರೆದರೆ ಹಳೆ ಮೈಸೂರು ಕಡೆ ತಿಂಡಿ ಎಂದು ಕರೆಯುತ್ತಾರೆ. ಆದರೆ ಉತ್ತರ ಕರ್ನಾಟಕದ ಕಡೆಗೆ ತಿಂಡಿ ಎಂದರೆ ತೀಟಿ ಎಂಬ ಅರ್ಥದಲ್ಲಿ ಬಳಸುವ ರೂಢಿಯೂ ಇದೆ. ಹಿಂದಿ ಭಾಷೆಯಲ್ಲಿ ಬ್ರೇಕ್ಫಾಸ್ಟನ್ನು ಜಲಪಾನ ಎಂದು ಕರೆಯುತ್ತಾರೆ. ಮಲಬದ್ಧತೆ ಇದ್ದವರಿಗೆ ವೈದ್ಯರು ಬೆಳಗೆದ್ದ ಕೂಡಲೇ ಯಥೇಷ್ಟವಾಗಿ ನೀರು ಸೇವನೆಯ ಸಲಹೆ ಕೊಟ್ಟಿರುವುದು ಅದಕ್ಕೆ ಇರಬೇಕು. ಹಾಗೆಯೇ ಹಳೆಯ ಮೈಸೂರು ಕಡೆಗೆ ಗೆಂಡೆ ಎಂದರೆ ಲಟ್ಟ, ದಪ್ಪನೆಯ, ಬೆಪ್ಪ, ಟೊಣಪ ಎಂಬರ್ಥದಲ್ಲಿ ಬಳಸಿದರೆ ಉತ್ತರ ಕರ್ನಾಟಕದ ಕಡೆಗೆ ಪುರುಷ ಜನೇಂದ್ರಿಯವನ್ನು ಸೂಚಿಸುತ್ತದೆ. ಹಳೆಯ ಮೈಸೂರು ಕಡೆ ಹೆಂಗಸು ಎಂದರೆ ಹೆಣ್ಣು ಮಗಳು ಎಂಬರ್ಥದಲ್ಲಷ್ಟೇ ಪರಿಭಾವಿಸಿದರೆ ಉತ್ತರ ಕರ್ನಾಟಕದ ಕಡೆ ಇಟ್ಟುಕೊಂಡವಳು ಎಂಬರ್ಥ ವಿಶೇಷ ಅರ್ಥವನ್ನು ಅದು ಧ್ವನಿಸುತ್ತದೆ. ಧಾರವಾಡ ಜಿಲ್ಲೆಯಲ್ಲಿ ಬೆಳಕಿಂಡಿಗೆ ಭಗವಂತಿ ಎಂದು ಕರೆದರೆ ಆಲಿಕೆಗೆ ಮೈಸೂರು ಕಡೆ ಬುದ್ಧಿವಂತ ಎಂದು ಹೇಳುತ್ತಾರೆ. ನೀರಿನ ಹೊರತೆಗೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಲಪರಿಗೆ ಎಂದು ಕರೆಯುವುದುಂಟು. ಹೀಗೆ ಪಟ್ಟಿ ಮಾಡುತ್ತಾ ಹೋದರೆ ಭಾಷಿಕ ಸ್ವಾರಸ್ಯಗಳನ್ನು ಸಾವಿರಾರು ಹೆಕ್ಕಬಹುದು. ಜೀವಂತ ಭಾಷೆಯ ಗುಣಲಕ್ಷಣವೆಂದರೆ ಕಾಲಾಂತರದಲ್ಲಿ ಕೆಲವು ಪದಗಳು ಚಾಲ್ತಿ ಕಳೆದುಕೊಂಡರೆ ಹೊಸ ಹೊಸ ಪದಗಳನ್ನು ಸೇರಿಸಿಕೊಳ್ಳುವುದೂ ಉಂಟು. ಇತ್ತೀಚೆಗೆ ಜಪಾನಿನ ಸುನಾಮಿ ಎಂಬ ಪದ ಇಂಗ್ಲಿಷಿನ ಆಕ್ಸ್ಫರ್ಡ್ ಪದಕೋಶಕ್ಕೆ ಸೇರ್ಪಡೆಯಾದುದನ್ನು ಇಲ್ಲಿ ಗಮನಿಸಬೇಕು. ಹೊಸ ಹೊಸ ಆವಿಷ್ಕಾರವಾದಂತೆ ಅವು ಪ್ರಾದೇಶಿಕ ಭಾಷೆಗೂ ರೂಢಿಯಲ್ಲಿ ಬರುವುದುಂಟು. ಉದಾಹರಣೆಗೆ ಬೋರ್ವೆಲ್ ತೆಗೆದುಕೊಳ್ಳಿರಿ. ಗ್ರಂಥಸ್ಥ ಭಾಷೆಯಲ್ಲಿ ಕೊಳವೆ ಬಾವಿ ಎಂದು ಬರೆಯಲಾಯಿತು. ನೆಲ ಕೊರೆಯುವ ಮೂಲಕ ತೆಗೆದ ಬಾವಿಯಾದುದರಿಂದಾಗಿ ಕೆಲವು ಕಡೆ ಕೊರೆ ಬಾವಿ ಎಂದೂ ಅದನ್ನು ಕರೆಯಲಾಯಿತು. ಆದರೆ ಆಡು ಮಾತಿನಲ್ಲಿ ರಿಗ್ ಆಯಿತು, ಜಗ್ ಆಯಿತು, ಬರೀ ಬೋರು ಕೂಡ ಆಯಿತು. ಊರಿಗೆ ಬಂದಾಕೆ ನೀರಿಗೆ ಬಾರದಿರುತ್ತಾಳೆಯೇ ಎಂಬ ಹಳೆಯ ಗಾದೆಯನ್ನು ಈಗ ಬೋರಿಗೆ ಬಾರದಿರುತ್ತಾಳೆಯೇ ಎಂದು ಬದಲಿಸಬೇಕಾಗುತ್ತದೆ. ನಾವಿನ್ನೂ ದೀಪದ ಕೆಳಗೆ ಕತ್ತಲು ಎಂದು ಬಡಬಡಿಸಿದರೆ ವಿದ್ಯುತ್ ದೀಪದ ಕೆಳಗೆ ಎಲ್ಲಿದೆ ಕತ್ತಲು ಎಂದು ಕೇಳುವವರೂ ಉಂಟಲ್ಲವೇ? ಭಾಷಾಂತರಕಾರನಾದವನಿಗೆ ಪ್ರಾದೇಶಿಕ ಭಾಷಾ ಪ್ರಭೇದಗಳ ಬಗ್ಗೆಗೂ ತಿಳುವಳಿಕೆ ಇರಬೇಕೆಂದು ಆಗಲೇ ಹೇಳಿದ್ದೇನಲ್ವೇ? ಒಂದು ಪ್ರಸಂಗ ನೆನಪಾಗುತ್ತದೆ. ಕಚೇರಿಯಲ್ಲಿ ಕೆಲಸ ಮಾಡುವವರು ಅಗತ್ಯ ಬಿದ್ದಾಗ ಕ್ಯಾಶುವಲ್ ಲೀವ್ ಹಾಕಬಹುದು, ಅದಕ್ಕೆ ಸಾಂದರ್ಭಿಕ ರಜೆ ಎಂದು, ಆಕಸ್ಮಿಕ ರಜೆ ಎಂದು ಕರೆಯುತ್ತಾರೆ. ಅರ್ಧ ದಿನ, ಒಂದು ದಿನ, ಹೀಗೆ ಚಿಲ್ಲರೆಯಾಗಿಯೂ ಬಳಸಿಕೊಳ್ಳಬಹುದಾದ ಆ ರಜೆಯನ್ನು ಕಿರುಕುಳ ರಜೆ ಎಂತಲೂ ಉತ್ತರ ಕರ್ನಾಟಕದಲ್ಲಿ ಬಳಸುವುದುಂಟು. ಯಾಕೆಂದರೆ ಅಲ್ಲಿ ಹೋಲ್ಸೇಲ್ ಟ್ರೇಡರ್ಸ್ಗೆ ಠೋಕ್ ವ್ಯಾಪಾರಿಗಳೆಂದು, ರೀಟೇಲ್ ಟ್ರೇಡರ್ಸ್ಗೆ ಕಿರುಕುಳ ವ್ಯಾಪಾರಿಗಳೆಂದು ಕರೆಯುವುದು ವಾಡಿಕೆ ಇದೆ. ಬೆಂಗಳೂರಿನ ಕಚೇರಿಯೊಂದರಲ್ಲಿ ಹೊಸದಾಗಿ ನೇಮಕಗೊಂಡ ಹುಡುಗನೊಬ್ಬ ಅರ್ಧ ದಿನ ಕಿರುಕುಳ ರಜೆ ಮಂಜೂರು ಮಾಡಬೇಕೆಂದು ಬರೆದುಕೊಂಡ. ಅಲ್ಲಿದ್ದ ಮೇಲಧಿಕಾರಿಯನ್ನು ಕೆಳಗಿನ ಸಿಬ್ಬಂದಿ ಕಿರುಕುಳ ರಾವ್ ಎಂದು ಹೆಸರಿಟ್ಟು ಲೇವಡಿ ಮಾಡುತ್ತಿರುವ ಗುಟ್ಟು ಈ ಹುಡುಗನಿಗೆ ತಿಳಿಯದು. ಕಾಗೆ ಕೂರುವುದಕ್ಕೂ ಟಂಗೆ ಮುರಿಯುವುದಕ್ಕೂ ಸರಿಯಾಯಿತು. ತನ್ನನ್ನು ಲೇವಡಿ ಮಾಡುತ್ತಾನೆಂದು ಭಾವಿಸಿದ ಅಧಿಕಾರಿ ವಿಚಾರಣೆ ಅಮಾನತ್ತುಗಳಿಗೆ ಕೈ ಇಕ್ಕಿದಾಗ ಆ ಪ್ರಕರಣ ಭಾಷಾಂತರ ಇಲಾಖೆಗೆ ರೆಫರ್ ಆಯಿತು. ಕಿರುಕುಳ ರಜೆ ಪದ ಬಳಸುವಲ್ಲಿ ಅಂಥ ಪ್ರಮಾದವೇನೂ ಇಲ್ಲ ಎಂದು ಸಮಜಾಯಿಷಿ ತಲುಪಿದ ಮೇಲೆ ಆ ಪ್ರಕರಣವನ್ನು ಅಷ್ಟಕ್ಕೆ ಕೈಬಿಡಲಾಯಿತು. ಸೋಷಿಯಲ್ ವೆಲ್ಫೇರ್ ಎಂದರೆ ಸಮಾಜ ಕಲ್ಯಾಣ ಎನ್ನುವ ಒಂದು ಇಲಾಖೆಯ ಹೆಸರಿದೆ. ಹಾಗೆಂದು ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಇಲಾಖೆಯನ್ನು ಮಹಿಳಾ ಕಲ್ಯಾಣ ಎಂದು ಕರೆಯಲಾಗದು. ಗಿರಿಜಾ ಕಲ್ಯಾಣವನ್ನು ನೆನಪಿಸುವಂತೆ ಸೋದರ ಭಾಷೆ ತಮಿಳಿನಲ್ಲಿರುವಂತೆ ಕಲ್ಯಾಣವೆಂದರೆ ವಿವಾಹ ಎಂದೇ ಅರ್ಥ. ಹಾಗಾಗಿ ವುಮೆನ್ ಅಂಡ್ ಚೈಲ್ಡ್ ವೆಲ್ಫೇರ್ ಅನ್ನು ಡೆವಲಪ್ಮೆಂಟ್ ಎಂದು ಬದಲಿಸಬೇಕಾಯಿತು. ಇಂಗ್ಲಿಷಿನ ಡೈವೋರ್ಸ್ಗೆ ಕನ್ನಡದಲ್ಲಿ ವಿವಾಹ

ಛೇದನ ಎಂದು ಬಳಸಲಾಗುತ್ತದೆ. ಸಾಂಸಾರಿಕ ಬದುಕಿನಿಂದ ಡಿಬಾರ್ ಆದವರನ್ನು ಹಾಗೆ ವಿಚ್ಛೇದಿತರು ಎಂದು ಕರೆಯಬಹುದೇನೋ? ಅದನ್ನೇ ಉತ್ತರ ಕರ್ನಾಟಕದಲ್ಲಿ ಸೋಡ್ ಚೀಟಿ ಎಂದು ಕರೆಯುವ ವಾಡಿಕೆ. ಒಂದು ಅರ್ಥದಲ್ಲಿ ಅದು ಛೋಡ್ ಚೀಟಿ ಆಗಿದ್ದಿರಲೂಬಹುದು. ಹುಡುಗಾಟಕ್ಕೇನೋ ಒಂದು ಕಡೆ ಅದನ್ನು ಘಟಸ್ಫೋಟ ಎಂದು ಬರೆದಿದ್ದರು. ಪ್ರಶ್ನೆ ಪತ್ರಿಕೆ ಬಯಲು ಹಗರಣವನ್ನು ಪತ್ರಿಕೆಯವರು ಗೌಪ್ಯ ಸ್ಫೋಟ ಎಂದು ಕರೆದಂತೆ. ಇಂಗ್ಲಿಷಿನಲ್ಲಿರುವ ನೆಕ್ ಟೈಯನ್ನು ಘಂಟಾ ಲಂಗೋಟಿ, ವ್ಯಾನಿಟಿ ಬ್ಯಾಗನ್ನು ಜಂಬದ ಚೀಲ, ಲಿಪ್ಸ್ಟಿಕ್ ಅನ್ನು ತುಟಿರಂಗು, ಫೇಸ್ ಪೌಡರ್ ಅನ್ನು ಮುಖಚೂರ್ಣ ಎಂದೆಲ್ಲ ಕರೆದದ್ದುಂಟು. ಆದರೆ ಚಾಲ್ತಿಯಲ್ಲಿ ಅವು ಬರಲಿಲ್ಲ. ಪೊಲೀಸರನ್ನು ಆರಕ್ಷಕರೆಂದು, ಎಂಜಿನಿಯರ್ ಅನ್ನು ಅಭಿಯಂತರರೆಂದು, ಪ್ರಾಸಿಕ್ಯೂಟರನ್ನು ಅಭಿಯೋಜಕರೆಂದು ಬರೆಯಲಾಯಿತು. ಲೈಫ್ ಮೆಂಬರ್ಸ್ ಅನ್ನು ಆಜೀವ ಸದಸ್ಯರೆಂದು ಹೇಳಿದರೆ ಕೆಲವರು ಅದನ್ನು ಅಜೀವ ಸದಸ್ಯರೆಂದು ತಪ್ಪಾಗಿ ಕರೆದಂತೆ ಆರಕ್ಷಕರನ್ನು ಅರಕ್ಷಕರೆಂದು ಕರೆದರೆ ಗತಿಯೇನು? ಹಿಂದಿಯಲ್ಲಿ ಪೊಲೀಸ್ ಎಂದೇ ಒಪ್ಪಿಕೊಂಡಂತೆ ಕನ್ನಡದಲ್ಲಿಯೂ ಪೊಲೀಸ್ ಎಂದೇ ಕರೆಯೋಣ ಬಂದುಕೊಂಡರೆ ನಾಡಿನಾದ್ಯಂತ ಆಗಲೇ ಆರಕ್ಷಕ ಠಾಣೆಗಳೆಂದು ಫಲಕ ಬರೆದು ಪ್ರದರ್ಶಿಸಿದ್ದರ ಪರಿಣಾಮವಾಗಿ ಜನಮನದಲ್ಲಿ ಆರಕ್ಷಕ ಪದವೇ ಈಗ ಗಟ್ಟಿಯಾಗಿ ಬಿಟ್ಟಿತು. ಇದಕ್ಕೆ ಏನೂ ಮಾಡುವ ಹಾಗಿಲ್ಲ. ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಶ್ರೀ ರಘುವೀರ ಎಂಬುವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಹಿಂದೊಮ್ಮೆ ಕೇಂದ್ರ ಸರ್ಕಾರ ರೈಲ್ವೆ ಇಲಾಖೆಯಲ್ಲಿ ಬಳಸುವ ಪದಗಳನ್ನು ಪ್ರಾದೇಶಿಕ ಭಾಷೆಗಳಿಗೆ ತರಬೇಕೆಂದು ಉದ್ದೇಶಿಸಿ ಶ್ರೀ ರಘುವೀರ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯೊಂದನ್ನು ರಚಿಸಿತ್ತು. ಅವರು ಹೆಚ್ಚು ತಲೆಕೆಡಿಸಿಕೊಳ್ಳಲು ಹೋಗದೆ ಸೀದಾ ಸಂಸ್ಕೃತ ಶಬ್ದಕೋಶವನ್ನು ಮುಂದಿಟ್ಟುಕೊಂಡು ಸಂವಾದಿ ಪದಗಳನ್ನು ರೂಪಿಸಿದ್ದರ ಪರಿಯೊಂದನ್ನು ನೋಡಿರಿ. ರೈಲ್ವೆ ನಿಲ್ದಾಣದಲ್ಲಿ ನಿಲ್ಲಿಸಿರುವ ಸಿಗ್ನಲ್ ಎಂಬುದಕ್ಕೆ ಧೂಮಶಕಟ ಆವಕ ಜಾವಕ ದಿಕ್ಸೂಚಿ ಲೋಹಪಟ್ಟಿಕ ಎಂದು ಇಷ್ಟುದ್ದದ ಪದವನ್ನು ರೂಪಿಸಿದ್ದರು. ಅದು ಹೆಚ್ಚು ಕಡಿಮೆ ಸಂಸ್ಕೃತ ಶ್ಲೋಕದ ಸಾಲೊಂದನ್ನು ನೆನಪಿಸುವಂತಿತ್ತು. ಪ್ರಾಜ್ಞರ ಮತ್ತೊಂದು ಸಮಿತಿ ಅದನ್ನು ಪರಿಷ್ಕರಿಸಿದಾಗ ಅದು ಗಮನಾಗಮನ ಸೂಚಕ ಲೋಹಸ್ತಂಭ ಆಯಿತು. ಇಷ್ಟೆಲ್ಲ ದ್ರಾವಿಡ ಪ್ರಾಣಾಯಾಮ ಮಾಡುವುದಕ್ಕಿಂತ ಸಿಗ್ನಲ್ ಪದಕ್ಕೆ ಸಂವಾದಿಯಾಗಿ ಕೈಮರ ಎಂದು ಕರೆದು ಕೈ ತೊಳೆದುಕೊಳ್ಳಬಹುದಿತ್ತಲ್ಲವೇ? ಭಾಷೆಗೆ ಅನೇಕ ಆಯಾಮಗಳಿರುತ್ತವೆ. ಹಾಗೆಯೇ ಅದನ್ನಾಡುವ ಜನಾಂಗದ ಸಂಸ್ಕೃತಿ, ಭೌಗೋಳಿಕ ಪರಿಸರದ ನಂಟು ಇರುತ್ತದೆಂಬುದನ್ನು ಉಪೇಕ್ಷಿಸಲಾಗದು. ಉದಾಹರಣೆಗೆ, ಇಂಗ್ಲಿಷಿನಲ್ಲಿ ಹರ್ಕುಲಿಯನ್ ಟಾಸ್ಕ್ ಎಂಬ ನುಡಿಗಟ್ಟಿದೆ. ಅದರರ್ಥ ಹರ್ಕುಲಸ್ ಭೂಗೋಳವನ್ನೇ ಎತ್ತಿ ಹಿಡಿದ ಸಾಹಸವನ್ನು ಅದು ಧ್ವನಿಸುತ್ತದೆ. ಅದನ್ನು ಕನ್ನಡಕ್ಕೆ ತರುವಾಗ ಭಗೀರಥ ಯತ್ನ ಎಂದರೆ ಸೂಕ್ತವಲ್ಲವೇ? ಶೀತ ಪ್ರದೇಶಗಳಲ್ಲಿ ವಾರಂ ರಿಸೆಪ್ಷನ್ ಅಂದರೆ ಬೆಚ್ಚನೆಯ ಸ್ವಾಗತ ಹಿತವಾಗಿರುತ್ತದೆ. ಅದೇ 45°C ಉರಿಯುವ ಸುಡುಬಿಸಿಲ ಸೀಮೆಯಲ್ಲಿ ಕೂತು ನಿಮಗೆ ವಾರಂ ರಿಸೆಪ್ಷನ್ ಅಂದರೆ ಯಾರಿಗೆ ತಾನೇ ಸಿಟ್ಟು ಬರುವುದಿಲ್ಲ ಹೇಳಿರಿ. ಸಮಥಿಂಗ್ ಈಸ್ ಬೆಟರ್ ದ್ಯಾನ್ ನಥಿಂಗ್ ಎಂಬುದೊಂದು ನುಡಿಗಟ್ಟಿದೆ. ಅದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಕುರುಡಗಂಡಿಗಿಂತ ಮೆರಳುಗಂಡೆ ಶ್ರೇಷ್ಠ ಎಂಬ ಗಾದೆ ಅದಕ್ಕಿಂತ ಸೊಗಸು ಅಲ್ಲವೇ? ಬೆಂಗಳೂರಿನಲ್ಲಿ ಬಸವನಗುಡಿ ಎಂಬುದೊಂದು ಬಡಾವಣೆ. ಅಲ್ಲಿನ ಮುಖ್ಯ ರಸ್ತೆಯ ಹೆಸರು ಬುಲ್ ಟೆಂಪಲ್ ರೋಡ್. ಏನಾಶ್ಚರ್ಯ, ಆ ರಸ್ತೆಯ ಆಚೆ ತುದಿಗೆ ಬಸವನ ಗುಡಿಯೂ ಇದೆ, ಬಸವನೂ ಇದ್ದಾನೆ. ಬುಲ್ ಟೆಂಪಲ್ ಅಂತ ಯಾಕೆ ಕರೆದರು ಎಂಬ ಜಿಜ್ಞಾಸೆ ನಡೆಸಿದರೆ ತುಸು ಹೊಳೆದೀತು. ವಾಸ್ತವವಾಗಿ ಋಷಭ ಇಲ್ಲಿ ಬಸವನಾಗಿದ್ದಾನೆ, ಅಂದರೆ ನಂದಿ. ಆತನನ್ನ ಇಂಗ್ಲಿಷ್ನಲ್ಲಿ ಬುಲ್ ಅಂದರೆ ಎತ್ತು ಮಾಡಿದ್ದಾರೆ. ಆತನ ದೇವಸ್ಥಾನವನ್ನು ಬುಲ್ ಟೆಂಪಲ್ ಅಂದಿದ್ದಾರೆ. ಅದೇ ರೀತಿ ಅಲಸೂರಿನಲ್ಲೊಂದು ಕಾರ್ ಸ್ಟ್ರೀಟ್ ಇದೆ, ವಾಸ್ತವವಾಗಿ ಅದು ತೇರಿನ ಬೀದಿ. ಅದರ ಅಂಚಿನಲ್ಲಿ ತೇರನ್ನು ನಿಲ್ಲಿಸಿರುವ ಶೆಡ್ ಕೂಡ ಇದೆ. ದೇವರು ಕೂತು ಮೆರವಣಿಗೆ ಹೊರಡುವ ತೇರು ಒಂದು ಅರ್ಥದಲ್ಲಿ ಕಾರೇ ಅಲ್ಲವೇ? ಸಾಂಸ್ಕೃತಿಕ ಸ್ಪರ್ಶ ಇರುವ ಊರುಗಳಲ್ಲಿ ಅದನ್ನೇ ರಥಬೀದಿ ಎಂದು, ತೇರಿನ ಬೀದಿ ಎಂದು ಹೆಸರಿಟ್ಟು ವಿಶೇಷ ಗೌರವ ಕೊಟ್ಟಿದ್ದೂ ಉಂಟು. ಒಂದು ಕಾಲದಲ್ಲಿ ಇಂಗ್ಲಿಷರೇ ಇಡಿಕಿರಿದಿದ್ದ ಕಂಟೋನ್ಮೆಂಟ್ ಬೆನ್ಸನ್ ಟೌನ್ಗಳಲ್ಲಿ ದೇವರ ತೇರು ಕಾರ್ ಆಗದೆ ಇನ್ನೇನಾಗಲು ಸಾಧ್ಯ? ಕೊನೆಯಲ್ಲಿ ಇನ್ನೊಂದು ಪ್ರಕರಣವನ್ನು ಹೇಳಿ ಮಾತು ಮುಗಿಸುತ್ತೇನೆ. ಬೆಂಗಳೂರಿನಲ್ಲಿ ಜೀವನ್ ಭೀಮಾ ನಗರ ಎಂಬ ಬಡಾವಣೆಯೊಂದಿದೆ. ವಾಸ್ತವವಾಗಿ ಅದನ್ನು ನಿರ್ಮಿಸಿದವರು LIC ಯವರು. ಮೂಲತಃ ಬಂಗಾಳದ ಕೋಲ್ಕತ್ತಾ ಮೂಲದಿಂದ ಬಂದ ಜೀವ ವಿಮಾ ನಿಗಮವನ್ನು ಹಿಂದಿಯಲ್ಲಿ ಜೀವನ್ ಭೀಮಾ ನಿಗಮ್ ಎಂದೇ ಕರೆಯುವುದು ಉಂಟು. ಹೀಗಾಗಿ ಅವರು ನಿರ್ಮಿಸಿದ್ದ ಬಡಾವಣೆಗೆ ಜೀವನ್ ಭೀಮಾ ನಗರ್ ಎಂದು ಹೆಸರಿಟ್ಟರು. ಆದರೆ ನಗರ ಸಾರಿಗೆ ಸಂಸ್ಥೆಯವರು ಆ ಮಾರ್ಗದ ಬಸ್ಸುಗಳಿಗೆ ಹಣೆ ಫಲಕ ಬರೆಯುವಾಗ ಜೀವನ ಭೀಮಾ ನಗರವೆಂದು ಬರೆಸಿ ಪ್ರದರ್ಶಿಸಿಬಿಟ್ಟರು. ವಿಮಾದಿಂದ ಭೀಮಾ ಆಗಿ ಭೀಮಾದೊಳಗಿನ ಬಿ ಭಯಂಕರ ಭೀ ರೂಪ ತಳೆದುದರ ಪ್ರಯುಕ್ತ ಜನರ ಮನಸ್ಸಿನಲ್ಲಿ ಅದು ಜೀವನ ಭೀಮಾ ನಗರ ಎಂದೇ ನೆಲೆ ನಿಂತು ಬಿಟ್ಟಿತು. ಸದರಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ನಾನು ನನ್ನ ಪುಸ್ತಕದಲ್ಲಿ ಒಂದು ಕಡೆ ವಿಳಾಸವನ್ನು ನಮೂದಿಸುವಾಗ

0: ಜೀವನ್ ಬಿಮಾ ಎಂದು ಬರೆದಿದ್ದೆ. ಮುದ್ರಣಾಲಯದ ಕಂಪೋಸಿಟರ್ಗಳು ನಾನೇ ತಪ್ಪಾಗಿ ಬರೆದಿದ್ದೇನೆಂದು ಭಾವಿಸಿ ಬಿಗೆ ಮತ್ತೆ ಹಕ್ಕುಳು ಸೀಳುವ ಕೆಲಸ ಮಾಡುತ್ತಿದ್ದರು. ಕಡೆಗೆ ಅವರಲ್ಲಿಗೆ ಹೋಗಿ ವಿಮಾ ಕೋಲ್ಕತ್ತಾ ಮೂಲದಿಂದ ಬಂದ ಪರಿಯನ್ನು ವಿವರಿಸಿ ಪಾಠ ಮಾಡಿ ತಿಳಿ ಹೇಳಬೇಕಾಯಿತು. ಎಷ್ಟೋ ಕಡೆ ಗವರ್ನಮೆಂಟ್ ಕಾಲೇಜ್ ಫಾರ್ ವುಮೆನ್ ಎಂದಿರುವುದನ್ನು ಸರ್ಕಾರಿ ಹೆಣ್ಣು ಮಕ್ಕಳ ಕಾಲೇಜು ಎಂದು ಬರೆದಿರುವುದುಂಟು. ಸರ್ಕಾರಿ ಹೆಣ್ಣು ಮಕ್ಕಳು, ಖಾಸಗಿ ಹೆಣ್ಣು ಮಕ್ಕಳು ಬೇರೆ ಬೇರೆ ಇರಲು ಸಾಧ್ಯವೇ? ಹೆಣ್ಣು ಮಕ್ಕಳ ಸರ್ಕಾರಿ ಕಾಲೇಜು ಎಂದು ಬರೆದಿದ್ದರಾಗುತ್ತಿತ್ತು. ಹುಡುಕುತ್ತಾ ಹೋದರೆ ಭಾಷಾಂತರದ ಅವಾಂತರಗಳು ಸಾಕಷ್ಟು ಸಿಕ್ಕಾವು. ಇಷ್ಟಕ್ಕೆ ವಿರಾಮ ಹೇಳುತ್ತೇನೆ.
1: ಇದುವರೆಗೂ ಅನುವಾದ ಈ ಕುರಿತು ವೀರಪ್ಪ ಎಂ ಅವರಿಂದ ಭಾಷಣ ಕೇಳಿದಿರಿ.

ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್. ಇನ್ನೀಗ ಕೇಳಿ ಗುಲ್ಮೊಹರ್ ಹೊಸ ಹಿಂದಿ ಚಿತ್ರಗೀತೆಗಳು. ಆರಂಭದಲ್ಲಿ ಕೇಳಿ ಅಜಿತ್ ಸಿಂಗ್ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗುಂಡೆ ಚಿತ್ರದ ಗೀತೆ. ಇರ್ಷಾದ್ ಖಮೀಲ್ ಅವರ ಸಾಹಿತ್ಯಕ್ಕೆ ಸೊಹೇಲ್ ಸೇನ್ ಅವರ ಸಂಗೀತ ನಿರ್ದೇಶನ.

0: ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ ಕಂಪನಾಂಕ ಎಫ್ಎಂ 103.1 ಮೆಗಾಹರ್ಟ್ಸ್. ಈಗ ಸಮಯ 3:22.
1: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕಥೆ ಹೇಳು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ.

0: ಮನ ಬಯಸಿದ್ದನ್ನು ಹಿಡಿಯುವ ಆತುರದಲ್ಲಿ ಕೈ ಚಾಚುತ್ತೇವೆ, ಪ್ರಾಣಕ್ಕೆ ಎರವಾಗುತ್ತೇವೆ. ಆದರೂ ಬುದ್ಧಿ ಕಲಿತವರು ಯಾರೂ ಇಲ್ಲ.
1: ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ.
0: ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಜಗತ್ತಿಗೆ ನೀನು ಬೇಕಾಗಿಲ್ಲ, ನಾನೂ ಬೇಕಾಗಿಲ್ಲ, ಗಿಡಕ್ಕೆ ನೀನು ಬೇಕು, ನನಗೂ ಈ ಜಾಗ ಬೇಕು ಎಂದನು. ನೀತಿ ಆಶ್ರಯ ನೀಡುವ ತಾಣವೇ ಭಗವಂತನ ನಿವಾಸ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಯುವ ವಾಣಿ, ಇದು ನಿಮ್ಮ ವಾಣಿ.

ಕೇಳುವರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದ್ರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ

0: ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸುರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದಕ್ಕೆ ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
1: ಕವಿತಾ ಬಾರೇ, ಕಸ ಹಾಕ್ಬಿಟ್ಟು ಬರೋಣ, ಗಾಡಿ ಬಂತು.
2: ನಾನ್ ಬರಲ್ಲ ಸೋನಿ, ನಾನು ಅಲ್ಲೇ ಬಿಸಾಕ್ಬಿಟ್ಟು ಹೋಗ್ತೀನಿ. ಅವ್ರು ಬಂದ್ ತಗೊಂಡೋಗ್ಲಿ.
1: ಎಲ್ಲಿ ಬಿಸಾಕೋದು?
2: ಇಲ್ಲೇ ಮನೆ ಮುಂದೆ ಆ ಕಡೆಗೆ ಬಿಸಾಡ್.
1: ಏನಕ್ಕೆ? ಅದಕ್ಕೆ ತಾನೇ ಕಸ ಗಾಡಿ ಬರ್ತಾ ಇದೆ, ನೀನೇನಕ್ಕೆ ಅಲ್ಲಿ ಹಾಕ್ತೀಯಾ?
2: ಅವ್ರು ಬರೋವರೆಗೆ ನಂಗೆ ಕಾಯೋಷ್ಟು ತಾಳ್ಮೆ ಇಲ್ಲ. ಅವ್ರದ್ದು ಕೆಲಸ ಅದೇ ತಾನೇ ಅವ್ರು ತಗೊಂಡೋಗ್ಲಿದ್ರು.
1: ನಿಮ್ಮ ಮನೆ ಕಸನ್ನೆಲ್ಲ ಏನಕ್ಕೆ ಅವ್ರು ಎತ್ಕೊಂಡು ಹೋಗ್ಬೇಕು? ಅದಕ್ಕೆ ಅಂತಾನೆ ಗಾಡಿ ಇಟ್ಟಿರೋದು. ಅವರು ಹಾಡು ಹಾಕೊಂಡು ಬರ್ತಾರಲ್ವಾ, ಅವಾಗ ಗೊತ್ತಾಗುತ್ತೆ. ಏನೇ ಕೆಲಸ ಮಾಡ್ತಿದ್ರು ಜೋರಾಗಿ ಹಾಕೊಂಡ್ ಬರ್ತಾರೆ. ಅವಾಗ ನೀನ್ ಬಂದ್ಬಿಟ್ಟು ಹಾಕ್ಬೋದಲ್ವಾ? ಅಲ್ಲೆಲ್ಲ ಹಾಕೋದು ತಪ್ಪಲ್ವಾ ಕವಿತಾ?
2: ಅದು ಹೌದಲ್ವಾ. ಸೊ ನಾನ್ ನಾಳೆಯಿಂದ ಬೇಡ, ಇವತ್ತಿಂದನೇ ಅವ್ರಿಗಾಗಿ ಕಾಯ್ತೀನಿ. ಅವ್ರು ಬಂದಾಗ ಕಸ ಹಾಕ್ಬಿಟ್ಟು ಹೋಗ್ತೀನಿ.
1: ಮತ್ತೆ ನೀನು ಹಸಿ ಕಸ ಮತ್ತೆ ಒಣ ಕಸನ ಬೇರೆ ಬೇರೆ ಮಾಡ್ಬೇಕು. ಅದು ಕೆಲವು ದಿನಗಳಿವೆ. ಆ ದಿನ ಮಾತ್ರ ಹಸಿ ಕಸ ಹಾಕ್ಬೇಕು, ಬೇರೆ ದಿನ ಒಣ ಕಸ ಹಾಕ್ಬೇಕು. ಎರಡನ್ನೂ ಮಿಕ್ಸ್ ಮಾಡ್ಬಿಟ್ಟು ಹಾಕ್ಬಿಡ್ಬೇಡ ಎಲ್ಲಾದ್ರೂ.
2: ಓಕೆ, ಹೇಳಿದ ಒಳ್ಳೇದಾಯ್ತು. ಆಗ ನಾನು 2 ಕಸದ ಬುಟ್ಟಿಯನ್ನು ಇಡ್ತೀನಿ, ಒಂದು ಒಣ ಕಸಕ್ಕೆ ಮತ್ತೊಂದು ಹಸಿ ಕಸಕ್ಕೆ.
1: ಹೌದು. ಮತ್ತೆ ನಿಮ್ಮ ಮನೇಲಿ ತುಂಬಾ ಪಾಟ್ಸ್ಗಳೆಲ್ಲ ಇವೆಯಲ್ಲ, ತುಂಬಾ ಗಿಡಗಳನ್ನೆಲ್ಲ ನೆಟ್ಟಿದ್ಯಲ್ವಾ, ಅದಕ್ಕೆ ನೀನು ಹಸಿ ಕಸನ ಗೊಬ್ಬರ ತರನೂ ಹಾಕಬಹುದು.
2: ಒಳ್ಳೆ ವಿಚಾರ, ಇದನ್ನು ಖಂಡಿತವಾಗ್ಲೂ ನಾನು ಮಾಡ್ತೀನಿ. ಥ್ಯಾಂಕ್ ಯು ಕಣೆ.
1: ಆಯ್ತು ಕವಿತಾ, ಹಾಗೆ ಮಾಡು.
3: ಪ್ರತಿಯೊಬ್ಬರು ಜಾಗೃತ ಮನೋಭಾವದಿಂದ ಹಸಿ ಕಸ ಒಣಕಸ ಬೇರೆ ಮಾಡಿ ಕಸ ವಿಲೇವಾರಿ ವಾಹನ ಬಂದಾಗ ಕಸವನ್ನ ಗಾಡಿಗೆ ಹಾಕುವುದರಿಂದ ಸುಂದರ ಕೊಡಗಿನ ಸ್ವಚ್ಛತೆಯನ್ನ ಕಾಪಾಡಿರುವುದನ್ನ ನೋಡಲು ಬಹಳ ಸಂತೋಷ ಅಲ್ಲವೇ? ಸ್ವಚ್ಛತೆಯನ್ನು ಕಾಪಾಡುವುದು ನಮ್ಮೆಲ್ಲರ ಹೊಣೆ.
0: ಶ್ರೋತೃಗಳಿಗೆ ಈಗ ಸಮಯ 3:05:42. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ, ಗೀತಮಾಧುರ್ಯ
5: ಗೀತಮಾಧುರ್ಯ. ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
4: ವೈವಿಧ್ಯಮಯ ಗೀತೆಗಳ ಹೂರಣ ಕಾರ್ಯಕ್ರಮ ಗೀತಮಾಧುರ್ಯ.
3: ಗೀತಮಾಧುರ್ಯ

0: ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ ಇವತ್ತಿನ ಗೀತ ಮಾಧುರ್ಯ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಾನು ಎಂ ಶಕುಂತಲಾ, ನಿಮ್ಮ ಪ್ರೀತಿಯ ಬಾನುಲಿ ಸ್ನೇಹಿತೆ. ನಮ್ಮೊಟ್ಟಿಗಿದ್ದಾರೆ ನಿರೂಪಕರಾದಂತಹ ವಿಶ್ವನಾಥ್ ಟಿ ಎಲ್ ಅವರು. ನಮಸ್ಕಾರ ವಿಶ್ವನಾಥ್ ಅವರೇ.
1: ನಮಸ್ಕಾರ ಮೇಡಮ್.
0: ಇವತ್ತಿನ ಗೀತ ಮಾಧುರ್ಯ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರೋಣ ಮತ್ತೊಮ್ಮೆ.
1: ಇವತ್ತಿನ ಗೀತ ಮಾಧುರ್ಯ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಶ್ರೋತ ಬಾಂಧವರಿಗೆ ಅತ್ಯಂತ ಆತ್ಮೀಯ ಸ್ವಾಗತ. ಈಗ ಕಾರ್ಯಕ್ರಮದಲ್ಲಿ ಸಂಪರ್ಕಿಸಲು ನಮ್ಮ ದೂರವಾಣಿ ಸಂಖ್ಯೆ 0827227285558 ಮತ್ತೊಂದು ಸಂಖ್ಯೆ 2281219.
0: ವಿಶ್ವನಾಥ್ ಅವರೇ, ಇವತ್ತಿನ ಕಾರ್ಯಕ್ರಮದ

0: ಆರಂಭಕ್ಕೂ ಮುನ್ನ ಸೂಚನೆಗಳನ್ನು ಹೇಳಬೇಕು. ಭಾವಗೀತೆ, ಜನಪದ ಗೀತೆ, ಭಕ್ತಿಗೀತೆ, ಸೋಬಾನೆ ಪದ, ತತ್ವಪದ, ಹಾಗೆಯೇ ರಂಗಗೀತೆ ಕೂಡ ಹಾಡಬಹುದು. ಚಿತ್ರಗೀತೆಗಳನ್ನು ಹಾಡುವಂತಿಲ್ಲ. ಆದರೆ ಚಿತ್ರಗೀತೆಗಳಲ್ಲಿ ಬಳಸಿಕೊಂಡಿರುವಂತಹ ಭಕ್ತಿ ಪ್ರಧಾನ ಮತ್ತು ಭಾವಗೀತೆಗಳನ್ನು ಹಾಡಬಹುದು. ಮತ್ತು ರಚನೆ ಅವರು ಹೇಳಬೇಕಾಗತ್ತೆ ಜನಪದ ಗೀತೆಗಳನ್ನು ಹೊರತಾಗಿ. ಹಾಗೆಯೇ 5 ನಿಮಿಷಗಳ ಕಾಲ ಸಮಯ ಇರುತ್ತೆ ಒಬ್ಬೊಬ್ಬರಿಗೆ. ಅವರು ಅವರ ಹೆಸರು ಮತ್ತು ಯಾವ ಊರಿನಿಂದ ಅಂತ ಪರಿಚಯ ಮಾಡಿಕೊಂಡು ಆ ನಂತರ ಅವರು ಹಾಡಬೇಕು. ಹಾಡುವ ಸಮಯ ಆರಂಭ ಅಂತ ಹೇಳೋಣ, ಆಯಿತಾ? ಇನ್ನು ಕಾರ್ಯಕ್ರಮದ ಆರಂಭದಲ್ಲಿ ಯಾರು ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ, ಮೊದಲನೆಯ ಶ್ರೋತೃ ಕೇಳೋಣ.
1: ಹಲೋ.
0: ಹಲೋ.
1: ಹಲೋ,
0: ನಮಸ್ತೆ. ಯಾರು ಇಲ್ಲಿಂದ?
1: ನಾನಿಲ್ಲಿ ಶಾರದಾ ಬಸಪ್ಪ.
0: ಯಾವ ಊರು? ಹೊಸ ಶ್ರೋತೃ.
1: ಮಾದಪಟ್ಟಣ.
0: ಹೊಸ ಶ್ರೋತೃ ಅಲ್ವಾ?
1: ಹೌದು.
0: ಅಭಿನಂದನೆಗಳು ನಿಮಗೆ ಕಾರ್ಯಕ್ರಮದ ಆರಂಭದಲ್ಲಿ ಕುಶಾಲನಗರದಿಂದ. ಈಗ ಯಾವ ಹಾಡನ್ನ ಹಾಡ್ತೀರಿ? ಕೇಳ್ತಾ ಇದ್ದೀರಲ್ಲ ಕಾರ್ಯಕ್ರಮ.
1: ಭಕ್ತಿ ಗೀತೆನ ಹಾಡ್ತಾ ಇದ್ದೇನೆ.
0: ಹಾಡಿ.
1: ಹಾಡ್ಬೋದಾ?
0: ಹಾಡಿ ಹಾಡಿ. ರಚನೆ?
1: ಸರಿ ಮೇಡಮ್.
0: ರಚನೆ?
1: ರಚನೆ ಗೊತ್ತಾಗಲ್ಲ.
0: ತಿಳ್ಕೊಳ್ಳಿಲ್ವಾ? ಹಾಡಿ.
1: ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿನ ನಾರಮ್ಮ, ತಮ್ಮ ಗೊಲ್ಲನ ವೈರಿ ಸುತನಾಯ ಸಂಡಿಲ, ಹೆಮ್ಮೆಯ ಗಣನಾಥನೇ ತನಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿನ ನಾರಮ್ಮ. ಮೋರೆ ಕಪ್ಪಿನ ಭಾವ ಮರದ ಗಲದ ಕಿವಿ, ನೀರದ ಇವ ನಾರಮ್ಮ. ಮೋರೆ ಕಪ್ಪಿನ ಭಾವ ಮರದ ಗಲದ ಕಿವಿ, ನೀರದ ಇವ ನಾರಮ್ಮ. ಮೂರು ಕಣ್ಣಿನ ಸುಧ ಸರಿಗಟ್ಟಿ ಚಂದನ, ಹೆಮ್ಮೆಯ ಗಣನಾಥನೇ ತನಮ್ಮ. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ, ನಿಮ್ಮೊಳಗಿಯ ನಾರಮ್ಮ. ಉತ್ತದಟ್ಟಿಯ ದಿಗಿದಿಟ್ಟ ಚಲ್ಲನವ ತಿಟ್ಟವ.

0: ಆತನೇ ಸನಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲದಲ್ಲಿ ವೀರತ ಯುವನಾರಮ್ಮ ಲೇಸಾಗಿ ಜನರ ನೆಲೆಯಾಗಿ ಕೇಶವ ಕಾಣೆ ಕೇಳಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ ಕಮಗಲ್ಲನ ವೈರಿ ಸುತನಾವ ಸೊಂಡಿಲ ಹೆಮ್ಮೆಯ ಗಣನಾಥನೇ ಕಣಮ್ಮ ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ಥ್ಯಾಂಕ್ ಯು ಮೇಡಮ್.
1: ತಮ್ಮ ಹೆಸರು ಮತ್ತೊಮ್ಮೆ ಹೇಳಿ.
0: ಶಾರದಾ
1: ಅವರೇ, 3 ನಿಮಿಷಗಳನ್ನು ತಕ್ಕೊಂಡಿದ್ದೀರಾ.
0: ಶಾರದಾ ಬಸಪ್ಪ, ಮಾದಾಪಟ್ನ, ಕುಶಾಲನಗರ.
1: ಹಾ, ನೀವು 3 ನಿಮಿಷದಲ್ಲಿ ಹಾಡನ್ನ ಹಾಡಿ ಮುಗಿಸಿದ್ದೀರಿ.
0: ಹೌದು
1: ಅಲ್ವಾ?
0: ಹೌದು.
1: ಆದ್ರೆ ನಿಧಾನಕ್ಕೆ ಇನ್ನು ಹೇಳಬಹುದಿತ್ತೇನೋ ಅಂತ ನೀವು ಅರ್ಜೆಂಟ್ ಮಾಡ್ಕೊಂಡ್ರಿ.
0: ಹೌದಾ?
1: ಸ್ವಲ್ಪ ಇವಾಗ ಸ್ವಲ್ಪ ಉಸಿರು ಕೊಡ್ಬೇಕಲ್ವಾ ಗಂಟಲಿಗೆ, ಕಂಠಕ್ಕೆ? ಅದು ಸ್ಟ್ರೆಸ್ ಆಗುತ್ತಲ್ವಾ ಕಂಠಕ್ಕೆ. ಈಗ ಒಂದು ಏನು ಅಂತ ಹೇಳಿದ್ರೆ, ಹಾಡು ಹೇಳುವಾಗ ಮುಕ್ತ ಕಂಠದಿಂದ ನಾವು ಭಾವ ತುಂಬಿ ಹಾಡುವಾಗ ಸ್ವಲ್ಪ ಸಮಯ ತೆಕ್ಕೊಳ್ಳುತ್ತೆ, ತೊಂದರೆ ಇಲ್ಲ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾಗಿ ನಾವು ಕೂಡ ಕೇಳ್ತೀವಲ್ವಾ. ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಮತ್ತೆ ಇದು ಕನಕದಾಸರ ಕೀರ್ತನೆ, ಕೀರ್ತನೆಗಳಲ್ಲಿ ಒಂದು. ತುಂಬಾ ಚೆನ್ನಾಗಿ ಹಾಡಿದ್ದೀರಿ. ಕಾರ್ಯಕ್ರಮದ ಆರಂಭದಲ್ಲಿ ಶಾರದಾ ನಮ್ಮಮ್ಮ

0: ಶಾರದೆ ಅಂತ ಶಾರದಾ ಮಾತೆಯನ್ನ ನೆನ್ಪಿಸ್ಕೊಂಡಿದ್ದೀರಿ. ಹಾಗಾಗಿ ನೋಡಿ, ಇನ್ನೂ 4 ನಿಮಿಷ ಇವಾಗ ಸಮಯ ಕೊಟ್ಟಿದ್ದೀರಿ 1 ನಿಮಿಷ ನಮಗಾಗಿ. ತಮಗೆ ಧನ್ಯವಾದಗಳು, ನಮಸ್ಕಾರ.
1: ಸರಿ ಮೇಡಮ್.
0: ಈಗ ಯಾರು ಮತ್ತೊಬ್ರು ಇದ್ದಾರೆ ವಿಶ್ವನಾಥ್ ಅವರೇ? ಹಲೋ ಹಲೋ, ನಮಸ್ತೆ. ಹಲೋ
2: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಯಾರು?
2: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡ್ತೀನಿ.
0: ತಿಮ್ಮಪ್ಪ ಅವರೇ ನಮಸ್ಕಾರ.
2: ನಮಸ್ತೆ ಮೇಡಮ್.
0: ಯಾವ ಗೀತೆ ಹಾಡ್ತೀರಿ?
2: ನನಗೆ ಕನಕದಾಸರು ಬರೆದಂತ ಹೂ ಬೇಕೆ ಪರಿಮಳದ ಅಂತ ಒಂದು ಹಾಡು ಉಂಟಲ್ಲ,
0: ಹಾಡಿ.
2: ಹೂ ಬೇಕೆ ಪರಿ ಕುಶ ನಮ್ಮ ಕೃಷ್ಣನ ತೋಟದ ಹೂ ಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂ ಬೇಕೆ ಪರಿಮಳದ ದಾರದಿ ಕಟ್ಟಿಲ್ಲ ಮಾರುವ ಕುವರಲ್ಲ ಏರಿಕೆಗಳಲ್ಲಿ ಮಾರುವುದಲ್ಲ ದಾರದಿ ಕಟ್ಟಿಲ್ಲ ಮಾರುವ ಕುವರಲ್ಲ ಏರಿಕೆರಿಗಳಲ್ಲಿ ಮಾರುವುದಲ್ಲ ಮುರಿ ಬಕುತಿ ಎಂಬ ಸಾರಿಯ ಮಲಗಿದ ಮುರಿ ಬಕುತಿ ಎಂಬ ಭಾರಿಯ ಮಲಗಿದ ಮಾರೆಂದು ಕೇಳಿದ ಚೌರಿಯ ತೋರಿಂದ ಹೂ ಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂ ಬೇಕೆ ಪರಿಮಳದ ರಂಗು ರಂಗುಗಳಿಂದ ಕಂಗೊಳಿಸುವ ಸಜ್ಜ ಬಂಗಾರದ ಸವಿ ರಚಿಸುವ ರಂಗು ರಂಗುಗಳಿಂದ ಕಂಗೊಳಿಸುವ ಸ್ವಚ್ಛ ಬಂಗಾರದ ಸವಿ ರಚಿಸುವ ಶೃಂಗಾರ ಸಿಂಧು ಪ್ರಸನ್ನ ಸಿಂಹಾದವನ ಶೃಂಗಾರ ಸಿಂಧು ಪ್ರಸನ್ನ ಸಿಂಹಾದವನ ಅಂಬೆಯ ಸಂಗದಿ
0: ಹಲೋ,
2: ಅದು
0: ತಪ್ಪಾಯ್ತಾ?
2: ಅಂಬೆಯ ಸಂಗದಿ
0: ಹಲೋ ತಿಮ್ಮಪ್ಪ ಅವರೇ.
2: ಬೇಕೆ ಪರಿಮಳದ ಪರಮ ಪುರುಷ ನಮ್ಮ ಕೃಷ್ಣನ ತೋಟದ ಹೂ ಬೇಕೆ ಪರಿಮಳದ.
0: ಹಲೋ
2: ಹಲೋ ಮೇಡಮ್.
0: ತಿಮ್ಮಪ್ಪ ಅವರೇ, 5 ನಿಮಿಷಗಳಾಯ್ತು, ತುಂಬಾ ಸಂತೋಷದಿಂದ ಹಾಡ್ತಾ ಇದ್ದೀರಿ.
2: ಹೌದು ಮೇಡಮ್.
0: ನೋಡಿ, ನಮ್ಮ ಮೊದಲ ಶ್ರೋತೃ ಕೂಡ ಶಾರದಾ ಅಂತ, ಅವರು ಕೂಡ ಉತ್ಸಾಹದಿಂದ ಹಾಡಿದ್ರು, ನೀವು ಕೂಡ ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದೀರಿ, ಹೀಗೆ ಭಾಗವಹಿಸ್ತಾ ಇರಿ. ಧನ್ಯವಾದ, ನಮಸ್ಕಾರ.
2: ಓಕೆ, ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ. ಈಗ ಮತ್ತೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೋತೃಗಳೇ, ಗೀತ ಮಾಧುರ್ಯ ಪ್ರಸಾರ ಆಗ್ತಾ ಇದೆ. ಹಲೋ, ಕರೆಯಲ್ಲಿ ಕಡಿತ ಉಂಟಾಗಿದೆ.

0: ಹಲೋ, ನಮಸ್ತೆ.
1: ಹಲೋ ಮೇಡಮ್, ನಮಸ್ತೆ.
0: ಯಾರು, ಎಲ್ಲಿಂದ?
1: ನಾನು ಕಾರ್ಕಳ ವರಂಗದಿಂದ ರಾಮಣ್ಣ ಅಂತ ಮಾತಾಡ್ತೇನೆ.
0: ರಾಮಣ್ಣ ಅವರೇ, ನಮಸ್ಕಾರ. ಯಾವ
1: ನಮಸ್ತೆ ಮೇಡಮ್.
0: ಗೀತೆ ಹಾಡ್ತೀರಿ?
1: ನಾನೊಂದು ಜನಪದ ಗೀತೆ ಹಾಡ್ತೇನೆ ಮೇಡಮ್.
0: ಹಾಡಿ ಸರ್.
1: ಅದು ರಚನೆ ಅಷ್ಟು ನಂಗೆ ಗೊತ್ತಾಗಲಿಲ್ಲ.
0: ಜನಪದ ಗೀತೆಗೆ ರಚನೆ ಇರೋದಿಲ್ಲ.
1: ಓಕೆ,
0: ಹಾ,
1: ಜನಪದ ಗೀತೆಯಿಂದ
0: ಹಾಡಿ ಹಾಡಿ.
1: ಕುದುರೇನ ತಂದಿವುನಿ ಜೀನವ ಬೆಗೆದಿವುನಿ, ಕುದುರೇನ ತಂದಿವುನಿ ಜೀನವ ಬೆಗೆದಿವುನಿ,

0: ಹಲೋ.
1: ಹಲೋ ಮೇಡಮ್.
0: ಮತ್ತೆ 2 ಸಾಲ ಹಾಡಬಹುದಿತ್ತು. ಕುದುರೆ ಎಲ್ಲ
1: ಅದಾಯ್ತು.
0: ತಂದೇವನಿ ಅಂತ ಇನ್ನೂ 1 ನಿಮಿಷ ಇತ್ತು.
1: ಹೌದು
0: ತುಂಬ
1: ಅದು
0: ಸಂತೋಷ.
1: ಇತ್ತು.
0: ಎರಡೂ ಧ್ವನಿಯಲ್ಲೂ ಕೂಡ ಹಾಡಿದ್ರಿ. ನಿಮ್ಮ ವಿಭಿನ್ನ ಪ್ರಯತ್ನಕ್ಕೆ ವಿಶೇಷ ಧನ್ಯವಾದ. ನಿಮಗೆ ಹೀಗೆ
1: ಓಕೆ
0: ಕಾರ್ಯಕ್ರಮದಲ್ಲಿ
1: ಮ್ಯಾಮ್,
0: ಭಾಗವಹಿಸ್ತಾ ಇರಿ.
1: ಈ
0: ನಮಸ್ಕಾರ.
1: ಟ್ರಾಫಿಕ್ ಗೀತ ಮಾಧುರಿಯಕ್ಕಾಗಿ ನನ್ನ ತುಂಬ ತುಂಬ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು.
0: ತುಂಬ ಸಂತೋಷ. ನಮಸ್ಕಾರ ಸರ್.
1: ಓಕೆ ಮ್ಯಾಮ್. ಓಕೆ ಓಕೆ.
0: ಈಗ ಹೊಸ ಹೊಸ ಶ್ರೋತೃಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗಾಗಿ ಮತ್ತೊಮ್ಮೆ ದೂರವಾಣಿ ಸಂಖ್ಯೆಗಳು 2285558, ಮತ್ತೊಂದು ದೂರವಾಣಿ ಸಂಖ್ಯೆ 2281219, ಕೋಡ್ ಸಂಖ್ಯೆ 08272. ಈಗ ಮತ್ತೊಬ್ಬ ಶ್ರೋತೃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಯಾರು ಅಂತ ಬನ್ನಿ ಮಾತನಾಡಿಸೋಣ. ಹಲೋ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ. ಯಾರು ಸರ್?
2: ನಾನು ಶ್ರೀಧರ ಮೇಡಮ್, ಸುಳ್ಳಿಯಿಂದ.
0: ಹಾ ನಮಸ್ತೆ.

0: ಶ್ರೀಧರ್ ಸರ್
1: ನಮಸ್ತೆ,
0: ಹೇಗಿದ್ದೀರಾ? ಬಹಳ ದಿನಗಳ ನಂತರ.
1: ಹೌದು ಹೌದು ಮೇಡಮ್, ಹೊಸಬರಿಗೆ ಅವಕಾಶ ಸಿಕ್ಕಲಿ ಅಂತ ನಾವು ಮಾಡುದಿಲ್ಲ ಮೇಡಮ್.
0: ಓ, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳು. ಇವತ್ತು ಯಾವ ಹಾಡನ್ನ ಹಾಡ್ತೀರಿ?
1: ನಾನೊಂದು ಭಕ್ತಿಗೀತೆ ಮೇಡಮ್, ಅದ್ರ ರಚನೆ ಹೇಗೆ ಗಡಿಬಿಡಿಯಲ್ಲಿ ಗೊತ್ತ ನೆನಪಾಗ್ತಾ ಇಲ್ಲ.
0: ಹಾಡಿ ಸರ್. ಈಗ ಹಾಡಿ ಸರ್, ಹಾಡಿ ಹಾಡಿ.
1: ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣ, ಬರಿದು ಮಾತೆ ಕಿಂ ಅರಿತು ಪೇಳುವೆ ನಯ್ಯ. ತೊರೆದು ಜೀವಿಸಬಹುದೇ

0: ರಾಜವನೇ ಬಿಡಬಹುದು ರಾಜವನೇ ಬಿಡಬಹುದು ಕಾಯ ಜಾತಿತ ನಿನ್ನ ಅಡಿಯ ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದು ಮಾತೇಕಿನ್ನ ಅರಿತು ಬೇಳುವೆನಯ್ಯ ಒಡಲು ಹಸಿಯಲು ನಿಲ್ಲದೆಲೆಯಿರಬಹುದು ಪಡೆದ ಕ್ಷೇತ್ರವ ಬೇತು ಹೊರಡಬಹುದು ಮಡದಿ ಮಕ್ಕಳ ಕಡೆಗೆ ತೊಲಗಿಸಿಯೇ ಬಿಡಬಹುದು ಕಡಲೊಡೆಯ ನಿನ್ನಡಿಯ ಗಳಿಗೆ ಬಿಡಲಾಗದು ಬಿಡಲಾ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರಿದು ಮಾತೇಕಿನ್ನ ಅರಿತು ಬೇಳುವೆನಯ್ಯ ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್.
1: ನಮಸ್ಕಾರ ಸರ್, ಧನ್ಯವಾದ. ಶ್ರೀಧರ್ ಅವರು ಹಾಡಿದಂತಹ ಭಕ್ತಿಗೀತೆಯ ರಚನೆ ಕನಕದಾಸರದು.
2: ಕನಕದಾಸರು
1: ಅವರು ಹೇಳಿದ್ರು ಗಡಿಬಿಡಿಯಲ್ಲಿ ನನಗೆ ತಿಳಿದುಕೊಳ್ಳೋದಕ್ಕೆ ಆಗಲಿಲ್ಲ ಅಂತ, ಆದಾಗ್ಯೂ ಪ್ರಯತ್ನ ಪಟ್ಟಿದ್ದಾರೆ ಮತ್ತು ಬೇರೆಯವರಿಗೆ ಅವಕಾಶ ಸಿಗಲಿ ಅಂತ ಸುಮಾರು ಒಂದು ವಾರಗಳ ಕಾಲದ ನಂತರ ಅವರು ಕರೆಯನ್ನು ಮಾಡಿದ್ದಾರೆ. ಧನ್ಯವಾದಗಳನ್ನು ಹೇಳೋಣ ಶ್ರೀಧರ್ ಅವರಿಗೆ. ಈಗ
2: ಮೇಡಮ್ ಒಂದು ಪ್ರಕಟಣೆ ಇದೆ, ಓದ್ಬಿಡ್ತೀನಿ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆಗೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದಾಗಿ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದಿರಿ.
1: ಇನ್ನು ಗೀತಾ ಮಾಧುರ್ಯ ಕಾರ್ಯಕ್ರಮದಲ್ಲಿ ಯಾರು ಕರೆಯನ್ನು ಮಾಡಿದ್ದಾರೆ ನೋಡೋಣ. ಹಲೋ, ಹಲೋ, ನಮಸ್ತೆ. ನಮಸ್ತೆ, ಯಾರು ಇಲ್ಲಿಂದ? ಹಲೋ.

सरिया के की स्टाइला। हेलो हेलो,

0: हेलो नमस्ते। हेलो
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು, ಎಲ್ಲಿಂದ?
1: ನಾನು ಸತೀಶ್ ಕುಮಾರ್ ಮೇಡಮ್, ಸಾಲಿಗ್ರಾಮ ಉಡುಪಿ.
0: ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಯಾವ ಹಾಡು ಹಾಡ್ತೀರಿ?
1: ಧನ್ಯವಾದ. ಆಯ್ತು
0: ಸರ್, ಯಾವ ಗೀತೆ ಹಾಡ್ತೀರಿ?
1: ನಮ್ಮ ರಾಯರ ಒಂದು ಆರಾಧನಾ ಮಹೋತ್ಸವ ಕಡೆಯ ದಿನ ಇವತ್ತು. 155ನೇ ಆರಾಧನಾ ಮಹೋತ್ಸವ. ಗುರುರಾಯರ ಆಶೀರ್ವಾದ, ಪೂರ್ಣ ಆಶೀರ್ವಾದ ಎಲ್ಲ ಕೇಳುಗರಿಗೂ, ನಿಮಗೂ, ಎಲ್ಲ ನಾಡಿನ ಸಮಸ್ತರಿಗೂ ಆಗ್ಲಿ ಮಾಡ್ಲಿ ಅಂತ ಹಾರೈಸ್ತಾ ಇದ್ದೇವೆ.
0: ಸರ್, ಧನ್ಯವಾದ ಸರ್.
1: ಆಯ್ತು, ಅದರ ಸಲುವಾಗಿ ನಾವೊಂದು ರಾಯರ ಗೀತೆಯನ್ನು ಹಾಡುವಂತ
0: ಹಾಡಿ ಸರ್. ರಚನೆ ಸರ್?
1: ರಚನೆ ಅದು ಜಿ ಉದಯ ಶಂಕರ್.
0: ಹಾಡಿ ಸರ್.
1: ಸಂಗೀತ ಬಹುಶಃ ಟಿ ಜಿ ಲಿಂಗಪ್ಪ ಅಂತ ಕಾಣ್ತದೆ. ನಮ್ಮ ಅದು ಮುಖ್ಯ ಗಾಯಕರು ನಮ್ಮ ಡಾಕ್ಟರ್ ರಾಜ್ಕುಮಾರ್.
0: ಹಾಡಿ ಸರ್, ನಿಮ್ಮ ಸಮಯ ಆರಂಭ.
1: ಆಯ್ತು.

ನೀನು ನಿನಗೆ ಮೌನ ಸರಿಯೇನು, ನೀನು ಒಂದೇನು ಹೊನ್ನು ಮಣ್ಣು ಸರಿ ಸಮವೇನು, ಎಲ್ಲ ಭಲ್ಲ ತಂದೆ ನೀನು ನಿನಗೆ ಮೌನ

0: ನಮಸ್ತೆ ಸರ್, ತುಂಬ ಚೆನ್ನಾಗಿ ಪ್ರಯತ್ನ ಪಟ್ಟು ಹಾಡ್ತಾ ಇದ್ದೀರಿ, ಧನ್ಯವಾದ, ನಮಸ್ಕಾರ.
1: ಅಂದ್ರೆ ಅದು ಇದು ಚರಣ ಇನ್ನೂ ಎರಡು ಮೂರು ಇದೆ ರೀ, ಅದು ಸುಮ್ಮನೆ ಸಮಯ ವ್ಯರ್ಥ ಬೇಡ. ಯಾಕೆ ಗೊತ್ತಾ, ನಾವು ಸಣ್ಣ ವಿಷಯ ಹೇಳ್ತೇನೆ. ಈ ಕರೆ ಉಂಟಲ್ಲ, ನಾವು ಕರೆ ಸಿಕ್ಕಿದ್ರೆ ಖುಷಿ ಪಡ್ತೇವಲ್ಲ, ಸಿಕ್ಕಿದ್ರೆ ಅಷ್ಟೇ ಹತಾಶರಾಗ್ಬಿಡ್ತೇವೆ ಬಿಡ್ತೇವೆ. ಹಾಗೆ ಸಾರ್ ಮಂದಿ ಹತಾಶರಾದವರು ಕೆಲವರು ಸರ್ ಬಹಳ ಬೇಸರ ಪಟ್ಕೋತಾರೆ. ಅದಕ್ಕಿಂತ ಸ್ವಲ್ಪ ಅವರಿಗೂ ನಮ್ಮದೇ ಆದ ಸಮಯ ಆದ್ರೂ ಸಿಗ್ಲಿ ಅಂತ ನಾನು ಒಂದೇ ಚರಣ ಒಂದು ಪಲ್ಲವಿಗೆ ಮುಗಿಸಿದ್ದೇನೆ.
0: ಆಯ್ತು ಸರ್, ತುಂಬಾ ಸಂತೋಷ ಸರ್, ನಿಮ್ಮ ಕಿವಿ ಮಾತು ಮತ್ತು ಸಲಹೆಗೆ ನಮಸ್ಕಾರ.

0: ಮಾಡಿ ಬರ್ತಾ ಇದ್ದೀನಿ.
1: ಹಾಂ ಸರ್, ಥ್ಯಾಂಕ್ ಯು ಸರ್, ನಮಸ್ತೆ.
0: ಧನ್ಯವಾದ
1: ಧನ್ಯವಾದ ಸರ್. ಈಗ ಮತ್ತೊಬ್ಬರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಯಾರು ನೋಡೋಣ. ಹಲೋ,
2: ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ, ಪರಿಚಯ ಮಾಡ್ಕೊಳ್ಳಿ.
2: ನಾನು ಮನು ಅಯ್ಯಪ್ಪ, ವಿರಾಜಪೇಟೆಯಿಂದ.
1: ಯಾವ ಹಾಡು ಹಾಡ್ತೀರಿ?
2: ಪುರಂದರದಾಸರ ಕೀರ್ತನೆ ಹೇಳ್ತೀನಿ.
1: ಹಾಡಿ.
2: ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಂಗೆ, ದುಷ್ಟ ಜನರ ಸಂಘಗಳ ಬಿಡೋ ಹಾಂಗೆ.

ದುಷ್ಟ ಜನರ ಸಂಘಗಳ ಬಿಡೋ ಹಾಗೆ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ, ಶ್ರೀಕೃಷ್ಣನಿನ ಪೂಜೆಗಳ ಮಾಡೋ ಹಾಗೆ, ದಿಟ್ಟನಾಗಿ ಕೈಯನೆತ್ತಿ ಕೊಡೋ ಹಾಗೆ, ಶ್ರೀಕೃಷ್ಣನಿನ ಪೂಜೆಗಳ ಮಾಡೋ ಹಾಗೆ, ಭ್ರಷ್ಟನಾಗಿ ನಾಲ್ವರು

ದುಷ್ಟ ಜನರ ಸಂಘಗಳ ಬಿಡೋ ಹಾಗೆ, ಹುಟ್ಟಿಸಿದ ತಾಯಿ ತಂದೆ ಎಲ್ಲೂ ನೀನು, ಹೊಟ್ಟೆಗಾಗಿ ದೈನ್ಯ ಪಡಲಾರೆ ನಾನು, ಪಟ್ಟಿ ಪಟ್ಟು ವಾಳಿ ಬೇಡಲಿಲ್ಲ ನಾನು, ಗುಟ್ಟು ಅಭಿಮಾನ.

0: ಅದ ಸುತ್ತು ಬಿಡು ಪುರಂದರ ವಿಠಲ ನೀನು, ದೃಷ್ಟಿ ನಿನ್ನ ಪಾದದಲ್ಲಿ ಇಡೋ ಹಾಗೆ, ದುಷ್ಟ ಜನರ ಸಂಘಗಳ ಬಿಡೋ ಹಾಗೆ.
1: ಹಲೋ.
0: ಹಲೋ, ಆಯ್ತು.
1: ತುಂಬ ಸಂತೋಷ ಆಯಿತು, ಬೇಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬೇಗ ಬೇರೆ ಶ್ರೋತೃಗಳಿಗೆ ಅವಕಾಶ ಕೊಡ್ತಾ ಇದ್ದೀರಿ, ಇದು ಆನಂದದ ಸಂಗತಿ. ನಿಜಕ್ಕೂ ಕೂಡ ಸ್ವಾಗತಾರ್ಹ ಇದು. ನಮಸ್ಕಾರ, ಒಳ್ಳೆಯ ಪ್ರಯತ್ನಕ್ಕೆ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ.
0: ಧನ್ಯವಾದಗಳು ಮೇಡಮ್.
1: ನಮಸ್ಕಾರ.
2: FM 103.1 MHz ಕಂಪನಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಸಮಯ 3:35:30.
3: ಪ್ರೀತಿಯ ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಾ ಕಾರ್ಯಕ್ರಮ FM 103.1 MHz ಕಂಪನಾಂಕಗಳಲ್ಲಿ ಗೀತಮಾಧುರ್ಯ.

0: ವೈವಿಧ್ಯಮಯ ಗೀತೆಗಳ ಹೂರಣ
1: ಗೀತಮಾಧುರ್ಯ.
2: ನೀವು ಹಾಡ್ತೀರಾ?
1: ಸಂಪರ್ಕ ಸಂಖ್ಯೆ
2: 0822 2288 2285 8.
1: ಮತ್ತೊಂದು ದೂರವಾಣಿ ಸಂಖ್ಯೆ
2: 0822 2288 2289. ಪ್ರತಿ ಭಾನುವಾರ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯವರೆಗೆ ಕೇಳಿ ಗೀತಮಾಧುರ್ಯ,
1: ವೈವಿಧ್ಯಮಯ ಹಾಡುಗಳ ಹೂರಣ.
0: ಬನ್ನಿ ಕಾರ್ಯಕ್ರಮವನ್ನ ಮುಂದುವರಿಸೋಣ.

0: ಶ್ರೋತೃಗಳೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಗೀತಾ ಮಾಧುರ್ಯದಲ್ಲಿ ಈಗ ಯಾವ ಶ್ರೋತೃ ಯಾವ ಹಾಡನ್ನ, ಅಂದ್ರೆ ಯಾವ ಗೀತೆಯನ್ನ ಹಾಡ್ತಾರೆ ಮಾತನಾಡಿಸೋಣ, ಬನ್ನಿ. ಹಲೋ,
1: ಹಲೋ, ನಮಸ್ಕಾರ ಮೇಡಮ್.
0: ನಮಸ್ತೆ, ಯಾರು ಇಲ್ಲಿಂದ?
1: ಗಿರಿಜಾ ಮೇಡಮ್.
0: ಗಿರಿಜಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಿಮ್ಮ
1: ಶಂಕುತಲಾ ಮೇಡಮ್, ತುಂಬಾ ಧನ್ಯವಾದ.
0: ನಮಸ್ಕಾರ. ಯಾವ ಹಾಡು ಹಾಡ್ತೀರಿ ಗೀತೆ?
1: ನಾನು ರಾಯರ ಹಾಡ ಹೇಳ್ತೀನಿ. ಇವತ್ತು ಆರಾಧನೆ ಅಲ್ವಾ, ನಾನು ರಾಘವ ಸ್ವಾಮಿ ಭಕ್ತಳು, ಹಂಗಾಗಿ ಅದ ಅವ್ರದೇ ಹೇಳ್ತೀನಿ.
0: ಹಾಡಿ.
1: ಕರ ಮುಗಿವೆ ಗುರು ರಾಯ ನೀ ಹರಸಬೇಕು, ವರವಂದ ಬೇಡುವೆನು ನೀಡಲೇಬೇಕು. ಕರ ಮುಗಿವೆ

0: ಗುರುರಾಯ ನೀ ಅರಸಬೇಕು.
1: ರಚನೆ ಅಂದ್ರೆ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ರಾಜ ನಾಗೇಂದ್ರ.
0: ನಾನು ಒಂದ್ ಸ್ವಲ್ಪ ಟೈಮ್ ಬಿಟ್ಕೊಟ್ಟೆ.
1: ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರು.
0: ಹೌದು ಹೌದು,
1: ತುಂಬಾ ಪ್ರಯತ್ನ ಪಟ್ಟು ಹಾಡಿದ್ದೀರಿ, ತಮಗೆ ಧನ್ಯವಾದ. ನಮಸ್ಕಾರ ಗಿರಿಜಾ ಅವರೇ.
0: ನಿಮಗೂ ಕೂಡ ಧನ್ಯವಾದ ಮೇಡಮ್.
1: ನಮಸ್ಕಾರ. ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ನಾನು ಇಸ್ಮಾಯಿಲ್ ಕಲ್ಲಾಡಿ.
1: ಹೇಳಿ ಇಸ್ಮಾಯಿಲ್ ಅವರೇ, ಯಾವ ಗೀತೆ
2: ವಿಷಯ ಎಂತ ಹೇಳಿ ಮೇಡಮ್? ಎಂತ ಹೇಳಿ?
1: ಅಲ್ಲ, ಯಾವ ಗೀತೆ ಹಾಡ್ತೀರಿ ಗೀತಾ ಮಾಧುರ್ಯದಲ್ಲಿ? ಭಕ್ತಿ ಗೀತೆ, ಜನಪದ ಗೀತೆ?
2: ದೀನರ ಹಾಡು ಅಂತ ಒಂದು ಹಾಡು ಉಂಟು.
1: ಯಾವ್ದು?
2: ದೀನರ ಹಾಡು ಅಂತ.
1: ಭಕ್ತಿ ಗೀತೆ
2: ಒಂದು 50 ವರ್ಷಕ್ಕೆ ಮುಂಚಿನದ್ದು ಹಾಡು ಮೇಡಮ್. ಯಾರು ಕೇಳಿಲ್ಲ ಇದಲ್ಲ ಈ ಹಾಡು.
1: ಹೌದಾ? ರಚನೆ?
2: ರಚನೆ ಅಂದ್ರೆ ಅದು ಅನಾಮಿಕೆ ಮೇಡಮ್, ನಮ್ಗೆ ಯಾರಂತ ಗೊತ್ತಿಲ್ಲ. ಹಾಡಿದವರು ಯಾರು ಇಲ್ಲ. ಇದು
1: ಹಾಡಿ ಪ್ರಯತ್ನ ಪಡಿ ನೋಡೋಣ ಸಾಹಿತ್ಯ.
2: ಅದು ದೀನರ ಹಾಡು ಅಂತ ಅಂದ್ರೆ ಇದು ಕ್ಷಮೆ ಇರ್ಲಿ ಭಿಕ್ಷೆ ಬೀರ್ತಾರಲ್ಲ ಅವರ ಬಗ್ಗೆ ಬರೆದ ಹಾಡು ಇದು.
1: ಇರಲಿ ಇರಲಿ ಇರಲಿ,
2: ಹಾಡ್ತೀನಿ. ಬಾಗಿಲ ತೆರೆಗಿರಿ ಭಿಕ್ಷೆಯ ನೀಡಿರಿ ಬಂದಿಹೆ ನಾನು ತಿರುಕಣಿಹೇ. ದಿನಗಳು ಮೂರು ಕಳೆದವು ಅಮ್ಮ, ಗಂಜಿಯು ಇಲ್ಲದೆ ಬರಿ ಹೊಟ್ಟೆ. ಮಡದಿಯು ಇಹಲು ಮಕ್ಕಳು ಇಹವು ಜೀವವು ಎನ್ನದು ಬಲು ಕಷ್ಟ. ಸಿಕ್ಕಿದುದಲ್ಪ ಮಕ್ಕಳಿಗಾಯ್ತು ಬಡತನವೆಂದರೆ ಅತಿ ಕಷ್ಟ. ಮಲಗುವೆನೆಂದರೆ ಚಾಪೆಯು ಇಲ್ಲ ಮಲಗುವೆ ನಾ ಬರಿ ನೆಲದಲ್ಲಿ. ಮನೆಯಲ್ಲಿ ಕುಂದಿರೆ ಮಕ್ಕಳ ಕಾಟವು ಅದು ಕೊಡು ಇದು ಕೊಡು ಎನ್ನುವವು. ಭಿಕ್ಷೆಯ ಬೇಡದೆ ಸಿಕ್ಕದು ಕಾಸು ಕೊಟ್ಟರೆ ನಿಮ್ಮಂತ ಬರುಂಟು. ಜೋಪುಲಿ ಎನ್ನದು ಬೀಳುವ ಹಾಗಿದೆ ಲೋಕದಿ ಕಾಸನ್ನು ಕೇಳುತ್ತಿಗೆ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಹಿರಿಯಕ್ಕಿ ನೀವು ಕೊಡಿರಮ್ಮ. ದೀರ್ಘ ಸುಮಂಗಲಿಯಾಗಿರಿ ತಾಯಿ ಕೀರ್ತಿಯ ಕಂಪು ಪಸರಿಸಲಿ. ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಬಡವನ ಮೇಲೆ ದಯವಿರಿಸಿ. ಆಯ್ತು ಮೇಡಮ್.
1: ಯಾವ ಕಾರಣಕ್ಕೆ ನೀವು ಇದನ್ನ ಹಾಡದ್ರಿ?
2: ಇಲ್ಲ ಮೇಡಮ್, ನಾನ್ ಚಿಕ್ಕ ಕಲಿತಾ ಹಾಡು ಅದೊಂದು ಹಾಡವನ್ನ ಅಂತ ನೆನಪಾಯ್ತು.
1: ತುಂಬಾ ಸಂತೋಷ ಆಯ್ತು
2: ಹಾಡನ್ನು ಹಾಡಿದ್ದು ನಾನು ಅಷ್ಟೇ.
1: ತುಂಬಾ ಸಂತೋಷ ಆಯ್ತು. ಒಂದು ದಯೆ ಇರಬೇಕು ಅಸಹಾಯಕರ ಮೇಲೆ ಅಂತ ಕರೆ ಇದೆ ಈ ಗೀತೆಯಲ್ಲಿ. ಹಾಡಿದ್ದೀರಿ. ಧನ್ಯವಾದ ಇಸ್ಮಾಯಿಲ್ ಅವರೇ. ನಮಸ್ಕಾರ. ಹಲೋ, ನಮಸ್ತೆ.
3: ಹಲೋ ಮೇಡಮ್, ನಮಸ್ತೆ.
1: ಅಮ್ಮಣ್ಣಿಯವರು?
3: ಹೌದು ಮೇಡಮ್.
1: ಯಾವ ಗೀತೆ?
3: ಮತ್ತೊಂದು ಕನ್ನಡ ಚಲನಚಿತ್ರದ್ದು.
1: ಯಾವುದು?
3: ಶಂಕರಾಭರಣಂ ಅಂತ ಚಿತ್ರ. ಇದನ್ನು ಹಾಡಿದವರು ಅಕ್ಬರ್ ವೈ ಅವರು, ಮತ್ತೆ ಇದರ ರಚನೆಕಾರರು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್. ಇದರಲ್ಲಿ ನೀವು ಒಂಚೂರು ಹಾಡನ್ನು ಹಾಡ್ತೇನೆ ಮೇಡಮ್.
1: ಒಂಚೂರು ಹಾಡ್ತೀರಾ?
3: ಅಲ್ಲ ಅಂದ್ರೆ ಹಾಡ್ತೇನೆ. ಆದ್ರೆ ಕಟ್ಟ ಆಗ್ತದೆ ಸ್ವರ.
1: ಹಾಡಿ ಎಷ್ಟು ಸಾಧ್ಯವಾಗ್ತೋ ಅಷ್ಟು.
3: ಆಯ್ತಾಯ್ತು.

0: तेरी हारा जीवीश्वरा शंकरा।
1: ಮಣಿ ಅವರೇ,
0: ಹಾಂ ಮೇಡಮ್,
1: ಸುಸ್ತಾಗಿ ಬಿಡ್ತಲ್ವಾ?
0: ವಾ
1: ಸುಸ್ತಾಗಿ ಬಿಡ್ತಾ?
0: ಸುತ್ತಾಗ್ಲಿಕ್ಕೆ ಅದು ಸ್ವಲ್ಪ ಟಫ್ ರಾಗ,
1: ಹೌದು ಹೌದು, ಕಠಿಣವಾಗಿ ಅಭ್ಯಾಸ ಮಾಡಿದ್ದೀರಿ ಅಲ್ವಾ?
0: ಟಫೆಸ್ಟ್ ಟ್ಯೂನ್ ಅದು ತುಂಬಾ,
1: ಹೌದು
0: ಹಾಗೆ
1: ಹೌದು.
0: ಸ್ವಲ್ಪ ಒಂದು ಪ್ಯಾರಾಗ್ರಾಫ್ ಅನ್ನು ಚರಣ ಮತ್ತು ಪಲ್ಲವಿ ಒಂದು ಪ್ಯಾರಾಗ್ರಾಫ್ ಅನ್ನು ನಾನು ಇತ್ತೀಚೆಗೆ ಕಲಿತೆ ಮೇಡಮ್, ಹಾಗೆ ಒಂದು ಇಂಟ್ರೆಸ್ಟ್ ಆಯ್ತು.
1: ಗೀತಾ ಮಾಧುರ್ಯ ಕಾರ್ಯಕ್ರಮಕ್ಕಾಗಿ ಪ್ರಯತ್ನ ಪಟ್ರ ಹಾಡ್ಬೇಕು ಅಂತ?
0: ಹೌದು ಹೌದು ಹೌದು ಹೌದು ಮೇಡಮ್, ಹೌದು
1: ಅದು ಹೇಳಿಲ್ವಲ್ಲ, ಅದಕ್ಕೆ ಆಕಾಶವಾಣಿನೇ ಹೇಳ್ಬಿಡ್ತು. ಹಲವರು ಗಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ, ಗಾಯಕ ಗಾಯಕಿಯರಾಗಿ. ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ ಅಂದ್ರೆ ದೇವಸ್ಥಾನಗಳಲ್ಲಿ ಹಾಡ್ತಾ ಇರ್ತಾರೆ, ಪ್ರಸನ್ನಳಾಗಬೇಕು ಪ್ರಸನ್ನನಾಗಬೇಕು ಅಂತ.
0: ಹೌದು ಹೌದು,
1: ದೇವಿ ಮತ್ತೆ ದೇವರು ಪ್ರಸನ್ನರಾಗಬೇಕು ಅಂತ ಭಕ್ತಿಯಿಂದ ಹಾಡ್ತಾರೆ ಅಲ್ವಾ? ನಾನೇನೇ ತಪ್ಪು ಮಾಡಿದ್ರು ನನ್ನನ್ನು ಕ್ಷಮಿಸು, ನಿನ್ನ ಪಾದಕ್ಕೆ ಹಾಕು ಅಂತ, ಆ ಭಾವನೆಯೊಂದಿಗೆ ನಾವು ಹಾಡಬೇಕು ಅಂತ ಅಲ್ವಾ? ತುಂಬಾ ಸಂತೋಷ ಆಯ್ತು, ಧನ್ಯವಾದ, ನಮಸ್ಕಾರ.
0: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ನಮಸ್ತೆ.
1: ನಮಸ್ತೆ. ಹಲೋ
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು?
2: ಸುಳ್ಯ ತಾಲೂಕು ಮಂಡಕೋಲಿಂದ.
1: ಹಾ, ಹೆಸರು?
2: ಸುಶೀಲಾ ಅಂತೇಳಿ.
1: ಸುಶೀಲಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾವ ಗೀತೆ ಹಾಡ್ತೀರಿ?
2: ಜನಪದ ಗೀತೆ ಒಂದು ಹಾಡ್ತೀರಿ?
1: ಹಾಡಿ.
2: ಬಗೆದ ಬಳೆಗಾರ ಹೋಗಿ ಬಾನಂತವರಿಗೆ.

ಗೊತ್ತಿಲ್ಲ ಹೆನಗೆ ಗುರಿ ಇಲ್ಲ ಹೆನೆ ಬಾಳೆ ತೋರಿಸುವಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಯೇ ಬಾಳೆ ಬಾಲಕ್ಕೆ ಬಿಡು ಸೀತೆ ಹೆಡಕ್ಕೆ ಬಿಡು ನಕ್ಕ ನಡುವೇಲಿ ನೀ ಹೋಗು ಬಳೆಗಾರ ಅಲ್ಲಿರುವುದೇ ನನ್ನ ತವರೂರು ಭಾಗ್ಯದ ಬಳೆಗಾರ ಹೋಗಿ ಮುತ್ತೈದೆ ಆನೆ ಆಲೆ ಹಾಡುತ್ತವೆ ಗಣ ತಿರುಗುತ್ತವೆ ನವಿಲು ಸಾರಂಗ ನಲಿತವೆ ಬಳೆಗಾರ ಅದು ಕಾಣು ನನ್ನ ತವರು.

0: ಬಯದ ಬಳೆಗಾರ ಹೋಗಿ ಬಾನಂತವರಿಗೆ
1: ಅದು ನೀವು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ಹಾಡೋದಿಕ್ಕೆ. ಈಗ ಈಗ ಎಲ್ಲರಿಗೂ ಏನಾಗುತ್ತೆ ಅಂದ್ರೆ 5 ನಿಮಿಷಗಳ ಅವಧಿ ಅಂತ ಇಟ್ಬಿಟ್ಟಿದ್ದಾರೆ ಅಂತ, ಅದು ಲೆಕ್ಕಕ್ಕೆ ಬರೋದಿಲ್ಲ. ಈಗ ನೀವು ನೋಡಿ, ಭಾಗ್ಯದ ಬಳೆಗಾರ ಅನ್ನೋದಕ್ಕೆ ನೀವು ಅಲ್ಪ ಪ್ರಾಣವನ್ನೇ ಹಾಡಿದ್ರಿ, ಭಾಗ್ಯದ ಬಳೆಗಾರ ಅಂತ ಅಲ್ವಾ. ನೀವು ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಎಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲ ಇಲ್ಲ, ಹಾಗೇನಿಲ್ಲ, ಹೆದರ್ಕೋಬೇಡಿ. ಈಗ ಮುತ್ತೈದೆ ಹಟ್ಟಿಲಿ ಅಂತ ಹೇಳಿದ್ರೆ ಆಮೇಲೆ ಹಂಚಿನ ಮನೆ ಕಾಣೋ ಅಂತ ಅಲ್ವಾ, ಅದೇನು ತಪ್ಪಲ್ಲ. ನೀವು ಹಾಡೋದಿಕ್ ಪ್ರಯತ್ನ ಪಟ್ಟಿದ್ದೀರಿ, ಆದರೂ ಒಂದು ಆಕಾಶವಾಣಿ ಏನು ಹೇಳುತ್ತೆ ಮಡಿಕೇರಿ ಆಕಾಶವಾಣಿ ಅಂದ್ರೆ, ಧೈರ್ಯದಿಂದ ಹಾಡಿ
0: ಕಲಿಯಿರಿ ಅಂತ ಹಾಡೋದಿಕ್ಕೆ ಪ್ರಯತ್ನ ಪಡ್ತಾ ಇದೀನಿ ಮೇಡಮ್. ಧೈರ್ಯ ಬರ್ಬೇಕು ಅಂತ ಹೇಳಿ ಹಾಡೋದಿಕ್ಕೆಲ್ಲ ಪ್ರಯತ್ನ ಪಡ್ತಾ.
1: ಈಗ ಎಲ್ಲಿಂದ ತರೋದು ಅಂತ ನಮಗೂ ಹೇಳ್ಕೊಡಿ ಸ್ವಲ್ಪ.
0: ಧೈರ್ಯ ಮಾತಾಡಿ ಮಾತಾಡಿ ಬರ್ಬೇಕು
1: ನೋಡಿ. ತವರೂರಿನ ಬಗ್ಗೆ ಹೆಣ್ಮಕ್ಳು ಹಾಡುವಾಗ ಎಲ್ಲವನ್ನೂ ಹಾಡಿದ್ರಿ, ಆದ್ರೆ ಹಡೆದವ್ವ ಧರಿಸ್ತಾ ಇದ್ದಂತ ಬಳೆ ಬಗ್ಗೆ ಬಿಟ್ಬಿಟ್ರಿ, ಹಾಗಾಗಿನೇ ಆಕಾಶವಾಣಿ ನೆನಪಿಸ್ತು. ತುಂಬಾ ಸಂತೋಷ ಆಯ್ತು, ಧನ್ಯವಾದ ಸುಶೀಲ ಅವ್ರೆ, ನಮಸ್ಕಾರ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ, ಯಾರು, ಎಲ್ಲಿಂದ? ಸರಸ್ವತಿ ಅವರು.
2: ಹೌದು, ಥ್ಯಾಂಕ್ ಯು ಮೇಡಮ್.
1: ಹಾಡಿ, ಯಾವ ಹಾಡು ಹಾಡ್ತೀರಿ? ಗೀತೆ
2: ನಾನು ಯಾರು ರಚನೆ ಮಾಡಿದ್ದು ನಂಗೆ ಗೊತ್ತಿಲ್ಲ ಮೇಡಮ್, ಭಕ್ತಿ ಗೀತೆ ಹಾಡುತ್ತೇನೆ.
1: ಯಾವ್ದು ಅದು?

0: ನಿತಮ್ಮ ಇನ್ನು ಕೋಟಿ ಜನ್ಮ ಬರಲು ನನಗೆ ಸಾರದಮ್ಮ, ಎಂತ ಅಂದ ಎಂತ ಚಂದ ಸಾರದಮ್ಮ, ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ಅಭಯ ಅಸ್ತ್ರ ನೋಡಿ ಜೀವ ತುಂಬಿತು ಕುನೀತಮ್ಮ, ನಿನ್ನ ಪಾದ ಕಮಲದ ಶಿರವು ಬಾಗಿತಮ್ಮ, ಎಂತ ಶಕ್ತಿ ನಿನ್ನದೆಯೋ ಸಾರದಮ್ಮ, ಎಂತ ಶಕ್ತಿ ನಿನ್ನದೆಯೋ ಸಾರದಮ್ಮ, ನಿನ್ನ ನೋಡಿ ಹಾಡುವಾಸೆ ನನಗೆ ಬಂದಿತಮ್ಮ, ಎಂತ ಚಂದ ಎಂತ ಅಂದ ಸಾರದಮ್ಮ, ನೋಡಲೆರಡು ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ, ರತ್ನದಂತ ಮಾತುಗಳನ್ನು ಆಲಿಸಮ್ಮ, ಒಳ್ಳೆ ರಾಗ ಭಾವ ಭಕ್ತಿ ತುಂಬಿ ಆಡಿಸಮ್ಮ, ಅಲ್ಲಿ ಅಲ್ಲಿ ಇಲ್ಲಿ ಓಡುವ ಮನಸ್ಸು ನನ್ನದಮ್ಮ, ಬೇಗ ಬಂದು ನೆನೆಸು ಇಲ್ಲಿ ಸಾರದಮ್ಮ, ಎಂತ ಅಂದ ಎಂತ ಚಂದ ಸಾರದಮ್ಮ, ನೋಡಲೆರಡು ಕಣ್ಣು ನನಗೆ ಸಾರದಮ್ಮ.
1: ಶ್ರೀ ಉದಯ ಶಂಕರ್ ಅವರ ರಚನೆ, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಅವರದು. ಕೆಲವೊಂದು ಪದಗಳನ್ನ ಬಿಟ್ಬಿಟ್ರಿ ನೀವು.
0: ಭಕ್ತಿಗೀತೆಯಲ್ಲಿ ಪುಸ್ತಕದಲ್ಲಿ ಇಲ್ಲ ಮೇಡಮ್, ಯಾರು ಆಡಿದ್ದು ಯಾರದ್ದು ಅಂತ ಗೊತ್ತಾಗ
1: ತಿಳ್ಕೊಳ್ಬೇಕು ಅಂತಾನೆ ಒಂದು ವಾರ ಸಮಯ ಇರೋದು.
0: ಹೌದು, ನಾವು ಭಜನೆ ಆಡುವಾಗ ಅದನ್ನ ಆಡ್ತೇವೆ, ಅದ್ರಲ್ಲಿ ರಚನೆ ಇರಲಿಲ್ಲ.
1: ಆದ್ರೆ ನೀವು ಪದಗಳನ್ನ ಬಿಟ್ಬಿಡ್ತಾ ಇದ್ರಿ. ಇಲ್ಲ ಹೌದು, ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ, ಅದು ನಿನ್ನ ಅನ್ನೋದೆಲ್ಲ ಬಿಟ್ಬಿಟ್ರಿ ನೀವು. ಅಲ್ವಾ, ಹಾಗೆ ಒಂದು ಏನ್ ಹೇಳೋದು, ಟೆನ್ಷನ್ ನಲ್ಲಿ ಪದಗಳು ಕೂಡ ತಪ್ಪಾಗಬಾರ್ದು.

0: ಮುನಿಮನೆ ಮಾತಾಡುವಾಗ ಗಡಿಬಿಡಿಯಲ್ಲಿ ಶಬ್ದ ತಪ್ಪಿದೆ. ಅದು ಪಾದ ಕಮಲದಲ್ಲಿ ಶಿರವು ಬಾಗಿ ತಮ್ಮ ಅಂತ ಇಲ್ಲ ಮೇಡಮ್, ಅದು ತಪ್ಪಿದೆ.
1: ಹ್ಮ್ ಹ್ಮ್ ಹೌದು. ಹಾ, ತುಂಬಾ ಸಂತೋಷ ಆಯ್ತು ಸರಸ್ವತಿಯವರೇ, ನಮಸ್ಕಾರ.

0: ಶ್ರೋತೃಗಳೇ, ನೀವು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಗೀತ ಮಾಧುರ್ಯ. ಒಂದು ಪ್ರಮುಖವಾದಂತಹ ಅಂಶವನ್ನು ತಮ್ಮ ಗಮನಕ್ಕೆ ತರಬೇಕು. ಈಗ ಗೀತ ಮಾಧುರ್ಯ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ಹಲವು ಶ್ರೋತೃಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಮುಂದಿನ ವಾರ ಯಕ್ಷಗಾನ ಕಲೆ ಅಂತಂದರೆ ತಾಳಮದ್ದಲೆ ಪ್ರಸಾರ ಆಗುತ್ತೆ. ಒಂದು ವಾರ ಗೀತ ಮಾಧುರ್ಯ, ಮತ್ತೊಂದು ವಾರ ಯಕ್ಷಗಾನ ತಾಳಮದ್ದಲೆ ಪ್ರಸಾರ ಆಗುತ್ತೆ ಅಂತ ನಿಮ್ಮ ನೆನಪಿಗೆ ಇರಲಿ. ಇಂದು ಬೆಳಗ್ಗೆ 11 ಗಂಟೆಯಲ್ಲಿ ಅಂತ್ಯಾಕ್ಷರಿ ಕಾರ್ಯಕ್ರಮ ಪ್ರಸಾರ ಆಗಿಲ್ಲ. ಮುಂದಿನ ವಾರ ಬೆಳಗ್ಗೆ 11 ಗಂಟೆಗೆ ಅಂತ್ಯಾಕ್ಷರಿ ಕಾರ್ಯಕ್ರಮ ಸ್ವರ ಸಾಂಗತ್ಯ ಪ್ರಸಾರ ಆಗುತ್ತೆ. ಮುಂದಿನ ಭಾನುವಾರ ಸಂಜೆ 3 ಗಂಟೆಗೆ ಯಕ್ಷಗಾನ ತಾಳಮದ್ದಲೆ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ, ಹಲವರ ಅಭಿಪ್ರಾಯದಲ್ಲಿ ನಮಗೆ ಆಸಕ್ತಿ ಇರುವಂತಹ ಒಂದು ಕಾರ್ಯಕ್ರಮ ದಿಢೀರಂತ ಕಣ್ಮರೆ ಆಗಿಬಿಟ್ರೆ ಬೇಸರ ಆಗುತ್ತೆ. ಹಾಗಾಗಿ ಒಂದು ವಾರ ಗೀತ ಮಾಧುರ್ಯ ಇರಲಿ, ಒಂದು ವಾರ ಯಕ್ಷಗಾನ ತಾಳಮದ್ದಲೆ ಇರಲಿ ಅಂತ ಒಂದು ಅಭಿಪ್ರಾಯವನ್ನು ಹೇಳಿದ್ದ ಕಾರಣ ಈ ಒಂದು ನಿರ್ಧಾರಕ್ಕೆ ಬರಲಾಗಿದೆ ಅಂತ ತಮ್ಮ ಗಮನಕ್ಕೆ ತರ್ತಾ ಮತ್ತೊಬ್ಬ ಶ್ರೋತೃ ದೂರವಾಣಿ ಸಂಪರ್ಕದಲ್ಲಿದ್ದಾರೆ, ಯಾರು ಅಂತ ನೋಡೋಣ. ಬಹುಶಃ ಕಡೆಯ ಕರೆಯವರದು. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ಮ್ಯಾಮ್.
0: ಯಾರು, ಎಲ್ಲಿಂದ? ಸೌಮ್ಯ ಅವರೇ, ನಮಸ್ತೆ. ಕಾರ್ಯಕ್ರಮದ ಕಡೆಯಲ್ಲಿ ಕರೆ ಮಾಡಿದ್ದೀರಿ ನೀವು. ಯಾವ ಗೀತೆ ಹಾಡ್ತೀರಿ?
1: ಜನಪದ ಗೀತೆ ಮ್ಯಾಮ್.
0: ಹಾಡಿ.
1: ಶಿವನು ಭಿಕ್ಷಕ್ಕೆ ಬಂದ ನೀರು ಬಾರಿ ತಂದಿ, ಇವನು

ಅವರೇ, ತಮಗೆ ಧನ್ಯವಾದ. ಪ್ರಸ್ತುತಪಡಿಸಿದ್ದೀರಿ ಶಿವನ ಹಾಡನ್ನು. ತಮಗೆ ಧನ್ಯವಾದ, ಹೀಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರಿ. ಇನ್ನು ವಿಶ್ವನಾಥ್ ಅವರೇ, ಹಾಡುಗಾರಿಕೆ ಎಲ್ಲರಿಗೂ ಅಗತ್ಯ ಅಂತ, ಹಾಡ್ತಾ ಹಾಡ್ತಾ ರಾಗ ಅಂತ ಒಂದು ಗಾದೆ ಮಾತಿದೆ. ಈಗ ನರಳ್ತಾ ನರಳ್ತಾ ರೋಗ ಅಂತ, ಅದು ಎರಡನೇ ವಾಕ್ಯ ಬಿಟ್ಬಿಡೋಣ. ಹಾಡ್ತಾ ಹಾಡ್ತಾ ರಾಗ ನೋಡಿ, ಎಷ್ಟು ಶ್ರೋತೃಗಳು ಹೊಸ ಹೊಸ ಗೀತೆಯನ್ನ ಹಾಡಿದ್ರು. ಈಗ ಕಡೆಯಲ್ಲಿ ಹೇಳಿದ್ರು ಏನಂತ, ಶಿವನು ಭಿಕ್ಷೆಗೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ ಅಂತ ಒಂದು ಹಾಡು ಹಾಡೋದು, ಅಂದರೆ ಒಂದು ಜನಪದ ಗೀತೆಯನ್ನು ಹಾಡಿದ್ರು. ಅದರಲ್ಲಿ ಅವರು ಹಾಡ್ತಾ ಹಾಡ್ತಾ ಸ್ವಲ್ಪ ರಾಗಕ್ಕೆ ಹೊಂದಿಕೊಂಡು ಒಂದು ಭಕ್ತಿಯನ್ನು ಕೂಡ ಅವರು ಪ್ರದರ್ಶನ ಮಾಡಿದ್ರು. ಹಾಗೆ ನಮ್ಮೆಲ್ಲ ಶ್ರೋತೃಗಳು ಪ್ರಯತ್ನವನ್ನು ಪಟ್ಟಿದ್ದಾರೆ. ಅಲ್ಪ ಪ್ರಾಣ ಮಹಾಪ್ರಾಣದತ್ತ ಸ್ವಲ್ಪ ಗಮನ ಹರಿಸ್ಬೇಕು. ಈಗ ನೋಡಿ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂತ ಹೇಳುವಾಗ, ಭಾಗ್ಯದ ಅಂತ ಹೇಳಿದಾಗ ಎಲ್ಲೋ ಒಂದು ಕಡೆ ನಮ್ಮ ಗಮನ ಆ ಕಡೆ ಹೊರಟೋಗ್ಬಿಡುತ್ತೆ. ಅಂದರೆ ಇದರಲ್ಲಿ ಯಾವುದೇ ಒಂದು ದುರುದ್ದೇಶ ಇಲ್ಲ.

0: ಸ್ವಲ್ಪ ನಾವು ಕನ್ನಡ ಭಾಷೆಯಲ್ಲಿ ಮಾತನಾಡುವಾಗ ಅಲ್ಪ ಪ್ರಾಣ ಮಹಾಪ್ರಾಣದತ್ತ ಸ್ವಲ್ಪ ಗಮನವನ್ನು ಹರಿಸಿದ್ರೆ, ಒಬ್ಬರು ಶ್ರೋತೃ ಹೇಳಿದ್ರು ಕರೆ ಸಿಕ್ಕಿದ ಕೂಡಲೇ ನಮ್ಗೆ ಟೆನ್ಷನ್ ಆಗ್ಬಿಡುತ್ತೆ, ಏನು ಹಾಡೋದು ಏನು ಮಾಡೋದು, ಮತ್ತು ಅದರಲ್ಲಿ 5 ನಿಮಿಷಗಳ ಅವಧಿ ಅಂತ ಬೇರೆ ಹೇಳಿಬಿಟ್ಟಿದ್ದಾರೆ, ಏನು ಮಾಡೋದು ಅಂತ. ಅದಕ್ಕೆ ಏನು ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಹೇಳೋಣ. ಅವರು ಆನಂದದಿಂದ ಹಾಡಲಿ, ಅವರೇ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಪಲ್ಲವಿ ಒಂದು ಅಂದರೆ ಪಲ್ಲವಿ ಒಂದು ಚರಣವನ್ನು ನಾವು ಹಾಡ್ತೀವಿ, ಬೇರೆ ಶ್ರೋತೃಗಳಿಗೂ ಸಮಯ ಸಿಗಲಿ ಅಂತ. ಹಾಗಾಗಿ ಭಾಗವಹಿಸಿದ ಎಲ್ಲ ಶ್ರೋತೃಗಳಿಗೆ ನಮಸ್ಕಾರ, ಮತ್ತು ಅವರ ಅಭಿಪ್ರಾಯಗಳು ಸ್ವಾಗತಾರ್ಹ, ಸಲಹೆಯನ್ನು ಕೂಡ ನೀಡಿದ್ದಾರೆ. ಆದಷ್ಟು ರಚನೆ ಇರುವಂತಹ ಅಂದರೆ ಒಂದು ವಾರ ಇರುತ್ತೆ, ಈಗ ಮುಂದಿನ ವಾರ ಯಕ್ಷಗಾನ ತಾಳಮದ್ದಳೆ ಪ್ರಸಾರ ಆಗುತ್ತೆ, ಅದರ ಮುಂದಿನ ವಾರ ಗೀತಮಾಧುರ್ಯ ಇರುತ್ತೆ. ಅಲ್ಲಿ ತನಕ ಅವರು ಅಭ್ಯಾಸ ಮಾಡೋದಕ್ಕೆ ಬಹಳಷ್ಟು ಸಮಯ ಇರುತ್ತೆ, ಮತ್ತೆ ಅಂತ್ಯಾಕ್ಷರಿ ಕಾರ್ಯಕ್ರಮಕ್ಕೆ ಅವರು ತಯಾರಿ ನಡೆಸಲಿ ಅಂತ ಹೇಳುತ್ತಾ ಇವತ್ತಿನ ಗೀತಮಾಧುರ್ಯ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ತಾಂತ್ರಿಕ ಸಹಕಾರ ನೀಡಿದಂಥ ಅವರು ಸಿ ಮುರುಗೇಶನ್ ಹಾಗೂ ರಂಜಿತ್ ಕುಮಾರ್. ಇನ್ನು ನಮ್ಮೊಟ್ಟಿಗೆ ಇದ್ದಂತಹವರು ವಿಶ್ವನಾಥ್ ಟಿ ಎಲ್ ನಿರೂಪಕರು ಹಾಗೂ ನಾನು ಎಂ ಶಕುಂತಲ. ಇದು ಯಾವುದೇ ಒಂದು ಮನಸ್ಸಿಗೆ ನೋವು ಮಾಡುವಂತಹ ಉದ್ದೇಶ ಇಲ್ಲ. ಈ ಕಾರ್ಯಕ್ರಮ ಮನರಂಜನೆಗಾಗಿ ಮತ್ತು ನಮ್ಮೊಳಗಿನ ಗಾಯಕ ಗಾಯಕಿಯರನ್ನು ಹೊರಗಡೆ ತರುವಂತಹ ಪ್ರಯತ್ನ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಶ್ರೋತೃಗಳಿಗೆ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ.
1: ನಮ್ಮ ಎಲ್ಲ ಶ್ರೋತೃಗಳಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರ.
2: ಇದುವರೆಗೆ
3: ಗೀತಮಾಧುರ್ಯ
2: ಗೀತಮಾಧುರ್ಯ ವೈವಿಧ್ಯಮಯ ಗೀತೆಗಳ ಪೂರಣ ಕಾರ್ಯಕ್ರಮ ಪ್ರಸಾರವಾಯಿತು.
4: ನಾನು ಹಾಡುವುದು ನನಗೆಂದು ಎದೆ ಭಾರ ಇಳಿಯಲೆಂದು.
2: ನಿರ್ವಹಣೆ ಎಂ ಶಕುಂತಲಾ.
4: ಎಲ್ಲ ಮರೆತು ಈ ಹಾಡ ಕೇಳುತ್ತಿಗ ನಿಮ್ಮ ಪ್ರೀತಿಗೆಂದು.
2: ಇದಾಗಿತ್ತು ಇಂದಿನ ಗೀತಮಾಧುರ್ಯ.

0: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟ್ಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣುಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ.
0: ನಿರೀಕ್ಷಿಸಿ ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು. ಪನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16

0: ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
2: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮ್ಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
3: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
4: ಸಂತೋಷದ ಸಂಭ್ರಮಗಳಿಗೆ ಪರಿಶುದ್ಧವಾದ ಚಿನ್ನಾಭರಣಗಳಿಗಾಗಿ ಭೇಟಿ ನೀಡಿ ಲಿಯೋರಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಗೋಣಿಕೊಪ್ಪಲ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ.
5: ನಿರೀಕ್ಷಿಸಿ ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು. ಪನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ. ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕಥೆ ಹೇಳು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವಂತಹ ನೀತಿ ಕಥೆಗಳು ನಿಮಗಾಗಿ.

0: ಮನ ಬಯಸಿದ್ದನ್ನು ಹಿಡಿಯುವ ಆತುರದಲ್ಲಿ ಕೈಚಾಚುತ್ತೇವೆ, ಪ್ರಾಣಕ್ಕೆ ಎರವಾಗುತ್ತೇವೆ. ಆದರೂ ಬುದ್ಧಿ ಕಲಿತವರು ಯಾರೂ ಇಲ್ಲ.
1: ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ.
0: ಫೋನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಜಗತ್ತಿಗೆ ನೀನು ಬೇಕಾಗಿಲ್ಲ, ನಾನೂ ಬೇಕಾಗಿಲ್ಲ, ಗಿಡಕ್ಕೆ ನೀನು ಬೇಕು, ನನಗೂ ಈ ಜಾಗ ಬೇಕು ಎಂದನು. ನೀತಿ ಆಶ್ರಯ ನೀಡುವ ತಾಣವೇ ಭಗವಂತನ ನಿವಾಸ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ ಯುವ ವಾಣಿ, ಇದು ನಿಮ್ಮ ವಾಣಿ.
2: ಮುಂದೆ ಬನ್ನಿ, ಇನ್ನಾದರೂ ಜೀವನದಲ್ಲಿ ಮುಂದೆ ಬನ್ನಿ.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಆನಿವರ್ಸರಿ ಆಫರ್, ವುಡನ್ ಕಾಟ್ ಮತ್ತು 6x5 ಮ್ಯಾಟ್ರೆಸ್ ಗೆ 18,500 ರೂಪಾಯಿ ಮಾತ್ರ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
0: ಆಕಾಶವಾಣಿ ಮಡಿಕೇರಿ.
4: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
0: ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು.
4: ಹಸಿ ಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
0: ಕೊಡಗಿನ ನುರಿತ ಶಿಕ್ಷಕರೊಂದಿಗೆ ಮಾತುಕತೆ.
4: ಹಸಿ ಮಣ್ಣು

0: ಕಲಿಸು ಗುರುವೇ,
1: ಕಲಿಸು ಗುರುವೇ, ಕಲಿಸು ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: ಆತ್ಮೀಯ ಶ್ರೋತೃಗಳಿಗೆಲ್ಲ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮದಲ್ಲಿ ದೊಡ್ಡ ಹರವೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಮಂಜು ಭಾರ್ಗವಿ ಬಿಕೆ ಅವರು ತಮ್ಮ ಅನುಭವಗಳನ್ನು

0: ಹಂಚಿಕೊಳ್ಳಲಿದ್ದಾರೆ.
1: ಆತ್ಮೀಯ ಕೇಳಿದ್ರೆ, ನಮ್ಮ ಇವತ್ತಿನ ಕಲಿಸು ಗುರುವೇ ಕಲಿಸು ಈ ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ನಿರತರಾಗಿರುವಂಥವರ ಪರಿಚಯವನ್ನು ಮಾಡಿಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಜೊತೆಯಲ್ಲಿ ದೊಡ್ಡಹರವೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ಶಿಕ್ಷಕರಾಗಿರುವಂತಹ ಬಿ ಕೆ ಮಂಜು ಭಾರ್ಗವಿಯವರು ಇದ್ದಾರೆ. ಇವರು ಶಿಕ್ಷಕರಲ್ಲದಲೇ ವಿವಿಧ ಕಲೆಗಳಲ್ಲೂ ಕೂಡ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಆ ಶಾಲಾ ಶಿಕ್ಷಣದ ಜೊತೆಗೆ ಈ ವಿವಿಧ ರೀತಿಯ ಶಿಕ್ಷಣೇತರ ಚಟುವಟಿಕೆಗಳಿಗೂ ಕೂಡ ಒತ್ತನ್ನು ನೀಡಿ ಆ ಮಕ್ಕಳಿಗೆ ಒಂದು ಚೈತನ್ಯ ಆ ಶಾಲಾ ಮಕ್ಕಳಿಗೆ ಚೈತನ್ಯವನ್ನು ತುಂಬ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಇವತ್ತು ಅವರನ್ನು ಮಾತನಾಡಿಸಿ ಅವರ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ನಮಸ್ಕಾರ ಮಂಜು ಭಾರ್ಗವಿಯವರು.
2: ನಮಸ್ತೆ ಸರ್.
1: ತಾವು ಈ ಶಿಕ್ಷಕ ವೃತ್ತಿಯಲ್ಲಿ ಎಷ್ಟು ವರ್ಷದಿಂದ ತೊಡಗಿದಿರಿ?
2: ಈಗ ಇತ್ತೀಚೆಗೆ ಅಂತ ಹೇಳಿದ್ರೆ ಸರ್ಕಾರಿ ಪ್ರಾಥಮಿಕ ಶಾಲೆಯ ದೊಡ್ಡ ಹರವೆಯಲ್ಲಿ ಒಂದು ವರ್ಷ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಸರ್. ಹಿಂದೆ ನಾವು ಖಾಸಗಿ ಶಾಲೆಯಲ್ಲಿ 3-4 ವರ್ಷ ನಮ್ಮ ಕರ್ತವ್ಯವನ್ನು ನಿರ್ವಹಿಸಿದ್ದೇವೆ ಸರ್.
1: ಎಲ್ಲಿವರೆಗೂ ವಿದ್ಯಾಭ್ಯಾಸ ಮಾಡಿದ್ದೀರ ಮಂಜು ಭಾರ್ಗವ?
2: ಎಂಎ ಬಿ ಎಡ್ ಆಗಿದೆ ಸರ್ ನಮ್ಮ ವಿದ್ಯಾಭ್ಯಾಸ.
1: ಯಾವ ವಿಷಯದಲ್ಲಿ?
2: ಕನ್ನಡ ವಿಷಯದಲ್ಲಿ.
1: ಕನ್ನಡ ವಿಷಯದಲ್ಲಿ,
2: ಹೌದು.
1: ಆದರೆ ಸ್ನಾತಕೋತ್ತರ ಪದವೀಧರರನ್ನು ಕೂಡ ಇವತ್ತು ಪ್ರಾಥಮಿಕ ಶಾಲೆಗೆ ನೇಮಕ ಮಾಡ್ಕೊಳ್ತಾ ಇದ್ದಾರೆ.
2: ಹೌದು ಹೌದು, ಖಂಡಿತ
1: ಅವಕಾಶ ಇದೆ.
2: ಅವಕಾಶ ಇದೆ, ಆದರೆ ಉನ್ನತ ವ್ಯಾಸಂಗವನ್ನು ಕೂಡ ಮಾಡಬಹುದು ಸರ್. ಕೆಲವೊಂದು ವಿಚಾರ ಅಥವಾ ವಿಷಯಗಳಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಶಿಕ್ಷಕರು ಇಲ್ಲದೇ ಇರುವಂತಹ ಕಾರಣದಿಂದ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನು ನೀಗಿಸಬೇಕು, ಎಲ್ಲ ವಿದ್ಯಾರ್ಥಿಗಳಿಗೂ ಸಾಮಾನ್ಯವಾಗಿ ವಿಷಯದ ವಿಚಾರವನ್ನು ತಿಳಿಸಬೇಕು ಅನ್ನುವಂಥ ಕಾರಣದಿಂದ ಶಿಕ್ಷಕರನ್ನು ನಿಯೋಜನೆ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಒಂದು ಕೆಲಸಗಳನ್ನು ನಡೆಸಲಾಗುತ್ತೆ ಸರ್.
1: ತಾವು 8ನೇ ತರಗತಿಯಿಂದ 8ನೇ ತರಗತಿವರೆಗೂ ಬೋಧನೆ ಮಾಡ್ತೀರ?
2: 1 ಈಗ ಸಾಮಾನ್ಯವಾಗಿ 7ನೇ ತರಗತಿಯವರೆಗೂ ಮಾಡಲೇಬೇಕಾಗತ್ತೆ ಸರ್. ಯಾಕಂದರೆ ನಾವೇ ಈಗ ಹೇಳಿದಂತೆ ಕೆಲವೊಮ್ಮೆ ಶಿಕ್ಷಕರು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ವಿಷಯವಾರು ಶಿಕ್ಷಕರು ಇಲ್ಲದೇ ಇದ್ದಾಗ ನಾವೇ ಕೂಡ ಆ ಒಂದು ವಿಚಾರವನ್ನು ವಿಷಯವನ್ನು ತಿಳಿದುಕೊಂಡು ಮಕ್ಕಳಿಗೆ ಬೋಧನೆಯನ್ನು ಮಾಡಲಾಗ್ತದೆ.
1: ಅಂದರೆ ಪದವೀಧರ ಪ್ರಾಥಮಿಕ ಶಿಕ್ಷಕರು?
2: ಹೌದು ಹೌದು.
1: ಬಿ ಎಡ್ ಆಗಿರಬೇಕು?
2: ಹೌದು, ಬಿ ಎಡ್ ಕೂಡ ಆಗಿರಬೇಕು.
1: ತಾವು ಯಾವ್ಯಾವ ವಿಷಯಗಳಲ್ಲಿ ಪಾಠ ಮಾಡ್ತೀರಾ?
2: ಕನ್ನಡ ಮತ್ತು ವಿಜ್ಞಾನ, ಅಂದ್ರೆ ಸಮಾಜ ವಿಜ್ಞಾನ, ಸಮಾಜ ಪಾಠಗಳು,
1: ಸೋಶಿಯಲ್ ಸೈನ್ಸ್.
2: ಹೌದು ಹೌದು ಹೌದು.
1: ಈ ಎರಡು ವಿಚಾರಗಳಿಗೆ
2: ವಿಚಾರವಾಗಿ ಹೌದು
1: ತಾವು ಪಾಠಗಳನ್ನು ಮಾಡ್ತಾ ಇದ್ದೀರಿ.
2: ಹೌದು ಸರ್.
1: ಈಗ ಕನ್ನಡ ಅನ್ನೋದು ಒಂದು ಮುಖ್ಯವಾದ
2: ಭಾಷೆ. ಹೌದು,
1: ಯಾಕೆಂದ್ರೆ ಇದು ಒಂದು ರೀತಿ ವಿವಿಧ ಎಲ್ಲ ಕಲಿಕೆಗಳಿಗೂ ಕೂಡ ಒಂದು ಮೂಲಾಧಾರ ಅಂತ ಹೇಳ್ಬೋದು.
2: ಹೌದು ಹೌದು.
1: ಯಾಕಂದ್ರೆ ಸರಿಯಾಗಿ ಭಾಷೆ ನಮಗೆ ಬರಲಿಲ್ಲ ಅಂದ್ರೆ ಯಾವುದೇ ವಿಷಯವನ್ನು ಗ್ರಹಿಸೋದಕ್ಕೆ ಸಾಧ್ಯವಾಗಲ್ಲ.
2: ಹೌದು, ಆಗಲ್ಲ.
1: ಯಾವ ವಿಷಯಗಳಿಗೆ ಒತ್ತು ಕೊಡ್ತೀರಾ ಮಂಜು ಭಾರ್ಗವಿಯವರೇ ಕನ್ನಡ ಬೋಧಿಸುವಾಗ?
2: ಕನ್ನಡ ಭಾಷೆಯನ್ನು ಬೋಧಿಸುವಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ನಮ್ಮ ಮಕ್ಕಳಿಗೆ ಅಥವಾ ನಮಗೆ ಕೂಡ ಆಗಿರಲಿ ಅಕ್ಷರ ಅಥವಾ ಆ ಒಂದು ಅಕ್ಷರಗಳ ಉಚ್ಚಾರಣೆ ಬರಬೇಕು.
1: ವರ್ಣಮಾಲೆ ಬಹಳ ಮುಖ್ಯ.
2: ಹೌದು, ವರ್ಣಮಾಲೆ ಆಗಿರಬಹುದು ಅಥವಾ ಕಾಗುಣಿತ ಅಕ್ಷರಗಳಾಗಿರಬಹುದು, ಇವುಗಳು ಬಂದಂತಹ ಸಂದರ್ಭದಲ್ಲಿ, ಯಾಕಂದ್ರೆ ಗ್ರಾಂಥಿಕ ರೂಪವೇ ಬೇರೆ, ನಮ್ಮ ಈ ಆಡು ಭಾಷೆಯೇ ಬೇರೆ ಅಂತ ಹೇಳ್ಬೋದು. ಮನೆಯಲ್ಲಿ ಹೋಗ್ಲಾ ಬಾರ್ಲಾ ಅಂತ ಮಾತನಾಡಿಸ್ತಾರೆ, ಆದರೆ ನಾವು ಗ್ರಂಥ ರೂಪದಲ್ಲಿ ಬಂದಂತಹ ಸಂದರ್ಭದಲ್ಲಿ ಹೋಗು ಅಥವಾ ಹೋಗುತ್ತೇನೆ, ಬಾ ಬರುತ್ತೇನೆ, ನಾವು ಅದನ್ನು ಮಕ್ಕಳಿಗೆ ಹೇಳಿಕೊಡುವಂತಹ ಸಂದರ್ಭದಲ್ಲಿ ಪ್ರಥಮವಾಗಿಯೇ ಅದರ ಒಂದು ಪದಗಳು ಮಕ್ಕಳಲ್ಲಿ ಬರೋದಿಲ್ಲ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಅದನ್ನು ಈ ರೀತಿಯಲ್ಲಿ ಮಾತನಾಡಬೇಕು ಅಥವಾ ಈ ರೀತಿಯ ಅಕ್ಷರಗಳನ್ನು ಕೂಡಿಸಬೇಕು ಅಂತ ಹೇಳಿಕೊಡ್ತೇವೆ. ಹಾಗಾಗಿ ಉಚ್ಚಾರಣಾ ದೋಷ ಅಥವಾ ಅಕ್ಷರಗಳ ಬರವಣಿಗೆಗಳ ದೋಷಗಳನ್ನು ನಾವು ಪತ್ತೆ ಹಚ್ಚಿ ಆ ಮಗುವಿಗೆ ಅದನ್ನು ತಿದ್ದಿ ಸರಿಪಡಿಸಿ ಹೇಳಿಕೊಡಬೇಕು ಸರ್. ಅದು ಭಾಷಾ ನಾವು ಬೋಧನೆಯಲ್ಲಿ ಪ್ರಥಮವಾಗಿ ಮಾಡಬೇಕಾಗಿರುವಂತಹ ಕೆಲಸ. ಅದರ ಜೊತೆಯಲ್ಲಿ ಅಕ್ಷರಗಳ ಅಭ್ಯಾಸ ಮಾಡಿಸಲೇಬೇಕು. ಅಕ್ಷರಗಳನ್ನು ಯಾವ್ಯಾವುದೋ ರೀತಿಯಲ್ಲಿ ಬರೆದ್ರೆ ಅದು ಅಕ್ಷರ ಅಂತ ಅನ್ನಿಸ್ಕೊಳ್ಳಲ್ಲ. ಹಾಗಾಗಿ ಅಕ್ಷರಗಳನ್ನು ಪ್ರಥಮವಾಗಿ ಆ ಮಕ್ಕಳಿಗೆ ನಾವು ಮೂಲಾಧಾರವಾಗಿ ಕಲಿಸಿಕೊಡಬೇಕು. 1ನೇ ತರಗತಿಯಲ್ಲಿ ಕಲಿಸಿದ್ದೇ ಅವರ ಆಜೀವನ ಪರ್ಯಂತ ನೆನಪಿಟ್ಕೊಂಡಿರ್ತಾರೆ. ಅದನ್ನೇ ನಾವು ಒಂದು ಗಾದೆಯ ಮೂಲಕವೇ ಹೇಳ್ಬೋದು, ಗಿಡವಾಗಿ ಬಗ್ಗಿದ್ದು ಮರವಾಗಿ ಬಗ್ಗೀತೇ, ಅಂದ್ರೆ ಗಿಡದಲ್ಲೇ ಅದನ್ನು ಬಗ್ಗಿಸಬೇಕು, ಆಮೇಲೆ ನಾವು ಮರ ಆಗುತ್ತಲ್ಲ, ಮರ ಆದ್ಮೇಲೆ ನೋಡೋಣ, ಇನ್ನು ಸುಮಾರು ಸಮಯ ಇದೆ, ಗಿಡವಾಗಿಯೇ ಅದನ್ನು ಬಗ್ಸಕ್ಕಾಗ್ಲಿಲ್ಲ ಅಂದ್ರೆ ನಿಜವಾಗ್ಲೂ ಮರವಾಗಿ ಅದು ಬಗ್ಸ್ಲಿಕ್ಕೆ ಸಾಧ್ಯನಾ? ಆ ಒಂದು ಮರದ ಸಂದರ್ಭದಲ್ಲಿ ನಾವು ಅಕ್ಷರಗಳನ್ನ ಆ ಸಮಯದಲ್ಲಿ ವರ್ಣಮಾಲೆಯನ್ನ ನೋಡಪ್ಪ ಹೀಗ್ ಬರಿಬೇಕು ಹಾಗೆ ಬರಿಬೇಕು ಅಂತ ಹೇಳ್ಕೊಟ್ರೆ ಅದು ತಪ್ಪಾಗುತ್ತೆ. ಹಾಗಾಗಿ ಅದು ಬೆಳೆಯುವಂತಹ ಸಂದರ್ಭದಲ್ಲಿ ಆ ಒಂದು ಅಕ್ಷರಗಳನ್ನು ತಿದ್ದಿ ಸರಿಪಡಿಸಿದ್ರೆ ಒಬ್ಬ ಭಾಷಾ ವ್ಯಕ್ತಿಯಾಗಿ ನಮ್ಮ ಅಥವಾ ಭಾಷಾ ಶಿಕ್ಷಕಿಯಾಗಲಿ ಅಥವಾ ಭಾಷಾ ಶಿಕ್ಷಕರಾಗಿ ಮಾಡಬೇಕಾಗಿರುವಂತಹ ಪ್ರಥಮವಾದಂತಹ

0: ಕೆಲಸ ಅಂತ ಹೇಳ್ಬೋದು.
1: ಈಗ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಉಚ್ಚಾರ ದೋಷಗಳಿರ್ತವೆ.
0: ಹೌದು ಹೌದು,
1: ಕೆಲವು ಕಡೆ ಆ ಹಾ
0: ಹೌದು
1: ಇವನ್ನ ಸ್ವಲ್ಪ ಅವರು ಏರುಪೇರು ಮಾಡ್ಕೊಳ್ತಾರೆ.
0: ಹೌದು ಹೌದು ಹೌದು.
1: ಈಗ ನೀವು ಪಾಠ ಮಾಡ್ತಾ ಇರುವಂತ ಪ್ರದೇಶದಲ್ಲಿ ಯಾವ ಒಂದು ಉಚ್ಚಾರ ದೋಷಗಳನ್ನು ಮಕ್ಕಳಲ್ಲಿ ಹೆಚ್ಚು ಕಾಣ್ತೀರಾ?
0: ಸಾಮಾನ್ಯವಾಗಿ ಲಾ ಅಥವಾ ಳ ಹೋಗ್ಲ ಅಂತ ಹೇಳ್ತಾರೆ, ಅಥವಾ ಹೋಗ್ಲ, ಅದು ಸಾಮಾನ್ಯವಾಗಿ ಯಾಕಂದ್ರೆ ಆ ಒಂದು ಪ್ರದೇಶದಲ್ಲಿ ಅದು ಹಳ್ಳಿಯ ವ್ಯವಸ್ಥೆ ಆಗಿರೋದ್ರಿಂದ ನಮ್ಮ ಈ ಒಂದು ಕನ್ನಡ ಅಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಕ್ಲಿಷ್ಟಕರವೇ ಮಕ್ಕಳಿಗೆ.
1: ಉದಾಹರಣೆಗೆ ಈಗ ತರಳೆ
0: ಅಂತಾರೆ. ಹೌದು, ಆ ಸಂದರ್ಭದಲ್ಲಿ ನಾವು ಅದನ್ನ ಕಂಡು ಹಿಡಿದು ಮಕ್ಕಳಿಗೆ ಈ ರೀತಿಯಲ್ಲ ಈ ರೀತಿಯಲ್ಲ ಅದನ್ನ ಹೇಳಬೇಕು ಅಂತ. ಏನೋ ಒಂದು ದಿವಸ ಎರಡು ದಿವಸ ಆಯ್ತು, ಯಥಾ ಪ್ರಕಾರ ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ಮತ್ತದೇ ತಪ್ಪಾಗ್ತಾ
1: ಇರುತ್ತೆ.
0: ಖಂಡಿತ ತಿದ್ದಲೇಬೇಕು.
1: ಉಚ್ಚಾರದ್ದು ಅದು ಬರವಣಿಗೆಗೂ ಹೋಗ್ಬಿಡುತ್ತೆ.
0: ಹೌದು ಹೌದು,
1: ಬರೀವಾಗ ಅವರಿಗೆ ಮತ್ತೆ ಅನುಮಾನ ಬರುತ್ತೆ.
0: ಹೌದು,
1: ಇದು ಲಾನೋ ಲಾನೋ
0: ಲಾನೋ. ಹೌದು ಹೌದು.
1: ಈಗ ಕೆಲವು ಕಡೆ ಆ ಮತ್ತು ಹಾ
0: ಹಾ ಅನ್ನ ಅಥವಾ ಅಕ್ಕಿ ಹಕ್ಕಿ
1: ಹಡಗು ಹಡಗು
0: ಹಡಗು
1: ಬಹಳ ಉಚ್ಚಾರಗಳು
0: ಹೌದು ತಪ್ಪಾಗ್ತದೆ. ಹೌದು, ಅದರ ಅರ್ಥವನ್ನೇ ಕಳೆದುಕೊಂಡ್ಬಿಡುತ್ತೆ ಅದು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ತಿದ್ದಿ ಬರೆಸೋದ್ರ ಮೂಲಕ ಅಥವಾ ಮರಳಿನ ಒಂದು ಮೇಲೆ ಅಕ್ಷರಗಳನ್ನ ಬರೆಸೋದ್ರ ಮೂಲಕ ಅಥವಾ ಹುಣಸೆ ಬೀಜಗಳ ಮೂಲಕ ಅದನ್ನ ಇಟ್ಟು ಈ ರೀತಿಯಲ್ಲಿ ಬರೀಬೇಕು ಅಂತ ಹೇಳಿಕೊಡೋದ್ರ ಮೂಲಕ ಅವುಗಳನ್ನೇ ನಾವು ಜಂಬಲ್ಡ್ ವರ್ಡ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಕ್ಷರಗಳನ್ನ ಅಥವಾ ಪದಗಳನ್ನ ಹಿಂದು ಮುಂದು ಮಾಡಿ ಅವುಗಳನ್ನ ಸರಿಯಾಗಿ ಮಾಡಿದಂತಹ ಒಂದು ವಿದ್ಯಾರ್ಥಿಗಳಿಗೆ ನಮ್ಮ ಮೂಲಕ ಒಂದು ಬಹುಮಾನ ಇರುತ್ತೆ. ಆಗ ತಂಡದ ಮೂಲಕ ಅದನ್ನು ಮಾಡಿದಾಗ ಅವರು ಕಲಿತ ಹಾಗೂ ಆಯಿತು, ಅವರಿಗೆ ನಾವು ಬಹುಮಾನ ನೀಡಿದ ಹಾಗೂ ಆಯಿತು, ಒಂದು ಚಟುವಟಿಕೆಗಳನ್ನು ಮಾಡಿದ ಹಾಗೂ ಆಯಿತು. ಹೀಗೆ ವಿಭಿನ್ನವಾಗಿ ನಾವು ಅದನ್ನು ಕಲಿಸಬಹುದು.
1: ಇದು ಮುಖ್ಯವಾಗಿ ಅಲ್ಪಪ್ರಾಣ
0: ಮಹಾಪ್ರಾಣಗಳಲ್ಲೂ. ಹೌದು,
1: ಇನ್ನು ಈ ಕೆಲವು ಕಡೆ ಒತ್ತು ಕೊಡಬೇಕಾಗಿರುತ್ತೆ, ಅಲ್ಲಿ ಒತ್ತು ಕೊಡದಲ್ಲಿ ಬೇರೆ ಕಡೆ ಒತ್ತು ಕೊಡುವಂತ.
0: ಹೌದು,
1: ಇದು ಕೂಡ ಇರುತ್ತೆ.
0: ಹೌದು,
1: ಈಗ ಪ್ರೌಢ ಶಿಕ್ಷಣ ಡಾಕ್ಗೆ ಒತ್ತು ಕೊಡಬೇಕು.
0: ಹೌದು,
1: ಮುಖ್ಯವಾಗಿ ಪಾಕೆ ಅಲ್ಲಿ ಒತ್ತು ಕೊಡ.
0: ಹೌದು,
1: ಇಂಥವನ್ನು ಗುರುತಿಸಬೇಕಾಗತ್ತೆ.
0: ಹೌದು ಖಂಡಿತ. ಆಗ ಹೇಳ್ಕೊಡುವಾಗ ಆಗ ಅಕ್ಷರಗಳನ್ನ ನಾವು ಹೇಗೆ ತಿದ್ದಬೇಕು ಅನ್ನೋದನ್ನ ಇವರಿಗೆ ಹೇಳ್ಕೊಟ್ಟಿರ್ತೇವೆ. ಜೊತೆಗೆ ಅಲ್ಪಪ್ರಾಣ ಮಹಾಪ್ರಾಣಗಳು ಅನುನಾಸಿಕಗಳು ಯಾವುದು, ಮತ್ತೆ ಕವರ್ಗ ಯಾವುದು, ಚವರ್ಗ ಯಾವುದು, ಟವರ್ಗ ಯಾವುದು, ಈ ವರ್ಗಗಳನ್ನ ವಿಂಗಡಿಸೋದು ಹೇಗೆ, ಯಾವುದನ್ನ ಅತಿ ಹೆಚ್ಚಿನ ಉಸಿರಿನ ಮೂಲಕ ಹೇಳಬೇಕು, ಕಡಿಮೆ ಉಸಿರಿನ ಮೂಲಕ ತೆಗೆದುಕೊಳ್ಬೇಕು, ಅವುಗಳನ್ನ ಮತ್ತೆ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಟ್ಯ, ಹೀಗೆ ಹಲವಾರು ಹಂತಗಳಲ್ಲಿ ನಾವು ಅದನ್ನ ಯಾವ್ಯಾವ ರೀತಿಯಲ್ಲಿ ಹೇಳಬೇಕು ಅನ್ನೋದನ್ನ ಕೂಡ ತಿಳಿಸ್ತಾ ಆ ಮಕ್ಕಳಿಗೆ ಅದನ್ನ ಒಟ್ಟಾರೆ ಅಭ್ಯಾಸ ಪ್ರತಿಯೊಂದನ್ನು ಕೂಡ ಅಭ್ಯಾಸ ಮಾಡ್ತಾನೆ. ಆ ಒಂದು ಚಟುವಟಿಕೆಗಳೊಂದಿಗೆ ಆ ಅಕ್ಷರಗಳನ್ನು ಹೇಳಿಸ್ಲೂಬೇಕು, ಜೊತೆಗೆ ಅದನ್ನು ಬರೆಸ್ಲೂಬೇಕು. ಆಗ ಮಾಡುವುದು ಅಂತ ನಮಗೆ ಆ ಒಟ್ಟಾರೆ ಗುಂಪು ಚಟುವಟಿಕೆಗಳು, ಸಾಮೂಹಿಕ ಚಟುವಟಿಕೆಗಳು ಹೇಗಿರುತ್ತೆ ಅನ್ನೋದನ್ನು ತಿಳಿಸುವಂಥದ್ದು. ಹಾಗಾಗಿ ಈಗ ನೀವು ಕೇಳಿದಂಥ ಪ್ರಶ್ನೆಗೆ ಈಗ ಇಲ್ಲಿಂದ ಪ್ರಾರಂಭವಾಗುತ್ತೆ. ಹೇಗೆ ಅಂದರೆ ಭಾಷಾ ಕಲಿಕೆಯಲ್ಲಿ ಸಾಮಾನ್ಯವಾಗಿ ಕನ್ನಡ ಇರುತ್ತೆ, ಆದರೆ ಈ ಆಂಗ್ಲ ಭಾಷೆ ಮತ್ತು ತೃತೀಯ ಭಾಷೆ ಹಿಂದಿ ಅನ್ನೋದೇನಿರುತ್ತೆ ಅದು ಐದನೇ ತರಗತಿ ಮೇಲೆ ಅಥವಾ ಪ್ರೌಢ ಶಿಕ್ಷಣಗಳಲ್ಲಿ ತಗೊಳ್ತಾ ಇದ್ದಿದ್ದು. ಆದರೆ ಈಗ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಲಿಕಲಿ ಎನ್ನುವಂಥ ಒಂದು ಅಭ್ಯಾಸ ಪುಸ್ತಕಗಳನ್ನೇ ಮಾಡ್ತಾ ಹೋಗಿರೋದ್ರಿಂದ ಅಲ್ಲಿ ಒಂದನೇ ತರಗತಿ ಅಂತ ಹೇಳುವ ಅವಶ್ಯಕತೆ ಇಲ್ಲ. ಅಲ್ಲಿ ಒಂದು ಎರಡು ಮೂರು, ಆ ಮೂರು ತರಗತಿಗಳು ಒಂದೇ ತರಗತಿಯಲ್ಲಿ ಕೂತ್ಕೊಂಡು ನಲಿಯುತ್ತಾ ಕಲಿಯುತ್ತಾ ಚಟುವಟಿಕೆಗಳ ಮೂಲಕ ಆ ಮಕ್ಕಳು ಕಲಿತಾ ಇರುವಂತಹ ಕಾರಣದಿಂದ ಅದರಲ್ಲಿ ನಾವೇನು ಮಾಡ್ತೀವಿ, ಭಾಷೆಯನ್ನು ಕೂಡ, ಭಾಷೆಯಲ್ಲಿ ಕನ್ನಡ ಮಾತ್ರವಲ್ಲ ಇಂಗ್ಲಿಷ್ನನ್ನು ಆಂಗ್ಲ ಭಾಷೆಯನ್ನು ಕೂಡ ಜೊತೆಯಲ್ಲಿ ಸೇರಿಸ್ಕೊಳ್ಳುತ್ತಾ ಅದರೊಂದಿಗೆ ಗಣಿತವನ್ನು, ಲೆಕ್ಕಾಚಾರಗಳನ್ನು ಕಲಿಸ್ಕೊಳ್ಳುತ್ತಾ ಅದರೊಂದಿಗೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೇಗಿದೆ ಅದನ್ನು ಕೂಡ ತಿಳಿಸ್ಕೊಳ್ಳುತ್ತಾ ಸಾಮಾನ್ಯವಾಗಿ ಒಂದರಿಂದ ಮೂರನೇ ತರಗತಿವರೆಗೆ ಅದು ಬಂದೇ ಬರುತ್ತೆ. ಅದಾದ ನಂತರ ನಾಲ್ಕು ಐದು ಇಲ್ಲಿಂದ ಅವರಿಗೆ ಪಾಠಗಳು ಅನ್ನುವಂಥದ್ದು ಶುರು ಆಗತ್ತೆ. ಒಂದರಿಂದ ಮೂರನೇ ತರಗತಿಯವರೆಗೂ ನಾವು ಹಿಂದೆ ಏನೇನು ಕಲಿತಾ ಇದ್ವಿ, ಆಲ್ಫಾಬೆಟ್ಸ್ ಆಗಿರಬಹುದು ಅಥವಾ ಕೆಲವೊಂದು ರೈಮಿಂಗ್ಸ್ ವರ್ಡ್ಸ್ ಆಗಿರ್ಬೋದು, ಕೆಲವೊಂದು ಪದಗಳನ್ನಾಗಿರ್ಬೋದು, ಅವುಗಳನ್ನೆಲ್ಲವನ್ನ ಒಂದನೇ ತರಗತಿಯಿಂದ ಮೂರನೇ ತರಗತಿಯಲ್ಲೇ ಮಕ್ಕಳು ಕಲ್ತ್ಕೊಳ್ತಾರೆ. ಆ ಮೂರನೇ ತರಗತಿಯ ನಂತರ ಅವರಿಗೆ ಪಾಠಗಳನ್ನು ಓದುವಂತ ಸಾಮರ್ಥ್ಯವರು ಗಳಿಸೆ ಗಳಿಸ್ತಾರೆ. ಹಾಗಾಗಿ ಈಗ ನಲಿಕಲಿಯ ಒಂದು ಚಟುವಟಿಕೆಗಳಿಂದ ನಮ್ಮ ಎಲ್ಲ ಪುಟ್ಟ ಪುಟ್ಟ ಮಕ್ಕಳು ಕೂಡ ಆಂಗ್ಲ ಭಾಷೆಯನ್ನು ಓದುವಂತ ಸಾಮರ್ಥ್ಯವನ್ನು ಕೂಡ ಗಳಿಸಿದ್ದಾರೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕ್ಲಿಷ್ಟಕರವಾದಂತಹ ಒಂದು ಭಾಷೆ ಅಂದ್ರೆ ನಮ್ಮ ಎಲ್ಲಾ ಮಕ್ಕಳಿಗೂ ಆಂಗ್ಲ ಭಾಷೆ, ಬೇರೆ ಯಾವುದನ್ನ ಬೇಕಾದ್ರೂ ಬರೆದು ಬಿಡ್ತೀನಪ್ಪ, ಗಣಿತನೂ ಹೆಂಗೋ ಆ ಕಡೆ ಈ ಕಡೆ ನೋಡಿ ಯಾರ ಜೊತೆ ಹೇಳಿಸ್ಕೊಂಡಾದ್ರೂ ಬರೆದು ಬಿಡ್ತೀವಿ. ಹೌದು, ಕಬ್ಬಿಣದ ಕಡಲೆ ಆಗಿತ್ತು, ನಮಗೂ ಕೂಡ ಕಬ್ಬಿಣದ ಕಡಲೇನೆ. ಆದರೆ ಮಕ್ಕಳಿಗೆ ಈಗ ಒಂದು ಸುಲಭವಾದ ಭಾಷೆಯೇ ಇಂಗ್ಲಿಷ್ ಅಥವಾ ಆಂಗ್ಲ ಭಾಷೆ ಅಂತಲೂ ಕೂಡ ನಾವು ಹೇಳ್ಬೋದು ಸರ್.
1: ಯಾಕೆಂದ್ರೆ ನಮ್ಮಲ್ಲಿ ಇದ್ದಾಗೆ ಉಚ್ಚಾರಣ ದೋಷಗಳು ಇವೆಲ್ಲ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು.
0: ಹೌದು ಹೌದು,
1: ಅಲ್ಪಪ್ರಾಣ ಮಹಾಪ್ರಾಣ ಇಂಥವೆಲ್ಲೂ ಸ್ವಲ್ಪ ಅಲ್ಲಿ ಅಷ್ಟು ಒತ್ತು ಕೊಡಲ್ಲ.
0: ಹೌದು ಹೌದು,
1: ಹಾಗಾಗಿ ಅವರು ಇಂಗ್ಲಿಷೇ ಪರವಾಗಿಲ್ಲ ಅನ್ನಂಗೆ ಆಗ್ಬಿಡುತ್ತೆ.
0: ಹೌದು, ಯಾಕಂದ್ರೆ ಅದರಲ್ಲೂ ಕೂಡ ಫೋನಿಕ್ ಸೌಂಡ್ಸ್ ಎಲ್ಲ ಬರುತ್ತೆ, ಅದನ್ನ ಹೇಳ್ಕೊಡುವಂತ

0: ವಿಧಾನಗಳು. ಈಗ ನಾವು ಸಾಮಾನ್ಯವಾಗಿ ಆಪಲ್ ಅಂತ ಹೇಳಬೇಕಾದ್ರೆ ಆಪಲ್ ಅಂತ ಸಾಮಾನ್ಯವಾಗಿ ಹೇಳ್ತೀವಿ, ಆದರೆ ಮಕ್ಕಳಿಗೆ ಎ ಅನ್ನೋದನ್ನು ಇಷ್ಟೇ ಹೇಳಬೇಕಾಗಿರುತ್ತೆ. ನಾವು ಆಪಲ್ ರಾಗವಾಗಿ ಹೇಳೋ ಅವಶ್ಯಕತೆ ಇಲ್ಲ. ಈಗ ಸಿ ಇದ್ದಾಗ ಕ ಅಂತ ನಾವು ಹೇಳಬೇಕು, ಆಗ ಕ ಅ ಟ ಈ ರೀತಿಯಲ್ಲಿ ಈ ಒಂದು ಸುಲಭವಾದಂಥ ವಿಧಾನವನ್ನೇ ಮಕ್ಕಳು ಕೂಡ ಬೇಗ ಗ್ರಹಿಸ್ತಾರೆ, ನಮಗೂ ಕೂಡ ಹೇಳ್ಕೊಡ್ಲಿಕ್ಕೆ ಬಹಳ ಸುಲಭವಾಗುತ್ತೆ. ಹಾಗಾಗಿ ಈ ಒಂದು ನಲಿ ಕಲಿ ಚಟುವಟಿಕೆಗಳು ಅತ್ಯಂತ ಪ್ರೋತ್ಸಾಹದಾಯಕ ಅಂತ ಹೇಳ್ಬೋದು.
1: ಜೊತೆಗೆ ತಾವು ಈ ಸಮಾಜ ವಿಜ್ಞಾನವನ್ನು ಕೂಡ ಬೋಧಿಸ್ತಾರೆ,
0: ಹೌದು,
1: ಅಲ್ಲಿ ಯಾವ ರೀತಿ ಬೋಧನಾ ತಂತ್ರಗಳನ್ನು ಅನುಸರಿಸ್ತೀರಾ?
0: ಅವರಿಗೆ ಸಾಮಾನ್ಯವಾಗಿ ನಕಾಶೆಗಳ ಮೂಲಕವೇ ಅವರಿಗೆ ತಿಳಿಸಿಕೊಡಬೇಕು. ಮತ್ತೆ ಈಗ ಸಮಾಜ ವಿಜ್ಞಾನ ಪಾಠಗಳು ಅಂತ ಬಂತು ಅಂತಂದ್ರೆ ಪೌರನೀತಿಯನ್ನ ಹೇಗೋ ಕೇಳಬಿಡ್ತಾರೆ ಮಕ್ಕಳು, ಯಾಕಂದ್ರೆ ನಮ್ಮ ಸುತ್ತಮುತ್ತ ನಡೀತಾ ಇರುವಂತೆ ಆಮೇಲೆ ಮಾಧ್ಯಮಗಳ ಮೂಲಕ ಅವರು ತಿಳ್ಕೊಂಡಿರ್ತಾರೆ. ಹೌದು, ಈಗ ಭೂಗೋಳ ವಿಜ್ಞಾನ ಅಂತ ತಗೊಂಡಾಗ ಹೌದು ಸಾಮಾನ್ಯವಾಗಿ ಅದರಲ್ಲೂ ಅವರಿಗೆ ಆಸಕ್ತಿ ಇದ್ದೇ ಇರುತ್ತೆ, ಯಾಕಂದ್ರೆ ಅಲ್ಲಿ ನೀರು,
1: ಮಣ್ಣು,
0: ಆಮೇಲೆ
1: ಮರಗಳು
0: ಅಥವಾ ಗಿಡಗಳಾಗಿರ್ಬೋದು ಅಥವಾ ಇನ್ನು ಭೂಗರ್ಭಗಳಾಗಿರ್ಬೋದು, ಹೌದು, ಮಳೆ, ಮಿಂಚು, ಗುಡುಗು, ಇವುಗಳು ಸಾಮಾನ್ಯವಾಗಿ ಪ್ರಕೃತಿಯ ವಾತಾವರಣದಲ್ಲಿ ಅವ್ರು ಸಾಮಾನ್ಯವಾಗಿ ನೋಡಿರ್ತಾರೆ, ಅದ್ರಲ್ಲಿ ಸ್ವಲ್ಪ ಡೀಪ್ ಆಗಿದ್ರಲ್ಲಿ ಕಲಿತಾರೆ. ಆದರೆ ಪ್ರಥಮವಾಗಿ ಬರುವಂತ ಇತಿಹಾಸ ಅಂದ ತಕ್ಷಣವೇ ಮೂಗು ಮುರಿಯೋದು ಸಹಜನೇ. ಓ, ಅದರಲ್ಲೂ ಮಧ್ಯಾಹ್ನದ ಪಿರಿಯಡ್ಗಳಲ್ಲಿ ಅಂತ ಅದು ಕೇಳೋದು ಅಂತಂದ್ರೆ ಎಲ್ಲರಿಗೂ ಆಕಳಿಕೆ ಶುರುವಾಗೇ ಆಗುತ್ತೆ, ದೊಡ್ಡವರಿಗಾದ್ರೂ ಸರಿ ಚಿಕ್ಕವರಿಗಾದ್ರೂ ಸರಿ. ಆದರೆ ಅದನ್ನು ಕಥಾನಕ ರೂಪದಲ್ಲಿ ಹೇಳಿದಾಗ ಅಥವಾ ಇತ್ತೀಚೆಗೆ ಬರ್ತಾ ಇರುವಂತಹ ಸ್ಮಾರ್ಟ್ ಕ್ಲಾಸ್ ಮೂಲಕ ಅಂದ್ರೆ ಪ್ರೊಜೆಕ್ಟರ್ನೆಲ್ಲ ಹಾಕಿ ಅದರಲ್ಲಿರುವಂತಹ ಹೊಸ ಹೊಸ ವಿಚಾರಗಳನ್ನು ಅವರಿಗೆ
1: ನಿಮ್ಮಲ್ಲೂ ಇದೆಯಾ?
0: ಹೌದು, ಖಂಡಿತ. ಆ ಒಂದು ಸ್ಮಾರ್ಟ್ ಕ್ಲಾಸ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಅದನ್ನು ಹೇಳ್ತಾ ಹೋದಾಗ ನಿದ್ದೆ ಮಾಡಬೇಕು ಅನ್ಕೊಂಡಿರುವಂತಹ ಒಬ್ಬ ಹುಡುಗನೂ ಸಹ ಎಚ್ಚರಗೊಳ್ತಾನೆ. ಹಾಗಾಗಿ ಆ ರೀತಿಯಲ್ಲಿ ನಾವು ಇತಿಹಾಸ ಬೋಧನೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಹಪಠ್ಯ ಚಟುವಟಿಕೆಗಳಾಗಿರ್ಬೋದು, ಪಠ್ಯ ವಿಚಾರಗಳಾಗಿರ್ಬೋದು, ಅವುಗಳ ಮೂಲಕ ಹೇಳಿಕೊಡ್ತಾ ಇದ್ದೇವೆ.
1: ಮತ್ತೆ ಈಗ ಶಿಕ್ಷಕರಿಲ್ದಾಗ ನೀವು ಗಣಿತವನ್ನು ಕೂಡ
0: ಹೇಳ್ಕೊಡ್ಬೇಕಾಗತ್ತೆ. ಹೌದು,
1: ಅಲ್ಲಿ ಅಂಕಿ ಸಂಖ್ಯೆಗಳು,
0: ಹೌದು,
1: ಮಗ್ಗಿಗಳು,
0: ಹೌದು ಹೌದು,
1: ಇದೆಲ್ಲ ಬರುತ್ತೆ. ಮತ್ತೆ ಗಣಿತದ
0: ಮೂಲ ಕ್ರಿಯೆಗಳು, ಅದೇ ಈಗ ಅವ್ರಿಗೆ ಬಂತು ಅಂತಂದ್ರೆ ಒಂದರಿಂದ ಮೂರನೇ ತರಗತಿಯಲ್ಲಿ ಕಲಿಯುವಂತ ಹಂತವೇ ಅದು. ಅವರಿಗೆ ಆ ಮೂಲ ಕ್ರಿಯೆಗಳು ಏನಿದೆ, ನೀವು ಹೇಳಿದಾಗೆ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ, ಆಮೇಲೆ ಸಂಖ್ಯೆಗಳು, ಆಮೇಲೆ ಮಗ್ಗಿಗಳು, ಹೌದು. ಅದ್ರ ಮೊದಲು ಅಕ್ಕಿ ಕಮಕ್ಕಿ ಅಂತ ಹೇಳ್ತಾರಲ್ಲ, ಅದೇ ಅಲ್ಲಿ ಏನಿದೆ ಪುಸ್ತಕದಲ್ಲಿ ನೊಣಂಪ್ರತಿ ಅದೇ ಬಾಯಲ್ಲಿ ಇರ್ತಾ ಇತ್ತು. ಆದ್ರೆ ಈಗ ಹಾಗಲ್ಲ, ಮೂಲ ಕ್ರಿಯೆಗಳು ಅವ್ರಿಗೆ ಬಂತು ಅಂದ್ರೆ ಮುಂದಿನ ತರಗತಿಯಲ್ಲಿ ಅವರು ಒಂದು ಬಿಸ್ನೆಸ್ಗೆ ಇಳಿಬಹುದು ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರಿಗೆ ಒಂದು ಸಂಖ್ಯೆಗಳ ಆಧಾರ ಅವರ ಒಂದು ಅವರ ಬುದ್ಧಿಯಲ್ಲಿ ಅಥವಾ ಸಂಖ್ಯಾಜ್ಞಾನದಲ್ಲಿ ಇತ್ತು ಅಂದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಜಗತ್ತನ್ನೇ ಗೆದ್ದು ಬರಬಹುದು. ಕಾರಣ ಯಾಕೆ ಅಂದ್ರೆ ನಂಬರ್ ಅನ್ನೋದೇ, ಈಗ ಎರಡು ಅನ್ನೋದೇ ಹೇಗೆ ಬರೆಯೋದು ಅನ್ನೋದೇ ಗೊತ್ತಿಲ್ಲ ಅಂದ್ರೆ, ಈಗ ನಾಲ್ಕರಿಂದ ಎರಡು ಕಳೆದು ಬಿಟ್ಟು ಆ ಎರಡು ಚಾಕ್ಲೇಟ್ ನೀನು ತಗೊಂಬಾ ಅಂತ ಹೇಳಿದ್ರೆ ನಾಲ್ಕರಿಂದ ಎರಡು ಕಳೆದಾಗ ಇನ್ನು ಎಷ್ಟು ಉಳಿಯುತ್ತೆ ಅನ್ನೋದೇ ಗೊತ್ತಿಲ್ಲದಿದ್ರೆ ಆಗ ಮಗು ಹೇಗೆ ವ್ಯವಹಾರವನ್ನ ನಡೆಸುತ್ತೆ ಒಂದು ಅಂಗಡಿಗೆ ಹೋದಾಗ? ಹಾಗಾಗಿ ಆ ಒಂದು ಮೂಲ ಕ್ರಿಯೆಗಳನ್ನ ಪ್ರಥಮವಾಗಿ ಕಲಿಸಲೇಬೇಕು ಅಂತಾನೆ ಕೂಡ ಈಗ ಸರ್ಕಾರದಿಂದ ಆದೇಶವೂ ಕೂಡ ಬಂದಿದೆ. ಹಾಗಾಗಿ ಗಣಿತವನ್ನ ಯಾರಿದ್ರೂ ಸರಿ ಯಾರಿಲ್ಲದೇ ಇದ್ರೂ ಸರಿ ಟೀಚರ್ಸ್ ಇದ್ದಾಗ್ಲೂ ನಾವು ತಗೊಳ್ಬೇಕಾಗುತ್ತೆ, ಇಲ್ಲದೇ ಇದ್ರೂ ಕೂಡ ನಾವು ಅದನ್ನ ಮೂಲ ಕ್ರಿಯೆಗಳನ್ನ ತಗೊಳ್ಬೇಕಾಗುತ್ತೆ.
1: ಈಗ ಮೊದಲೆಲ್ಲ ಸ್ಲೇಟು ಬಳಪದ ಬಳಕೆ ಹೆಚ್ಚಿತ್ತು,
0: ಹೌದು.
1: ಈಗ ಹೇಗಿದೆ ಪರಿಸ್ಥಿತಿ?
0: ಈಗ ಕಾರ್ಡ್ಗಳನ್ನ ಆಗ್ಲೇ ಹೇಳಿದಾಗೆ ತಟ್ಟೆಗಳನ್ನ, ನಲಿಕಲಿ ತಟ್ಟೆಗಳನ್ನ ಬಳಸ್ತಾ ಇದ್ದೇವೆ, ಜೊತೆಗೆ ಆ ಸಂಖ್ಯಾ ಕಾರ್ಡ್ಗಳನ್ನ ಉಪಯೋಗಿಸ್ಕೊಳ್ತಾ ಇದ್ದೇವೆ. ಆದ್ರೆ ಇಲ್ಲಿ ಮಕ್ಕಳು ಸ್ಲೇಟ್ಗಳನ್ನ ಮನೆಯಿಂದ ತಗೊಂಡು ಬರಬೇಕು ಅಂತ ಏನಿಲ್ಲ. ನಮ್ಮ ಶಾಲೆಗಳಲ್ಲೇ, ಕೇವಲ ನಮ್ಮ ಶಾಲೆ ಅಂತಲ್ಲ, ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲಾ ಶಾಲೆಗಳಲ್ಲೂ ಗೋಡೆಗಳಲ್ಲೇ ಚಾರ್ಟ್ಗಳನ್ನ ನಾವು ಹೇಗೆ ಹಾಕ್ತೀವೋ ಅದೇ ರೀತಿಯಲ್ಲಿ ಗೋಡೆಗಳಲ್ಲೇ ಸ್ಲೇಟಿನ ಚಿತ್ರಗಳನ್ನ ಬಿಡಿಸ್ಬಿಟ್ಟಿದ್ದಾರೆ. ಅದರ ಮೂಲಕ ವಿದ್ಯಾರ್ಥಿಗಳಿಗೆ ಇದು ನಿನ್ನ ಜಾಗ ಅಂತ ಕೊಟ್ರೆ ಆ ವಿದ್ಯಾರ್ಥಿಗೆ ಸ್ಲೇಟ್ ತರುವಂತ ಅವಶ್ಯಕತೆ ಇಲ್ಲ. ಅಲ್ಲಿರುವಂತಹ ಸ್ಲೇಟಿನಲ್ಲೇ ಅವನಿಗೆ ಇಷ್ಟಪಟ್ಟಂತಹ ಒಂದು ವಿಚಾರಗಳನ್ನ ಅಥವಾ ವಿಷಯಗಳನ್ನ ಆತ ಕಲಿತಾ
1: ಹೋಗ್ತಾರೆ.
0: ಹೌದು, ಖಂಡಿತ ಮಾಡಬಹುದು. ಅದಕ್ಕೂ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ಉಚಿತ ಸೌಲಭ್ಯಗಳು ಖಂಡಿತವಾಗ್ಲೂ ಏನಿಲ್ಲ ಅಂತ ಹೇಳೋಗಿಲ್ಲ ಸರ್. ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಸರ್ಕಾರಿ ಶಾಲೆಗಳಿಗೆ ಎಲ್ಲವೂ, ಊಟ ಇರಬಹುದು ಅಥವಾ ಒಂದು ಮೊಟ್ಟೆ ವ್ಯವಸ್ಥೆ ಇರಬಹುದು, ಸಮವಸ್ತ್ರ ಇರಬಹುದು, ಶೂ ಸಾಕ್ಸ್ ಇರಬಹುದು, ಎಲ್ಲವನ್ನೂ ಮಾಡಿಕೊಟ್ಟಿದ್ದಾರೆ. ಆದರೆ ಮಕ್ಕಳ ಸಂಖ್ಯೆ ಮಾತ್ರ ಕಡಿಮೆ ಆಗ್ತಾನೆ ಬರ್ತಾನೆ ಇದೆ.
1: ಮತ್ತೆ ಏನೇನು ಪಾಠೋಪಕರಣಗಳನ್ನು ತಾವು ಬಳಸ್ತೀರಾ ಬೋಧನೆ ಮಾಡುವಾಗ?
0: ಬೋಧನೆ ಮಾಡುವಾಗ ಚಾರ್ಟ್ಗಳನ್ನು ಸಾಮಾನ್ಯವಾಗಿ ಬಳಸ್ತೀವಿ. ಅದು ಒಂದರಿಂದ ಮೂರನೇ ತರಗತಿವರೆಗೆ ಅಲ್ಲೇ ಇರುತ್ತೆ. ಅಂದರೆ ಅದನ್ನು ಕೂಡ ನಮಗೆ ಶಿಕ್ಷಕರಿಗೆ ಸುಲಭ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ ನಮ್ಮ ರಾಜ್ಯ. ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಸುಲಭವಾಗಿ ಮಾಡಿಕೊಟ್ಟಿರೋದ್ರಿಂದ ಅದನ್ನು ನಾವು ಮಕ್ಕಳಿಗೆ ಒಂದು ಆಸಕ್ತಿದಾಯಕವಾಗಿ ಕಲಿಸಬೇಕು.
1: ಸ್ಮಾರ್ಟ್ ಕ್ಲಾಸ್ ಕೂಡ ಇದೆ.
0: ಹೌದು, ಸ್ಮಾರ್ಟ್ ಕ್ಲಾಸ್ ಇರೋ ಕಾರಣದಿಂದ ಮಕ್ಕಳಿಗೆ ಕಥೆಗಳನ್ನ ರೂಪದಲ್ಲಿ ಹೇಳಿಕೊಡುವಂಥದ್ದು, ಆಮೇಲೆ ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಹಲವಾರು ವಿಚಾರಗಳನ್ನ, ಕುತೂಹಲಕರವಾದಂತಹ ಹಲವಾರು ಆಸಕ್ತಿದಾಯಕವಾದಂತಹ ವಿಚಾರಗಳನ್ನ ತಿಳಿಸಿ

0: ನೀತಿ ಕಥೆಗಳನ್ನು ಹೇಳುವಂತದ್ದು.
1: ಹೌದು, ಅದನ್ನೇ ನಾವು ಪ್ರಾರ್ಥನಾ ಅವಧಿ ಸಮಯ ಅಂತ ಹಿಂದೆ ಕೂಡ ಇತ್ತು, ಈಗಲೂ ಕೂಡ ಇದೆ, ಅಸೆಂಬ್ಲಿ ಟೈಮ್ ಅಂತ ಹೇಳ್ತೀವಲ್ಲ, ಆ ಸಮಯದಲ್ಲಿ ಕಥಾಪುಸ್ತಕಗಳನ್ನು ಓದಿಸುವಂಥದ್ದು, ಮತ್ತೆ ಮಾರನೇ ದಿವಸ ಅದಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಮಕ್ಕಳಿಂದಲೇ ಕೇಳುವಂಥದ್ದು, ಮಕ್ಕಳಿಂದಲೇ ಹೇಳಿಸುವಂಥದ್ದು, ಹೀಗೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದೀವಿ. ಇದಲ್ಲದೇನೆ ನಾವೇ ಸ್ವತಃ ಒಂದು ಹೊಸ ಹೊಸವಾದಂತಹ ಕಲಿಸುವಂತಹ ತಂತ್ರಗಳನ್ನ ರೂಢಿಸಿಕೊಂಡು ಅದನ್ನ ಮಕ್ಕಳ ಎದುರಿನಲ್ಲಿ ಮಾಡಿಸುವಂಥದ್ದು, ಒಂದು ಪದಬಂಧಗಳನ್ನು ಮಾಡಿಸುವಂಥದ್ದು ಅಕ್ಷರಗಳ ಮೂಲಕವೇ, ನಾವೇ ಒಂದು ಪುಟ್ಟ ಪುಟ್ಟ ಪ್ರಶ್ನೆಗಳನ್ನು ಹಾಕಿ ಮೇಲಿನಿಂದ ಕೆಳಕ್ಕೆ ಅಥವಾ ಎಡದಿಂದ ಬಲಕ್ಕೆ ಹೀಗೆ ಕೊಟ್ಟರೆ, ನಾವು ವೃತ್ತಪತ್ರಿಕೆಗಳಲ್ಲಿ ತಗೊಂಡು ಮಾಡಿ ಅಂದರೆ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಆದರೆ ನಾವೇ ಒಂದು ಕಪ್ಪು ಹಲಗೆಯ ಮೇಲೆ ಮಾಡಿಸಿದಾಗ ಹೌದು ನಾನು ಮಾಡಬೇಕು ಅಂತ ಆಸಕ್ತಿ ಇರುತ್ತೆ. ಇದಲ್ಲದೇನೆ ಸಾಮಾನ್ಯವಾಗಿ ಕಾಯಿನ್ಗಳು ಅಥವಾ ನೋಟ್ಗಳು ನಮ್ಮಲ್ಲೇ ಇರ್ತದೆ, ಅದರ ಹೌದು ಅದರ ಮೂಲಕ ಇಲ್ಲಿ ಯಾವ್ಯಾವುದೋ ಭಾಷೆಯ ಅಕ್ಷರಗಳು ಬರೆದಿದೆ ಅದನ್ನ ಕುತೂಹಲಭರಿತವಾಗಿ ಓದಿ, ಅಥವಾ ಇಂತಹ ಒಂದು ಒಂದೊಂದು ಐತಿಹಾಸಿಕ ಸ್ಮಾರಕಗಳು ಎಲ್ಲಿದೆ ತಿಳಿಸಿ ಅಂತೆಲ್ಲ ಹುಡುಕಿಕೊಂಡು ಬರಲಿಕ್ಕೆ ಹೇಳ್ತೀವಿ. ಇದೆಲ್ಲ ಒಂದೊಂದು ಹೊಸ ವಿಧಾನ ಅಥವಾ ಕ್ರಿಯಾತ್ಮಕ ತಂತ್ರಗಳು ಅಂತಾನೆ ಹೇಳಬಹುದು.
0: ಮತ್ತೆ ಈ ವೃತ್ತಪತ್ರಿಕೆಗಳನ್ನ ಓದಿಸೋದಕ್ಕೂ ಕೂಡ ಪ್ರೋತ್ಸಾಹಿಸ್ತಾರೆ?
1: ಹೌದು ಹೌದು, ನಮ್ಮ ಶಾಲೆಯಲ್ಲೂ ಕೂಡ ಓದಿಸ್ತಾ ಇದ್ದೇವೆ.
0: ಹೆಡ್ಲೈನ್ಸ್,
1: ಹೌದು ಹೆಡ್ಲೈನ್ಸ್, ಕೆಲವೊಮ್ಮೆ ಅದರಲ್ಲಿ ಅತ್ಯಂತ ತುಂಬಾ ಕುತೂಹಲವಾದಂತ ಮುಖ್ಯವಾದಂತ ವಿಚಾರಗಳಿದ್ರೆ ಅದನ್ನ ಒಂದು ಪ್ಯಾರಾಗ್ರಾಫ್ ಆದ್ರೂ ಅಲ್ಲಿ ಮಕ್ಕಳಿಗೆ ಓದಿಸ್ತೇವೆ.
0: ಈಗ ಇತ್ತೀಚೆಗೆ ಡಿ ಗುಕೇಶ್ ವಿಶ್ವ ಚಾಂಪಿಯನ್ ಆದ್ರು,
1: ಹೌದು ಹೌದು,
0: ಅಂತ ವಿಷಯಗಳನ್ನು ಮಕ್ಕಳಿಗೆ
1: ಹೇಳಲೇಬೇಕು. ಹೌದು, ಅದರಿಂದ ಆಟಗಳ ಬಗ್ಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟ ಹಾಗೂ ನಮ್ಮ ಕಡೆಯಿಂದ ಆಗುತ್ತೆ, ಮತ್ತೆ ಅಂತ ಆಟಗಳನ್ನ ನಾವು ಕಲಿಬೇಕು ಅಂತ ಮಕ್ಕಳಲ್ಲೂ ಆಸಕ್ತಿ ಮೂಡುತ್ತೆ.
0: ಮತ್ತೆ ಪಠ್ಯೇತರ ಚಟುವಟಿಕೆಗಳನ್ನು ಏನೇನು ಮಾಡಿಸ್ತೀರ?
1: ಪಠ್ಯೇತರ ಚಟುವಟಿಕೆಗಳಲ್ಲಿ ಅವರಿಗೆ ಕಾರ್ಯ ಯೋಜನೆಗಳು ಅಂತ ಮಾಡಿಸ್ತೇವೆ, ಅದರೊಂದಿಗೆ ಅವರಿಗೆ ನೃತ್ಯ ಆಗಿರ್ಬೋದು ಅಥವಾ ಸಂಗೀತಗಳಾಗಿರ್ಬೋದು ಅಥವಾ ಗೀತಗಾಯನ ಆಗಿರ್ಬೋದು, ನಾಟಕಗಳು, ಏಕಪಾತ್ರ ಅಭಿನಯಗಳು, ಮತ್ತೆಗೆ ಕೆಲವು ಒಂದು ಪುಟ್ಟ ಪುಟ್ಟ ಅಂಶಗಳನ್ನು ಮಕ್ಕಳಿಗೆ ಕೊಡ್ತೀವಿ. ಉದಾಹರಣೆಗೆ ಒಬ್ಬ ರಾಜ, ಮಂತ್ರಿ, ಸೈನಿಕ, ಸೇವಕ, ಅದರಲ್ಲಿ ಅದೇ ರಾಜ ಅನ್ನುವಂಥ ವಿಚಾರ ಬಂದಾಗ ಅಕ್ಬರ್, ಬೀರ್ಬಲ್, ಮತ್ತೆ ಅಲ್ಲಿ ಸೇವಕರು, ಮಂತ್ರಿಗಳು, ಅಲ್ಲಿ ಒಬ್ಬ ಮಂತ್ರಿ ಬರ್ತಾನೆ, ಇಂತಹ ಪ್ರಶ್ನೆಯನ್ನು ಕೇಳ್ತಾನೆ, ಅದನ್ನು ನೋಡಿದಂತಹ ಸಭೆಯಲ್ಲಿನ ಮಂತ್ರಿಗಳು ಹೀಗೆ ಅವನ ಒಂದು ಬುದ್ಧಿವಂತಿಕೆಯನ್ನು ನೋಡಿ ಅವರು ಆತನ ಬಗ್ಗೆ ಒಂದು ಅಸೂಯೆಯನ್ನು ಪಡ್ತಾರೆ, ಆದರೆ ರಾಜ ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ. ಹೀಗೆ ಕೆಲವೊಂದು ಹಿಂಟ್ಗಳನ್ನು ಮಾತ್ರ ಕೊಡ್ತೀವಿ, ಅದನ್ನು ನಾಟಕ ರೂಪದಲ್ಲಿ ನೀವು ಮಾಡಬೇಕು ಅಂತ ಹೇಳ್ತೀವಿ. ಎಲ್ಲವನ್ನ ನಾವೇ ತಿನ್ನಿಸ್ಕೊಟ್ರೆ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಅಂತ ಅನಿಸಲ್ಲ, ಆದರೆ ಅವರ ಮೂಲಕ ಈ ರೀತಿ ಹಿಂಟ್ಗಳನ್ನು ಕೊಟ್ಟು ಮಾಡಿಸಿದಾಗ ಮಕ್ಕಳಿಗೆ ಒಂದು ವಾಕ್ಯ ಸಾಮರ್ಥ್ಯ ಸಿಗುತ್ತೆ, ಮತ್ತೆ ಆ ವ್ಯಕ್ತಿಗಳು ಹೇಗಿರ್ತಾರೆ, ಆ ಸಭೆ ಹೇಗಿರುತ್ತೆ, ರಾಜ ಅಂದ್ರೆ ಯಾರಿರ್ತಾನೆ, ಮಂತ್ರಿಗಳು ಅಂದ್ರೆ ರಾಜನಿಗೆ ಅವ್ರು ಯಾವ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾರೆ, ಬೀರ್ಬಲ್ ಎಂತಹ ವ್ಯಕ್ತಿ, ಅಕ್ಬರ್ ಎಂತಹ ವ್ಯಕ್ತಿ, ಈ ರೀತಿಯ ಹಲವಾರು ಕಾನ್ಸೆಪ್ಟ್ಗಳನ್ನ ಇಟ್ಕೊಂಡು ಮಕ್ಕಳಿಗೆ ಕಥೆಯನ್ನ ರಚನೆ ಮಾಡುವಂತಹ ಒಂದು ವಿಧಾನಗಳನ್ನು ಕೂಡ
0: ತಿಳಿಸ್ಕೊಡ್ತಾರೆ.
1: ಹೌದು ಹೌದು, ಆ ಆಟಗಳನ್ನ ಆಡಿಸುವಂತಹ ಸಂದರ್ಭದಲ್ಲಿ ಅವರಲ್ಲಿ ಜಗಳಗಳು ಸಾಮಾನ್ಯವಾಗಿ ಬಂದೇ ಬಿಡುತ್ತೆ, ಆದ್ರೆ ಅದನ್ನ ಹೇಳುವಾಗ ಅವರಿಗೆ ಹೇಳ್ಬಿಡ್ತೀವಿ ಇಲ್ಲಿ ಯಾವುದೇ ಕಾರಣಕ್ಕೂ ಜಗಳಕ್ಕೆ ಅವಕಾಶವಿಲ್ಲ, ಸಮಯದ ಒಂದು ಪರಿಪಾಲನೆ ಆಗೋದ್ರ ಮೂಲಕ ನೀವು ಆಟಗಳನ್ನು ಆಡಬೇಕು ಅಂತ ಅವರಿಗೆ ತಿಳಿಸ್ತೀವಿ. ಆ ಆಟಗಳಲ್ಲಿ ಹೇಗೆ ಆಡಿಸ್ತೀವಿ ಅಂದ್ರೆ, ಈಗ ನಮಗೆಲ್ಲ ತಿಳಿದಿರುವಂತೆ ಬಾಲ್ ಅನ್ನ ಬಕೀಟ್ ಒಳಗೆ ಹಾಕುವಂಥದ್ದು ಅಂತ ವಿಚಾರಗಳನ್ನು ತಿಳಿಸ್ತೀವಿ. ಅಲ್ಲಿ ಬಾಲ್ ಅನ್ನ ಬಕೀಟ್ಗೆ ಹಾಕುವಂಥದ್ದು ನಮ್ಮ ಕರ್ತವ್ಯ, ಅದನ್ನ ಯಾವ ಟೀಮ್ನವರು, ಎ ತಂಡದವರು ಅಥವಾ ಬಿ ತಂಡದವರು ತೆಗೆದುಕೊಂಡು ಯಾರು ಆ ಒಂದು ಬಾಲ್ ಅನ್ನ ತೆಗೆದುಕೊಳ್ತಾರೋ ಅದರಲ್ಲೊಂದು ವಿಚಾರ ಇರುತ್ತೆ, ಆ ವಿಚಾರದ ಬಗ್ಗೆ ಆ ಟೀಮ್ ಅವರು ಮಾತಾಡಬೇಕು, ಅಥವಾ ಆ ಟೀಮ್ ಅವರು ಅಲ್ಲಿ ಏನಾದರೂ ವಿಚಾರಗಳಿದ್ರೆ ಅದರ ಬಗ್ಗೆ ಗಾದೆ ಇದ್ರೆ ಗಾದೆಯನ್ನು ಹೇಳಬೇಕು, ಅಥವಾ ಪಾಸ್ಟ್ ಟೆನ್ಸ್ ಪ್ರೆಸೆಂಟ್ ಟೆನ್ಸ್ ಇದ್ರೆ ಅದರ ಬಗ್ಗೆ ಹೇಳಬೇಕು, ಏನೋ ಒಂದು ರೀತಿಯಲ್ಲಿ ಮಕ್ಕಳಿಗೆ ಹೊಸದಾಗಿ ಕಲಿಯುವ ರೀತಿಯಲ್ಲಿ, ಜೊತೆಗೆ ನಮ್ಮ ಟೀಮ್ ಅವರು ಗೆದ್ರು ಅನ್ನುವಂಥ ಒಂದು ಸಂತಸದಾಯಕ ಕಲಿಕೆ ಇರುತ್ತೆ.
0: ಮತ್ತೆ ಯಾವುದೇ ಶಾಲೆಯಲ್ಲಾಗ್ಬೋದು, ಯಾವುದೇ ಒಂದು ತರಗತಿಯಲ್ಲಾಗ್ಬೋದು, ಕೆಲವು ಮಕ್ಕಳು ನಿಧಾನ ಕಲಿಕೆಯ ಮಕ್ಕಳಿರ್ತಾರೆ.
1: ಹೌದು ಹೌದು,
0: ಅವರನ್ನ ಯಾವ ರೀತಿ ಗಮನಿಸ್ಕೊಳ್ತಾರೆ ತಾವು?
1: ಅಲ್ಲಿ ಬರೆಯುವಂತಹ ರೀತಿಯಲ್ಲಿ ಅಥವಾ ಆ ವ್ಯಕ್ತಿ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುವಂತಹ ರೀತಿಯಲ್ಲಿ, ಆ ನಮಗಿಂತ ಹೆಚ್ಚಾಗಿ ಮಕ್ಕಳು ನಮ್ಮನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಒಂದು ಕಣ್ಣಲ್ಲಿ ಮಾತ್ರ, ನಾವು ಬೇರೆಯವ್ರನ್ನ ನೋಡಿದ್ರು ಆ ಸಾವಿರಾರು ಕಣ್ಣುಗಳು ನಮ್ಮನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ಆ ವ್ಯಕ್ತಿಯಲ್ಲಿ ಆಸಕ್ತದಾಯಕ ಕಲಿಕೆ ಇದೆಯೋ ಇಲ್ವೋ ಅಂತಾನೆ ಅರ್ಥ ಆಗ್ಬಿಡುತ್ತೆ. ಯಾಕಂದ್ರೆ ಆ ಹುಡುಗ ಅಲ್ಲಿ ಅಥವಾ ಆ ಹುಡುಗಿ ಕಲಿತಾ ಇಲ್ಲ ಅಂತಾದ್ರೆ ಅಕ್ಕಪಕ್ಕದಲ್ಲಿರುವಂತಹ ಕಿಟಕಿಗಳನ್ನ ನೋಡ್ತಾ ಇರುವಂಥದ್ದು, ಅಥವಾ ಬೇರೆಯವ್ರು ಬರ್ತಾ ಇರುವುದನ್ನ ಗಮನಿಸ್ತಾ ಇರುವಂಥದ್ದು, ಈ ರೀತಿಯ ವಿಚಾರಗಳನ್ನ ಕಂಡು ಬಂದಾಗ ಆ ಹುಡುಗ ಅಥವಾ ಆ ಹುಡುಗಿಯನ್ನ ಸಪ್ರೇಟ್ ಅಂದ್ರೆ ಕ್ಲಾಸ್ನಲ್ಲಿ ಆ ವ್ಯಕ್ತಿಯನ್ನ ಕರೆದು ಹೇಳಿದ್ರೆ ಎಲ್ಲರ ಎದುರುಗಡೆ ನನಗೆ ಹೇಳಿಬಿಟ್ರಲ್ಲ ಅಂತ ಬೇಸರ ಆಗುತ್ತೆ. ಹೌದು, ಹಾಗಾಗಿ ಆ ಹುಡುಗನ ಜೊತೆಗೆ

0: ಸ್ವಲ್ಪ ಆತನಿಗಿಂತ ಹೆಚ್ಚು ಸಾಮರ್ಥ್ಯವನ್ನು ಹೊಂದಿರುವಂತಹ ವಿದ್ಯಾರ್ಥಿಯನ್ನು ತೆಗೆದುಕೊಂಡು ಮಧ್ಯಾಹ್ನದ ವೇಳೆಯಲ್ಲಿ ಸಾಮಾನ್ಯವಾಗಿ ಊಟದ ನಂತರ ಅಷ್ಟು ಒಂದು ಕಾಲು ಗಂಟೆನೋ ಅಥವಾ ಒಂದು 20 ನಿಮಿಷನೋ ನಮಗೆ ಸಮಯ ಇರುತ್ತೆ. ಆ ಸಂದರ್ಭದಲ್ಲಿ ಆ ಎರಡು ಮಕ್ಕಳನ್ನು ಕೂರಿಸ್ಕೊಂಡು ನಾವು ಕೂಡ ಅವರಿಗೆ ಒಂದು ಪ್ರೋತ್ಸಾಹವಾಗಿ ಚಟುವಟಿಕೆ ಮಾಡಿಸುವುದರ ಮೂಲಕ ಅಥವಾ ಕಲಿಸುವುದರ ಮೂಲಕ ಹೀಗೆ ಹಲವಾರು ಕ್ರಮಗಳನ್ನು ಕೈಗೊಳ್ತಾ ಇದ್ದೇವೆ.
1: ಮತ್ತೆ ಪ್ರತಿಭಾವಂತ ಮಕ್ಕಳು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸೋದಕ್ಕೆ ಬೇರೆ ಬೇರೆ ಹಂತದಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇರ್ತಾರೆ.
0: ಹೌದು,
1: ಅಲ್ಲಿಗೂ ಕೂಡ ಕರ್ಕೊಂಡು ಹೋಗ್ತಾರೆ.
0: ಕರ್ಕೊಂಡು ಹೋಗ್ತೀವಿ, ಅದಕ್ಕೆ ಪ್ರತಿಭಾ ಕಾರಂಜಿ ಒಂದು ಸೂಕ್ತವಾದಂತಹ
1: ವೇದಿಕೆ.
0: ಇದಲ್ಲದೇನೆ ನಮ್ಮ ಶಾಲೆಗಳಲ್ಲೇ ಕೆಲವೊಂದು ಚಟುವಟಿಕೆಯ ಕಾರ್ಯಕ್ರಮಗಳನ್ನು ಇಟ್ಟಿದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಹೊರಡಿಸಿದಂಥ ಸಚೇತನ ಕಾರ್ಯಕ್ರಮ ಒಂದು ಅತ್ಯದ್ಭುತವಾದಂಥ ಪ್ರತಿಭೆ ನಿಜವಾಗ್ಲೂ. ಯಾಕಂದರೆ ಯಾವುದೋ ಮಕ್ಕಳಿಗೆ, ಅದೆಷ್ಟೋ ಮಕ್ಕಳಿಗೆ ತನ್ನಲ್ಲಿ ಇಂಥ ಪ್ರತಿಭೆ ಇದೆ ಅನ್ನೋದೇ ಗೊತ್ತಿರೋದಿಲ್ಲ. ಅಂತಹ ಮಕ್ಕಳಿಗೆ ನೀನು ಇಂಥದ್ದು ಮಾಡ್ಕೊಂಡು ಬರಬೇಕು, ನಾಳೆಗೆ ಇದನ್ನು ನೀನು ಸಿದ್ಧಪಡಿಸ್ಕೊಂಡು ಬರಲೇಬೇಕು ಅಂತ ಹೇಳಿದಾಗ ಆ ಮಗುವಿಗೆ ಗಾಬರಿ ಆಗುತ್ತೆ. ಆದರೆ ತನ್ನ ಸ್ನೇಹಿತರೊಂದಿಗೆ ಕೇಳಿ ಅದನ್ನು ಸಿದ್ಧಪಡಿಸ್ಕೊಂಡು ಬಂದಾಗ ಹೌದು ನನ್ನಲ್ಲೂ ಒಂದು ಪ್ರತಿಭೆ ಇದೆ ಅಂತ ಆ ಮಗುವಿಗೆ ಹೌದು ಗೊತ್ತಾದಾಗ ಮುಂದಕ್ಕೆ ಅದೇ ವಿದ್ಯಾರ್ಥಿ ಬಂದು ಮಿಸ್ ನನಗಿಂತದ್ದು ಹೇಳ್ಕೊಡಿ ನಾನೇ ಮಾಡ್ತೀನಿ ಅಂತ ಮುಂದಕ್ಕೆ ಬರುತ್ತೆ.
1: ಒಂದು ಆತ್ಮವಿಶ್ವಾಸ ತುಂಬುವಂತ ಪ್ರಯತ್ನ ಇದು.
0: ಹೌದು ಹೌದು,
1: ಮಗುವಿನಲ್ಲಿರುವಂತಹ ಸಾಮರ್ಥ್ಯವನ್ನು
0: ಹೊರಗಡೆ ತರುವಂತದ್ದು. ಹಾಗಾಗಿ ಇಂತಹ ಕಾರ್ಯಕ್ರಮಗಳು ನಮ್ಮ ಶಾಲೆಗಳಲ್ಲೂ ಕೂಡ ಅಳವಡಿಸಿಕೊಳ್ಳುತ್ತೇವೆ.
1: ಮತ್ತೆ ಪೌಷ್ಟಿಕ ಆಹಾರವನ್ನು ನೀಡುವಂತ ಕಾರ್ಯಕ್ರಮ ಇದೆ.
0: ಹೌದು ಹೌದು,
1: ಅದಕ್ಕೂ ಸಾಕಷ್ಟು ತಾವು ಪ್ರಯತ್ನ ಮಾಡಬೇಕಾಗತ್ತೆ, ಸಮಯವನ್ನು ಕೂಡ
0: ವ್ಯಯಿಸಬೇಕಾಗತ್ತೆ.
1: ಅದು ಎಲ್ಲ ಒಟ್ಟಾಗಿಯೇ ಮಾಡ್ತಾರೆ ಶಿಕ್ಷಕರು.
0: ಹೌದು, ಒಟ್ಟಾಗಲೇ ಮಾಡ್ತಾರೆ.
1: ಬಿಸಿ ಊಟ ನೀಡುವಂತದ್ದು.
0: ಹೌದು, ಜೊತೆಗೆ ಮೊಟ್ಟೆಯ ವಿತರಣೆ, ಆಮೇಲೆ ರಾಗಿ ಮಾಲ್ಟ್ ಅಂತ ಬಂದಿದೆ ಅದರದ ವಿತರಣೆ. ಇದಲ್ಲದೇನೆ ನಮ್ಮ ಶಾಲೆಯ ಸುತ್ತಮುತ್ತ ಕೆಲವೊಂದು ಬಾರಿ ಹಲವಾರು ದಾನಿಗಳು ಕೂಡ ಬರ್ತಾರೆ. ಅವರಿಗೆ ನಮ್ಮ ಮಕ್ಕಳಿಗೆ ಊಟ ತಿಂಡಿಯ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಅಂದರೆ ಅವರ ಮಕ್ಕಳ ಒಂದು ಹುಟ್ಟು ಹಬ್ಬದ ದಿವಸ ಇರ್ಬೋದು ಅಥವಾ ಬೇರೆ ಇನ್ಯಾವುದೋ ವಿಶೇಷ ಕಾರ್ಯಕ್ರಮಗಳು ಅವರ ಮನೆಗಳಲ್ಲಿ ನಡೆದಂತಹ ಸಂದರ್ಭದಲ್ಲಿ ಆಗ ನಮ್ಮ ಶಾಲೆಯ ಮಕ್ಕಳಿಗೂ ಕೂಡ ಹಲವಾರು ಪೌಷ್ಟಿಕ ವಿತರಣೆಯನ್ನು ಮಾಡ್ತಾರೆ. ಆ ಒಂದು ಮೂಲಕ ನಮ್ಮ ಮಕ್ಕಳಿಗೂ ಒಂದು ಹೊಸತನ, ಅವರಿಗೂ ಕೂಡ ಒಂದು ಆಹಾರದ ವಿತರಣೆ ಓ ಹೀಗೂ ಇರುತ್ತೆ, ಈ ರೀತಿಯಲ್ಲಿ ನಾವು ಮುಂದಕ್ಕೆ ಮಾಡಬೇಕು, ದಾನಿಗಳ ರೂಪದಲ್ಲಿ ನಾವು ಕೊಡುಗೆಯನ್ನು ಕೊಡಬೇಕು ಅಂತ ಅವರಿಗೂ ಕೂಡ ಅದೊಂದು ಪ್ರೋತ್ಸಾಹ ನೀಡಿದಂತಾಗುತ್ತೆ.
1: ಮತ್ತೆ ರಾಷ್ಟ್ರೀಯ ಹಬ್ಬಗಳನ್ನು ಕೂಡ ಚಟುವಟಿಕೆಯಿಂದ ಆಚರಿಸ್ತೀವಿ.
0: ಹೌದು ಹೌದು,
1: ಅದರ ಮಹತ್ವದ ಬಗ್ಗೆ
0: ಹೇಳ್ತೀವಿ. ಜೊತೆಗೆ ಹೊರಗಿನ ನಮ್ಮ ಪ್ರದೇಶ ಅಲ್ಲದೇನೆ ಹೊರಗಿನ ಪ್ರದೇಶದಿಂದಲೂ ಕೂಡ ನಾವು ಕೆಲವೊಂದು ಹೆಚ್ಚು ಸಾಧನೆಯನ್ನ ಮಾಡಿದಂತ ಸಾಧಕರನ್ನು ಕೂಡ ಕರೆಸಿ ಆ ಒಂದು ಮಹತ್ವಯುತವಾದಂತಹ ಅಂಶಗಳನ್ನ ಅದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀವಿ. ಅದರಿಂದ ಪ್ರೇರಿತವಾದಂತ ಹಲವಾರು ವಿದ್ಯಾರ್ಥಿಗಳು ಕೂಡ ನಾವು ಕೂಡ ಇದೇ ರೀತಿಯಲ್ಲಿ ಆಗಬೇಕು ಅಂತ ಹೇಳಿ ಕೆಲವೊಂದು ಅವರದ್ದೇ ಆದಂತಹ ಕಾರ್ಯಯೋಜನೆಗಳು, ಅಂದ್ರೆ ನಾವೀಗ ಅಸೈನ್ಮೆಂಟ್ಸ್ ಅಂತ ಏನ್ ಹೇಳ್ತೀವಿ, ಅವರು ಮಾತನಾಡಿದಂತ ಹಲವಾರು ವಿಚಾರಗಳನ್ನ, ವಿಚಾರಧಾರೆಗಳನ್ನ ತಿಳಿದುಕೊಂಡು ಇಂತಹ ವಿಚಾರಗಳನ್ನ ನಮಗೆ ಅವರು ತಿಳಿಸಿಕೊಟ್ರು ಅಂತ ಹೇಳಿ ಒಂದು ಕಾರ್ಯಯೋಜನೆಗಳನ್ನ ಮಕ್ಕಳೇ ಸಿದ್ಧಪಡಿಸಿ ತಗೊಂಡು ಬರ್ತಾರೆ.
1: ಅಂದ್ರೆ ಈ ಒಂದು 3-4 ವರ್ಷದ ತಮ್ಮ ಸೀಮಿತ ಅವಧಿಯ ಒಂದು ಅನುಭವದಲ್ಲಿ ಹೇಗೆ ಅನಿಸ್ತಾ ಇದೆ ಈ ಒಂದು ಶಿಕ್ಷಕ ವೃತ್ತಿ?
0: ತುಂಬಾ ಅದ್ಭುತ ಅಂತಾನೆ ಅನಿಸ್ತಾ ಇದೆ. ಯಾಕಂದ್ರೆ ಚಿಕ್ಕಂದಿನಿಂದಲೂ ಕೂಡ ನನ್ನ ತಾಯಿಯನ್ನೇ ನೋಡಿ ಬೆಳೆದಂತವಳು.
1: ಅವರು ಶಿಕ್ಷಕರು?
0: ಹೌದು, ಅವರು ವಿಶಾಲಾಕ್ಷಿ MP ಅಂತ ಸೋಮವಾರಪೇಟೆ ತಾಲೂಕಿನ ಕಿಬ್ಬೆಟ್ಟ, ಅತ್ಯಂತ ಕುಗ್ರಾಮ ಅಂತಾನೆ ಹೇಳಬಹುದು. ಆ ಒಂದು ಬಾರ್ಡರ್, ಅದು ಸುತ್ತಮುತ್ತ ಬರೀ ಕಾಡು ಪ್ರದೇಶನೇ. ಹಾಗಾಗಿ ಆ ಕಾಡು ಪ್ರದೇಶದಲ್ಲಿ ಇರುವಂತಹ ಏಕೈಕ ಒಂದು ಪುಟ್ಟ ಶಾಲೆ ನಮ್ಮಮ್ಮನ ಶಾಲೆ. ಹಾಗಾಗಿ ಆ ಒಂದು ಶಾಲೆಯಲ್ಲೇ ನಾನು ಸ್ವಲ್ಪ ದಿವಸಗಳನ್ನು ಕೂಡ ಕಳೆದಿದ್ದೀನಿ. ಆ ಸಂದರ್ಭದಲ್ಲೇ ನನಗೂ ಕೂಡ ಅನಿಸಿದ್ದು, ನಾನು ನನ್ನಮ್ಮನ ಥರನೇ ಆಗಬೇಕು. ಬಹುಶಃ ಬೇರೆಯವ್ರನ್ನ ನೋಡಿದರೆ ಹಾಗೆ ಅನ್ನಿಸ್ತಾ ಇತ್ತಿಲ್ವೇನೋ. ನನ್ನ ತಾಯಿಯನ್ನೇ ನೋಡಿ, ಅಲ್ಲಿ ಇರುವಂತಹ ಎಷ್ಟೋ ವಿದ್ಯಾರ್ಥಿಗಳು, ನಾನು ನೋಡಿದಂತಹ ಸಂದರ್ಭದಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ಕಷ್ಟಪಡ್ತಾರೆ. ಕೆಲವೊಂದ್ಸಲಿ ಶೂ ಸಾಕ್ಸ್ ಇರೋದಿಲ್ಲ, ಬ್ಯಾಗ್ ಇರೋದಿಲ್ಲ, ಮತ್ತೆ ಅವ್ರ ಅಪ್ಪ ಅಮ್ಮ ಸರಿಯಾದ ಒಂದು ಪರಿಸ್ಥಿತಿಯಲ್ಲಿ, ಅಂದ್ರೆ ಅವರೆಲ್ಲೋ ತೋಟಕ್ಕೆ ಅಲ್ಲಿ ಇಲ್ಲಿ ಹೊರಟೋಗಿರ್ತಾರೆ, ಕೆಲವೊಂದು ಮಕ್ಕಳು ಹಸ್ಕೊಂಡು ಬಂದಿರ್ತಾರೆ. ಇಂಥ ಎಲ್ಲಾ ವಿಚಾರಗಳನ್ನ ನೋಡಿ ಹೌದು ನನ್ನಮ್ಮನ ತರ 4 ಅಕ್ಷರಗಳನ್ನ ಮಕ್ಕಳಿಗೆ ಹೇಳಿಕೊಟ್ರೆ ಮುಂದೊಂದು ದಿನ ಆ ಮಕ್ಕಳು ನಮ್ಮನ್ನ ನೆನೆಸ್ಕೊಳ್ತಾರೆ. ಒಂದು ಅನ್ನವನ್ನ ತಿನ್ನುವಂತ ಸಂದರ್ಭದಲ್ಲಾದ್ರೂ ನಮ್ಮನ್ನ ನೆನೆಸ್ಕೊಳ್ತಾರೆ. ಹಾಗಾಗಿ ಪ್ರತಿ ಒಂದು ಯಾವುದೇ ಒಂದು ವೃತ್ತಿಯನ್ನ ರೂಪಿಸುವಂತವರು, ಇಡೀ ಜಗತ್ತನ್ನ ಒಂದು ಮಾದರಿ ಜಗತ್ತನ್ನಾಗಿ ಬದಲಾಯಿಸುವವರು ಇನ್ಯಾರೂ ಅಲ್ಲ, ಶಿಕ್ಷಕರೇ. ಹಾಗಾಗಿ ಅಂತ ವೃತ್ತಿಗೆ ತೊಡಗಬೇಕು ಅಂತ ಆಸೆ ಇತ್ತು. ಅದೇ ರೀತಿಯಲ್ಲಿ ಭಗವಂತನ ಕೃಪೆಯೋ ಏನೋ, ಆತನ ಆಶೀರ್ವಾದದ ಮೂಲಕ ಇದೇ ವೃತ್ತಿಯನ್ನ ನಮ್ಮ ಅಮ್ಮ ಕಟ್ಟಿದ ಒಂದು ಸಾಮ್ರಾಜ್ಯ ಅಂತಾನೆ ಹೇಳ್ಬೋದು. ಆ ಸಾಮ್ರಾಜ್ಯವನ್ನ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಆತನ ಕೃಪಾಶೀರ್ವಾದ ಸಿಕ್ತು. ಹಾಗಾಗಿ ನಮ್ಮ ಶಾಲೆಯಲ್ಲೂ ಇಂಥ ಹಲವಾರು ಚಟುವಟಿಕೆಗಳ ಮೂಲಕ ನಾವು ಅದನ್ನು ಬೆಳೆಸಬೇಕು ಅಂತ ನನ್ನ ಒಂದು ಆಸೆ. ಒಟ್ಟಾರೆ ಈಗ ದೊರಕಿರುವಂತಹ ಒಂದು ಶಾಲೆ ತುಂಬ ಅತ್ಯದ್ಭುತವಾದಂತಹ ಶಾಲೆ. ಎಲ್ಲ ಒಂದು ವ್ಯವಸ್ಥೆ ಕೂಡ ನಮ್ಮ ಶಾಲೆಯಲ್ಲಿದೆ. ಹಾಗಾಗಿ ನಮ್ಮದು ಒಂದು ಆಸೆ ಏನಪ್ಪ

0: ಅಂದರೆ ಎಲ್ಲ ಪೋಷಕರು ನಮ್ಮ ಒಂದು ಸರ್ಕಾರಿ ಶಾಲೆಗೆ ಕಳಿಸಿ ಅಂತ ಹೇಳೋದೆ ನಮ್ಮದೊಂದು ವಿನಂತಿ, ಕಳಕಳಿಯ ಮನವಿ ಅಂತ ಕೇಳ್ತಾ ಇದ್ದೇವೆ.
1: ತುಂಬ ಸಂತೋಷ ಮಂಜು ಭಾರ್ಗವಿಯವರೇ, ತಾವಿದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಈ ಶಿಕ್ಷಕ ವೃತ್ತಿಯ ಅನುಭವಗಳನ್ನು ಸವಿಸ್ತಾರವಾಗಿ ಹಂಚಿಕೊಂಡಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ
0: ಸರ್. ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೇನೆ, ನಮ್ಮ ಯಶಸ್ಸಿನ ಗುರಿಯನ್ನು ನೆನಪಿಸ್ಕೊಳ್ಬೇಕು, ಅದಕ್ಕೆ ಸರಿಯಾದ ಒಂದು ಯೋಜನೆ ಮತ್ತು ಮಾರ್ಗವನ್ನು ಹಾಕಿಕೊಂಡ್ರೆ ಮಾತ್ರ ನಮ್ಮ ಒಂದು ಗುರಿ ಏನಿರುತ್ತೆ ಅದನ್ನು ನಾವು ತಲುಪಲಿಕ್ಕೆ ಸಾಧ್ಯ. ಅದು ಯಾವುದೇ ನಮ್ಮ ಗುರಿ ಇರಲಿ, ಒಂದು ಸೈನಿಕ ವೃತ್ತಿ ಇರಲಿ, ವೈದ್ಯ ವೃತ್ತಿ ಇರಲಿ, ಶಿಕ್ಷಕ ವೃತ್ತಿ ಇರಲಿ, ಅಥವಾ ಮತ್ತೆ

0: ತನ್ನ ಹೇಳ್ತೇನೆ, ನಮ್ಮ ಯಶಸ್ಸಿನ ಗುರಿಯನ್ನ ನೆನಪಿಸ್ಕೊಳ್ಬೇಕು, ಅದಕ್ಕೆ ಸರಿಯಾದ ಒಂದು ಯೋಜನೆ ಮತ್ತೆ ಮಾರ್ಗವನ್ನ ಹಾಕಿಕೊಂಡ್ರೆ ಮಾತ್ರ ನಮ್ಮ ಒಂದು ಗುರಿ ಏನಿರುತ್ತೆ ಅದನ್ನ ನಾವು ತಲುಪಲಿಕ್ಕೆ ಸಾಧ್ಯ. ಅದು ಯಾವುದೇ ನಮ್ಮ ಗುರಿ ಇರಲಿ, ಒಂದು ಸೈನಿಕ ವೃತ್ತಿ ಇರಲಿ, ವೈದ್ಯ ವೃತ್ತಿ ಇರಲಿ, ಶಿಕ್ಷಕ ವೃತ್ತಿ ಇರಲಿ, ಅಥವಾ ಮತ್ತೆ ಈಗ ಇನ್ಯಾವುದೋ ವೃತ್ತಿ ಇರಲಿ, ಯಾವುದೇ ಒಂದು ವೃತ್ತಿಗೆ ಒಂದು ಸರಿಯಾದ ಮಾರ್ಗ ಇರಬೇಕು, ಸರಿಯಾದ ಗುರಿ ಇರಬೇಕು. ಆ ಗುರಿಯನ್ನು ಪರಿವರ್ತಿಸುವಂಥ ಗುರು ಎಲ್ಲ ಕಡೆ ಇಲ್ಲದೇ ಹೋದ್ರೂ ನಮ್ಮ ಶಾಲೆಯಲ್ಲಿ ಖಡಾಖಂಡಿತವಾಗಿ ಸಿಕ್ಕೇ ಸಿಗ್ತಾರೆ. ಹಾಗಾಗಿ ಆ ಒಂದು ಉತ್ತಮವಾದಂಥ ಸ್ಥಾನಕ್ಕೆ ತಾವೆಲ್ಲರೂ ಬನ್ನಿ ಅನ್ನುವಂಥದ್ದು ಕೂಡ, ಜೊತೆಗೆ ಆ ಗುರುಗಳನ್ನು ಬೆಂಬಲಿಸಿ ಪ್ರೋತ್ಸಾಹಿಸಿ ಇಷ್ಟು ಹೊತ್ತಿನವರೆಗೆ ನಮ್ಮ ಸಂದರ್ಶನವನ್ನು ಮಾಡಿದಂತಹ ತಮಗೂ ಕೇಳಿದಂತಹ ಕೇಳುಗರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
1: ನಮಸ್ಕಾರ.
0: ಧನ್ಯವಾದಗಳು ಸರ್.
2: ಇದುವರೆಗೆ ದೊಡ್ಡ ಹರವೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕರಾದ ಮಂಜು ಭಾರ್ಗವಿ ಬಿಕೆ ಅವರು ತಮ್ಮ ಶಿಕ್ಷಕ ವೃತ್ತಿಯ ಅನುಭವಗಳನ್ನು ಹಂಚಿಕೊಂಡರು. ಇವರನ್ನ ಮಾತನಾಡಿಸಿದವರು ಪಿಎಂ ಜಗದೀಶ್. ಇದು ಇಂದಿನ ಕಲಿಸು ಗುರುವೇ ಕಲಿಸು ಕಾರ್ಯಕ್ರಮ. ಎಲ್ಲ ಶ್ರೋತೃಗಳಿಗೂ ಮತ್ತೊಮ್ಮೆ ನಮಸ್ಕಾರ.
3: ಕಲಿಸು ಗುರುವೇ ಕಲಿಸು, ವಿದ್ಯೆಯ ಕಲಿಸು ಗುರುವೇ ಕಲಿಸು.
2: ಇದುವರೆಗೆ ಕಾರ್ಯಕ್ರಮ ಕಲಿಸು ಗುರುವೇ ಕಲಿಸು ಪ್ರಸಾರವಾಯಿತು.
3: ಹಸಿಮಣ್ಣು ಬೇಕು ಮಡಿಕೆಗೆ, ಹದವಾದ ಮನಸ್ಸು ಕಲಿಕೆಗೆ.
2: ಪ್ರಸ್ತುತಿ HJ ವಿಶಾಲಾಕ್ಷಿ.
3: ಅಕ್ಷರ

0: ಪರಿಕಲ್ಪನೆ ಮತ್ತು ನಿರ್ಮಾಣ ಪಿಎಂ ಜಗದೀಶ್.
1: ನಾನು ಕಲಿಯಬೇಕು, ಜ್ಞಾನ ಸಂಪಾದಿಸಬೇಕು.
2: ಗುರುವೇ ಕಲಿಸು.

0: ಈ ಶರಣು
1: ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
2: ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲೇ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ 100-500 ರೂಪಾಯಿಗೂ ಮನೆಯವರನ್ನೇ ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್ ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ. ನೆನಪುನಿನಾದ ನೆನಪುನಿನಾದ ನೆನಪುನಿನಾದ ಕಾರ್ಯಕ್ರಮ ನೆನಪುನಿನಾದ
3: ನೆನಪುನಿನಾದ
1: ಕಾರ್ಯಕ್ರಮ ನೆನಪುನಿನಾದ
4: ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ನೆನಪುನಿನಾದ
1: ನೆನಪುನಿನಾದ

ಇನ್ನು ಮುಂದೆ ಕೇಳಿ ಚಂದನದ ಗೊಂಬೆ ಚಿತ್ರಕ್ಕೆಂದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಹಾಡಿದ ಗೀತೆಯನ್ನು ಬರೆದಿದ್ದಾರೆ ಜೀವದೇ ಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಕೇಳಿದ್ರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದ್ರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂಬ ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟಿಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣುಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದರೆ ಇನ್ನು ಮುಂದೆ ಕೇಳಿ ದೇವರಗುಡಿ ಚಿತ್ರಕ್ಕೆಂದು SP ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಹಾಡಿದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯ ಸಂಗೀತ ರಾಜನ್ನಾಗೇಂದ್ರ.

ಎಸ್ ಜಾನಕಿ ಅವರ ಸ್ವರದಲ್ಲಿ ನಾನಿರುವುದೇ ನಿನಗಾಗಿ ಚಿತ್ರದ ಗೀತೆ ಇದು. ಗೀತ ರಚನೆ ಚಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಡಾಕ್ಟರ್ ರಾಜ್ಕುಮಾರ್, ವಾಣಿ ಜಯರಾಮ್ ಹಾಗೂ ಬೆಂಗಳೂರು ಲತಾ ಅವರ ಸ್ವರಗಳಲ್ಲಿ ಧ್ರುವ ತಾರೆ ಚಿತ್ರದ ಗೀತೆ ಇದು. ಗೀತರಚನೆ ಚಿ ಉದಯಶಂಕರ್, ಸಂಗೀತ ಉಪೇಂದ್ರ ಕುಮಾರ್.

0: ಇದುವರೆಗೆ
1: ನೆನಪುನಿನಾದ ನೆನಪುನಿನಾದ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ
0: ಆಲಿಸಿದಿರಿ. ನೆನಪುನಿನಾದ
1: ನೆನಪುನಿನಾದ
0: ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿ ಬಂತು.
2: ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗಳಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂಥ ಸಣ್ಣಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದಿರಿ.
3: ಯುವ ಸ್ನೇಹಿತರೆ, ಇಂದು ಸಂಜೆ 5 ಗಂಟೆಗೆ ಯುವವಾಣಿ ಯುವ ಲಹರಿ ಚಿತ್ರಗೀತೆಗಳನ್ನಾಧರಿಸಿದ್ದ ವಿಶೇಷ ಕಾರ್ಯಕ್ರಮದಲ್ಲಿ ಖ್ಯಾತ ಸಾಹಿತಿಗಳಾದ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರ ಅಜ್ಜ ಅಜ್ಜ ಕತೆ ಹೇಳು ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವಂತಹ ನೀತಿ ಕತೆಗಳು ನಿಮಗಾಗಿ.

0: ಮನ ಬಯಸಿದ್ದನ್ನು ಹಿಡಿಯುವ ಆತುರದಲ್ಲಿ ಕೈಚಾಚುತ್ತೇವೆ, ಪ್ರಾಣಕ್ಕೆ ಎರವಾಗುತ್ತೇವೆ. ಆದರೂ ಬುದ್ಧಿ ಕಲಿತವರು ಯಾರೂ ಇಲ್ಲ.
1: ಬದುಕುವುದು ಬಸ್ಸಿನಂತೆ ನಿಲ್ಲದಂತೆ ಸಾಗಿದೆ.
0: ಫೋನ್ ಮಾಡಿ ಎಫ್ಎಂ 103.1 ಮೆಗಾಹರ್ಟ್ಸ್ಗಳಲ್ಲಿ ಆಕಾಶವಾಣಿ ಮಡಿಕೇರಿ ಕೇಂದ್ರ. ಜಗತ್ತಿಗೆ ನೀನು ಬೇಕಾಗಿಲ್ಲ, ನಾನೂ ಬೇಕಾಗಿಲ್ಲ, ಗಿಡಕ್ಕೆ ನೀನು ಬೇಕು, ನನಗೂ ಈ ಜಾಗ ಬೇಕು ಎಂದನು. ನೀತಿ ಆಶ್ರಯ ನೀಡುವ ತಾಣವೇ ಭಗವಂತನ ನಿವಾಸ. ಸಮಯ ಮತ್ತೊಮ್ಮೆ ಇಂದು ಸಂಜೆ 5 ಗಂಟೆಗೆ. ಯುವ ವಾಣಿ, ಇದು ನಿಮ್ಮ ವಾಣಿ.

0: ಸರ್ವರ್ ಅನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
1: ಎಷ್ಟೊತ್ತಿನಿಂದ ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
2: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
1: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
2: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
1: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900090182.
3: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ.
4: ಯಾವಾಗ್ಲೂ ಆಯಾಸ, ತಲೆ ಸುತ್ತು, ಪದೇ ಪದೇ ಜ್ವರ ಬರೋದು, ಅಥವಾ ದೇಹದಲ್ಲಿ ಕಾರಣ ಇಲ್ಲದೆ ನೀಲಿ ಕಲೆಗಳು ಕಾಣಿಸ್ತಿವೆಯಾ?
5: ಇವು ನಿಮ್ಮ ರಕ್ತ ಆರೋಗ್ಯದ ಎಚ್ಚರಿಕೆಯ ಸಂಕೇತಗಳು ಆಗಿರಬಹುದು.
6: ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರಿನ ಹೆಮಟಾಲಜಿ ವಿಭಾಗದಲ್ಲಿ ಡಾಕ್ಟರ್ ಗಿರಿ ಪೂಂಜಾ, ಕನ್ಸಲ್ಟೆಂಟ್ ಹೆಮಟಾಲಜಿ, ಇವರಿಂದ ರಕ್ತಹೀನತೆ, ಬ್ಲಡ್ ಕ್ಯಾನ್ಸರ್, ಬ್ಲಡ್ ಕ್ಲಾಟಿಂಗ್ ಸಮಸ್ಯೆಗಳು ಮತ್ತು ಇತರ ರಕ್ತ ಸಂಬಂಧಿತ ಕಾಯಿಲೆಗಳಿಗೆ ಹಾಗೂ ಬ್ಲಡ್ ಕ್ಯಾನ್ಸರ್ಗೆ ಅನುಭವಿ ವೈದ್ಯರಿಂದ ಸಮಗ್ರ ಪರೀಕ್ಷೆ ಹಾಗೂ ಚಿಕಿತ್ಸೆ ಲಭ್ಯ. ಮಣಿಪಾಲ್ ಹಾಸ್ಪಿಟಲ್ಸ್ ಮೈಸೂರು. ಫಾರ್ ಅಪಾಯಿಂಟ್ಮೆಂಟ್ಸ್ ಕಾಲ್ 0821-255-000. ಸೇವ್ ದ ನಂಬರ್.
0: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರು.
7: ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಯುವ ವಾಣಿ.
8: ಯುವ ಲಹರಿ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.
9: ಕನ್ನಡದ ಕಠಿಣವ ಪವರ್.
7: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವ ವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ.
9: ಕನ್ನಡದ ಕಠಿಣವ ಪವರ್.
7: ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಇವತ್ತಿನ ಯುವವಾಣಿ ಯುವ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೇಗಿದ್ದೀರಿ? ಮಳೆ ಬರ್ತಾ ಇದೆ, ಜೊತೆಗೆ ಬಿಸಿಲು ಕೂಡ ಇಂದು ರಾರಾಜಿಸ್ತಾ ಇದೆ. ಹಾಗೆಯೇ ಕಷ್ಟಗಳು ಕಳೆದು ಸುಖವೂ ಕೂಡ ಬರುವಂತಹ ಸಾಧ್ಯತೆ ಇದೆ. ಯಾವಾಗ ಪ್ರಕೃತಿ ಮಾತೆ ಹೇಗೆ ದಯೆಯನ್ನು ತೋರಿಸ್ತಾಳೋ ಹಾಗೆ ನಾವು ಕೂಡ ನಮ್ಮ ಸ್ವಭಾವದ ಮೇಲೆ ಸ್ವಲ್ಪ ಕಡಿವಾಣವನ್ನು ಹಾಕಿದ ನಂತರ ನಿಜವಾದಂತಹ ವಾಸ್ತವ ಗುಣಗಳು ಹುಟ್ಟುತ್ತೆ ಅಂತ ಹೇಳಬಹುದು. ಕತ್ತಲಾದ ಮೇಲೆ ಬೆಳಕು ಬರುವಂತಹದ್ದು, ಬೆಳಕಿನ ನಂತರ ಕತ್ತಲಾಗುವುದು ವಿರಾಮಕ್ಕೆ, ವಿಶ್ರಾಂತಿಗೆ. ಆದರೆ ನಮ್ಮ ಮನಸ್ಸಿಗೆ ಕನಸು ಕಾಣುವುದನ್ನು ತಡೆಯೋ ಶಕ್ತಿ ಯಾರಿಗಿದೆ? ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದಂತೆ, ಕನಸನ್ನು ಕಾಣಿರಿ, ಕನಸನ್ನು ಕಾಣಿರಿ ಅಂತ ಅವರು ಹೆಚ್ಚು ಹೆಚ್ಚು ಒತ್ತನ್ನು ಕೊಟ್ಟರು. ಯಾವ ರೀತಿ ಕನಸಿರಬೇಕು ಅಂತ ಅಂದರೆ, ನಿದ್ದೆ ಮಾಡಲು ಬಿಡಬಾರದು, ಹಾಗೆ ಕನಸು ಇರಬೇಕು ಅಂತ ಅವರು ಬಯಸಿದರು. ಎಷ್ಟೇ ಬಾರಿ ನಾವು ಅದನ್ನು ನೆನಪಿಸಿಕೊಂಡರೂ ಕೂಡ, ಅಳವಡಿಸಿಕೊಂಡರೂ ಕೂಡ ಸಾಲದು ಅಂತ ಹೇಳಬಹುದು. ಅಂದಹಾಗೆ ಇವತ್ತಿನ ಯುವವಾಣಿ ಯುವ ಲಹರಿ ಕಾರ್ಯಕ್ರಮದಲ್ಲಿ ಕೂಡ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರು, ಖ್ಯಾತ ಸಾಹಿತಿಗಳು, ಬರಹಗಾರರು ಹಾಗೂ ಅಂಕಣಕಾರರು, ಅವರ ರಚನೆಯ ಅಜ್ಜ ಅಜ್ಜ ಕತೆ ಹೇಳು ಮಕ್ಕಳ ಕಥಾ ಸಂಕಲನದಲ್ಲಿನ ಆಯ್ದ ನೀತಿ ಕಥೆಗಳು, ಯಾವ ಕಾರಣಕ್ಕಾಗಿ ಯುವ ಸಮೂಹಕ್ಕೆ ಕಿವಿ ಮಾತಾಗಿರುವಂತಹ ಕಥೆಗಳನ್ನು ನಿಮಗಾಗಿ ಹೇಳಲಾಗುತ್ತೆ. ಇಂದಿನ ಈ ಯುವವಾಣಿ ಕಾರ್ಯಕ್ರಮದಲ್ಲಿ ಜೊತೆ ಜೊತೆಗೆ ಚಂದದ ಚಿತ್ರಗೀತೆಗಳನ್ನು ಕೂಡ ಕೇಳೋಣ. ಹಾಗಿದ್ರೆ ಏನಾದರೂ ಒಂದು ಘಟನೆಯನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡಿದರೆ ಹೇಗೆ ಅಂತ ಒಂದು ಆಸಕ್ತಿ. ಏನಪ್ಪ ಆ ಘಟನೆ ಅಂತ ಹೇಳಿದ್ರೆ, ಒಬ್ಬ ಯುವಕ, ಹೆಸರು ಆದರ್ಶ, ಮೈಸೂರಿನ ಒಂದು ಶಾಲೆಯೊಂದರ ಎದುರು ಒಂದು ಪಾರ್ಕ್ ಇದೆ. ಆ ಪಾರ್ಕ್ ಬಳಿ ಆ ಯುವಕ ತರಕಾರಿಯನ್ನು ಮಾರ್ತಾ ಇದ್ದ. ಅವನ ವರ್ತನೆ ಹೇಗಿತ್ತು ಅಂತ ಅಂದರೆ, ಹೆಚ್ಚು ಮಾತಿಲ್ಲ, ಮೊಬೈಲ್ ಬಳಕೆ ಇಲ್ಲ, ಜನರನ್ನು ಪ್ರೀತಿಯಿಂದ ಮಾತನಾಡಿಸೋಲ್ಲ,

ಆದರೂ ಕೂಡ ಗ್ರಾಹಕರು ಅವನ ಬಳಿ ಹೋಗ್ತಾರೆ. ತೊಂಡೆಕಾಯಿ, ಹೀರೆಕಾಯಿ, ಮೂಲಂಗಿ, ಬೀಟ್ರೂಟ್, ಕ್ಯಾರೆಟ್, ಬೀನ್ಸ್, ಹೀಗೆ ಹತ್ತು ಹಲವು ವೈವಿಧ್ಯಮಯ ತರಕಾರಿಗಳನ್ನು ಅವನು ಮಾರಾಟ ಮಾಡ್ತಾನೆ. ಇದರಲ್ಲೇನಿದೆ ವಿಶೇಷ ಅಂತ ನಿಮಗೆ ಅನ್ನಿಸ್ಬಹುದು. ಅವನನ್ನ ಆಕಾಶವಾಣಿ ಮಾತನಾಡಿಸಿತ್ತು. ಅವನ ಸಂಗತಿಗಳನ್ನು ನಿಮಗಾಗಿ ಹೇಳ್ತಾ ಇದೆ ಮಡಿಕೇರಿ ಆಕಾಶವಾಣಿ. ಅವನು ಹೇಳಿದಂತಹ ಮಾತುಗಳೇನು ಅಂತ ಅಂದರೆ, ಬೇರೆಯವರಿಗೆ ಮಾರ್ಗದರ್ಶನ ನೀಡಬೇಡಿ, ಅಂದರೆ ಏನು ಹೇಳಕ್ಕೆ ಹೋಗಬೇಡಿ, ಇದು ನನ್ನ ಮನವಿ. ಅವರವರ ಇಷ್ಟದಂತೆ ನಡೆದರೆ ಮಾತ್ರ ಅವನ ಮನಸ್ಸಿಗೆ ಖುಷಿಯಾಗತ್ತೆ. ಅವರು ಯಾರೇ ಆಗಬಹುದು, ಇನ್ನೊಬ್ಬರಿಗೆ ನಾವು ಏನನ್ನು ಹೇಳಬಾರದು ಅಂತ ಅವನ ಒಂದು ಮಾತು. ಅವನ ಹಿನ್ನೆಲೆಯನ್ನೊಮ್ಮೆ ನಾವು ತಿಳ್ಕೊಳ್ಬೇಕು ಅಂತ ಅಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವನು ಕ್ರೀಡಾ ಕ್ಷೇತ್ರದಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದ್ದಾನೆ. ಆದಾಗ್ಯೂ ಕೂಡ ಕಾಯಕವೇ ಕೈಲಾಸ ಅಂತ ಸಮಯವನ್ನು ವ್ಯಯ ಮಾಡದೆ ತರಕಾರಿಯನ್ನು ಮಾರುವಂತಹ ಕೆಲಸವನ್ನು ಮಾಡ್ತಾನೆ ಸಮಯ ಇದ್ದಾಗ. ಹಾಗೆಯೇ ಉಳಿದ ದಿನಗಳಲ್ಲಿ, ಅಂದರೆ ಉಳಿದ ಸಮಯದಲ್ಲಿ ಅವನು ಯು ಪಿ ಎಸ್ ಸಿ ಎಕ್ಸಾಮ್ಗೆ ತಯಾರಿಯನ್ನು ನಡೆಸ್ತಾನಂತೆ. ಹಾಗಿದ್ರೆ ಅವನ ವಯಸ್ಸು ಎಷ್ಟಿರಬಹುದು? ಅವನು ಡಿಗ್ರಿಯನ್ನು ಮುಗಿಸಿರುವಂತಹ ಯುವಕ. ಹೆಸರು ಈಗಾಗಲೇ ಹೇಳಿದ್ದೇನೆ, ಆದರ್ಶ ಅಂತ. ಈ ಆದರ್ಶ ಹೇಳಿದಂತಹ ಆದರ್ಶಮಯ ಮಾತುಗಳನ್ನು ನಾವು ಅವಲೋಕನ ಮಾಡ್ತಾ ಮಾಡ್ತಾ ಒಂದು ಚಂದದ ಗೀತೆಯನ್ನು ಕೇಳಿ ಬರೋಣ.

ಗೀತೆಯನ್ನಂತು ಕೇಳಿ ಆಯ್ತು. ಇನ್ನು ಆದರ್ಶನ ಮತ್ತೊಂದು ಮಾತು ಏನು ಅಂತ ಅಂದ್ರೆ, ಕ್ಷಣ ಕ್ಷಣಕ್ಕೂ ನಮ್ಮ ವಯಸ್ಸು ಓಡ್ತಾ ಇರುತ್ತೆ, ಆ ಅಮೂಲ್ಯ ಸಮಯವನ್ನ ನಾವು ಹೇಗೆ ಖರ್ಚು ಮಾಡಬೇಕು ಅನ್ನೋದು ಕೂಡ ನನ್ನ ನಿಯಮ ಅಂತ ಹೇಳ್ತಾನೆ. ಹಾಗೆಯೇ ಯುವ ಮನಸ್ಸು ಎಷ್ಟು ಶಕ್ತಿಯನ್ನು ಹೊಂದಿದೆ ಅಂತ ಅಂದರೆ, ಏನು ಬೇಕಾದರೂ ಕೆಲಸ ಮಾಡಬಹುದು. ಅದರಲ್ಲಿ ನಾನು ಈ ರೀತಿಯ ಕೆಲಸವನ್ನು ಮಾಡೋದರಲ್ಲಿ ನನಗೆ ಯಾವುದೇ ನಾಚಿಕೆ ಇಲ್ಲ. ತರಕಾರಿಯನ್ನು ಮಾರ್ತಾನೆ ಒಬ್ಬ ವಿದ್ಯಾವಂತ ಅಂತ ನೀವು ಅಂದುಕೊಂಡ್ರೆ ಅದು ನಿಮ್ಮ ಭಾವನೆ, ಆದರೆ ನನ್ನ ಭಾವನೆಯಲ್ಲಿ ಅದು ಶ್ರೇಷ್ಠ ಕೆಲಸ. ಕೆಲಸ ಯಾವುದಾದ್ರೇನು, ಸೋಮಾರಿ ಆಗಬಾರ್ದು. ಸೋಮಾರಿ ಆದರೆ ಸಾಕಷ್ಟು ರೋಗಗಳು ನಮ್ಮನ್ನು ಪ್ರೀತಿ ಮಾಡುತ್ತವೆ, ಹಾಗೆಯೇ ನಾವು ಬೆಡ್ಶೀಟ್ ಮತ್ತು ದಿಂಬನ್ನು ನಮ್ಮ ಜೊತೆಗಾರರನ್ನಾಗಿ ಮಾಡಿಕೊಳ್ಬೇಕಾಗತ್ತೆ, ಹಾಗೆಯೇ ನಿದ್ದೆ ಕೂಡ ನಮ್ಮೊಟ್ಟಿಗಿರುತ್ತೆ ಅಂತ. ಆಕಾಶ, ಭೂಮಿ, ಗಿಡ, ಮರ ಎಲ್ಲವೂ ಕೂಡ ಹೇಗೆ ಜೀವನವನ್ನು ಮಾಡ್ತಾವೆ ಅಂದರೆ ನಮಗೆ ಏನೆಲ್ಲ ಸೇವೆಯನ್ನು ಕೊಡ್ತಾವೆ, ಆ ಸೇವೆಯನ್ನು ಪಡೆದು ನಾವು ಹೊದ್ದು ಮಲಗಿದ್ರೆ ಆಗುತ್ತಾ? ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಯುವ ಮನಸ್ಸು ಯಾವಾಗ ನಾವು ಜವಾಬ್ದಾರಿಯುತ ವಯಸ್ಸಿಗೆ ಹೋಗ್ತೀವೋ ಆಗ ಮದುವೆ, ಮಕ್ಕಳು ಎಲ್ಲವೂ ಕೂಡ ಆಗತ್ತೆ. ಆದರೆ ಈಗ ನಾನು ಯುವಕ, ಅಂತಾರಾಷ್ಟ್ರೀಯ ಆಟಗಾರ ಅಂತಹ ಅಹಂಕಾರ ಇಲ್ಲದೆ ನಾನು ತರಕಾರಿ ಮಾರುವಂತಹ ಕೆಲಸವನ್ನು ಮಾಡ್ತಾ ಇದ್ದೀನಿ. ಹಾಗಾಗಿ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ಬೇರೆಯವರಿಗೆ ನೀವು ಏನನ್ನು ಹೇಳಬೇಡಿ, ಅವರ ಇಷ್ಟದಂತೆ ಬೆಳೆಯಲು ಬಿಡಿ. ಯಾಕೆ ಅಂತ ಹೇಳಿದ್ರೆ ಅವರು ಕೂಡ ಓದಿದ್ದಾರೆ, ನಿರ್ಧಾರ ತೆಗೆದುಕೊಳ್ಳುವಂತಹ ಮನಸ್ಸು ಅವರಿಗಿರುತ್ತೆ ಅಂತ. ಈ ಕಿವಿ ಮಾತನ್ನು ನಾವು ಅಂದರೆ ಯುವ ಸಮೂಹ ಅರ್ಥ ಮಾಡಿಕೊಳ್ಬೇಕಾದಂಥದ್ದು ನಿಜವಾಗಿ ಕರ್ತವ್ಯ ಅಂತ ಯಾಕೆ ಭಾವಿಸಬಾರ್ದು ಅಲ್ವಾ? ಬನ್ನಿ ಈಗ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಪ್ರಿಯವರ ನೀತಿ ಕಥೆಗಳನ್ನು, ಕಿವಿ ಮಾತಾಗಿರುವಂತಹ ಕೆಲವೊಂದು ಕಥೆಗಳನ್ನು ಓದೋಣ. ಹೆಸರು ಅಂದರೆ ಕಥೆಯ ಹೆಸರು ಹುಚ್ಚು ಆಸೆ ಪ್ರಾಣಕ್ಕೆ ಕುತ್ತು. ಒಬ್ಬ ಯಾತ್ರಿಕನಿದ್ದ, ಯಾವುದೋ ಊರು ತಲುಪಬೇಕು ಅಂತ ನಡೀತಾ ಇದ್ದ. ದೂರದ ದಾರಿ ನಡೆದು ನಡೆದು ದಣಿದಿದ್ದ. ಆಗ ಅವನಿಗೊಂದು ಎತ್ತರವಾದ ತೆಂಗಿನ ಮರ ಕಂಡಿತು. ಅದರಲ್ಲಿ ಚೆನ್ನಾಗಿ ಬಲಿತ ಕಾಯಿಗಳಿದ್ದವು. ಮರವನ್ನ ಹತ್ತಿದ, ನಾಲ್ಕಾರು ಕಾಯಿಗಳನ್ನು ಕಿತ್ತು ಕೆಳಕ್ಕೆ ಎಸೆದ, ನಂತರ ಇಳಿಯ ತೊಡಗಿದ. 8-10 ಅಡಿ ಇಳಿದಿರಬೇಕು, ಚಿಟ್ಟೆಯೊಂದು ಹಾರುತ್ತಾ ಅವನ ಬಳಿ ಬಂತು. ಅವನ ಸುತ್ತಲೂ ಸುತ್ತ ತೊಡಗಿತು. ಬಣ್ಣ ಬಣ್ಣದ ಚಿಟ್ಟೆ ಅದರೆಡೆಗೆ ಅವನ ಗಮನ ಹರಿಯಿತು. ಆಕರ್ಷಿತನಾದ, ಹಿಡಿಯಬೇಕೆನ್ನುವ ಆಸೆ ಮೂಡಿತು. ಒಂದು ಕೈಯಿಂದ ತೆಂಗಿನ ಮರವನ್ನು ಬಲವಾಗಿ ಅಪ್ಪಿ ಹಿಡಿದುಕೊಂಡು ಮತ್ತೊಂದು ಕೈಯನ್ನು ಚಿಟ್ಟೆಯೆಡೆಗೆ ಚಾಚಿದ. ಅದು ಹಾರುತ್ತಲೇ ಇತ್ತು, ಇವನ ಕೈಗೆ ಸಿಗುತ್ತಲೇ ಇರಲಿಲ್ಲ. ಇವನಲ್ಲಿ ಆಸೆ ಎನ್ನುವುದು ಹೆಚ್ಚಿತು. ಹಿಡಿಯುವ ಆಸೆಯಲ್ಲಿ ಇಹವನ್ನೇ ಮರೆತ. ತಾನೇನು ಮಾಡುತ್ತಿದ್ದೇನೆ, ತಾನು ಎಲ್ಲಿದ್ದೇನೆ, ಹೇಗಿದ್ದೇನೆ ಎಂಬುದನ್ನೆಲ್ಲ ಮರೆತ. ಹಿಡಿಯುವ ಆತುರ ಗಳಿಗೆ ಗಳಿಗೆಗೂ ಹೆಚ್ಚುತ್ತಿತ್ತು. ಚಿಟ್ಟೆ ಅವನನ್ನು ಅಣುಕಿಸುವಂತೆ ಹಾರುತ್ತಿತ್ತು. ಆತ ಭ್ರಾಂತಿಗೊಳಗಾದ. ಚಿಟ್ಟೆಯನ್ನು ಹಿಡಿಯಲೇಬೇಕೆನ್ನುವ ಆವೇಶ ಕ್ಷಣ ಕ್ಷಣಕ್ಕೂ ಹೆಚ್ಚಿತು. ಕೈಯನ್ನು ದೂರ ಚಾಚಿದ. ಒಂದು ಕೈಯನ್ನು ದೂರಕ್ಕೆ ಚಾಚಿದಷ್ಟು ಮರವನ್ನು ಬಿಗಿಯಾಗಿ ಹಿಡಿದಿದ್ದ. ಇನ್ನೊಂದು ಕೈಯ ಬಿಗಿ ನಿಧಾನವಾಗಿ ಸಡಿಲವಾಗುತ್ತಿತ್ತು. ಕೈ ಜಾರಿತು, ಕೆಳಕ್ಕುರುಳಿದ, ಪ್ರಾಣ ಹಾರಿಹೋಯಿತು. ಚಿಟ್ಟೆಯು ದೂರ ಹಾರಿತು. ಚಿಟ್ಟೆಯನ್ನು ಹಿಡಿಯುವ ಆತುರದಲ್ಲಿ ಪ್ರಾಣವೇ ಹೋಯಿತು. ನಾವು ಹಾಗೆಯೇ ಮನ ಬಯಸಿದ್ದನ್ನು ಹಿಡಿಯುವ ಆತುರದಲ್ಲಿ ಕೈ ಚಾಚುತ್ತೇವೆ, ಪ್ರಾಣಕ್ಕೆ ಎರವಾಗುತ್ತೇವೆ. ಆದರೂ ಬುದ್ಧಿ ಕಲಿತವರು ಯಾರೂ ಇಲ್ಲ. ನೋಡಿ, ಸಾಹಿತಿಗಳು

ಹೇಳಿದಂತಹ ಈ ಮಾತು ಮನಸ್ಸಿನ ಮೇಲೆ ನಿಜವಾದಂತಹ ಪರಿಣಾಮವನ್ನು ಬೀರುತ್ತೆ. ಏನು ಅಂಶ? ನಾವು ಕೂಡ ಹಾಗೆಯೇ ಮನ ಬಯಸಿದ್ದನ್ನು ಹಿಡಿಯುವ ಆತುರದಲ್ಲಿ ಕೈ ಚಾಚುತ್ತೇವೆ, ಪ್ರಾಣಕ್ಕೆ ಎರವಾಗುತ್ತೇವೆ. ಆದರೂ ಬುದ್ಧಿ ಕಲಿತವರು ಯಾರೂ ಇಲ್ಲ. ಯುವ ಸ್ನೇಹಿತರೇ, ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿಯವರ ಈ ಒಂದು ಕಥೆ ಇಂದು ಪ್ರಸ್ತುತವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರಯಾಣ ಮಾಡುವಾಗ ಕಾರಿನಿಂದ ಅಥವಾ ದ್ವಿಚಕ್ರ ವಾಹನದಿಂದ ಇಳಿದು ಕಾಡು ಪ್ರಾಣಿಗಳು, ಅಂದರೆ ಕಾಡಿನಿಂದ ನಾಡಿಗೆ ಬರುವಾಗ ಅಥವಾ ಕಾಡಿನ ನಡುವೆ ದಾರಿ ಇದ್ದಾಗ ತನ್ನ ಪಾಡಿಗೆ ತಾನು ಸಾಗದೆ ದೈತ್ಯ ಪ್ರಾಣಿ ಯಾವುದು, ಆನೆ, ಆನೆಯ ಎದುರು ನಿಂತು ಸೆಲ್ಫಿ ತಗೋಬೇಕು ಅಂತ ಹೋಗಿ ಪ್ರಾಣ ಕಳ್ಕೊಂಡವರು ಎಷ್ಟು ಜನ ಇದ್ದಾರೆ ಅಲ್ವಾ? ಹಾಗೆಯೇ ಜೂ ಅಂತ ಪ್ರದೇಶಗಳಿಗೆ ಹೋದಾಗ ಅವರು ಹಾಕಿರ್ತಾರೆ ಬೋರ್ಡ್, ಒಳಗೆ ಕೈ ತೂರಿಸದಿರಿ ಅಂತ. ಆದಾಗ್ಯೂ ಕೂಡ ಪ್ರಾಣಿಗಳನ್ನು ಮುಟ್ಟೋದಿಕ್ಕೆ ಅಂತ ಕೈ ಹಾಕಿ ಗಾಯ ಮಾಡಿಕೊಂಡಿರೋರು ಎಷ್ಟು ಜನ ಇದ್ದಾರೆ? ಹಾಗೆಯೇ ಕನಸು, ಒಂದು ಬಿಲ್ಡಿಂಗಿಂದ ನಾನು ಹಾರ್ತೀನಿ ಅಥವಾ ಒಂದು ಸಮುದ್ರದಲ್ಲಿ ಬಂಡೆಕಲ್ಲಿನಿಂದ ಹಾರ್ತೀನಿ ಅಂತ ಹೋಗಿ ಪ್ರಾಣ ಕಳ್ಕೊಂಡವರು ಇದ್ದಾರೆ. ಆಸೆಗೂ ಕೂಡ ಒಂದು ಇತಿ ಮಿತಿ ಇರಬೇಕು. ಹಾಗಾಗಿನೇ ಈ ಕಥೆಯ ಹೆಸರನ್ನು ಸಾಹಿತಿಗಳು ಏನಿಟ್ಟಿದ್ದಾರೆ? ಹುಚ್ಚು ಆಸೆ ಪ್ರಾಣಕ್ಕೆ ಕುತ್ತು. ಹುಚ್ಚು ಸಾಹಸವನ್ನು ಮಾಡಬೇಡಿ, ಜೀವನ ಅಮೂಲ್ಯವಾದದ್ದು. ಒಂದು ಬಾರಿ ಸಿಕ್ಕಂತಹ ಈ ಅವಕಾಶವನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಎನ್ನುವುದು ಈ ಕಥೆಯ ಸಾರಾಂಶ. ನೀತಿ ಏನು ಅಂತ ನಿಮ್ಮ ಮನಸ್ಸು ಕೇಳ್ತಾ ಇರಬಹುದು. ಮೋಹಕ್ಕೆ ಒಳಗಾದರೆ ಅವನತಿ ಖಚಿತ, ಮೋಹಕ್ಕೆ ಒಳಗಾದರೆ ಅವನತಿ ಖಚಿತ. ಅವನತಿ ಅನ್ನೋದು ನಮ್ಮ ಬದುಕಿಗೆ ಬರುವುದು ಬೇಡ, ಹುಚ್ಚು ಸಾಹಸಕ್ಕೆ ಕೈ ಹಾಕೋದು ಬೇಡ ಅಂತ ಒಂದು ಮನವಿ ಅಂತ ಹೇಳ್ತಾ ಮತ್ತೊಂದು ಕತೆ. ಗಿಡದ ಆಶ್ರಯ, ಅನಾಥನ ವಾಸ್ತವ್ಯ ಕಥೆಯ ಶೀರ್ಷಿಕೆ. ಒಂದು ಊರು, ಒಂದು ಬಡ ಕುಟುಂಬ. ಅಮ್ಮ ಮಗ ಇಬ್ಬರೇ ಇದ್ದರು, ಹುಡುಗ ಇನ್ನೂ ಚಿಕ್ಕವ. ತಾಯಿ ಕಷ್ಟಪಟ್ಟು ದುಡಿದು ಮಗನನ್ನು ಸಾಕುತ್ತಿದ್ದಳು. ದುಡಿತ ಪೋಷಣೆ ಎರಡೇ ಅವಳ ಬದುಕಾಗಿತ್ತು. ದುಡಿದು ದುಡಿದು ಅವಳ ಆರೋಗ್ಯ ಹದಗೆಟ್ಟಿತು. ಹಾಸಿಗೆ ಹಿಡಿದಳು. ಹುಡುಗನನ್ನು ಕೇಳುವವರೇ ಇಲ್ಲವಾಯಿತು. ಕೆಲವೇ ದಿನಗಳಲ್ಲಿ ತಾಯಿ ಸತ್ತೇ ಹೋದಳು. ಚಿಕ್ಕ ಹುಡುಗ, ಪರಿದಾದ ಮನೆ, ದುಡಿಯುವ ವಯಸ್ಸಲ್ಲ, ಹಸಿವೆಯನ್ನೂ ಸಹಿಸಲಾರ, ಕೊಡುವವರು ಯಾರೂ ಇಲ್ಲ. ಹತ್ತು ಹತ್ತು ಸೋತ, ನಿಧಾನವಾಗಿ ನಡೆಯತೊಡಗಿದ. ದಾರಿಯುದ್ದಕ್ಕೂ ಅನೇಕರು ಸಿಕ್ಕಿದರು. ನೋಡಿಯೂ ನೋಡದಂತೆ ಮುಂದಕ್ಕೆ ಹೋದರು. ಈತನ ಕಷ್ಟವನ್ನು ಕೇಳಲು, ಆತನಿಗೆ ಆಶ್ರಯ ನೀಡಲು ಯಾರಿಗೂ ಇಚ್ಛೆ ಇದ್ದಂತಿರಲಿಲ್ಲ. ಹುಡುಗನಿಗೆ ಹಸಿವು, ಬಾಯಾರಿಕೆ, ನಿರಾಶೆ, ದುಃಖ, ಬಳಲಿಕೆಗಳೇ ಸಂಗಾತಿಗಳಾಗಿದ್ದವು. ಊರು ಬಿಟ್ಟು ಹೋದ, ನಡೆದ, ಕಾಡು ಕಾಣಿಸಿತು. ವಿಶಾಲ ವೃಕ್ಷಗಳು. ಒಂದು ವೃಕ್ಷದ ಕೆಳಗೆ ನಿಂತ. ಅದರ ತುಂಬ ಹಣ್ಣುಗಳು ಜೋತಾಡುತ್ತಿದ್ದವು. ಕೆಳಗೆ ನೆರಳು ದಟ್ಟವಾಗಿತ್ತು. ತುಂಬ ಪಕ್ಷಿಗಳು ಗೂಡು ಕಟ್ಟಿದ್ದವು. ಹಳ್ಳ ಒಂದು ಸನಿಹದಲ್ಲಿ ಇತ್ತು. ಅದರಲ್ಲಿ ನೀರು ಹರಿಯುತ್ತಿತ್ತು. ಆ ಗಿಡ ತನ್ನ ಆಸರೆಗೆ ಬಂದ ಹುಡುಗನನ್ನು ನೋಡಿತು, ವಿಚಾರಿಸಿತು. ಹುಡುಗನ ಕಥೆ ಕೇಳಿತು. ಹುಡುಗ ಹೇಳಿದ, ನನಗಾರೂ ಆಶ್ರಯ ನೀಡುವವರಿಲ್ಲ ಎಂದು ಹತ್ತನು. ಆ ವೃಕ್ಷ ಆಗ, ನಿರ್ಗತಿಕರಿಗೆ ನಾನು ಆಶ್ರಯ ನೀಡುವೆ. ನನ್ನ ನೆರಳಿನಲ್ಲಿ ವಿಶ್ರಮಿಸಿಕೋ, ಹಣ್ಣುಗಳಿಂದ ಹಸಿವು ನೀಗಿಸಿಕೋ, ಹಳ್ಳದ ನೀರಿನಿಂದ ಬಾಯಾರಿಕೆ ನಿವಾರಿಸಿಕೋ, ನಿಶ್ಚಿಂತನಾಗಿರು ಎಂದಿತು. ಹುಡುಗ ಹಸಿವೆ, ಬಳಲಿಕೆ, ಬಾಯಾರಿಕೆಯಿಂದ ಮುಕ್ತನಾದ. ಬೆಳದಿಂಗಳ ಬೆಳಕಿನ ಆನಂದದಲ್ಲಿ ಮೈಮರೆತ. ಆಗ ದೇವರು ಕಾಣಿಸಿದ. ಹುಡುಗ ಕೇಳಿದ, ದೇವರೇ, ನೀನೇಕೆ ಬಂದೆ ಎಂದು. ದೇವರು ಆಗ, ಎಲ್ಲರಿಗೆ ಪ್ರೇಮದಿಂದ ಆಶ್ರಯ ನೀಡುವ ಜಾಗದಲ್ಲೇ ನಾನಿರುವೆ. ಜಗತ್ತಿಗೆ ನೀನು ಬೇಕಾಗಿಲ್ಲ, ನಾನೂ ಬೇಕಾಗಿಲ್ಲ. ಗಿಡಕ್ಕೆ ನೀನು ಬೇಕು, ನನಗೂ ಈ ಜಾಗ ಬೇಕು ಎಂದನು. ನೀತಿ, ಆಶ್ರಯ ನೀಡುವ ತಾಣವೇ ಭಗವಂತನ ನಿವಾಸ. ಆಶ್ರಯ ನೀಡುವ ತಾಣವೇ ಭಗವಂತನ ನಿವಾಸ. ಸಹಾಯ ಮಾಡುವವರು ನಮಗೆ ಬೇಕಾದಷ್ಟು ಜನ ಇರ್ತಾರೆ. ಸಹಾಯ ಪಡೆದು ಅವರಿಗೆ ನಾವು ಏನನ್ನು ಬಯಸುತ್ತೇವೆ, ಏನನ್ನು ಕೊಡುತ್ತೇವೆ? ಕನಿಷ್ಠ ಕೃತಜ್ಞತೆಯನ್ನಾದರೂ ನಾವು ಕೊಡಬೇಕು. ಇಂದು ಯುವ ಸ್ನೇಹಿತರು ನಡೆಯುತ್ತಿರುವಂತಹ ಹೆಜ್ಜೆಗಳಲ್ಲಿ ಏನು ಗುರುತಿದೆ? ಬಸ್ಗಳಲ್ಲಿ ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ. ಹಿರಿಯ ನಾಗರಿಕರು ಬಸ್ ಹತ್ತಿ ನೊಂದುಕೊಂಡು ನಿಂತಿರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕೇಳಿದ್ರೆ ಸ್ವಾಭಿಮಾನ, ಜಾಗ ಬಿಡಲಿಲ್ಲ ಅಂದರೆ ಇನ್ನೂ ಅವಮಾನ. ಯಾಕೆ ಬೇಕು, ನಿಂತೇ ಪ್ರಯಾಣ ಮಾಡೋಣ ಅಂತ. ಅಷ್ಟೂ ಹುಡುಗರಲ್ಲಿ

ಅಥವಾ ಯುವತಿಯರಲ್ಲಿ ಹಿರಿಯರು ಬಂದಿದ್ದಾರೆ, ಅವರಿಗೆ ಸ್ವಲ್ಪ ಜಾಗವನ್ನು ಕೊಡೋಣ ಅಂತ ಯೋಚನೆ ಮಾಡಿದರೆ ಆ ಹಿರಿಯ ಮನಸ್ಸು ಪರವಾಗಿಲ್ಲ, ಇಂದು ಹಿರಿಯರಿಗೂ ಗೌರವ ಕೊಡುವಂತಹ ಮನಸ್ಸುಗಳಿದೆ ಅಂತ ಸಮಾಧಾನ ಪಟ್ಟುಕೊಳ್ಳಬಹುದು. ನಾವು ನೋಡಿದ ಹಾಗೆ ಹೆಚ್ಚು ಯುವಕರು ಸೀಟನ್ನು ಕೊಡೋದಿಲ್ಲ. ಅದಕ್ಕೆ ಬದಲಾಗಿ ಪುಟ್ಟ ಮಕ್ಕಳಿಗೆ ಅವರ ಪೋಷಕರು ಹಿರಿಯರು ಬಂದಿದ್ದಾರೆ, ಅವರಿಗೆ ಸೀಟ್ ಕೊಡಬೇಕು ಅಂತ ಹೇಳುವಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಎಲ್ಲ ಯುವಕರು ಹಾಗಿಲ್ಲ ಅಂತ ಹೇಳೋಣ ಅಲ್ವಾ? ಒಳ್ಳೆಯ ಮನಸ್ಸುಗಳು ಕೂಡ ನಮ್ಮ ನಿಮ್ಮ ನಡುವೆ ಇವೆ ಅಂತ ಹೇಳ್ತಾ ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ.

ಗೀತೆಯನ್ನಂತೂ ಕೇಳಾಯಿತು. ಇನ್ನು ಮತ್ತೊಂದು ಕಥೆ, ಹೆಚ್ಚು ಶಕ್ತಿವಂತ ಯಾರು ಅಂತ. ಶೀರ್ಷಿಕೆ: ಒಂದೂರಿನಲ್ಲಿ ಭಕ್ತನೊಬ್ಬನಿದ್ದ. ತಾನು ನಂಬಿ ಪೂಜಿಸುವ ದೇವರು ಮಹಾಶಕ್ತಿವಂತ, ಕೇಳಿದವರಿಗೆ ಕೇಳಿದ್ದನ್ನೆಲ್ಲ ಕೊಡುವ ಮಹಿಮಾವಂತ ಎಂದು ಭಾವಿಸಿದ್ದ. ದಿನಕ್ಕೆ 3 ಬಾರಿ ಭಯ ಭಕ್ತಿಯಿಂದ ದೇವರ ಪೂಜೆ ಮಾಡುತ್ತಿದ್ದ. ಒಮ್ಮೆ ಆತ ಘಮ್ ಎನ್ನುವ ನೈವೇದ್ಯವನ್ನು ತಂದು ದೇವರ ಎದುರಿಟ್ಟು ಕಣ್ಣು ಮುಚ್ಚಿ ನಮಿಸಿದ. ಹಾಗೆಯೇ ಧ್ಯಾನಸ್ಥನಾದ. ಕಣ್ಣು ತೆರೆದಾಗ ತಾನು ದೇವರ ಎದುರಿನಲ್ಲಿ ಇರಿಸಿದ್ದ ನೈವೇದ್ಯವನ್ನು ಇಲಿಯೊಂದು ತಿನ್ನುತ್ತಿರುವುದು ಕಂಡಿತು. ಅಚ್ಚರಿಗೊಳಗಾದ. ದೇವರೇ ಶಕ್ತಿವಂತ ಎಂದುಕೊಂಡು ಭಯ ಭಕ್ತಿಯಿಂದ ದೇವರನ್ನು ಪೂಜಿಸುತ್ತಿದ್ದರೆ ಇಲಿ ದೇವರ ಹೆದರಿಕೆಯೇ ಇಲ್ಲದೆ ಎದುರುಗಿದ್ದ ನೈವೇದ್ಯವನ್ನು ತಿನ್ನುತ್ತಿದೆ. ಹಾಗಿದ್ದರೆ ದೇವರಿಗಿಂತ ಇಲಿಯೇ ಶಕ್ತಿವಂತ ಎಂದಾಯಿತು. ನಾನಿನ್ನು ಇಲಿಯನ್ನೇ ಪೂಜಿಸುತ್ತೇನೆ ಎಂದುಕೊಂಡು ಅಂತೆಯೇ ಮಾಡತೊಡಗಿದ. ಒಮ್ಮೆ ಆತ ಮಲಗಿದ್ದಾಗ ಏನೋ ಶಬ್ದವಾಯಿತು. ಕಣ್ಣಿಟ್ಟ ನೋಡಿದಾಗ ಬೆಕ್ಕೊಂದು ಇಲಿಯನ್ನ ಹಿಡಿಯುತ್ತಿತ್ತು. ಆಗ ಆತನಿಗೆ ಇಲಿಗಿಂತ ಬೆಕ್ಕೇ ಶಕ್ತಿವಂತ ಎಂದರಿವಾಯಿತಂತೆ. ಇಲಿಯನ್ನು ಬಿಟ್ಟು ಬೆಕ್ಕನ್ನು ಪೂಜಿಸತೊಡಗಿದನಂತೆ. ಒಮ್ಮೆ ಮನೆಯಿಂದ ಹೊರಬರುತ್ತಿರುವಾಗ ಬೆಕ್ಕೊಂದನ್ನು ನಾಯಿ ಅಟ್ಟಿಸಿಕೊಂಡು ಹೋಗುತ್ತಿತ್ತಂತೆ. ಆಗ ಆತನಿಗೆ ಬೆಕ್ಕಿಗಿಂತ ನಾಯಿಯೇ ಶಕ್ತಿವಂತ ಎಂದೆನಿಸಿತಂತೆ. ಅಂದಿನಿಂದ ನಾಯಿಯನ್ನು ಪೂಜಿಸತೊಡಗಿದಾಗ ಒಮ್ಮೆ ಮನೆಯಲ್ಲಿ ಯಾರೂ ಇಲ್ಲದಾಗ ನಾಯಿಯೊಂದು ಬಾಗಿಲು ತೆಗೆದಿದ್ದ ಅಡುಗೆ ಮನೆಗೆ ನುಗ್ಗಿ ಅನ್ನ ಸಾರಿನ ಪಾತ್ರೆಗೆ ಬಾಯಿ ಹಾಕಿತ್ತಂತೆ. ಒಳಗೆ ಬಂದ ಅವನ ಹೆಂಡತಿ ಆ ನಾಯಿಯನ್ನು ಹಿಗ್ಗಾಮುಗ್ಗ ತಳಿಸಿದ್ಲಂತೆ. ನಾಯಿ ಕುಯ್ಯೋ ಮರ್ರೋ ಅಂತ ಓಡ್ತಾ ಇತ್ತಂತೆ. ಅವನಿಗಾಗ ತನ್ನ ಹೆಂಡತಿಯೇ ನಾಯಿಗಿಂತ ಶಕ್ತಿಶಾಲಿ ಎಂದೆನಿಸಿ ಮುಂದೆ ಪತ್ನಿಯ ಆರಾಧಕನಾದನಂತೆ. ಒಮ್ಮೆ ಅವನಿಗೂ ಅವನ ಹೆಂಡತಿಗೂ ಯಾವುದೋ ವಿಷಯಕ್ಕೆ ವಿಪರೀತ ಜಗಳ ಆಯ್ತಂತೆ. ಇವನ ಮಾತನ್ನು ಅವಳು ಒಪ್ಪದೆ ತನ್ನದೇ ಹಠ ಸಾಧಿಸ್ತಾ ಇದ್ಲಂತೆ. ಇವನ ಸೈರಣೆಯೂ ತಪ್ಪಿಹೋಯ್ತು. ಕೋಪದಿಂದ ಕೈ ಎತ್ತಿ ಹೆಂಡತಿಗೆ ಬಾರಿಸಿದನಂತೆ. ತಕ್ಷಣ ಅವಳ ಹಠ, ಮಾತು, ಕೋಪ, ಜಗಳ ಎಲ್ಲ ನಿಂತು ಹೋಯ್ತಂತೆ. ತಕ್ಷಣ ಅವನಿಗೆ ಅಚ್ಚರಿಯಾಯಿತು. ಹೆಂಡತಿಗಿಂತ ತಾನೇ ಶಕ್ತಿವಂತ ಅಂತ ಅಂದುಕೊಂಡಂತೆ. ಎಲ್ಲರನ್ನೂ ಬಿಟ್ಟಾಗ ತನ್ನ ಶಕ್ತಿಯ ಮೇಲೆ ನಂಬಿಕೆ ಇಟ್ಟು ದುಡಿಯತೊಡಗಿದನಂತೆ. ನೀತಿ: ನಮ್ಮನ್ನು ನಾವು ಅರಿತುಕೊಂಡರೆ ನಾವೇ ದೇವರು. ಏನು ಹೇಳಿ? ನಮ್ಮನ್ನು ನಾವು ಅರಿತುಕೊಂಡರೆ ನಾವೇ ದೇವರು. ಶೀರ್ಷಿಕೆ ಏನಿತ್ತು? ಹೆಚ್ಚು ಶಕ್ತಿವಂತ ಯಾರು ಅಂತ. ಯುವ ಮನಸ್ಸಿಗೆ ನಿಜವಾಗಿ ಇದು ಕಿವಿ ಮಾತು ಹೇಳುವಂತಹ ನೀತಿ ಕಥೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಮ್ಮಲ್ಲಿರುವಂತಹ ಶಕ್ತಿಯನ್ನು ನಾವು ಎಂದಾದರೂ ಯೋಚನೆ ಮಾಡಿ ಪರೀಕ್ಷೆ ಮಾಡಿದ್ದೀವಾ ಅಂತ ಎಷ್ಟೋ ಯುವ ಸ್ನೇಹಿತರಿಗೆ ಅನ್ನಿಸ್ಬಹುದು. ಅವರಲ್ಲಿರುವಂತಹ ಶಕ್ತಿಯನ್ನು ಬೇರೊಬ್ಬರು ಗುರುತಿಸಿದಾಗ ಮಾತ್ರ ನನ್ನಲ್ಲೂ ಈ ಶಕ್ತಿ ಇದೆ ಅಂತ ಹಲವರಿಗೆ ಅನಿಸುತ್ತೆ. ಆದರೆ ನಿಜವಾಗಿ ತನ್ನನ್ನು ತಾನು ಅವಲೋಕನಕ್ಕೆ ಒಳಪಡಿಸಿದಾಗ ನಿಜವಾದ ಶಕ್ತಿ ಏನು ಅಂತ ಅರ್ಥ ಆಗುತ್ತೆ. ಹಾಗಂತ ಈ ಕಥೆಯಲ್ಲಿ ಹೆಂಡತಿಗೆ ಬಾರಿಸಿದ ಅಂತ ಇತ್ತು. ಪ್ರೀತಿ ಪ್ರೇಮ ಅಂತ ಯುವಕ ಯುವತಿಯರು ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಕುಟುಂಬವನ್ನು ಕಟ್ಟಿದಾಗ ಪ್ರತಿನಿತ್ಯ ಜಗಳ ಆಡಿದರೆ ಏನಾಗುತ್ತೆ? ಸಂಸಾರ ನಾಶ ಆಗುತ್ತೆ. ಪರಸ್ಪರ ಪ್ರೀತಿಯಿಂದ ಬದುಕಿ ಬಾಳಿದರೆ ಇನ್ನೊಬ್ಬರಿಗೆ ಮಾರ್ಗದರ್ಶಕರಾಗ್ತಾರೆ ಅಂತ ಹೇಳ್ತಾ ಮತ್ತೊಂದು ಅಂಶವನ್ನು ಹೇಳಬೇಕು. ಒಬ್ಬರ ಮೇಲೆ ಒಬ್ಬರು ಕೈ ಮಾಡುವುದು ಅಪರಾಧ. ಯುವಕರು ಹೊಡೆದಾಡ್ಕೊಳ್ತಾರೆ, ಎಷ್ಟು ನೋವಾಗುತ್ತೆ, ಗಾಯ ಆಗುತ್ತೆ, ಆಸ್ಪತ್ರೆಗೆ ಹೋಗ್ತಾರೆ. ಆದರೆ ಕೋಪಕ್ಕೆ ಬುದ್ಧಿಯನ್ನು ಕೊಡ್ತಾರೆ ಅನ್ನೋದು ಈ ಮಾತಿನಿಂದ ಅರ್ಥ ಆಗುತ್ತೆ. ಯಾರನ್ನು ಕೂಡ ತಿದ್ದುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಜನಜನಿತ. ಅವರ ಗುಣ ಸ್ವಭಾವದೊಂದಿಗೆ ಅವರು ಅವರ ಜೀವನವನ್ನು ಕಂಡುಕೊಳ್ತಾ ಇರ್ತಾರೆ. ಈಗಾಗಲೇ ಹೇಳಿದ ಹಾಗೆ ಆದರ್ಶ ಎಂಬ ಯುವಕ ಒಂದು ನೀತಿಯನ್ನು ಹೇಳಿದ್ದಾನೆ. ಮತ್ತೊಮ್ಮೆ ಸ್ಮರಿಸೋಣ. ಏನಪ್ಪ ಅಂದರೆ, ಯಾರಿಗೂ ಏನನ್ನು ಹೇಳಬೇಡಿ ಅಂತ. ಆದರೆ ಇತಿಹಾಸದ ಪುಟಗಳಲ್ಲಿ ನಮಗಾಗಿ ಏನನ್ನು ಬರೆದಿಟ್ಟಿದ್ದಾರೆ ಅದನ್ನು ನಾವು ನಮ್ಮ ಜೀವನದಲ್ಲಿ ಮಾದರಿಯನ್ನಾಗಿ ತೆಗೆದುಕೊಂಡು ನಾವು ಕೂಡ ಹಾಗೆ ಸಾಧನೆಯನ್ನು ಮಾಡಿ ಇತಿಹಾಸದ ಪುಟದಲ್ಲಿ ಬೆಳ್ಳಿಗೆರೆಯಾಗಿ ಮಿಂಚುವುದರಲ್ಲಿ ಅಡ್ಡಿಯೇನಿಲ್ಲ. ಪ್ರಯತ್ನ ಒಂದಿರಬೇಕು, ಶ್ರಮ ಒಂದಿರಬೇಕು.

ಪರೀಕ್ಷೆಗಳಲ್ಲಿ ಹಾಜರಾಗಿ ನಾನು ಈ ಬಾರಿ ಸರಿಯಾಗಿ ಬರೀಲಿಲ್ಲ ಅಂತ ಅಂದಾಗ ಮುಂದಿನ ಬಾರಿ ಆ ಕ್ಷಣದಿಂದ ಯಾಕೆ ಓದಬಾರ್ದು, ನೊಂದುಕೊಳ್ಳೋದು ಯಾಕೆ ಈ ಬಾರಿ ಆಗಲಿಲ್ಲ, ಕಾರಣ ಏನೇ ಇರಲಿ ಆದರೆ ಮುಂದಿನ ಬಾರಿ ನಾನು ಪರೀಕ್ಷೆಯನ್ನು ಚೆನ್ನಾಗಿ ಬರೀತೀನಿ ಅಥವಾ ಸಾಧನೆಯನ್ನು ಮಾಡ್ತೀನಿ ಅಂತ ಅಂದಾಗ ಅವನ ಸಾಮರ್ಥ್ಯಕ್ಕೊಂದು ಬೆಲೆ ಇರುತ್ತೆ.

0: ಯುವ ಶಕ್ತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹಿರಿಯರು ಹೇಳ್ತಾರೆ. ಅವನ ಶಕ್ತಿ, ಎಂತಹ ಕಠಿಣ ಕೆಲಸಗಳನ್ನು ಮಾಡುವಂತಹ ಶಕ್ತಿ ಇರುತ್ತೆ ಯುವ ಶಕ್ತಿಯಲ್ಲಿ, ಅಂತಹ ಯುವ ಶಕ್ತಿಯನ್ನು ಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಕ್ಷುಲ್ಲಕ ಕಾರಣಗಳಿಗೆ ಪ್ರಾಣವನ್ನು ತೆಗೆಯುವಂತಹ ಸಂಗತಿಗಳನ್ನು ನಾವು ಕಂಡಿದ್ದೇವೆ. ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ನಮ್ಮ ಹಿರಿಯರು ಹೇಳಿಕೊಟ್ಟಿದ್ದಾರೆ. ಗ್ರಾಮಗಳಲ್ಲಿ ಒಗ್ಗಟ್ಟಿರುತ್ತೆ, ಅಂತಹದರಲ್ಲೇ ಜಗಳಗಳನ್ನು ಆಡುವಂತಹದ್ದು, ಮಾತಿಗೆ ಮಾತು ಬೆಳೆದು ಬುದ್ಧಿಯನ್ನು ಕೋಪದ ಕೈಗೆ ಕೊಟ್ಟಾಗ ಏನಾಗಬಹುದು? ರಕ್ತ ಹರಿಯುತ್ತೆ, ಕಾನೂನು ಪ್ರವೇಶ ಮಾಡುತ್ತೆ. ಹಾಗಾಗಿ ಇವೆಲ್ಲದಕ್ಕೂ ಅಂತ್ಯ ಹಾಡಬೇಕು ಅಂತ ಅಂದರೆ ನಾವು ಪ್ರತಿ ಕ್ಷಣವನ್ನು ವಿವೇಕಯುತವಾಗಿ ಕಳೀಬೇಕು ಅನ್ನೋದು. ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಬೇಕು, ಹಿರಿಯರ ಮಾತುಗಳನ್ನು ಮೆಲುಕು ಹಾಕಬೇಕು, ನಮ್ಮ ಜವಾಬ್ದಾರಿ ಕರ್ತವ್ಯಗಳತ್ತ ಗಮನ ಹರಿಸಬೇಕು, ಹಾಗೆಯೇ ಓದಿನತ್ತ ಗಮನ ಕೊಡಬೇಕು. ನಾನು ಮಿಲಿಟರಿಗೆ ಹೋಗಬೇಕು ಅಂತ ಆಸೆ ಇಟ್ಟುಕೊಳ್ಳುವಂತಹ ಹಲವು ಯುವಕರು ಆ ಆಸೆ ಈಡೇರದೇ ಇದ್ದಾಗ ನೊಂದು ಮದ್ಯಪಾನಕ್ಕೆ ದಾಸನಾಗುವುದು ಎಷ್ಟು ಸರಿ? ಬೇರೊಂದು ಕ್ಷೇತ್ರ ಇದ್ದೇ ಇರುತ್ತೆ, ಅಲ್ಲೂ ಕೂಡ ಹೆಸರು ಮಾಡಬಹುದು. ಮದ್ಯಪಾನ ಧೂಮಪಾನಗಳಿಗೆ ಬಲಿಯಾದರೆ ಖಂಡಿತ ತನ್ನ ಆಯಸ್ಸನ್ನು ತಾನೇ ಅಂತ್ಯ ಮಾಡಿಕೊಂಡು ಪ್ರಾಣ ಪಕ್ಷಿ ಹಾರಿ ಹೋಗುವುದಕ್ಕೆ ಅವನೇ ಕಾರಣಕರ್ತನಾಗ್ತಾನೆ. ನಂಬಿದಂತಹ ಸಹೋದರ ಸಹೋದರಿಯರಿಗೆ ಹಾಗೂ ಪೋಷಕರಿಗೆ ಅವನಿಂದ ಏನೂ ಉತ್ತರ ಇಲ್ಲ. ದುಃಖದ ಹೊರತಾಗಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ಇವತ್ತಿನ ಯುವವಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ನಮ್ಮ ನಿಮ್ಮ ಭೇಟಿ ಮುಂದಿನ ವಾರ ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ. ಕಾರ್ಯಕ್ರಮವನ್ನು ಪ್ರೀತಿಯಿಂದ ಆಲಿಸಿದ ನಮ್ಮೆಲ್ಲ ಯುವ ಸ್ನೇಹಿತರಿಗೆ ಹಾಗೂ ಪ್ರೀತಿಯ ಶ್ರೋತೃಗಳಿಗೆ ಕೂಡ ಮತ್ತೊಮ್ಮೆ ನಮಸ್ಕಾರ, ಶುಭ ಸಂಜೆ. ಯುವವಾಣಿ ಪ್ರಸಾರವಾಯಿತು. ಪ್ರಸ್ತುತಿ ಹಾಗೂ ನಿರ್ವಹಣೆ ಎಂ ಶಕುಂತಲಾ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.
1: ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ

0: ಖರ್ಚನ್ನ ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣುಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ಮಡಿಕೇರಿ, ಚಿತ್ರಕಾವೇರಿ, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ನೇರ ಫೋನ್.

0: ಹಲೋ,
1: ನಮಸ್ತೆ ಸರ್.
0: ನಮಸ್ತೆ ನಮಸ್ತೆ, ಹೇಳಿ, ಯಾರು, ಎಲ್ಲಿಂದ?
1: ನಾನು ಪುಷ್ಪರಾಜ್ ಮಾತಾಡೋದು ಸರ್, ಕಗ್ಗೋಡ್ಲು ಹೂಕಾಡು ಪೈಸಾಗಿಂದ ಸರ್.
0: ಓ, ಕಗ್ಗೋಡ್ಲುವಿಂದ. ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ ಸರ್.
0: ಊರಿನ ಕಡೆ ಏನು ವಿಶೇಷ? ನಿಮ್ಮ ಈ ಬಾರಿ ಕೈಲ್ ಮುಹೂರ್ತ ಹಬ್ಬ ಬಹಳ ಬೇಗ ಬಂದಿದೆಯಾ, ಹೇಗೆ?
1: ಹೌದು ಸರ್, ಅದು ಮಾಮೂಲಿ ಅಲ್ಲ ಸರ್ ಕೈಲ್ ಮುಹೂರ್ತ ಹಬ್ಬ.
0: ಅದು ಸಾಧಾರಣ ಸೆಪ್ಟೆಂಬರ್ 5ರ ನಂತರ ಅಥವಾ 5-3ರ ನಂತರ ಅಲ್ವಾ?
1: ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಸೆಪ್ಟೆಂಬರ್ 2-3ಕ್ಕೆ ಬರೋದು ಸರ್.
0: ಹಾಂ, ಅಲ್ಲ, ಈಗಾಗಲೇ 2-3 ನಮಗೆ ಗೊತ್ತಿರುವ ಹಾಗೆ ಕೆಲವು ಕಡೆಗಳಲ್ಲಿ ಆಗಿ ಹೋಗಿದೆ ಅಲ್ವಾ?
1: ಹೌದು ಸರ್.
0: ಅದೇ ಅದೇ, ಅದು ಅವರವರು ಊರಿನವರು ಅವರ ಅನುಕೂಲಕ್ಕೆ ತಕ್ಕಂತೆ ದಿನಾಂಕವನ್ನು ಹೊಂದಿಸ್ಕೊಂಡು ಮಾಡೋದಾ, ಹೇಗೆ?
1: ಗೊತ್ತಿಲ್ಲ.
0: ಅಲ್ಲ, ಈ ಗದ್ದೆ ಕೆಲಸಗಳೆಲ್ಲ ಮುಗಿದ ನಂತರದ ಮಾಡುವಂಥ ಹಬ್ಬ
1: ಹೌದು ಸರ್.
0: ಅಲ್ವಾ?
1: ಹೌದು ಸರ್.
0: ಹಾಗಾಗಿ ಅಂದರೆ ಎಲ್ಲ ಗದ್ದೆ ಕೆಲಸಗಳು, ಎಲ್ಲ ಕೃಷಿ ಕೆಲಸಗಳೆಲ್ಲ ಮುಗ್ದಿದೆ ಅಂತ ಅರ್ಥನಾ?
1: ಹೌದು ಸರ್.
0: ಈಗ ಸ್ವಲ್ಪ ಮಳೆ ಕೂಡ ಲೇಟಾಗಿ ಆಯಿತು, ಆದರೆ ಸರಿಯಾಗಿ ಬರ್ತಾ ಇದೆ ಈಗ, ಅಲ್ವಾ?
1: ಹೌದು ಸರ್.
0: ಹಾಗಾಗಿ ಕೈಲ್ ಮುಹೂರ್ತ ಹಬ್ಬ ಎಲ್ಲ ಕಡೆ ಆರಂಭ ಆಗಿದೆ.
1: ಹೌದು ಸರ್.
0: ಮತ್ತೇನು ನಿಮ್ಮ ಊರಿನ ಕಡೆ ಏನು ವಿಶೇಷ?
1: ವಿಶೇಷ ಏನಿಲ್ಲ ಸರ್, ಇನ್ನು ಗೌರಿ ಗಣೇಶನೇ ಸರ್.
0: ಅದಕ್ಕೆ ಇನ್ನೊಂದು 10 ದಿನ ಇದೆ ಅಲ್ವಾ?
1: ಹೌದು ಸರ್.
0: ಸರಿ, ನಿಮಗೊಂದು ಪ್ರಶ್ನೆ ಈಗ.
1: ಓಕೆ ಸರ್.
0: ಕನಕದಾಸರು ಹುಟ್ಟಿದ ಊರು ಯಾವುದು ಅಂತ?
1: ಬಾಡ ಸರ್.
0: ಬಾಡ, ಊರ ಹೆಸರು ಬಾಡ ಅಂತನಾ?
1: ಹೌದು ಸರ್.
0: ಯಾವ ಜಿಲ್ಲೆ?
1: ಶಿವಮೊಗ್ಗ ಜಿಲ್ಲೆ ಸರ್.
0: ಅಣ್ಣ ತಪ್ಪಿದೆ, ಬಾಡ ಅಂತ ಹೇಳಿದ್ದು ಸರಿಯಾದ ಉತ್ತರ, ಅದು ಹಾವೇರಿ ಜಿಲ್ಲೆ.
1: ಓಕೆ ಸರ್.
0: ಯಾವ ಗೀತೆ ಬೇಕು ನಿಮಗೆ?
1: ಸ್ನೇಹನ ಪ್ರೀತಿನ ಚಿತ್ರದಲ್ಲಿ ಚಿತ್ರ ಅವರು ಆಡಿಯುವ ಯಾರು ಈ ಭೂಮಿಗೆ ಪ್ರೀತಿಯ ತಂದರು.
0: ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.

0: ಹಲೋ,
1: ಹಲೋ, ನಮಸ್ತೆ ಸರ್.
0: ನಮಸ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾತಾಡಿ. ಎಲ್ಲಿಂದ?
1: ಬನ್ನಿಕುಪ್ಪೆ ಮೂಡಲಕುಪ್ಪೆಯಿಂದ ಸೌಮ್ಯ ಮಾತಾಡ್ತಾ ಇರೋದು ಸರ್.
0: ಬೈಲ್ಕುಪ್ಪೆ ಮೂಡಲಕುಪ್ಪೆ?
1: ಬನ್ನಿಕುಪ್ಪೆ.
0: ಬನ್ನಿಕುಪ್ಪೆ ಎಲ್ಲಿ ಬರ್ತದ? ಅದು
1: ಹುಣಸೂರು ತಾಲೂಕು.
0: ಹುಣಸೂರು ತಾಲೂಕಿನಿಂದ ಅಲ್ಲಿಗೆ ರೇಡಿಯೋ ಚೆನ್ನಾಗಿ ಕೇಳ್ತದ?
1: ಹೌದು ಸರ್.
0: ಏನ್ ಮಾಡ್ಕೊಂಡಿದ್ದೀರಿ ತಾವು ಸೌಮ್ಯ ಅವರು?
1: ಮನೇಲಿ ಇರೋದು ಸರ್.
0: ಹೌದಾ? ಕಾರ್ಯಕ್ರಮ ಯಾವ್ದು ಕೇಳ್ತೀರಿ? ಎಲ್ಲ ಕೇಳ್ತೀರಿ ರೇಡಿಯೋ? ಬೆಳಿಗ್ಗೆ ಹಾಕೊಂಡ್ರೆ ಸಂಜೆವರೆಗೂ ಬೇರೆ ಯಾವ ಕಾರ್ಯ ಏನು ಕೆಲಸ ಮಾಡೋಂಗಿಲ್ಲ. ಕೆಲಸ ಮಾಡ್ತಾ ಮಾಡ್ತಾ ಕೇಳ್ಬೋದಲ್ವಾ? ಅಲ್ವಾ? ಮತ್ತೆ ಮನೆಯಲ್ಲಿ ಯಾರ್ಯಾರು ಇದ್ದೀರಿ? ಹೌದಾ? ಓಕೆ. ನಿಮ್ಮ ಊರಿನಲ್ಲಿ ಹೇಗಿದೆ ಈಗ ಹವಾಮಾನ? ಬಿಸಿಲಿದೆಯಾ? ಅದು ಅಲ್ಲಿ ಈ ಕಡೆ ಸ್ವಲ್ಪ ನಮ್ಮ ಈ ಕೊಡಗಿನ ಗಡಿ ಪ್ರದೇಶ ಬಿಟ್ಟರೆ ಕುಶಾಲನಗರ ದಾಟ್ಕೊಂಡ್ಬಿಟ್ರೆ ಮಳೆಯೇ ಇರೋದಿಲ್ಲ ಹೆಚ್ಚು ಕಡಿಮೆ, ಅಲ್ವಾ? ಕೇಳ್ತಾ ಇಲ್ಲ ನಿಮ್ಮ ಧ್ವನಿ ಸರಿಯಾಗಿ. ಅಲ್ಲ, ಹೊಲ ಏನಾದ್ರು ಇದೆಯಾ?
1: ಮಳೆ ಬರ್ತಿತ್ತು.
0: ನೀವೇ ಬೇಡ ಅಂದ್ರ ಬರೋದು?

0: இல்லவா? ஓகே ஓகே ஓகே. நீங்க ஒரு பிரச்சனை கேளுடா. ದಕ್ಷಿಣದ ಗಂಗೆ ಅಂತ ಯಾವ ನದಿಯನ್ನ ಕರೆಯುತ್ತಾರೆ? ಕಾವೇರಿ ನದಿಯನ್ನ. ಸರಿಯಾದ ಉತ್ತರನ? ಹೌದಾ, ಸರಿಯಾದ ಉತ್ತರ. ದಕ್ಷಿಣದ ಗಂಗೆ ಅಂತ ಕಾವೇರಿ ನದಿಯನ್ನ ಕರೆಯುತ್ತಾರೆ. ಸರಿಯಾದ ಉತ್ತರ ಹೇಳಿದ್ರಿ. ಸೌಮ್ಯ ಅವ್ರಿಗೆ ಯಾವ ಗೀತೆ ಬೇಕು? ಗಲಾಟೆ ಮದುವೆನಾ? ಓಕೆ ಓಕೆ. ಯಾವ ಗೀತೆ ಬೇಕದ್ರಲ್ಲಿ? ಓಕೆ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ. ಈಗ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.
1: ಓಕೆ ಸರ್, ಬೈ ಸರ್.

ಕೇಳಿದರೆ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇನ್ನು ಮಕ್ಕಳ ಫೀಸು, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದ್ರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದಿರಿ.

ಆಕಾಶವಾಣಿ ಮಡಿಕೇರಿ ಈಗ ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ. ಇನ್ನು ಮುಂದೆ 6:30 ವಿಜ್ಞಾನದ ಮುನ್ನಡೆ ಬೆಂಗಳೂರು ಕೇಂದ್ರದಿಂದ, 6:51 ಕೃಷಿರಂಗ, ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಕುರಿತು ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ, 7:20 ಸುದ್ದಿ ಜಂಪೆ, ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ, 7:29 ಸುದ್ದಿ ಸಮಾಚಾರ, ಪ್ರಾಯೋಜಕರು ಸ್ಯಾನ್ ಸಿಟಿ ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್, 7:45 ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರಾತ್ರಿ 8:00 ಮನದ ಮಾತು. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ದೇಶವನ್ನು ಉದ್ದೇಶಿಸಿ ಮಾಡುವ ಭಾಷಣದ ಕನ್ನಡ ಅವತರಣಿಕೆಯ ಮರುಪ್ರಸಾರ. ರಾತ್ರಿ 9:30 ಯುವವಾಣಿ, ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಗಡ್ಲಿ ಅವರೊಂದಿಗೆ ಸಂದರ್ಶನ. 10:00 ರವಿವಾರ ಸರಿಯ ಅಖಿಲ ಭಾರತೀಯ ಸಂಗೀತ ಸಭಾ, ಜಿ ರಾಘವೇಂದ್ರ ಪ್ರಸಾದ್ ಅವರ ಗಾಯನ. ಇದು ಇನ್ನು ಮುಂದಿನ ಕಾರ್ಯಕ್ರಮಗಳು. ಇನ್ನು ನಾಳಿನ ಪ್ರಸಾರ

ಕಾರ್ಯಕ್ರಮದಲ್ಲಿ ನಾಳೆ ಬೆಳಿಗ್ಗೆ 6:10 ಉದಯರಾಗ ಭಕ್ತಿ ಸಂಗೀತ ಕಾರ್ಯಕ್ರಮ, 6:30 ಚಿಂತನ ಪ್ರಸ್ತುತಿ ಮಾಣಿಕ್ ನೇಳಗಿ, 6:35 ರೈತರಿಗೆ ಸಲಹೆ, 6:40 ಸ್ವರಮಾಧುರ್ಯ, 7:15 ಭಾವಗೀತೆಗಳು ಹಾಗೂ ವಾಣಿಜ್ಯ ಪ್ರಕಟಣೆಗಳು, 7:47 ಸುದ್ದಿ ಸಮಾಚಾರ, ಪ್ರಾಯೋಜಕರು ಅದ್ವೈತ್ ಹುಂಡಾಯಿ, 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಕರ್ನಾಟಕ, 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:30 ಚಿತ್ರಚಿತ್ತಾರ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ನಾಸಿರ್ ಅಹಮದ್ ಖಾನ್ ಅವರ ಹಾಡುಗಾರಿಕೆ,

ಇನ್ನು 11 ಗಂಟೆಗೆ ನನ್ನೆದೆಯ ಹಾಡು ನೇರ ಫೋನ್ ಇನ್ ಕಾರ್ಯಕ್ರಮ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲ. 12:05ಕ್ಕೆ ವನಿತಾ ವಿಹಾರ. ಶ್ರಾವಣದ ಮಹತ್ವ ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ. ಇದು ಧಾರವಾಡ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತ ಎಸ್ ಹೆಗ್ಡೆ. ನಂತರ ರಾಷ್ಟ್ರೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮಿಡಿ ಆಸ್ಪತ್ರೆಯ ಡಯಟಿಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ. 1 ಗಂಟೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಪ್ರಗತಿಪಥ ಪಿಎಂ ಫಸಲ್ ಭೀಮಾ ಯೋಜನೆ. 1:20ಕ್ಕೆ ದೇಶಭಕ್ತಿ ಗೀತೆಗಳು. 1:30ಕ್ಕೆ ಪ್ರಚಲಿತ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ. 3 ಗಂಟೆಗೆ ಮುಂಬೈ ಕೇಂದ್ರದ ಸಹ ಪ್ರಸಾರದಲ್ಲಿ ವಿವಿಧ ಭಾರತಿ. 4 ಗಂಟೆಗೆ ಕನ್ನಡದ ಭಕ್ತಿಗೀತೆಗಳ ಕಾರ್ಯಕ್ರಮ. 4:30ಕ್ಕೆ ನೆನಪು ನಿನಾದ ಹಳೆಯ ಕನ್ನಡ ಚಿತ್ರಗೀತೆಗಳು.

ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ಲೋಕ ಶ್ರೋತೃಗಳ ಪತ್ರಾಧಾರಿತ ಕಾರ್ಯಕ್ರಮ. ಪತ್ರಕಾರಂಜಿ ವಿಷಯ ಮಳೆಗಾಲದ ನಿಮ್ಮ ಬಾಲ್ಯದ ನೆನಪುಗಳು ಹಾಗೂ ಅನುಭವಗಳು. ಇದರ ಮುಂದುವರೆದ ಭಾಗ. ಪ್ರಸ್ತುತಿ ವಿದ್ಯಾರಾವ್ ಕೆಎಲ್ ಹಾಗೂ ಲಲಿತಾ ಕೆ. ನಿರ್ವಹಣೆ ಪಿಎಂ ಜಗದೀಶ್. 5:30 ರಸಪ್ರಶ್ನೆಗಳನ್ನಾಧರಿಸಿದ ಚಿತ್ರ ಕಾವೇರಿ ನೇರ ಫೋನ್ ಇನ್ ಕಾರ್ಯಕ್ರಮ. ಸಂಜೆ 6:51 ಕೃಷಿರಂಗ. ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ ಕುರಿತು ಡಾಕ್ಟರ್ HS ಇಮ್ರಾನ್ ಖಾನ್ ಅವರೊಂದಿಗೆ ಸಂದರ್ಶನ. 7:20 ಸುದ್ದಿ ಜಂಪೆ. ಪ್ರಾಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಇಡಿಕೇರಿ ಪ್ರಸನ್ನ. 7:29 ಸುದ್ದಿ ಸಮಾಚಾರ. ಪ್ರಾಜಕರು ಸ್ಯಾನ್ ಸಿಟಿ, ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್. ನಾಳೆ ರಾತ್ರಿ 8:00 ಸಿರಿಗಂಧ ಸಂಯೋಜಿತ ಚಿತ್ರಗೀತೆಗಳ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. 9:15 ಭಾವಗೀತೆಗಳು. 9:30 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ NS ಅಭಿಷೇಕ್ ಅವರ ಹಾಡುಗಾರಿಕೆ. 10:00 ವನಿತಾ ವಿಹಾರ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀ ಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 10:30 ಗೀತ ಚಂದ್ರಿಕಾ. ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಇದು ನಿಲಯ ಪ್ರಸಾರ ಮಾಡಲಿರುವ ಈ ಸಂಜೆಯ ಹಾಗೂ ನಾಳಿನ ಕಾರ್ಯಕ್ರಮಗಳ ವಿವರ.

0: ಆಕಾಶವಾಣಿ ಮಡಿಕೇರಿ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆಯದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದಿರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲೇ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣವನ್ನು ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು ಆಗಿದ್ದಾರೆ. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡಿಕೊಳ್ತೇನೆ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣುಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದರೆ
1: ನಿರೀಕ್ಷಿಸಿ ಪ್ರೀತಿಯ ಮಕ್ಕಳೇ, ಚಿಣ್ಣರ ಲೋಕ ಕಾರ್ಯಕ್ರಮದಲ್ಲಿ ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು. ಪಾನ್ನಹಳ್ಳಿ ಹರೀಶ್ ಕುಮಾರ್ ಅವರ ಮಕ್ಕಳ ಕಥಾ ಸಂಕಲನದ ಓದು ಪ್ರಸಾರ ಆಗ್ತಾ ಇದೆ. ಟ್ಯೂನ್ ಮಾಡಿ FM 103.1 MHz ಆಕಾಶವಾಣಿ ಮಡಿಕೇರಿ ಕೇಂದ್ರ. ದೇಶ ಪ್ರೇಮ ಮೆರೆದ ಬಾಲಕಿ ಹಾಗೂ ಮತ್ತಿತರ ಕಥೆಗಳು ನಿರೀಕ್ಷಿಸಿ.
2: ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನಿವೇದಿತಾ ಶೆಟ್ಟಿ, ಚೀಫ್ ಆಫ್ ರಿಪ್ರೊಡಕ್ಟಿವ್ ಮೆಡಿಸಿನ್, ಮಣಿಪಾಲ್ ಹಾಸ್ಪಿಟಲ್, ಮೈಸೂರು. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಡಾಕ್ಟರ್, ಫರ್ಟಿಲಿಟಿ ಪ್ರಿಸರ್ವ್ ಮಾಡಬಹುದಾ ಅಂಡ್ ಯಾಕೆ ಇದು ಹೆಲ್ಪ್ ಆಗುತ್ತೆ?
3: ಹೌದು, ಫರ್ಟಿಲಿಟಿ ಪ್ರಿಸರ್ವೇಷನ್ ಇಸ್ ಅನ್ ಆಪ್ಷನ್ ಅಂಡ್ ಇಟ್ ಇಸ್ ವಿ ಆರ್ ಡೂಯಿಂಗ್ ಇಟ್ ಇನ್ ಮಣಿಪಾಲ್ ಹಾಸ್ಪಿಟಲ್. ಇಟ್ ಇಸ್ ವೆರಿ ಯೂಸ್ಫುಲ್ ಫಾರ್ 2 kinds ಆಫ್ ಪೀಪಲ್. ದೇರ್ ಆರ್ ಪೀಪಲ್ ಹೂ ಡು ನಾಟ್ ವಾಂಟ್ ಟು ಗೆಟ್ ಮ್ಯಾರಿಡ್ ಇಮಿಡಿಯೇಟ್ಲಿ, ವಾಂಟ್ ಟು ಡಿಲ್ ಬಿಕಾಸ್ ಆಫ್ ಕೆರಿಯರ್ ರೀಸನ್ಸ್ ಆರ್ ಬಿಕಾಸ್ ಆಫ್ ನೋ ಪಾರ್ಟ್ನರ್. ಸಚ್ ಪೇಷಂಟ್ಸ್ ಕ್ಯಾನ್ ಫ್ರೀಸ್ ದೇ ಎಗ್ಸ್. ಅಂಡ್ ದ ಸೆಕೆಂಡ್ ಗ್ರೂಪ್ ಇಸ್ ದೇರ್ ಆರ್ ಪೀಪಲ್ ಹೂ ಅಂಡರ್ಗೋಯಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್, ಹ್ಯಾವ್ ಟು ಗೋ ಥ್ರೂ ಕೀಮೋಥೆರಪಿ, ರೇಡಿಯೋಥೆರಪಿ. ಇನ್ ಸಚ್ ಸಿಚುವೇಶನ್ ದ ಎಗ್ ಗೆಟ್ಸ್ ಡ್ಯಾಮೇಜ್. ಸೊ ಬಿಫೋರ್ ದೇ ಅಂಡರ್ಗೋ ಕೀಮೋಥೆರಪಿ, ರೇಡಿಯೋಥೆರಪಿ, ವಿ ಆರ್ ಅಡ್ವೈಸ್ ದೆಮ್ ಟು ಫ್ರೀಸ್ ದೇ ಎಗ್ಸ್. Or even sperm preservation can be done, or even embryos can be preserved.
2: Thank you, Doctor. Manipal Hospital, Mysuru. Lives on. For appointment, call 0821-255-000. Save the number, save lives.
4: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 7ನೇ ವಾರ್ಷಿಕೋತ್ಸವದ ಬಂಪರ್ ಕೊಡುಗೆ 3+1+1 ವುಡನ್ ಸೋಫಾ ಸೆಟ್ ಕೇವಲ 13,900 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ. ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
6: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
7: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
6: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ

0: ಕಲೆಕ್ಟಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
1: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ. ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
2: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026, 9 ದಿನಗಳ ಮೆಗಾ ಸಿಲ್ವರ್ ಉತ್ಸವ. ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
1: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
0: ನಾನ್ ಡೌನ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
1: ಹ್ಯುಂಡೈ ಎಕ್ಸ್ ಶೋರೂಮ್ 5.55 lakh ₹5,00,000 ವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲ್ ನಗರ.
0: ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
0: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
4: ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಮಂಗಳತರ ಊಟೋಪಚಾರ, ಆಳುಕಾಳು, ಶಾಸ್ತ್ರ ಪದ್ಧತಿ, ಫರ್ನಿಚರ್, ಇನ್ನತೆ ಎಲ್ಲ ಏರ್ಪಾಡ್ ಮಾಡುವಂತಹ ಪ್ಯಾಕೇಜ್ ವೆಡ್ಡಿಂಗ್ ವ್ಯವಸ್ಥೆಯ ಏಕೈಕ ಸಂಸ್ಥೆ ಆಂತೂರ ಕೂಕ್ ವೆಡ್ಡಿಂಗ್ ಪ್ಲಾನರ್ಸ್, ಬೈಪಾಸ್ ರೋಡ್, ಗೋಣಿಕೊಪ್ಪ. ಕಾಂಟ್ಯಾಕ್ಟ್ ನೆಲ್ಲಿರ ಮಧು ತಿಮ್ಮಯ್ಯ 9591803656, ಕಾಲಿಮಾಡ ಶರತ್ 8762050292.
5: ಫರ್ನಿಚರ್ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ EMI, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್, ಇರಿಟಿ, ತಾವಕ್ಕರ, ಕಣ್ಣೂರು.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
7: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
8: ರೀ, ನಮ್ಮ ಹೊಸ ಮನೆಗೆ ರಾಯಲ್ ಲುಕ್ ಇರುವ ಫರ್ನಿಚರ್ ತಗೊಳ್ಬೇಕು. ಎಲ್ಲಿಂದ ತಗೊಳ್ಳೋಣ?
7: ನಾವು ಇವತ್ತೇ ವಿರಾಜಪೇಟೆಯ ಹೈಲೈಟ್ ಗ್ಯಾಲರಿಯಾ ಶಾಪ್ಗೆ ಹೋಗೋಣ. ಅಲ್ಲಿ ಪ್ರೀಮಿಯಂ ಹೈ ಸ್ಟ್ಯಾಂಡರ್ಡ್ ನ ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಎಲ್ಲ ಸಿಗುತ್ತೆ.
8: ಅಲ್ಲೇ ತಗೊಳ್ಳೋಣ, ನಮ್ಮ ಮನೆ ಕೂಡ ರಾಯಲ್ ಆಗಿ ಕಾಣುತ್ತೆ.
7: ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
6: ಪ್ರತಿ ಸಂಭ್ರಮದಲ್ಲೂ ಮಿನುಗುವ ನಕ್ಷತ್ರವಾಗಿ ಲಿಯೋರಾದ ಡೈಮಂಡ್ ಆಭರಣಗಳಿಂದ ಲಿಯೋರಾ ಡೈಮಂಡ್ಸ್, ಕುಶಾಲನಗರ, ಗೋಣಿಕೊಪ್ಪಲ್ ಮತ್ತು ಪಿರಿಯಾಪಟ್ಟಣ.
9: The number you've dialed is currently busy. Kindly try again. ಎಷ್ಟೊತ್ತಿನಿಂದ
0: ಕಾಲ್ ಮಾಡ್ತಾ ಇದ್ದೀನಿ, ಇಷ್ಟೊಂದು ಬಿಸಿ. ಹಲೋ
3: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
0: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
3: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 lakh ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900901282.
1: ಸಂಬಂಧಗಳ ಮೌಲ್ಯ ವೃದ್ಧಿಯಾಗುವುದು ಮದುವೆಯ ಮೂಲಕ. ವಿವಾಹ ಸಮಾರಂಭಗಳಿಗೆ ಮೆರುಗು ನೀಡುತ್ತಿದೆ ಸೆಂಚುರಿಯ ವಸ್ತ್ರ ವೈವಿಧ್ಯತೆಗಳು. ಸೆಂಚುರಿ ಫ್ಯಾಷನ್ ಸಿಟಿ, ಪಯಂಚೇರಿ ಮೋಕ್, ಇರಿಟಿ.
10: ಈ ಸಲ ವೆಡ್ಡಿಂಗ್ ಆನಿವರ್ಸರಿಗೆ ನೀನು ಹೇಳಿದ ಡಿಸೈನ್ಸ್ ನ ಚಿನ್ನದ ನೆಕ್ಲೆಸ್ ತೆಗೆದುಕೊಡ್ತೀನಿ.
11: ನಾನ್ ತಗೊಳ್ಳೋ ಐಟಮ್ ಗೆ ಮೇಕಿಂಗ್ ಚಾರ್ಜ್ ತುಂಬಾನೇ ಇರುತ್ತೆ. ಬೇಡ ಬಿಡಿ, ನೀವೇ ಯಾವ್ದಾದ್ರು ಸೆಲೆಕ್ಟ್ ಮಾಡಿ ತನ್ನಿ.
10: ವಿಲ್ಕೋ ಗೋಲ್ಡ್ ನಲ್ಲಿ ಹಬ್ಬಗಳ ಪ್ರಯುಕ್ತ ಯಾವುದೇ ಡಿಸೈನ್ಸ್ ನ ಚಿನ್ನಾಭರಣ ತಗೊಂಡ್ರು 0% ಮೇಕಿಂಗ್ ಚಾರ್ಜ್. ನಿನಗೆ ಬೇಕಾದ ಡಿಸೈನ್ಸ್ ನ ನೀನೇ ಸೆಲೆಕ್ಟ್ ಮಾಡು.
11: ವಿಲ್ಕೋ ಗೋಲ್ಡ್, ಕುಶಾಲನಗರ.
12: ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ.
13: ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ.
12: ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ.
14: ಫೋನ್ 2255571.
6: ಬಿಟ್ಟಂಗಾಲದ ಭೀಮಾ ಫರ್ನಿಚರ್ ನಲ್ಲಿ ಓಣಂ ಹಬ್ಬದ ಸಂಭ್ರಮದ ಆಫರ್. 2-door ವಾರ್ಡ್ರೋಬ್ 6,900 ರೂಪಾಯಿಗೆ, 3-door ವಾರ್ಡ್ರೋಬ್ 9,900 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 14,500 ರೂಪಾಯಿಗೆ, ವುಡನ್ ಕಾಟ್ ವಿತ್ ಬೆಡ್ 14,900 ರೂಪಾಯಿಗೆ, ಫ್ರೀ ಹೋಮ್ ಡೆಲಿವರಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ. ಏನಮ್ಮ

0: ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
1: ಖಂಡಿತ ಆಯುಷೋ, ತೆಕ್ಕೊಡ್ತೀನಿ. ಮೊಳಿಯಾದಲ್ಲಿ ಇದೇ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
0: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
2: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
3: ಕೊಡಗು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಯಮಿತ ಮಡಿಕೇರಿ ಇವರ ವತಿಯಿಂದ ನೀಡುತ್ತಿರುವ ಪ್ರಕಟಣೆ. ಬ್ಯಾಂಕು 2025-26ನೇ ಸಾಲಿನಲ್ಲಿ 2043 ಕೋಟಿಗಳ ಠೇವಣಿ ಸಂಗ್ರಹಣೆ ಹಾಗೂ 1772 ಕೋಟಿಗಳ ಸಾಲದ ಹೊರ ಬಾಕಿಯನ್ನು ಹೊಂದಿದ್ದು 22.39 ಕೋಟಿಗಳ ನಿವ್ವಳ ಲಾಭದೊಂದಿಗೆ ಮುನ್ನಡೆಯಲು ಕಾರಣಕರ್ತರಾದ ಜಿಲ್ಲೆಯ ಸಹಕಾರ ಸಂಘ ಸಂಸ್ಥೆಗಳಿಗೆ ಹಾಗೂ ಬ್ಯಾಂಕಿನ ಎಲ್ಲ ಆತ್ಮೀಯ ಗ್ರಾಹಕರಿಗೆ ಧನ್ಯವಾದಗಳನ್ನು ತಿಳಿಸುವುದರೊಂದಿಗೆ ಬ್ಯಾಂಕಿನಲ್ಲಿ ವ್ಯಕ್ತಿಗತ ನಿರಕು ಠೇವಣಾತಿಗಳಿಗೆ ಮಾತ್ರವೇ ಅನ್ವಯಿಸುವಂತೆ ನೂತನವಾಗಿ ರೂಪಿಸಿರುವ 1 ವರ್ಷದಿಂದ 2 ವರ್ಷಗಳವರೆಗಿನ
4: ಏಕಗಂಟಿನ ಅಂದರೆ ಲಂಪ್ಸಮ್
3: ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಆಕರ್ಷಕ ಬಡ್ಡಿದರದ ಮಾಹಿತಿಯನ್ನು ತಿಳಿಸಲು ಹರ್ಷಿಸುತ್ತೇವೆ. 25 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.35, 25 ಲಕ್ಷಗಳಿಂದ 50 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.45, 50 ಲಕ್ಷದಿಂದ 75 ಲಕ್ಷ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.55, 75 ಲಕ್ಷಗಳಿಂದ 1 ಕೋಟಿಗೆ ಒಳಪಟ್ಟ ಠೇವಣಿಗಳಿಗೆ ಶೇಕಡ 7.65 ಹಾಗೂ 1 ಕೋಟಿ ಮತ್ತು ಮೇಲ್ಪಟ್ಟ ಠೇವಣಿಗಳಿಗೆ ಶೇಕಡ 7.75 ಅತ್ಯಧಿಕ ಬಡ್ಡಿದರ ಲಭ್ಯವಿರುತ್ತದೆ. ಈ ವಿಶೇಷ ಬಡ್ಡಿದರದ ಜೊತೆಗೆ ಹಿರಿಯ ನಾಗರಿಕರಿಗೆ ಶೇಕಡ 0.5 ಹಾಗೂ ಸೈನಿಕರಿಗೆ ಶೇಕಡ 0.25 ಹೆಚ್ಚುವರಿ ಬಡ್ಡಿದರ ದೊರೆಯಲಿದೆ. ಹಾಗೆಯೇ ಸಂಘ ಸಂಸ್ಥೆಗಳ 1 ಕೋಟಿ ಹಾಗೂ ಅದಕ್ಕೂ ಮೇಲ್ಪಟ್ಟ ನಿರಕು ಠೇವಣಿಗಳಿಗೆ ಶೇಕಡ 7.75 ಬಡ್ಡಿದರ ದೊರೆಯಲಿದೆ. ಜಿಲ್ಲೆಯ ಜನತೆಯ ಅನುಕೂಲಕ್ಕಾಗಿ 1 ವರ್ಷದಿಂದ 2 ವರ್ಷಗಳವರೆಗಿನ ನಿರಕು ಠೇವಣಿಗಳಿಗೆ ನೀಡುತ್ತಿರುವ ಹೆಚ್ಚುವರಿ ವಿಶೇಷ ಬಡ್ಡಿದರದ ಸದುಪಯೋಗವನ್ನು ಪಡೆದುಕೊಳ್ಳುವಂತೆ ಬ್ಯಾಂಕಿನ ಮಾನ್ಯ ಅಧ್ಯಕ್ಷರು, ಆಡಳಿತ ಮಂಡಳಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ ಕೋರಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಬ್ಯಾಂಕಿನ ಶಾಖೆಯನ್ನು ಸಂಪರ್ಕಿಸಬಹುದು.
5: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers. D. Devaraja Aras Road, Mysuru.
6: ಸುಮಧುರ ಕ್ಷಣಗಳನ್ನು ಅವಿಸ್ಮರಣೀಯಗೊಳಿಸಲು 100% BIS 916 ಹಾಲ್ಮಾರ್ಕ್ ಪರಿಶುದ್ಧತೆಯ ಚಿನ್ನಾಭರಣಗಳಿಗಾಗಿ
7: ಸ್ಕೈ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ ಮತ್ತು ವಿರಾಜಪೇಟೆ.
8: ಹೈಟೆಕ್ ಫರ್ನಿಚರ್ ನಲ್ಲಿ ಫೆಸ್ಟಿವಲ್ ಬಂಪರ್ ಆಫರ್. ಫರ್ನಿಚರ್ ಗಳನ್ನು ಖರೀದಿಸುವಾಗ ಅಪ್ ಟು 50% ಡಿಸ್ಕೌಂಟ್. ಹೈಟೆಕ್ ಫರ್ನಿಚರ್, ಮೂರ್ನಾಡು ಮತ್ತು ಗೋಣಿಕೊಪ್ಪಲು.
9: ಇಮ್ಯಾನುವಲ್ ಸಿಲ್ಕ್ಸ್ ನಲ್ಲಿ ವೆಡ್ಡಿಂಗ್ ಕಾರ್ನಿವಲ್, ಮದುವೆ ಬಟ್ಟೆಗಳ ಖರೀದಿಗೆ ಉಚಿತ ಕೂಪನ್, ಆಯ್ಕೆಯಾದ ದಂಪತಿಗಳಿಗೆ ಮಲೇಷ್ಯಕ್ಕೆ ಹೋಗುವ ಅವಕಾಶ, ಆಕರ್ಷಕ ಡಿಸ್ಕೌಂಟ್ಗಳು, ಬಹುಮಾನಗಳು ಕೂಡ ಲಭ್ಯ. ಇಮ್ಯಾನುವಲ್ ಸಿಲ್ಕ್ಸ್, ಇರಿಟ್ಟಿ.
10: ಕೂರ್ಗ್ ಹೈಲೈಟ್ ಫರ್ನಿಚರ್ ನಲ್ಲಿ ಕಾರ್ನರ್ ಸೋಫಾ ಸೆಟ್ ಕೇವಲ 16,990 ರೂಪಾಯಿಗೆ. ಕೂರ್ಗ್ ಹೈಲೈಟ್ ಫರ್ನಿಚರ್, ಗೋಣಿಕೊಪ್ಪಲ್ ರೋಡ್, ವಿರಾಜಪೇಟೆ.
11: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
12: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
11: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ, ಮಡಿಕೇರಿ, ಗೋಣಿಕೊಪ್ಪಲ್ ಹಾಗೂ ಕುಶಾಲನಗರ.
13: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು, ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
12: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250 ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
13: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
14: ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ ಇವತ್ತಿನ ಮಾರುಕಟ್ಟೆ ಬೆಲೆಯಲ್ಲಿ. ಯಾವುದೇ ಖರೀದಿಗೆ 0% ವೇಸ್ಟೇಜ್. ಇದು ಸ್ವಿಸ್ ಗೋಲ್ಡ್ ನ ಪ್ರಾಮಿಸ್. ಸ್ವಿಸ್ ಗೋಲ್ಡನ್ ಡೈಮಂಡ್ಸ್, ವಿರಾಜಪೇಟೆ.
15: ನಿಮ್ಮ ಚಿನ್ನದಿಂದ ನಿಮ್ಮ ಕನಸುಗಳಿಗೆ ಸಹಾಯ. ಕೆನರಾ ಬ್ಯಾಂಕ್ ನ ಚಿನ್ನಾಭರಣ ಸಾಲ, ತ್ವರಿತ ಮಂಜೂರು, ಕಡಿಮೆ ಬಡ್ಡಿದರ, ಸುರಕ್ಷಿತ ಸಾಲ, ಗರಿಷ್ಠ ಸಾಲ ಚಿನ್ನಾಭರಣದ ಮೌಲ್ಯದ ಮೇಲೆ 75% ವರೆಗೆ ಕಡಿಮೆ ಬಡ್ಡಿದರ, ಆಕರ್ಷಕ ಮತ್ತು ಸ್ಪರ್ಧಾತ್ಮಕ ದರ, 6 ತಿಂಗಳು ಅಥವಾ 1 ವರ್ಷದ ಕಾಲಾವಧಿಗೆ ಲೋನ್ ಕೊಡಲಾಗುವುದು. ಸರಳ ಪ್ರಕ್ರಿಯೆ ಮತ್ತು ಕಡಿಮೆ ದಾಖಲೆಗಳು, 100% ಸುರಕ್ಷತೆ, ನಿಮ್ಮ ಚಿನ್ನಾಭರಣಕ್ಕೆ ಪೂರ್ಣ ಭದ್ರತೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 1800 1030 ಅಥವಾ ನಿಮ್ಮ ಹತ್ತಿರದ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ. ನಿಬಂಧನೆಗಳು ಅನ್ವಯ. ಕೆನರಾ ಬ್ಯಾಂಕ್, ನಿಮ್ಮ ಭರವಸೆಯ ಸಂಗಾತಿ.
16: ರಾಜಮನೆತನದ ಭವ್ಯತೆ ಈಗ ನಿಮ್ಮ ಮನೆಯಲ್ಲಿ. ದೀರ್ಘ ಬಾಳಿಕೆಯ ಲಕ್ಸುರಿ ಲುಕ್ ಕೊಡುವ ಫರ್ನಿಚರ್ ಹೈಲೈಟ್ ಗ್ಯಾಲರಿಯಾದಲ್ಲಿ. ಹೈಲೈಟ್ ಗ್ಯಾಲರಿಯಾ, ವಿರಾಜಪೇಟೆ.
17: ARM ಕಿಯಾ ಮೋಟರ್ಸ್ ಇದೀಗ ಕೊಡಗಿನ ಕುಶಾಲನಗರ ಹಾಗೂ ಗೋಣಿಕೊಪ್ಪಲುವಿನಲ್ಲಿ ಹೊಸ ಕಿಯಾ ವಾಹನ ಖರೀದಿ ಮತ್ತು ಸರ್ವಿಸ್ ಲಭ್ಯವಿದೆ. ಪಿಕಪ್ ಹಾಗೂ ಡ್ರಾಪ್ ಸರ್ವಿಸ್ ಕೂಡ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ತರ್ಕಮಾಡ ಪುನೀತ್. ಕಾಲ್ 9606048734.
18: ಓಣಂ ಹಬ್ಬದ ಅತ್ಯದ್ಭುತ ಬಂಪರ್ ಆಫರ್ಗಳೊಂದಿಗೆ ಫರ್ನಿಚರ್ ಗಳನ್ನು ಖರೀದಿಸಲು ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೆ.

0: ಿದ್ದೇವೆ ಬಿಟ್ಟಂಗಾಲದ ಭೀಮಾ ಫರ್ನಿಚರ್ಗೆ. ನೀವು ಖರೀದಿಸುವ ಫರ್ನಿಚರ್ ಗಳ ಮೇಲೆ ಪಡೆಯಿರಿ ಅಪ್ ಟು 50% ಆಫ್. ಈ ಫೆಸ್ಟಿವಲ್ಸ್ ನ ಅತಿ ದೊಡ್ಡ ಆಫರ್ ನಿಮ್ಮದಾಗಿಸಲು ಬನ್ನಿ. ಭೀಮಾ ಫರ್ನಿಚರ್, ಬಿಟ್ಟಂಗಾಲ, ವಿರಾಜಪೇಟೆ.
1: ಮಾರುತಿ ವಾಹನ ಪ್ರಿಯರಿಗೆ ಮಾಂಡವಿ ಮೋಟಾರ್ಸ್ ವತಿಯಿಂದ ಶುಭ ಸುದ್ದಿ. ಮಾಂಡವಿ ಮೋಟಾರ್ಸ್ ತನ್ನ ಸುದೀರ್ಘ 40 ವರ್ಷಗಳ ಸೇವೆಯ ಸಂಭ್ರಮವನ್ನು ಆಚರಿಸಿಕೊಳ್ಳುತ್ತಿರುವ ಸಂದರ್ಭದಲ್ಲಿ ತನ್ನ ಹೆಮ್ಮೆಯ ಗ್ರಾಹಕರಿಗೆ ಅದ್ಭುತ ಆಫರ್ ಗಳನ್ನು ನೀಡುತ್ತಿದೆ. ನಿಮ್ಮ ಸಮೀಪದ ಮಾಂಡವಿ ಶೋರೂಮ್ ನಲ್ಲಿ ನಿಮ್ಮ ಆಯ್ಕೆಯ ಮಾರುತಿ ಕಾರ್ ಖರೀದಿಸಿ. ನೀವು ಊಹಿಸಲಾಗದ ಕ್ಯಾಶ್ ಡಿಸ್ಕೌಂಟ್ ನೊಂದಿಗೆ ಲಕ್ಕಿ ಡ್ರಾ ನಲ್ಲಿ 5 ಗ್ರಾಮ್ ಗೋಲ್ಡ್ ಕಾಯಿನ್ ಸೇರಿದಂತೆ ಹಲವು ಬಹುಮಾನಗಳನ್ನು ಗೆಲ್ಲುವ ಅವಕಾಶ ನಿಮ್ಮದಾಗಿಸಿ. ಈ ಅವಕಾಶ ಇದೆ ಸೆಪ್ಟೆಂಬರ್ 5 ರವರೆಗೆ ಮಾತ್ರ. ಲಕ್ಕಿ ಡ್ರಾ ಸೆಪ್ಟೆಂಬರ್ 10 ರಂದು. ಕೂಡಲೇ ಸಂಪರ್ಕಿಸಿ ಮಾಂಡವಿ ಮೋಟಾರ್ಸ್, ಗೋಣಿಗೊಪ್ಪಲ್, ಕುಶಾಲನಗರ, ಸೋಮವಾರಪೇಟೆ, ಶನಿವಾರ ಸಂತೆ, ನಾಪೋಕ್ಲು.
0: ರೀ, ಒಂದೊಳ್ಳೆ ವೆಜ್ ಊಟ. ಊಟ ಆದ್ಮೇಲೆ ಒಳ್ಳೆ ಸ್ವೀಟ್ಸ್ ಬೇಕು, ಎಲ್ಲಿ ಕೊಡಿಸ್ತೀರಾ ಹೇಳಿ?
2: ಅಷ್ಟೇನಾ, ಅದಕ್ಕೇನು, ಮಡಿಕೇರಿ ಹಿಲ್ ರೋಡ್ ನಲ್ಲಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್ ಗೆ ಆರ್ಡರ್ ಆಯ್ತು. ಅಲ್ಲಿ ಹೋಟೆಲ್ ಮತ್ತೆ ಬೇಕರಿ ಒಂದೇ ಜಾಗದಲ್ಲಿದೆ. ಸ್ವೀಟ್ಸ್, ಸೌತ್ ಇಂಡಿಯನ್ ಟಿಫಿನ್ಸ್, ಬೇಕರಿ ಐಟಮ್ಸ್, ಚಾಟ್ಸ್ ಎಲ್ಲ ಸಿಗುತ್ತೆ.
0: ಹಾಗಾದ್ರೆ ನಾವು ಊಟ ಮಾಡಿ ಮಕ್ಕಳಿಗೂ ಸ್ವೀಟ್ಸ್ ತಗೊಂಡ್ ಬರೋಣ. ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಕರ್ಕೊಂಡು ಬ್ರೇಕ್ಫಾಸ್ಟ್ ಅಲ್ಲಿಂದನೇ ಮಾಡೋಣ.
2: ಒಂದೇ ಸ್ಥಳದಲ್ಲಿ ಅನಂತ ರುಚಿಯನ್ನು ಸವಿಯಲು ಬನ್ನಿ ಮಧುರ ಸ್ವೀಟ್ಸ್ ಅಂಡ್ ಟಿಫಿನ್ಸ್, ಹಿಲ್ ರೋಡ್, ಮಡಿಕೇರಿ.
0: ಈ ಹಳೆ ಕಾಲದ್ದು ಕುಕ್ಕರ್ ಸ್ಟೌವ್ ಎಲ್ಲ ಇಟ್ಕೊಂಡು ನಾನಂತೂ ಅಡಿಗೆ ಮಾಡಲ್ಲ. ಹೊಸತ್ ತನ್ನಿ.
3: ಅಯ್ಯಯ್ಯೋ, ಸಿಟ್ಟಾಗ್ಬೇಡ್ವೆ, ಇವತ್ತೇ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡೋಣ.
4: ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಎನಿಥಿಂಗ್ ಫಾರ್ ಎನಿಥಿಂಗ್ ಎಕ್ಸ್ಚೇಂಜ್ ಆಫರ್ ಬಂದಿದೆ. ನಮಗೆ ಅಗತ್ಯ ಇಲ್ಲದ ಹಳೆ ಯಾವುದೇ ಗೃಹೋಪಯೋಗಿ ವಸ್ತುಗಳನ್ನ ಹೊಸ ಶೈಲಿಯ ಯಾವುದಾದ್ರೂ ಗೃಹೋಪಯೋಗಿ ವಸ್ತುಗಳೊಂದಿಗೆ ಬದಲಾಯಿಸಿಕೊಳ್ಳೋದ್ರೊಂದಿಗೆ ಜೊತೆಗೆ 20%-50% ರಿಯಾಯಿತಿನೂ ಪಡಿಬಹುದು.
0: ಈ ಆಫರ್ ಮಡಿಕೇರಿ ಮಹಾದೇವ ಪೇಟೆಯ ನಿಮ್ಮ ಮಹೇಶ್ ಎಂಟರ್ಪ್ರೈಸಸ್ ನಲ್ಲಿ ಮಾತ್ರ.
4: ಕಾಲ್ 229-199.
5: ಫರ್ನಿಚರ್ ಗಳ ಮೇಲೆ ಅಚ್ಚರಿ ಮೂಡಿಸುವ ಅತಿ ಕಡಿಮೆ ಬೆಲೆಯೊಂದಿಗೆ ಓಣಂ ಮೆಗಾ ಡಿಸ್ಕೌಂಟ್ ಸೇಲ್ ಆರಂಭಗೊಂಡಿದೆ ಸುನಿತಾ ಫರ್ನಿಚರ್ ನಲ್ಲಿ. ಸೌತ್ ಇಂಡಿಯಾದ ಎಲ್ಲಾ ಕಡೆ ಫ್ರೀ ಡೆಲಿವರಿ, ಸುಲಭ ಕಂತಿನ ಇಎಂಐ, ಅತ್ಯುತ್ತಮ ಕ್ವಾಲಿಟಿಯಲ್ಲಿ ಫರ್ನಿಚರ್ ಗಳನ್ನು ಖರೀದಿಸಲು ಬನ್ನಿ ಸುನಿತಾ ಫರ್ನಿಚರ್, ಉಳಿಯಲ್ ಇರಿಟಿ, ತಾವಕ್ಕರ, ಕಣ್ಣೂರ್.
6: ಸಿಂಚು, ರೆಡಿನಾ? ಅಮ್ಮ ಎಲ್ಲಿ?
7: ಅಪ್ಪ, ಒಂದ್ ನಿಮಿಷ, ಅರ್ಪಿತಾ ಕಾಲ್ ಮಾಡ್ತಾ ಇದ್ದಾಳೆ. ಹಲೋ ಅರ್ಪಿತಾ, ನಾವು ಚಿನ್ನಾಭರಣ ತಗೊಳ್ಳೋಕೆ ಹೊರಟಿದೀವಿ.
0: ಹಾಗಾದ್ರೆ ವಿಲ್ಕೋಗೆ ಹೋಗಿ, ಅಲ್ಲಿ ಹಬ್ಬಗಳ ಪ್ರಯುಕ್ತ ಬೇಕಿಂಗ್ ಚಾರ್ಜ್ ಇಲ್ಲದೆ ಚಿನ್ನಾಭರಣ ಕೊಡ್ತಾ ಇದಾರಂತೆ. ಒಳ್ಳೆ ಡಿಸೈನ್ಸ್ ಕೂಡ ಸಿಗುತ್ತೆ.
7: ಥ್ಯಾಂಕ್ ಯು ಅರ್ಪಿತಾ, ವಿಲ್ಕೋಗೆ ಹೋಗ್ತೀನಿ.
6: ವಿಲ್ಕೋ ಗೋಲ್ಡ್, ಬೈಜನಹಳ್ಳಿ, ಕುಶಾಲನಗರ.
0: ಮನೆಯಂತೂ ಸೂಪರ್ ಆಗಿ ಕಟ್ಸಿದ್ಯಾ, ಆದ್ರೆ ಇಲ್ಲಿರೋ ಫರ್ನಿಚರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್ ಮಾತ್ರ ಹಳೇದು. ಎಕ್ಸ್ಚೇಂಜ್ ಮಾಡಿ ಹೊಸ ತಗೊಳ್ಬೋದಲ್ವಾ?
8: ಅದಕ್ಕೆ ಈ ಹಳೇದು ಯಾರ್ ತಗೋತಾರೆ?
0: ವಿರಾಜಪೇಟೆಯ ಪೂತಾಸ್ ಅಂಡ್ ಆಪರ್ಸ್ ನಲ್ಲಿ ಇವಾಗ ಎಲ್ಲಾ ಫರ್ನಿಚರ್ ಹಾಗೂ ಹೋಮ್ ಅಪ್ಲೈನ್ಸಸ್ ನ ಎಕ್ಸ್ಚೇಂಜ್ ಆಫರ್ ಇದೆ. ಅಲ್ಲೇ ಎಕ್ಸ್ಚೇಂಜ್ ಮಾಡಿ ಹೊಸದನ್ನ ತಗೊಳ್ಳಿ.
5: ಪೂತಾಸ್ ಅಂಡ್ ಆಪರ್ಸ್, ಫರ್ನಿಚರ್ ಅಂಡ್ ಹೋಮ್ ಅಪ್ಲೈನ್ಸಸ್, ವಿರಾಜಪೇಟೆ.
0: ಮನೆ ಕೆಲಸ ಆಲ್ಮೋಸ್ಟ್ ಕಂಪ್ಲೀಟ್ ಆಯ್ತು. ಟೈಲ್ಸ್ ಮಾತ್ರ ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇರ್ಬೇಕು. ಎಲ್ಲಿಂದ ಪರ್ಚೇಸ್ ಮಾಡೋಣ?
4: ಅದಕ್ಕೆ ತಾನೇ ಇರಿಟಿಯಲ್ಲಿ ರೀನಾ ಟೈಲ್ ಗ್ಯಾಲರಿ ಇರೋದು. ಅಲ್ಲಿ ನಮಗೆ ಬೇಕಾದ ಯಾವುದೇ ಬ್ರ್ಯಾಂಡ್ ನ ಟೈಲ್ಸ್ ನ 250ಕ್ಕೂ ಅಧಿಕ ಡಿಸೈನ್ ಸಿಗುತ್ತೆ. ಅದಲ್ಲದೆ ಮಾರ್ಬಲ್ಸ್, ಗ್ರಾನೈಟ್ಸ್, ಸ್ಯಾನಿಟರಿ ಐಟಮ್ಸ್ ನ ಬಹುದೊಡ್ಡ ಕಲೆಕ್ಷನ್ಸ್ ಇದೆ. ಎಲ್ಲವೂ ಕೈಗೆಟುಕುವ ಬೆಲೆಯಲ್ಲೇ ಸಿಗುತ್ತೆ.
0: ರೀನಾ ಟೈಲ್ ಗ್ಯಾಲರಿ, ಉಳಿಕಲ್ ರೋಡ್, ಇರಿಟಿ.
5: ಕೂರ್ಗ್ ಹೈಲೈಟ್ ಫರ್ನಿಚರ್ ನ 70th ಆನಿವರ್ಸರಿ ಆಫರ್. ಸ್ಪ್ರಿಂಗ್ ಮ್ಯಾಟ್ರೆಸ್ ಖರೀದಿಸಿ ಮತ್ತೊಂದು ಉಚಿತವಾಗಿ ಪಡೆಯಿರಿ. ಕೂರ್ಗ್ ಹೈಲೈಟ್ ಫರ್ನಿಚರ್, ವಿರಾಜಪೇಟೆ. ಮೈಸೂರಿನ ತನಿಷ್ಕ್ ನಲ್ಲಿ ಫೆಸ್ಟಿವಲ್ ಆಫ್ ಡೈಮಂಡ್ಸ್. ಆ ಪ್ರಯುಕ್ತ ನೀವು ಖರೀದಿಸುವ ಡೈಮಂಡ್ ಆಭರಣಗಳ ವ್ಯಾಲ್ಯೂ ಮೇಲೆ ಫ್ಲಾಟ್ 20% ಆಫ್. ನಿಮ್ಮ ಹಳೆಯ ಚಿನ್ನಾಭರಣಗಳನ್ನು ಎಕ್ಸ್ಚೇಂಜ್ ಮಾಡಿ 0% ಕಡಿತದೊಂದಿಗೆ. ಈ ಆಫರ್ ಗಾಗಿ ಬನ್ನಿ ಮೈಸೂರಿನ ಸಬ್ಅರ್ಬನ್ ಬಸ್ ಸ್ಟ್ಯಾಂಡ್, ಬಿಎನ್ ರೋಡ್ ಹಾಗೂ ಕಾಳಿದಾಸ ರೋಡ್ ನಲ್ಲಿರುವ ತನಿಷ್ಕ್ ಶೋರೂಮ್ ಗೆ. ಕಂಡೀಷನ್ಸ್ ಅಪ್ಲೈ. ಸಂಭ್ರಮಗಳನ್ನು ಆಚರಿಸಿ ತನಿಷ್ಕ್ ನ ಟ್ರೆಂಡಿ ಆರ್ನಮೆಂಟ್ಸ್ ನೊಂದಿಗೆ.
1: ಗೋಣಿಗೊಪ್ಪದ ಲೋಪಮುದ್ರಾ ಹಾಸ್ಪಿಟಲ್ಸ್ ನಲ್ಲಿ ತಜ್ಞ ವೈದ್ಯರ ಒಪಿಡಿ ಸೇವೆಗಳು ಲಭ್ಯವಿದೆ. ಪ್ರತಿ ತಿಂಗಳ ಕೊನೆಯ ಶನಿವಾರ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸೀನಿಯರ್ ರೇಡಿಯೇಷನ್ ಆಂಕಾಲಜಿಸ್ಟ್ ಡಾಕ್ಟರ್ ಮಾಪಂಗಳ ಪ್ರತಾಪ್ ಬೆಳ್ಯಪ್ಪ. ಪ್ರತಿ ಸೋಮವಾರ, ಬುಧವಾರ ಮತ್ತು ಶುಕ್ರವಾರದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಡಾಕ್ಟರ್ ಅಲ್ಲಂ ಪ್ರಭು, ಕನ್ಸಲ್ಟಿಂಗ್ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞರು ಹಾಗೂ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಅಲ್ಲದೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಜನರಲ್ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಡಾಕ್ಟರ್ ಕಡೆಮಳ ತರುಣ್ ಜೋಯಪ್ಪ ಇವರುಗಳು ಒಪಿಡಿಯಲ್ಲಿ ಲಭ್ಯವಿರುತ್ತಾರೆ. ನಿಮ್ಮ ಆರೋಗ್ಯದ ಕಾಳಜಿಯೊಂದಿಗೆ ಭೇಟಿ ನೀಡಿ ಲೋಪಮುದ್ರಾ ಹಾಸ್ಪಿಟಲ್ಸ್, ಗೋಣಿಗೊಪ್ಪ.
9: ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೆ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದ್ರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳಾಗಿದ್ದಾರೆ. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿ ವರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿವರೆಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ

0: ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿಯ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರವು ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದರೆ ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು.
2: ವಿಜ್ಞಾನದ ಮುನ್ನಡೆ, ಸಂಶೋಧನಾ ಸಾಗರದ ಅಲೆಗಳ ಮೊರೆತ. ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯ ಬಳಕೆ. ಗಣಿಗಾರಿಕೆ ಅಂದ್ರೆ ಮತ್ತೇನೂ ಅಲ್ಲ, ಭೂಮಿಯಲ್ಲಿ ಅಡಕವಾಗಿರುವಂತಹ ಅನೇಕ ಖನಿಜಗಳು, ಅದಿರುಗಳು, ಕಲ್ಲುಗಳನ್ನ ಹೊರತೆಗೆಯುವಂತಹ ಪ್ರಕ್ರಿಯೆ. ಸರಳವಾಗಿ ಹೇಳಬೇಕು ಅಂದ್ರೆ, ನಮ್ಮ ಮನೆಯಲ್ಲಿ ಬಳಸುವಂತಹ ಸ್ಟೀಲ್ ಪಾತ್ರೆ, ಲೋಟ, ತಟ್ಟೆಯನ್ನ ತಯಾರಿಸಬೇಕು ಅಂದ್ರೆ ಭೂಮಿಯ ಕೆಲವು ಪ್ರದೇಶಗಳಲ್ಲಿ ಅಡಕವಾಗಿರುವಂತಹ ಕಬ್ಬಿಣದ ಅದಿರನ್ನ ಹೊರಗೆ ತೆಗೆದು ಪುಡಿ ಮಾಡಿ ಅತ್ಯಂತ ಹೆಚ್ಚಿನ ಉಷ್ಣತೆಯನ್ನ ಕಾಯಿಸಿ ಶುದ್ಧ ಕಬ್ಬಿಣದ ಲೋಹವನ್ನ ಪಡೆಯಲಾಗುತ್ತೆ. ನಂತರ ಆ ಲೋಹದ ಜೊತೆಗೆ ಕಾರ್ಬನ್, ನಿಕಲ್, ಕ್ರೋಮಿಯಂನಂತಹ ಇತರ ಅಂಶಗಳನ್ನ ಸೇರಿಸಿ ಸ್ಟೀಲ್ ಪಾತ್ರೆಯನ್ನ ತಯಾರಿಸಲಾಗುತ್ತೆ. ಗಣಿಗಾರಿಕೆಗೆ ಇದೊಂದು ಉದಾಹರಣೆಯಷ್ಟೇ. ಚಿನ್ನ, ಡೈಮಂಡ್, ಪ್ಲಾಟಿನಂ ಲೋಹಗಳ ಕಟ್ಟಡಗಳ ನಿರ್ಮಾಣಕ್ಕೆ ಅತ್ಯಗತ್ಯವಾಗಿ ಬೇಕಾಗಿರುವ ಜಲ್ಲಿ, ಕಲ್ಲು, ಮರಳು, ಸಿಮೆಂಟ್, ಗ್ರಾನೈಟ್, ಔಷಧ ತಯಾರಿಕೆಗೆ ಬೇಕಾದ ಕಚ್ಚಾ ವಸ್ತುಗಳು ಅಷ್ಟೇ ಯಾಕೆ, ಕಂಪ್ಯೂಟರ್, ಲ್ಯಾಪ್ಟಾಪ್, ಮೊಬೈಲ್ಗಳ ತಯಾರಿಕೆಗೆ ಬೇಕಾದ ಅನೇಕ ಲೋಹಗಳು, ಚಿಪ್ಗಳ ತಯಾರಿಕೆಗೆ ಬೇಕಾದ ಸಿಲಿಕಾನ್ ಅಂಶವು ಗಣಿಗಾರಿಕೆಯ ಉತ್ಪನ್ನಗಳೇ. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗಣಿಗಾರಿಕೆ ಕ್ಷೇತ್ರವು ಲಾಭದಾಯಕವಾದಂತಹ ಉದ್ಯಮಗಳಲ್ಲಿ ಒಂದಾಗಿದ್ರೂ ಸಹ, ನಿರಂತರವಾಗಿ ಬಂಡವಾಳ, ಮೂಲಸೌಕರ್ಯಗಳನ್ನು ರೂಪಿಸುವುದು, ಗಣಿ ಕಾರ್ಮಿಕರ ಆರೋಗ್ಯ ಮತ್ತು ಸುರಕ್ಷತೆ ಹಾಗೂ ಪ್ರಮುಖವಾಗಿ ಗಣಿಗಾರಿಕೆಯಿಂದ ಪರಿಸರದ ಮೇಲೆ ಉಂಟಾಗುವಂತಹ ಪರಿಣಾಮಗಳ ಕುರಿತು ಕಾಳಜಿ ಮತ್ತು ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವಲ್ಲಿ ಅನೇಕ ಸವಾಲುಗಳನ್ನು ಎದುರಿಸ್ತಾ ಇದೆ. ಸರ್ಫೇಸ್ ಮೈನಿಂಗ್ ಇರಬಹುದು, ಅಂಡರ್ಗ್ರೌಂಡ್ ಮೈನಿಂಗ್ ಇರಬಹುದು ಮತ್ತು ಪ್ಲೇಸರ್ ಮೈನಿಂಗ್ ಸೇರಿದಂತೆ ಎಲ್ಲ ಬಗೆಯ ಗಣಿಗಾರಿಕೆಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿದ್ರೆ ಒಂದಷ್ಟು ಸವಾಲುಗಳನ್ನು ಸುಲಭವಾಗಿ ಎದುರಿಸಬಹುದು ಎನ್ನುತ್ತೆ ಸಂಶೋಧನೆ. ನೋಡಿ, ಮನುಷ್ಯ ತನ್ನದೇ ಬುದ್ಧಿಮತ್ತೆಯಿಂದ ಯಂತ್ರಗಳ ಬಳಿ ಕೆಲಸ ಮಾಡಿಸಲು ಕೃತಕ ಬುದ್ಧಿಮತ್ತೆಯನ್ನ ಇಂದು ಎಲ್ಲ ಕ್ಷೇತ್ರಗಳಲ್ಲಿಯೂ ಅಳವಡಿಸಿಕೊಳ್ತಾ ಇದ್ದಾನೆ. ಗಣಿಗಾರಿಕೆಯೂ ಕೂಡ ಇದರಿಂದ ಹೊರತಾಗಿಲ್ಲ. ಹಾಗಾದ್ರೆ ಗಣಿಗಾರಿಕೆಯ ಯಾವ ಕ್ಷೇತ್ರದಲ್ಲಿ ಹೇಗೆಲ್ಲ ಕೃತಕ ಬುದ್ಧಿಮತ್ತೆಯನ್ನ ಬಳಸಿಕೊಳ್ಬಹುದು ಅಂತೀರಾ? ಯಾವುದೇ ಒಂದು ಗಣಿಗಾರಿಕೆಯ ಯೋಜನೆಯ ಪ್ರಮುಖ ಜೀವಾಳವೇ ಕಲ್ಲನ್ನ ಕೊರೆಯುವುದು ಮತ್ತು ಡೈನಮೈಟ್ ನಂತಹ ಸ್ಫೋಟಕಗಳ ಸಹಾಯದಿಂದ ಆ ಕಲ್ಲನ್ನ ಸಿಡಿಸುವಂತಹದ್ದು. ಮೊದಲು ಕಲ್ಲುಗಳಲ್ಲಿ ಸಣ್ಣ ರಂಧ್ರಗಳನ್ನ ಮಾಡ್ತೀವಿ, ಅವುಗಳಲ್ಲಿ ಸ್ಫೋಟಕಗಳನ್ನ ತುಂಬ್ತೀವಿ. ಹೀಗೆ ಮ್ಯಾನ್ಯುಯಲ್ ಆಗಿ ಸಿಡಿಸೋದ್ರಿಂದ ಗಟ್ಟಿಯಾದ ಕಲ್ಲಿನ ಮೇಲ್ಮೈ ಮತ್ತು ಅವುಗಳ ರಚನೆಯಲ್ಲಿ ಬಿರುಕುಗಳು ಬಿಟ್ಕೊಳ್ಳುವಂತಹ ಸಾಧ್ಯತೆ ಹೆಚ್ಚು. ಹಾಗಾಗಿ ಕೈಯಾರೆ ಮಾಡುವ ಇಂತಹ ಕೆಲಸಗಳ ಬದಲಾಗಿ ಆಟೋಮೇಟೆಡ್ ಡ್ರಿಲ್ಲರ್ಗಳನ್ನು ಬಳಸಬಹುದು ಮತ್ತು ಗಣಿ ಜಾಗಗಳ ಸರ್ವೆ ಮಾಡುವಂತಹ ಸಮಯದಲ್ಲಿ ಡ್ರೋನ್ಗಳ ಬಳಕೆಯನ್ನು ಮಾಡಿದಾಗ ಅಪಾಯಕಾರಿ ಸ್ಥಳಗಳಿಗೆ ಮನುಷ್ಯ ಹೋಗುವ ಸಂಭವವಿರುವುದಿಲ್ಲ ಮತ್ತು ಕ್ಯಾಮೆರಾಗಳ ಸಹಾಯದಿಂದ ನಿಖರವಾಗಿ ಅಳತೆಯನ್ನು ಪಡೆಯಬಹುದು. ಆಳವಾದ ಗಣಿಗಾರಿಕೆಯಲ್ಲಿ ದೂರ ನಿಯಂತ್ರಿತ ಅಥವಾ ಅರ್ಧ ಸ್ವಯಂಚಾಲಿತ ಅಥವಾ ಸಂಪೂರ್ಣ ಸ್ವಯಂಚಾಲಿತ ರೋಬಾಟ್ಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಛಾವಣಿ ಕುಸಿತ, ಅಪಾಯಕಾರಿ ಮತ್ತು ಸುಲಭವಾಗಿ ದಹಿಸಬಲ್ಲ ಅನಿಲಗಳ ಸೋರುವಿಕೆಯಂತಹ ಸಂಭವನೀಯ ದುರಂತಗಳನ್ನು ಕೂಡ ತಪ್ಪಿಸಬಹುದು. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗಳ ಸಹಾಯದಿಂದ ತಯಾರಿಸಿದಂತಹ ಸೆನ್ಸರ್ಗಳ ಸಹಾಯದಿಂದ ಗಣಿಗಾರಿಕೆ ಜಾಗದ ಸುತ್ತಮುತ್ತಲಿನ ಪರಿಸರದಲ್ಲಿ ಆಗುವಂತಹ ಧೂಳು, ಉಷ್ಣತೆ, ಒತ್ತಡ ಇನ್ನು ಮುಂತಾದ ಅಂಶಗಳನ್ನು ಸುಲಭವಾಗಿ ಮತ್ತು ನಿಖರವಾಗಿ ಅಧ್ಯಯನ ನಡೆಸಬಹುದು. ಇನ್ನು ಗಣಿಯಲ್ಲಿ ಕೆಲಸ ಮಾಡುವ ಕಾರ್ಮಿಕರ ಹಿತದೃಷ್ಟಿಯಿಂದ ಎಐ ಬಳಸಿದ ಪರ್ಸನಲ್ ಕೇರ್ ಇಕ್ವಿಪ್ಮೆಂಟ್ಸ್ ಬಳಸೋದ್ರಿಂದ

0: ಅವರ ಸಂಪೂರ್ಣ ಆರೋಗ್ಯದ ಮಾಹಿತಿಯನ್ನ ಪಡೆಯುತ್ತಾ ಇರಬಹುದು. ಇದರಿಂದ ಯಾವುದೇ ಕಾರ್ಮಿಕನ ಮೇಲೆ ಸಂಭವಿಸಬಹುದಾದ ಅಪಾಯದ ವಿರುದ್ಧ ತ್ವರಿತ ಎಚ್ಚರಿಕೆ ನೀಡಲು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಲು ಸಹಾಯ ಮಾಡುತ್ತದೆ. ಇನ್ನು ಖನಿಜಗಳನ್ನ ಸಾಗಣೆ ಮಾಡುವ ವಾಹನಗಳಿಗೆ ಜಿಪಿಎಸ್ ಟ್ಯಾಗ್ಗಳನ್ನು ಅಳವಡಿಸುವುದರ ಮೂಲಕ ಅಕ್ರಮ ಸಾಗಾಣಿಕೆಯನ್ನು ಕೂಡ ತಡೆಗಟ್ಟಬಹುದು. ವಿಜ್ಞಾನದ ಮುನ್ನಡೆ ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.

0: ವಿಜ್ಞಾನದ ಮುನ್ನಡೆ, ಮಾನವನ ನಿಜ ವಿಕಾಸದ ಕಡೆಗೆ.
1: ಕಾರ್ಯಕ್ರಮ ನಿರ್ಮಾಣ ರೋಸ್ಲಿನ್ ಮ್ಯಾಥ್ಯೂ.
2: ಏನಮ್ಮ ಮದುವೆಗೆ ಬರೀ ಚಿನ್ನದ ಒಡವೆ ಮಾತ್ರ ತಗೊಂಡಿದ್ಯಾ? ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಬೇಕೇ ಬೇಕು.
3: ಖಂಡಿತ ಐಶೋ, ತೆಕ್ಕೊಡ್ತೀನಿ. ಮುಳಿಯಾದಲ್ಲಿ ಇದೇ ಆಗಸ್ಟ್ 28ರಿಂದ ಸೆಪ್ಟೆಂಬರ್ 30ರವರೆಗೆ ಡೈಮಂಡ್ ಫೆಸ್ಟ್ ನಡೀತಾ ಇದೆ. ಅಲ್ಲಿ ವೆರೈಟಿ ಡಿಸೈನ್ಸ್ ನ ಡೈಮಂಡ್ ಆರ್ನಮೆಂಟ್ ಸಿಗುತ್ತೆ. ಚಿನ್ನ ಅಲ್ಲೇ ತಗೊಂಡಿದ್ದು, ಡೈಮಂಡ್ ನೆಕ್ಲೆಸ್ ಕೂಡ ಅಲ್ಲಿಂದಲೇ ತಗೊಳ್ಳೋಣ.
2: ವಾವ್, ಥ್ಯಾಂಕ್ ಯು ಸೋ ಮಚ್ ಅಮ್ಮ.
4: ನಮ್ಮೂರಿನ ನಂಬರ್ 1 ಡೈಮಂಡ್ ಮಾರಾಟ ಮಳಿಗೆ ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್, ಮಡಿಕೇರಿ, ಗೋಣಿಗೊಪ್ಪಲು, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು.
5: A special diamond experience awaits Mysuru. For the first time, Sharda Jewelers presents an exclusive exhibition of handcrafted diamond creations from 28th August to 1st September. Step into a world of brilliance at Sharda Jewelers, D. Devaraja Aras Road, Mysuru.
6: The number you've dialed is currently busy. Kindly try after
7: some time. Why are you calling me? Why are you busy? ಹಲೋ.
8: ಹಲೋ ಪಪ್ಪ, ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ. ಅಕ್ಕ ಸೈಟ್ ತಗೊಂಡ್ಲಂತೆ.
7: ಹಾ, ನನಗೂ ಕಾಲ್ ಮಾಡಿದ್ಲು. ಮೈಸೂರಿನ NH 275 ಗೆ ಹೊಂದಿಕೊಂಡಿರೋ VC ಗ್ಯಾಲಕ್ಸಿ ಅವರ ಸೈಟ್ ಅಂತೆ.
8: ಹೌದು ಪಪ್ಪ, ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ದೆ. ಎಲ್ಲಾ ಮಾಡರ್ನ್ ಫೆಸಿಲಿಟಿ ಇದೆಯಂತೆ. ಕೇವಲ 6 ಲಾಕ್ ಡೌನ್ ಪೇಮೆಂಟ್ ಕೊಟ್ಟಿದ್ದು, ಉಳಿದ ಪೇಮೆಂಟ್ EMI ಮೂಲಕ ಕೊಟ್ಟರೆ ಸಾಕಂತೆ. ನಾನು ಒಂದ್ ಸೈಟ್ ತಗೊಳ್ತೀನಿ.
7: ಸೈಟ್ ವಿಸಿಟ್ ಗಾಗಿ ಕಾಲ್ ಮಾಡಿ 9900091282.
9: ಸರ್ವರನ್ನು ಬೆರಗುಗೊಳಿಸುವ ಡಿಸೈನ್ಸ್ ನಲ್ಲಿ ಡೈಮಂಡ್ ಆಭರಣಗಳಿಗಾಗಿ ಲಿಯೋರಾ ಡೈಮಂಡ್ಸ್, ಕುಶಾಲ್ ನಗರ್, ಕೋಣಿಕೊಪ್ಪಲು, ಪಿರಿಯಾಪಟ್ಟಣ.
7: ಹೇ, ವಾಟ್ಸ್ಆಪ್ ಓಪನ್ ಮಾಡು. ನಾನು ಸೋಫಾ ಸೆಟ್, ಬೆಡ್ರೂಮ್ ಸೆಟ್, ಡೈನಿಂಗ್ ಸೆಟ್ ಫೋಟೋ ಕಳಿಸಿದೀನಿ.
8: ವಾಹ್, ಎಲ್ಲವೂ ಸೂಪರ್. ರಾಯಲ್ ಲುಕ್ ಇದೆ, ಲಕ್ಸೂರಿಯಸ್ ಆಗಿದೆ. ಇದು ಯಾವ ಶಾಪ್ ನಲ್ಲಿರೋದು?
7: ಅದು ವಿರಾಜಪೇಟೆಯ ಹೈಲೈಟ್ ಗ್ಯಾಲೇರಿಯಾದಲ್ಲಿ.
8: ಆವಾಗ ಪರ್ಚೇಸ್ ಮಾಡೋಕೆ ನಾಳೆನೆ ಹೋಗೋಣ.
7: ಹೈಲೈಟ್ ಗ್ಯಾಲೇರಿಯಾ, ವಿರಾಜಪೇಟೆ.
10: ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

0: ಸಮಯ 6:37 ಮೊದಲಿಗೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ಕೆವೈಸಿ ಸುರಕ್ಷಿತ ಬ್ಯಾಂಕಿಂಗ್ ಕಡೆಗೆ ಮೊದಲ ಹೆಜ್ಜೆ.

0: ಎಂಬಂತೆ ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.
1: ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿಯಿಂದ ಆರ್ಥಿಕ ಸ್ವಾವಲಂಬನೆ, ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ, ಫಲಾನುಭವಿ ನಿಂಗಮ್ಮ ಸಂತಸ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ, ರಾಜ್ಯಪಾಲರ ಅಂಗೀಕಾರ. ಹಾಗೂ ಮೈಸೂರು ದಸರಾ ಸಿದ್ಧತೆ, ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ. ರಾಜ್ಯದಲ್ಲಿ ರೈಲ್ವೆ ವಿದ್ಯುದೀಕರಣ ಕಾರ್ಯವನ್ನು ಈ ವರ್ಷಾಂತ್ಯದ ಒಳಗೆ ಪೂರ್ಣಗೊಳಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ಬಿ ಸೋಮಣ್ಣ ಹೇಳಿದ್ದಾರೆ. ಚಿತ್ರದುರ್ಗ ನಗರದ ರೈಲ್ವೆ ನಿಲ್ದಾಣದ ಬಳಿ ಸುಮಾರು 32.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಲೆವೆಲ್ ಕ್ರಾಸಿಂಗ್ ಮೇಲ್ಸೇತುವೆ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಕರ್ನಾಟಕದಲ್ಲಿ ರೈಲ್ವೆ ಮೂಲಸೌಕರ್ಯ ಅಭಿವೃದ್ದಿಗಾಗಿ ಕೇಂದ್ರ ಸರ್ಕಾರ 52,000 ಕೋಟಿ ರೂಪಾಯಿ ಹಣ ನೀಡಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಮುಂದಿನ 10 ತಿಂಗಳಲ್ಲಿ ಒಟ್ಟು 33 ರೈಲ್ವೆ ಮೇಲ್ಸೇತುವೆ ಹಾಗೂ ಕೆಳ ಸೇತುವೆ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಅವರು ಹೇಳಿದರು. ತುಮಕೂರು ಚಿತ್ರದುರ್ಗ ದಾವಣಗೆರೆ ನೂತನ ರೈಲ್ವೆ ಮಾರ್ಗ ಕಾಮಗಾರಿಯನ್ನು ಮುಂದಿನ 1.5 ವರ್ಷದಲ್ಲಿ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಮಾರ್ಗದಿಂದ ಬೆಂಗಳೂರಿಗೆ ಪ್ರಯಾಣಿಸುವ ಅವಧಿಯಲ್ಲಿ 1.5 ಗಂಟೆ ಸಮಯ ಹಾಗೂ 60 ಕಿಲೋಮೀಟರ್ಗೂ ಹೆಚ್ಚು ದೂರ ಉಳಿತಾಯವಾಗಲಿದೆ ಎಂದು ಸಚಿವರು ತಿಳಿಸಿದರು. 3,340 ಕೋಟಿ ರೂಪಾಯಿ ವೆಚ್ಚದ ಬಳ್ಳಾರಿ ಚಿಕ್ಕಜಾಜೂರು 180 ಕಿಲೋಮೀಟರ್ ಜೋಡಿ ರೈಲ್ವೆ ಮಾರ್ಗ ಕಾಮಗಾರಿ ಟೆಂಡರ್ ಹಂತದಲ್ಲಿ ಇದೆ ಎಂದು ಸೋಮಣ್ಣ ವಿವರಿಸಿದರು. ಜಲಜೀವನ್ ಮಿಷನ್ ಮೂಲಕ ದೇಶದ 19 ಕೋಟಿ ಗ್ರಾಮೀಣ ಕುಟುಂಬಗಳಿಗೆ ಕುಡಿಯುವ ನೀರಿನ ನಲ್ಲಿ ಸಂಪರ್ಕ ಕಲ್ಪಿಸಲಾಗಿದೆ. ಚಿತ್ರದುರ್ಗದ ಭದ್ರಾ ಮೇಲ್ದಂಡೆ ಯೋಜನೆ ಸೇರಿದಂತೆ ಪ್ರಮುಖ ನೀರಾವರಿ ಯೋಜನೆಗಳನ್ನು ಆದ್ಯತೆಯ ಮೇರೆಗೆ ಪೂರ್ಣಗೊಳಿಸಲಾಗುವುದು ಎಂದು ಸಚಿವ ಸೋಮಣ್ಣ ಸ್ಪಷ್ಟಪಡಿಸಿದರು. ಕಾರ್ಯಕ್ರಮದಲ್ಲಿ ಸಂಸದ ಗೋವಿಂದ ಕಾರಜೋಳ, ಶಾಸಕ ವೀರೇಂದ್ರ ಪಪ್ಪಿ ಉಪಸ್ಥಿತರಿದ್ದರು. ಗೃಹಲಕ್ಷ್ಮಿ ಯೋಜನೆಯ ನೆರವನ್ನು ಬಹುತೇಕ ಫಲಾನುಭವಿಗಳು ತಮ್ಮ ಕುಟುಂಬದ ಅಗತ್ಯಗಳನ್ನು ಪೂರೈಸಿಕೊಳ್ಳಲು ಬಳಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ತುಂಬಿದ ಸಂದರ್ಭದಲ್ಲಿ ಇಂದು ನೀಡಿದ ಸಂದೇಶದಲ್ಲಿ ಯೋಜನೆಯಡಿ ಇದುವರೆಗೆ 76,500 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವನ್ನು ನೇರವಾಗಿ ಮಹಿಳೆಯರ ಖಾತೆಗೆ ವರ್ಗಾಯಿಸಲಾಗಿದೆ. 1,20,00,000ಕ್ಕೂ ಅಧಿಕ ಮಹಿಳೆಯರು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಆಕಾಶವಾಣಿಯ ಮೂಲಕ ಮಾಡಿದ ಮನ್ ಕಿ ಬಾತ್ ಭಾಷಣದಲ್ಲಿ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪಿಎಂ ಸ್ವನಿಧಿ ಫಲಾನುಭವಿಗಳಲ್ಲಿ ಸುಮಾರು 46%ರಷ್ಟು ಮಹಿಳೆಯರೇ ಇದ್ದಾರೆ. ದೇಶಾದ್ಯಂತ ಸುಮಾರು 35 ಲಕ್ಷ ಮಹಿಳೆಯರು ಈ ಯೋಜನೆಯಡಿ ನೆರವು ಪಡೆದು ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ. ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಪತಿಯ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರಾಟ ಮಾಡುವ ಸಣ್ಣ ಕೆಲಸ ಆರಂಭಿಸಿದ್ದರು. ವ್ಯಾಪಾರ ಬೆಳೆಸಲು ಆ ಸಂದರ್ಭದಲ್ಲಿ ಹಣದ ಅಗತ್ಯವಿತ್ತು. ಅವರು ಪಿಎಂ ಸ್ವನಿಧಿ ಮೂಲಕ ಬೆಂಬಲ ಪಡೆದು ತಳ್ಳುವ ಗಾಡಿಯನ್ನು ಉತ್ತಮಪಡಿಸಿಕೊಂಡು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಿಂಗಮ್ಮ ಪಿಎಂ ಸ್ವನಿಧಿ ನೆರವಿನಿಂದ ಸ್ವಾವಲಂಬಿಯಾದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ.
3: ನಾವು ಬೇರೆ ಕಡೆ ಎಲ್ಲ 10,000 ದುಡ್ಡು ಬೇಕು ಅಂದ್ರೆ 8%, 3% ಬಡ್ಡಿ ತಗೊಂತಾರೆ. ಸ್ವನಿಧಿಯಿಂದ ನಮ್ಗೆ ಬಡ್ಡಿ ಇಲ್ಲ, ಏನಿಲ್ಲ. ಆಧಾರ್ ಕಾರ್ಡು, ಪಾಸ್ಬುಕ್ ಕೊಟ್ಟಿದ್ದೀವಿ ಅಷ್ಟೇನೆ, ಪ್ಯಾನ್ ಕಾರ್ಡ್ ಕೊಟ್ಟಿದ್ದೀವಿ. ಅದರಿಂದ ನಮಗೆ ಬ್ಯಾಂಕ್ನವರು ಲೋನ್ ಕೊಟ್ಟಿದ್ದಾರೆ. ಸ್ವನಿಧಿ ಲೋನ್ ತಗೊಂಡ್ಮೇಲೆ ನಮ್ಗೆ ಅಭಿವೃದ್ಧಿ ಆಗಿದೆ. ನಿಮಗೆ ಬೆಳಿಗ್ಗೆ ಅಪ್ಲೈ ಮಾಡಿದ್ರೆ ನಾಳೆ ಬೆಳಿಗ್ಗೆ ಅಷ್ಟೊಂದು ಅಮೌಂಟು ಹಾಕಿರ್ತಾರೆ ಅಕೌಂಟ್ಗೆ. ಫಸ್ಟು 10,000 ತೊಗೊಂಡ್ರಿ, ಕ್ಲಿಯರ್ ಆದಮೇಲೆ 20 ತೊಗೊಂಡ್ರಿ, 20 ಕ್ಲಿಯರ್ ಆದ್ಮೇಲೆ 50 ತೊಗೊಂಡು ಕ್ಲಿಯರ್ ಆಗಿ 10,000ಕ್ಕೆ 9 ತಿಂಗಳು ಟೈಮ್ ಕೊಟ್ಟಿದ್ರು, 20,000ಕ್ಕೆ 12 ತಿಂಗಳು ಟೈಮ್ ಕೊಟ್ಟಿದ್ರು. ಅದು EMI ತರ ಅವರೇ ಬ್ಯಾಂಕಲ್ಲಿ ಕಟ್ ಮಾಡ್ಕೊತಾ ಇದ್ರು.
2: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಚಿಕ್ಕಮಗಳೂರಿನ ರೈತರು ಕೈಗೊಂಡಿರುವ ಕಾಫಿ ತೋಟದ ಮಧ್ಯೆ ಅವಕಾಡೋ ಕೃಷಿ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿರುವ ಬಗ್ಗೆ ಕೃಷಿಕ ಗುರುವೇಶ್ ಸಂತೋಷ ವ್ಯಕ್ತಪಡಿಸಿದ್ದಾರೆ.
4: ಚಿಕ್ಕಮಗಳೂರು ಸಮೀಪದಲ್ಲಿ ನಮ್ಮ ತೋಟ ಇದೆ, ಕಾಫಿ, ಏಲಕ್ಕಿ, ಮೆಣಸು ಜೊತೆಗೆ ಬೆಣ್ಣೆ ಹಣ್ಣಿನ ಗಿಡಗಳಿದ್ದಾವೆ. ಏನು ಇವತ್ತು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಬಟ್ರಪುಟ್ಟು, ಅದು ನಿಜವಾಗಲೂ ರೈತರಿಗೆ ಹಣಕಾಸಿನ ವ್ಯವಸ್ಥೆಯನ್ನು ಸುಧಾರಿಸುವಂತಹ ಹಣ್ಣಿನ ಗಿಡ. ಈ ಬೆಣ್ಣೆ ಹಣ್ಣನ್ನು ಬೆಳೆದ್ರೆ, ಯಾಕೆಂದ್ರೆ ನಾವು ಇರೋ ಸ್ಥಳ ಪ್ರವಾಸೋದ್ಯಮ ಸ್ಥಳದ

0: ಪಕ್ಕದಲ್ಲೇ ಇರೋದ್ರಿಂದ ಇದು ಸೂಕ್ತ ಅನಿಸುತ್ತೆ. ರೈತರು ಕಾಫಿ ಬೆಳೆಗಾರರು ಈ ಬೆಣ್ಣೆಯನ್ನು ಇಲ್ಲಿ ಚಿಕ್ಕಮಗಳೂರಿನಲ್ಲೇ ಹೆಚ್ಚು ಕಮ್ಮಿ 200 ರೂಪಾಯಿ ದರದಲ್ಲಿ ಮಾರಾಟವಾಗ್ತಾ ಇದೆ. ಇದು ಬೆಂಗಳೂರು ಇನ್ನು ಹೊರ ರಾಜ್ಯಗಳಿಗೆ ಹೋದ್ರೆ ಹೆಚ್ಚು ಕಮ್ಮಿ 500 ರೂಪಾಯಿ ರೀತಿ ಕೆಜಿಗೆ ಅಂತ ಇದೆ.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಬಿ ನಾಗೇಂದ್ರ ಸಚಿವ ಸ್ಥಾನಕ್ಕೆ ಸಲ್ಲಿಸಿದ ರಾಜೀನಾಮೆಯನ್ನು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ ಎಂದು ಅಧಿಕೃತ ಅಧಿಸೂಚನೆ ತಿಳಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ಯೋಜನೆ ಮತ್ತು ಸಾಂಖ್ಯಿಕ ಸಚಿವ ಬಿ ನಾಗೇಂದ್ರ ಸಚಿವ ಸಂಪುಟಕ್ಕೆ ಸಲ್ಲಿಸಿರುವ ರಾಜೀನಾಮೆಯನ್ನು ಸಂವಿಧಾನದ 164(1) ವಿಧಿಯಡಿಯಲ್ಲಿ ರಾಜ್ಯಪಾಲರಿಗೆ ದತ್ತವಾಗಿರುವ ಅಧಿಕಾರದ ಮೂಲಕ ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಲಾಗಿದೆ ಎಂದು ಅಧಿಸೂಚನೆಯಲ್ಲಿ ತಿಳಿಸಲಾಗಿದೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ನೇತೃತ್ವದ ಸರ್ಕಾರಕ್ಕೆ ಕರ್ನಾಟಕ ಲೋಕಸೇವಾ ಆಯೋಗವನ್ನು ಭ್ರಷ್ಟಾಚಾರ ಮುಕ್ತಗೊಳಿಸುವ ಮನಸ್ಸು ಮತ್ತು ಇಚ್ಛಾಶಕ್ತಿ ಇಲ್ಲ ಎಂದು ಹಿರಿಯ ಜೆಡಿಎಸ್ ನಾಯಕ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಆರೋಪಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮೀಣ ಕುಡಿಯುವ ನೀರು ಇಲಾಖೆಯ ಸಹಾಯಕ ಕಾರ್ಯಪಾಲನಾ ಅಭಿಯಂತರರ ನೇಮಕಾತಿಯಲ್ಲಿ ಹಾಗೂ ಪಶುವೈದ್ಯಕೀಯ ಪರೀಕ್ಷೆಯಲ್ಲಿಯೂ ಅಕ್ರಮವಾಗಿರುವುದು ವರದಿಯಾಗಿದೆ. ರಾಜ್ಯದಲ್ಲಿ ನಿರುದ್ಯೋಗ ಹೆಚ್ಚಾಗುತ್ತಿದ್ದು ಜವಾಬ್ದಾರಿ ಸ್ಥಾನದಲ್ಲಿರುವ ಸರ್ಕಾರ ಮತ್ತು ಕೆಪಿಎಸ್ಸಿ ಎರಡೂ ಕೂಡ ಅಕ್ರಮದಲ್ಲಿ ಭಾಗಿಯಾಗಿವೆ ಎಂದು ಅವರು ಟೀಕಿಸಿದ್ದಾರೆ. ಕೆಪಿಎಸ್ಸಿ ಪರೀಕ್ಷೆ ಮತ್ತು ನೇಮಕಾತಿ ಹಗರಣ ಹಾಗೂ ಮೀಸಲಾತಿ ವಿಚಾರದಲ್ಲಿ ಪರಿಶಿಷ್ಟರಿಗೆ ಆಗಿರುವ ಅನ್ಯಾಯಕ್ಕೆ ಪರಿಹಾರ ಸೇರಿದಂತೆ ವಿವಿಧ ವಿಚಾರಗಳನ್ನು ಮುಂದಿಟ್ಟುಕೊಂಡು ಬಿಜೆಪಿ 1 ಸೆಪ್ಟೆಂಬರ್ ಲಿಂಗಸುಗೂರಿನಿಂದ ಪಾದಯಾತ್ರೆ ಆರಂಭಿಸಲಿದೆ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ದುರ್ಬಳಕೆಯಾದ ಹಣ ವಾಪಸ್ಸಾಗಬೇಕು, ಸರ್ಕಾರ ನೀಡಿದ ಭರವಸೆಯಂತೆ 2.5 ಲಕ್ಷ ಯುವಜನರಿಗೆ ಉದ್ಯೋಗ ನೀಡಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಬೇಕು ಮೊದಲಾದ ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಪಾದಯಾತ್ರೆ ನಡೆಸಲಾಗುತ್ತಿದೆ ಎಂದು ವಿಜಯೇಂದ್ರ ಮಾಹಿತಿ ನೀಡಿದ್ದಾರೆ. ವಿಶ್ವವಿಖ್ಯಾತ ಮೈಸೂರು ದಸರಾ ಸಿದ್ದತೆಗಳು ಆರಂಭವಾಗಿದ್ದು, ಮೊದಲ ಹಂತದಲ್ಲಿ ಆಗಮಿಸಿರುವ ಗಜಪಡೆಯ 9 ಆನೆಗಳಿಗೆ ಇಂದು ಅರಣ್ಯ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ತೂಕ ಪರೀಕ್ಷೆ ನಡೆಸಲಾಯಿತು. ದಸರಾಗೆ ಆಗಮಿಸಿರುವ 9 ಆನೆಗಳ ಪೈಕಿ ಇಂದು ನಡೆಸಿದ ಮಾಪನದಂತೆ ಶ್ರೀಕಂಠ ಆನೆ 5,790 ಕೆಜಿ ತೂಕದೊಂದಿಗೆ ಅತಿ ಹೆಚ್ಚು ತೂಕ ಹೊಂದಿರುವ ಆನೆಯಾಗಿದೆ. ಉಳಿದಂತೆ ಮಹೇಂದ್ರ 5,490 ಕೆಜಿ, ಲಕ್ಷ್ಮಿ 3,990 ಕೆಜಿ, ಪ್ರಶಾಂತ 5,205 ಕೆಜಿ, ಧನಂಜಯ 5,530 ಕೆಜಿ, ಶ್ರೀರಾಮ 4,820 ಕೆಜಿ, ಕಾವೇರಿ 3,075 ಕೆಜಿ, ಏಕಲವ್ಯ 5,600 ಕೆಜಿ ಮತ್ತು ಗೋಪಿ 5,170 ಕೆಜಿ ತೂಕ ಹೊಂದಿವೆ. ಆನೆಗಳ ತೂಕ ಪರೀಕ್ಷೆಯ ಬಳಿಕ ಮಾತನಾಡಿದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಭುಗೌಡ ಈ ಮಾಹಿತಿ ನೀಡಿದರು.
5: ನಾಡ ಹಬ್ಬ ದಸರಾ 2026 ಅಂಗವಾಗಿ ಏನು ಮರಿ 9 ಆನೆಗಳನ್ನ ಏನು ಕರ್ಕೊಂಡು ಬಂದಿದ್ದೀವಿ. ಮೊದಲನೇ ಹಂತದಾಗಿ ತಾಲೀಮನ್ನ ಸ್ಟಾರ್ಟ್ ಮಾಡಿದೀವಿ. ತಾಲೀಮನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವುಗಳ ವೇಟ್ ಅನ್ನು ಚೆಕ್ ಮಾಡ್ತೀವಿ. ಸೊ ಇದ್ರ ಮೇಲೆ ನಾವು ಡಯಟ್ ಚಾರ್ಟ್ ಅನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಆನೆಗಳ ಆರೋಗ್ಯ ತುಂಬಾ ಚೆನ್ನಾಗಿತ್ತು. ನಾವು ಇಲ್ಲಿ ಶಬ್ದಕ್ಕೆ ಮತ್ತೆ ಜನರಿಗೆ ಹೊಂದಾಣಿಕೆ ಆಗಬೇಕು, ಹಾಗಾಗಿ ನಾವು ಸ್ವಲ್ಪ ಏನು ಜಸ್ಟ್ ಆಯುರ್ವೇದ ಸರ್ಕಲ್ ವರೆಗೂ ಮಾಡ್ತೀವಿ. ತದನಂತರ ಮುಂದೆ ತಗೊಂಡು ಹೋಗಿ ಅದೇ ರೀತಿ ಈಗ ಮಹೇಂದ್ರ ಇದ್ದಾನೆ, ಧನಂಜಯ ಇದ್ದಾನೆ, ಪ್ರಶಾಂತ ಇದ್ದಾನೆ, ಇವುಗಳೆಲ್ಲ ಕೂಡ ನಾವು ಟ್ರೈನಿಂಗ್ ಮಾಡ್ತಾ ಇದ್ವಿ. ಸೊ ಅವು ಕೂಡ ಈಕ್ವಲಿ ಎಲಿಜಿಬಲ್ ಇದಾವೆ. ಸೊ ಫೈನಲ್ ಆಗಿ ಯಾವುದು ಅಂತ ಹೇಳಿ ತಾಲೀಮ್ ಮುಗಿದ ಮೇಲೆ ತಮಗೆ ಹೇಳ್ತೀವಿ.
1: ಸದ್ಯ ಎಲ್ಲ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ತಾಲೀಮು ಮುಗಿದ ಬಳಿಕ ಅಂಬಾರಿ ಹೊರುವ ಆನೆಯ ಆಯ್ಕೆ ಮಾಡಲಾಗುತ್ತದೆ ಎಂದು ಹೇಳಿದರು. ಇನ್ನು ಹವಾವರ್ತಮಾನ. ರಾಜ್ಯದ ಕರಾವಳಿಯ ಬಹುತೇಕ ಎಲ್ಲೆಡೆ, ದಕ್ಷಿಣ ಒಳನಾಡಿನ ಕೆಲವೆಡೆ ಹಾಗೂ ಉತ್ತರ ಒಳನಾಡಿನ 1-2 ಸ್ಥಳಗಳಲ್ಲಿ ಮಳೆಯಾಗಿದೆ. ಮುಂದಿನ 24 ಗಂಟೆಗಳ ಕಾಲ ಬೆಂಗಳೂರು ಸುತ್ತಮುತ್ತ ಮೋಡ ಕವಿದ ವಾತಾವರಣ ಇರಲಿದ್ದು 1-2 ಬಾರಿ ಮಳೆಯಾಗುವ ನಿರೀಕ್ಷೆ ಇದೆ. ಗರಿಷ್ಠ ತಾಪಮಾನ 29 ಹಾಗೂ ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದ ರೈಲ್ವೆ ವಿದ್ಯುದೀಕರಣ ಕಾರ್ಯ ವರ್ಷಾಂತ್ಯದೊಳಗೆ ಪೂರ್ಣ, ಕೇಂದ್ರ ಸಚಿವ ವಿ ಸೋಮಣ್ಣ. ಗೃಹಲಕ್ಷ್ಮಿ ಯೋಜನೆ, ಕುಟುಂಬದ ಅಗತ್ಯಗಳ ನಿರ್ವಹಣೆಗೆ ಮಹಿಳೆಯರಿಂದ ನೆರವಿನ ಬಳಕೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಪಿಎಂ ಸ್ವನಿಧಿ

ಇಂದ ಆರ್ಥಿಕ ಸ್ವಾವಲಂಬನೆ ಮನದ ಮಾತಿನಲ್ಲಿ ಪ್ರಧಾನಿ ಪ್ರಸ್ತಾಪ ಫಲಾನುಭವಿ ನಿಂಗಮ್ಮ ಸಂತಸ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ರಾಜೀನಾಮೆ ರಾಜ್ಯಪಾಲರ ಅಂಗೀಕಾರ ಹಾಗೂ ಮೈಸೂರು ದಸರಾ ಸಿದ್ದತೆ ಗಜಪಡೆ ತೂಕ ಪರೀಕ್ಷೆ ನಂತರ ತಾಲೀಮು ಆರಂಭ ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ

ಆಕಾಶವಾಣಿ ಮಡಿಕೇರಿ ಕೇಳುಗರೆ, ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಅತ್ಯಂತ ಯಶಸ್ವಿ ಯೋಜನೆ ಅದುವೇ ಗೃಹಲಕ್ಷ್ಮಿ ಯೋಜನೆ. ತಿಂಗಳ ಆರಂಭದಲ್ಲಿ ಅಕೌಂಟಿಗೆ ಹಣ ಜಮಾ ಆಗಿದೆ ಅನ್ನೋ ಮೆಸೇಜ್ ನಾಡಿನ ಕೋಟ್ಯಂತರ ಅಮ್ಮಂದರ ಮುಖದಲ್ಲಿ ನೆಮ್ಮದಿ ತಂದಿದೆ. ಇದಕ್ಕೆ ಕಾರಣ ಯಶಸ್ವಿಯಾಗಿ 3 ವರ್ಷ ಪೂರೈಸಿರುವ ನಮ್ಮ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ. ಇಂದು ದೇಶದಲ್ಲಿ ಅತಿ ದೊಡ್ಡ ಮಹಿಳಾ ಕಲ್ಯಾಣ ಕಾರ್ಯಕ್ರಮವಾಗಿರುವ ಈ ಯೋಜನೆಗಾಗಿ ಈ ಸರ್ಕಾರ ಕಳೆದ 3 ವರ್ಷಗಳಲ್ಲಿ 76,000 ಕೋಟಿಗೂ ಹೆಚ್ಚು ಹಣ ವ್ಯಯಿಸಿದೆ. ರಾಜ್ಯದ ಬರೋಬ್ಬರಿ 1,24,00,000 ತಾಯಂದಿರು ಇದರ ನೇರ ಫಲಾನುಭವಿಗಳು. ಕಳೆದ 3 ವರ್ಷಗಳಿಂದ ಗೃಹಲಕ್ಷ್ಮಿಯರ ಹರ್ಷ ಹೇಗಿದೆ ಅಂದರೆ, ಹಿಂದೆ 100-500 ರೂಪಾಯಿಗೂ ಮನೆಯವರನ್ನು ಕೇಳಬೇಕಿದ್ದ ಮಹಿಳೆ ಇಂದು ಮಕ್ಕಳ ಫೀಸ್, ಹಬ್ಬದ ಖರ್ಚನ್ನು ನಾನೇ ನೋಡ್ಕೊಳ್ತೀನಿ ಎಂದು ಹೆಮ್ಮೆಯಿಂದ ಹೇಳುತ್ತಿದ್ದಾಳೆ. ಈ ಹಣದಿಂದ ಉಳಿತಾಯ ಮಾಡಿ ಸಣ್ಣ ಪುಟ್ಟ ಸಾಲ ತೀರಿಸಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾಳೆ. ಅಷ್ಟೇ ಅಲ್ಲದೆ ಹಲವು ಮಹಿಳೆಯರು ಟೈಲರಿಂಗ್ನಂತಹ ಸಣ್ಣ ಪುಟ್ಟ ಉದ್ಯಮಗಳನ್ನು ಶುರು ಮಾಡಿ ಆರ್ಥಿಕವಾಗಿ ಸಂಪೂರ್ಣ ಸ್ವಾವಲಂಬಿಗಳಾಗಿದ್ದಾರೆ. ಗೃಹಲಕ್ಷ್ಮಿ ಹಣ ನೇರವಾಗಿ ಅಕೌಂಟಿಗೆ ಬರೋದರಿಂದ ಹಣವನ್ನು ಯಾರಾದರೂ ಕಿತ್ತುಕೊಳ್ಳುವ ಭಯ ಇಲ್ಲ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗಿದೆ. ಹೆಣ್ಣು ಆರ್ಥಿಕವಾಗಿ ಸ್ವತಂತ್ರಳಾದಾಗ ಇಡೀ ಮನೆ ಉದ್ಧಾರ ಆಗುತ್ತೆ ಎನ್ನುವುದನ್ನು ಗೃಹಲಕ್ಷ್ಮಿ ಅಕ್ಷರಶಃ ನಿಜ ಮಾಡಿದೆ. ಇದು ನಮ್ಮ ಹೆಣ್ಣು ಮಕ್ಕಳಿಗೆ ಸಿಕ್ಕ ಅತಿ ದೊಡ್ಡ ಗೌರವ. ಇದು ರಾಜ್ಯದ ಮಹಿಳಾ ಸಬಲೀಕರಣಕ್ಕಾಗಿ ಕರ್ನಾಟಕ ಸರ್ಕಾರ ಮಹಿಳೆಯರಿಗಾಗಿ ರೂಪಿಸಿರುವ ವಿಶೇಷ ಯೋಜನೆ. ಪ್ರಕಟಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಕೆಟಿ ಮೋಹನ್ ಕುಮಾರ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.

0: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಗೋಣಿಕೊಪ್ಪಲು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಣ್ಣು ವಿಜ್ಞಾನ ವಿಷಯ ತಜ್ಞರಾದಂಥ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರು. ನಮಸ್ಕಾರ ಡಾಕ್ಟರ್ ಮೋಹನ್ ಕುಮಾರ್ ಅವರೇ.
1: ನಮಸ್ಕಾರ ಸರ್.
0: ಮೊದಲಿಗೆ ಕಾಫಿ ಬೆಳೆಗೆ ಗೊಬ್ಬರವನ್ನ ಯಾಕೆ ಕೊಡಬೇಕಾಗತ್ತೆ?
1: ಕಾಫಿ ಅಂತಲ್ಲ, ಯಾವ್ದು ಬೆಳೆ ಇರ್ಲಿ ಅದು ಭೂಮಿಯಿಂದ ಗೊಬ್ಬರಗಳನ್ನ ತಗೊಳುತ್ತೆ. ಈಗ ರಂಜಕ, ಸಾರಜನಕ, ಪೊಟ್ಯಾಷಿಯಂ ಮತ್ತೆ ಲಘು ಪೋಷಕಾಂಶಗಳು ಬರ್ತವೆ, ಇದನ್ನ ತಗೊಳುತ್ತೆ. ಅದನ್ನ ನಾವು ರೀಫಿಲ್ ಮಾಡ್ಬೇಕಾಗುತ್ತೆ. ಈ ಉದಾಹರಣೆಗೆ ಅಂದ್ರೆ 1 ಎಕರೆಗೆ 20 ಬ್ಯಾಗ್ ಕಿಂಗ್ ಕಾಫಿ ಅಷ್ಟು ಕೊಯ್ದ್ರೆ ಅದೇನ್ ಮಾಡುತ್ತೆ, ಭೂಮಿಯಿಂದ ಸುಮಾರು 60 ಕೆಜಿ ಅಷ್ಟು ಸಾರಜನಕ, 13 ಕೆಜಿ ಅಷ್ಟು ರಂಜಕ ಮತ್ತೆ 75 ಕೆಜಿ ಅಷ್ಟು ಪೊಟ್ಯಾಷನ್ ತಗೊಳುತ್ತೆ. ಮತ್ತೆ ಇದ್ರ ಜೊತೆ ಸ್ವಲ್ಪ ಪ್ರಮಾಣದ ಸೆಕೆಂಡರಿ ಪೋಷಕಾಂಶ ಅಂತ ಕರಿತೀವಿ, ಗಂಧಕ ಇರ್ಬೋದು, ಕ್ಯಾಲ್ಸಿಯಂ, ಮೆಗ್ನೀಸಿಯಂ ಮತ್ತೆ ಮೈಕ್ರೋನ್ಯೂಟ್ರಿಯಂಟ್ ಲಘು ಪೋಷಕಾಂಶಗಳು ಇರ್ಬೋದು, ಅದನ್ನ ತಗೊಳುತ್ತೆ. ಸೊ ಅವಾಗ ಭೂಮಿಲಿ ಖಾಲಿ ಆಗುತ್ತೆ, ಅದನ್ನ ನಾವು ರೀಫಿಲ್ ಮಾಡ್ಬೇಕು. ಒಂದು ವೇಳೆ ಭೂಮಿಗೆ ಮತ್ತೆ ಅದನ್ನ ರೀಫಿಲ್ ಮಾಡದೆ ಹೋದ್ರೆ ಏನಾಗುತ್ತೆ ಅಂದ್ರೆ, ಕಾಲಕ್ರಮೇಣ ಭೂಮಿಯಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ, ಗಿಡಗಳಿಗೂ ಅದು ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅದರಿಂದ ಒಂದು ಗಿಡದ ಫಲವತ್ತತೆ ಕಡಿಮೆ ಆಗ್ತಾ ಹೋಗುತ್ತೆ ಕಾಲಕ್ರಮೇಣ. ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ, ಅಪೌಷ್ಟಿಕತೆ ತಪ್ಪದೆ ಪೋಷಕಾಂಶಗಳ ಕೊರತೆಯಿಂದಾಗಿ ಗಿಡದ ವಯಸ್ಸು ಅಂದ್ರೆ ಏಜ್ ಅಂತ ಕರಿತೀವಲ್ಲ, ಅದು ಸಹ ಬೇಕಾಗುತ್ತೆ. ಮತ್ತೆ ಪೋಷಕಾಂಶಗಳ ಕರೆಕ್ಟ್ ಆಗಿ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಕೀಟಬಾಧೆ ಇರ್ಬೋದು, ರೋಗ ಬಾಧೆ ಇರ್ಬೋದು, ಅದು ಜಾಸ್ತಿ ಆಗುತ್ತೆ. ಸೊ ಇದರಿಂದ ಕರೆಕ್ಟ್ ಆಗಿ ಗೊಬ್ಬರಗಳನ್ನ ಹಾಕ್ಬೇಕಾಗುತ್ತೆ. ಇದನ್ನ ನಾವು 10 ಬ್ಯಾಗ್ ಕ್ಲೀನ್ ಕಾಫಿ ಅಂತ ಹೇಳೋದಲ್ಲ, ಗೊಬ್ಬರ ಲೆಕ್ಕದಾದ್ರೆ 1 ಎಕರೆಗೆ 20 ಬ್ಯಾಗ್ ಕ್ಲೀನ್ ಕಾಫಿ ಬಂದ್ರೆ ಸುಮಾರು 3 ಬ್ಯಾಗ್ ಅಷ್ಟು ಯೂರಿಯಾ ತಗೊಳತ್ತೆ, ಮತ್ತೆ 1 ಬ್ಯಾಗ್ ಅಷ್ಟು DAP ತಗೊಳತ್ತೆ, ಮತ್ತೆ 3 ಬ್ಯಾಗ್ ಅಷ್ಟು MOP ತಗೊಳತ್ತೆ. ಮತ್ತೆ ಇದ್ರ ಜೊತೆ ಅದಾಗ್ಲೇ ಇಲ್ದಂಗೆ ಲಘು ಪೋಷಕಾಂಶಗಳು ಮತ್ತೆ ಸೆಕೆಂಡರಿ ಪೋಷಕಾಂಶಗಳನ್ನ ಇದು

0: ರೀಫಿಲ್ ಮಾಡಕ್ಕೆ ಸ್ವಲ್ಪ ಗೊಬ್ಬರಗಳನ್ನ ಕೊಡ್ಬೇಕಾಗಿತ್ತು.
1: ಅಂದ್ರೆ ಕಾಫಿ ಬೆಳೆ ಕಾಫಿಯನ್ನ ಉತ್ಪಾದನೆ ಮಾಡೋದಕ್ಕೆ ಮತ್ತೆ ತನ್ನ ಸಸ್ಯದ ದೈಹಿಕ ನಿರ್ವಹಣೆಗೋಸ್ಕರ ಪೋಷಕಾಂಶಗಳನ್ನ ಮಣ್ಣಿಂದ ಹೀರ್ಕೊಳ್ಳುತ್ತೆ. ಆ ಪೋಷಕಾಂಶಗಳನ್ನ ಮತ್ತೆ ಮರುಪೂರೈಕೆ ಮಾಡೋದ್ರಿಂದ ಬೆಳೆಯನ್ನ ಪಡೆಯೋದಕ್ಕೆ ಸಾಧ್ಯವಾಗುತ್ತೆ. ಇನ್ನ ಕಾಫಿ ಬೆಳೆಗೆ ಎಷ್ಟು ರೀತಿಯ ಪೋಷಕಾಂಶಗಳ ಅವಶ್ಯಕತೆ ಇದೆ ಅಂತೀರಿ?
0: ಸರ್, ಟೋಟಲ್ ಆಗಿ 17 ತರದ ಪೋಷಕಾಂಶಗಳ ಅವಶ್ಯಕತೆ ಇದೆ ಸರ್. ಈಗ ಮೊದ್ಲಿಗೆ ಬಂದ್ರೆ ಬೇಸಿಕ್ ನ್ಯೂಟ್ರಿಯಂಟ್ ಅಂತ ಕರಿತೀವಿ, ಅದು ಬಂದು ಇಂಗಾಲ ಇರ್ಬೋದು, ಜಲಜನಕ ಇರ್ಬೋದು, ಆಮ್ಲಜನಕ ಇರ್ಬೋದು. ಇದೇನಂತ ಹೇಳಿದ್ರೆ ಗಾಳಿ ಮತ್ತು ನೀರಲ್ಲಿ ಗಿಡ ತಗೊಳುತ್ತೆ. ಇದನ್ನ ನಾವು ಗಿಡಕ್ಕೆ ಪೂರೈಸುವ ಅವಶ್ಯಕತೆ ಇಲ್ಲ, ಆಲ್ರೆಡಿ ಗಾಳಿ ಮತ್ತು ನೀರಲ್ಲಿ ಇರೋದ್ರಿಂದ ಅದು ತಗೊಳುತ್ತೆ. ಇದು ಬಿಟ್ಟು ಮ್ಯಾಕ್ರೋ ಪೋಷಕಾಂಶಗಳು ಅಂತ ಕರಿತೀವಿ, ಅಂದ್ರೆ ಮ್ಯಾಕ್ರೋ ನ್ಯೂಟ್ರಿಯಂಟ್ ಕರಿತೀವಿ. ಇದು ಏನಂತಂದ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾಗುತ್ತೆ. ಅಂದ್ರೆ ಈಗ ನಾವು ಬ್ಯಾಗ್ ಲೆಕ್ಕದಲ್ಲಿ ಹೇಳ್ತೀವಲ್ಲ, ಯೂರಿಯಾ ಆಗಿರ್ಬೋದು, ಇದೆಲ್ಲ ಬ್ಯಾಗ್ ಲೆಕ್ಕದಲ್ಲಿ ಕೊಡ್ತೀವಿ. ಇದು ಯಾವ್ದು ಅಂತ ಹೇಳಿದ್ರೆ ಒಂದು ಸಾರಜನಕ, ಪಂಚಕ ಮತ್ತು ಪೊಟ್ಯಾಶ್, ಮತ್ತೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಸಲ್ಫರ್, ಗಂಧಕ ಅಂತೀವಲ್ಲ ಇದು. ಇದು ಬಿಟ್ಟು ಸರ್ ಲಘು ಪೋಷಕಾಂಶಗಳನ್ನು ಕರಿತೀವಿ. ಇದೇನಂದ್ರೆ ಸರ್, ಇದು ಚೀಲದ ಲೆಕ್ಕದಲ್ಲೆಲ್ಲ ಕೊಡ್ಬೇಕಾಗಿಲ್ಲ. ಇದೇನಂದ್ರೆ ಒಂದು ಎಕರೆಗೆ ಸುಮಾರು ಒಂದು 20 kg ಅಥವಾ 10 kg ಒಳಗೆ ನೀವು ಕೊಡ್ಬೇಕಾಗುತ್ತೆ. ಇದು ಯಾವ್ಯಾವ ಅಂತ ಹೇಳಿದ್ರೆ ಕಬ್ಬಿಣದ ಅಂಶ ಇರ್ಬೋದು, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನ್, ಮಾಲಿಬ್ಡಿನಮ್ ಮತ್ತೆ ಕ್ಲೋರಿನ್ ಅಂತ ಇಷ್ಟು ತರ ಬಗೆಯ ಪೋಷಕಾಂಶಗಳು ಬರ್ತವೆ ಸರ್. ಯೂರಿಯಾ ಎಲ್ಲ ಹಾಕ್ತಿರಲ್ಲ, ಈಗ ಯೂರಿಯಾ ಹಾಕಿದ್ರೆ ಬರೇ ಸಾರಜನಕ ಸಿಗುತ್ತೆ, ಡಿಎಪಿ ಹಾಕಿದ್ರೆ ಸಾರಜನಕ ರಂಜಕ ಸಿಗುತ್ತೆ, ಈಗ ರಾಕ್ ಫಾಸ್ಫೇಟ್ ಹಾಕಿದ್ರೆ ರಂಜಕ ಮಾತ್ರ ಸಿಗುತ್ತೆ, ಎಂಒಪಿ ಹಾಕಿದ್ರೆ ಪೊಟಾಶ್ ಮಾತ್ರ ಸಿಗುತ್ತೆ. ಇದನ್ನು ಬಿಟ್ಟು ಆಗ್ಲೇ ಹೇಳಿದ್ನಲ್ಲ, ನಿಮಗೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಬೇಕು, ಐರನ್, ಮ್ಯಾಂಗನೀಸ್, ಜಿಂಕ್, ಕಾಪರ್, ಬೋರಾನು ಈ ತರ ಅಂಶಗಳು ಬೇಕು. ಅಂದ್ರೆ ಇಷ್ಟು ಮಾತ್ರ ಗೊಬ್ಬರ ಅಲ್ಲ, ಬೇರೆದು ಸಹ ಗೊಬ್ಬರ ಇದೆ. ಎಕ್ಸಾಂಪಲ್ ಅಂತ ಹೇಳಿದ್ರೆ, ಉದಾಹರಣೆಗೆ ಈಗ ಜಿಂಕ್ ಸಲ್ಫೇಟ್ ಅಂತ ಕೇಳಿರ್ಬೋದು, ಮೆಗ್ನೀಷಿಯಂ ಸಲ್ಫೇಟ್ ಅಂತ ಕೇಳಿರ್ಬೋದು, ಟಫರ್ ಬೋರಾಕ್ಸ್ ಅಂತ ಕೇಳಿರ್ಬೋದು. ಇದನ್ನು ನೀವು ಗಿಡಕ್ಕೆ ಕೊಡಬೇಕಾಗುತ್ತೆ. ಅದು ಅಂದ್ರೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಇದನ್ನ ಕೊಡಬೇಕಾಗುತ್ತೆ. ಈಗ ಒಂದೊಂದು ಪೋಷಕಾಂಶಗಳು ಒಂದು ಕಾರ್ಯನ ನಿರ್ವಹಿಸುತ್ತೆ. ಅಂದ್ರೆ ಉದಾಹರಣೆಗೆ ಅಂತ ಹೇಳಿದ್ರೆ, ಸಾರಜನಕ ಇದೆಯಲ್ಲ, ಈ ಸಾರಜನಕ ಬಂದ್ಬಿಟ್ಟು ವೆಜಿಟೇಟಿವ್ ಗ್ರೋತ್ ಅಂತ ಕರಿತೀವಲ್ಲ, ಈಗ ಎಲೆ ಹಸಿರುತನ ಕಾಪಾಡುತ್ತೆ ಮತ್ತೆ ಜಾಸ್ತಿ ಎಲೆಗಳನ್ನ ಉತ್ಪಾದನೆ ಮಾಡಕ್ಕೆ ಸಹಾಯ ಮಾಡುತ್ತೆ. ಈಗ ರಂಜಕ ಬಂದ್ಬಿಟ್ಟು ಹೂ ಅರಳಕ್ಕೆ ಸಹಾಯ ಮಾಡುತ್ತೆ ಮತ್ತೆ ಹಣ್ಣು ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಪೊಟ್ಯಾಶ್ ಬಂದ್ರೆ ಕಾಫಿ ಬೆರ್ರಿ ಅಂತ ಹೇಳ್ತೀವಲ್ಲ, ಅದು ಬೇಗ ಮೆಚುರಿಟಿ ಆಗಕ್ಕೆ ಮತ್ತೆ ಅದು ಕ್ಲೀನ್ ಆಗಿ ದಪ್ಪ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಮೈನ್ ಆಗಿ ಇದು ಕಾಫಿ ಗಿಡದಲ್ಲಿ ರೋಗ ನಿರೋಧಕ ಶಕ್ತಿನ, ಅಂದ್ರೆ ಇಮ್ಯುನಿಟಿ ಅಂತ ಕರಿತೀವಲ್ಲ, ಅದನ್ನ ಜಾಸ್ತಿ ಮಾಡುತ್ತೆ. ಈಗ ರಂಜಕಕ್ಕೆ ಬಂದ್ರೆ ಕಾಫಿ ಸ್ಮೆಲ್ನ ಜಾಸ್ತಿ ಮಾಡುತ್ತೆ ಮತ್ತೆ ಕಪ್ ಟೇಸ್ಟ್ ಅಂತ ಕರಿತೀವಿ ಕಾಫಿಲಿ, ಇದನ್ನು ಸಹ ಜಾಸ್ತಿ ಮಾಡುತ್ತೆ. ಅದೇ ರೀತಿ ಈಗ ಬೋರಾನಿಗೆ ಬಂತು ಅಂತ ಹೇಳಿದ್ರೆ, ಈಗ ಬೆರ್ರಿ ಡ್ರಾಪ್ ಆಗುತ್ತಲ್ಲ, ಕಾಳು ಇರುತ್ತಲ್ಲ, ಅದನ್ನು ತಡೆಗಟ್ಟುತ್ತೆ ಸರ್. ಈ ತರ 17 ತರದ ಪೋಷಕಾಂಶಗಳು ಬೇರೆ ಬೇರೆ ಕರ್ತವ್ಯವನ್ನು ನಿರ್ವಹಿಸ್ತವೆ. ಸೊ ನಾವು ಗಿಡಕ್ಕೆ ಒಂದು ಸಂಪೂರ್ಣ ಪೋಷಕಾಂಶ ಕೊಡಬೇಕು ಅಂತ ಹೇಳಿದ್ರೆ ಈ 17 ಬಗೆಯ ಪೋಷಕಾಂಶಗಳನ್ನ ಗಿಡಕ್ಕೆ ನೀಡಬೇಕಾಗುತ್ತೆ.
1: ಇನ್ನು ಕಾಫಿ ಬೆಳೆಗೆ ಪೋಷಕಾಂಶಗಳನ್ನ ಕೊಡುವಾಗ ಯಾವ್ಯಾವ ಅಂಶಗಳನ್ನ ಗಮನಿಸಬೇಕು ಅಂತೀರಿ?
0: ಸರ್, ಮುಖ್ಯವಾಗಿ ಸರ್ 4 ಅಂಶಗಳನ್ನ ಗಮನದಲ್ಲಿಟ್ಕೊಬೇಕಾಗುತ್ತೆ. ಒಂದು ಸರ್, ಯಾವ ಟೈಮ್ ಅಲ್ಲಿ ಹಾಕ್ಬೇಕು ಅದು ಇಂಪಾರ್ಟೆಂಟ್, ಅದಾದ್ಮೇಲೆ ಯಾವ ಗೊಬ್ಬರ ಹಾಕ್ಬೇಕು ಅದು ಇಂಪಾರ್ಟೆಂಟ್, ಮತ್ತೆ ಯಾವ ಜಾಗದಲ್ಲಿ ಹಾಕ್ಬೇಕು ಮತ್ತು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು, ಈ 4 ಅಂಶಗಳನ್ನ ಗಮನದಲ್ಲಿಟ್ಕೊಬೇಕಾಗುತ್ತೆ.
1: ಈಗ ತಾವು ಏನೇನು ಅಂಶಗಳನ್ನ ಗಮನಿಸಬೇಕು ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ವಿವರಗಳನ್ನ ಕೊಡ್ತೀರಾ?
0: ಈಗ ಯಾವ ಸಮಯದಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ, ಈಗ ಕಾಫಿಗಾದ್ರೆ ಎಕರೆಗೆ 100 kg ಗೊಬ್ಬರನ ಶಿಫಾರಸ್ ಮಾಡಿದ್ರೆ, ಉದಾಹರಣೆಗೆ ಯೂರಿಯಾನ ಶಿಫಾರಸ್ ಮಾಡಿದ್ರೆ, ನೀವು ಅದನ್ನ 3 ಟೈಮ್ ಕೊಡ್ಬೇಕಾಗುತ್ತೆ. ಅಂದ್ರೆ 33 kg 33 kg 33 kg ಈ ತರ ಭಾಗ ಮಾಡಿ ನೀವು 3 ಟೈಮ್ ಕೊಡ್ಬೇಕಾಗುತ್ತೆ. ಯಾವ ಟೈಮ್ ಅಲ್ಲಿ ಅಂತ ಹೇಳಿದ್ರೆ, ಪ್ರೀ ಮಾನ್ಸೂನ್ ಅಂತ ಕರಿತೀವಲ್ಲ, ಮೇ ಜೂನ್ ಟೈಮ್ ಅಲ್ಲಿ ಒಂದು, ಮತ್ತೆ ಆಗಸ್ಟ್ ಟೈಮ್ ಅಲ್ಲಿ ಒಂದು, ಮತ್ತೆ ಪೋಸ್ಟ್ ಮಾನ್ಸೂನ್ ಅಂತೀವಲ್ಲ ಸೆಪ್ಟೆಂಬರ್ ಮತ್ತೆ ಅಕ್ಟೋಬರ್ ಟೈಮ್ ಅಲ್ಲಿ ಕೊಡ್ಬೇಕಾಗುತ್ತೆ. ನಾವು ಯಾಕೆ ಈ ತರ ಗೊಬ್ಬರ ಕೊಡ್ಬೇಕು ಅಂದ್ರೆ, ಈಗ ಉದಾಹರಣೆ ನಮಗೆ ಈಗ ಒಂದು ದಿನದ ಊಟನ ನಮಗೆ ಒಂದೇ ಸತಿ ಕೊಟ್ಟೆ, ಬೆಳಿಗ್ಗೆ ಟೈಮ್ ಕೊಟ್ಟೆ, ನಾವು 3 ಹೊತ್ತಿನ ಊಟ ಒಂದೇ ಟೈಮ್ ಊಟ ಮಾಡಕ್ಕಾಗಲ್ಲ. ಯಾಕೆಂದ್ರೆ ನಮ್ಗೆ ಎಷ್ಟೇ ಕಷ್ಟ ಅಂತೀವಿ, ಉಳಿದಿದ್ನ ಅದು ವೇಸ್ಟ್ ಆಗುತ್ತೆ. ಹಾಗೆ ಸಹ ಗಿಡಕ್ಕೂ ಅಷ್ಟೇ, ನೀವು ವರ್ಷ ಪೂರ್ತಿ ಗೊಬ್ಬರನ ನೀವು ಒಂದೇ ಸತಿ ಕೊಟ್ರೆ ಗಿಡ ಅದಕ್ಕೆ ಒನ್ ಟೈಮ್ ಅಲ್ಲಿ ಎಷ್ಟೇ ಕಷ್ಟ ಅನ್ನುತ್ತೆ, ಉಳಿದಿದ್ದೆಲ್ಲ ವೇಸ್ಟ್ ಆಗುತ್ತೆ. ಪೋಷಕಾಂಶಗಳು ವೇಸ್ಟ್ ಆಗೋದನ್ನ ಅವಾಯ್ಡ್ ಮಾಡಕ್ಕೆ ಗೊಬ್ಬರಗಳನ್ನ ಈ ತರ 3 ಟೈಮ್ ಅಲ್ಲಿ ಕೊಡ್ಬೇಕಾಗುತ್ತೆ. ಸರ್, ಇದಾದ್ಮೇಲೆ ಯಾವ ಮಣ್ಣಿಗೆ ಯಾವ ಗೊಬ್ಬರ ಕೊಡ್ಬೇಕು, ಯಾವ ಟೈಮ್ ಅಲ್ಲಿ ಯಾವ ಗೊಬ್ಬರ ಕೊಡ್ಬೇಕು ಮುಖ್ಯವಾಗುತ್ತೆ. ಈಗ ಉದಾಹರಣೆಗೆ ಸರ್, ಇಲ್ಲಿ ಜಾಸ್ತಿ ಮಳೆ ಬೀಳೋದ್ರಿಂದ pH ಏರುಪೇರು ಇರುತ್ತೆ. ಅಂದ್ರೆ ಒಂದೊಂದ್ ಕಡೆ pH ರಸಸಾರ ಅಂತೀವಲ್ಲ, ಅದು 5.5 ಕಿಂತ ಕಡಿಮೆ ಇರುತ್ತೆ, ಒಂದೊಂದ್ ಕಡೆ 5.5 ಕಿಂತ ಜಾಸ್ತಿ ಇರುತ್ತೆ. ಈ pH ರಾಕ್ ಫಾಸ್ಫೇಟ್ ಅಂತ ತುಂಬಾ ಜನ ಬಳಕೆ ಮಾಡ್ತಾರೆ ಈ ಕಡೆ ರಂಜಕ ಪೋಷಕಾಂಶತೆಯನ್ನು ಪೂರೈಸಕ್ಕೆ. ಭೂಮಿಯ ರಸಸಾರ 5.5 ಕಿಂತ ಕೆಳಗಿದ್ರೆ ಮಾತ್ರ ರಾಕ್ ಫಾಸ್ಫೇಟ್ ನ ಹಾಕ್ಬೇಕಾಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ, ರಸಸಾರ 5.5 ಕಿಂತ ಜಾಸ್ತಿ ಇತ್ತು ಅಂತೂ ರಾಕ್ ಫಾಸ್ಫೇಟ್ ಹಾಕ್ತಿದ್ರಿ ಅಂದ್ರೆ ಅದು ಗೊಬ್ಬರ ಕರಗಲ್ಲ ಸರ್. ಅದು ಮೇನ್ ಆಗಿ ಅದು 5.5 ಕಿಂತ ಕಡಿಮೆ ಮಾತ್ರ ಕರಗುತ್ತೆ. ಯಾವ್ದೇ ನೀವು ಹಾಕಿದ ಗೊಬ್ಬರ ಆಗಿ ಅದ್ ಕರ್ಗದ ಮೇಲೆ ಗಿಡ ಅದನ್ನ ಹೀರ್ಕೊಳತ್ತೆ, ಇಲ್ಲದೇ ನೀವು ಹಾಕಿದ ವೇಸ್ಟ್ ಆಗುತ್ತೆ. ಸೊ ನೀವು ಇದನ್ನು ಗಮನ ಇಟ್ಕೊಬೇಕು. ರಾಕ್ ಫಾಸ್ಫೇಟ್ ನ ಬಳಸ್ಬೇಕು ಅಂತ ಹೇಳಿದ್ರೆ ರಸಸಾರ 5.5 ಕಿಂತ ಕಡಿಮೆ ಇರಬೇಕು. ಆಗ್ಲೇ ಹೇಳಿದಂಗೆ 3 ಟೈಮ್ ಅಲ್ಲಿ ಹಾಕ್ಬೇಕಲ್ಲ,

0: ಅಕಸ್ಮಾತ್ ನಿಮ್ಮ ಭೂಮಿಯ ರಸಸಾರ 5.5 ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ, ಈಗ ನೀವು ಮೇಜರ್ ನಲ್ಲಿ ಹೋಗ್ತಿರಲ್ಲ, ಈ ಮೇಜರ್ ನಲ್ಲಿ ನೀವು ಬೇಕಾದ್ರೆ ರಾಕ್ ಫಾಸ್ಫೇಟ್ ಕೊಡ್ಬೋದು, ಅದ್ರ ಜೊತೆ ಯೂರಿಯಾ ಮತ್ತೆ ಎಂಒಪಿ ಕೊಡ್ಬೋದು, ಮತ್ತೆ ಆಗ್ಲೇ ಹೇಳಿದಂಗೆ ಲಘು ಪೋಷಕಾಂಶಗಳು ನಿಮ್ಮ ಮಣ್ಣು ಪರೀಕ್ಷೆ ಆಧಾರಿತ ಮೇಲೆ ಕೊಡ್ಬೇಕಾಗುತ್ತೆ. ಇದಾದ್ಮೇಲೆ ಈಗ ಮಿಡ್ ಮಾನ್ಸೂನ್ ಅಂತ ಕರಿತೀವಿ, ಅಂದ್ರೆ ಈಗ ಆಗಸ್ಟ್ ಟೈಮ್ ಅಲ್ಲಿ, ಆ ಟೈಮ್ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ರಾಕ್ ಫಾಸ್ಫೇಟ್ ಆ ಟೈಮ್ ಅಲ್ಲಿ ಕೊಟ್ಟಲ್ಲ, ಈ ಟೈಮ್ ಅಲ್ಲಿ ಬೇಕಾದ್ರೆ ಯೂರಿಯಾ ಡಿಎಪಿ ಎಂಒಪಿ ನ ನೀವು ಕೊಡ್ಬೋದು, ಮತ್ತೆ ಅದ್ರ ಜೊತೆ ಲಘು ಪೋಷಕಾಂಶಗಳು ಮತ್ತೆ ಸೆಕೆಂಡರಿ ಪೋಷಕಾಂಶಗಳು ಕೊಡ್ಬೋದು. ಮತ್ತೆ ಸರ್ ಮೇನ್ ಏನಂತ ಹೇಳಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ ಟೈಮ್ ಅಲ್ಲಿ ಅಂತ ಹೇಳಿದ್ರೆ ಕಾಫಿ ಕಾಯಿ ಇರುತ್ತಲ್ಲ ಅದು ದಪ್ಪ ಆಗ್ತಿರುತ್ತೆ ಆ ಟೈಮ್. ಈ ಟೈಮ್ ಅಲ್ಲಿ ಏನಂತ ಹೇಳಿದ್ರೆ ಕಡಿಮೆ ಕಾಲಾವಧಿಯಲ್ಲಿ ಜಾಸ್ತಿ ಪ್ರಮಾಣದ ಗೊಬ್ಬರ ಬೇಕಾಗುತ್ತೆ ಗಿಡಕ್ಕೆ. ಸೊ ಈ ಟೈಮ್ ಅಲ್ಲಿ ನಾವು ಯಾವ್ದಾದ್ರು ಕಾಂಪ್ಲೆಕ್ಸ್, ಈಗ 19 ಇರ್ಬೋದು, ತಪ್ಪಿದ್ರೆ ಫ್ಯಾಕ್ಟಂಪಸ್ ಇರ್ಬೋದು, ತಪ್ಪ 15 ಇರ್ಬೋದು, ಇದನ್ನ ಕೊಡುಗೆ ಸೂಕ್ತ ಸರ್. ಮತ್ತೆ ನಾವು ಇಲ್ಲಿ ಒಂದು ಗಮನ ಇಟ್ಕೊಬೇಕು ಏನಂದ್ರೆ ಸರ್, ಈಗ ರೈತರು ಏನ್ ಮಾಡ್ತಾರೆ, ಈಗ ಕಾಂಪ್ಲೆಕ್ಸ್ ಗೊಬ್ಬರ ಆಗಿರುತ್ತಲ್ಲ, ಇದನ್ನ ಹಾಕ್ಬಿಟ್ರೆ ಯೂರಿಯಾ ಎಂಒಪಿ ಕಾಮನ್ ಆಗಿ ಹಾಕಲ್ಲ ಸರ್, ಇದು ಒಂದು ಸರಿಯಾದ ಪೋಷಕಾಂಶ ನಿರ್ವಹಣೆ ಆಗಲ್ಲ ಸರ್. ಯಾಕೆಂತ ಹೇಳಿದ್ರೆ ಈಗ ಯಾವ್ದೇ ಗಿಡ ಆಗ್ಲಿ ಅದಕ್ಕೆ ಸಾರಜನಕ ಮತ್ತೆ ಪೊಟಾಶಾಂಶ ಈ ರಂಜಕಕ್ಕಿಂತ ಜಾಸ್ತಿ ಬೇಕಾಗಿರುತ್ತೆ. ಸೊ ನೀವು ಈಗ ಬರೀ ಕಾಂಪ್ಲೆಕ್ಸ್ ಆಗ್ತಿದ್ರೆ ನಿಮ್ದು ರಂಜಕದ ಪೂರೈಕೆ ನೀವು ಮಾಡಬಹುದು, ಬಟ್ ನಿಮ್ದು ಸಾರಜನಕ ಮತ್ತೆ ಪೊಟಾಶ್ನ ಪೂರೈಕೆ ಆಗಲ್ಲ. ಸೊ ಹಾಗಾಗಿ ನೀವು ಯಾವ್ದೇ ಕಾಂಪ್ಲೆಕ್ಸ್ ಬಳಸಿ ಅದ್ರ ಜೊತೆ ನೀವು ಸ್ವಲ್ಪ ಪ್ರಮಾಣದ ಸಾರಜನಕ ಅಂದ್ರೆ ಯೂರಿಯಾ ಆಗಿರ್ಬೋದು, ತಪ್ಪಿದ್ರೆ ಈಗ ಪೊಟಾಶ್ ಅಂದ್ರೆ ಎಂಒಪಿ ಅಂತ ಕರಿತೀವಲ್ಲ, ಮ್ಯೂರೇಟ್ ಆಫ್ ಪೊಟಾಶ್ ಅಂತ ಕರಿತೀವಿ, ಈ ಗೊಬ್ಬರನ ನೀವು ಹಾಕ್ಬೇಕಾಗುತ್ತೆ. ಅಂದ್ರೆ ಹೇಳೋ ಉದ್ದೇಶ ಏನಂದ್ರೆ ನೀವು ಬರೇ ಕಾಂಪ್ಲೆಕ್ಸ್ ಹಾಕೋಂಗಿಲ್ಲ, ಕಾಂಪ್ಲೆಕ್ಸ್ ಜೊತೆ ನೀವು ಯೂರಿಯಾ ತಪ್ಪಿದ್ರೆ ಎಂಒಪಿ ನ ನೀವು ಮಿಕ್ಸ್ ಮಾಡ್ಕೊಂಡು ಹಾಕ್ಬೇಕಾಗುತ್ತೆ. ಇದಾದ್ಮೇಲೆ ಸರ್ ಇನ್ನೊಂದೇನಂದ್ರೆ ಮೇಜರ್ ಆಗಿ ಯೂಸ್ ಮಾಡೋ ಗೊಬ್ಬರಗಳಂದ್ರೆ ಒಂದು ರಾಕ್ ಫಾಸ್ಫೇಟ್ ಮತ್ತೆ ಡಿಎಪಿ ಅಂತ ಯೂಸ್ ಮಾಡ್ತಾರೆ, ಅಂದ್ರೆ ರಂಜಕ ಗೊಬ್ಬರ. ಈಗ ರಾಕ್ ಫಾಸ್ಫೇಟ್ ಆಗ ಹೇಳಿದೆ ನಿಮ್ದು ರಸಸಾರ 5.5 ಕಡಿಮೆ ಇದ್ರೆ ಬಳಸಿ ಅಂತ. ಮತ್ತೆ ಡಿಎಪಿ ಬಂದ್ರೆ ಸರ್ ಮೇನ್ ಇದರಲ್ಲಿ ಏನ್ ಮುಖ್ಯವಾದ ಅಂಶ ಅಂದ್ರೆ ಇದರಲ್ಲಿ ಸರ್ ಫಾಸ್ಫೋರಿಕ್ ಆಸಿಡ್ ಅಂತ ಒಂದು ಅಂಶ ಇರುತ್ತೆ. ಇದೇನ್ ಮಾಡುತ್ತೆ ಅಂದ್ರೆ ಪಿಎಚ್ ಅಂದ್ರೆ ರಸಸಾರನ ಭೂಮಿಲಿ ಹಾಕಿದ ತಕ್ಷಣ ಕಡಿಮೆ ಮಾಡ್ತಾನೆ ಹೋಗುತ್ತೆ. ಏನಂತ ಹೇಳಿದ್ರೆ ನೀವು ಡಿಎಪಿ ಬಳಕೆನ ಕಡಿಮೆ ಮಾಡಿ, ಈಗಾಗಲೇ 3 ಸ್ಪಿಟ್ ಅಂತ ಹೇಳಿದ್ನಲ್ಲ ಅದು ಗೊಬ್ಬರದ, ಆ 3 ಸ್ಪಿಟ್ ಅಲ್ಲಿ ಬರೀ ಒಂದೇ ಸ್ಪಿಟ್ ಅಲ್ಲಿ ನೀವು ಡಿಎಪಿ ಯೂಸ್ ಮಾಡಿ, ಉಳಿದಿದ್ನ ಬೇಕಾದ್ರೆ ನೀವು ಫ್ಯಾಕ್ಟಂಪಸ್ ತಪ್ಪಿದ್ರೆ ಬೇರೆ ಯಾವ್ದಾರ ಕಾಂಪ್ಲೆಕ್ಸ್ ನೀವು ಕೊಡ್ಬೋದು. ಹೇಳಿದ್ನಲ್ಲ ಮೇನ್ ಇದು ಡಿಎಪಿ ರಸಸಾರನ ಕಡಿಮೆ ಮಾಡುತ್ತೆ, 5.5 ಕಿಂತ ಇನ್ನು ಕಡಿಮೆ ಮಾಡ್ತಾ ಇರುತ್ತೆ. ಸೊ ಇದೊಂದು ನೀವು ಗಮನದಲ್ಲಿ ಇಟ್ಕೊಬೇಕಾಗುತ್ತೆ ಸರ್. ಈಗ ಸರ್ ನಾನು 2 ಅಂಶಗಳನ್ನ ಹೇಳಿದೆ, ಒಂದು ಯಾವ್ದು ಸಮಯ ಮತ್ತೆ ಯಾವ್ದು ಗೊಬ್ಬರ ಅಂದ್ರೆ ಯಾವ ಗೊಬ್ಬರ ಆಯ್ಕೆ ಅಂತ ಹೇಳಿದೆ. ಈಗ ಯಾವ ಜಾಗದಲ್ಲಿ ಹಾಕ್ಬೇಕು, ಈಗ ಯಾವ ಜಾಗದಲ್ಲಿ ಅಂದ್ರೆ ಸರ್ ಈಗ ಯಾವ್ದೇ ಬೆಳೆ ಈಗ ಬುಡ ಇರುತ್ತಲ್ಲ ಸರ್, ಅಂದ್ರೆ ನೀವು ಈಗ ಸುಣ್ಣ ಚಲ್ತಿರಲ್ಲ, ಸುಣ್ಣ ಚಲ್ದಂಗೆ ಫುಲ್ ಎಕರೆಗೆ ಫುಲ್ ಭೂಮಿಗೆ ನೀವು ಗೊಬ್ಬರನ ಚೆಲ್ಲಕ್ ಹೋಗ್ಬಿಡಿ. ಗೊಬ್ಬರನ ಬುಡದ ಪಕ್ಕ ಹಾಕ್ಬೇಕು. ಬುಡದ ಪಕ್ಕ ಅಂತ ಹೇಳಿದ್ರೆ 1 ರಿಂದ 1.5 ಅಡಿ ಅರ್ಧ ಜಾಗ ಇರುತ್ತಲ್ಲ ಸರ್, ಅಲ್ಲಿ ಸ್ವಲ್ಪ ಗುಣಿ ಮಾಡಿ ಗೊಬ್ಬರನ ಹಾಕಿ ಅದನ್ನ, ಯಾಕೆಂದ್ರೆ ಯಾಕೆ ಇಲ್ಲಿ 1 ರಿಂದ 1.5 ಗ್ಯಾಪ್ ಅಲ್ಲಿ ಹಾಕ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಆಕ್ಟಿವ್ ಬೇರುಗಳು ಅಂತೀವಿ, ಇದು ಗೊಬ್ಬರ ಏನ್ ಕರಗುತ್ತೆ ಅದನ್ನ ಬೇಗ ಇಟ್ಕೊಳ್ಳೋ ಶಕ್ತಿ ಇದಕ್ಕೆ ಜಾಸ್ತಿ ಇರುತ್ತೆ.
1: ಅಂದ್ರೆ ಬುಡದಿಂದ 1 ರಿಂದ 1.5 ದೂರದಲ್ಲಿ ಹಾಕ್ಬೇಕು,
0: ದೂರದಲ್ಲಿ ಹಾಕ್ತಿರೋದು ಸರ್. ಅಂದ್ರೆ ಅಲ್ಲೇ ನಿಮ್ದು ಆಕ್ಟಿವ್ ರೂಟ್ಸ್ ಅಂತ ಹೇಳ್ತೀವಲ್ಲ, ಆಕ್ಟಿವ್ ಬೇರ್ಗಳು ಇರ್ತವೆ, ಅದು ಗೊಬ್ಬರಗಳನ್ನ ಬೇಗ ಹಿಡ್ಕೊಳತ್ತೆ. ಸೊ ಈಗ ಏನ್ ಮಾಡ್ಬೇಕು, ಈಗ 1 ರಿಂದ 1.5 ಬುಡದಿಂದ ಜಾಗ ಬಿಟ್ಬಿಟ್ಟು ಹಾಕ್ತಿರಲ್ಲ, ಅವಾಗ ನೀವು ಸ್ವಲ್ಪ ಗುಣಿ ಮಾಡಾಕ್ಬೇಕು ಸರ್. ಗುಣಿ ಮಾಡಿ ಅದನ್ನ ಮಣ್ಣಿಂದ ಮುಚ್ಚಿ ತಪ್ಪಿದ್ರೆ ತರಗೆಲೆಯಿಂದ ಮುಚ್ಚಿ. ಇದು ಈ ತರ ಮುಚ್ಚೋದ್ರಿಂದ ಏನು ಉಪಯೋಗ ಅಂದ್ರೆ ಸರ್, ಒಂದು ಡೈರೆಕ್ಟ್ ಮಳೆ ಬಿದ್ದು ಅದು ಕೊಚ್ಚೋಗೋದು ತಡೆಗಟ್ಬೋದು, ಈಗ ಅದು ಕೊಚ್ಕೊಂಡೋದ್ರೆ ನಿಮ್ಗೆ ವೇಸ್ಟ್, ನೀವು ಹಾಕಿದ್ದು ಪ್ರಯೋಜನ ಇಲ್ಲ. ಇನ್ನೊಂದೇನಂತ ಹೇಳಿದ್ರೆ ಡೈರೆಕ್ಟ್ ಈಗ ಸೂರ್ಯನ ಕಿರಣ ಬೀಳುತ್ತಲ್ಲ, ನೀವು ಗಮನಿಸಿರ್ಬೋದು ಮನೆ ಅಥವಾ ಯೂರಿಯಾ ಬ್ಯಾಗ್ ಏನಾದ್ರು ಇಟ್ಟಿದ್ರೆ ಈಗ ಬಿಸಿಲು ಬಿದ್ದರೆ ಅದು ಸ್ಮೆಲ್ ಬರುತ್ತೆ, ಅಮೋನಿಯಾ ಸ್ಮೆಲ್ ಬರುತ್ತೆ. ಅಂದ್ರೆ ಅದೇನಿಲ್ಲ ಸರ್, ಅದು ಆವಿ ಆಗ್ತಾ ಹೋಗುತ್ತೆ, ಅಂದ್ರೆ ಅದರಲ್ಲಿ ಸಾರಜನಕದ ಅಂಶ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಎಲೆ ಮುಚ್ಚೋದ್ರಿಂದ ಸೂರ್ಯನ ಕಿರಣ ಡೈರೆಕ್ಟ್ ಆಗಿ ಬೀಳದೇ ಇರೋ ಕಾರಣ ಆವಿ ಆಗೋದು ಕಡಿಮೆ ಆಗುತ್ತೆ. ಸೊ ಈಗ 2 ಅಂಶ, ತರಗೆಲೆಗಳಿಂದ ಮುಚ್ಚೋದನ್ನ ಗಮನದಲ್ಲಿ ಇಟ್ಕೊಂಡು ಮುಚ್ಚಬೇಕಾಗುತ್ತೆ. ಈಗ ಸರ್ 3 ಕವರ್ ಆಯ್ತು, ಒಂದು ಟೈಮ್ ಕವರ್ ಆಯ್ತು, ಯಾವ ಗೊಬ್ಬರ ಕವರ್ ಆಯ್ತು, ಯಾವ ಜಾಗ ಕವರ್ ಆಯ್ತು, ಈಗ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅಂದ್ರೆ ಸರ್ ಇದು ತುಂಬಾ ಇಂಪಾರ್ಟೆಂಟ್. ಇದು ಸರ್ ಈಗ ನೀವು ಯಾವ ಪ್ರಮಾಣದಲ್ಲಿ ಹಾಕ್ಬೇಕು ಅನ್ನೋದು ಮೇಜರ್ ಆಗಿ 3 ಅಂಶಗಳ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಒಂದು ಮಣ್ಣಿನ ಫಲವತ್ತತೆ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಯಾವ ಬೆಳೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತೆ ಬೆಳೆಯಲ್ಲಿ ಸಹ ಯಾವ ವೆರೈಟಿ ಆಗ್ತಿವಲ್ಲ ಅದ್ರಲ್ಲೂ ಅದು ಡಿಪೆಂಡ್ ಆಗುತ್ತೆ ಸರ್. ಒಂದು ಉದಾಹರಣೆಗೆ ಈಗ ಒಬ್ಬರು ರೈತರ ಹತ್ರ 2 ಬ್ಲಾಕ್ ಇದೆ, ಆ ಒಂದು ಬ್ಲಾಕ್ ಅಲ್ಲಿ ಅವ್ರು 20 ಬ್ಯಾಗ್ ಪ್ರತಿ ಎಕರೆಗೆ ಕೊಯ್ತಾರೆ ಗ್ರೀನ್ ಕಾಫಿನ, ಇನ್ನೊಂದರಲ್ಲಿ 30 ಬ್ಯಾಗ್ ಕೊಯ್ತಿದ್ದಾರೆ. ಆಗ ನಾವು 20 ಬ್ಯಾಗ್ ಕ್ಲೀನ್ ಕಾಫಿ ಏನಾಗುತ್ತೆ ಅದಕ್ಕೆ ಬೇರೆ ಗೊಬ್ಬರ ಶಿಫಾರಸಿದೆ, ಈಗ 30 ಬ್ಯಾಗ್ ಏನಾಗುತ್ತೆ ಅದಕ್ಕೆ ಬೇರೆ ರೇಟ್ ಅಂತಿರ್ತೀವಿ, ಫರ್ಟಿಲೈಸರ್ ರೇಟ್ ಅಂತೀವಿ, ಅದು ಬೇರೆ ಪ್ರಮಾಣದಲ್ಲಿದೆ. ಈಗ ಉದಾಹರಣೆಗೆ ಈಗ ಯಾವ ರೈತರು ಯಾವ ಭೂಮಿಲಿ 25 ಬ್ಯಾಗ್ ಕ್ಲೀನ್ ಕಾಫಿ ಕೊಯ್ತಿದ್ದಾರೆ ಅದಕ್ಕೆ ಸುಮಾರು 90 ಕೆಜಿ ಪ್ರತಿ ಎಕರೆಗೆ ಸಾರಜನಕ, 69 ಕೆಜಿ ಪ್ರತಿ ಎಕರೆಗೆ ರಂಜಕ, ಮತ್ತೆ 90 ಕೆಜಿ ಪೊಟಾಶ್ ಬೇಕಾಗುತ್ತೆ, ಇದ್ರ ಜೊತೆ ಈಗ ಸೆಕೆಂಡ್ರಿ ಮತ್ತೆ ಲಘು ಪೋಷಕಾಂಶಗಳನ್ನೆಲ್ಲ ಅದನ್ನ ಕೊಡ್ಬೇಕಾಗತ್ತೆ. ಈಗ ಅದೇ 30 ಬ್ಯಾಗ್ ಕ್ಲೀನ್ ಕಾಫಿ ಕೊಯ್ತಿದ್ರೆ ಅದಕ್ಕೆ 100 kg ಪ್ರತಿ ಎಕರೆ ಅಷ್ಟು

0: ಸಾರಜನಕ, 76 ಪರ್ ಎಕರೆ ಅಂತೀವಲ್ಲ ಅದರಷ್ಟು ರಂಜಕ, ಮತ್ತು 100 ಕೆಜಿ ಪ್ರತಿ ಎಕರೆ ಅಷ್ಟು ಪೊಟಾಷಿಯಂ ಓಪಿ ಅಂತೀವಲ್ಲ ಅದನ್ನ ಕೊಡ್ಬೇಕಾಗತ್ತೆ. ಹಾಗೆ ಇದ್ರ ಜೊತೆ ಸೆಕೆಂಡರಿ ಮತ್ತೆ ಲಘು ಪೋಷಕಾಂಶಗಳ ಪೂರೈಕೆಯನ್ನು ನಾವು ನೀಡಬೇಕಾಗುತ್ತೆ.
1: ತಾವು ಗಿಡದ ಬುಡದಿಂದ 1-1.5 ಅಡಿ ದೂರದಲ್ಲಿ ಕೊಡಬೇಕು ಅಂತ ಹೇಳಿದ್ರಿ, ಎಷ್ಟು ಆಳಕ್ಕೆ ಕೊಡಬೇಕಾಗತ್ತೆ ಗೊಬ್ಬರ?
0: ಆಳ ಅಂತ ಹೇಳಿದ್ರೆ ಈಗ ಬಿದ್ಲಿಲ್ ಏನೋ ಲೇಟ್ ಆಗ್ತೀರಾ ನೋಡಿ, ಅದು ತುಂಬಾ ಆಳನು ಬೇಡ ಅಷ್ಟಿದ್ರೆ ಸ್ವಲ್ಪ. ಅದೇ ಮೇನ್ ಆಗಿ ಕರ್ಗೆಲೆ ತಪ್ಪದೆ ಮಣ್ಣಿಂದ ಮುಚ್ಚಬೇಕಾಗುತ್ತೆ, ಇದನ್ನ ತುಂಬಾ ಗಮನದಲ್ಲಿ ಇಟ್ಕೊಬೇಕಾಗ ಸರ್.
1: ಈ ಅರೇಬಿಕಾ ಮತ್ತೆ ರೋಬಸ್ಟಾಕ್ ಏನಾದ್ರೂ ಬೇರೆ ಬೇರೆ ಕೊಡಬೇಕಾಗತ್ತ?
0: ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಈ ಕಾಫಿ ಬೋರ್ಡ್ ರೆಕಮೆಂಡೇಶನ್ ಯೂಸ್ ಮಾಡ್ತಿದ್ದೀವಿ ಸರ್. ಇದರಲ್ಲಿ ಆ ತರ ವ್ಯತ್ಯಾಸ ಏನಿಲ್ಲ, ಮೇನ್ ಆಗಿ ಮಣ್ಣಿನ ಫಲವತ್ತತೆ, ಅದು ಮತ್ತೆ ಎಷ್ಟು ಬ್ಯಾಗ್ ಕಾಫಿ ಕೊಯ್ತಿದ್ದೀರಾ ಅದ್ರ ಮೇಲೆ ಮಾತ್ರ ಡಿಪೆಂಡ್ ಆಗುತ್ತೆ ಸರ್. ಈ ತರ ವೆರೈಟಿ ಮೇಲೆ ಬೇರೆ ಬೇರೆ ಶಿಫಾರಸು ಇಲ್ಲ ಸರ್.
1: ಯಾವ ಸಮಯದಲ್ಲಿ ಮಣ್ಣು ಪರೀಕ್ಷೆಯನ್ನ ನಮ್ಮ ರೈತ ಬಾಂಧವರು ಮಾಡಿಸ್ಕೋಬೇಕಾಗುತ್ತೆ?
0: ಕಾಫಿ ಕೊಯ್ದಾದ್ಮೇಲೆ ಮಣ್ಣು ಪರೀಕ್ಷೆ ಮಾಡಿಸ್ಬೋದು. ಈಗ ಸರಿಯಾದ ಸಮಯ ಅಂತ ಹೇಳಿದ್ರೆ ಈಗ ನವೆಂಬರ್ ಇಂದ ಫೆಬ್ರವರಿ ಅಂತ ಹೇಳ್ಬೋದು ಸರ್. ಯಾಕೆ ಅಂತ ಹೇಳಿದ್ರೆ ಟ್ಯೂಬ್ಲೋಸಮ್ ಇರಿಗೇಷನ್ ಕೊಡ್ತಿರಲ್ಲ, ಅದಕ್ಕಿಂತ ಮುಂಚೆ ಸುಣ್ಣ ಹಾಕ್ಬೇಕಾಗುತ್ತೆ. ಹಾಗಾಗಿ ನವೆಂಬರ್ ಇಂದ ಫೆಬ್ರವರಿ ಟೈಮಲ್ಲಿ ಮಣ್ಣನ್ನ ಕೋಳಿ ಕೊಪ್ಪಾಗಿ ತಂದು ಕೊಟ್ರೆ ಆಗಲೇ ಹೇಳಿದ ಸುಣ್ಣ ಹಾಕ್ಬೇಕು ಅಂತ. 2 ದಿನದಲ್ಲಿ ಇಷ್ಟು ಪ್ರಮಾಣ ಸುಣ್ಣ ಹಾಕ್ಬೇಕು ಅಂತ ಒಂದು ಹೇಳ್ತೀವಿ. 2 ದಿನದಲ್ಲಿ ಮಣ್ಣು ಮಾದರಿ ಕೊಟ್ಟು ಒಂದು 20 ದಿನದೊಳಗೆ ಮಣ್ಣು ಆರೋಗ್ಯ ಚೀಟಿನ ಕೊಡ್ತೀವಿ ಸರ್. ಅದರಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿ ಇರುತ್ತೆ, ಯಾವ ಗೊಬ್ಬರ ಹಾಕ್ಬೇಕು, ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು, ಮತ್ತೆ ಎಷ್ಟು ಫಿಟ್ ಅಂತ ಹೇಳ್ತೀವಿ, ಇಲ್ಲ 3 ಸ್ಪಿಟ್, ತಪ್ಪರೆ ನೀವು 4 ಟೈಮ್ ಅಲ್ಲಿ ಹಾಕ್ತೀವಿ ಅಂದ್ರೆ 4 ಸ್ಪಿಟ್ಗೆ ನಾವು ಡಿವೈಡ್ ಮಾಡಿ ಕೊಡ್ತೀವಿ ಸರ್.
1: ಇನ್ನ ಕಾಫಿ ತೋಟಗಳಿಗೆ ನಾವು ಸುಣ್ಣವನ್ನ ಯಾಕಾಗಿ ಹಾಕ್ಬೇಕಾಗತ್ತೆ, ಸುಣ್ಣದ ಮಹತ್ವ ಏನು ಅಂತೀರಿ?
0: ಸರ್, ಇದು ರಸಸಾರ ಅಂತ ಕೇಳಿರ್ಬೋದು, pH, ಆಯಿಲ್ pH ಅಂತ ಹೇಳ್ತೀವಿ. ಇದು 0 ಇಂದ 14 ತನಕ ಹೆಚ್ಚಾಗ ಅದ್ರದ್ದು ಒಂದು ವ್ಯಾಲ್ಯೂಸ್ ಅಂತೀವಲ್ಲ, ಅದು 6ಕ್ಕಿಂತ ಕಡಿಮೆ ಇದ್ರೆ ಆಮ್ಲ ಮಣ್ಣು, 6ರಿಂದ 7 ಇದ್ರೆ ನಾರ್ಮಲ್ ಒಳ್ಳೆ ಮಣ್ಣು, ಈಗ 7ರಿಂದ ಮೇಲಿದ್ರೆ ಉಪ್ಪು ಮಣ್ಣು ಅಂತ ಕನ್ಸಿಡರ್ ಮಾಡ್ತೀವಿ. ಅದು ಏನಂದ್ರೆ ಯೂಶಲಿ ರಸಸಾರ 6ರಿಂದ 7 ಇದೆ ಎಲ್ಲಾ ಬೆಳೆಗಳಿಗೂ ಸೂಕ್ತ ಆಗುತ್ತೆ ಸರ್. ಹಾಗಾಗಿ ನಾವು ಇದನ್ನ ಕಾಪಾಡ್ಬೇಕು. ಈಗ ಕಾಫಿ ಬೆಳೆಗೆ ಬಂದ್ರೆ ರಸಸಾರ ಅನ್ನಲ್ಲ, ಇದು 5.5 ಇಂದ 6.5 ಇದೆ, ತುಂಬಾ ಒಳ್ಳೇದು ನಮಗೆ. ಯಾಕೆಂದ್ರೆ ಈ ರೇಂಜ್ ಅಲ್ಲಿ ರಸಸಾರ ಇದ್ರೆ ಏನಾಗುತ್ತೆ ಅಂದ್ರೆ ಎಲ್ಲಾ ಗೊಬ್ಬರಗಳು ಸರಿಯಾದ ಪ್ರಮಾಣದಲ್ಲಿ ಭೂಮಿಯಲ್ಲಿ ಕರಗಿ ಗಿಡ ಅದನ್ನ ಹೀರ್ಕೊಳ್ಳೋ ಒಂದು ಕೆಪಾಸಿಟಿ ಚೆನ್ನಾಗಿರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಅಧಿಕ ಪ್ರಮಾಣದ ಮಳೆ ಬೀಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಸಿಕ್ ಕ್ಯಾಟಯನ್ಸ್ ಅಂತ ಕರಿತೀವಿ, ಕ್ಯಾಲ್ಸಿಯಂ ಇರ್ಬೋದು, ಮೆಗ್ನೀಸಿಯಂ ಇರ್ಬೋದು, ರೀಚ್ ಔಟ್ ಆಗುತ್ತೆ ಭೂಮಿಯಿಂದ, ಅದು ಕೆಳಗೆ ಬಸ್ತೋಗ್ಬಿಡುತ್ತೆ. ಹಾಗಾಗಿ pH ರಸಸಾರ ಏನಂತ ಹೇಳ್ತೀವಿ ಅದು ತುಂಬಾ ಕಡಿಮೆ ಇರುತ್ತೆ. ಒಂದೊಂದ್ ಕಡೆ ನಾವು ಮಣ್ಣು ಪರೀಕ್ಷೆ ಮಾಡ್ತೀವಲ್ಲ ಅಲ್ಲಿ ನೋಡಿದ್ರೆ ಒಂದೊಂದು 4 ತನಕ ಹೋಗಿದೆ, ಅಂದ್ರೆ pH 4, ಬಟ್ ಗಿಡಕ್ಕೆ ಬೇಕಾಗಿರೋದು 5.5 to 6. ಏನ ಈಗ ಆಮ್ಲ ಮಣ್ಣನ್ನ ನಮ್ಮ ದೇಹದ ಗ್ಯಾಸ್ಟಿಕ್ ಅಂತ ಕರಿತೀವಲ್ಲ ಸರ್, ಪ್ರಚುರಿಟಿ ಅಂತ ಕರಿತೀವಲ್ಲ, ಅದಕ್ಕೆ ಬೇಕಾದ್ರೆ ಹೋಲಿಸ್ಬೋದು. ಹೇಗೆ ಅಂದ್ರೆ ಒಂದು ಉದಾಹರಣೆಗೆ ನಮಗೆ ಗ್ಯಾಸ್ಟಿಕ್ ಆಗಿರುತ್ತಲ್ಲ, ಆ ಟೈಮಲ್ಲಿ ನಾವು ಯಾವುದೇ ಆಹಾರ ತಗೊಂಡ್ರು ಅದು ಜೀರ್ಣ ಆಗಲ್ಲ, ಅಜೀರ್ಣ ಆಗುತ್ತೆ. ಹಾಗೆ ಸಹ ಈಗ ಭೂಮಿಯ pH 5.5 ಕಡಿಮೆ ಇತ್ತು ಅಂದ್ರೆ ಈ ಕಾಫಿ ಬೆಳೆಗೆ ನೀವು ಏನೇ ಗೊಬ್ಬರ ಹಾಕಿದ್ರು ಅದು ಸಂಪೂರ್ಣವಾಗಿ ಕರ್ಗಲ್ಲ. ಅದೇನ್ ಮಾಡುತ್ತೆ, ಈಗ ಐರನ್ ಮತ್ತೆ ಅಲ್ಯೂಮಿನಿಯಂ ಅಂತ ಎರಡು ಅಯಾನ್ಸ್ ಗಳು ಬರ್ತವೆ, ಅದ್ರ ಜೊತೆ ರಿಯಾಕ್ಟ್ ಆಗಿ ಪ್ರತಿಕ್ರಿಯೆ ಹೊಂದಿ ಅದು ನಿಮ್ಮ ಕಾಂಪ್ಲೆಕ್ಸ್ ನ ಫಾರ್ಮ್ ಮಾಡುತ್ತೆ, ಅವಾಗ ಅದು ಕರ್ಗಲ್ಲ. ಈಗ ಆಗ ಹೇಳ್ದಂಗೆ ಯಾವ್ದೇ ಗೊಬ್ಬರ ಆಗ್ಲಿ ಮೊದಲು ಕರಗ್ಬೇಕು, ಕರ್ಗಿದ್ರೆ ಅದು ಗಿಡ ತಗೊಳಕ್ ಸಾಧ್ಯ. ಈಗ ಅದೇ pH 5.5 ಕಡಿಮೆ ಇದ್ರೆ ನೀವು ಯಾವ್ದೇ ಗೊಬ್ಬರ ಹಾಕೋದು ಅದು ಕರ್ಗಲ್ಲ, ಸೊ ಅದು ಗಿಡಕ್ಕೆ ಸಿಗಲ್ಲ. ನೀವು ಏನೇ ಪೋಷಕಾಂಶಗಳ ನಿರ್ವಹಣೆ ಮಾಡಿ ಬಟ್ ನಿಮ್ಮ ಮಣ್ಣಿನ ರಸಸಾರನ ನೀವು ಕರೆಕ್ಟ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನೀವು ಏನೇ ಗೊಬ್ಬರ ಹಾಕೋದು ವ್ಯರ್ಥವಾಗುತ್ತೆ. ಹಾಗಾಗಿ ನಾವು ಇದನ್ನ ಮಾಡ್ಬೇಕಾಗತ್ತೆ, ಲೈಮಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡ್ಬೇಕಾಗತ್ತೆ. ಲೈಮಿಂಗ್ ಅಂದ್ರೆ ಸರ್ ಯಾವ ಸಮಯ ಅಂತ ಹೇಳಿದ್ರೆ ಕಾಫಿಗೆ ಮೇನ್ ಆಗಿ ಈಗ ನೀವು ಪ್ರೀ ಬ್ಲಾಸಮ್ ಇರಿಗೇಷನ್ ಅಂತ ಕೊಡ್ತಿರಲ್ಲ ಸರ್, ನೀವು ಅದಕ್ಕೆ ನೀರ್ ಕೊಡ್ತಿರಲ್ಲ, ನೀರ್ ಕೊಡಕ್ಕಿಂತ ಒಂದು 2-3 ದಿನ ಮುಂಚೆ ನೀವು ಸುಣ್ಣ ಹಾಕ್ಬೇಕಾಗುತ್ತೆ. ಆ ಸುಣ್ಣ ಹಾಕಿ ಆಮೇಲೆ ನೀವು ನೀರ್ ಕೊಡ್ಬೇಕಾಗುತ್ತೆ. ಕೆಲವೊಂದು ರೈತರು ಏನ್ ಮಾಡ್ತಾರೆ, ಮೊದಲು ನೀರ್ ಬಿಟ್ಬಿಟ್ಟು ಆಮೇಲೆ ಸುಣ್ಣ ಹಾಕ್ತಾರೆ, ಈ ತರ ಮಾಡಕ್ಬೇಡಿ. ಮತ್ತೆ ಸುಣ್ಣ ಹಾಕಿ ನೀರ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಮೊದಲು ಸುಣ್ಣ ನೀವು ಮೊದ್ಲು ಹಾಕ್ತೀರಾ, ಆಗ ಭೂಮಿ ಮೇಲ್ಪದರದ ಮೇಲೆ ರಿಯಾಕ್ಟ್ ಆಗುತ್ತೆ, ಆಮೇಲೆ ನೀವು ನೀರ ಕೊಡೋದ್ರಿಂದ ಅದು ಸ್ವಲ್ಪ ಒಳಗೆ ಇಳಿಯುತ್ತದು, ಅಲ್ಲೂ ಮತ್ತೆ ಅದು ರಿಯಾಕ್ಟ್ ಆಗಿ ಅದನ್ನ pH ನ ಜಾಸ್ತಿ ಮಾಡಕ್ ನೋಡುತ್ತೆ, ರಸಸಾರನ ಜಾಸ್ತಿ ಮಾಡಕ್ಕೆ ನೋಡುತ್ತೆ. ಸೊ ಹಾಗಾಗಿ ಮೊದಲು ಸುಣ್ಣ ಹಾಕಿ ಅದ್ ಹಾಕಿ ಒಂದು 3-4 ದಿನದೊಳಗೆ ನೀವು ಇರಿಗೇಷನ್ ನ ಕೊಡ್ಬೋದು. ಮತ್ತೆ ಇದಾದ್ಮೇಲೆ ಸುಣ್ಣ ಹಾಕ್ಬೇಕು, ಯಾವ ಸುಣ್ಣ ಹಾಕ್ಬೇಕು ಅಂತ ಹೇಳಿದ್ರೆ ಸರ್, ಈಗ ಸುಣ್ಣದಲ್ಲಿ ಸಾಕಷ್ಟು ಇಂಪ್ಯೂರಿಟಿ ಅಂತೀವಿ, ಅದು ಅಂದ್ರೆ ಕಲುಷಿತ ಸುಣ್ಣಗಳು ತುಂಬಾ ಬರ್ತದೆ. ಸೊ ನೀವು ಯಾವ್ದೇ ಸುಣ್ಣ ಆಗ್ಲಿ ಒಂದ್ಸತಿ ಸುಣ್ಣದ ಪರೀಕ್ಷೆ ಮಾಡ್ಕೋಬೇಕಾಗುತ್ತೆ. ಸುಣ್ಣದ ಪರೀಕ್ಷೆ ಮಾಡಿ ಸುಣ್ಣ ಹಾಕಿ ಮತ್ತೆ ಸುಣ್ಣ ಹಾಕ್ಬೇಕಾದ್ರೆ ಅಷ್ಟೇ, ಈ ವರ್ಷ ನೀವು ಅಗ್ರಿಕಲ್ಚರ್ ಲೈಮ್ ಅಂತ ಕರಿತೀವಲ್ಲ ಆ ಸುಣ್ಣ ಹಾಕಿದ್ರೆ ನೆಕ್ಸ್ಟ್ ವರ್ಷ ನೀವು ಡೋಲೋಮೈಟ್ ಹಾಕಿ, ಮತ್ತೆ ಅದ್ರ ನೆಕ್ಸ್ಟ್ ವರ್ಷ ಅಗ್ರಿಕಲ್ಚರ್ ಲೈಮ್ ಹಾಕಿ, ಅಂದ್ರೆ ಬರೇ ಅಗ್ರಿಕಲ್ಚರ್ ಲೈಮ್ ಹಾಕ್ಬೇಡಿ, ಬರೇ ಡೋಲೋಮೈಟ್ ಹಾಕ್ಬೇಡಿ. ಒಂದ್ ವರ್ಷ ಇದಾಗ್ತದೆ, ನೆಕ್ಸ್ಟ್ ವರ್ಷ ಚೇಂಜ್ ಮಾಡಿ, ಆತರ ಆಲ್ಟರ್ನೇಟಿವ್ ಆಗಿ ನೀವು ಚೇಂಜ್ ಮಾಡ್ಕೋಬೇಕು ಸರ್.
1: ಈಗ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವ್ ಹೇಳಿದ್ರಿ ಮೊದಲು ಸುಣ್ಣ ಹಾಕಿ ಆಮೇಲೆ ಹೂವಿನ ನೀರಾವರಿಯನ್ನ ಕೊಡಬೇಕು ಅಂತ. ಈಗ ಆ ಸಂದರ್ಭದಲ್ಲಿ ಮಣ್ಣಲ್ಲಿ ತೇವಾಂಶ ಇದ್ರೆ ಸುಣ್ಣ ಹಾಕ್ಬಹುದು.

0: ಒಣ ಮಣ್ಣಿಗೆ ನಾವು ಸುಣ್ಣ ಹಾಕೋದಕ್ಕೆ ಸಾಧ್ಯ ಆಗುತ್ತಾ?
1: ಸ್ವಲ್ಪ ತೇವಾಂಶ ಇದ್ರೆ ಬೆಟರ್ ಆಗುತ್ತೆ ಸರ್, ಅಂದ್ರೆ ಅದು ರಿಯಾಕ್ಟ್ ಆಗ್ಬೇಕು ಅಂದ್ರೆ ಭೂಮಿಲಿ ತೇವಾಂಶ ಇರ್ಲೇಬೇಕಾಗುತ್ತೆ.
0: ಹೂ ನೀರಾವರಿ ಕೊಟ್ಟ ಮೇಲೆ ಸುಣ್ಣ ಹಾಕಿದ್ರೆ ಅವಾಗ ಸ್ವಲ್ಪ ಮಟ್ಟಿಗೆ ತೇವಾಂಶ ಇದ್ದೇ ಇರುತ್ತೆ. ಅದರಿಂದ ಏನ್ ತೊಂದರೆ ಏನಾದ್ರು ಆಗುತ್ತಾ ಹೂ ನೀರಾವರಿ ಕೊಟ್ಟಮೇಲೆ ಸುಣ್ಣ ಹಾಕಿದ್ರಿಂದ?
1: ತೊಂದ್ರೆ ಏನಂದ್ರೆ ಸರ್, ಈಗ ನೀವು ಬ್ಯಾಕಿಂಗ್ ಕೊಟ್ಟರೆ ಒಳ್ಳೇದು, ಟ್ರೀ ಬ್ಲಾಸಮ್ ಕೊಟ್ಟು ಬ್ಯಾಕಿಂಗ್ ಇರಿಗೇಷನ್ ಕೊಡ್ತೀರಲ್ಲ ಅದು ಕೊಟ್ಟರೆ ಒಳ್ಳೇದು ಸರ್. ಇಲ್ಲಾಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಅಕಸ್ಮಾತ್ ನೀರ್ ಕೊಟ್ಬಿಟ್ಟು ಸುಣ್ಣ ಹಾಕ್ತೀರ ಅಂತಕೊಳ್ಳಿ, ನೀವು ಬ್ಯಾಕಿಂಗ್ ಕೊಡಲ್ಲ, ಆ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈಗ ಸುಣ್ಣ ಹಾಕಿದ್ದು ಒಂದೊಂದ್ಸರಿ ಗಂಟಾಗ್ಬಿಡುತ್ತೆ, ಆ ಟೈಪ್ ಆಗುತ್ತೆ. ಬಟ್ ನೀವು ಬ್ಯಾಕಿಂಗ್ ಕೊಟ್ಟ ಏನಾಗುತ್ತೆ, ಆ ಗಂಟಾಗಿದ್ದು ಮತ್ತೆ ನೀರ್ ಬಿದ್ದು ಕರಗುತ್ತೆ. ಹಾಗಾಗಿ ನಾವು ಯೂಶುವಲ್ ಏನ್ ರೆಫರ್ ಮಾಡ್ತೀವಿ ಅಂದ್ರೆ ಸುಣ್ಣ ಹಾಕಿ ಎರಡರಿಂದ ಮೂರು ದಿನ, ತುಂಬಾ ಟೈಮ್ ಕೊಡೋದಲ್ಲ ಸರ್, ಎರಡರಿಂದ ಮೂರು ದಿನದೊಳಗೆ ನೀವು ನೀರಾವರಿ ಕೊಟ್ರೆ ಸೂಕ್ತವಾಗಿರುತ್ತೆ ಸರ್. ಇದು
0: ಅಂದ್ರೆ ಅದು ಮಣ್ಣಲ್ಲಿ ಬೆರೆಸಬೇಕಾಗತ್ತೋ ಅಥವಾ ಮಣ್ಣಿನ ಮೇಲೆ ಎರಚಿದ್ರೆ ಸಾಕಾಗುತ್ತೆ?
1: ಅದೇ ಹೇಳಿದ್ನಲ್ಲ, ಮಣ್ಣ ಮೇಲೆ ಅದನ್ನ ತುಂಬಾ ಲೇಬೋರಿಯಸ್ ಆಗುತ್ತೆ ಸರ್. ಈಗ ನೀವು ಮಣ್ಣಲ್ಲೆಲ್ಲ ಕರೆಕ್ಟ್ ಆಗಿರೋ ಪ್ರೊಸೀಜರ್ ಅಂದ್ರೆ ನೀವು ಮಣ್ಣಲ್ಲಿ ಮಿಕ್ಸ್ ಮಾಡ್ಬೇಕಾಗುತ್ತೆ ಅದನ್ನ. ಬಟ್ ಈಗ ತುಂಬಾ ಲೇಬರ್ ಓರಿಯೆಂಟೆಡ್ ಇರೋದ್ರಿಂದ ನೀವು ಏನ್ ಮಾಡ್ಬೇಕು, ನಾನು ಹೇಳ್ದಂಗೆ ಸುಣ್ಣ ಹಾಕ್ಬಿಟ್ಟು ಆಮೇಲೆ ಇರಿಗೇಷನ್ ಕೊಟ್ಟರೆ ಇದು ಸೂಕ್ತ ಸರ್. ನೀರು ಕೆಳಗಿಳಿಬೇಕಾದ್ರೆ ಸುಣ್ಣನು ನಿಮ್ಮ ಭೂಮಿ ಜೊತೆ ಮಿಕ್ಸ್ ಆಗುತ್ತೆ. ನೀವು ಈಗ ಸುಣ್ಣ ಹಾಕ್ತಿವಲ್ಲ, ಅಟ್ಲೀಸ್ಟ್ ಒಂದ್ರಿಂದ ಒಂದೂವರೆ ತಿಂಗಳಷ್ಟು ಗ್ಯಾಪ್ ಕೊಟ್ಟು ನೀವು ಗೊಬ್ಬರ ಹಾಕ್ಬೇಕು ಸರ್. ಯಾವ್ದಾರ ಗೊಬ್ಬರ ಇರುವುದು ಈಗ ಅಂದ್ರೆ ರಸಗೊಬ್ಬರ ಇರ್ತೀವಲ್ಲ, ಯಾಕೆಂದ್ರೆ ಸುಣ್ಣ ಜೊತೆ ತಪ್ಪರೆ ಸುಣ್ಣ ಹಾಕಿದ ತಕ್ಷಣ ನೀವು ಹಾಕೋದ್ರಿಂದ ಆ ಸುಣ್ಣ ಜೊತೆ ಎಲ್ಲ ರಿಯಾಕ್ಟ್ ಆಗುತ್ತೆ, ಗೊಬ್ಬರಗಳು ರಿಯಾಕ್ಟ್ ಆಗಿ ಕರಗಲ್ಲ, ಹಂಗಾಗಿ ನಿಮ್ಗೆ ಗಿಡಗಳ ತಗೊಳಕ್ಕೆ ಆಗಲ್ಲ. ಸೊ ಅಟ್ಲೀಸ್ಟ್ 1 ಮಂತ್ ಆರು ನೀವು ಗ್ಯಾಪ್ ಕೊಡ್ಬೇಕಾಗುತ್ತೆ, ಇದೊಂದು ನೀವು ಗಮನದಲ್ಲಿ ಇಟ್ಕೊಳ್ಳಿ.
0: ಇನ್ನ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಈ ಕಾಫಿ ಬೆಳೆನಲ್ಲಿ ಕೊಟ್ಟಿಗೆ ಗೊಬ್ಬರದ ಮಹತ್ವ ಏನು ಅಂತೀರಿ?
1: ಈಗ ನೀವು ರಸಗೊಬ್ಬರಕ್ಕೆ ಬಂದ್ರೆ, ಈಗ ಆಗ್ಲೇ ಹೇಳಿದ್ನಲ್ಲ, ಈಗ ಯೂರಿಯಾ ಹಾಕಿದ್ರೆ ಬರೇ ಸಾರಜನಕ ಸಿಗುತ್ತೆ, ಡಿಎಫ್ಎ ಹಾಕಿದ್ರೆ ರಂಜಕ ಸಾರಜನಕ, ಎಂಒಪಿ ಹಾಕಿದ್ರೆ ಬರೇ ಪೊಟಾಷ್ ಸಿಗುತ್ತೆ ಸರ್. ಬಟ್ ನಮ್ಮ ಗಿಡಕ್ಕೆ 17 ತರದ ಪೋಷಕಾಂಶಗಳ ಅವಶ್ಯಕತೆ ಇದೆ. ಹಾಗಾಗಿ ಈ ಗೊಬ್ಬರದ ಮಹತ್ವ ಏನಂದ್ರೆ ಸರ್, ಈಗ ಈ 17 ತರದ ಗಿಡಕ್ಕೆ ಯಾವ ಪೋಷಕಾಂಶಗಳು ಬೇಕಲ್ಲ, ಈ 17 ರೀತಿಯ ಪೋಷಕಾಂಶಗಳು ಗೊಬ್ಬರದಲ್ಲಿ ಇರುತ್ತೆ ಸರ್. ಹಾಗಾಗಿ ಗೊಬ್ಬರ ಹಾಕೋದು ಸೂಕ್ತ. ನಮ್ಮ ಹಿಂದಿನ ಕಾಲದ ರೈತರೆಲ್ಲ ದನಗಳನ್ನ ಸಾಕ್ತಿದ್ರು. ಅದರದ್ದು ಮೇನ್ ಉದ್ದೇಶ ಅಂದ್ರೆ ಒಂದು ಹಾಲಿನ ಉತ್ಪಾದನೆಗೆ, ಇನ್ನೊಂದು ಸರ್ ಗೊಬ್ಬರಕ್ಕೋಸ್ಕರ. ಈಗ ಉದಾಹರಣೆಗೆ ಈಗ ನೀವು ಭತ್ತದ ಹುಲ್ಲು ಏನಾದ್ರು ಇರುತ್ತಲ್ಲ, ಅದನ್ನ ನೀವು ಭೂಮಿಲಿ ಹಂಗೆ ಬಿಟ್ರೆ ಸುಮಾರು ತಿಂಗಳು ಬೇಕದು ಕರ್ಗಕ್ಕೆ. ಅದೇ ನೀವು ಹಸುಗೆ ನೀಡಿದ್ರೆ ಅದು ಮರುದಿನವೇ ತಪ್ಪರೆ ಒಂದು ಅರ್ಧ ದಿನದಲ್ಲೇ ನಿಮಗೆ ಗೊಬ್ಬರವಾಗಿ ಕನ್ವರ್ಟ್ ಆಗುತ್ತೆ. ಅಂದ್ರೆ ಇದ್ರ ಉದ್ದೇಶ ಏನಂತ ಹೇಳಿದ್ರೆ ನಮ್ಮ ಜನಗಳಿಗೆ ಅಂದ್ರೆ ಗೊಬ್ಬರದ ಮಹತ್ವತೆ ಗೊತ್ತಿತ್ತು, ಹಾಗಾಗಿ ಅವರು ದನಗಳನ್ನ ಸಾಕ್ತಾ ಇದ್ರು. ಈಗ ಏನಾಗಿದೆ ಅಂದ್ರೆ ದನಗಳ ಸಾಕುವ ಸಂಖ್ಯೆ ಕಡಿಮೆ ಆಗಿದೆ, ಹಾಗಾಗಿ ಅಟ್ಲೀಸ್ಟ್ ನೀವು 2 ವರ್ಷಕ್ಕಾದ್ರೂ ಒಮ್ಮೆ 2-3 ಟನ್ ಕೊಟ್ಟಿಗೆ ಗೊಬ್ಬರ ಪ್ರತಿ ಎಕರೆ ಹಾಕೋಕೆ ನಾವು ಶಿಫಾರಸು ಮಾಡ್ತೀವಿ ಸರ್. ಅಕಸ್ಮಾತ್ ಇದೇನ್ ಮಾಡಿ ಅಂದ್ರೆ ತುಂಬಾ ಸುಲಭವಾಗಿ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ತೋಟದಲ್ಲಿ ತರಗೆಳೆಗೆಲ್ಲ ಬಿದ್ದಿರ್ತವೆ, ಆ ಕಾಫಿದ ಎಲೆಗಳೆಲ್ಲ ಬಿದ್ದಿರ್ತವೆ, ಆ ಎಲೆಗಳನ್ನ ರಿಮೂವ್ ಮಾಡಕ್ ಹೋಗ್ಬೇಡಿ. ಏನ್ ಮಾಡಿ ಅಂದ್ರೆ ಒಂದು ಬ್ಯಾರಲ್ಗೆ ನೀವು ಒಂದ್ 10 ಕೆಜಿ ಎಷ್ಟು ಸಗಣಿ ಸಿಗುತ್ತೋ ಅಷ್ಟು ಸಗಣಿ ಹಾಕಿ, ಒಂದ್ 10 ಕೆಜಿ ಮಿನಿಮಮ್. ಅದ್ರ ಜೊತೆ ಈಗ ನಿಮ್ದು ಟ್ರೈಕೋಡರ್ಮ ತಕ್ಕೋದ್ರೆ ಗೋಧಿ ಕೊಪ್ಪ ಕೆವಿಕೆಯಲ್ಲಿ ನಿಮಗೆ ಅರ್ಕ ಮೈಕ್ರೋಬಿಯಲ್ ಕನ್ಸೋರಿಯಂ ಅಂತ ಸಿಗುತ್ತೆ, ಅಂದ್ರೆ ಜೈವಿಕ ಗೊಬ್ಬರ. ಇದನ್ನ 2-3 ಕೆಜಿ ಹಾಕಿ, ಇದ್ರ ಜೊತೆ 1 ಕೆಜಿ ಬೆಲ್ಲ ತಪ್ಪರ್ ಕಡಲೆ ಹಿಟ್ಟು ಹಾಕಿ, ಇದನ್ನೇನ್ ಮಾಡಿ ಒಂದು ದಿನ ತಪ್ಪರ ಒಂದ್ 2 ದಿನ ಹಂಗೆ ಬಿಡಿ. ಹಂಗೆ ಬಿಟ್ಬಿಟ್ಟು ನೀವು ಈಗ ನಿಮ್ಮ ತೋಟದ ಮಾನ್ಯ ದಿನ ಏನ್ ಮಾಡಿ ಅಂದ್ರೆ, ನಿಮ್ಮ ತೋಟದಲ್ಲಿ ಈಗ ಕಾಫಿ ಗಿಡಗಳ ಮಧ್ಯೆ ಜಾಗ ಇರುತ್ತಲ್ಲ, ಆ ತರ್ಗೆಲೆಗಳೆಲ್ಲ ಬಿದ್ದಿರ್ತಲ್ಲ, ಅದ್ರ ಮೇಲೆ ಹಂಗೆ ಹೆಚ್ಕೊಂಡೋಗಿ. ಇದನ್ನ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಎಲೆಗಳಿರ್ತಾವಲ್ಲ ಬೇಗ ಕರ್ಗುತ್ತೆ, ಬೇಗ ಕರ್ಗಿ ಬೇಗ ಗೊಬ್ಬರ ಆಗುತ್ತೆ. ಸೊ ಇದನ್ನ ನೀವು ಫಾಲೋ ಮಾಡೋದ್ರಿಂದ ಒಂದು ಒಳ್ಳೆ ಬೆಳೆಯ ಇಳುವರಿನ ನೀವು ಪಡಿಬಹುದು ಸರ್.
0: ಇನ್ನು ಈ ಪೋಷಕಾಂಶಗಳನ್ನ ಕೊಡೋದಕ್ಕಿಂತ ಮುಂಚೆ ಕಳೆಯನ್ನೇನಾದ್ರು ತೆಗಿಬೇಕಾಗತ್ತೆ?
1: ಕಳೆ ನೀವು ತೆಗಿಬೇಕಾಗುತ್ತೆ, ಯಾಕೆಂತ ಹೇಳಿದ್ರೆ ಅಲ್ಲಿ ಕಳೆ ತೆಗಿದರೆ ಏನಾಗುತ್ತೆ, ಕಳೆನೂ ಒಂದು ಗಿಡನೇ ಕಾಫಿನ ಒಂದು ಗಿಡ ಆಗಿರೋದ್ರಿಂದ ಅದು ಸಹ ನಿಮ್ಮ ಪೋಷಕಾಂಶಗಳನ್ನ ಹೀರ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾಗಿ ಮೊದಲು ಕಳೆ ತೆಗೆದೇ ನೀವು ಗೊಬ್ಬರನ ಕೊಡಿಸುತ್ತೆ ಸರ್.
0: ಇನ್ನು ಒಟ್ಟಾರೆ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ಸರಿಯಾದ ಗೊಬ್ಬರ ಕೊಡೋದ್ರಿಂದ ಆಗುವಂತ ಪ್ರಯೋಜನ ಏನು ಅಂತಿದೆ ಈ ಕಾಫಿ ಬೆಳೆನಲ್ಲಿ?
1: ಖರ್ಚನ್ನ ಕಡಿಮೆ ಮಾಡ್ಕೊಬಹುದು ಸರಿಯಾದ ಪ್ರಮಾಣ ಗೊಬ್ಬರ ಹಾಕೋದ್ರಿಂದ. ಅಕಸ್ಮಾತ್ ಆಗ್ಲೇ ಹೇಳ್ದಂಗೆ ನೀವು ತೋಟಕ್ಕಿಂತ ಕಡಿಮೆ ಪ್ರಮಾಣದ ಗೊಬ್ಬರ ಹಾಕಿದ್ರೆ ಅದೇನಾಗುತ್ತೆ, ಅಪೌಷ್ಟಿಕತೆ ಉಂಟಾಗುತ್ತೆ ಗಿಡಕ್ಕೆ, ಅದರಿಂದ ನಿಮಗೆ ರೋಗ ಬಾಧಿತ ಕೀಟ ಬಾಧೆ ಆಗುತ್ತೆ, ಮತ್ತೆ ಅದಕ್ಕೆ ಬೇಗ ವಯಸ್ಸಾಗುತ್ತೆ, ಮತ್ತೆ ಇಳುವರಿನೂ ಕಡಿಮೆ ಆಗುತ್ತೆ. ಅಕಸ್ಮಾತ್ ನೀವು ತುಂಬಾ ಜಾಸ್ತಿ ಗೊಬ್ಬರ ಹಾಕ್ತಿದ್ರೆ, ಎಕ್ಸಾಂಪಲ್ ಅಂತ ಹೇಳಿ ಯೂರಿಯಾ ತುಂಬಾ ಹಾಕ್ತಿದ್ರಿ ಅಂತ ಹೇಳಿದ್ರೆ, ಈಗ ಯೂರಿಯಾ ಏನ್ ಮಾಡುತ್ತೆ ಅಂದ್ರೆ ಹಸಿರುತನ ಜಾಸ್ತಿ ಮಾಡುತ್ತೆ ಸರ್, ಗಿಡದಲ್ಲಿ ಎಲೆಗಳ ಸಂಖ್ಯೆ ಜಾಸ್ತಿ ಮಾಡುತ್ತೆ. ಇದು ಅಂದ್ರೆ ಈಗ ಎಷ್ಟು ಬೇಕು ಅಷ್ಟು ಇರ್ಬೇಕು, ತುಂಬಾ ಜಾಸ್ತಿ ಇದೆ ಏನಾಗುತ್ತೆ ಅಂತ ಹೇಳಿದ್ರೆ ಹಸಿರುತನ ಅಂದ್ರೆ ಎಲೆಗಳು ತುಂಬಾ ಜಾಸ್ತಿ ಇದ್ರೆ ಒಂದು ಗಾಳಿಯ ಆಡುವಿಕೆ ಕಡಿಮೆ ಆಗುತ್ತೆ ಸರ್, ಮತ್ತೆ ಈಗ ರಿಲೇಟಿವ್ ಇಮ್ಯುನಿಟಿ ಅಂತ ಇರ್ತೀವಲ್ಲ ಅದು ಜಾಸ್ತಿ ಆಗುತ್ತೆ. ಇದು ಜಾಸ್ತಿ ಆದ್ರೆ ಏನಾಗುತ್ತೆ ಅಂದ್ರೆ ರೋಗ ಬಾಧಿತ ಕೀಟ ಬಾಧೆಗಳು ಜಾಸ್ತಿ ಆಗ್ಬಿಡುತ್ತೆ. ಇದು ಹೊರತಾಗಿ ಇನ್ನೊಂದು ಏನಂತ ಹೇಳಿದ್ರೆ ಈಗ ಎನ್ವೈರನ್ಮೆಂಟಲ್ ಪರಿಸರ ಮಾಲಿನ್ಯನು ಸಹ ಆಗುತ್ತೆ ಸರ್ ಈಗ ಗೊಬ್ಬರದಿಂದ. ಹೆಂಗೆ ಅಂತ ಹೇಳಿದ್ರೆ ಸರ್, ಇಲ್ಲಿ ಏನಂತ ಹೇಳಿದ್ರೆ ಕೊಡಗು ಜಿಲ್ಲೆಯಲ್ಲಿ ಈಗ ಫಾಸ್ಫರಸ್ ಅಂಶ ಈಗ ರಂಜಕದ ಅಂಶ ತುಂಬಾ ಇದೆ ಭೂಮಿಲಿ. ಈಗ ತುಂಬಾ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿಮೆ ಕೊಟ್ಟರೆ ನಡೆಯುತ್ತೆ, ಕಡಿಮೆನೆ ಕೊಡ್ಬೇಕು ಅಂದ್ರೆ ತುಂಬಾ ಇದೆಯಲ್ಲ. ನೀವು ಜಾಸ್ತಿ ಕೊಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಗಿಡ ಎಷ್ಟು

0: ಅಶ್ವತ್ತ ಉಣುತ್ತೆ, ಉಳಿದಿದ್ದೆಲ್ಲ ಮಳೆ ಬಂದ ಕೊಚ್ಕೊಂಡೋಗಿ ನಿಮ್ಮ ನೀರಿನ ಮೂಲಗಳಿಗೆ ಸೇರುತ್ತೆ. ಆ ನೀರಿನ ಮೂಲಗಳಿಗೆ ಸೇರಿದಾಗ ಅದನ್ನ ಆ ಪ್ರಾಣಿಗಳು ಸೇವಿಸೋದ್ರಿಂದ ಆಗ್ಲಿ ತಪ್ಪಿದ್ರೆ ನಾವೇ ಸೇವಿಸೋದ್ರಿಂದ ಆಗ್ಲಿ ನಮಗೆ ಹೆಲ್ತಿಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿ ಸರಿಯಾದ ಪ್ರಮಾಣದ ಗೊಬ್ಬರ ಬಳಸೋದ್ರಿಂದ ಸಹ ಒಂದು ಖರ್ಚು ಕಡಿಮೆ ಮಾಡಬಹುದು, ಮತ್ತೆ ಗಿಡಕ್ಕೆ ರೋಗ ಬಾಧೆ ತಪ್ಪಿದ್ರೆ ಕೀಟ ಬಾಧೆಗಳನ್ನ ತಪ್ಪಿಸಬಹುದು, ಮತ್ತೆ ಒಳ್ಳೆ ಇಳುವರಿ ತಗೋಬಹುದು, ಮತ್ತೆ ಪರಿಸರದ ಮಾಲಿನ್ಯವನ್ನು ಸಹ ತಡೆಗಟ್ಟಬಹುದು ಸರ್. ಗಿಡಕ್ಕೆ ಯಾವ್ದಾದ್ರು ರೋಗ ಬಂತು, ಗಿಡಕ್ಕೆ ಇನ್ನೊಂದು ಆಯ್ತು ಅಂತ ಹೇಳಿ ಬೇಕಾದ್ರೆ ನೀವು ಗಿಡ ಚೇಂಜ್ ಮಾಡಬಹುದು, ಬಟ್ ನೀವು ನಿಮ್ಮ ಭೂಮಿಯಲ್ಲಿರೋ ಮಣ್ಣು ಚೇಂಜ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ 2-3 ವರ್ಷಕ್ಕಾದ್ರೂ ಒಂದ್ಸರಿ ನೀವು ಒಂದು ಮಣ್ಣು ಪರೀಕ್ಷೆ ಮಾಡಿಸಿ. ಇದರಿಂದ ನಿಮ್ಮ ಭೂಮಿಯ ಫಲವತ್ತತೆ ಅಂದ್ರೆ ಯಾವ ಪೋಷಕಾಂಶ ಜಾಸ್ತಿ ಇದೆ, ಯಾವ ಪೋಷಕಾಂಶ ಕಡಿಮೆ ಇದೆ, ನಾವು ಯಾವ ಪ್ರಮಾಣ ಪೋಷಕಾಂಶಗಳನ್ನ ಜಾಸ್ತಿ ಕೊಡಬೇಕು, ಯಾವ್ದನ್ನ ಕಡಿಮೆ ಕೊಡ್ಬೇಕು ಅಂತ ತಿಳಿಬಹುದು. ಈ ತರ ನೀವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳನ್ನ ಕೊಟ್ಟಲ್ಲಿ ನಾವು ಒಂದು ಭೂಮಿಯ ಆರೋಗ್ಯವನ್ನು ಕಾಪಾಡಬಹುದು. ಈಗ ಒಂದು ಮಾತಿದೆ, ನಮ್ಮ ಮಣ್ಣು ಆರೋಗ್ಯವಾಗಿದೆ ನಾವೆಲ್ಲ ಆರೋಗ್ಯವಾಗಿರ್ತೀವಿ. ಸೊ ಹಾಗಾಗಿ ಸರಿಯಾದ ಪ್ರಮಾಣದ ಗೊಬ್ಬರದ ಬಳಕೆ ತುಂಬಾ ಮುಖ್ಯವಾಗುತ್ತೆ.
1: ಆಯ್ತು ಬಂದವರೆ, ತಮಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದರೆ ಡಾಕ್ಟರ್ ಕೆ ಟಿ ಮೋಹನ್ ಕುಮಾರ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ, 9-1-1-3-5-8-9-5-5-8. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9-1-1-3-5-8-9-5-5-8. ತುಂಬ ಸಂತೋಷ ಡಾಕ್ಟರ್ ಮೋಹನ್ ಕುಮಾರ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಕಾಫಿ ಬೆಳೆನಲ್ಲಿ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ.
2: ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್.
3: ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 24,700 ರೂಪಾಯಿಗಳಿಂದ 25,200 ರೂಪಾಯಿಗಳು, ಅರೇಬಿಕಾ ಚೆರ್ರಿ 13,700 ರೂಪಾಯಿಗಳಿಂದ 15,350 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 18,000 ರೂಪಾಯಿಗಳಿಂದ 18,500 ರೂಪಾಯಿಗಳು, ರೋಬಸ್ಟಾ ಚೆರ್ರಿ 10,000 ರೂಪಾಯಿಗಳಿಂದ 11,000 ರೂಪಾಯಿಗಳು. ಇದು ಇಂದಿನ ಕೃಷಿರಂಗ. ನಾಳಿನ ಕಾರ್ಯಕ್ರಮದಲ್ಲಿ ಭತ್ತದ ಬೆಳೆಯನ್ನು ಬಾಧಿಸುವ ರೋಗಗಳು ಮತ್ತು ನಿಯಂತ್ರಣ, ಈ ಕುರಿತು ಡಾಕ್ಟರ್ HS ಇಮ್ರಾನ್ ಖಾನ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ನಾಳಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
1: ಹಾ,
0: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
1: ಇಲ್ಲ,
0: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ನಿಧನ ಸುದ್ದಿ. ಕೊಳತ್ತೋಡು ಬೈಗೋಡು ಗ್ರಾಮತ್ರ ಕೇಳಪಂಡ ನಂಜಪ್ಪ ಚಿಮ್ಮ ಹೆಂಗ ಇಂದು ಮರಣಪಟ್ಟಿತ್ತು. 87 ಬೈತ್ರ ಕೇಳಪಂಡ ಚಿನ್ನ ನಂಜಪ್ಪ ಚಿಮ್ಮ ಆ್ಯಂಡ್ ಆಖರಿ ಕಾರ್ಯ ನಾಳೆ ಪಲಕವನ್ನ ಗಂಟೆಗೆ ಒಕ್ಕ ತೋಟಗಳತ್ತ ನಡಪ. ಮೂಲತಃ ಕುಕ್ಲೂರು ಕಾರಣನ ವಿರಾಜಪೇಟೆ ತಾಲೂಕು 40 ಗ್ರಾಮತ್ರ ಮಾಳೆಟ್ರ ಜಗತ್ ನಂಜಪ್ಪ ಹೆಂಗ ಇಂದು ಮರಣಪಟ್ಟಿತ್ತು. 68 ಬೈತ್ರ ಮಾಳೆಟ್ರ ಜಗತ್ ನಂಜಪ್ಪ ಆ್ಯಂಡ್ ಆಖರಿ ಕಾರ್ಯ ನಾಳೆ 4 40 ಗ್ರಾಮತ್ರ ಹೆಂಗಡ ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
4: ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ. ಪ್ರಾಯೋಜಕರು ಎಡಿಕೇರಿ ಪ್ರಸನ್ನ. ಪ್ರಕೃತಿ ಸೌಂದರ್ಯದ ಅದ್ಭುತ ತಾಣ ನಮ್ಮ ಕೊಡಗು. ಸ್ವಚ್ಛ ಪರಿಸರ, ಸುಂದರ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಕೈಜೋಡಿಸೋಣ. ಇದು ಉದ್ಯಮಿ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ ಅವರ ಆಶಯ.

0: ಸುದ್ದಿ ಜೊಂಪೆ ಓದುತ್ತಿರವು ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘ ಸುಳ್ಯ ಹಂಗೆ ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜ್ ಇವರ ಕೂಡು ಕೂಟಲಿ ಅಕಾಡೆಮಿನ ಅಧ್ಯಕ್ಷ ಸದಾನಂದ ಮಾವಜಿಯವರ ಅಧ್ಯಕ್ಷತೆಯಲ್ಲಿ ಸುಳ್ಯದ ಶ್ರೀ ಶಾರದಾ ಪದವಿ ಪೂರ್ವ ಕಾಲೇಜಿನ ಸಭಾಪಾಡಿಲಿ ಡಾಕ್ಟರ್ ಕೋಡಿ ಕುಶಲಪ್ಪ ಗೌಡರ ನೆಂಪುನ ಕಾರ್ಯಕ್ರಮ ನಡೆದು ಕಾರ್ಯಕ್ರಮನ ಉದ್ಘಾಟನೆ ಮಾಡಿ ಅಧ್ಯಕ್ಷರು ಮಾತಾಡಿ ಅರೆಭಾಷೆಗೆ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ ಹಾಕಿಕೊಟ್ಟು ವ್ಯಾಕರಣದ ಶಿಸ್ತನ ರೂಢಿಸಿದವು ಭಾಷಾ ವಿಜ್ಞಾನಿ ಕೋಡಿ ಕುಶಲಪ್ಪ ಗೌಡರು. ಭಾಷೆನ ಸ್ವರೂಪ ಹಂಗೆ ಅದರ ವಿಶೇಷನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಕುತ ನಿಗಕೊಟ್ಟವು ಕೋಡಿಯವು. ಕನ್ನಡದ ಸೋದರ ಭಾಷೆಗಳ ಉಳಿಸಿ ಬೆಳೆಸುವ ಕೆಲಸ ನಮ್ಮದುತ್ತ ಹೇಳ್ದು ದಕ್ಷಿಣ ಕನ್ನಡ ಗೌಡ ವಿದ್ಯಾಸಂಘದ ಅಧ್ಯಕ್ಷ ಧನಂಜಯ ಅಡ್ಪಂಗಾಯ ಅವು ಮಾತಾಡಿ ಗೌಡ ವಿದ್ಯಾಸಂಘ ಸುಮಾರು ಮಕ್ಕಳ ಬಾಳ್ನ ಬೆಳಗಿಟ್ಟು ಎಲ್ಲ ಭಾಷೆಗಳಲ್ಲಿ ಅವ್ವ ಭಾಷೆನೇ ತುಂಬ ಮುಖ್ಯ, ಸಂಸ್ಕಾರ ಸಂಸ್ಕೃತಿನೇ ನಮ್ಮ ಅಪ್ಪ ಅವ್ವ, ಅದನ್ನು ತೋರ್ದು ನಾವು ಹೋಗಾದುತ್ತ ಅವು ಮಕ್ಕಳಿಗೆ ಕೆಮಿ ಮಾತಿನ ಹೇಳ್ದು. ಇದೇ ಹೊತ್ತುಲಿ ಸಾಹಿತಿ ಸಂಜೀವ ಕುದುಪಜೆವು, ಗುರುಗಳ ನೆಂಪು ಹಾಗೆ ನಿವೃತ್ತ ಕನ್ನಡ ಉಪನ್ಯಾಸಕ ಡಾಕ್ಟರ್ ಕರುಣಾಕರವು ಅರೆಭಾಸಿಗೆ ಕೋಡಿ ಕುಶಲಪ್ಪ ಗೌಡರ ಕೊಡುಗೆ ಅಂತ ಹೇಳುವ ವಿಷಯದ ಕುರಿತು ವಿಚಾರನ ಹೇಳಿಕೊಟ್ಟು ಕಾರ್ಯಕ್ರಮದಲ್ಲಿ ಅಕಾಡೆಮಿನ ಸದಸ್ಯರು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ತೊಂದರೆ ತಾಪತ್ರೆಗಳ ಸಭೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಆರ್ ಎನ್ ಬಿಂದುಮಣಿ ಅವರ ಅಧ್ಯಕ್ಷತೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಸಭಾಬಾಡಲಿ ನಡೆದು ಸುಮಾರು 2.5 ಗಂಟೆಗಳ ಮುಟ ನಡೆದ ಸಭೆಯಲ್ಲಿ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂಗೆ ಪರಿಶಿಷ್ಟರ ಪುಕಾರುಗಳ ಆಲಿಸಿದೋ. ಅಲ್ಲಿಂದ ಮಾತಾಡಿ ಪೊಲೀಸ್ ಇಲಾಖೆ ಜನರಿಗೆ ಒಳ್ಳೆ ತರಲಿ ಸೇವೆಯನ್ನು ಕೊಡ್ತಾ ಉಟ್ಟು ಸಾರ್ವಜನಿಕರ ಕಷ್ಟಗಳಿಗೆ ಸರಿಗೆ ಜವಾಬ್ ಕೊಡದಿದ್ದರೆ ಮಾಹಿತಿನ ಕೊಡಕ್ಕೆ ಪರಿಶಿಷ್ಟರ ತಾಪತ್ರೆಗಳ ಸರಿಗೆ ಕಾಲಮಿತಿಯೊಳಗೆ ಪರಿಹಾರ ಮಾಡಿಕೊಡೋದು ಮುಖ್ಯ ಕರ್ತವ್ಯ ಆಗುತ್ತ ಹೇಳ್ದು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 157ನೇ ಜಯಂತಿನ ಪ್ರಯುಕ್ತ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಕಡೆಯಿಂದ ಬಾಪೂಜಿ ಪ್ರಬಂಧ ಪೈಪೋಟಿನ ಏರ್ಪಾಡು ಮಾಡಿಳು. ಪ್ರೌಢ ಹೈಸ್ಕೂಲ್ ಪದವಿ, ಸ್ನಾತಕೋತ್ತರ ಪದವಿ ಈ ಮೂರು ವಿಭಾಗದಲ್ಲಿ ಮಕ್ಕಳಿಗೆ ಬರುವ ತಿಂಗಳ September 8 ಅದೊಂದು ಇಸ್ಕೂಲ್ ಕಾಲೇಜ್ ಹಂತಲ್ಲಿ ಪ್ರಬಂಧ ಪೈಪೋಟಿನ ಏರ್ಪಾಡು ಮಾಡಿ September 10 ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಮಡಿಕೇರಿಗೆ ಪ್ರಬಂಧನ ಕಳಿಸಿಕೊಡಕುತ್ತ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ಎಸ್.ಜೆ. ಸೋಮಶೇಖರವು ಸೂಚನೆ ಕೊಟ್ಟಳು. ಮಡಿಕೇರಿ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 31 ತಿಂಗಳ ಲೆಕ್ಕ ನೋಡುವ ಕೆಲಸ ಇರುವುದರಿಂದ ಮುದ್ದಿನ ಕೊಡದು ಲೇತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಕಾವೇರಿ ಹೊಳೆ ಸ್ವಚ್ಛತಾ ಆಂದೋಲನ ಸಮಿತಿನ ಕಡೆಯಿಂದ ಸ್ವಚ್ಛ ಕಾವೇರಿಗಾಗಿ 16ನೇ ಕಾವೇರಿ ನದಿ ಜಾಗೃತಿ ರಥಯಾತ್ರೆಗೆ October 26 ಚಾಲನೆ ಸಿಕ್ಕಿದೆ ಅಂತ ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠದ ಮಠಾಧೀಶರು ಹಾಗೆ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿನ ಮಾರ್ಗದರ್ಶಕರಾದ ಸದಾಶಿವ ಸ್ವಾಮೀಜಿಯವರು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 19ನೇ ಕೊಡವ ಪುಸ್ತಕ ಪತ್ತಾಯ ಬರುವ ತಿಂಗಳ September 1 ಮಧ್ಯಾಹ್ನ 3 ಕೈಕೇರಿನ ಸವಿತಾ ಸಮಾಜಲಿ ಅಕಾಡೆಮಿನ ಅಧ್ಯಕ್ಷ ಅಜಿನಿಕಂಡ ಸಿ ಮಹೇಶ್ ನಾಚಯ್ಯ ಅವರ ಅಧ್ಯಕ್ಷತೆಯಲ್ಲಿ ಏರ್ಪಾಡಾಟು. ಜಿಲ್ಲೆಯಲ್ಲಿ H1N1 ವೈರಸ್ನಿಂದ ಹಬ್ಬುವ ಜ್ವರನ ತಡೆಯಕ್ಕೆ ಆರೋಗ್ಯ ಇಲಾಖೆ ಸರಿಯಾದ ಎಚ್ಚರನ ತಕೊಂಡು ಸಾರ್ವಜನಿಕರು ಸರಿಯಾದ ಜಾಗ್ರತೆಯನ್ನು ತಕೊಳಕುತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸೂಚನೆ ಕೊಟ್ಟುಟು. ಸೋಮವಾರಪೇಟೆನ BTCG ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ 2026-27 ಸಹಪಠ್ಯ ಚಟುವಟಿಕೆಗಳ ಉದ್ಘಾಟನಾ ಜಂಬರ 9:30 ಕಾಲೇಜಿನ ಸಭಾಬಾಡಲಿ ಏರ್ಪಾಡಾಟು. ಜಂಬರನ ಶಾಸಕ ಡಾ ಮಂತರ್ಗೌಡ ಉದ್ಘಾಟನೆ ಮಾಡಿವೆ. ಕಾಳಿಮಾಡ ಕುಟುಂಬಸ್ಥರ ಕಡೆಯಿಂದ ಇದೇ ಸುರ್ಣಸಲ ಕೊಡವ ಕುಟುಂಬಗಳ ನೋಡಲಿ ಕೊಡವ ಮಂಗಲತ್ತು ಸಂಬಂಧ ಅಡುಕು ಪೈಪೋಟಿನ October 10 ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ಏರ್ಪಾಡು ಮಾಡಿಳು. ಮಡಿಕೇರಿ, ನಾಪೋಕ್ಲು, ಸಂಪಾಜೆ, ಭಾಗಮಂಡಲ ಹೋಬಳಿ ರೈತ ಸಂಪರ್ಕ ಕೇಂದ್ರದಲ್ಲಿ %50 ರಿಯಾಯಿತಿ ಕ್ರಯಲ್ಲಿ ರೈತರಿಗೆ ಬೇಕಾದ ಸುಮಾರು ಥರದ ಕೃಷಿ ಯಂತ್ರೋಪಕರಣಗಳ ಕೊಟ್ಟವೆ. ಅವಶ್ಯ ಇರುವ ರೈತರು ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳ ಸಂಪರ್ಕ ಮಾಡಕತ್ತ ಇಲಾಖೆನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಳು. ಕೊಡಗುಗೌಡ ವಿದ್ಯಾಸಂಘದ ಕಡೆಯಿಂದ ಪ್ರತಿ ವರ್ಷದಂಗೆ ಈ ಸಲನು ಜನಾಂಗದ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿ ಪುರಸ್ಕಾರ ಹಂಗೆ ಸಾಧಕರಿಗೆ ಸನ್ಮಾನ ಮಾಡಿಕೆ ಅರ್ಜಿ ಕರೆದಳು. ಸರಿಯಾದ ಮಾಹಿತಿಯೊಟ್ಟಿಗೆ ಅರ್ಜಿನ ಮಡಿಕೇರಿ ಗುಡ್ಡೆಮನೆ ಅಪ್ಪಯ್ಯಗೌಡ ದಾರಲಿರುವ ಸಂಘದ ಕಚೇರಿಗೆ ತಲುಪಿಸಕ್ಕೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ.
1: ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಉದ್ಯಮಿ ಹಾಗೂ ಸಮಾಜ ಸೇವಕ ಎಡಿಕೇರಿ ಪ್ರಸನ್ನ.
2: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ ಹೋಗಿ.
1: RBI ಹೇಳುತ್ತೆ,
2: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ
4: ಶಾರದಾ ಜುವೆಲ್ಲರ್ಸ್ ಆಪೋಸಿಟ್.

0: ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು.
1: ಇದೀಗ ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಗಳ ಟೈಲ್ಸ್, ಗ್ರಾನೈಟ್, ಸ್ಯಾನಿಟರಿ, ಬಾತ್ರೂಮ್ ಫಿಟ್ಟಿಂಗ್ಸ್ ನಮ್ಮ ಬೈಲಕುಪ್ಪೆಯಲ್ಲಿರುವ ಸಿಜೆ ಬಿಲ್ಡ್ವೇರ್ ನಲ್ಲಿ.
2: 300 ಅಧಿಕ ಡಿಸೈನ್ಸ್ ನ ಟೈಲ್ಸ್ ನ ಅತಿ ದೊಡ್ಡ ಶೋರೂಮ್ ಸಿಜೆ ಬಿಲ್ಡ್ವೇರ್.
3: ಸಿಜೆ ಬಿಲ್ಡ್ವೇರ್ ಬೈಲಕುಪ್ಪೆ, ಕುಶಾಲ್ ನಗರ, ಆಲ್ಸೋವರ್, ಇರಿಟಿ, ಕಣ್ಣೂರ್, ಚಿರುಪುಯ, ಬೆಳ್ಳರಿಕುಂಡ್, ನೀಲೇಶ್ವರಂ. ಸಿಜೆ ಬಿಲ್ಡ್ವೇರ್, ಟ್ರಸ್ಟ್ ದ ಲೆಗಸಿ.
1: ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾನ್ಸೂನ್ ಮೆಗಾ ಡಿಸ್ಕೌಂಟ್ ಸೇಲ್.
4: ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಕ್ಲೋತ್ ಡ್ರೈಯರ್, ವಾಟರ್ ಹೀಟರ್, ರೂಮ್ ಹೀಟರ್, ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ.
1: ಅಪ್ ಟು 40% ಕ್ಯಾಶ್ ಬ್ಯಾಕ್ ಆಫರ್.
4: ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ.
5: ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ.
1: ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ.
5: ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186.
1: ಮುಳಿಯ ಸಿಲ್ವರ್ ಮ್ಯಾರಥಾನ್ 2026. 90 ದಿನಗಳ ಮೆಗಾ ಸಿಲ್ವರ್ ಉತ್ಸವ ಜೂನ್ 15 ಸೆಪ್ಟೆಂಬರ್ 14 5,000 ರೂಪಾಯಿ ಮೇಲ್ಪಟ್ಟ ಖರೀದಿಗೆ ಅತ್ಯಾಕರ್ಷಕ ಬಹುಮಾನಗಳು. ಹಳೆಯ ಬೆಳ್ಳಿಯ ಆಭರಣಗಳನ್ನು ಎಕ್ಸ್ಚೇಂಜ್ ಮಾಡುವ ಅವಕಾಶ. ಎಲ್ಲಾ ಸಂದರ್ಭದಲ್ಲೂ ಸೈ ಎನಿಸುವ ಕಲೆಕ್ಷನ್ಸ್. ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ಸ್, ಮುಳಿಯ ಸಿಲ್ವೇರಿಯಾ, ಮಡಿಕೇರಿ, ಗೋಣಿಗೊಪ್ಪಲು, ಸೋಮವಾರಪೇಟೆ, ಪುತ್ತೂರು, ಬೆಳ್ತಂಗಡಿ, ನೆಲ್ಯಾಡಿ, ಬೆಂಗಳೂರು.
6: ರೀ, ಒಂದ್ ವಾರದಿಂದ ಕರೆಂಟ್ ಇಲ್ಲ. ವಾಷಿಂಗ್ ಮಿಷಿನ್, UPS ಯಾವ್ದು ವರ್ಕ್ ಆಗ್ತಾ ಇಲ್ಲ. ಜನರೇಟರ್ ತಗೊಂಡ್ಬಿಡೋಣವಾ?
1: ಇವತ್ತೇ ಮಡಿಕೇರಿಯ ಭಾರತ್ ಹೋಂಡಾದಲ್ಲಿ ಪ್ರಸಿದ್ಧ ಹೋಂಡಾ ಕಂಪನಿಯ ಜನರೇಟರ್ ತಗೊಳ್ಳೋಣ. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯನೂ ಇದೆ. ಭಾರತ್ ಹೋಂಡಾ, ಹಿಲ್ ರೋಡ್, ಮಡಿಕೇರಿ.
7: ಕೊಡಗು, ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಗೆ ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242.
8: ರೀ, ಮದುವೆ ಫಂಕ್ಷನ್ ಸುಮಾರಿದೆ. ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ.
9: ಅಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವೇ?
8: ಇಲ್ಲ, ವಿರಾಜ್ ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವು ಎಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ಲಿಮಿಟೆಡ್ ಪೀರಿಯಡ್ ಆಫರ್ ಇದು.
10: ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.
11: ಸಂತೋಷದ ಸಂಭ್ರಮದ ಪ್ರಥಮ ವಾರ್ಷಿಕೋತ್ಸವದ ಬಂಪರ್ ಆಫರ್ ಬಿಟ್ಟಂಗಾಲದ ಗ್ರೀನ್ಸ್ ಫರ್ನಿಚರ್ ನಲ್ಲಿ 50,000 ರೂಪಾಯಿ ಖರೀದಿಗೆ ವುಡನ್ ಟೀಪಾಯ್ ಫ್ರೀ, 75,000 ರೂಪಾಯಿ ಖರೀದಿಸಿದ್ರೆ ಪ್ರೀಮಿಯಂ ಡ್ರೆಸ್ಸಿಂಗ್ ಟೇಬಲ್ ಫ್ರೀ, 1,00,000 ರೂಪಾಯಿ ಖರೀದಿಗೆ 3-ಡೋರ್ ವಾರ್ಡ್ರೋಬ್ ಫ್ರೀ, 125,000 ರೂಪಾಯಿಗೆ ಪರ್ಚೇಸ್ ಮಾಡಿದ್ರೆ ವಾಷಿಂಗ್ ಮಿಷಿನ್ ಜೊತೆಗೆ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ. ಗ್ರೀನ್ಸ್ ಫರ್ನಿಚರ್ ಬಿಟ್ಟಂಗಾಲ.
12: ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು
1: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, STP, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243-00-2424.
13: ಸುದ್ದಿ ಸಮಾಚಾರ ಓದಿಯನ್ನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಜಿಲ್ಲೆಲು ಇನ್ಫ್ಲುಯೆನ್ಸ H1N1 ವೈರಸ್ ಅಂಜಿ ಪತ್ತೋ ಪನಿನ ತಡಪಕ್ಕೆ ಆರೋಗ್ಯ ಇಲಾಖೆ ಸೂಕ್ತ ಮುಂಜಾಗ್ರತೆ ಕ್ರಮತನ ಎಡ್ತಂಡಿತು. ಸಾರ್ವಜನಿಕಂಗ ಅಗತ್ಯ ಜಾಗ್ರತೆ ಎಡ್ತೋವನಿಕೆ ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ ಸೂಚನೆ ಕೊಡ್ತಿತ್ತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿರ ಆದನೆಲು 19ನೇ ಕೊಡವ ಪುಸ್ತಕ ಪತ್ತಾಯತನ ಕೈಕೇರಿರ ಸವಿತಾ ಸಮಾಜತ್ತು September 1 ಮಧ್ಯಾಹ್ನ 3 ನಡೆತುವಕ್ಕೆ ಏರ್ಪಾಡು ಮಾಡಿತು. ಅಕಾಡೆಮಿರ ಅಧ್ಯಕ್ಷಗಳಾನ ಅಜ್ಜನಕಂಡ ಸಿ ಮಹೇಶ್ ನಾಚಯ್ಯ ಇಂಗಡ ಅಧ್ಯಕ್ಷತೆ ನಡೆಪ ಈ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜತ್ರ ಆಡಳಿತ ಮಂಡಳಿ ಪಿಂಯ ಅಕಾಡೆಮಿರ ಸದಸ್ಯಂಗ ಅಲ್ಲತೆ ಮುಖ್ಯ ಪಟ್ಟ ಬಿಂದುವ ಕೂಡಿಯಾಡುವ ಅಂದು ಅಕಾಡೆಮಿರ ರಿಜಿಸ್ಟ್ರಾರ್ ಅವು ಅರಿಚಿಟ್ಟಿತು. ಇದೇ ಆದ್ಯವಾಯಿತು ನಡೆತಿಯನ್ನುಳ್ಳಂತ ಕೊಡವ ಒಕ್ಕಡೊಕ್ಕಡ ಮಂಗಲತ್ತು ಸಂಬಂಧ ಅಡಕುವ ಪೈಪೋಟಿ ಬಪ್ಪ ತಿಂಗ October 11 ಕೊಡವ ಸಮಾಜ ಪೊನ್ನಂಪೇಟೆಲಿ ಕಾಳಿಮಡ ಒಕ್ಕಕಾರ ನಡೆತಿಯನುಂಡು. ಪೆದ ನೋಂದಣಿ ಮಾಡಿಯೋಕ್ಕೆ September 15 ಆಖೀರಿ ದಿನ ಆಯಿತುಂಡು. ಏರ ಮಾಹಿತಿಕ್ಕೆ 9845-30-8 ಇಲ್ಲಿ ಸಂಪರ್ಕ ಮಾಡೋಲು. ಮಡಿಕೇರಿ ECHS ಪಾಲಿಕ್ಲಿನಿಕ್ಲ ನಾಳೆ ಲೆಕ್ಕ ನೋಟೋ ಕೆಲಸ ಉಳ್ಳಾನಗೊಂಡು ಮದ್ದು ಕೊಡಪದ ಇಪ್ಪುಲಾಂದು ಕ್ಲಿನಿಕರ ಪ್ರಕಟಣೆ ಅರಿಚಿಟ್ಟಿತು. ಸೋಮಾರಪೇಟೆರ BTCG ಸರ್ಕಾರಿ PU ಕಾಲೇಜರ 2026-27 ಸಾಲರ ಸಹಪಠ್ಯ ಚಟುವಟಿಕೆರ ಉದ್ಘಾಟನಾ ಸಮಾರಂಭ ನಾಳೆ ಪುಲಕ

0: ಹತ್ತರ ಗಂಟೆಗೆ ಕಾಲೇಜರ ಸಭಾಬಾಡಲು ಏರ್ಪಾಡು ಮಾಡಿತು. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟ ಬಿಂದುವ ಕೂಡಿಯಾಡುವುದುಂಡು. ಕಾವೇರಿ ಪೊಳೆ ಸ್ವಚ್ಛತಾ ಆಂದೋಲನ ಸಮಿತಿರ ಕಡೆಂಜ ಸ್ವಚ್ಛ ಕಾವೇರಿ ಕಾಯ್ತು 16ನೇ ಕಾಲತ್ತರ ಕಾವೇರಿ ಪೊಳೆ ಜಾಗೃತಿ ರಥಯಾತ್ರಕ್ಕೆ ಅಕ್ಟೋಬರ್ 26ಂಗ ಚಾಲನೆ ಕೊಡುಪಾಂದು ಕೊಡ್ಲಿಪೇಟೆ ಕಿರಿಕೊಡ್ಲಿ ಮಠತ್ರ ಮಠಾಧೀಶಂಗ ಪಿಂಯ ಕಾವೇರಿ ನದಿ ಸ್ವಚ್ಛತಾ ಆಂದೋಲನ ಸಮಿತಿರ ಮಾರ್ಗದರ್ಶಕಗಳಾದ ಸದಾಶಿವ ಸ್ವಾಮೀಜಿ ಅವು ಅರಿಚಿಟ್ಟಿತು. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅಂಗಡ 157ನೇ ಜಯಂತಿರ ಮಾರಿಪತ್ತು ವಾರ್ತಾ ಪಿಂಯ ಸಾರ್ವಜನಿಕ ಸಂಪರ್ಕ ಇಲಾಖೆ ರಾದನೆಲು ಬಾಪೂಜಿ ಪ್ರಬಂಧ ಪೈಪೋಟಿನ ಏರ್ಪಾಡು ಮಾಡಿತುಂಡು. ಸೆಪ್ಟೆಂಬರ್ 10ಂಗ ಸಾರ್ವಜನಿಕ ಸಂಪರ್ಕ ಇಲಾಖೆ ಮಡಿಕೇರಿಗೆ ಪ್ರಬಂಧತನ ಎತ್ತುಚಿರೋಂಡುಂದು ಸಂಬಂಧಪಟ್ಟ ಅಧಿಕಾರಿಯಕ್ಕೆ ಜಿಲ್ಲಾಧಿಕಾರಿ ಎಸ್ ಜೆ ಸೋಮಶೇಖರ ಅವು ಸೂಚನೆ ಕೊಡ್ತಿತ್ತು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬದಲಕ್ಕೆ ಪುದಿಯದಾಯಿತು ಜಾರಿಗೆ ಬಂದಿತುಳ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಪಿಂಯ ಅಜೀವಿಕಾ ಮಿಷನ್ ಗ್ರಾಮೀಣ ದಂಡಾಯತ 26 ಯೋಜನೆ ರಾಡಿಲು ಜಿಲ್ಲೆರ ಎಲ್ಲಲ್ಲಿ ಸೆಪ್ಟೆಂಬರ್ 15ಂಗತನ ಓರ್ ತಿಂಗತ್ರ ಕಾಲ ಜಾಬ್ ಕಾರ್ಡ್ ಮೇಳ ನಡಪಾಂದು ಕೊಡಗು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ ಪ್ರಕಾಶ್ ಮೀನಾ ಅವು ಅರಿಚಿಟ್ಟಿತು. ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರ ಪಿಂಯ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ನಿರ್ದೇಶನ ತನಿಖೆ ರಾಜ್ಯತ್ರ ಎಲ್ಲಲ್ಲಿ ಸೆಪ್ಟೆಂಬರ್ 12ಂಗ ನಡಪಕಿಂಜ ರಾಷ್ಟ್ರೀಯ ಲೋಕ ಅದಾಲತ್ನ ಸೆಪ್ಟೆಂಬರ್ 19ಂಗ ಮಿನ್ಯಕ ತೆರಕಿತು. ಇಂಡಮೀದ ಸೆಪ್ಟೆಂಬರ್ 19ಂಗ ಕೊಡಗು ಜಿಲ್ಲೆರ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ನಡಪಾಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರತ್ರ ಪೆರಿಯ ಸಿವಿಲ್ ನ್ಯಾಯಾಧೀಶಂಗ ಪಿಂಯ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ಅರಿಚಿಟ್ಟಿತು. ಜಾನಪದ ಕಲಾವಿದಂಗ ವಿದ್ವಾಂಸಂಗ ವಾದ್ಯಕಾರಂಗ ಬುಡಕಟ್ಟು ಜನಳ ಕೂಡಿನಂತೆ ಜಾನಪದ ಸಂಗಮ ಪೆದತ್ರ ಕಾರ್ಯಕ್ರಮ ಗಿರಿಜನ ಉಪಯೋಜನೆರ ಅಡಿಲು ಸರ್ಕಾರ ಪುದಿಯ ಯೋಜನೆ ಆಯಿತು. ರಾಜ್ಯತ್ರ 4 ವಿಭಾಗದಲ್ಲಿ ಪರಿಶಿಷ್ಟ ಪಂಗಡತ್ರ ಅಭ್ಯರ್ಥಿಯಕ್ಕೆ ಜಾನಪದ ಕಲಾ ಪ್ರಕಾರತ್ರ ತರಬೇತಿ ಕೊಡುಪಕ್ಕೆ ಅರ್ಜಿ ಹಾಕಿತು. ಅವರ ಮಾಹಿತಿಗೆ 0800-2551-509 ಇಲ್ಲಿ ಸಂಪರ್ಕ ಮಾಡಲು. ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಪಿಂಯ ಜೀವನೋಪಾಯ ಇಲಾಖೆ ಪಿಂಯ ಧಾರವಾಡ ಕರ್ನಾಟಕ ಉದ್ಯಮಶೀಲತಾ ಅಭಿವೃದ್ಧಿ ಕೇಂದ್ರ ಜಿಲ್ಲಾ ಕೈಗಾರಿಕಾ ಕೇಂದ್ರ ಮಡಿಕೇರಿ ಇಂಗಡ ಕೂಟಾದ ಮೇಲೆ ಕೊಡಗು ಜಿಲ್ಲೆಯಲ್ಲಿ ಸ್ವಂತ ಉದ್ಯಮ ಸ್ಥಾಪನೆ ಮಾಡೋಕೆ ಇರಾದೆ ಉಳ್ಳ ಪೊಮ್ಮಕ್ಕ ಅಭ್ಯರ್ಥಿಯಕ್ಕೆ 10 ದಿನತ್ರ ಉದ್ಯಮಶೀಲತಾ ಅಭಿವೃದ್ಧಿ ತರಬೇತಿ ಕಾರ್ಯಕ್ರಮ ನಡಪ. ಅವರ ಮಾಹಿತಿಗೆ ಜಂಟಿ ನಿರ್ದೇಶಕಂಗಡ ಕಚೇರಿ ಜಿಲ್ಲಾ ಕೈಗಾರಿಕಾ ಕೇಂದ್ರ ಕೊಯನೂರು ರೋಡ್ 7720-14574 ಇಲ್ಲಿ ಸಂಪರ್ಕ ಮಾಡಲು. ಇಲ್ಲಿಗೆ ಇಂದೇತ್ರ ಸುದ್ದಿ ಸಮಾಚಾರ ತಂದತ್ತು.
1: ಸುದ್ದಿ ಸಮಾಚಾರ ಕೇಳಿದಿರಿ. ಪ್ರಾಯೋಜಕರು
2: ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ.
3: ಮಿಂಚು ಹುಳ

ಗದ್ದಲ ರಾತ್ರಿ, ಬಿರುಗಾಳಿಯ ಅಬ್ಬರ, ವರುಣನ ಸಿರಿ ಸಿಂಕಾರ, ಪೃಥ್ವಿಯ ಮನಮೋಹಕ ಚೆಲುವು, ಧರಣಿಗಿದು ಸಹಜತೆಯ ಒಲವು, ಕಾನನದೊಳಗಿನ ವರ್ಣನೆ, ನಯನದೊಳಗಿನ ದೃಷ್ಟಿಯ ಕಲ್ಪನೆ, ಕತ್ತಲಲ್ಲಿ ಮಿಂಚು ಹುಳುಗಳ ಸುಖದ ಆಲಾಪನೆ.

0: ಹೌದು, ಇದು ಮಳೆಗಾಲದ ವೈಶಿಷ್ಟ್ಯ. ಹೆಮ್ಮೆಯ ಮಂದಿಗೆ ಬಲು ಇಷ್ಟ. ವೀಕ್ಷಿಸುವ ಹೃನ್ಮನಗಳಿಗೆ ಅನಿಸಬಹುದು ಕಾನನ ಕೌತುಕ. ಕಾನನ ಕೌತುಕ.
1: ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ.

ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೋತೃಗಳೇ, ನಾಳೆ ಮಧ್ಯಾಹ್ನ 12:35 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾ ಶುಭ್ರತಾ ಎಸ್ ಹೆಗಡೆ. ಈ ಕಾರ್ಯಕ್ರಮ ಮೈಸೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ ಪ್ರದಾನ. ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ವಾರ್ತೆಗಳ ವಿವರ. ಉಜ್ಬೇಕಿಸ್ತಾನ ಪ್ರವಾಸದಲ್ಲಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅಲ್ಲಿನ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೋವ್ ತಾಷ್ಕೆಂಟ್ನಲ್ಲಿಂದು ಆದೇಶದ ಅತ್ಯುನ್ನತ ಗೌರವವಾದ ಆರ್ಡರ್ ಆಫ್ ವಲಿ ದರಾಜಲಿ ದೋಸ್ಲಿಕ್ ಪ್ರದಾನ ಮಾಡಿದ್ದಾರೆ. ಈ ಗೌರವವನ್ನು ಭಾರತ ಮತ್ತು ಉಜ್ಬೇಕಿಸ್ತಾನದ ನಡುವಿನ ಶಾಶ್ವತ ಸ್ನೇಹ ಬಾಂಧವ್ಯಕ್ಕೆ ಸಮರ್ಪಿಸುವುದಾಗಿ ಪ್ರಧಾನಮಂತ್ರಿ ಹೇಳಿದ್ದಾರೆ. ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವಕ್ಕೆ ಭಾಜನರಾಗಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕೇಂದ್ರ ಸಚಿವರು ಅಭಿನಂದಿಸಿದ್ದಾರೆ. ಈ ಪ್ರತಿಷ್ಠಿತ ಗೌರವವು ಪ್ರಧಾನಮಂತ್ರಿಯವರ ದೂರದೃಷ್ಟಿಯ ನಾಯಕತ್ವ ಹಾಗೂ ಉಭಯ ದೇಶಗಳ ನಡುವಿನ ಶಾಶ್ವತ ಸ್ನೇಹವನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಅವರ ನಿರಂತರ ಪ್ರಯತ್ನಗಳಿಗೆ ಸಾಕ್ಷಿಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಾಮಾಜಿಕ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಜಾಗತಿಕ ದಕ್ಷಿಣದ ಧ್ವನಿಯನ್ನು ಬಲಪಡಿಸುವ ಪ್ರಧಾನಮಂತ್ರಿ ಮೋದಿಯವರ ರಾಜತಾಂತ್ರಿಕತೆಯ ನೀತಿಯು ಹೊಸ ಸಾಧ್ಯತೆಗಳತ್ತ ಸಾಗುತ್ತಿದ್ದು ಇದು ಹೆಮ್ಮೆಯ ಕ್ಷಣ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಉಭಯ ದೇಶಗಳ ಮೈತ್ರಿಯನ್ನು ಮತ್ತಷ್ಟು ಗಟ್ಟಿಗೊಳಿಸಲು ಪ್ರಧಾನಮಂತ್ರಿಯವರ ನಿರಂತರ ಪ್ರಯತ್ನಗಳಿಗೆ ಈ ಪ್ರಶಸ್ತಿ ಮಾನ್ಯತೆಯಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ಇದು ಭಾರತದ ಹೆಚ್ಚುತ್ತಿರುವ ಜಾಗತಿಕ ಸ್ಥಾನಮಾನವನ್ನು ತೋರಿಸಿದೆ ಎಂದು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಿಳಿಸಿದ್ದಾರೆ. ಪ್ರಧಾನಮಂತ್ರಿ ಮೋದಿಯವರಿಗೆ ದೊರಕಿರುವ 35ನೇ ಜಾಗತಿಕ ಗೌರವ ಇದಾಗಿದ್ದು ಅವರ ನಾಯಕತ್ವ ಜಾಗತಿಕ ಶಾಂತಿಯ ಬದ್ಧತೆ ಹಾಗೂ ಅಭಿವೃದ್ಧಿಯ ದೃಷ್ಟಿಕೋನಕ್ಕೆ ವಿಶ್ವದ ಮನ್ನಣೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ಉಜ್ಬೇಕಿಸ್ತಾನದ ಬಾಂಧವ್ಯ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆ ಮಟ್ಟಕ್ಕೆ ಉನ್ನತೀಕರಣಗೊಳ್ಳುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ. ಉಭಯ ದೇಶಗಳು ಯುರೇನಿಯಂ ಪೂರೈಕೆಗಾಗಿ ದೀರ್ಘಾವಧಿಯ ಒಪ್ಪಂದವನ್ನು ಮಾಡಿಕೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ದ್ವಿಪಕ್ಷೀಯ ಸಹಕಾರದ ಎಲ್ಲ ಅಂಶಗಳಿಗೆ ನಿಕಟ ಸಮನ್ವಯದ ಮೂಲಕ ಮಾರ್ಗದರ್ಶನ ನೀಡಲು ವಿದೇಶಾಂಗ ಸಚಿವರ ಮಟ್ಟದಲ್ಲಿ ಸಮನ್ವಯ ಮಂಡಳಿಯನ್ನು ಸ್ಥಾಪಿಸಲಾಗುವುದು ಎಂದು ಪ್ರಧಾನಮಂತ್ರಿ ಹೇಳಿದ್ದಾರೆ. ಸೆಪ್ಟೆಂಬರ್ 1ರಂದು ಉಜ್ಬೇಕಿಸ್ತಾನದ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಅಲ್ಲಿನ ಜನತೆಗೆ ಪ್ರಧಾನಮಂತ್ರಿ ಶುಭಾಶಯ ಕೋರಿದ್ದಾರೆ. ಆರೋಗ್ಯಕರ ಮತ್ತು ಉಜ್ವಲ ಭವಿಷ್ಯದ ಸಂಕಲ್ಪದ ಸಾಕಾರಕ್ಕೆ ದೇಶದಾದ್ಯಂತ ಜನರು, ವಿಶೇಷವಾಗಿ ಯುವಜನರು, ಹೆಚ್ಚಿನ ಸಂಖ್ಯೆಯಲ್ಲಿ ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಭಾರತ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಆಕಾಶವಾಣಿಯ ಮಾಸಿಕ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಅವರು, ಮಾದಕ ವ್ಯಸನ ಕೇವಲ ಆ ವ್ಯಕ್ತಿಯನ್ನು ಮಾತ್ರ ಬಾಧಿಸುವುದಿಲ್ಲ, ಅದರ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜದ ಮೇಲಾಗುತ್ತದೆ. ಹೀಗಾಗಿ ಮನಮುಟ್ಟುವ ಘೋಷಣೆ, ಸೃಜನಶೀಲ ಹಾಡುಗಳ ಮೂಲಕ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಯುವಜನರು ಜಾಗೃತಿ ಮೂಡಿಸುವಂತೆ ಕರೆ ನೀಡಿದರು. ಮಹಿಳೆಯರ ಸ್ವಾವಲಂಬನೆಯ ಅಗತ್ಯದ ಬಗ್ಗೆ ಒತ್ತಿ ಹೇಳಿರುವ ಪ್ರಧಾನಮಂತ್ರಿ, ಪಿಎಂ ಸ್ವನಿಧಿ ಯೋಜನೆಯ ಮೂಲಕ ಲಕ್ಷಾಂತರ ಮಹಿಳೆಯರು ಹೊಸ ಬಲವನ್ನು ಪಡೆದಿದ್ದು ಈ ಯೋಜನೆಯ ನೆರವಿನೊಂದಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಿಕೊಳ್ಳುತ್ತಿದ್ದಾರೆ ಎಂದರು. ಇದಕ್ಕೆ ನಿದರ್ಶನವಾಗಿ ಬೆಂಗಳೂರಿನ ನಿಂಗಮ್ಮ ಮತ್ತು ಗಾಜಿಯಾಬಾದ್ನ ಬಬಿತಾ ಶರ್ಮಾ ಅವರ ಯಶೋಗಾಥೆಯನ್ನು ನೀಡಿದರು. ಸುಮಾರು ಶೇಕಡ 46ರಷ್ಟು ಮಹಿಳೆಯರು ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ದು, ಈ ಯೋಜನೆಯ ನೆರವು ಪಡೆದ 35 ಲಕ್ಷ ಮಹಿಳೆಯರು ಆತ್ಮವಿಶ್ವಾಸದಿಂದ ತಮ್ಮ ಉದ್ಯಮದ ಜೊತೆಗೆ ಕುಟುಂಬವನ್ನು ಕೂಡ ಮುನ್ನಡೆಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಬಾಹ್ಯಾಕಾಶಯಾನದ ಹೆಣ್ಣು ಮಕ್ಕಳ ಕನಸಿಗೆ ರೆಕ್ಕೆ ನೀಡಲು ಮಿಷನ್ ಶಕ್ತಿ ಸ್ಯಾಟ್ ಉಪಕ್ರಮ ಆರಂಭಿಸಲಾಗಿದೆ. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ನಾವೀನ್ಯತಾ ಕ್ಷೇತ್ರದಲ್ಲಿ ಉಪಗ್ರಹ ತಂತ್ರಜ್ಞಾನವನ್ನು ಕಲಿಸುವ ಅವಕಾಶ ದೊರೆಯುತ್ತಿದೆ ಎಂದು ತಿಳಿಸಿದರು. ಸ್ವಚ್ಛತೆಯ ಅಗತ್ಯದ ಬಗ್ಗೆ ಪ್ರಸ್ತಾಪಿಸುತ್ತಾ, ಉತ್ತರ ಪ್ರದೇಶದ ಆಕಾಶ್ ಮತ್ತು ರೋಹನ್ ಅವರು ನದಿಯ ಘಟ್ಟಗಳು ಸೇರಿದಂತೆ ಸಾರ್ವಜನಿಕ ಸ್ಥಳಗಳನ್ನು ಸ್ವಚ್ಛಗೊಳಿಸಲು ಇತರರಿಗೆ ಪ್ರೇರಣೆ ನೀಡಿರುವುದನ್ನು ಪ್ರಧಾನಿ ಉಲ್ಲೇಖಿಸಿದರು. ಒಂದು ಸ್ಥಳವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಜನರ ಸ್ವಯಂ ಬದ್ಧತೆಯಾದಾಗ ಆ ಸ್ಥಳದ ಸಂಪೂರ್ಣ ಗುರುತೇ ಬದಲಾಗುತ್ತದೆ ಎಂದರು. ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ 400 ಮೆಟ್ರಿಕ್ ಟನ್ಗೂ ಅಧಿಕ ತ್ಯಾಜ್ಯವನ್ನು ಸಂಗ್ರಹಿಸಿ ಸಂಸ್ಕರಿಸಲಾಗಿದೆ ಎಂದು ತಿಳಿಸಿದ ಅವರು, ಒಡಿಶಾದ ದೇಬ್ರಿಗಡ ಪ್ರದೇಶದ ದೋದ್ರೋ ಕುಸುಮ್ನ ಮೈಥಿಲಿ ಭೂವೆ ಅವರು ಪ್ರಕೃತಿಯ ಸಂರಕ್ಷಣೆಯೊಂದಿಗೆ ಜೀವನದಲ್ಲಿ ಸಮೃದ್ಧಿ ಸಾಧಿಸಲು ಸಾಧ್ಯ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂದು ಹೇಳಿದರು. ಮುಂಬೈನ ಕೃಷ್ಣ

0: ಶೇಷಾದ್ರಿ ಅವರು ರೂಪಿಸಿರುವ ಭಾರತ ರಾಜ್ಯ ಡಾಟ್ ಕಾಂ ಎಂಬ ವಿಶಿಷ್ಟ ಜಾಲತಾಣದ ಬಗ್ಗೆಯೂ ಮಾತನಾಡಿದ ಅವರು, ಈ ಜಾಲತಾಣದಲ್ಲಿ ಯಾವುದೇ ವರ್ಷವನ್ನು ಆಯ್ಕೆ ಮಾಡಿದರೆ ಆ ಕಾಲದಲ್ಲಿ ಭಾರತದ ಯಾವ ಭಾಗದಲ್ಲಿ ಯಾರ ಆಳ್ವಿಕೆ ಇತ್ತು ಎಂಬ ಮಾಹಿತಿಯನ್ನು ಸುಲಭವಾಗಿ ತಿಳಿಯಬಹುದಾಗಿದೆ. ಇತಿಹಾಸ ವಿದ್ಯಾರ್ಥಿಗಳು ಮಾತ್ರವಲ್ಲದೆ ಇತರರು ಕೂಡ ಭಾರತದ ಗತಕಾಲದ ಮಾಹಿತಿ ಪಡೆಯಬಹುದು ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ರಾಷ್ಟೀಯ ಕೈಮಗ್ಗ ದಿನ, ಭಾರತ ಬಿಟ್ಟು ತೊಲಗಿ ಚಳವಳಿಯ ಸ್ಮರಣೆ, ವಿಭಜನೆಯ ಭೀಕರತೆ ಸ್ಮೃತಿ ದಿನ ಮೊದಲಾದವು ಸೇರಿದಂತೆ ಈ ತಿಂಗಳಲ್ಲಿ ದೇಶಭಕ್ತಿಯು ವೈವಿಧ್ಯಮಯವಾಗಿ ಅಭಿವ್ಯಕ್ತಗೊಂಡಿದೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವಕ್ಕೆ ಮತ್ತಷ್ಟು ಚೈತನ್ಯ ತುಂಬಿದೆ. ಕೃಷ್ಣ ಜನ್ಮಾಷ್ಟಮಿ, ವಿಶ್ವಕರ್ಮ ಜಯಂತಿ ಸೇರಿದಂತೆ ಮುಂದಿನ ತಿಂಗಳ ಎಲ್ಲ ಹಬ್ಬ ಉತ್ಸವಗಳಿಗೆ ಇದೇ ವೇಳೆ ಪ್ರಧಾನಮಂತ್ರಿ ಶುಭ ಹಾರೈಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೊರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಇಂದಿಗೆ 3 ವರ್ಷಗಳಾಗಿದ್ದು ಹೆಣ್ಣು ಮಕ್ಕಳಲ್ಲಿ ಸಬಲೀಕರಣದ ಭರವಸೆ ತುಂಬಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಗೃಹಲಕ್ಷ್ಮಿ ಎಂದರೆ ಕೇವಲ 2,000 ರೂಪಾಯಿಯಲ್ಲ, ಅದು ಒಬ್ಬ ತಾಯಿಯ ಕಣ್ಣಲ್ಲಿ ನೆಮ್ಮದಿಯಾಗಿ, ಮಹಿಳೆಯರಿಗೆ ಆತ್ಮಗೌರವವಾಗಿ, ಮಕ್ಕಳ ಭವಿಷ್ಯಕ್ಕೆ ಬೆಳಕಾಗಿ, ವಿವಿಧ ರೀತಿಯಲ್ಲಿ ಸ್ವಾವಲಂಬನೆಗೆ ಪೂರಕವಾಗಿದೆ. 3 ವರ್ಷಗಳ ಗೃಹಲಕ್ಷ್ಮಿ ಯೋಜನೆಯ ಯಶಸ್ವಿ ಪಯಣ ಲಕ್ಷಾಂತರ ಮಹಿಳೆಯರ ಬದುಕಿನಲ್ಲಿ ಹೊಸ ಭರವಸೆ ಮೂಡಿಸಿದೆ ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಸಂದೇಶ ತಿಳಿಸಿದ್ದಾರೆ. ರಾಜ್ಯ ಸರ್ಕಾರವು 3 ವರ್ಷಗಳ ಹಿಂದೆ ಈ ದಿನದಂದು ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಇದು ಲಕ್ಷಾಂತರ ಮಹಿಳೆಯರ ದೈನಂದಿನ ವೆಚ್ಚಗಳಿಗೆ ನೆರವಾಗಿ ಅವರಲ್ಲಿ ಆಶಾಕಿರಣ ಮೂಡಿಸಿದೆ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಕ್ಸ್ನಲ್ಲಿ ತಿಳಿಸಿದ್ದಾರೆ. ವಿಶ್ವಾಸಾರ್ಹತೆಯೇ ಪತ್ರಿಕೋದ್ಯಮದ ಪ್ರಮುಖ ನೈತಿಕ ಮೌಲ್ಯವೆಂದು ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹೇಳಿದ್ದಾರೆ. ಕೇರಳದ ಅಲಪ್ಪುಳದಲ್ಲಿ ಕೇರಳ ಕೌಮುದಿ ಪತ್ರಿಕೆಯ 115ನೇ ವಾರ್ಷಿಕೋತ್ಸವ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ ಅವರು, 1 ಶತಮಾನಕ್ಕೂ ಹೆಚ್ಚು ಕಾಲ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ನೈತಿಕ ಮೌಲ್ಯಗಳನ್ನು ತ್ಯಜಿಸದೆ ಸೇವೆ ಸಲ್ಲಿಸುತ್ತಿರುವ ಪತ್ರಿಕೆಯನ್ನು ಉಪರಾಷ್ಟಪತಿ ಅಭಿನಂದಿಸಿದರು. ಈ ಕಾರ್ಯಕ್ರಮದಲ್ಲಿ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್, ಸಚಿವ ರೋಜಿ ಎಂ ಜಾನ್ ಸೇರಿದಂತೆ ಗಣ್ಯರು ಉಪಸ್ಥಿತರಿದ್ದರು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಅತ್ಯಂತ ಕಡಿಮೆ ಬಡ್ಡಿದರದಲ್ಲಿ ಸಾಲ ಸಿಗಲಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವ ಮಾಹಿತಿಯಲ್ಲಿ ಸತ್ಯಾಂಶವಿಲ್ಲವೆಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸಾಲ ಮಂಜೂರಾತಿ ಪತ್ರ ನಕಲಿ ಎಂದು ವಾರ್ತಾಶಾಖೆ ಪಿಐಬಿಯ ಸತ್ಯಶೋಧನಾ ಘಟಕ ತಿಳಿಸಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲ ಪಡೆಯಲು ಸಮೀಪದ ಬ್ಯಾಂಕ್ ಶಾಖೆಗಳು, ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ನೋಂದಾಯಿತ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ಸೂಕ್ಷ್ಮ ಹಣಕಾಸು ಸಂಸ್ಥೆಗಳು ಸೇರಿದಂತೆ ಅಧಿಕೃತ ಹಣಕಾಸು ಸಂಸ್ಥೆಗಳನ್ನು ಸಂಪರ್ಕಿಸಬಹುದು ಎಂದು ಪಿಐಬಿ ತಿಳಿಸಿದೆ. ದುಬೈನಲ್ಲಿ ಇಂದು ನಡೆಯಲಿರುವ ಟಿ20 ಏಷ್ಯಾ ಕಪ್ ಕ್ರಿಕೆಟ್ ಪಂದ್ಯದಲ್ಲಿ ಭಾರತದ ವನಿತೆಯರ ತಂಡ ಥಾಯ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8:30 ಆರಂಭವಾಗಲಿದೆ. ದುಬೈನ ಅಂತಾರಾಷ್ಟೀಯ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಹಿಳಾ ಏಷ್ಯಾ ಟಿ20 ಪಂದ್ಯಾವಳಿ ಶುಕ್ರವಾರ ಆರಂಭವಾಗಿದ್ದು ಒಟ್ಟು 8 ತಂಡಗಳು ಏಷ್ಯಾ ಕಪ್ನಲ್ಲಿ ಸ್ಪರ್ಧಿಸುತ್ತಿವೆ. ಇದನ್ನು 2 ಗುಂಪುಗಳಾಗಿ ವಿಂಗಡಿಸಲಾಗಿದ್ದು ಭಾರತ ತಂಡ ಪಾಕಿಸ್ತಾನ, ಥಾಯ್ಲೆಂಡ್ ಮತ್ತು ಹಾಂಕಾಂಗ್ ಜೊತೆಗೆ ಗ್ರೂಪ್ ಎನಲ್ಲಿ ಸ್ಥಾನ ಪಡೆದಿದ್ದರೆ ಬಾಂಗ್ಲಾದೇಶ, ಇಂಡೋನೇಷ್ಯಾ, ಶ್ರೀಲಂಕಾ ಮತ್ತು ಯುಎಇ ತಂಡಗಳು ಗ್ರೂಪ್ ಬಿನಲ್ಲಿ ಆಡಲಿವೆ. ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಅರ್ಹತೆ ಪಡೆಯಲಿವೆ. ಸೆಪ್ಟೆಂಬರ್ 5ರಂದು ಭಾರತ ಪಾಕಿಸ್ತಾನ ನಡುವೆ ಪಂದ್ಯ ನಡೆಯಲಿದೆ. ಬೆಲ್ಜಿಯಂನಲ್ಲಿ ಇಂದು ನಡೆಯಲಿರುವ ಎಫ್ಐಎಚ್ ಪುರುಷರ ಹಾಕಿ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಜರ್ಮನಿ ಮತ್ತು ಸ್ಪೇನ್ ಸೆಣಸಲಿವೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 8 ಗಂಟೆಗೆ ಆರಂಭವಾಗಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಉಜ್ಬೇಕಿಸ್ತಾನದ ಅತ್ಯುನ್ನತ ಗೌರವ. ಪ್ರಧಾನ, ಹೆಣ್ಣು ಮಕ್ಕಳ ಅಭ್ಯುದಯಕ್ಕೆ ಕೇಂದ್ರ ಸರ್ಕಾರದಿಂದ ಹಲವು ಕ್ರಮ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ವಿವರಣೆ. ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆಗೆ ಇಂದು 3 ವರ್ಷ, ಮಹಿಳೆಯರಿಗೆ ಆಶಾಕಿರಣ. ಹಾಗೂ ದುಬೈನಲ್ಲಿಂದು ಟಿ20 ಏಷ್ಯಾ ಕಪ್ ಕ್ರಿಕೆಟ್

0: ಪಂದ್ಯ, ಭಾರತ ಮತ್ತು ಥಾಯ್ಲೆಂಡ್ ವನಿತೆಯರ ತಂಡ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡುತ್ತಾರೆ ರಾಜೇಂದ್ರ ತೊದಲಬಾಗಿ ಅವರು.
2: ನಾನು ನನ್ನ ಭಾಷಣವನ್ನು ಒಂದು ಸಣ್ಣ ಕಥೆಯಿಂದ ಪ್ರಾರಂಭಿಸುತ್ತೇನೆ. ಮಹಾರಾಷ್ಟ್ರದ ಒಂದು ಹಳ್ಳಿಯ ರೈತನು ಬೆಳಿಗ್ಗೆ ಏಳುತ್ತಾನೆ. ಹೊಲಕ್ಕೆ ಹೋಗುವ ಮೊದಲು ಅವನು ತನ್ನ ಸ್ಮಾರ್ಟ್ಫೋನ್ನಲ್ಲಿ ಒಂದು ಅಪ್ಲಿಕೇಶನ್ ಓಪನ್ ಮಾಡುತ್ತಾನೆ. ಆ ಅಪ್ಲಿಕೇಶನ್ ಅವನಿಗೆ ತಿಳಿಸುತ್ತದೆ ಮಧ್ಯಾಹ್ನದ ವೇಳೆಯಲ್ಲಿ ಮಳೆಯ ಸಂಭವ ಇದೆ, ಅದಕ್ಕಾಗಿ ಬೆಳೆಗಳಿಗೆ ನೀರೆರೆಯುವುದನ್ನು ಮುಂದೂಡಲು ಸೂಚಿಸುತ್ತದೆ. ಇದಲ್ಲದೆ ಅವನ ಬೆಳೆಯ ಚಿತ್ರಗಳನ್ನು ವಿಶ್ಲೇಷಿಸಿ ಹಾನಿಕಾರಕ ಕೀಟದ ದಾಳಿಯ ಸಂಭವದ ಬಗ್ಗೆ ಎಚ್ಚರಿಸುತ್ತದೆ. ರೈತನು ಅರ್ಥ ಮಾಡಿಕೊಳ್ಳದಿದ್ದರೂ ಕೃತಕ ಬುದ್ಧಿಮತ್ತೆ ಅವನ ಉತ್ತಮ ನಿರ್ಧಾರಗಳಲ್ಲಿ ಸಹಾಯ ಮಾಡುತ್ತಿದೆ. ಇನ್ನೊಂದು ವೈದ್ಯಕೀಯ ರಂಗದ ಉದಾಹರಣೆಯನ್ನು ನೋಡೋಣ. ಬೆಂಗಳೂರಿನ ಒಂದು ಆಸ್ಪತ್ರೆಗೆ ವೈದ್ಯರು ರೋಗಿಯ ಎದೆಯ ಸ್ಕ್ಯಾನ್ ಪರಿಶೀಲಿಸುತ್ತಿದ್ದಾರೆ. ವೈದ್ಯರ ಜೊತೆಗೆ ಒಂದು ಎಐ ವ್ಯವಸ್ಥೆ ಸ್ಕ್ಯಾನ್ನಲ್ಲಿ ಸಣ್ಣ ಮಾದರಿಗಳನ್ನು ಅಂದರೆ ಪ್ಯಾಟರ್ನ್ಸ್ಗಳನ್ನು ಗುರುತಿಸುತ್ತಿದೆ. ಅವು ಮೊದಲಿನ ಹಂತದಲ್ಲಿ ಕಾಯಿಲೆಯನ್ನು ಸೂಚಿಸಬಹುದು. ಎಐ ವೈದ್ಯರನ್ನು ಬದಲಾಯಿಸುವುದಿಲ್ಲ, ಆದರೆ ಮುಖ್ಯವಾದ ವಿವರಗಳನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ರೈತರಿಂದ ವೈದ್ಯರವರೆಗೂ, ವಿದ್ಯಾರ್ಥಿಗಳಿಂದ ಅಂಗಡಿಯವರವರೆಗೂ ಕೃತಕ ಬುದ್ಧಿಮತ್ತೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಿಧಾನವಾಗಿ ಸೇರಿಕೊಳ್ಳುತ್ತಿದೆ. ನಾನು ಇಂದು ಮಾತನಾಡಲು ಬಯಸುವುದು ಎಐ ಎಂದರೆ ಏನು, ಅದು ಹೇಗೆ ಬೆಳೆಯಿತು, ಯಾರು ಅದನ್ನು ನಿರ್ಮಿಸಿದ್ದಾರೆ, ಸಮಾಜ ಮತ್ತು ಆರ್ಥಿಕತೆಗೆ ಅದರ ಪ್ರಭಾವ ಏನು ಮತ್ತು ನಮ್ಮ ಭವಿಷ್ಯಕ್ಕೆ ಇದರ ಅರ್ಥ ಏನು ಎಂಬುದಾಗಿದೆ. ಕೃತಕ ಬುದ್ಧಿಮತ್ತೆ ಅಥವಾ ಎಐ ಎಂದರೆ ಸಾಧಾರಣವಾಗಿ ಮಾನವರ ಬುದ್ಧಿಮತ್ತೆಯ ಅಗತ್ಯವಿರುವ ಕಾರ್ಯಗಳನ್ನು ಯಂತ್ರಗಳು ನೆರವೇರಿಸುವುದು. ಈ ಕಾರ್ಯಗಳು ಯಾವವೆಂದರೆ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುವುದು, ಚಿತ್ರಗಳನ್ನು ಅಥವಾ ಧ್ವನಿಯನ್ನು ಗುರುತಿಸುವುದು, ಅನುಭವದಿಂದ ಕಲಿಯುವುದು, ನಿರ್ಧಾರ ತೆಗೆದುಕೊಳ್ಳುವುದು. ನಾವು ನಮ್ಮ ಅನೇಕ ದಿನಚರ್ಯೆಯಲ್ಲಿ ಎಐ ಅನ್ನು ಗಮನಿಸದೇ ಆಗಲೇ ಉಪಯೋಗ ಮಾಡುತ್ತಿದ್ದೇವೆ. ನಿಮ್ಮ ಸ್ಮಾರ್ಟ್ಫೋನ್ ಮುಖಮುದ್ರೆ ಮೂಲಕ ತೆರೆಯುವಾಗ ಬೆಂಗಳೂರು ಟ್ರಾಫಿಕ್ಗೆ ತ್ವರಿತ ಮಾರ್ಗವನ್ನು ಸೂಚಿಸುವ ನ್ಯಾವಿಗೇಷನ್ ಅಪ್ಲಿಕೇಶನ್ ಬಳಸಿದಾಗ ಅಥವಾ ಡಿಜಿಟಲ್ ಸಹಾಯಕನು ನಿಮ್ಮ ಪ್ರಶ್ನೆಗೆ ಉತ್ತರಿಸುವಾಗ ಎಐ ಶಾಂತವಾಗಿ ಹಿಂದೆ ಕೆಲಸ ಮಾಡುತ್ತಿದೆ. ಎಐ ಅನ್ನು ಒಂದು ವಿದ್ಯಾರ್ಥಿ ಕಲಿಯುತ್ತಿರುವಂತೆ ಕಲ್ಪಿಸಿ ಹೆಚ್ಚು ಉದಾಹರಣೆಗಳನ್ನು ಕಂಡಂತೆ ಅದು ಹೆಚ್ಚು ಉತ್ತಮವಾಗಿ ಮಾದರಿಗಳನ್ನು ಅಂದರೆ ಪ್ಯಾಟರ್ನ್ಸ್ಗಳನ್ನು ಗುರುತಿಸುತ್ತದೆ. ಎಐ ಅರ್ಥ ಮಾಡಿಕೊಳ್ಳಲು ನಾವು ಕೆಲವು ಸರಳ ಪದಗಳನ್ನು ತಿಳಿದುಕೊಳ್ಳುವುದು ಅವಶ್ಯ. ಆ ಪದಗಳೆಂದರೆ ಡೇಟಾ ಅಥವಾ ದತ್ತಾಂಶ, ಎಐ ಕಲಿಯುವ ತಾಜಾ ಮಾಹಿತಿ. ಉದಾಹರಣೆ, ನಾಯಿ ಮತ್ತು ಬೆಕ್ಕಿನ ಸಾವಿರಾರು ಚಿತ್ರಗಳು ಕಂಪ್ಯೂಟರ್ಗೆ ವ್ಯತ್ಯಾಸ ತಿಳಿಯಲು ಸಹಾಯ ಮಾಡುತ್ತವೆ. ಅಲ್ಗಾರಿದಮ್ ಅಥವಾ ಶಿಸ್ತುಬದ್ಧ ಕ್ರಮಾವಳಿ, ಕಂಪ್ಯೂಟರ್ ಸಮಸ್ಯೆ ಪರಿಹರಿಸಲು ಅನುಸರಿಸಬೇಕಾದ ಹಂತಗಳ ಸರಣಿ. ಯಂತ್ರ ಕಲಿಕೆ ಅಥವಾ ಮಷೀನ್ ಲರ್ನಿಂಗ್, ಪ್ರತಿ ನಿಯಮವನ್ನು ಪ್ರೋಗ್ರಾಂ ಮಾಡುವ ಬದಲು ಕಂಪ್ಯೂಟರ್ ಡೇಟಾದಿಂದ ಪ್ಯಾಟರ್ನ್ ಕಲಿಯುತ್ತದೆ. ನರಜಾಲಗಳು ಅಥವಾ ನ್ಯೂರಲ್ ನೆಟ್ವರ್ಕ್ಸ್, ಮಾನವನ ಮೆದುಳಿನ ನ್ಯೂರಾನ್ಗಳಿಂದ ಪ್ರೇರಣೆಯಾದ ಕಂಪ್ಯೂಟರ್ ವ್ಯವಸ್ಥೆಗಳು. ಎಐ ಅರ್ಥ ಮಾಡಿಕೊಳ್ಳಲು ಮುಖ್ಯವಾಗಿ ಎಐನಲ್ಲಿ ದತ್ತಾಂಶವನ್ನು ಕಲಿಯುವುದು ಮತ್ತು ನಿರೀಕ್ಷೆಗಳನ್ನು ಮಾಡುವುದು. ಎಐ ಕಥೆ ಇದು ಹೇಗೆ ಪ್ರಾರಂಭವಾಯಿತು? ಬುದ್ಧಿವಂತ ಯಂತ್ರಗಳ ಕಲ್ಪನೆ ಹಲವು ದಶಕಗಳ ಹಿಂದೆ ಪ್ರಾರಂಭವಾಯಿತು. 1940-50 ದಶಕದಲ್ಲಿ ಗಣಿತಜ್ಞ ಅಲೆನ್ ಟೂರಿಂಗ್ ಕೇಳಿದ ಪ್ರಶ್ನೆ ಏನೆಂದರೆ, ಯಂತ್ರಗಳು ಚಿಂತಿಸಬಹುದೇ? ಅವರು ಅದಕ್ಕೆ ಟೂರಿಂಗ್ ಟೆಸ್ಟ್ ಅನ್ನು ಸೂಚಿಸಿದರು. ಅದು ಯಂತ್ರವು ಮಾನವರಂತಹ ಸಂಭಾಷಣೆ ಮಾಡಬಹುದೇ ಎಂಬುದನ್ನು ಪರಿಶೀಲಿಸುವ ವಿಧಾನ. 1956 ಡಾರ್ಟ್ಮೌತ್ ಕಾಲೇಜ್ ಅಮೆರಿಕದಲ್ಲಿ ವಿಜ್ಞಾನಿಗಳು ಸೇರುವ ಮೂಲಕ ಕೃತಕ ಬುದ್ಧಿಮತ್ತೆ ವಿಜ್ಞಾನದ ಕ್ಷೇತ್ರವನ್ನು ಸ್ಥಾಪಿಸಿದರು. ಅಲ್ಲಿ ಒಬ್ಬ ಸಂಶೋಧಕ ಜಾನ್ ಮೆಕಾರ್ಥಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಜನಪ್ರಿಯಗೊಳಿಸಿದರು. ಹೆಚ್ಚು ವರ್ಷಗಳ ಕಾಲ ಪ್ರಗತಿ ನಿಧಾನವಾಗಿ ನಡೆಯಿತು. ಏಕೆಂದರೆ ಗಣಕಯಂತ್ರಕ್ಕೆ ದತ್ತಾಂಶವನ್ನು ವೇಗವಾಗಿ ಸಂಸ್ಕರಿಸಿ ಲೆಕ್ಕಾಚಾರ ಮಾಡುವ ಮತ್ತು ನಿರ್ವಹಿಸುವ ಶಕ್ತಿ ಕಡಿಮೆಯಾಗಿತ್ತು. ಅದರಂತೆಯೇ ದತ್ತಾಂಶದ ಲಭ್ಯತೆಯೂ ಸೀಮಿತವಾಗಿತ್ತು. ಆದರೆ 21ನೇ ಶತಮಾನದಲ್ಲಿ 3 ಪ್ರಮುಖ ಘಟಕಗಳು ಒಟ್ಟಿಗೆ ಬಂದಾಗ

ಎಲ್ಲವೂ ಶರವೇಗದಲ್ಲಿ ಬದಲಾಯಿತು. ಅವುಗಳು ಶಕ್ತಿಶಾಲಿ ಕಂಪ್ಯೂಟರ್ಗಳು, ಇಂಟರ್ನೆಟ್ನಿಂದ ದೊಡ್ಡ ಪ್ರಮಾಣದ ದತ್ತಾಂಶದ ಲಭ್ಯತೆ, ಆಧುನಿಕ ಶಿಸ್ತುಬದ್ಧ ಕ್ರಮಾವಳಿಗಳು, ಈ ಸಂಯೋಜನೆ ಇಂದು ನಾವು ನೋಡುತ್ತಿರುವ ಎಐ ಕ್ರಾಂತಿಗೆ ಕಾರಣವಾಯಿತು. ಎಐ ಸ್ಥಾಪಕರಾದವರು ಆಲೆನ್ ಟೂರಿಂಗ್ ಗಣಿತದ ಮತ್ತು ಬುದ್ಧಿವಂತ ಯಂತ್ರಗಳ ತತ್ವವನ್ನು ರೂಪಿಸಿದರು. ಜಾನ್ ಮ್ಯಾಕರ್ತಿ ಎಐ ವೈಜ್ಞಾನಿಕ ಶಾಖೆಯನ್ನು ಸ್ಥಾಪಿಸಿದರು. ಮಾರ್ವಿನ್ ಮಿನ್ಸ್ಕಿ ಯಂತ್ರಗಳು ಮಾನವನ ತರ್ಕವನ್ನು ನಕಲಿಸಬಹುದು ಎಂಬುದನ್ನು ಪರಿಶೀಲಿಸಿದರು. ಇತ್ತೀಚಿನ ದಶಕಗಳಲ್ಲಿ ಜಾಫ್ರಿ ಹಿಂಟನ್ ಹಲವೊಮ್ಮೆ ಆಳವಾದ ಕಲಿಕೆಯ ಅಂದರೆ ಡೀಪ್ ಲರ್ನಿಂಗ್ನ ಪಿತಾಮಹರಲ್ಲಿ ಒಬ್ಬ ಎಂದು ಕರೆಸಿಕೊಳ್ಳುವ ಅವರು ಆಧುನಿಕ ಎಐ ವ್ಯವಸ್ಥೆಗಳಿಗೆ ಶಕ್ತಿ ನೀಡುವ ನ್ಯೂರಲ್ ನೆಟ್ವರ್ಕ್ಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಇಂದು ಭಾರತ ಸೇರಿದಂತೆ ಸಾವಿರಾರು ವಿಜ್ಞಾನಿಗಳು ಎಐ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಈಗ ಭಾರತದಲ್ಲಿ ಎಐ ನಿಜ ಜೀವನದ ಉದಾಹರಣೆಗಳು. ಭಾರತವು ಜಗತ್ತಿನ ತ್ವರಿತವಾಗಿ ಬೆಳೆಯುತ್ತಿರುವ ಎಐ ಪರಿಸರಗಳಲ್ಲಿ ಒಂದಾಗಿದೆ. ಅಧ್ಯಯನಗಳ ಪ್ರಕಾರ ಭಾರತದಲ್ಲಿ 90%ಕ್ಕೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರು ಎಐ ಆಧಾರಿತ ತಂತ್ರಜ್ಞಾನವನ್ನು ಅನುಭವಿಸಿದ್ದಾರೆ. ಕೃಷಿ ಕ್ಷೇತ್ರ, ಬೆಳೆಗಳಿಗೆ ಹವಾಮಾನವನ್ನು ಆಧರಿಸಿ ಬರಬಹುದಾದ ರೋಗಗಳ ಬಗ್ಗೆ ಭವಿಷ್ಯವಾಣಿ, ಗಾಳಿ ಮಳೆಯ ಭವಿಷ್ಯವಾಣಿಯಿಂದ ನೀರಾವರಿಯ ಪರಿಣಾಮಕಾರಿ ಉಪಯೋಗ ಹಾಗೂ ಸುಧಾರಿಸಲು ಎಐ ಅನ್ನು ಬಳಸುವುದು. ಆರೋಗ್ಯ ಕ್ಷೇತ್ರ, ಗ್ರಾಮೀಣ ಪ್ರದೇಶಗಳಲ್ಲಿ ವೈದ್ಯರು ಕಡಿಮೆ ಇದ್ದಾಗ ಎಐ ಎಕ್ಸ್ರೇ ಮೂಲಕ ಟಿಬಿ ಇತ್ಯಾದಿ ರೋಗಗಳನ್ನು ಗುರುತಿಸಲು ಉಪಯೋಗ ಮಾಡುವುದು. ಸ್ಥಾನೀಯ ಉದಾಹರಣೆಗಳು, ಹಣಕಾಸು ಜಾಲತಾಣದಲ್ಲಿ ವಂಚನೆ ಪತ್ತೆ, ಟ್ರಾಫಿಕ್ ನಿರ್ವಹಣೆ, ಶಿಕ್ಷಣ ತಂತ್ರಜ್ಞಾನ, ಭಾರತದ ಭಾಷೆಗಳಿಗೆ ಭಾಷಾ ಅನುವಾದ ಮತ್ತು ಡಿಜಿಟಲ್ ಪಾವತಿಗಳು. ಇತ್ತೀಚಿನ ಅಂದಾಜಿನ ಪ್ರಕಾರ ಯುಪಿಐ ತಂತ್ರಜ್ಞಾನ ಆಧಾರಿತ ಡಿಜಿಟಲ್ ಪೇಮೆಂಟ್ಸ್ ಎಐ ಈ ಪಾವತಿಗಳನ್ನು ಟ್ರ್ಯಾಕ್ ಮಾಡುತ್ತದೆ, ವಂಚನೆ ಪತ್ತೆ ಹಚ್ಚುತ್ತದೆ ಮತ್ತು ಅಪಾಯ ನಿರ್ವಹಿಸುತ್ತದೆ. ಇದು ಇಡೀ ಪ್ರಪಂಚದಲ್ಲಿಯೇ ಡಿಜಿಟಲ್ ವಹಿವಾಟಿನ ಸುಗಮ, ಸುರಕ್ಷಿತ ಹಾಗೂ ಶೀಘ್ರ ಹಣಕಾಸಿನ ವ್ಯವಹಾರಿನ ದಾಖಲೆಯಾಗಿ ನಿರ್ಮಾಣವಾಗಿದೆ ಹಾಗೂ ಜಗತ್ತಿನ ಬೇರೆ ದೇಶಗಳು ಈ ತಂತ್ರಜ್ಞಾನವನ್ನು ನಮ್ಮ ದೇಶದಿಂದ ಪಡೆದುಕೊಳ್ಳಲು ಮುಂದೆ ಬಂದಿರುವವು. ಭಾಷಾ ತಂತ್ರಜ್ಞಾನ ಎಐ ಸಾವಿರಾರು ಭಾರತೀಯ ಭಾಷೆ ಮತ್ತು ಉಪಭಾಷೆಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತಿದೆ. ಇನ್ನು ಎಐ ಮತ್ತು ಆರ್ಥಿಕತೆ ಬಗ್ಗೆ ತಿಳಿದುಕೊಳ್ಳೋಣ. ಎಐ ಆರ್ಥಿಕ ಬೆಳವಣಿಗೆಯ ಪ್ರಮುಖ ಚಾಲಕವಾಗಿದೆ. 2030ರವರೆಗೆ ಎಐ $15 ಟ್ರಿಲಿಯನ್ ಜಾಗತಿಕ ಆರ್ಥಿಕತೆಗೆ ಕೊಡುಗೆ ನೀಡಲಿದೆ ಎಂದು ಅಂದಾಜು ಮಾಡಲಾಗಿದೆ. ಉದಾಹರಣೆಗಳು, ರಿಟೇಲ್ ಕಂಪನಿಗಳು ಗ್ರಾಹಕರ ಅಗತ್ಯದ ಮುನ್ಸೂಚನೆಯನ್ನು ನೀಡುವುದು, ಬ್ಯಾಂಕುಗಳ ವಂಚನೆ ಪತ್ತೆ ಹಚ್ಚುವುದು, ಲಾಜಿಸ್ಟಿಕ್ಸ್ ಕಂಪನಿಗಳು ವಿತರಣಾ ಮಾರ್ಗವನ್ನು ಸುಧಾರಿಸಿ ವೆಚ್ಚವನ್ನು ಕಡಿಮೆಗೊಳಿಸುವುದು. ಎಐ ಹೊಸ ಉದ್ಯಮಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಇತಿಹಾಸದಲ್ಲಿ ವಿದ್ಯುತ್ ಮತ್ತು ಇಂಟರ್ನೆಟ್ ಮಾಡಿದಂತೆ ಎಐ ಭವಿಷ್ಯದ ಆರ್ಥಿಕತೆಯಲ್ಲಿ ಪುನರುತ್ಥಾನಕಾರಿ ತಂತ್ರಜ್ಞಾನ ಆಗುತ್ತಿದೆ. ಇನ್ನು ಎದುರಿಸಬೇಕಾದ ಸವಾಲುಗಳು ಅಷ್ಟೇ ಇರುವುದು, ಅವುಗಳನ್ನು ನಾವು ತಿಳಿದುಕೊಳ್ಳಬೇಕು. ಪ್ರತಿ ಶಕ್ತಿಶಾಲಿ ತಂತ್ರಜ್ಞಾನವು ಅದರ ಸೌಲಭ್ಯದ ಜೊತೆಗೆ ಸವಾಲುಗಳನ್ನು ತರುವುದು ಸರ್ವೇ ಸಾಮಾನ್ಯ. ಕೆಲಸ ಹಾನಿ, ಕೆಲವು ಪುನರಾವೃತ್ತಿ ಕಾರ್ಯಗಳು ಅಂದರೆ ರೆಪಿಟೇಟಿವ್ ಜಾಬ್ಸ್ ಸ್ವಯಂಚಾಲಿತವಾಗಬಹುದು, ಆಟೋಮೇಷನ್, ಪೂರ್ವಾಗ್ರಹ ಬಯಾಸ್, ತಯಾರಾದ ಡೇಟಾ ಹೀನವಾಗಿದ್ದರೆ ಎಐ ಸಹ ತಪ್ಪಾದ ಫಲಿತಾಂಶ ನೀಡಬಹುದು. ಗೌಪ್ಯತೆ ಮತ್ತು ಡೇಟಾ ಭದ್ರತೆ ಸಹ ಪ್ರಮುಖ ಚಿಂತನೆಗಳು. ಇವು ಕೇವಲ ತಾಂತ್ರಿಕ ಸಮಸ್ಯೆಗಳು ಅಲ್ಲ, ಸಾಮಾಜಿಕ ಮತ್ತು ನೈತಿಕ ಸಮಸ್ಯೆಗಳು. ಎಐ ಯುಗದಲ್ಲಿ ಮಾನವರ ವಿಶೇಷತೆ ಏನು? ಯಂತ್ರಗಳು ಹೆಚ್ಚು ಶಕ್ತಿಶಾಲಿಯಾಗುತ್ತಿದ್ದಂತೆ ಒಂದು ಪ್ರಶ್ನೆ ಉದ್ಭವಿಸುತ್ತದೆ, ಅದು ಏನೆಂದರೆ ಯಂತ್ರಗಳು ಅನುಸರಿಸಲು ಅಸಾಧ್ಯವಾದುದು ಏನು? ಅದಕ್ಕೆ ಉತ್ತರ ತುಂಬಾ ಸರಳವಾಗಿದೆ. ಯಂತ್ರಗಳು ಎಷ್ಟೇ ಮುಂದುವರಿದರೂ ಮಾನವ ಸಾಧ್ಯ ಕೆಲಸಗಳಾದ ಸೃಜನಶೀಲತೆ, ಸಹಾನುಭೂತಿ, ನೈತಿಕ ತೀರ್ಮಾನ, ಕಲ್ಪನೆ, ನೇತೃತ್ವಗಳನ್ನು ಎಐ ಇನ್ನೂ ಮಾಡಲಾಗದು. ಎಐ ಡೇಟಾ ವಿಶ್ಲೇಷಿಸಬಹುದು, ಆದರೆ ಮಾನವನ ಭಾವನೆ ಮತ್ತು ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದರ ಮುಖ್ಯ ಸಂದೇಶವೆಂದರೆ ಎಐ ಜೊತೆ ಸಹಕಾರ ಮಾಡುವವರು ಯಶಸ್ವಿಯಾಗುತ್ತಾರೆ, ಸ್ಪರ್ಧಿಸುವವರು ಅಲ್ಲ. ಭವಿಷ್ಯದಲ್ಲಿ ಎಐ ಮೂಲಕ ಪರಿವರ್ತಿತ ಜಗತ್ತು ಹೇಗೆ ಕಾಣಬಹುದು? ಅಂದರೆ

0: ನಾವು ಕಾಣಬಹುದಾದ ಪರಿವರ್ತಿತ ಜಗತ್ತಿನ ಕಲ್ಪನೆಯಲ್ಲಿ ನಾವು ಏನೆಲ್ಲ ಕಾಣಬಹುದೆಂದರೆ ಸ್ವಾಯತ್ತ ವಾಹನಗಳು, ಎಐ ವೈದ್ಯಕೀಯ ನಿರ್ಧಾರಗಳು, ವೈಯಕ್ತಿಕ ಶೈಕ್ಷಣಿಕ ವ್ಯವಸ್ಥೆಗಳು, ಶಹರಿನ ವಾಣಿಜ್ಯ ಮತ್ತು ವಿದ್ಯುತ್ ನಿರ್ವಹಣೆ, ವಿಜ್ಞಾನದ ತ್ವರಿತಗತಿಯ ಪ್ರಗತಿ. ನಾವು ಕಾಣಬಹುದಾದ ಪರಿವರ್ತಿತ ಜಗತ್ತಿನ ಕಲ್ಪನೆಯಲ್ಲಿ ನಾವು ಏನೆಲ್ಲ ಕಾಣಬಹುದೆಂದರೆ ಸ್ವಾಯತ್ತ ವಾಹನಗಳು, ಎಐ ವೈದ್ಯಕೀಯ ನಿರ್ಧಾರಗಳು, ವೈಯಕ್ತಿಕ ಶೈಕ್ಷಣಿಕ ವ್ಯವಸ್ಥೆಗಳು, ಶಹರಿನ ವಾಣಿಜ್ಯ ಮತ್ತು ವಿದ್ಯುತ್ ನಿರ್ವಹಣೆ, ವಿಜ್ಞಾನದ ತ್ವರಿತಗತಿಯ ಪ್ರಗತಿ. ಇದು ಜನರ ಜೀವನವನ್ನು ಶೀಘ್ರವಾಗಿ ಬದಲಿಸುತ್ತದೆ. ಉದ್ಯೋಗಗಳು ಬದಲಾಗುತ್ತವೆ, ಕೌಶಲ್ಯಗಳ ನವೀಕರಣ ಅತ್ಯಗತ್ಯ. ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ಎಐ ಯುಗದಲ್ಲಿ ವೇಗವಾಗಿ ಪರಿವರ್ತನೆಗೊಳ್ಳುತ್ತಿರುವ ಈ ಪ್ರಪಂಚದಲ್ಲಿ ನಾವು ಅಷ್ಟೇ ವೇಗವಾಗಿ ಮರುಹೊಂದಾಣಿಕೆ ಮಾಡಿಕೊಂಡು ಅದರ ಜೊತೆಗೆ ನಾವು ಮುಂದೆ ಸಾಗುವ ಅಗತ್ಯವಿದೆ. ನಮ್ಮ ಭಗವದ್ಗೀತೆಯಲ್ಲೂ ಶ್ರೀಕೃಷ್ಣನು ಹೇಳುವಂತೆ ಪರಿವರ್ತನೆ ಜಗತ್ತಿನ ನಿಯಮ, ಎಐ ಕೂಡ ಇದಕ್ಕೆ ಹೊರತಾಗಿಲ್ಲ. ಈಗ ನಾವುಗಳು ಎಐ ಯುಗಕ್ಕೆ ಹೇಗೆ ತಯಾರಾಗಬೇಕು? ಮುಖ್ಯತಃ ಕಂಟಿನ್ಯೂಸ್ ಲರ್ನಿಂಗ್, ಅವಿರತ ಕಲಿಕೆ, ರೀಸ್ಕಿಲಿಂಗ್, ನಮ್ಮ ಕೌಶಲ್ಯಗಳನ್ನು ನವೀಕರಿಸುವುದು ಮತ್ತು ನವೀಕರಿಸುವ ಇಚ್ಛಾಶಕ್ತಿ, ಡಿಜಿಟಲ್ ಲಿಟ್ರಸಿ, ಡಿಜಿಟಲ್ ಅರಿವು, ಹ್ಯೂಮನ್ ಸ್ಪೆಸಿಫಿಕ್ ಸ್ಕಿಲ್ಸ್ ಮಾನವೀಯ ಕೌಶಲ್ಯಗಳು, ಸೃಜನಶೀಲತೆ ಕ್ರಿಯೇಟಿವಿಟಿ, ಸಂವಹನ ಕಮ್ಯುನಿಕೇಷನ್, ಸಹಾನುಭೂತಿ ಎಂಪತಿ, ನೇತೃತ್ವ ಲೀಡರ್ಶಿಪ್ ಮಹತ್ವವನ್ನು ಪಡೆಯುತ್ತವೆ. ಯಂತ್ರಗಳು ನಿರೂಪಣಾತ್ಮಕ ಕೆಲಸಗಳನ್ನು ಮಾಡುತ್ತವೆ, ಆದ್ದರಿಂದ ಮಾನವ ಸಾಮರ್ಥ್ಯ ಹೆಚ್ಚಾಗಿ ಮುಖ್ಯವಾಗುತ್ತದೆ. ಈ ಸಂದರ್ಭದಲ್ಲಿ ಆಲ್ವಿನ್ ಟಾಫ್ಲರ್ ಅವರು 1970 ಬರೆದ ಫ್ಯೂಚರ್ ಶಾಕ್ ಪುಸ್ತಕದಲ್ಲಿ ಹೇಳಿರುವುದನ್ನು ನೆನಪಿಸಿಕೊಳ್ಳುವುದು ಅತಿ ಸೂಕ್ತ ಮತ್ತು ಸಮಯೋಚಿತ ಎಂದು ಅನಿಸುತ್ತದೆ. ಅದು ಏನೆಂದರೆ, ದ ಇಲ್ಲಿಟ್ರೇಟ್ ಆಫ್ ದ 21st century ವಿಲ್ ನಾಟ್ ಬಿ ದೋಸ್ ಹೂ ಕೆನಾಟ್ ರೀಡ್ ಅಂಡ್ ರೈಟ್, ಬಟ್ ದೋಸ್ ಹೂ ಕೆನಾಟ್ ಲರ್ನ್, ಅನ್ಲರ್ನ್ ಅಂಡ್ ರೀಲರ್ನ್. ನನ್ನ ಕೊನೆಯ ಚಿಂತನೆಯಾಗಿ ಮತ್ತೊಂದು ಕಥೆಯನ್ನು ಹಂಚಿಕೊಳ್ಳುತ್ತೇನೆ. ವಿದ್ಯುತ್ ಮೊದಲ ಬಾರಿಗೆ ಪರಿಚಯವಾಗಿದ್ದಾಗ ಜನರು ಭಯಪಟ್ಟಿದ್ದರು, ಉದ್ಯೋಗಗಳನ್ನು ನಾಶ ಮಾಡುವ ಸಾಧ್ಯತೆಯೆಂದು ಕೆಲವರು ಭಾವಿಸಿದರು. ಆದರೆ ವಿದ್ಯುತ್ ಕಾರ್ಖಾನೆಗಳು, ಆಸ್ಪತ್ರೆಗಳು, ಮನೆಗಳು ಹಾಗೂ ಸಂಪೂರ್ಣ ಆರ್ಥಿಕತೆಯನ್ನು ಚೈತನ್ಯಮಯಗೊಳಿಸಿತು. ಎಐ ಕೂಡ ಇದೇ ರೀತಿಯಾಗಿದೆ. ಇದು ಸರಳ ತಂತ್ರಜ್ಞಾನವಲ್ಲ, ಮಾನವ ಸಾಮರ್ಥ್ಯವನ್ನು ವಿಸ್ತರಿಸುವ ಶಕ್ತಿ. ಕೃತಕ ಬುದ್ಧಿಮತ್ತೆ ನಮ್ಮತ್ತ ಹೆಚ್ಚು ಹತ್ತಿರದ ವಿಷಯವನ್ನು ಪ್ರತಿಬಿಂಬಿಸುತ್ತದೆ. ನಮ್ಮ ಸ್ವಂತ ಜ್ಞಾನ, ನಮ್ಮ ದತ್ತಾಂಶ, ನಮ್ಮ ಮೌಲ್ಯಗಳು ಮತ್ತು ನಮ್ಮ ನಿರ್ಧಾರಗಳು. ಆದ್ದರಿಂದ ಎಐನ ಭವಿಷ್ಯವನ್ನು ಕೇವಲ ತಂತ್ರಜ್ಞಾನವೇ ನಿರ್ಧರಿಸುವುದಿಲ್ಲ, ಅದನ್ನು ರೂಪಿಸುವ ಮತ್ತು ಬಳಸುವ ಜನರ ಜ್ಞಾನ, ನೈತಿಕತೆ ಮತ್ತು ಕಲ್ಪನೆಯು ನಿರ್ಧರಿಸುತ್ತದೆ. ನಾವು ಇದನ್ನು ಜವಾಬ್ದಾರಿಯುತವಾಗಿ ಮಾರ್ಗದರ್ಶನ ಮಾಡಿದರೆ ಎಐ ಮಾನವತೆಯು ಇದುವರೆಗೆ ಸೃಷ್ಟಿಸಿದ ಅತ್ಯಂತ ಶಕ್ತಿಶಾಲಿ ಸಾಧನಗಳಲ್ಲಿ ಒಂದಾಗಿ ಮಾರ್ಪಡುವುದು ಸಾಧ್ಯ. ನಾವು ಹಿಂದೆ ಅಸಾಧ್ಯವೆಂದು ಭಾವಿಸಿದ್ದ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುವ ಸಾಮರ್ಥ್ಯ ಎಐ ತಂತ್ರಜ್ಞಾನದಲ್ಲಿ ಅಡಗಿದೆ. ಅಂತಿಮವಾಗಿ ಕೃತಕ ಬುದ್ಧಿಮತ್ತೆಯ ಕಥೆ ಯಂತ್ರಗಳ ಕಥೆ ಆಗುವುದಿಲ್ಲ. ಇದು ಮಾನವತೆ ಯಾವ ರೀತಿಯದು ಆಗಬೇಕೆಂದು ಆಯ್ಕೆ ಮಾಡುತ್ತದೆ ಎಂಬುದರ ಕಥೆ ಆಗುತ್ತದೆ.
1: ಇದುವರೆಗೂ ಕೃತಕ ಬುದ್ಧಿಮತ್ತೆ ಮತ್ತು ಸಮಾಜದ ಮೇಲೆ ಅದರ ಪ್ರಭಾವ, ಈ ಕುರಿತು ಮಾತನಾಡಿದವರು ರಾಜೇಂದ್ರ ತೊದಲಬಾಗಿ ಅವರು. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಸಮಯ 8 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮನದ ಮಾತು. ಮೊದಲಿಗೆ ಒಂದು ಪ್ರಕಟಣೆ, ನಂತರ

0: ಮನದ ಮಾತು ಪ್ರಸಾರವಾಗುವುದು. ಆಕಾಶವಾಣಿ ಬೆಂಗಳೂರು.
1: ಇವತ್ತು ಪಾರ್ಟಿ ಬೇಕೇ ಬೇಕು.
2: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
1: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
3: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ, ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
1: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ?
2: ಕೇಳಿಸಲ್ವಾ? ನೋ ಶೇರಿಂಗ್.
3: RBI ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ. ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರು ಪ್ರಸಾರವಾಗಲಿದೆ.
5: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮನದ ಮಾತಿನ ಈ ಹೊಸ ಸಂಚಿಕೆಗೆ ನಿಮ್ಮೆಲ್ಲರನ್ನೂ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಇದು ಹೊಸ ಉಪಕ್ರಮಗಳನ್ನು ಎಲ್ಲರೆದುರಿಗೆ ತರುವಂತಹ ಮತ್ತು ನಮ್ಮ ದೇಶ ಬಾಂಧವರ ವಿನೂತನ ಆಲೋಚನೆಗಳನ್ನು ಚರ್ಚಿಸುವ ಒಂದು ವೇದಿಕೆ ಎಂದು ನಿಮಗೆಲ್ಲರಿಗೂ ತಿಳಿದಿದೆ. ಇದರಲ್ಲಿ ಜನರು ದಣಿವರಿಯದೆ ತಮ್ಮ ಶಕ್ತಿ ಮತ್ತು ಉತ್ಸಾಹದಿಂದ ತಮ್ಮ ಜೀವನವನ್ನೇ ಸವೆಸಿರುವಂತಹ ಕೆಲವು ಯೋಚನೆಗಳಿವೆ. ಸ್ನೇಹಿತರೆ, ಕೆಲವು ದಿನಗಳ ಹಿಂದೆ ಸಾಮಾಜಿಕ ಮಾಧ್ಯಮದಲ್ಲಿ ಯಾರೋ ಆಷಾಢ ಏಕಾದಶಿಯ ಶುಭ ಸಂದರ್ಭದಲ್ಲಿ ಇತಿಹಾಸವನ್ನು ಆಸಕ್ತಿದಾಯಕವಾಗಿಸಲು ಒಂದು ಯೋಜನೆಯನ್ನು ಪ್ರಾರಂಭಿಸುವುದಾಗಿ ಘೋಷಿಸಲು ನನಗೆ ಸಂತೋಷವಾಗಿದೆ ಎಂದು ಬರೆದಿದ್ದರು. ಮುಂದುವರೆದು ಅವರು ಹೀಗೆ ವಿವರಿಸಿದ್ದರು. ಈ ಕಲ್ಪನೆ ತುಂಬಾ ಸರಳವಾಗಿದೆ. ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ಯಾವುದೇ ವರ್ಷವನ್ನು ಆಯ್ಕೆ ಮಾಡಿ ಮತ್ತು ಆ ಸಮಯದಲ್ಲಿ ಭಾರತದ ಯಾವ ಭಾಗದ ಮೇಲೆ ಯಾವ ಆಡಳಿತಗಾರ ಅಧಿಕಾರ ಹೊಂದಿದ್ದರೆಂದು ಸುಲಭವಾಗಿ ಕಂಡುಹಿಡಿಯಬಹುದು ಎಂದು. ನನಗೂ ಇದು ತುಂಬಾ ಆಸಕ್ತಿಕರ ಎನಿಸಿತು. ಅದರ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಬೇಕೆಂದು ಆಲೋಚಿಸಿದೆ. ಈ ಯೋಜನೆಯನ್ನು ಮುಂಬೈನಲ್ಲಿ ವಾಸಿಸುವ ಶ್ರೀ ಕೃಷ್ಣಶೇಷಾದ್ರಿ ಅವರು ಕೈಗೆತ್ತಿಕೊಂಡಿದ್ದಾರೆ ಎಂದು ನನಗೆ ತಿಳಿಯಿತು. ಕುತೂಹಲಕಾರಿ ವಿಷಯವೆಂದರೆ ಕೃಷ್ಣ ಅವರು ವೆಬ್ಸೈಟ್ ಹೆಸರನ್ನು ಕೂಡ ತುಂಬಾ ಸರಳವಾದದ್ದನ್ನೇ ಆಯ್ದುಕೊಂಡಿದ್ದಾರೆ. www.bharatrajya.com. ಅವರ ಪ್ರಯತ್ನದ ವಿವರಗಳು ಖಂಡಿತ ನಿಮ್ಮೆಲ್ಲರಿಗೂ ತಲುಪಬೇಕು. ಹಾಗಾಗಿ ನಾನು ಏಕೆ ನೇರವಾಗಿ ಕೃಷ್ಣ ಅವರೊಂದಿಗೆ ಮಾತನಾಡಬಾರದು ಎಂದು ಯೋಚಿಸಿದೆ. ಸ್ನೇಹಿತರೆ, ಕೃಷ್ಣ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕೃಷ್ಣ ಅವರೇ.
6: ನಮಸ್ಕಾರ ಸರ್. ನಮಸ್ಕಾರ.
5: ಗೆಳೆಯರೇ, ತಾವು ತಂತ್ರಜ್ಞಾನ ಹಿನ್ನೆಲೆ ಉಳ್ಳವರಲ್ಲ ಅಥವಾ ನೀವು ಇತಿಹಾಸ ಶಿಕ್ಷಕರು ಅಲ್ಲ ಎಂದು ನನಗೆ ತಿಳಿದು ಬಂದಿದೆ. ಆದರೂ ನೀವು ತಂತ್ರಜ್ಞಾನವನ್ನು ಬಳಸಿ ಇತಿಹಾಸಕ್ಕೆ ಮೀಸಲಾದ ವೆಬ್ಸೈಟ್ ರಚಿಸಿದ್ದೀರಿ. ಇದೆಲ್ಲ ಹೇಗೆ ಸಾಧ್ಯವಾಯಿತು ಎಂದು ನನಗೆ ತುಂಬಾ ಕುತೂಹಲ ಮೂಡಿದೆ.
6: ಧನ್ಯವಾದಗಳು ಸರ್. ನಿಮ್ಮೊಂದಿಗೆ ಮಾತನಾಡಲು ಅವಕಾಶ ಸಿಕ್ಕಿರುವುದು ದೊಡ್ಡ ಸೌಭಾಗ್ಯ. ನನ್ನ ಪರಿಚಯ ಸ್ವಲ್ಪ ಹಂಚಿಕೊಳ್ಳಬಹುದೇ? ನಾನು ಇಂಜಿನಿಯರ್ ಆಗಿದ್ದೆ. ನಂತರ ನಾನು MBA ಓದಿದೆ ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟೆ. ಆದಾಗ್ಯೂ ಈ ಎಲ್ಲದರ ಮಧ್ಯೆ ಬಾಲ್ಯದಿಂದಲೂ ಇದ್ದ ನನ್ನ ಇತಿಹಾಸದ ಅತೀವ ಆಸಕ್ತಿಯನ್ನು ಹಾಗೇ ಉಳಿಸಿಕೊಂಡಿದ್ದೆ. ಇತಿಹಾಸವನ್ನು ಆಸಕ್ತಿಕರಗೊಳಿಸುವ ಕುರಿತು ಏನನ್ನಾದರೂ ಮಾಡುವ ಬಯಕೆ ನನ್ನಲ್ಲಿ ಯಾವಾಗಲೂ ತುಡಿಯುತ್ತಿತ್ತು. ಅಲ್ಲದೆ ಇತಿಹಾಸವನ್ನು ಪಾಠ ಮಾಡುವ ವಿಧಾನದಲ್ಲಿ ಸುಧಾರಣೆ ಮತ್ತು ಬದಲಾವಣೆಗೆ ಗಮನಾರ್ಹ ಅವಕಾಶವಿದೆ ಎಂದು ನಾನು ಭಾವಿಸುತ್ತೇನೆ. ನಾವು ಅದನ್ನು ಕಥೆಯ ರೂಪದಲ್ಲಿ ಜನರಿಗೆ ಪ್ರಸ್ತುತಪಡಿಸಬಹುದು.
5: ಕೃಷ್ಣ ಅವರೇ, ಭಾರತೀಯ ಇತಿಹಾಸದ ಯಾವ ಅಂಶವನ್ನು ಹೆಚ್ಚಿನ ಸಂಖ್ಯೆಯ ಜನರು ತಿಳಿದುಕೊಳ್ಳಬೇಕು ಎಂದು ನೀವು ಭಾವಿಸುತ್ತೀರಿ?
6: ಸರ್, ನಮ್ಮ ಶಾಲೆಗಳು ಮತ್ತು ಕಾಲೇಜುಗಳಲ್ಲಿ ಭಾರತೀಯ ಇತಿಹಾಸವನ್ನು ಕಲಿಸುವ ವಿಧಾನವು ಸಾಮಾನ್ಯವಾಗಿ ಒಂದೇ ಸಾಮ್ರಾಜ್ಯ ಅಥವಾ ಸಾಮ್ರಾಜ್ಯದ ದೃಷ್ಟಿಕೋನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ನಿರ್ದಿಷ್ಟ ಸಾಮ್ರಾಜ್ಯಗಳು ಅಸಮಾನ ಗಮನವನ್ನು ಸೆಳೆಯುತ್ತವೆ. ಇದರ ಪರಿಣಾಮವಾಗಿ ಚೋಳರು, ಪಲ್ಲವರು, ಕಾಶ್ಮೀರದ ಕಾರ್ಕೂಟ ರಾಜವಂಶ ಅಥವಾ ಕನಿಷ್ಠ 600 ವರ್ಷಗಳ ಕಾಲ ಅಸ್ಸಾಂನಲ್ಲಿ ತಮ್ಮ ಸಂಸ್ಕೃತಿ ಮತ್ತು ಮೌಲ್ಯ ವ್ಯವಸ್ಥೆಯನ್ನು ಸಂರಕ್ಷಿಸಿದ ಅಹೋಂಗಳಂತಹ ಇತರ ಅನೇಕ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆ ನಮಗೆ ತಿಳಿದೇ ಇಲ್ಲ. ಆದ್ದರಿಂದ ಇಂಥ ಮಹಾನ್ ಸಾಮ್ರಾಜ್ಯಗಳ ಬಗ್ಗೆಯೂ ಜನರಿಗೆ ಮಾಹಿತಿಯನ್ನು ಒದಗಿಸುವ ಒಂದು ವೇದಿಕೆಯನ್ನು ರಚಿಸಬೇಕೆಂದು

0: ನಾನು ಯೋಚಿಸಿದೆ.
1: ಕೃಷ್ಣ ಅವರೇ, ತಾವು ಇಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದೀರಿ, ನಾನು ನಿಮಗೆ ಒಂದು ಕಾಲ್ಪನಿಕ ಪ್ರಶ್ನೆ ಕೇಳಬಯಸುತ್ತೇನೆ. ಭಾರತೀಯ ಇತಿಹಾಸದ ಯಾವುದೇ ಮೂರು ವ್ಯಕ್ತಿಗಳೊಂದಿಗೆ ಮಾತನಾಡಲು ನಿಮಗೆ ಅವಕಾಶವಿದ್ದರೆ ನೀವು ಯಾರನ್ನು ಆಯ್ಕೆ ಮಾಡುತ್ತೀರಿ ಮತ್ತು ಏಕೆ?
0: ಆಗಲಿ ಸರ್, ಮೊದಲಿಗೆ ನಾನು ಚೋಳ ಸಾಮ್ರಾಜ್ಯದ ಅತ್ಯಂತ ಶಕ್ತಿಶಾಲಿ ಮತ್ತು ಮೇರು ರಾಜರುಗಳಾದ ರಾಜರಾಜ ಚೋಳ ಅಥವಾ ರಾಜೇಂದ್ರ ಚೋಳರೊಂದಿಗೆ ಮಾತನಾಡ ಬಯಸುತ್ತೇನೆ. ಶಿವನಿಗೆ ಸಮರ್ಪಿತವಾದ ಬೃಹದೀಶ್ವರ ದೇವಾಲಯ ಅಥವಾ ಗಂಗೈಕೊಂಡ ಚೋಳಪುರಂ ನಂತಹ ಬೃಹತ್ ಯೋಜನೆಗಳ ಹಿಂದಿನ ದೃಷ್ಟಿಕೋನವನ್ನು ನಾನು ಅರ್ಥ ಮಾಡಿಕೊಳ್ಳಲು ಬಯಸುತ್ತೇನೆ. ಆ ದೃಷ್ಟಿಕೋನ ಎಲ್ಲಿಂದ ಬಂತು, ಅಂತಹ ಸ್ಮಾರಕಗಳ ಯೋಜನೆಗಳನ್ನು ಅವರು ಹೇಗೆ ರೂಪಿಸಿದರು ಮತ್ತು ಕಾರ್ಯಗತಗೊಳಿಸಿದರು, ಮುಂದಿನ 1-2 ಸಾವಿರ ವರ್ಷಗಳವರೆಗೆ ಇತರರಿಗೆ ಸ್ಫೂರ್ತಿ ನೀಡುವಂತಹದ್ದನ್ನು ರಚಿಸಲು ಚಿಂತನೆಗೆ ಏನು ಪ್ರೇರಣೆ, ಅದನ್ನೇ ನಾನು ಅವರಿಂದ ತಿಳಿದುಕೊಳ್ಳಲು ಬಯಸುತ್ತೇನೆ. ಎರಡನೇ ವ್ಯಕ್ತಿತ್ವ ನನ್ನ ಅಭಿಪ್ರಾಯದಲ್ಲಿ ಭಾರತೀಯ ಇತಿಹಾಸದಲ್ಲಿ ಅತ್ಯಂತ ಕಡಿಮೆ ಉಲ್ಲೇಖವಿರುವಂತಹ ಹೇಮು. ನಾವು ಸಾಮಾನ್ಯವಾಗಿ ನಮ್ಮ ಇತಿಹಾಸ ಪುಸ್ತಕದಲ್ಲಿ ಅವರ ಬಗ್ಗೆ 2 ಅಥವಾ 3 ಸಾಲುಗಳನ್ನು ಮಾತ್ರ ಓದುತ್ತೇವೆ. ಹೇಮು ಒಬ್ಬ ಸಾಮಾನ್ಯ ವ್ಯಕ್ತಿ, ವ್ಯಾಪಾರಿಯಾಗಿದ್ದರು, ಮುಂದೆ ಒಂದು ಸಾಮ್ರಾಜ್ಯವನ್ನೇ ನಿರ್ಮಿಸಿದರು. ಅವರು ಕೇವಲ ಸಾಮ್ರಾಜ್ಯ ನಿರ್ಮಾಪಕರಲ್ಲ, ಜೊತೆಗೆ ಮಿಲಿಟರಿ ಚಿಂತಕರೂ ಆಗಿದ್ದರು, ಅಲ್ಲದೆ ಸೇನಾ ಮೇಧಾವಿ ಆಗಿದ್ದರು ಎಂಬುದು ಬಹಳ ಜನರಿಗೆ ತಿಳಿದೇ ಇಲ್ಲ. ಅವರು ತಮ್ಮ ಕಾಲಘಟ್ಟದಲ್ಲಿ 23 ಯುದ್ಧಗಳನ್ನು ಮಾಡಿದರು ಮತ್ತು ಅವುಗಳಲ್ಲಿ 22 ಯುದ್ಧಗಳನ್ನು ಗೆದ್ದರು. ಅವರ ಆಲೋಚನಾ ಪ್ರಕ್ರಿಯೆಯನ್ನು ಮತ್ತು ಅವರನ್ನು ಸಾಮಾನ್ಯ ಮನುಷ್ಯನಿಂದ ಅಂತಹ ಶಕ್ತಿಶಾಲಿ ರಾಜನನ್ನಾಗಿ ಪರಿವರ್ತಿಸಿದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ನನಗೆ ತೀವ್ರ ಆಸಕ್ತಿ ಇದೆ. ಮೂರನೆಯ ವ್ಯಕ್ತಿತ್ವ ಬಹಳ ಆಸಕ್ತಿಕರವಾದದ್ದು ಸರ್. ಆಕೆ ಓರ್ವ ಮಹಿಳೆ, ಒಡಿಶಾದ ಭೌಮಕಾರ ರಾಜವಂಶಕ್ಕೆ ಸೇರಿದ ತ್ರಿಭುವನ ಮಹಾದೇವಿ. ಆಕೆಯ ಕತೆ ನಿಜಕ್ಕೂ ಬಹಳ ಆಸಕ್ತಿದಾಯಕವಾಗಿದೆ. ಕ್ರಿಸ್ತ ಶಕ 850ರ ಸುಮಾರಿಗೆ ನೆರೆಯ ಪಾಲ ಸಾಮ್ರಾಜ್ಯದವರು ಆಕೆಯ ರಾಜ್ಯವನ್ನು ಆಕ್ರಮಿಸಿದಾಗ ಅಲ್ಲಿಯ ರಾಜ ಆಕೆಯ ಪತಿ ಯುದ್ಧದಲ್ಲಿ ಹುತಾತ್ಮರಾದರು. ಈ ಬಿಕ್ಕಟ್ಟು ಸಾಮ್ರಾಜ್ಯವನ್ನು ದುರ್ಬಲಗೊಳಿಸಿತು. ಇದರಿಂದಾಗಿ ರಾಜ್ಯದ ಪ್ರಮುಖರು ಮತ್ತು ಇತರ ನಾಯಕರು ರಾಜ್ಯ ತ್ಯಜಿಸಿ ಹೊರನಡೆದರು. ಆ ಸಮಯದಲ್ಲಿ ತ್ರಿಭುವನ ಮಹಾದೇವಿ ಅಧಿಕಾರ ವಹಿಸಿಕೊಳ್ಳಲು ಮುಂದಾದರು. ಅವರು ಭಾರತದ ಮೊದಲ ಸ್ವತಂತ್ರ ಮಹಿಳಾ ಆಡಳಿತಗಾರರಲ್ಲಿ ಒಬ್ಬರಾದರು. ಆಡಳಿತವನ್ನು ಸ್ಥಿರಗೊಳಿಸಿದರು. ಅಷ್ಟೇ ಅಲ್ಲ, ಮುಂದಿನ 100 ವರ್ಷಗಳವರೆಗೆ ಕಳಿಂಗ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಮೇಲೆ ಆಳ್ವಿಕೆ ಮುಂದುವರಿಸುವ ಮಟ್ಟಿಗೆ ರಾಜ್ಯವನ್ನು ಬಲಿಷ್ಠಗೊಳಿಸಿದರು. ಇವರು ನಾವು ಭೇಟಿಯಾಗಲು ಇಷ್ಟಪಡುವ 3 ಐತಿಹಾಸಿಕ ವ್ಯಕ್ತಿಗಳು ಸರ್.
1: ಕೃಷ್ಣ ಅವರೇ, ಈಗ ನೀವು ಇತಿಹಾಸದ ಅನುಭವ ಪಡೆಯುತ್ತಿರುವಂತೆ ಭಾಸವಾಗುತ್ತಿದೆ ಅಲ್ಲವೇ? ತಾವು ಇತಿಹಾಸದಲ್ಲಿಯೇ ಸಂಪೂರ್ಣವಾಗಿ ಮುಳುಗಿ ಹೋಗಿದ್ದೀರಿ. ನೋಡಿ, ನಾನು ಕೂಡ ನಿಮ್ಮ ವೆಬ್ಸೈಟ್ಗೆ ಬಹಳ ಕುತೂಹಲದಿಂದಲೇ ಭೇಟಿ ನೀಡಿದ್ದೇನೆ. ನನಗೆ ಅತ್ಯಂತ ಆಸಕ್ತಿದಾಯಕವೆನಿಸಿದ್ದೇನೆಂದರೆ ನಿಮ್ಮ ಸೈಟ್ನಲ್ಲಿ ಜನರು ತಿದ್ದುಪಡಿಗಳು ಮತ್ತು ಸಲಹೆಗಳನ್ನು ನೀಡಬಹುದಾದ ಒಂದು ಟ್ಯಾಬ್ ಕೂಡ ಇದೆ. ಅಂತಹ ರಚನಾತ್ಮಕ ಪ್ರತಿಕ್ರಿಯೆಗೆ ಮುಕ್ತವಾಗಿರುವುದು ಒಂದು ದೊಡ್ಡ ವಿಷಯವೇ ಆಗಿದೆ. ನೀವು ಜನರಿಂದ ಸಲಹೆಗಳನ್ನು ಸ್ವೀಕರಿಸಲು ಪ್ರಾರಂಭಿಸಿದ್ದೀರಾ ಮತ್ತು ನೀವು ಅದರ ಮೇಲೆ ಹೇಗೆ ಕೆಲಸ ಮಾಡುತ್ತೀರಿ?
0: ಹೌದು ಸರ್, ಈಗ ಜನರಿಂದ ನಮಗೆ ಬಹಳಷ್ಟು ಸಲಹೆಗಳು ಬರುತ್ತಿವೆ. 2 ರೀತಿಯ ಸಲಹೆಗಳಿವೆ. 1, ತಿದ್ದುಪಡಿಗಳನ್ನು ಸೂಚಿಸುವವು, ಈ ರಾಜ್ಯದಲ್ಲಿ, ಈ ಸಮಯದಲ್ಲಿ, ಈ ರಾಷ್ಟ್ರದಲ್ಲಿ ಈ ರಾಜ ಇದ್ದ ಅಥವಾ ಈ ಸಮಯದಲ್ಲಿ ಈ ಯುದ್ಧ ನಡೆದಿತ್ತು ಎಂದು ಹೇಳುವ ಕೆಲವು ಸಲಹೆಗಳು ಬರುತ್ತವೆ. ಇನ್ನೊಂದು ರೀತಿಯ ಸಲಹೆಗಳೆಂದರೆ ನೀವು ಈ ವೈಶಿಷ್ಟ್ಯ ಸೇರಿಸಬಹುದು ಅಥವಾ ಈ ವೈಶಿಷ್ಟ್ಯವನ್ನು ಈ ವೆಬ್ಸೈಟ್ಗೆ ಸೇರಿಸಬಹುದು ಎನ್ನುವಂಥವು. ಹೀಗೆ 2 ರೀತಿಯ ಸಲಹೆಗಳನ್ನು ಪಡೆಯುತ್ತೇವೆ. ಉದಾಹರಣೆಗೆ, ಈ ರಾಜ್ಯದಲ್ಲಿ ಈ ರಾಜ ಈ ಸಮಯದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಎಂಬ ಸಲಹೆ ನಮಗೆ ಬಂದರೆ, ನಮ್ಮ ಮೂಲಗಳು ಏನೇ ಇರಲಿ, ನಾವು ಆ ಸಲಹೆಯನ್ನು ತೆಗೆದುಕೊಳ್ಳುತ್ತೇವೆ. ನೀವು ಈಗಾಗಲೇ ಭಾರತವನ್ನು ತೋರಿಸಿದ್ದೀರಿ,

0: ರಾಜ್ಯ ಮಟ್ಟದಲ್ಲಿ ತೋರಿಸಿದರೆ ಇನ್ನೂ ಉತ್ತಮ ಎಂದು ಯಾರೋ ನಮಗೆ ಸಲಹೆ ನೀಡಿದರು. ಆದ್ದರಿಂದ ನಾವು ಆ ಫೀಚರ್ ಇಂಪ್ಲಿಮೆಂಟ್ ಮಾಡಿದ್ದೇವೆ. ನಂತರ ನಾವು ಮತ್ತೊಂದು ಫೀಚರ್ ಸೇರಿಸಿದೆವು. ಅದರಲ್ಲಿ ಇಡೀ ಸಾಮ್ರಾಜ್ಯದ ದತ್ತಾಂಶ ಅಂಕಿಅಂಶಗಳನ್ನು ಒದಗಿಸುವ ಮೂಲಕ ನಾವು ಟ್ರಂಪ್ ಕಾರ್ಡ್ನಂತಹ ರಚನೆಯನ್ನು ರಚಿಸಿದ್ದೇವೆ. ಇದರಿಂದ ಮಾಹಿತಿ ಸುಲಭವಾಗಿ ಮಕ್ಕಳನ್ನು ತಲುಪಬಹುದು. ಎಲ್ಲರೂ ಅದನ್ನು ಡೌನ್ಲೋಡ್ ಮಾಡಿ ಹಂಚಿಕೊಳ್ಳಬಹುದಾದಂತಹ ಒಂದೇ ಸ್ಥಳದಲ್ಲಿ ಮಾಹಿತಿ ಒಟ್ಟುಗೂಡಿಸಬೇಕೆಂದು ಒಬ್ಬರು ಸೂಚಿಸಿದ್ದರು. ಆದ್ದರಿಂದ ನಾವು ಆ ಫೀಚರ್ ಕೂಡ ಕಾರ್ಯಗತಗೊಳಿಸುತ್ತಿದ್ದೇವೆ. ನಾವು ತಪ್ಪುಗಳನ್ನು ಮಾಡುತ್ತೇವೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಏಕೆಂದರೆ ನಾವೇನೂ ಸರ್ವಶ್ರೇಷ್ಠರಲ್ಲ. ಅದನ್ನು ಗಮನದಲ್ಲಿಟ್ಟುಕೊಂಡೇ ತಿದ್ದುಪಡಿ ಟ್ಯಾಬನ್ನು ಸೇರಿಸಿದ್ದೇವೆ. ಇದು ಎಲ್ಲರಿಗೂ ಮುಕ್ತವಾಗಿರಬೇಕು. ಎಲ್ಲ ಕೊಡುಗೆಗಳ ಆಧಾರದ ಮೇಲೆ ಮುಂದಿನ ಕೆಲವು ವರ್ಷಗಳವರೆಗೆ ಇತಿಹಾಸವನ್ನು ಆಸಕ್ತಿದಾಯಕ ವಿಷಯವನ್ನಾಗಿ ಮಾಡುವ ಸೈಟನ್ನು ನಾವು ರಚಿಸಬೇಕು.
1: ಕೃಷ್ಣ ಅವರೇ, ತಾವು ನಿಜವಾಗಿಯೂ ಒಂದು ಮಹತ್ವದ ಕೆಲಸವನ್ನು ಮಾಡಿದ್ದೀರಿ. ನಿಮಗೆ ಇತಿಹಾಸದ ಹೊರತಾಗಿ ಇನ್ನೂ ಅನೇಕ ಹವ್ಯಾಸಗಳಿರಬೇಕಲ್ಲವೇ? ಬೇರೆ ಏನೇನು ಮಾಡುವಿರಿ?
0: ಇಲ್ಲ ಸರ್, ನಾನೇನು ಅಷ್ಟೊಂದು ಆಸಕ್ತಿಕರ ವ್ಯಕ್ತಿತ್ವದವನಲ್ಲ ಸರ್. ನನಗೆ ತಂತ್ರಜ್ಞಾನದಲ್ಲಿ ತುಂಬ ಆಸಕ್ತಿ ಇದೆ ಮತ್ತು ಇತಿಹಾಸದಲ್ಲಿಯೂ ಆಸಕ್ತಿ ಇದೆ. ಇನ್ನು ತಂತ್ರಜ್ಞಾನ ಮತ್ತು ಇತಿಹಾಸ ಎರಡೂ ಒಗ್ಗೂಡಿದ ಮೇಲೆ ಇಡೀ ದಿನ ಇದರಲ್ಲೇ ಮುಳುಗಿರುತ್ತೇನೆ.
1: ಸರಿ ಕೃಷ್ಣ ಅವರೇ, ನಿಮಗೆ ನನ್ನ ಅನಂತ ಶುಭಾಶಯಗಳು. ನೀವು ಒಂದು ಒಳ್ಳೆಯ ಆರಂಭ ಮಾಡಿದ್ದೀರಿ ಮತ್ತು ನಿಮ್ಮ ಶೈಲಿ ಹೇಗಿದೆ ಎಂದರೆ ಜನರು ಖಂಡಿತ ಒಗ್ಗೂಡುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಅನೇಕಾನೇಕ ಶುಭಾಶಯಗಳು. ಸ್ನೇಹಿತರೆ, ಕೃಷ್ಣ ಅವರ ಈ ಪ್ರಯತ್ನ ಕೇವಲ ಇತಿಹಾಸದ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ನಮಗೆಲ್ಲರಿಗೂ ನಮ್ಮ ಗತಕಾಲವನ್ನು ಸ್ವಾರಸ್ಯಕರ ರೀತಿಯಲ್ಲಿ ತಿಳಿದುಕೊಳ್ಳಲು ನೆರವಾಗುತ್ತದೆ. ನಿಮ್ಮ ಬಳಿಯೂ ಇಂತಹ ಪ್ರಯತ್ನಗಳ ಕುರಿತು ಮಾಹಿತಿ ಇದ್ದರೆ ಅದನ್ನು ಖಂಡಿತವಾಗಿ ಹಂಚಿಕೊಳ್ಳಿ. ನನ್ನ ಪ್ರೀತಿಯ ದೇಶವಾಸಿಗಳೇ, ವಿಕಸಿತ ಭಾರತಕ್ಕಾಗಿ ಮಾದಕ ದ್ರವ್ಯ ಮುಕ್ತ ಯುವ ಸಮೂಹ ಅನ್ನೋ ಈ ಅಭಿಯಾನ ಇಡೀ ದೇಶಾದ್ಯಂತ ಈಗ ತುಂಬಾ ವೇಗವಾಗಿ ಮುಂದೆ ಸಾಗ್ತಿದೆ. ಇದರ ಗುರಿ ತುಂಬಾ ಸ್ಪಷ್ಟವಾಗಿದೆ. ನಮ್ಮ ಯುವಜನತೆ ಮಾದಕ ವಸ್ತುಗಳಿಂದ ದೂರವಿರಬೇಕು, ಡ್ರಗ್ ಫ್ರೀ ಇಂಡಿಯಾ ಆಗಬೇಕು. ಬಹಳಷ್ಟು ಜನ, ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವಕರು ಸಾಲು ಸಾಲಾಗಿ ಇದರ ಜೊತೆ ಕೈಜೋಡಿಸುತ್ತಿದ್ದಾರೆ. ಕೊನೆಗೆ ಇದು ನಮ್ಮ ಭಾರತದ ಯುವಕರ ಆರೋಗ್ಯ, ಅವರ ಸಂತೋಷ ಮತ್ತು ಒಳ್ಳೆಯ ಭವಿಷ್ಯಕ್ಕಾಗಿ ನಾವೆಲ್ಲರೂ ಸೇರಿ ತೆಗೆದುಕೊಂಡಿರುವ ಒಂದು ದೃಢ ಸಂಕಲ್ಪ. ಸ್ನೇಹಿತರೆ, ಈ ಕುಡಿತ ಅಥವಾ ಮಾದಕ ವಸ್ತುಗಳ ಚಟ ಅನ್ನೋದು ಬರೀ ಒಬ್ಬ ವ್ಯಕ್ತಿಯನ್ನು ಮಾತ್ರ ಹಾಳು ಮಾಡಲ್ಲ, ಇದರ ಕೆಟ್ಟ ಪರಿಣಾಮ ಇಡೀ ಕುಟುಂಬ ಮತ್ತು ಸಮಾಜವೇ ಅನುಭವಿಸಬೇಕಾಗುತ್ತೆ. ಮಾದಕ ವಸ್ತುಗಳ ವಿರುದ್ಧ ಬೇರೆಯವರಿಗೆ ಜಾಗೃತಿ ಮೂಡಿಸುತ್ತಿರುವ ಹಾಗೆ ಈ ಚಟಕ್ಕೆ ಬಿದ್ದಿರೋರಿಗೆ ನೆರವಿನ ಹಸ್ತ ಚಾಚುತ್ತಿರೋ ಪ್ರತಿಯೊಬ್ಬರನ್ನೂ ನಾನು ಮನಸಾರೆ ಮೆಚ್ಚಿಕೊಳ್ತೀನಿ. ಮಾದಕ ದ್ರವ್ಯ ಮುಕ್ತ ಭಾರತಕ್ಕಾಗಿ ನೀವು ಏನಾದರೂ ಅದ್ಭುತವಾದ ಸ್ಲೋಗನ್ ಅಥವಾ ಘೋಷಣೆಗಳನ್ನು ರೆಡಿ ಮಾಡಬಾರದೇಕೆ? ನಮ್ಮ ಯುವ ಸಂಗೀತಗಾರರು ಮಾದಕ ವಸ್ತುಗಳಿಲ್ಲದ ಜೀವನ ಎಷ್ಟು ಚೆಂದ ಅನ್ನೋ ಸಂದೇಶ ಕೊಡುವ ಒಳ್ಳೆ ಹಾಡುಗಳನ್ನು ಕಟ್ಟಿಕೊಡಬಾರದೇಕೆ? ವಿದ್ಯಾರ್ಥಿಗಳು ಮತ್ತು ನಾಟಕ ತಂಡದವರು ಮಾದಕ ವಸ್ತುಗಳ ಅಪಾಯಗಳ ಬಗ್ಗೆ ಹಾಗೆ ಅದರಿಂದ ಆಚೆಗೆ ಬರೋ ಹಾದಿಗಳನ್ನು ತೋರಿಸುವ ತರಹದ ಹೃದಯ ತಟ್ಟುವ ಸಣ್ಣ ನಾಟಕಗಳನ್ನು ಬರೆಯಬಾರದೇಕೆ? ನಮ್ಮ ದೇಶದಲ್ಲಿ ಅದ್ಭುತವಾದ ಕಂಟೆಂಟ್ ಕ್ರಿಯೇಟ್ ಮಾಡೋರಿಗೇನೂ ಕೊರತೆ ಇಲ್ಲ. ಸಮಾಜಕ್ಕೆ ಹೆಲ್ಪ್ ಆಗೋ ತರಹ ಬೇರೆ ಬೇರೆ ಭಾಷೆಗಳಲ್ಲಿ ಇಂಥ ಕಂಟೆಂಟ್ ಮಾಡಿ ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ. ನೀವು ಮಾಡೋ ಈ ಪ್ರಯತ್ನಗಳನ್ನು #ಟ್ಯಾಗ್ ಬಳಸಿ ಸಾಮಾಜಿಕ ಮಾಧ್ಯಮದಲ್ಲೂ ಖಂಡಿತ ಹಂಚಿಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ಇಂತಹ ಸೃಜನಶೀಲ ಪ್ರಯತ್ನಗಳು ಔಪಚಾರಿಕ ಅಭಿಯಾನಗಳಿಗಿಂತಲೂ ಹೆಚ್ಚು ಪರಿಣಾಮಕಾರಿಯಾಗಿರುತ್ತವೆ. ಬನ್ನಿ, ಭಾರತದ ಯುವಕರನ್ನು ಈ ಕೆಟ್ಟ ಚಟಗಳಿಂದ ದೂರವಿಡೋ, ಅವರನ್ನು ಮುಕ್ತವಾಗಿಡೋ ಈ ಪವಿತ್ರ ಕೆಲಸದಲ್ಲಿ ನಾವೆಲ್ಲರೂ ನಮ್ಮ ನಮ್ಮ ಪಾತ್ರವನ್ನು ವಹಿಸೋಣ. ನಿಮ್ಮ ಪ್ರಯತ್ನಗಳನ್ನು #ಟ್ಯಾಗ್ ನಶಾ ಮುಕ್ತ ಯುವ ಜೊತೆ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಿಯ ದೇಶವಾಸಿಗಳೇ, ಈ ಆಗಸ್ಟ್ ತಿಂಗಳಲ್ಲಿ ನಮಗೆಲ್ಲ ಎಲ್ಲೆಲ್ಲೂ ದೇಶಭಕ್ತಿಯ ಹಲವು ಬಣ್ಣಗಳು ಕಾಣಸಿಗುತ್ತವೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ದೇಶಪ್ರೇಮದ ಭಾವನೆ ಇನ್ನೂ ಹೆಚ್ಚಾಗುತ್ತೆ.

ರಾಷ್ಟ್ರೀಯ ಕೈಮಗ್ಗ ದಿನ, ಕ್ವಿಟ್ ಇಂಡಿಯಾ ಚಳವಳಿಯ ವಾರ್ಷಿಕೋತ್ಸವದಿಂದ ಹಿಡಿದು ದೇಶ ವಿಭಜನೆಯ ಭೀಕರತೆಯನ್ನು ನೆನಪಿಸಿಕೊಳ್ಳೋ ದಿನದವರೆಗೆ ಇವೆಲ್ಲವೂ ಈ ತಿಂಗಳನ್ನು ತುಂಬಾ ವಿಶೇಷ ಮಾಡುತ್ತವೆ. ಇನ್ನು ಸ್ವಾತಂತ್ರ್ಯ ದಿನಾಚರಣೆ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೂ ಪ್ರತಿಯೊಬ್ಬ ದೇಶವಾಸಿಯಲ್ಲೂ ಹೆಮ್ಮೆ ತುಂಬಿ ತುಳುಕುವಂತೆ ಮಾಡುತ್ತವೆ. ಹರ್ ಘರ್ ತಿರಂಗ ಅಭಿಯಾನ ಈ ಭಾವನೆಯನ್ನು ಇನ್ನಷ್ಟು ಗಟ್ಟಿ ಮಾಡಿದೆ. ವಂದೇ ಮಾತರಂ ಗೀತೆಗೆ 150 ವರ್ಷ ತುಂಬಿರುವುದರಿಂದ ಈ ವರ್ಷ ಇನ್ನೂ ವಿಶೇಷವಾಗಿದೆ. ಈ ಸಲ 8 ಕೋಟಿಗೂ ಹೆಚ್ಚು ತ್ರಿವರ್ಣ ಧ್ವಜದ ಸೆಲ್ಫಿಗಳನ್ನು ಅಪ್ಲೋಡ್ ಮಾಡಲಾಗಿದೆ. ತ್ರಿವರ್ಣ ಧ್ವಜದ ಈ ಸಂಭ್ರಮ ಬರೀ ಭಾರತಕ್ಕೆ ಮಾತ್ರ ಸೀಮಿತವಾಗಿ ಉಳಿಯಲಿಲ್ಲ. ಈ ವರ್ಷ ಸೂರ್ಯಪಥ ತಿರಂಗ ಮೂಲಕ ನಮ್ಮ ರಾಷ್ಟ್ರಧ್ವಜ ಇಡೀ ಜಗತ್ತಿನಾದ್ಯಂತ ಒಂದು ಅಪರೂಪದ ಪ್ರಯಾಣ ಬೆಳೆಸಿತು. ಫಿಜಿ ದೇಶದ ಸುವಾದಲ್ಲಿ ಸೂರ್ಯನ ಮೊದಲ ಕಿರಣ ಬೀಳುತ್ತಿದ್ದ ಹಾಗೆ ತ್ರಿವರ್ಣ ಧ್ವಜ ಹಾರಿಸಲಾಯಿತು. ಅದಾದ ಮೇಲೆ ಏಷ್ಯಾ, ಆಫ್ರಿಕಾ, ಯುರೋಪ್, ಆಮೇಲೆ ಅಮೆರಿಕದ ಸ್ಯಾನ್ ಫ್ರಾನ್ಸಿಸ್ಕೋವರೆಗೂ ನಮ್ಮ ಭಾರತೀಯ ದೂತಾವಾಸ ಹಾಗೂ ಕಚೇರಿಗಳಲ್ಲಿ ತ್ರಿವರ್ಣ ಧ್ವಜ ರಾರಾಜಿಸಿತು. ನೀವು ಒಮ್ಮೆ ಊಹಿಸಿಕೊಂಡು ನೋಡಿ ಆ ದೃಶ್ಯಗಳು ಎಷ್ಟು ಅದ್ಭುತವಾಗಿ ಇರ್ತಿದ್ವು ಅಂತ. ಜಗತ್ತಿನಲ್ಲಿ ಸೂರ್ಯ ಮುನ್ನಡೆದ ಹಾಗೆಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜವೂ ಹಾರಾಡ್ತಾ ಮುಂದೆ ಸಾಗಿತು. ಇಂಥ ಪ್ರಯತ್ನಗಳು ಇಡೀ ಸಮಾಜವನ್ನು ಒಂದೇ ದಾರದಲ್ಲಿ ಪೋಣಿಸುತ್ತವೆ. ಇವುಗಳಿಂದ ದೇಶದ ಜೊತೆ ನಮಗಿರೋ ಬಾಂಧವ್ಯ ಇನ್ನೂ ಆಳವಾಗುತ್ತೆ. ಈ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ತುಂಬಾ ತುಂಬಾ ಅಭಿನಂದನೆಗಳು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಊರು, ತಾಲ್ಲೂಕು, ನಗರಗಳ ರಸ್ತೆಗಳಲ್ಲಿ ಪ್ರತಿದಿನ ಬೆಳಗ್ಗಿನಿಂದ ಸಂಜೆಯವರೆಗೂ ಲಕ್ಷಾಂತರ ಮಹಿಳೆಯರು ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗಿರುತ್ತಾರೆ. ಯಾರೋ ತರಕಾರಿ ಮಾರ್ತಾರೆ, ಇನ್ಯಾರೋ ಹಣ್ಣು, ಇನ್ಯಾರೋ ಚಹಾ ತಳ್ಳುವ ಗಾಡಿ ಇಟ್ಕೊಂಡಿರ್ತಾರೆ, ಇನ್ನು ಕೆಲವರು ಹೂವು, ದೀಪ ಮತ್ತು ಪೂಜೆ ಸಾಮಗ್ರಿಗಳನ್ನು ಮಾರ್ತಾರೆ. ಕೆಲವೊಮ್ಮೆ ಬರೀ ಸ್ವಲ್ಪ ಹಣದ ಅಭಾವ ಅವರ ವ್ಯಾಪಾರವನ್ನು ಬೆಳೆಯದಂತೆ ತಡೆದು ಬಿಡುತ್ತೆ. ಆದರೆ ಈಗ ಇಂತಹ ಲಕ್ಷಾಂತರ ತಾಯಂದಿರು ಮತ್ತು ಸಹೋದರಿಯರಿಗೆ ಪಿಎಂ ಸ್ವನಿಧಿ ಯೋಜನೆಯಿಂದ ಹೊಸ ಶಕ್ತಿ ಸಿಕ್ತಿದೆ. ಮಹಿಳಾ ಸಬಲೀಕರಣದ ಈ ಮಗ್ಗುಲ ಬಗ್ಗೆ ಎಷ್ಟು ಚರ್ಚೆಯಾಗಬೇಕೋ ಅಷ್ಟು ಆಗ್ತಿಲ್ಲ. ಪಿಎಂ ಸ್ವನಿಧಿ ಯೋಜನೆಯ ಫಲಾನುಭವಿಗಳಲ್ಲಿ ಸುಮಾರು 46% ಬರೀ ಮಹಿಳೆಯರೇ ಇದ್ದಾರೆ. ಅಂದರೆ ದೇಶಾದ್ಯಂತ ಹತ್ತಿರ 35 ಲಕ್ಷ ಮಹಿಳೆಯರು ಈ ಯೋಜನೆಯ ಜೊತೆ ಸೇರಿ ತಮ್ಮ ವ್ಯಾಪಾರವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸ್ತಾ ಇದ್ದಾರೆ. ಸ್ನೇಹಿತರೆ, ಗಾಜಿಯಾಬಾದ್ನ ಬಬಿತಾ ಶರ್ಮಾಜಿ ಇದಕ್ಕೆ ಒಂದು ಉತ್ತಮ ಉದಾಹರಣೆ. ಬಬಿತಾಜಿ ಪೂಜಾ ಸಾಮಗ್ರಿಗಳ ಒಂದು ಸಣ್ಣ ಅಂಗಡಿ ಇಟ್ಟುಕೊಂಡಿದ್ರು. ಹೂವು, ದೀಪ, ಧೂಪದ ಕಡ್ಡಿ, ತೆಂಗಿನಕಾಯಿ ಈ ತರಹದ ವಸ್ತುಗಳನ್ನು ಮಾರಿ ಅವರು ತಮ್ಮ ಕುಟುಂಬದ ಹೊಟ್ಟೆಪಾಡಿಗೆ ಆಸರೆಯಾಗಿದ್ದರು. ಪಟ್ಟ ಶ್ರಮ ಅಪಾರವಾಗಿತ್ತು, ಆದರೆ ವ್ಯಾಪಾರ ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ಪಿಎಂ ಸ್ವನಿಧಿಯಿಂದ ಅವರಿಗೆ ಆರ್ಥಿಕ ನೆರವು ಸಿಕ್ತು. ಅವರು ತಮ್ಮ ಅಂಗಡಿಯಲ್ಲಿ ಸಾಮಗ್ರಿಗಳನ್ನು ಜಾಸ್ತಿ ಮಾಡಿದರು, ವ್ಯಾಪಾರವನ್ನು ವಿಸ್ತರಿಸಿದರು, ಗ್ರಾಹಕರು ಹೆಚ್ಚಾದರು, ಆದಾಯವೂ ಜಾಸ್ತಿಯಾಯಿತು. ನಿಧಾನವಾಗಿ ರಸ್ತೆ ಬದಿಯಲ್ಲಿದ್ದ ಅವರ ಸಣ್ಣ ಅಂಗಡಿ ಇವತ್ತು ಒಂದು ದೊಡ್ಡ ಅಂಗಡಿಯಾಗಿ ಬದಲಾಗಿದೆ. ಸ್ನೇಹಿತರೆ, ಬೆಂಗಳೂರಿನ ಟಿಎಸ್ ನಿಂಗಮ್ಮ ಅವರ ಉದಾಹರಣೆ ಕೂಡ ತುಂಬಾ ಸ್ಫೂರ್ತಿದಾಯಕವಾಗಿದೆ. ನಿಂಗಮ್ಮ ಮತ್ತು ಅವರ ಪತಿ ಜೊತೆಗೂಡಿ ಇಡ್ಲಿ, ದೋಸೆ ಮತ್ತು ಸಾಂಬಾರ್ ಮಾರೋ ಸಣ್ಣ ಕೆಲಸ ಶುರು ಮಾಡಿದರು. ವ್ಯಾಪಾರ ಚೆನ್ನಾಗಿಯೇ ನಡೀತಿತ್ತು, ಆದರೆ ಇದನ್ನು ಮತ್ತಷ್ಟು ಬೆಳೆಸೋಕೆ ದುಡ್ಡಿನ ಅಗತ್ಯವಿತ್ತು. ನಿಂಗಮ್ಮ ಅವರಿಗೂ ಪಿಎಂ ಸ್ವನಿಧಿಯಿಂದ ಬೆಂಬಲ ಸಿಕ್ತು. ಅವರು ತಮ್ಮ ತಳ್ಳುವ ಗಾಡಿಯನ್ನು ಇನ್ನಷ್ಟು ಚೆನ್ನಾಗಿ ಮಾಡಿದರು. ಸಾಮಗ್ರಿಗಳನ್ನು ಸಗಟು ದರದಲ್ಲಿ ಕೊಂಡುಕೊಳ್ಳೋಕೆ ಪ್ರಾರಂಭಿಸಿದರು. ತಿಂಡಿಗಳ ಪಟ್ಟಿಯಲ್ಲಿ ಹಲವು ಹೊಸ ಪದಾರ್ಥಗಳನ್ನು ಸೇರಿಸಿದರು. ಇದರಿಂದ ಗ್ರಾಹಕರು ಹೆಚ್ಚಾದರು, ಸಂಪಾದನೆ ಜಾಸ್ತಿಯಾಯಿತು, ಮತ್ತೆ ಕುಟುಂಬದ ಆರ್ಥಿಕ ಪರಿಸ್ಥಿತಿಯೂ ಸುಧಾರಿಸಿತು. ಇವತ್ತು ಅವರು ತಮ್ಮ 3 ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸೋಕೆ ಶಕ್ತರಾಗಿದ್ದಾರೆ. ಸ್ನೇಹಿತರೆ, ಒಬ್ಬ ಮಹಿಳೆಯ ವ್ಯಾಪಾರ ಬೆಳೆದಾಗ ಅವಳ ಜೊತೆ ಇಡೀ ಕುಟುಂಬದ ಭವಿಷ್ಯವೂ ಅಭಿವೃದ್ಧಿ ಹೊಂದುತ್ತದೆ. ಮಕ್ಕಳು ಉತ್ತಮ ಶಿಕ್ಷಣ ಪಡೆಯುತ್ತಾರೆ, ಮನೆಯ ಅಗತ್ಯಗಳು ಪೂರೈಸಲ್ಪಡುತ್ತವೆ ಮತ್ತು ಮಹಿಳೆಯ ಆತ್ಮವಿಶ್ವಾಸ ಇನ್ನಷ್ಟು ಹೆಚ್ಚಾಗುತ್ತೆ. ಇದೇ ಅಲ್ವಾ ಮಹಿಳಾ ಸಬಲೀಕರಣದ ಜೀವಂತ ಉದಾಹರಣೆ? ರಸ್ತೆ ಬದಿ ವ್ಯಾಪಾರ ಮಾಡೋ ನನ್ನೆಲ್ಲ ಸಹೋದರಿಯರಿಗೆ ಅವರ ಉಜ್ವಲ ಭವಿಷ್ಯಕ್ಕಾಗಿ ನಾನು ಶುಭ ಹಾರೈಸುತ್ತೇನೆ. ನನ್ನ

ಪ್ರೀತಿಯ ದೇಶವಾಸಿಗಳೇ, ಸ್ವಚ್ಛತೆಯಲ್ಲಿ ಒಂದು ದೊಡ್ಡ ವಿಶೇಷತೆ ಇದೆ. ಯಾವುದಾದರೂ ಒಂದು ಜಾಗವನ್ನು ಸ್ವಚ್ಛವಾಗಿಡುವ ಸಂಕಲ್ಪ ಅಲ್ಲಿರೋ ಜನರ ಸಂಕಲ್ಪವಾದಾಗ ಆ ಬದಲಾವಣೆ ಬರೀ ಶುಚಿತ್ವ ಮಾಡೋದಕ್ಕಷ್ಟೇ ಸೀಮಿತವಾಗಿ ಉಳಿಯಲ್ಲ. ಅದರಿಂದ ಆ ಜಾಗದ ಇಡೀ ಗುರುತೇ ಬದಲಾಗಿ ಬಿಡುತ್ತೆ. ದೇಶದ ಬೇರೆ ಬೇರೆ ಮೂಲೆಗಳಲ್ಲಿ ಸ್ವಚ್ಛತೆಗಾಗಿ ಮಾಡುತ್ತಿರುವ ಇಂತಹ ಪ್ರಯತ್ನಗಳು ನಮಗೆ ನಿರಂತರ ಪ್ರೇರಣೆ ನೀಡುತ್ತವೆ. ಉತ್ತರ ಪ್ರದೇಶದ ರಾಂಪುರದಲ್ಲಿ ಪಟವಾಯಿ ಅನ್ನೋ ಒಂದು ಹಳ್ಳಿ ಇದೆ. ಅಲ್ಲಿ ಆಕಾಶ್ ಮತ್ತು ರೋಹನ್ ಅನ್ನೋ ಇಬ್ಬರು ಗೆಳೆಯರು ತಮ್ಮ ಸುತ್ತಮುತ್ತಲಿನ ಜಾಗ ಕಸದಿಂದ ತುಂಬಿರೋದನ್ನು ನೋಡಿದರು. ಅಷ್ಟೇ, ಆಕಾಶ್ ಮತ್ತು ರೋಹನ್ ಕಸದ ಚೀಲ ಹಿಡಿದುಕೊಂಡು ಶುಚಿ ಮಾಡೋಕೆ ಹೊರಟೇ ಬಿಟ್ರು. ನಿಧಾನವಾಗಿ ಬೇರೆ ಯುವಕರು ಅವರ ಜೊತೆ ಸೇರಿಕೊಳ್ಳೋಕೆ ಶುರು ಮಾಡಿದರು. ಒಂದು ತಂಡ ಕೂಡ ಸಿದ್ಧವಾಯಿತು. ಅದರ ಹೆಸರು ಕ್ಲೀನಪ್ ಪಟವಾಯಿ. ಈ ಯುವಕರು ಇಲ್ಲಿಯವರೆಗೂ 4 ಗಂಗಾ ಘಾಟ್ಗಳನ್ನು ಸ್ವಚ್ಛ ಮಾಡಿದ್ದಾರೆ. 1 ಟನ್ಗೂ ಹೆಚ್ಚು ಪ್ಲಾಸ್ಟಿಕ್ ಕಸ ತೆಗೆದಿದ್ದಾರೆ. ಇವರು ಎಷ್ಟೋ ಕೆರೆಗಳನ್ನು ಮತ್ತು ಸಾರ್ವಜನಿಕ ಜಾಗಗಳನ್ನು ಸ್ವಚ್ಛ ಮಾಡಿದ್ದಾರೆ. ಸ್ನೇಹಿತರೆ, ಈ ಸಲದ ಶ್ರೀ ಅಮರನಾಥ ಯಾತ್ರೆಯಲ್ಲೂ ಸ್ವಚ್ಛತೆ ಮತ್ತು ಜನರ ಭಾಗವಹಿಸುವಿಕೆಯ ಇಂತಹದ್ದೇ ಒಂದು ಸ್ಫೂರ್ತಿದಾಯಕ ಚಿತ್ರಣ ನೋಡೋಕೆ ಸಿಕ್ತು. ಕಷ್ಟದ ಹಾದಿಗಳಲ್ಲಿ ಸಾವಿರಾರು ಸ್ವಚ್ಛತಾ ಸಿಬ್ಬಂದಿ ಹಗಲು ರಾತ್ರಿ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ರು. ಈ ವರ್ಷ ಯಾತ್ರೆಯ ಸಮಯದಲ್ಲಿ 400 ಮೆಟ್ರಿಕ್ ಟನ್ಗೂ ಹೆಚ್ಚು ಕಸವನ್ನು ಸಂಗ್ರಹಿಸಿ ಸಂಸ್ಕರಣೆ ಮಾಡಲಾಗಿದೆ. ನನಗೆ ಈ ಪ್ರಯತ್ನದಲ್ಲಿ ಒಂದು ವಿಷಯ ತುಂಬಾ ಇಷ್ಟ ಆಯಿತು. ಸ್ವಚ್ಛತೆಯ ಈ ಅಭಿಯಾನದಲ್ಲಿ ಭಕ್ತರು ಕೂಡ ಪಾಲುದಾರರಾದರು. 16,000ಕ್ಕೂ ಹೆಚ್ಚು ಯಾತ್ರಿಕರು ಸ್ವಚ್ಛತೆಯ ಸಂಕಲ್ಪ ಕೈಗೊಂಡರು. 10,000ಕ್ಕೂ ಹೆಚ್ಚು ಯಾತ್ರಿಕರಿಗೆ ಜವಾಬ್ದಾರಿಯುತ ಯಾತ್ರಿ ಪ್ರಮಾಣ ಪತ್ರ ಕೂಡ ನೀಡಲಾಯಿತು. ಇಲ್ಲಿ ಒಂದು ವಿಶಿಷ್ಟ ಪ್ರಯೋಗ ಕೂಡ ನಡೆಯಿತು. ಯಾತ್ರೆಯಲ್ಲಿ ಕುದುರೆ ಮತ್ತು ಕತ್ತೆಗಳ ಸೆಗಣಿಯನ್ನು ಜೈವಿಕ ಅನಿಲವಾಗಿ ಬದಲಾಯಿಸಿ ಅಶುದ್ಧ ಇಂಧನದಿಂದಲೇ ಸ್ವಚ್ಛ ಜ್ಯೋತಿ ಬೆಳಗಿಸಲಾಯಿತು. ಅಂದರೆ ಬಾಬಾ ಬರ್ಫಾನಿಯ ಈ ಪವಿತ್ರ ಯಾತ್ರೆಯಲ್ಲಿ ಸ್ವಚ್ಛತೆಯು ಸೇವೆ ಮತ್ತು ಭಕ್ತಿಯ ಒಂದು ರೂಪವಾಗಿ ಬದಲಾಯಿತು. ಸ್ನೇಹಿತರೆ, ನಮ್ಮ ಹಳ್ಳಿಗಳಿರಲಿ ಅಥವಾ ನಗರಗಳಿರಲಿ, ನಮ್ಮ ನದಿಗಳಿರಲಿ ಅಥವಾ ತೀರ್ಥಕ್ಷೇತ್ರಗಳಿರಲಿ, ಇವುಗಳ ಗುರುತು ನಮ್ಮ ನಡವಳಿಕೆಯಿಂದಲೂ ಸೃಷ್ಟಿಯಾಗುತ್ತೆ ಮತ್ತು ಸ್ವಚ್ಛತೆ ಅನ್ನೋದು ಈ ನಡವಳಿಕೆಯಲ್ಲಿ ಸೇರಿಕೊಂಡಾಗ ಆ ಜಾಗದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗುತ್ತೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೊಮ್ಮೆ ನಮ್ಮ ಒಂದು ಸಣ್ಣ ಹವ್ಯಾಸ ಜೀವನದಲ್ಲಿ ಒಂದು ದೊಡ್ಡ ಅವಕಾಶದ ಹಾದಿಯನ್ನು ತೆರೆದು ಬಿಡುತ್ತೆ. ನಾಗಾಲ್ಯಾಂಡ್ನ ಫೆಕ್ ಜಿಲ್ಲೆಯ ವೇಸಾಲುಪುರೋ ಅವರ ಜೀವನ ಪಯಣವೂ ಹೀಗೆಯೇ ಆಗಿದೆ. ವೇಸಾಲು ರೈತ ಕುಟುಂಬದಲ್ಲಿ ಬೆಳೆದವರು. ಚಿಕ್ಕಂದಿನಲ್ಲಿ ತಮ್ಮ ಅಪ್ಪ ಅಮ್ಮ ಕೃಷಿ ಮಾಡೋದನ್ನು ನೋಡಿದ್ರು. ಅವರಿಗೆ ಸ್ವತಃ ಹೂಗಳೆಂದರೆ ಬಹಳ ಪ್ರೀತಿ. 2021ರಲ್ಲಿ ಅವರು ಇದೇ ಹವ್ಯಾಸದ ಜೊತೆ ಸಣ್ಣ ಮಟ್ಟದಲ್ಲಿ ಹೂ ಬೆಳೆಯೋಕೆ ಶುರು ಮಾಡಿದರು. ನಿಧಾನವಾಗಿ ಅವರಿಗೆ ಇದರಲ್ಲಿ ಒಂದು ದೊಡ್ಡ ಅವಕಾಶ ಕಾಣಿಸೋಕೆ ಶುರುವಾಯಿತು. ಮದುವೆ ಮುಂಜಿಯೇ ಇರಲಿ, ಬೇರೆ ಹಬ್ಬಗಳೇ ಇರಲಿ, ಹೂವುಗಳಿಗೆ ಬೇಡಿಕೆ ಇದ್ದೇ ಇರುತ್ತೆ ಅನ್ನೋದನ್ನು ಅವರು ಗಮನಿಸಿದರು. ವೇಸಾಲು ತಮ್ಮ ಈ ಹವ್ಯಾಸವನ್ನು ಮುಂದೆ ಕೊಂಡೊಯ್ಯೋಕೆ ನಿರ್ಧರಿಸಿದರು. ಈ ಪಯಣದಲ್ಲಿ ಅವರಿಗೆ ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರದಿಂದ ಹೂವುಗಳ ವೈಜ್ಞಾನಿಕ ಬೇಸಾಯದ ತರಬೇತಿ ಸಿಕ್ತು. ಆಮೇಲೆ ಅವರು ಬರೀ 1/2 ಎಕರೆ ಜಮೀನಿನಲ್ಲಿ ಸಾವಿರಾರು ಗ್ಲಾಡಿಯೋಲಸ್ ಹೂವಿನ ಗಿಡಗಳನ್ನು ನೆಟ್ಟರು. ಮೊದಲ ಪ್ರಯತ್ನದಲ್ಲೇ 5,000ಕ್ಕೂ ಹೆಚ್ಚು ಹೂವುಗಳು ಅರಳಿದವು. ಸ್ನೇಹಿತರೆ, ಈ ಯಶಸ್ಸು ವೇಸಾಲು ಅವರಿಗೆ ಹೊಸ ಆರಂಭವಾಯಿತು. ಅವರು ಹೂವಿನ ಕೃಷಿಯನ್ನು ಇನ್ನೂ ಮುಂದಕ್ಕೆ ಕೊಂಡೊಯ್ದರು. ಯಾವ ಹೂವುಗಳು ಒಂದು ಕಾಲದಲ್ಲಿ ಬರೀ ಸ್ಥಳೀಯ ಮಾರುಕಟ್ಟೆಯಲ್ಲೇ ಉಳಿದು ಬಿಡ್ತಿದ್ವೋ, ಇವತ್ತು ಅವು ನಾಗಾಲ್ಯಾಂಡ್ನಿಂದ ಹೊರಟು ದೆಹಲಿ ಮತ್ತು ಮುಂಬೈ ತರಹದ ನಗರಗಳಿಗೆ ತಲುಪುತ್ತಿವೆ. ವೇಸಾಲು ಪುರೋ ಅವರ ಈ ಪಯಣ ನಮಗೆ ಏನು ಹೇಳುತ್ತೆ ಅಂದರೆ, ಹವ್ಯಾಸಕ್ಕೆ ಕಠಿಣ ಪರಿಶ್ರಮ ಮತ್ತು ಸರಿಯಾದ ಮಾರ್ಗದರ್ಶನ ಸಿಕ್ಕಾಗ ಅದು ಹೊಸ ಹೊಸ ಅವಕಾಶಗಳ ಹಾದಿಯನ್ನೇ ತೆರೆಯಬಲ್ಲದು. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಸುತ್ತಮುತ್ತ ಇಂತಹ ಎಷ್ಟೋ ಜನರಿದ್ದಾರೆ. ಅವರು ಒಂದು ಸಣ್ಣ ಪ್ರಯತ್ನದಿಂದ ಕೆಲಸ ಶುರು ಮಾಡ್ತಾರೆ ಮತ್ತು ನೋಡ್ತಾ ನೋಡ್ತಾ ಇದ್ದಂತೆ ಅವರ ಆ ಪ್ರಯತ್ನವೇ ಎಷ್ಟೋ ಜನರ ಜೀವನದಲ್ಲಿ ದೊಡ್ಡ ಬದಲಾವಣೆಯ ಹಾದಿಯನ್ನೇ ನಿರ್ಮಿಸಿಬಿಡುತ್ತೆ. ಒಡಿಶಾದ ದೇವ್ರಿಘಡದಲ್ಲಿ ಧೋಡ್ರೋ ಕುಸುಮ್ ಅನ್ನೋ ಒಂದು ಹಳ್ಳಿ ಇದೆ. ಕೆಲವು ವರ್ಷಗಳ ಹಿಂದಿನವರೆಗೂ ಈ ಹಳ್ಳಿಯ ಮೈಥಿಲಿ ಭೂಯೆ ಅನ್ನೋವರು ಹತ್ರ ಹತ್ರ ಪ್ರತಿದಿನ ಕಾಡಿಗೆ ಹೋಗ್ತಿದ್ರು. ಕೆಲವೊಮ್ಮೆ ಸೌದೆ ತರೋಕೆ, ಕೆಲವೊಮ್ಮೆ ಮಹುವ ಹೂಗಳು ಮತ್ತು ಕೇಂದು ಎಲೆಗಳನ್ನು ಆರಿಸೋಕೆ, ಇನ್ನು ಕೆಲವೊಮ್ಮೆ

ಬಿದಿರಿನ ಚಿಗುರು ಮತ್ತು ಕಾಡಿನ ಇತರ ಪದಾರ್ಥಗಳನ್ನು ತರೋಕೆ. ಅವರ ಮತ್ತು ಅಲ್ಲಿದ್ದ ಎಷ್ಟೋ ಕುಟುಂಬಗಳ ಅಗತ್ಯಗಳು ಇದೇ ಕಾಡಿನಿಂದ ಪೂರೈಸಲ್ಪಡುತ್ತಿದ್ದವು. ಆದರೆ ನಂತರ ಮೈಥಿಲಿಜಿ ದೇವ್ರಿಗಢದ ಪರಿಸರ ಪ್ರವಾಸೋದ್ಯಮದ ಜೊತೆ ಸೇರಿಕೊಂಡರು. ಇಲ್ಲಿಂದ ಕಾಡಿನ ಜೊತೆಗಿದ್ದ ಅವರ ಸಂಬಂಧವೇ ಒಂದು ಹೊಸ ದಿಕ್ಕಿಗೆ ಬದಲಾಯಿತು. ಈಗ ಕಾಡನ್ನು ರಕ್ಷಿಸೋದೇ ಅವರ ಜೀವನೋಪಾಯಕ್ಕೆ ಒಂದು ದಾರಿಯಾಯಿತು. ಸ್ನೇಹಿತರೆ, ಮೈಥಿಲಿಜಿಯವರ ಜೀವನದಲ್ಲಿ ಬಂದ ಈ ಬದಲಾವಣೆ ಬೇರೆ ಮಹಿಳೆಯರಿಗೂ ದೊಡ್ಡ ಪ್ರೇರಣೆ ತಂದಿದೆ. ಇವತ್ತು 60ಕ್ಕೂ ಹೆಚ್ಚು ಮಹಿಳೆಯರು ಕಾಡಿನ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕೆಲವರು ಕಾಡು ಪ್ರಾಣಿಗಳ ರಕ್ಷಣೆಯ ಜವಾಬ್ದಾರಿ ಹೊತ್ತುಕೊಂಡಿದ್ದಾರೆ, ಕೆಲವರು ಹುಲ್ಲುಗಾವಲುಗಳ ಅಭಿವೃದ್ಧಿಯಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆ, ಇನ್ನು ಕೆಲವರು ಪರಿಸರ ಪ್ರವಾಸೋದ್ಯಮ ಚಟುವಟಿಕೆಗಳಲ್ಲಿ ತಮ್ಮ ಕೊಡುಗೆ ನೀಡುತ್ತಿದ್ದಾರೆ. ಸ್ನೇಹಿತರೆ, ಮೈಥಿಲಿಜಿ ಮತ್ತು ದೇವ್ರಿಗಢದ ಈ ಸಹೋದರಿಯರು ಪ್ರಕೃತಿಯನ್ನು ರಕ್ಷಿಸಲೂ ಬಹುದು, ಜೊತೆಗೆ ಜೀವನದಲ್ಲಿ ಸಮೃದ್ಧಿಯನ್ನೂ ತರಬಹುದು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ಎಲ್ಲ ಸಹೋದರಿಯರ ಪ್ರಯತ್ನ ನಮ್ಮೆಲ್ಲರಿಗೂ ತುಂಬಾ ದೊಡ್ಡ ಪ್ರೇರಣೆಯಾಗಿದೆ. ಸ್ನೇಹಿತರೆ, ಇವತ್ತು ನಮ್ಮ ಹೆಣ್ಣು ಮಕ್ಕಳ ಕನಸಿನ ಹಾರಾಟ ನೆಲದಿಂದ ಹೊರಟು ಬಾಹ್ಯಾಕಾಶದವರೆಗೂ ತಲುಪ್ತಿದೆ ಮತ್ತು ಇಂತಹ ಕನಸು ಕಾಣೋ ಪ್ರಪಂಚದ ಸಾವಿರಾರು ಹೆಣ್ಣು ಮಕ್ಕಳನ್ನು ಭಾರತ ಒಂದೇ ವೇದಿಕೆಯಲ್ಲಿ ಜೋಡಿಸ್ತಿದೆ ಅನ್ನೋದನ್ನು ತಿಳಿದರೆ ನಿಮಗೆ ಖಂಡಿತ ಹೆಮ್ಮೆಯಾಗುತ್ತೆ. ಈ ಪ್ರಯತ್ನದ ಹೆಸರು ಮಿಷನ್ ಶಕ್ತಿ ಸ್ಯಾಟ್. ಇದರ ಮೂಲಕ 108 ದೇಶಗಳ 12,000 ವಿದ್ಯಾರ್ಥಿನಿಯರಿಗೆ ಉಪಗ್ರಹ ತಂತ್ರಜ್ಞಾನ ಕಲಿಯೋಕೆ ಮತ್ತು ನಾವೀನ್ಯತೆಯ ರಂಗದಲ್ಲಿ ಮುಂದೆ ಬರೋಕೆ ಅವಕಾಶ ಸಿಗ್ತಿದೆ. ಆಗಸ್ಟ್ 23ರಂದು ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಸಂದರ್ಭದಲ್ಲಿ ಈ ಮಿಷನ್ನ ಒಂದು ಸುಂದರ ಚಿತ್ರಣ ಉತ್ತರ ಪ್ರದೇಶದ ಗ್ರೇಟರ್ ನೋಯ್ಡಾದಲ್ಲಿ ನೋಡೋಕೆ ಸಿಕ್ತು. ಗೌತಮ ಬುದ್ಧ ವಿಶ್ವವಿದ್ಯಾಲಯದಲ್ಲಿ ಮಿಷನ್ ಶಕ್ತಿ ಸ್ಯಾಟ್ನ 2ನೇ ಹಂತಕ್ಕೆ ಚಾಲನೆ ಸಿಕ್ತು. ಈ ಸಂದರ್ಭದಲ್ಲಿ ಪ್ರಪಂಚದ ಬೇರೆ ಬೇರೆ ದೇಶಗಳಿಂದ ಹಾಗೂ ಭಾರತದಿಂದಲೂ ಬಂದಿದ್ದ ಸುಮಾರು 100 ವಿದ್ಯಾರ್ಥಿನಿಯರು ಒಂದೇ ಕಡೆ ಒಟ್ಟುಗೂಡಿದರು. ಭಾರತದ ಮೂಲೆ ಮೂಲೆಗಳಿಂದ ಆಯ್ಕೆಯಾದ ವಿದ್ಯಾರ್ಥಿನಿಯರು ಇದರಲ್ಲಿ ಭಾಗವಹಿಸಿದರು. ಈ ಇಡೀ ಪ್ರಯತ್ನದ ಗುರಿ ಕೂಡ ತುಂಬಾ ವಿಶೇಷವಾಗಿದೆ. ಸಂಪೂರ್ಣವಾಗಿ ವಿದ್ಯಾರ್ಥಿನಿಯರೇ ಸೇರಿ ಸಿದ್ಧಪಡಿಸೋ ಒಂದು ಉಪಗ್ರಹವನ್ನು ಚಂದ್ರನ ಕಕ್ಷೆಗೆ ಕಳುಹಿಸಲು ಸಿದ್ಧತೆಗಳು ನಡೆಯುತ್ತಿವೆ. ಸ್ನೇಹಿತರೆ, ಮುಂಬರುವ ದಿನಗಳಲ್ಲಿ ಇವರಲ್ಲಿ ಎಷ್ಟೋ ವಿದ್ಯಾರ್ಥಿನಿಯರು ವಿಜ್ಞಾನ, ತಂತ್ರಜ್ಞಾನ ಮತ್ತು ನಾವೀನ್ಯತೆ ರಂಗದಲ್ಲಿ ತಮ್ಮದೇ ಆದ ಹೊಸ ಛಾಪನ್ನು ಮೂಡಿಸಲಿದ್ದಾರೆ ಎಂಬ ದೃಢ ನಂಬಿಕೆ ನನಗಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇತ್ತೀಚೆಗೆ ಅವೊಕ್ಯಾಡೋ ಹಣ್ಣಿನ ಹವಾ ತುಂಬಾ ಜೋರಾಗಿದೆ. ಈ ಹಣ್ಣನ್ನು ಈ ಮುಂಚೆ ಯಾರೂ ಅಷ್ಟಾಗಿ ಬಲ್ಲವರೇ ಇರಲಿಲ್ಲ. ಇದರ ಮೌಲ್ಯ ಮತ್ತು ಬೇಡಿಕೆ ಎರಡೂ ಕಡಿಮೆ ಇತ್ತು. ಆದರೆ ಇವತ್ತು ಇದು ಊಟದ ಮೇಜಿನ ಮೇಲೆ ಹೆಚ್ಚಾಗಿ ಕಾಣಸಿಗುತ್ತಿದೆ. ಇವತ್ತು ಇದು ಆರೋಗ್ಯದ ಬಗ್ಗೆ ಕಾಳಜಿ ಉಳ್ಳವರಿಗೆ ಮತ್ತು ದುಬಾರಿ ಮಾರುಕಟ್ಟೆಗೆ ಮೊದಲ ಆಯ್ಕೆಯಾಗಿದೆ. ನಮ್ಮ ರೈತ ಸಹೋದರ ಸಹೋದರಿಯರಿಗೂ ಇದು ತುಂಬಾ ನೆರವಾಗುತ್ತಿದೆ. ಆಂಧ್ರಪ್ರದೇಶದ ಕಡಪಾದ ವರದರಾಜು ಅವರೇ ಇದಕ್ಕೆ ಉದಾಹರಣೆ. ಅವರು ಎಷ್ಟೋ ವರ್ಷಗಳಿಂದ ತಮ್ಮ ಹೊಲದಲ್ಲಿ ಟೊಮ್ಯಾಟೋ ಮತ್ತು ಬಾಳೆಹಣ್ಣು ಬೆಳೆಯುತ್ತಿದ್ದರು. ಒಂದು ದಿನ ಅವರು ತಮ್ಮ ಗೆಳೆಯರ ತೋಟದಲ್ಲಿ ಅವೊಕ್ಯಾಡೋ ಬೆಳೆದಿದ್ದನ್ನು ನೋಡಿದರು. ಅದಾದ ಮೇಲೆ ಯೂಟ್ಯೂಬ್ನಲ್ಲಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಕಲೆ ಹಾಕಿದರು. ಇಲ್ಲಿಯವರೆಗೆ ಸುಮಾರು 4 ಟನ್ ಅವೊಕ್ಯಾಡೋ ಬೆಳೆದಿದ್ದಾರೆ. ಇವತ್ತು ಅವರು ನೇರವಾಗಿ ಸ್ಥಳೀಯ ಅಂಗಡಿಗಳಿಗೆ ಪೂರೈಕೆ ಮಾಡುತ್ತಿದ್ದಾರೆ. ಹೊಸ ಬೆಳೆ, ವೈಜ್ಞಾನಿಕ ಸಲಹೆ ಮತ್ತು ನೇರ ಮಾರುಕಟ್ಟೆಯಿಂದಾಗಿ ಅವರ ಸಣ್ಣ ತೋಟದ ಆದಾಯವೇ ಸಂಪೂರ್ಣವಾಗಿ ಬದಲಾಗಿ ಹೋಗಿದೆ. ತಮಿಳುನಾಡಿನ ಕೊಡೈಕೆನಾಲ್ನ ರೈತ ಚಂದ್ರಶೇಖರನ್ ಜಿ 1/2 ಹೆಕ್ಟೇರ್ ಜಮೀನಿನಲ್ಲಿ ಅವೊಕ್ಯಾಡೋ ಬೆಳೆಯೋಕೆ ಶುರು ಮಾಡಿದ್ರು. ಅವರಿಗೆ ಇದಕ್ಕೆ ಒಳ್ಳೆ ಬೆಲೆ ಸಿಕ್ತಿದೆ, ಆದಾಯನೂ ಜಾಸ್ತಿಯಾಗಿದೆ. ಇನ್ನು ಕರ್ನಾಟಕದ ಚಿಕ್ಕಮಗಳೂರಿನ ನಮ್ಮ ಕೆಲವು ರೈತ ಸಹೋದರ ಸಹೋದರಿಯರಂತೂ ಕಾಫಿ ತೋಟದ ಮಧ್ಯದಲ್ಲೇ ಅವೊಕ್ಯಾಡೋ ಗಿಡ ನೆಟ್ಟಿದ್ದಾರೆ. ಇದರಿಂದ ಅವರಿಗೆ ಕಾಫಿ ಮತ್ತೆ ಕಾಳು ಮೆಣಸಿನ ಜೊತೆಗೆ ಹೆಚ್ಚುವರಿ ಆದಾಯ ಸಿಗ್ತಿದೆ. ಸ್ನೇಹಿತರೆ, ನಾವು ನಗರಗಳ ಉಪಹಾರ ಗೃಹಗಳಲ್ಲಿ ಅವೊಕ್ಯಾಡೋ ಟೋಸ್ಟ್ ಬಗ್ಗೆ ಆಗಾಗ ಕೇಳ್ತಿರ್ತೀವಿ. ಆದರೆ ಇದೇ ಅವೊಕ್ಯಾಡೋ ಮೂಲಕ ನಮ್ಮ ನವೀನ ಆಲೋಚನೆಯ ರೈತರು ಸಂಪಾದನೆಯ ಹೊಸ ಮಾರ್ಗವನ್ನೇ ಕಂಡುಹಿಡಿದು ಬಿಟ್ಟಿದ್ದಾರೆ. ಅಂದರೆ ನಮ್ಮ ದೇಶದ ಅವೊಕ್ಯಾಡೋದಿಂದ ನಿಮ್ಮ ಟೇಸ್ಟ್ ರುಚಿಯೂ ಹೆಚ್ಚಾಯಿತು, ಇತ್ತ ರೈತರ ಆದಾಯನೂ ಜಾಸ್ತಿಯಾಯಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇನ್ನು ಕೆಲವೇ ದಿನಗಳಲ್ಲಿ ಅಂದರೆ 3ರಂದು ನಾವು ಮಹಾನ್ ನಾಯಕ

0: ಉತ್ತಮ್ ಕುಮಾರ್ ಅವರ ಜಯಂತಿಯ ಶತಮಾನೋತ್ಸವವನ್ನು ಆಚರಿಸಲಿದ್ದೇವೆ. ಸ್ನೇಹಿತರೆ, ಉತ್ತಮ್ ಕುಮಾರ್ ಜಿಯವರು ತಮ್ಮ ಅಭಿನಯದಿಂದ ಜನರ ಹೃದಯ ಗೆದ್ದ ಒಬ್ಬ ವೈವಿಧ್ಯಮಯ ನಟರಾಗಿದ್ದರು. ಚಲನಚಿತ್ರ ಪ್ರೇಮಿಗಳ ನಂಬಿಕೆ ಏನೆಂದರೆ, ಶ್ರೀಮಾನ್ ಸತ್ಯಜಿತ್ ರೇ ಅವರು ತಮ್ಮ ನಾಯಕ್ ದ ಹೀರೋ ಸಿನಿಮಾದ ಇಡೀ ಕಥೆಯನ್ನು ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರನ್ನು ಮನಸ್ಸಿನಲ್ಲಿಟ್ಟುಕೊಂಡೇ ಬರೆದಿದ್ದರು ಎಂದು. ಉತ್ತಮ್ ಕುಮಾರ್ ಅವರಲ್ಲಿ ಒಂದು ಘನತೆಯ ಜೊತೆಗೆ ಅದ್ಭುತವಾದ ಭಾವನಾತ್ಮಕ ಆಳ ಇತ್ತು ಎಂದು ಶ್ರೀಮಾನ್ ಸತ್ಯಜಿತ್ ರೇ ಅವರು ಹೇಳುತ್ತಿದ್ದರು. ತಮಗೆ ಸಿಕ್ಕ ಪಾತ್ರಕ್ಕೆ ಜೀವ ತುಂಬಲು ಅವರು ತುಂಬಾ ಶ್ರಮವಹಿಸಿ ಕೆಲಸ ಮಾಡುತ್ತಿದ್ದರು. ಉತ್ತಮ್ ಕುಮಾರ್ ಜಿ ತಮ್ಮ ಸಹಜ ಅಭಿನಯದ ಜೊತೆಗೆ ಪರೋಪಕಾರಿ ಕೆಲಸಗಳಿಗೂ ಹೆಸರಾಗಿದ್ದರು. ಅವರ ಜೀವನದಿಂದ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎನ್ನುವ ಇನ್ನೊಂದು ದೊಡ್ಡ ಪಾಠ ನಮಗೆ ಸಿಗುತ್ತದೆ. ಅವರ ಆರಂಭಿಕ ಸಿನಿಮಾಗಳು ಅಷ್ಟಾಗಿ ಜನಪ್ರಿಯವಾಗಲಿಲ್ಲ, ಆದರೆ ಅವರು ತಮ್ಮ ಕೆಲಸದ ಮೇಲೆ ಗಮನವನ್ನು ಕಳೆದುಕೊಳ್ಳಲಿಲ್ಲ. ಇದರ ಫಲವಾಗಿಯೇ ಅವರು ಇಷ್ಟೊಂದು ಎತ್ತರಕ್ಕೆ ಬೆಳೆಯಲು ಸಾಧ್ಯವಾಯಿತು. ಸ್ನೇಹಿತರೆ, ನನಗೆ ನೆನಪಿದೆ, ನಾನು ಕೋಲ್ಕತ್ತಾದಲ್ಲಿ ರೋಡ್ ಶೋ ಮಾಡುತ್ತಿದ್ದಾಗ ಉತ್ತಮ್ ಕುಮಾರ್ ಜಿಯವರ ಮನೆಯ ಮುಂಭಾಗದಿಂದ ಹಾದು ಹೋಗಿದ್ದೆ. ಅಲ್ಲಿ ಒಬ್ಬ ವ್ಯಕ್ತಿ ನನಗೆ ಅವರ ಒಂದು ಭಾವಚಿತ್ರವನ್ನು ಉಡುಗೊರೆಯಾಗಿ ನೀಡಿದ್ದರು. ನಾನು ಮತ್ತೊಮ್ಮೆ ಮಹಾನ್ ನಾಯಕ ಉತ್ತಮ್ ಕುಮಾರ್ ಜಿಯವರಿಗೆ ಶ್ರದ್ಧಾಂಜಲಿ ಸಲ್ಲಿಸುತ್ತೇನೆ. ಅವರು ಸದಾ ನಮ್ಮೆಲ್ಲರ ಹೃದಯಗಳಲ್ಲಿ ನೆಲೆಸಿರುತ್ತಾರೆ. ಮಹಾನ್ ನಾಯಕ ಉತ್ತಮ್ ಕುಮಾರ್ ಚಿರೋದಿನ್ ಮಾನುಷೆ ಹೃದಯೇ ರಾಜ್ ಕೋರ್ಬೇನ್. ಮಹಾನಾಯಕ ಉತ್ತಮ್ ಕುಮಾರ್ ಅವರು ಸದಾ ಜನರ ಹೃದಯದಲ್ಲಿ ರಾರಾಜಿಸುತ್ತಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನಮ್ಮ ಹಬ್ಬ ಹರಿದಿನಗಳು ನಮ್ಮ ಸಂಪ್ರದಾಯಗಳ ಜೊತೆಗೆ ನಾವೆಲ್ಲರೂ ಪರಸ್ಪರ ಒಂದಾಗಲು ಒಂದು ಒಳ್ಳೆಯ ಅವಕಾಶವನ್ನು ನೀಡುತ್ತವೆ. ಮುಂಬರುವ ದಿನಗಳಲ್ಲಿ ನಾವು ಇನ್ನೂ ಹಲವು ಪ್ರಮುಖ ಹಬ್ಬಗಳನ್ನು ಆಚರಿಸಲಿದ್ದೇವೆ. ಸೆಪ್ಟೆಂಬರ್ 4ರಂದು ಜನ್ಮಾಷ್ಟಮಿಯ ಪವಿತ್ರ ಹಬ್ಬವಿದೆ. ಸೆಪ್ಟೆಂಬರ್ನಲ್ಲೇ ನಾವು ವಿಶ್ವಕರ್ಮ ಪೂಜೆಯನ್ನು ಆಚರಿಸಲಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಸುತ್ತಮುತ್ತಲಿನ ಕಸುಬುದಾರರು, ಶಿಲ್ಪಿಗಳು ಮತ್ತು ವಿಶ್ವಕರ್ಮ ಮಿತ್ರರನ್ನು ಸನ್ಮಾನಿಸಬೇಕು. ಇನ್ನು ಕೆಲವು ತಿಂಗಳುಗಳಲ್ಲಿ ದೀಪಾವಳಿಯೂ ಬರಲಿದೆ. ಅದರ ತಯಾರಿಗಳು ಕೂಡ ನಿಧಾನವಾಗಿ ಶುರುವಾಗುತ್ತಿವೆ. ಹಬ್ಬಗಳ ಈ ಸಾಲಿನಲ್ಲಿ ನಾನು ಮತ್ತೊಮ್ಮೆ ನಿಮ್ಮಲ್ಲಿ ವೋಕಲ್ ಫಾರ್ ಲೋಕಲ್, ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ. ಸ್ಥಳೀಯ ಉತ್ಪನ್ನಗಳಿಗೆ ಆದ್ಯತೆ ನೀಡುವುದು ಎಂದರೆ ಬರೀ ಮಣ್ಣಿನ ಹಣತೆಗಳನ್ನು ಕೊಳ್ಳುವುದು ಮಾತ್ರವಲ್ಲ, ಇದರ ಕಲ್ಪನೆ ತುಂಬಾ ದೊಡ್ಡದಿದೆ. ನಾವು ನಮ್ಮ ಮನೆಗಾಗಿ ಯಾವುದೇ ವಸ್ತುವನ್ನು ಕೊಂಡುಕೊಂಡರೂ ಅದು ಭಾರತದಲ್ಲೇ ತಯಾರಾಗಿದೆಯೇ ಎಂದು ಒಮ್ಮೆ ಖಂಡಿತ ಪರಿಶೀಲಿಸಿ. ಭಾರತ ಸ್ವಾವಲಂಬಿಯಾಗುವ ಹಾದಿ ಭಾರತದಲ್ಲೇ ತಯಾರಾದ ವಸ್ತುಗಳ ಮೇಲೆ ನಾವು ಹೆಮ್ಮೆ ಪಡುವುದರಿಂದ ಮಾತ್ರ ಸಾಧ್ಯ. ಈ ಸಂದೇಶವನ್ನು ಆದಷ್ಟು ಹೆಚ್ಚು ಜನರಿಗೆ ತಲುಪಿಸುವುದು ಕೂಡ ನಮ್ಮ ಜವಾಬ್ದಾರಿಯಾಗಿದೆ. ನಮ್ಮ ಸೃಜನಶೀಲ ಜಗತ್ತಿನ ಮಿತ್ರರು, ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ಮತ್ತು ಗಣ್ಯರಿಗೆ ಇದರಲ್ಲಿ ತುಂಬಾ ದೊಡ್ಡ ಪಾತ್ರವಿದೆ. ನೀವು ಸ್ವತಃ ಸ್ಥಳೀಯ ಉತ್ಪನ್ನಗಳನ್ನು ಅಳವಡಿಸಿಕೊಳ್ಳಿ, ಬೇರೆಯವರಿಗೂ ಇದಕ್ಕಾಗಿ ಪ್ರೇರೇಪಿಸಿ ಎಂದು ನಾನು ವಿನಂತಿಸಿಕೊಳ್ಳುತ್ತೇನೆ. ಸ್ನೇಹಿತರೆ, ನಿಮ್ಮ ಸುತ್ತಮುತ್ತಲೂ ಇಂತಹ ಎಷ್ಟೋ ಜನರು ಇರಬಹುದು. ಅವರು ತಮ್ಮ ಸಣ್ಣ ಸಣ್ಣ ಪ್ರಯತ್ನಗಳಿಂದ ಸಮಾಜದಲ್ಲಿ ದೊಡ್ಡ ದೊಡ್ಡ ಬದಲಾವಣೆ ತರುತ್ತಿದ್ದಾರೆ. ಅವರ ಬಗ್ಗೆ ಮನ್ ಕಿ ಬಾತ್ಗಾಗಿ ಖಂಡಿತ ಬರೆದು ಕಳುಹಿಸಿ. ನೀವು ಹಂಚಿಕೊಳ್ಳುವ ಅನುಭವ ದೇಶದ ಯಾವುದೋ ಒಂದು ಮೂಲೆಯಲ್ಲಿ ಇನ್ನಾರಿಗೂ ಹೊಸ ಪ್ರೇರಣೆಯಾಗಬಹುದು. ನಿಮ್ಮ ಸಲಹೆಗಳು ಮತ್ತು ಅನುಭವಗಳಿಗಾಗಿ ನಾನು ಎದುರು ನೋಡುತ್ತಿರುತ್ತೇನೆ. ಅನಂತಾನಂತ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳುತ್ತಿದ್ದೀರಿ. ಕನ್ನಡಕ್ಕೆ ಅನುವಾದಿಸಿದವರು ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್. ಓದಿದವರು ಬಿಎಸ್ ಸುಬ್ರಹ್ಮಣ್ಯ. ನಿರ್ಮಾಣ ತಿಮ್ಮಪ್ಪ ಗೌಡ ಹಾಗೂ ಆಶಾ. ಸಮಗ್ರ ನಿರ್ವಹಣೆ ನೂತನ ಎಸ್ ಕದಂ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.

0: ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ. ನಿರೀಕ್ಷಿಸಿ ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಆಕಾಶವಾಣಿ ಬೆಂಗಳೂರು. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ

ಕಾರ್ಯಕ್ರಮ ರೈತರತ್ನ ಹೀರೋಸ್ ಆಫ್ ದ ನೇಷನ್. ಆಕಾಶವಾಣಿ ಬೆಂಗಳೂರು. ಇನ್ನೀಗ ದೇಶಭಕ್ತಿ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ ದರಾ ಬೇಂದ್ರೆ ಅವರ ರಚನೆ ತಾಯಿ ನುಡಿದಳು ಕೇಳಿರು, ವೃಂದಗಾನದಲ್ಲಿದೆ.

ವೃಂದಗಾನದಲ್ಲಿ ಮತ್ತೊಂದು ದೇಶಭಕ್ತಿ ಗೀತೆ, ದೇವಿ ಭುವನ ಮನಮೋಹಿನಿ, ರವೀಂದ್ರನಾಥ ಟಾಗೋರ್ ಅವರ ರಚನೆ.

ಗಡಿಗಳನ್ನು ರಕ್ಷಿಸಿ ಯೋಧರು ನಮ್ಮನ್ನು ಕಾಯುತ್ತಾರೆ. ಚಳಿ, ಮಳೆ, ಬಿಸಿಲು, ಮರಳುಗಾಡು, ಹಿಮಪಾತ ಲೆಕ್ಕಿಸದೆ ನಿಂತ ಯೋಧರ ದೇಶ ಸೇವೆ ಪೂಜನೀಯ ಹಾಗೂ ಅನುಕರಣೀಯ. ನಮಗೆಲ್ಲ ನಮ್ಮದೊಂದೇ ಮನೆಯಾದರೆ ಯೋಧರಿಗೆ ಇಡೀ ದೇಶವೇ ಒಂದು ಮನೆ. ಯೋಧರ ತ್ಯಾಗ ಬಲಿದಾನಗಳಿಗೆ ನಮ್ಮದೊಂದು ನಮನವಿರಲಿ. ಯೋಧ ಸಂತತಿ ಬೆಳೆಯುತ್ತೆ.

0: ಕನ್ನಡ ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.
2: ದೇಶದ ಸೇವೆಗೆ ನಿಲ್ಲಬೇಕು.
3: ಸಮಯ 8:45 ಇನ್ನು ಮುಂದೆ ಹಿಂದಿಯಲ್ಲಿ ಆನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳನ್ನು ಕೇಳುವಿರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
4: ನಮಸ್ಕಾರ, ಆಕಾಶವಾಣಿ ಸೇ ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಸರ್ ಫಿರೋಜಿ. भारत और उज्बेकिस्तान ने द्विपक्षीय संबंध

0: ಸಮಯ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಯುವವಾಣಿ ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ

0: ನಮಸ್ಕಾರ ಕೇಳುಗ್ರೆ, ಯುವವಾಣಿ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ ನಿಮ್ಮ ಆಕಾಶವಾಣಿಯಲ್ಲಿ. ನಮ್ಮ ಇಂದಿನ ಕಾರ್ಯಕ್ರಮದ ಯುವ ಅತಿಥಿಯ ಬಗ್ಗೆ ಹೇಳಬೇಕಂದ್ರೆ, ಇವರು ಕ್ರೀಡೆ, ಬೈಕಿಂಗ್, ಐಟಿ, ಪ್ರವಾಸ, ಚಿತ್ರಕಲೆ, ಯೋಗ, ಸಮಾಜ ಸೇವೆ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಗುರುತನ್ನ ಮೂಡಿಸಿದ್ದಾರೆ. ಇವರೇ ಸುಷ್ಮಿತಾ ಹುರಕಡ್ಲಿ. ನಮಸ್ಕಾರ, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
1: ನಮಸ್ತೆ.
0: ನಮ್ಮ ಸುಷ್ಮಿತಾ ಹುರಕಡ್ಲಿ ಅವರ ಬಗ್ಗೆ ಒಂದು ಪುಟ್ಟದಾದ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡೋದಾದ್ರೆ.
1: ನನ್ನ ಹೆಸರು ಸುಷ್ಮಿತಾ ಹುರಕಡ್ಲಿ ಅಂತ. ನಾನು ಹುಬ್ಬಳ್ಳಿಯಿಂದ ಬಂದಿದ್ದೀನಿ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಹುಬ್ಬಳ್ಳಿಯಲ್ಲಿನೇ. ನಂದು ಎಜುಕೇಶನ್ ಕೂಡ ಹುಬ್ಳಿಯಲ್ಲೇ ಆಗಿದೆ. ಪಿವಿ ಕಾಲೇಜಿಂದ ಓದಿದ್ದೀನಿ, ಇಂಜಿನಿಯರಿಂಗ್ ಮಾಡಿದ್ದೀನಿ. ಬೈಕಿಂಗು ನನಗೆ ಕಾಲೇಜಿಂದ ತುಂಬಾ ಇಷ್ಟ ಆಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಬೈಕಿಂಗ್ ಸ್ಟಾರ್ಟ್ ಮಾಡಿದೆ. ಶುರು ಮಾಡಿದಾದ್ಮೇಲೆ ನನಗೆ ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ರೈಡ್ಸ್ ಎಲ್ಲ ಹೋಗ್ತಿದ್ದೆ. ಆಮೇಲೆ ಇವೆಂಟ್ಸು ಎಲ್ಲ ಸ್ಟಾರ್ಟ್ ಆಯಿತು, ನನಗೆ ಕರೆಗೆ ಇವೆಂಟ್ಸ್ ಹೋಗ್ತಾ ಇದ್ದೆ. ಸೊ ಅಲ್ಲಿ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು, ನ್ಯೂಸ್ ಪೇಪರ್ ಆಗಲಿ, ಆರ್ಟಿಕಲ್ಸ್ ಎಲ್ಲಾಗಲಿ. ಆಮೇಲೆ ತುಂಬ ಜನ ಹೆಣ್ಮಕ್ಳು ನಾವು ಜಾಯಿನ್ ಆಗ್ತೀವಿ ಅಂತ ಈ ಥರ ಮೋಟಿವೇಶನ್ ತೊಗೊಂಡು ಬರ್ತಾ ಇದ್ರು. ಸೊ ಈ ಥರ ಮಾಡಿಕೊಂಡು ಲೇಡಿ ರೈಡ್ಸ್ ಅದೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಒನ್ಸ್ ಕಾಲೇಜ್ ಮುಗಿದಾದ್ಮೇಲೆ ನನಗೆ ಇನ್ನೊಂದು ಸ್ವಲ್ಪ ಪುಷ್ ಮಾಡೋಣ, ಬೈಕಲ್ಲಿ ಇನ್ನೂ ಜಾಸ್ತಿ ಏನಾದರೂ ಮಾಡೋಣ ಅಂತ ರೇಸಿಂಗ್ ಶುರು ಮಾಡಿದೆ. ಬೆಂಗಳೂರಿಗೆ ಬಂದು ಇಲ್ಲೆಲ್ಲ ಕೋಚಿಂಗ್ ಎಲ್ಲ ತಗೊಂತಿದ್ದೆ ರೇಸಿಂಗ್ದು. ಸೊ ಆಫ್ ರೋಡ್ ಡರ್ಟ್ ರೈಸ್ ಅದೆಲ್ಲ ಮಾಡ್ತಿದ್ದೆ, ಮೋಟರ್ ಸೈಕಲ್ ರೇಸಿಂಗು ಅದೆಲ್ಲ ಮಾಡ್ತಿದ್ದೆ. ಇಲ್ಲೂ ಕೂಡ ನನಗೆ ಪೋಡಿಯಂ ರೀಚ್ ಆದೆ. ಆಮೇಲೆ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ತುಂಬ ಫೀಮೇಲ್ ರೈಡರ್ಸ್ ಇಂದೂ ಕೂಡ ನನಗೆ ರೆಕಗ್ನಿಷನ್ ಸಿಗಕ್ಕೆ ಸ್ಟಾರ್ಟ್ ಆಯಿತು, ಅಲ್ಲೂ ಕೂಡ ಅವಾರ್ಡ್ಸ್ ಎಲ್ಲ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ಥರ ಮಾಡಿಕೊಂಡು ನಾನು ಇನ್ನ ಏನೇನಾಗುತ್ತೆ ತುಂಬ ಕಲಿಯೋಕ್ಕೆ ಅಂತ ಸ್ಟಾರ್ಟ್ ಮಾಡಿದಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದೆ. ಸೊ ನಂದು ಪ್ರೊಫೆಷನಲ್ಲು ಮತ್ತು ಪ್ಯಾಷನ್ ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಟ್ರೆಕ್ಕಿಂಗ್ ಎಲ್ಲ ಶುರು ಮಾಡಿದೆ. ವೀಕೆಂಡ್ಸಲ್ಲೆಲ್ಲ ಟ್ರೆಕ್ಕಿಂಗ್ ಹೋಗ್ತಿದ್ದೆ ಬೆಂಗಳೂರು ಸುತ್ತಮುತ್ತ ಎಲ್ಲ. ಅದಾದ್ಮೇಲೆ ಟ್ರಾವೆಲಿಂಗ್ ಕೂಡ ಶುರು ಆಯಿತು, ಸ್ಪಿರಿಚುವಲ್ ಟ್ರಾವೆಲಿಂಗ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ಜ್ಯೋತಿರ್ಲಿಂಗಗಳಾಗಲಿ, ಚಾರ್ಧಾಮ ಆಗಲಿ. ಸೊ ಈ ಥರ ಮಾಡ್ತಾ ನನಗೆ ಅಲ್ಲೂ ಕೂಡ ಎಷ್ಟೋ ಹೆಣ್ಮಕ್ಳು ಇನ್ಸ್ಪಿರೇಷನ್ ತೊಗೊಂಡು ಬರೋರು, ಹೇಗೆ ಟ್ರಾವೆಲ್ ಮಾಡ್ತೀರಾ ನೀವು ಹೆಣ್ಮಕ್ಳು, ಸೋಲೋ ಟ್ರಾವೆಲ್ ಕೂಡ ಮಾಡ್ತಿದ್ದೆ ನಾನು. ಸೊ ಅಲ್ಲೂ ಕೂಡ ದೇವರ್ ಲೈಕ್ ನಾವು ಬರ್ತೀವಿ ನೆಕ್ಸ್ಟ್ ಟೈಮು ನೀವು ಹಿಂಗೆ ಆರ್ಗನೈಸ್ ಮಾಡಿದ್ರೆ ಅಂತ ಈ ಥರ ಎಲ್ಲ ಶುರು ಆಯಿತು. ಸೊ ಅದು ನನಗೆ ಒಂಥರ ಖುಷಿ ಆಯಿತು, ಎಷ್ಟೋ ಜನಕ್ಕೆ ಈ ಥರ ಮೋಟಿವೇಟ್ ಆಗ್ತಾ ಇದ್ದೀನಿ ಸೊ ಅಂತ ಹೇಳಿ ಆರ್ಗನೈಸ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇವಾಗ ನಾನು ಟ್ರಾವೆಲಿಂಗ್ ಜೊತೆ ಹೋಸ್ಟಿಂಗು ಎಲ್ಲ ಮಾಡ್ತಾ ಇರ್ತೀನಿ, ಆರ್ಗನೈಸ್ ಮಾಡೋದು ಎಲ್ಲ.
0: ಸೊ ಒಟ್ಟಾರೆಯಾಗಿ ಹೇಳಬೇಕು ಅನ್ನೋದಾದ್ರೆ, ಸುಷ್ಮಿತಾ ಹುರಕಡ್ಲಿ ಅವರ ಜೀವನ ಕೇವಲ ಐಟಿಗೆ ಸೀಮಿತವಾಗಿಲ್ಲ. ಐಟಿ ತಮ್ಮ ವೃತ್ತಿಯ ಕ್ಷೇತ್ರ ಆಗಿದ್ರು ಕೂಡ ನೀವು ಬೈಕಿಂಗ್ ಅನ್ನ ಹವ್ಯಾಸವಾಗಿ ರೂಢಿಸ್ಕೊಂಡ್ರಿ, ಅದರ ಜೊತೆಯಾಗಿ ಟ್ರೆಕ್ಕಿಂಗ್ಗೆ ಹೋಗ್ತೀರಾ, ಅದೆಲ್ಲದರ ಜೊತೆ ಇನ್ನ ಸಾಕಷ್ಟು ಕ್ಷೇತ್ರಗಳಲ್ಲಿ ನಿಮ್ಮದೇ ಆದಂತಹ ಛಾಪನ್ನ ಮೂಡಿಸ್ತಾ ಇದ್ದೀರಾ. ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾತಾಡ್ತಾ ಸಾಗೋಣ ಸುಷ್ಮಿತಾ ಅವರೇ. ಮೊದಲನೇದಾಗಿ ಬೈಕಿಂಗ್ ಬಗ್ಗೆ, ಸಾಮಾನ್ಯವಾಗಿ ಹೆಣ್ಮಕ್ಳು ಅಂತ ಹೇಳ್ತಾ ಇದ್ದ ಹಾಗೆ ಅವರಿಗೆ ಗೇರ್ಲೆಸ್ ಟೂ ವೀಲರ್ ಮಾತ್ರ ಅಂತ ಜನ ಅಂದ್ಕೊಂಡ್ಬಿಡ್ತಾರೆ, ಮತ್ತೆ ಹೆಣ್ಮಕ್ಳು ಕೂಡ ಆ ಒಂದು ಯೋಚನೆಯಿಂದ ಹೊರಗಡೆ ಬರುವುದಿಲ್ಲ. ಆದರೆ ನೀವು ಮೋಟಾರ್ ಬೈಕ್ಗಳನ್ನ ಯಾತಕ್ಕೆ ಆಯ್ಕೆ ಮಾಡ್ಕೊಂಡ್ರಿ, ಎದುರಾದಂತಹ ಸವಾಲುಗಳೇನು?
1: ಸೊ ನನಗೆ ಮುಂಚೆಯಿಂದನೂ ತುಂಬಾ ಕಲಿಬೇಕು ಅಂತ ಆಸೆ, ಏನಾದರೂ ಹೊಸದಾಗಿ ಕಲಿಬೇಕು, ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಮಾಡಬೇಕು ಅಂತ ಯಾವಾಗೂ ಇರೋದು. ಸೊ ಕಾಲೇಜಿಗೆ ಬಂದಾದ್ಮೇಲೆ ಐ ಯೂಸ್ ಟು ಸಿ, ಸೊ ವೈ ನಾಟ್ ಅಂತ ಚಾನ್ಸ್ ಕೊಡೋಕ್ಕೆ ಅಂತ ನಾನು ಸ್ವಲ್ಪ ಧೈರ್ಯ ಮಾಡಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಕಲಿಯಕ್ಕೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನದಲ್ಲೇ ನನಗೆ ಕೈ ಕುಂತು ಬಿಡ್ತು ಓಡ್ಸೋಕ್ಕೆ ಅದೆಲ್ಲ. ಆಮೇಲೆ ಧೈರ್ಯ ಮಾಡಿಕೊಂಡು ಗಾಡಿಗಳೆಲ್ಲ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ, ಡಿಫ್ರೆಂಟ್ ಡಿಫ್ರೆಂಟ್ ಬೈಕ್ಸ್ ಎಲ್ಲ ಓಡ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದಾದ್ಮೇಲೆ ನನಗೆ ಅದೇ ಹೇಳಿದೆ, ಎಲ್ಲರೂ ತುಂಬ ಪುಷ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು, ಒಳ್ಳೆ ರೆಸ್ಪಾನ್ಸ್ ಸಿಗಕ್ಕೆ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ನನಗೆ ಇನ್ನ ಧೈರ್ಯ ಸ್ಟಾರ್ಟ್ ಆಯಿತು, ಧೈರ್ಯ ಬಂದು ನನಗೆ ಇನ್ನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ.
0: ಒಂದು ಮಿತ್ ಇದೆ, ಹೆಣ್ಮಕ್ಳು ಬೈಕ್ ಅನ್ನ ಕಲಿಯೋದು ಕಷ್ಟ ಆಗುತ್ತೆ, ಎಸ್ಪೆಷಲಿ ಹೈಟ್ ಕಾರಣಕ್ಕೆ ಅಂತ ಹೇಳಿ. ನಿಮಗೆ ಈ ತರ ಸವಾಲುಗಳು ಎದುರಾಯ್ತಾ, ಹೇಗೆ?
1: ಹೌದು, ಈ ತರ ಚಾಲೆಂಜಸ್ ನನಗೂ ಕೂಡ ಬಂದಿದೆ. ಬಟ್ ನಾವು ಅದನ್ನ ಓವರ್ಕಮ್ ಮಾಡ್ಬೋದು, ಪಾಸಿಬಲ್ ಇದೆ, ಇಟ್ಸ್ ನಾಟ್ ಲೈಕ್ ಏನು ಆಗಲ್ಲ ಅಂತ ಅಲ್ಲ. ಸೊ ಫಿಸಿಕಲಿ ನಾವು ಫಿಟ್ ಆಗಿರ್ಬೇಕಾಗತ್ತೆ, ಸೊ ಅದಕ್ಕೆ ಸ್ಟ್ರೆಂಥನಿಂಗ್ ಬೇಕು. ಅದನ್ನು ಕೂಡ ನಾನು ಮುಂಚೆ ಎಲ್ಲ ಪ್ರಿಪೇರ್ ಆಗಿನೇ ಸ್ಟಾರ್ಟ್ ಮಾಡಿರ್ಲಿಲ್ಲ, ಒಂದೊಂದೇ ನಾನು ಕಲಿತಾನೆ ಸ್ಟಾರ್ಟ್ ಮಾಡಿದೆ. ಸೊ ಸ್ಟಾರ್ಟ್ ಮಾಡಿದಾಗ ಇನ್ಯೂ ಈ ತರ ಹೈಟು ನಂದು ಏನು ಅಷ್ಟೊಂದು ಜಾಸ್ತಿ ಎತ್ತರದಲ್ಲಿಲ್ಲ. ಇನಿಷಿಯಲಿ ನಂಗೂ ಫಿಯರ್ ಇತ್ತು, ಹೈಟ್ ಇದೆ ಚಿಕ್ಕದಿದೆ ಹೈಟು ಹೆಂಗಾಗತ್ತೆ ಮ್ಯಾನೇಜ್ ಅಂತ. ಬಟ್ ಇಟ್ ಇಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್, ನೀವು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅದ್ರ ಮೇಲಿರುತ್ತೆ ಬೈಕಿಂದು. ಆ್ಯಂಡ್ ಆಬ್ವಿಯಸ್ಲಿ ವಿ ನೀಡ್ ಸ್ಟ್ರೆಂತ್, ಬೈಕಿಂಗ್ ಎಲ್ಲ ಓಡಿಸೋಬೇಕಾದ್ರೆ ವಿ ನೀಡ್ ಸ್ಟ್ರೆಂತ್. ಸೊ ನಾನು ಅದಕ್ಕೆ ಫಿಸಿಕಲ್ ವರ್ಕೌಟ್ಸ್ ಎಲ್ಲ ಮಾಡ್ತಿದ್ದೆ. ಬಟ್ ಮೇನ್ ಏನಂದ್ರೆ,

0: ನಮಗೆ ಧೈರ್ಯ ಬೇಕು, ದಟ್ ನನ್ನ ಕೈಯಲ್ಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅನ್ನೋದು ಒಂದು ಧೈರ್ಯ ಬೇಕು. ಸೊ ಅದನ್ನ ಹೆಣ್ಮಕ್ಳು ಮಾಡ್ತೀನಿ ಅಂತ ಧೈರ್ಯ ತಗೊಂಡು ಮಾಡಿದ್ರೆ ದೆನ್ ಎವ್ರಿಥಿಂಗ್ ಇಸ್ ಪಾಸಿಬಲ್.
1: ಮೊದಲನೇ ಸಾರಿ ಯಾರ ಹೆಲ್ಪು ಇಲ್ಲದೆ ಬೈಕ್ ಓಡಿಸಿದಾಗ ಏನನ್ನಿಸ್ತು?
0: ಸ್ಟಾರ್ಟಿಂಗ್ ಭಯ ಆಯಿತು ಒಬ್ವಿಯಸ್ಲಿ, ಬಟ್ ನನಗೆ ತಲೆಯಲ್ಲಿ ಏನಿತ್ತಂದ್ರೆ ಒಬ್ವಿಯಸ್ ಬಿದ್ದರೆ ಏಳೋದು ಒಂದೇ ಅಷ್ಟೇ, ಸೊ ಬೀಳೋದು ಏಳೋದು ಇದ್ದೇ ಇರುತ್ತೆ. ಸೊ ಬಿದ್ದರೆ ಸ್ವಲ್ಪ ಪೆಟ್ಟತ್ತೆ, ಮತ್ತೆ ಎದ್ದು ಮತ್ತೆ ಶುರು ಮಾಡೋಣ ಅಂತ ಅನ್ಕೊಂಡು ಶುರು ಮಾಡಿದೆ.
1: ಮೊದಲನೇ ಸಾರಿ ಯಾವಾಗ ಬಿದ್ರಿ?
0: ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ನೀವು ಬಿದ್ದಿದ್ದೀನಿ, ಸಾಕಷ್ಟು ಸಲ ಬಿದ್ದಿದ್ದೀನಿ ನಾನು.
1: ಎಷ್ಟೇ ಸಾರಿ ಬಿದ್ದರೂ ಮತ್ತೆ ಎದ್ದೇಳ್ಬೇಕು, ವಾಹನವನ್ನ ಚಲಾಯಿಸಬೇಕು, ಇದು ನಿಮ್ಮ ಮಾತು.
0: ಎಸ್ ಕರೆಕ್ಟ್ ಇದೆ.
1: ನಿಮಗೆ ಅನೇಕ ಪ್ರಶಸ್ತಿಗಳು ಬಂದಿದೆ ಬೈಕಿಂಗ್ ಅಲ್ಲಿ, ಯಾವ್ಯಾವ ಪ್ರಶಸ್ತಿಗಳು ಬಂದಿದೆ, ಯಾವೆಲ್ಲ ಕಾಂಪಿಟೇಷನ್ ಅಲ್ಲಿ ನೀವು ಭಾಗವಹಿಸಿದ್ರಿ?
0: ಸೊ ಇನಿಷಿಯಲಿ ನಾನು ರೈಡ್ಸಿಗೆ ಹೋಗ್ತಾ ಇದ್ದೆ, ಅದಾದ್ಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸು, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟು, ಆಮೇಲೆ ಈ ಥರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸಿಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗ

0: ಕೋರ್ಸಿಗೆ ಹೋಗ್ತಾ ಇದ್ದೆ. ಅದಾದ್ಮೇಲೆ ನಾನು ಸ್ವಲ್ಪ ಪುಷ್ ಮಾಡಿಕೊಂಡು ನೋಡೋಣ ಚಾಲೆಂಜಿಂಗ್ ಏನಿರುತ್ತೆ ಬೈಕ್ ಅಲ್ಲಿ ಅಂತ ರೇಸ್ ಸ್ಟಾರ್ಟ್ ಮಾಡಿದೆ. ಸೊ ಇನಿಷಿಯಲಿ ನಾನು ಬಿಗ್ ರಾಕ್ ಇವೆಂಟ್ಸ್, ಆಮೇಲೆ ಇಂಡಿಯನ್ ಡರ್ಟ್ ಫೆಸ್ಟ್, ಆಮೇಲೆ ಈ ತರ ಸುಮಾರು ಒಂದಿಷ್ಟು ಕಾಂಪಿಟೇಷನ್ಸ್ ಗೆಲ್ಲ ಹೋಗ್ತಾ ಇದ್ದೆ. ಸೊ ಅದಾದ್ಮೇಲೆ ನನಗೆ ಅಲ್ಲಿ ಅವಾರ್ಡ್ಸ್ ಎಲ್ಲ ಸಿಗಕ್ ಸ್ಟಾರ್ಟ್ ಆಯ್ತು. ಪೋಡಿಯಂ ರೀಚ್ ಆದೆ ನಾನು, ಸ್ಟೇಜ್ ಎಲ್ಲ ರೀಚ್ ಆದೆ, ರನ್ನವರ್ ಅಪ್ ಆಗಿ ಸ್ಟಾರ್ಟ್ ಆಯ್ತು ಹಂಗೆ. ಆಮೇಲೆ ಒಂದಿಷ್ಟು ಫೀಮೇಲ್ ಗ್ರೂಪ್ಸ್ ಗಳಿಂದ, ಬೈಕರ್ ಗ್ರೂಪ್ ಗಳಿಂದ ಅಲ್ಲೂ ನನಗೆಲ್ಲ ಕರೆಕ್ಟ್ ಸ್ಟಾರ್ಟ್ ಮಾಡಿ. ಸೊ ಆ ತರದೆಲ್ಲ ಅವಾರ್ಡ್ಸ್ ಸಿಗಕ್ ಸ್ಟಾರ್ಟ್ ಆಯ್ತು. ಫೀಮೇಲ್ ಲೇಡಿ ರೈಡರ್ ಅಂತ ಈ ತರ ಅವಾರ್ಡ್ಸ್ ಬರಕ್ ಸ್ಟಾರ್ಟ್ ಆಯ್ತು.
1: ನಿಜವಾಗ್ಲೂ ವಂಡರ್ಫುಲ್ ಅನ್ಸುತ್ತಾ ಈಗ ಜರ್ನಿ ನೆನಪಿಸ್ಕೊಂಡ್ರೆ?
0: ಯಾ, ವೆನ್ ಐ ಲುಕ್ ಬಿಹೈಂಡ್ ಎಲ್ಲ ನನಗೆ ಅನ್ಸುತ್ತೆ ಇಟ್ ವಾಸ್ ವೆರಿ ನೈಸ್. ಅಂಡ್ ಮೋರ್ ಓವರ್ ತುಂಬಾ ಜನ ನನ್ನ ಸುತ್ತಮುತ್ತ ವೆನ್ ದಿ ಹಿಯರ್ ದ ಸ್ಟೋರಿ ಅಲ್ಲ, ಅವ್ರಿಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಲೈಕ್ ಮೋಟಿವೇಟ್ ಆದಂಗೆ ಆಗುತ್ತೆ, ನಾವು ಕೂಡ ಈ ತರ ಮಾಡ್ತೀವಿ, ನನಗೂ ಈ ತರ ಮಾಡ್ಬೇಕಂತ ಇಂಟ್ರೆಸ್ಟ್ ಇದೆ ಅಂತ ಬಂದು ಸಾಕಷ್ಟು ಹೆಣ್ಮಕ್ಳು ನನಗೆ ಟಿಪ್ಸ್ ಎಲ್ಲ ಕೇಳ್ತಾರೆ ಅಂಡ್ ಇನ್ಫಾರ್ಮೇಶನ್ಸ್ ಕೇಳ್ತಿರ್ತಾರೆ. ಅಂಡ್ ಸಮಟೈಮ್ಸ್ ವೆನ್ ದೇ ಫೀಲ್ ಲೋ ಆಲ್ಸೋ ದೇ ಕಾಲ್ ಮೀ, ಈ ತರ ಹಿಂಗೆ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡೋದು ಏನು ಅಂತ. ಸೊ ಒಂಥರ ಚೆನ್ನಾಗಿ ಅನ್ಸಿದೆ ನನಗೆ, ಐ ಆಮ್ ಏಬಲ್ ಟು ಇಂಪ್ಯಾಕ್ಟ್ ಸಮ್ಮನ್ಸ್ ಲೈಫ್ ಅಂತ ಖುಷಿ ಆಗುತ್ತೆ.
1: ಬ್ಯಾಲೆನ್ಸಿಂಗ್ ಬಹಳ ಮುಖ್ಯ ಬೈಕಿಂಗ್ ಅಲ್ಲಿ ಅಂತ ಹೇಳ್ತಾ ಇದ್ರಿ, ಬ್ಯಾಲೆನ್ಸ್ ಅನ್ನ ರೂಢಿಸ್ಕೊಳ್ಳೋದಕ್ಕೆ ನೀವ್ ಯಾವೆಲ್ಲ ರೀತಿ ಪ್ರಯತ್ನ ಪಟ್ರಿ?
0: ಫಸ್ಟು ಅದ್ರಲ್ಲಿ ಟೆಕ್ನಿಕ್ಸ್ ಎಲ್ಲ ಇರುತ್ತೆ, ಇಟ್ಸ್ ಲೈಕ್ ಆನ್ ಗ್ರೌಂಡ್ ಮಾಡಿದಾಗ ನಮಗೆ ಅದು ಗೊತ್ತಾಗೋದು. ಪ್ರಾಕ್ಟಿಸ್ ಮಾಡ್ತಾ ಮಾಡ್ತಾ ನಮಗೆ ನಮ್ದು ಯಾವ ತರ ಇದೆ ನಮ್ಮ ಬಾಡಿ ಬ್ಯಾಲೆನ್ಸು, ಆಮೇಲೆ ನಮಗೆ ಯಾವ ತರ ನಾವು ಅದನ್ನ ಟರ್ನ್ ತಗೊಂಡ್ರೆ ಬ್ಯಾಲೆನ್ಸಿಂಗ್ ಸಿಗುತ್ತೆ ಅಂತ. ಸೊ ಅದು ಈಚ್ ಇಂಡಿವಿಜುವಲ್ ಮೇಲೆ ಹೋಗುತ್ತೆ. ಆಮೇಲೆ ಬಾಡಿ ಪೊಸಿಷನಿಂಗು ಮ್ಯಾಟರ್ ಆಗುತ್ತೆ. ಸೊ ಅದನ್ನೆಲ್ಲ ಕಲಿಸ್ಕೊಡ್ತಾರೆ. ಇಟ್ ಇಸ್ ಕೈಂಡ್ ಆಫ್ ಅ ಟೆಕ್ನಿಕ್. ವಾಹನ ಓಡಿಸ್ತಾ ಓಡಿಸ್ತಾ ನಮಗೆ ಗೊತ್ತಾಗುತ್ತೆ ಯಾವ ತರ ನಾವು ಬ್ಯಾಲೆನ್ಸಿಂಗ್ ಮಾಡ್ಬೋದು ಅಂತ. ಸೊ ಅದ್ರ ಪ್ರಕಾರ ಮಾಡ್ಕೊಂಡು ಹೋಗ್ಬೋದು.
1: ಅಂದ್ರೆ ಈ ಒಂದು ರೈಡಿಂಗ್ ಎಲ್ಲ ಏನಿದೆ ಇದು ಟೆಕ್ಸ್ಟ್ ಬುಕ್ ಥಿಯರಿ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರಾಕ್ಟಿಕಲ್ ಆಗಿ ಕಲಿಬೇಕು ಅಂತ ಹೇಳ್ತಾ ಇದೀರಾ?
0: ಎಸ್, ದಟ್ ಇಸ್ ಟ್ರೂ. ಆನ್ ಗ್ರೌಂಡ್ ನೀವು ಸ್ಟಾರ್ಟ್ ಮಾಡಿದಾಗ ಪ್ರಾಕ್ಟೀಸು, ಅವಾಗ ನಿಮಗೆ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ ಯಾವ ತರ ಅದನ್ನ ಓಡಿಸ್ಬೇಕು ಏನು ಎಂತ ಅಂತ.
1: ಸುಷ್ಮಿತಾ ಹುರಕಡ್ಲಿ ಅವರು ಅವತ್ತೊಂದು ದಿನ ಬೈಕಿಂಗ್ ಕಲಿಯೋದ್ರಿಂದ ಹಿಂದೆ ಸರಿದ್ ಬಿಟ್ಟಿದ್ರೆ ಏನಾಗಿರ್ತಿದ್ರು ಇವತ್ತು?
0: ಐ ಆಮ್ ನಾಟ್ ಶೋರ್, ನಾನು ಅದ್ರ ಬಗ್ಗೆ ವಿಚಾರನೇ ಮಾಡಿಲ್ಲ. ಬಿಕಾಸ್ ನಂದು ಯಾವಾಗೂ ಒಂದೇ ಪ್ಲಾನು, ದೇರ್ ಇಸ್ ನೋ ಪ್ಲಾನ್ ಬಿ ಫಾರ್ ಮಿ. ಇದನ್ನ ಮಾಡಬೇಕು ಅಂತ ಆಸೆ ಬಂದರೆ ಐ ಮೇಕ್ ಶೋರ್ ಹುಕ್ ಆರ್ ಕ್ರುಕ್ ನಾನು ಅದನ್ನು ಮಾಡೇ ತೀರ್ತೀನಿ. ಸೊ ಎಂಡ್ ಲೈನ್ ಫಿನಿಶ್ ಆಗೋ ಮಟ್ಟ ಐ ಡೋಂಟ್ ಗಿವ್ ಅಪ್.
1: ಈ ಗಿವ್ ಅಪ್ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ನೀವು ಬೈಕಿಂಗ್ ಜೊತೆಯಲ್ಲಿ ಜಿಮ್ನಾಸ್ಟಿಕ್ ಕೂಡ ಕಲಿತೆ ಅಂತ ಹೇಳ್ತಿದ್ರಿ.
0: ಸೊ ನಾನು ಬೈಕಿಂಗ್ ರೇಸ್ ಸ್ಟಾರ್ಟ್ ಮಾಡಿದಾಗ ಐ ಫಿಗರ್ಡ್ ಔಟ್ ಸ್ಟ್ರೆಂಥನಿಂಗ್ ಬೇಕು, ಆಮೇಲೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇದ್ರೆ ಬಾಡಿಗೆ ಒಳ್ಳೇದು ಅಂತ. ನಾನು ಜಿಮ್ ಕೂಡ ಹೋಗ್ತಿದ್ದೆ, ಬೆಳಗ್ಗೆ ಜಿಮ್ ಹೋಗ್ತಿದ್ದೆ ಆ್ಯಂಡ್ ಸಾಯಂಕಾಲ ಒಂದು ಜಿಮ್ನಾಸ್ಟಿಕ್ ಗುರು ಒಬ್ರು ಸಿಕ್ಕಿದ್ರು ನನಗೆ. ಸೊ ಅವ್ರು ಕಲಿಸ್ತಿದ್ರು ನನಗೆ ಜಿಮ್ನಾಸ್ಟಿಕ್, ಅಲ್ಲಿ ಮಕ್ಕಳಿಗೆಲ್ಲ ಕಲಿಸ್ತಿದ್ರು. ಹೋಗಿ ರಿಕ್ವೆಸ್ಟ್ ಮಾಡಿದೆ, ಐ ಟೋಲ್ಡ್ ದೆಮ್ ನಾನು ಬೈಕಿಂಗಲ್ಲೆಲ್ಲ ಇದ್ದೀನಿ ಅಂತ. ಸೊ ಅವರು ಆಯ್ತು ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ನೀವು ಜಾಯ್ನ್ ಆಗಿ ಅಂತ ಹೇಳಿ ಸೊ ಅವ್ರ ಜೊತೆ ನಾನು ಸ್ಟಾರ್ಟ್ ಮಾಡಿದೆ ಜಿಮ್ನಾಸ್ಟಿಕ್. ಸೊ ಅಲ್ಲೂ ಚೆನ್ನಾಗೆಲ್ಲ, ಈವ್ನಿಂಗ್ ಎಲ್ಲ ಹೋಗ್ತಿದ್ದೆ, ಒನ್ ಅವರ್ ಐ ಯೂಸ್ ಟು ಗಿವ್ ಫಾರ್ ಜಿಮ್ನಾಸ್ಟಿಕ್ ಆಲ್ಸೋ. ಇವಾಗ ನಾನು ಟ್ರಾವೆಲಿಂಗ್ ಮಾಡೋದ್ರಿಂದ ಐ ಡೋಂಟ್ ಹ್ಯಾವ್ ಮಚ್ ಟೈಮ್, ಬಟ್ ಬೈಕಿಂಗ್ ಮಾಡೋ ಟೈಮಲ್ಲಿ ಐ ಯೂಸ್ ಟು ಗಿವ್ ಫುಲ್ ಟೈಮ್ ಕೊಡ್ತಿದ್ದೆ ಅದಕ್ಕೆ ಅಂತ. ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದೀನಿ.
1: ಬೈಕಿಂಗ್ ಇಂದ ಶುರುವಾಯಿತು, ಟ್ರಾವೆಲಿಂಗ್ ನಲ್ಲಿ ಮುಂದುವರಿತಾ ಇದೆ ನಿಮ್ಮ ಜೀವನ. ಸುಷ್ಮಿತಾ ಅವರೇ, ಟ್ರಾವೆಲಿಂಗ್ ಟ್ರೆಕ್ಕಿಂಗ್ ಇದೆಲ್ಲ ನಿಮ್ಮ ಪಾಲಿಗೆ ಏನು, ಹೇಗೆ ಶುರುವಾಯಿತು ಈ ಜರ್ನಿ?
0: ಸೊ ನನಗೆ ನೇಚರ್ ಜೊತೆ ಕನೆಕ್ಟ್ ಆಗಬೇಕು ಅಂತ ಸ್ಟಾರ್ಟ್ ಆಯಿತು. ಈ ಸಿಟಿ ಲೈಫಲ್ಲಿ ವಿ ಫೀಲ್, ಮೋಸ್ಟ್ ಆಫ್ ದೆಮ್ ಫೀಲ್ ಲೈಕ್ ಓಕೆ ಸ್ವಲ್ಪ ನೇಚರ್ ಹತ್ರ ಹೋಗೋಣ, ಸಿಟಿ ಬಿಟ್ಟು ಹೊರಗೆ ಹೋಗೋಣ ಅಂತ ಅನ್ಸೋದು. ಸೊ ವೀಕೆಂಡಿಂದ ಶುರು ಆಯಿತು ಇದೆಲ್ಲ. ವೀಕೆಂಡ್ಸಲ್ಲಿ ನಾನು ಬೈಕೇ ತೊಗೊಂಡು ಹೋಗ್ತಿದ್ದೆ, ಆಮೇಲೆ ಒಂದು ಪಾಯಿಂಟಲ್ಲಿ ನಿಲ್ಲಿಸ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಿದ್ವಿ. ನನ್ನ ಫ್ರೆಂಡ್ಸು ಟೀಮ್ ಮೆಂಬರ್ಸು ಅದನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಐ ಸ್ಟಾರ್ಟೆಡ್ ಲೈಕಿಂಗ್. ಆಮೇಲೆ ವೀಕೆಂಡ್ ವೀಕೆಂಡ್ಸ್ ಹೋಗ್ತಾ ಅದು ಇವಾಗ ಫುಲ್ ಟೈಮ್ ಆಗಿಬಿಟ್ಟಿದೆ ನನ್ನ ಲೈಫಲ್ಲಿ. ಸೊ ಜರ್ನಿ ಚೆನ್ನಾಗಿದೆ ಇಲ್ಲಿ ತನ.
1: ನಿಮ್ಮ ಐಟಿ ಕ್ಷೇತ್ರದ ಕೆಲಸನ ಈ ಎಲ್ಲಾ ವಿಚಾರಗಳ ಜೊತೆ ಹೇಗಪ್ಪ ನಿಭಾಯಿಸ್ತೀರಾ?
0: ನಂದು ಐಟಿ ಜರ್ನಿ ಹೇಳ್ಬೇಕಂದ್ರೆ ಐ ವಾಸ್ ಇನ್ ಟು ಸ್ಟಾರ್ಟ್ಅಪ್ ವರ್ಲ್ಡ್. ಅಲ್ಲೂ ಕೂಡ ನಾನು ಫೀಮೇಲ್ ಸ್ಪೆಷಲಿ ವುಮೆನ್ ಆಂಟರ್ಪ್ರಿನರ್ಸ್ಗೆ ಅಂತ ಒಂದು ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ವಿ. ಇಟ್ ಇಸ್ ಅ ಫುಡ್ ಟೆಕ್ ಪ್ಲಾಟ್ಫಾರ್ಮ್, ಸಾಫ್ಟ್ವೇರ್ ಅದು. ನಾವು ಒಂದು ಆ್ಯಪ್ ಬಿಲ್ಡ್ ಮಾಡಿದ್ವಿ ಹೆಣ್ಮಕ್ಳಿಗೆ, ಮನೇಲಿ ಕೂತ್ಕೊಂಡವ್ರಿಗೆ ದೇ ಕ್ಯಾನ್ ಪ್ರಿಪೇರ್ ದ ಫುಡ್, ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಡೆಲಿವರಿ ಮಾಡೋಕ್ಕೆ ಅಂತ. ಸೊ ಇಟ್ ವಾಸ್ ಬಿಕಾಸ್ ಆಫ್ ಅ ಸ್ಟಾರ್ಟ್ಅಪ್ ಅಲ್ಲ, ನಮಗೆ ವಿ ಯೂಸ್ ಟು ಗಿವ್ 24 ಅವರ್ಸ್ ಫಾರ್ ದ್ಯಾಟ್ ಓನ್ಲಿ. ಬಟ್ ನನಗೆಲ್ಲೋ ಒಂದು ಕಡೆ ಪ್ಯಾಷನ್ ಬಿಡೋಕ್ಕಾಗ್ತಿರ್ಲಿಲ್ಲ. ಸೊ ಐ ಥಾಟ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಎನಿ ಹೌ. ಸೊ ಐ ಯೂಸ್ ಟು ಆಲ್ವೇಸ್ ಪ್ರಿಯೋರಿಟೈಸ್ ಮೈ ವರ್ಕ್. ಸೊ ವೀಕೆಂಡ್ ಬಂದ ತಕ್ಷಣ ಐ ಯೂಸ್ ಟು ಮೇಕ್ ಶೋರ್ ಪ್ಯಾಷನ್ಗೆ ಅಂತ. ಆಮೇಲೆ ವೀಕ್ ಡೇಸ್ ಎಲ್ಲ ಐ ಯೂಸ್ ಟು ಗಿವ್, ಇವನ್ ದೋ ಫಾರ್ 24 hours ಐ ಯೂಸ್ ಟು ಗಿವ್ ಫಾರ್ ಮೈ ಸ್ಟಾರ್ಟ್ಅಪ್. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದೆ. ಐ ನೆವರ್ ರಿಗ್ರೆಟೆಡ್ ನಾನು ಮಾಡೋ ಕೆಲಸ ಇಷ್ಟು ಹೆವಿ ಇದೆ ಆ ಥರ ಏನು ಇಲ್ಲ. ಬಿಕಾಸ್ ಐ ಯೂಸ್ ಟು ಡೂ ವಿತ್ ಸೋ ಮಚ್ ಆಫ್ ಲವ್ ಇನ್ ಬೋತ್ ದ ಪ್ಲೇಸಸ್, ಪ್ರೊಫೆಷನ್ ಆಗಲಿ ಪ್ಯಾಷನ್ ಆಗಲಿ, ಐ ಯೂಸ್ ಟು ಗಿವ್ ಫುಲ್ ಹಾರ್ಟ್ ಆ್ಯಂಡ್ ಡೂ ಇಟ್. ಸೊ ನನಗೆ ಯಾವಾಗೂ ಒಂಥರ ಬರ್ಡನ್ ಅನಿಸಿಲ್ಲ.
1: ಟ್ರೆಕ್ಕಿಂಗ್ ಅನ್ನ ನೀವು ರೂಢಿಸ್ಕೋಬೇಕಾದ್ರೆ ಫಿಸಿಕಲ್ ಆಗಿ ಎದುರಿಸಿದಂತಹ ಸವಾಲ್ಗಳೇನು?
0: ಐ ಥಿಂಕ್ ಸ್ಟೆಮಿನಾ ತುಂಬಾ

0: ಬೇಕಾಗತ್ತೆ ಟ್ರೆಕ್ಕಿಂಗಿಗೆ ಹೋಗೋ ಟೈಮಲ್ಲಿ, ಬಿಕಾಸ್ ನಾನು ಆಲ್ರೆಡಿ ಜಿಮ್ಮು ಆಮೇಲೆ ಫಿಸಿಕಲ್ ಆಕ್ಟಿವಿಟೀಸಲ್ಲಿ ಆ್ಯಕ್ಟಿವ್ ಇದ್ದೆ ಅಂತ. ಸೊ ನನಗೆ ಅಷ್ಟೊಂದೇನು ಚಾಲೆಂಜಸ್ ಬರಲಿಲ್ಲ, ಬಟ್ ಐ ವಾಸ್ ಏಬಲ್ ಟು ಡೂ ಟ್ರೆಕ್ಕಿಂಗ್. ನನಗೆ ಆ ಥರ ಏನು ಡಿಫಿಕಲ್ಟಿ ಅನ್ನಿಸ್ಲಿಲ್ಲ ಮಾಡೋದ್ರಲ್ಲಿ.
1: ಅದರ ಜೊತೆಯಲ್ಲಿ ಟ್ರಾವೆಲಿಂಗ್, ಟ್ರಾವೆಲಿಂಗ್ ಅನ್ನ ರೂಢಿಸ್ಕೋಬೇಕು ಅನ್ನೋದಾದ್ರೆ ಬಹಳ ಕಷ್ಟ ಅಂತ ತುಂಬಾ ಜನ ಹೇಳ್ತಾರೆ. ಯಾಕಂದ್ರೆ ಎಲ್ಲಾ ಸ್ಥಳಗಳಲ್ಲೂ ಬಹಳ ಕಂಫರ್ಟಬಲ್ ಆದಂತಹ ಮೂಲಭೂತ ಸೌಲಭ್ಯಗಳು ಸಿಗೋದಿಲ್ಲ. ಒಬ್ಬ ಹೆಣ್ಣು ಮಗಳಾಗಿ, ಒಬ್ಬ ಯೂತ್ ಆಗಿ ನೀವು ಅದನ್ನ ಯಾವ ರೀತಿಯಲ್ಲಿ ಎದುರಿಸ್ತಾ ಇದ್ದೀರಾ?
0: ಚಾಲೆಂಜಸ್ ತುಂಬಾ ಇದೆ ಟ್ರಾವೆಲಿಂಗ್ ಮಾಡೋ ಟೈಮಲ್ಲಿ, ಬಟ್ ತುಂಬಾ ಕಲಿಯೋಕಿರುತ್ತೆ. ಅಷ್ಟೊಂದು ಇರಲಿಲ್ಲ, ಟ್ರಾವೆಲಿಂಗ್ ಮಾಡ್ಬೇಕಂತ ನನ್ನ ಮೈಂಡ್ ಅಲ್ಲಿ ಇರಲಿಲ್ಲ. ಒನ್ ಫೈನ್ ಡೇ ಐ ಥಾಟ್ ಲೈಕ್ ಲೆಟ್ ಮೀ ಟೇಕ್ ಸಮ್ ಬ್ರೇಕ್ ಅಂತ. ಕರಿಯರ್ ಬ್ರೇಕ್ ತಗೊಂಡು ಐ ಜಸ್ಟ್ ಪ್ಯಾಕ್ಡ್ 3 ಡ್ರೆಸ್ ಇಟ್ಕೊಂಡು ನಾನು ಪ್ಯಾಕ್ ಮಾಡ್ಕೊಂಡೆ ನನ್ನ ಬ್ಯಾಗು, ಆ್ಯಂಡ್ ಐ ಸ್ಟಾರ್ಟೆಡ್ ದ ಜರ್ನಿ. ಸ್ಟಾರ್ಟ್ ಮಾಡಿದಾದ್ಮೇಲೆ ತುಂಬ ಎಕ್ಸ್ಪ್ಲೋರ್ ಮಾಡೋಕೆ ಸ್ಟಾರ್ಟ್ ಆಯಿತು. ತುಂಬ ಡಿಫ್ರೆಂಟ್ ಮೈಂಡ್ ಸೆಟ್ ಪೀಪಲ್ ಎಲ್ಲ ಸಿಗೋಕೆ ಸ್ಟಾರ್ಟ್ ಆಯಿತು. ಒಬ್ವಿಯಸ್ಲಿ ಕಾಂಪ್ರಮೈಸ್ ಮಾಡೋದಿರುತ್ತೆ, ಲೈಕ್ ಸ್ಟೇ ಆಗಲಿ ಊಟದ್ದಾಗಲಿ, ಬಟ್ ಇಟ್ ವಾಸ್ ಫನ್. ನನಗೆ ಅದು ಚೆನ್ನಾಗಿ ಅನಿಸ್ತಾ ಇತ್ತು, ಟ್ರಾವೆಲಿಂಗ್ ಮಾಡೋದು ತುಂಬ ಕಲಿಯೋಕೆ ಸಿಗ್ತಾ ಇದೆ ಅಂತ. ಸೊ ಅವಾಗಿಂದ ಶುರು ಮಾಡಿದ್ದು, ಇವಾಗ ಫುಲ್ ಟೈಮ್ ಟ್ರಾವೆಲಿಂಗ್ ಅಲ್ಲೇ ಇದ್ದೀನಿ ಇವಾಗ.
1: ದಟ್ಸ್ ರಿಯಲಿ ವಂಡರ್ಫುಲ್. ಯಾವ ಯಾವ ಜಾಗಗಳಿಗೆಲ್ಲ ನೀವು ವಿಸಿಟ್ ಮಾಡಿದ್ದೀರಾ?
0: ಸೊ ಪ್ರಯಾಗ್ ರಾಜಲ್ಲಿ ನಾನು ಫಸ್ಟ್ ಹೇಳ್ಬೇಕಂದ್ರೆ ಶುರು ಆಗಿದ್ದು ಅಲ್ಲಿಂದ, ಕುಂಭಮೇಳದಲ್ಲಿ ಮಾಡಿದೆ. ಆ್ಯಂಡ್ ಅಲ್ಲಿ ನಾನು 50 ಡೇಸ್ ಇದ್ದೆ. ಅಲ್ಲಿ ಸೇವೆ ಮಾಡೋದು, ಸೋಷಿಯಲ್ ವರ್ಕ್ ಮಾಡೋದು ಅದೆಲ್ಲ ಮಾಡ್ತಿದ್ದೆ. ಆಮೇಲೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಅಲ್ಲಿ ಕೂತ್ಕೊಂಡು ಜನರಿಗೆ ಸಹಾಯ ಮಾಡೋದು, ಆಮೇಲೆ ಸಂಧ್ಯಾ ವಂದನೆ ಮಾಡೋದು, ಈ ಥರ ಸ್ಪಿರಿಚುವಲಿಗೆ ಸ್ವಲ್ಪ ಜಾಸ್ತಿ ಕನೆಕ್ಟ್ ಆದೆ ನಾನು. ಅಲ್ಲಿ ನನಗೆ ತುಂಬ ಕಲಿಯೋಕೆ ಸಿಕ್ತು ಪ್ರಯಾಗ್ರಾಜಿಂದ. ಸೊ ಅದಾದಮೇಲೆ ಸೋಲೋ ಟ್ರಾವೆಲಿಂಗ್ ಅಂತ ಈ ಕಡೆ UP ಕಡೆ ಅದೆಲ್ಲ, ಕಾಶಿ ಆಗಲಿ ಅಯೋಧ್ಯೆ ಆಗಲಿ ಆ ಕಡೆ ಎಲ್ಲ ಸುತ್ತಮುತ್ತ ಎಲ್ಲ ಸ್ಟಾರ್ಟ್ ಮಾಡಿದೆ. ಆಮೇಲೆ ಚಾರ್ಧಾಮು, ಜ್ಯೋತಿರ್ಲಿಂಗಗಳು, ಈ ಥರ ಒಂದೊಂದೊಂದೊಂದೇ ಲಿಸ್ಟಲ್ಲಿ ಆ್ಯಡ್ ಆಗ್ತಾ ಹೋಯ್ತದು. ಸರಿ, ನಡೀತಾ ಇದೆ ಇವಾಗೂ ಕೂಡ.
1: ಇದೆಲ್ಲ ಕಂಪ್ಲೀಟ್ ಸೋಲೋ ಟ್ರಾವೆಲೇನಾ?
0: ಇಲ್ಲ, ಒಂದಿಷ್ಟು ಸೋಲೋ, ಆಮೇಲೆ ಒಂದಿಷ್ಟು ಹೋಸ್ಟ್ ಮಾಡಿದ್ದೇನೆ ನಾನು ಕೂಡ, ಆರ್ಗನೈಸ್ ಮಾಡ್ತಾ ಇದ್ದೀನಿ. ಸೊ ಗ್ರೂಪು ಇರುತ್ತೆ, ಸೋಲೋನು ಇರುತ್ತೆ, ಮಿಕ್ಸ್ ಇದೆ ಎಲ್ಲ.
1: ಸೋಲೋ ಟ್ರಾವೆಲ್ ಮಾಡೋ ಟೈಮಲ್ಲಿ ನೀವು ಯಾವ ರೀತಿಯಲ್ಲಿ ಹೆಚ್ಚಿನ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತೀರಾ?
0: ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್, ನಾವು ಟ್ರಿಪ್ ಏನಾದರೂ ಪ್ಲಾನ್ ಹಾಕೋಕ್ಕಿಂತ ಮುಂಚೆ ಫಸ್ಟ್ ನಾವು ವೆಬ್ಸೈಟಲ್ಲೆಲ್ಲ ಚೆಕ್ ಮಾಡಿಕೊಂಡು ಅದರ ರಿವ್ಯೂಸ್ ಎಲ್ಲ ನೋಡಿಕೊಂಡು ಬಜೆಟ್ ಫ್ರೆಂಡ್ಲಿ ಇರೋದೆಲ್ಲ ನೋಡಿಕೊಂಡು ದೆನ್ ವಿ ಹ್ಯಾವ್ ಟು ಬುಕ್ ಅಕಾರ್ಡಿಂಗ್ಲಿ. ಯಾರನ್ನಾದ್ರೂ ಮಾತಾಡ್ಸೋದಾಗಲಿ ಅಥವಾ ಏನಾದರೂ ಇದ್ದರೆ ಈಸಿಲಿ ಟ್ರಸ್ಟ್ ಮಾಡಿಕೊಂಡು ಅದೆಲ್ಲ ಮಾಡೋದು ಸ್ವಲ್ಪ ಇದಾಗುತ್ತೆ. ನೋಡ್ಕೋಬೇಕು ಯಾರು ಹೆಂಗೆ ಏನು ಅಂತ ನೋಡ್ಕೊಂಡು ಇದು ಮಾಡಬೇಕು. ಆ್ಯಂಡ್ ಯೂಶಲಿ ನಾವು ಸ್ವಲ್ಪ ಸೇಫ್ಟಿ ಐಟಮ್ಸು ಇಟ್ಕೋಬೇಕಾಗತ್ತೆ ನಮ್ಮ ಹತ್ರ, ಪೆಪ್ಪರ್ ಸ್ಪ್ರೇ ಆಗಲಿ ಅಥವಾ ಸಮಥಿಂಗ್ ಲೈಕ್ ಪಿನ್ ಪಾಯಿಂಟ್ಸ್ ಇರೋದು, ಶಾರ್ಪ್ ಐಟಮ್ಸ್ ಅದೆಲ್ಲ ಇಟ್ಕೊಂಡು ವಿ ಕ್ಯಾನ್ ಟ್ರಾವೆಲ್.
1: ಸಾಮಾನ್ಯ ಸೋಲೋ ಟ್ರಾವೆಲ್ ಅಂತ ಹೇಳ್ತಿದ್ದ ಹಾಗೆ ಪರ್ಸನಲ್ ವೆಹಿಕಲ್ ಅನ್ನ ಚೂಸ್ ಮಾಡೋದು ಒಳ್ಳೇದಾ ಅಥವಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಯೂಸ್ ಮಾಡೋದು ಒಳ್ಳೇದಾ?
0: ಸೊ ನಂದು ಟ್ರಾವೆಲಿಂದ ಉದ್ದೇಶ ಏನಂದ್ರೆ ನಾನು ಆದಷ್ಟು ಜನರ ಜೊತೆ ಬೆಳಿಬೇಕು, ಆಮೇಲೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರಬೇಕು ಅಂತ ಇದೆ. ಸೊ ನಾನು ಆದಷ್ಟು ಯೂಸ್ ಮಾಡೋದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಸ್, ಆಮೇಲೆ ಗ್ರೂಪ್ ಅಲ್ಲೇನೆ ಹೋಗೋದು ಎಲ್ಲ ಇಷ್ಟಪಡ್ತೀನಿ. ಸೊ ಅದು ಇಂಡಿವಿಜುವಲ್ ಬೇಸಿಸ್ ಮೇಲೆ ಇರುತ್ತೆ, ಅವರಿಗೆ ಆ ಥರ ಟ್ರಾವೆಲಿಂಗ್ ಏನು ಉದ್ದೇಶ ಇದೆ ಅದರ ಮೇಲೆ ಅವರು ಚೂಸ್ ಮಾಡ್ಕೋಬಹುದು.
1: ನಿಮ್ಮ ಪ್ರಕಾರ ಯಾವುದು ಬೆಸ್ಟ್?
0: ಐ ಥಿಂಕ್ ಪಬ್ಲಿಕ್ ಇಷ್ಟ, ಜನರ ಜೊತೆ ಬೆರೆಯೋದಿದ್ರೆ ಪಬ್ಲಿಕ್ ಒಳ್ಳೇದು.
1: ನಾನು ಕೂಡ ಸೋಲೋ ಟ್ರಾವೆಲರ್ ಆಗಬೇಕು ಅಂತ ಅಂದ್ಕೊಳ್ಳುವಂತಹ ಹೆಣ್ಮಕ್ಳಿಗೆ ಮತ್ತೆ ಯೂತ್ಸ್ಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ?
0: ಐ ವುಡ್ ಸೇ ಇಟ್ ಇಸ್ ವೆರಿ ಗುಡ್, ಸೋಲೋ ಟ್ರಾವೆಲಿಂಗ್ ಮಾಡಬೇಕು, ಬಿಕಾಸ್ ಕಂಫರ್ಟ್ ಝೋನ್ ಇಂದ ನಾವು ಹೊರಗೆ ಬರ್ತೀವಿ. ನಮ್ದು ಏನಿರುತ್ತೆ ಸ್ಟ್ರೆಂತು, ಆಮೇಲೆ ಸ್ವಲ್ಪ ಭಯ ಹೋಗುತ್ತೆ, ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಜನರ ಜೊತೆ ಹೆಂಗೆ ಬೆರಿಬೇಕು, ಹೆಂಗೆ ಮಾತಾಡಬೇಕು, ಆಮೇಲೆ ಒಂದಿಷ್ಟು ಚಾಲೆಂಜಸ್ ಬರುತ್ತೆ ಸಿಚುವೇಶನ್, ಅದನ್ನು ನಾವು ಒಬ್ಬರೇ ಹ್ಯಾಂಡಲ್ ಮಾಡೋಕ್ಕೆ ಶುರು ಮಾಡ್ತೀವಿ. ಸೊ ತುಂಬ ಕಲಿಯೋದಿರುತ್ತೆ, ಸೋಲೋ ಟ್ರಾವೆಲಿಂಗ್ ಮಾಡಿದ್ರೆ ಇಟ್ ಇಸ್ ವಂಡರ್ಫುಲ್.
1: ಈಗ ಯಾರಾದರೂ ತಮಗೆ ಗೊತ್ತಿಲ್ಲದಿರುವಂತಹ ಭಾಷೆ ಇರುವಂತಹ ಜಾಗಗಳಿಗೆ ಪ್ರವಾಸ ಹೋಗಬೇಕು ಅಂತ ಅಂದ್ಕೋತಿದ್ದಾರೆ, ಸೋಲೋ ಟ್ರಾವೆಲ್ ಅಂತಹ ಜಾಗಗಳಲ್ಲಿ ಅವರು ಯಾವ ರೀತಿಯಲ್ಲಿ ವ್ಯವಹರಿಸಬೇಕಾಗತ್ತೆ?
0: ಸೊ ಇವಾಗ ಟೆಕ್ನಾಲಜಿ ಇದೆ ನಮ್ಮ ಹತ್ರ. ಸೊ ಒಂದು ನಾವು ಯೂಸ್ ಮಾಡ್ಬೋದು ಟ್ರಾನ್ಸ್ಲೇಟರ್ ಅಂತ ಯೂಸ್ ಮಾಡಿಕೊಂಡು ಟ್ರೈ ಮಾಡ್ಬೋದು, ಇಲ್ಲ ಅಂದ್ರೆ ಆದಷ್ಟು ಆಕ್ಷನ್ ಅಲ್ಲಿನೇ ಮಾಡಿ ಮುಗಿಸ್ಬೋದು, ವಿಚ್ ಹ್ಯಾಸ್ ವರ್ಕ್ಡ್ ಫಾರ್ ಮೀ. ಅದೇನಂದ್ರೆ ಅಲ್ಲಿ ಲೋಕಲ್ ಫ್ರೆಂಡ್, ಯಾರಾದ್ರೂ ಕನೆಕ್ಷನ್ ಇದ್ದೇ ಇರುತ್ತೆ, ಯಾರ್ದಾದ್ರೂ ಕಡೆಯಿಂದ ಏನಾದ್ರೂ ಕನೆಕ್ಷನ್ ಸಿಕ್ಕರೆ ಅಲ್ಲೊಬ್ಬರನ್ನ ಲೋಕಲ್ ಫ್ರೆಂಡ್ ಮಾಡಿಕೊಂಡು ಅವ್ರ ಮುಖಾಂತರ ಏನಾದ್ರೂ ಹೆಲ್ಪ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋಬಹುದು, ದಟ್ ಈಸ್ ಹೆಲ್ಪ್ಡ್. ಆಕ್ಚುಲಿ ಇಂಟರ್ನೆಟ್ ಅಲ್ಲೆಲ್ಲ ಮುಂಚೆನೆ ಇನ್ಫಾರ್ಮೇಶನ್ ತಗೊಂಡೋಗಿ ಯಾವ ತರ ಎಲ್ಲಿ ಹೋಗ್ಬೇಕು ಏನು, ಆಮೇಲೆ ಹೆಂಗೆ ಯಾವ ಪ್ಲೇಸಸ್ ಏನ್ ತರ ಇದೆ ಅಂತ ತಿಳ್ಕೊಂಡೇನೆ ಹೋದ್ರೆ ಉತ್ತಮ.
1: ಟ್ರಾವೆಲಿಂಗ್ ಅದು ಸೋಲೋ ಟ್ರಾವೆಲ್ ಆಗಿರಬಹುದು, ಗ್ರೂಪ್ ಟ್ರಾವೆಲ್ ಆಗಿರಬಹುದು, ಯಾವುದೇ ಒಬ್ಬ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಫಿಸಿಕಲಿ ಫಿಟ್ ಇದ್ರೆ ಸಾಕು ಅಂತ. ನಿಮ್ಮ ಇಷ್ಟೂ ವರ್ಷಗಳ ಜರ್ನಿಯಲ್ಲಿ ಸುಷ್ಮಿತಾ ಅವರೇ, ಮೆಂಟಲ್ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಈ ರೀತಿಯಾದಂತಹ ಸೋಲೋ ಟ್ರಾವೆಲ್ನಲ್ಲಿ ಮತ್ತು ಗ್ರೂಪ್ ಟ್ರಾವೆಲ್ನಲ್ಲಿ ಪ್ರಭಾವವನ್ನ ಬೀರುತ್ತೆ, ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ?
0: ಎಸ್, ಬೋತ್ ಆಕ್ಚುಲಿ, ಮೆಂಟಲಿ ಆಮೇಲೆ ಫಿಸಿಕಲ್.

0: ಈಸ್ ಇಂಪಾರ್ಟೆಂಟ್, ಎರಡೂ ಇರಬೇಕು. ಮೈಂಡ್ ಸೆಟ್ಟು ಇಸ್ ಬೇಕೇ ಬೇಕಾಗತ್ತೆ. ಏನಕ್ಕಂದ್ರೆ ನಾವು ಡಿಫ್ರೆಂಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ, ನಮ್ದು ರೀಜನ್ ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ ಅಂದ್ರೆ ಅಲ್ಲಿ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಊಟದಿಂದ ಹಿಡಿದು ಕ್ಲೈಮೇಟ್ ಇಂದ ಹಿಡಿದು ಜನರಿಂದ ಹಿಡಿದು ಎಲ್ಲ ಡಿಫ್ರೆಂಟ್ ಇರುತ್ತೆ. ಸೊ ನಾವು ಮೈಂಡ್ ಸೆಟ್ ಮಾಡ್ಕೊಂಡ್ ಬರಬೇಕು ದಟ್ ವಿಲ್ ಬಿ ಫ್ಲೆಕ್ಸಿಬಲ್, ಅಲ್ಲಿ ಹೆಂಗ್ ಬಂದ್ರೂ ಕೂಡ ವಿಲ್ ಬಿ ಫೈನ್, ಅಡ್ಜಸ್ಟ್ ಆಗ್ತೀವಿ ಅಂತ. ಅಂಡ್ ಮೋರ್ ಓವರ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಜಾಸ್ತಿ ಏನಿರುತ್ತೆ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು ಬೆಸ್ಟ್. ಸೊ ದಿಸ್ ಮೆಂಟಾಲಿಟಿ ಬೇಕಾಗತ್ತೆ. ನಾವು ಮುಂಚೆನೆ ಗ್ರೂಪಿನೆಲ್ಲ ಕರ್ಕೊಂಡು ಹೋಗೋ ಟೈಮಲ್ಲೂ ಕೂಡ ವಿ ಆಲ್ವೇಸ್ ಇದನ್ನ ಹೇಳ್ತೀವಿ ಎಲ್ಲರಿಗೂ, ಸೊ ಈ ತರ ಇರುತ್ತೆ ಅಲ್ಲಿ ಸಿಚುವೇಶನ್ಸ್, ಸೊ ಮೆಂಟಲಿನೂ ಪ್ರಿಪೇರ್ ಆಗಿ ಬನ್ನಿ ಅಂತ. ಸೊ ಅದಕ್ಕೆ ನಾವು ಮೈಂಡ್ ಸೆಟ್ಟು ಕೂಡ ಸೆಟ್ ಮಾಡ್ಕೊಂಡೇ ಹೋಗ್ಬೇಕಾಗತ್ತೆ. ವಿ ಆರ್ ಕಮಿಂಗ್ ಔಟ್ ಆಫ್ ಅವರ್ ಕಂಫರ್ಟ್ ಝೋನ್, ಬೇರೆ ಜಾಗದಲ್ಲಿ ಹೋಗ್ತಿದೀವಿ ಅಂದ್ರೆ ಅಲ್ಲಿ ಹೆಂಗಿರುತ್ತೆ ಅದ್ರ ಪ್ರಕಾರ ಹೊಂದ್ಕೋಬೇಕು ಅಂತ.
1: ಮೈಂಡ್ ಅನ್ನ ಫಿಟ್ ಆಗಿಟ್ಕೊಳ್ಳೋದಕ್ಕೆ ನೀವು ಟ್ರಾವೆಲರ್ಸ್ಗೆ ಮುಂಚೆನೆ ಸಿದ್ಧ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಅದೇ ರೀತಿ ನಮ್ಮ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಯೋಗ ಬಹಳ ಮುಖ್ಯ. ನೀವೊಬ್ಬ ಯೋಗ ಗುರುವಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀರಾ, ಈ ಜರ್ನಿ ಹೇಗಪ್ಪ ಸ್ಟಾರ್ಟ್ ಆಯ್ತು?
0: ಸೊ ನಾನು ಪ್ರಯಾಗ್ರಾಜ್ ಅಲ್ಲಿ ಇದ್ದಾಗ್ಲೇನೆ ನನಗೆ ತುಂಬಾ ಗೊತ್ತಾಯ್ತು ಫಿಸಿಕಲ್ ಬಗ್ಗೆನೂ, ಅದೆಲ್ಲ ಅಲ್ಲಿ ಎಲ್ಲ ಸ್ವಲ್ಪ ಮಾಡ್ತಿದ್ದೆ ಯೋಗ ಸ್ವಲ್ಪ ಜನರ ಜೊತೆ. ಅವಾಗ ಐ ಗಾಟ್ ಟು ನೋ ದಟ್ ಯೋಗ ಇಸ್ ನಾಟ್ ಜಸ್ಟ್ ಅನ್ ಎಕ್ಸಸೈಸ್, ಇಟ್ ಇಸ್ ಆಲ್ಸೋ ಯುನೋ ಕನೆಕ್ಟ್ಸ್ ವಿತ್ ಯುವರ್ ಮೈಂಡ್ ಆಲ್ಸೋ, ಮೈಂಡ್ ಕಾಮ್ ಮಾಡುತ್ತೆ ಅಂತೆಲ್ಲ ಗೊತ್ತಾಯ್ತು. ಸೊ ಅವಾಗಿಂದ ನಾನು ಯೋಗ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂಡ್ ಐ ವಾಸ್ ಏಬಲ್ ಟು ಸಿ ನನ್ನಲ್ಲಿ ತುಂಬಾ ಡಿಫ್ರೆನ್ಸ್, ಐ ವಾಸ್ ಏಬಲ್ ಟು ಕಾಮ್ ಮೈ ಮೈಂಡ್, ಥಾಟ್ಸ್ ಅನ್ನ ಕಂಟ್ರೋಲ್ ಮಾಡೋದು ಅದೆಲ್ಲ ಹೆಲ್ಪ್ ಆಯ್ತು ನನಗೆ. ಸೊ ನಾನು ಯೋಗ ಕಲಿತಾ ಕಲಿತಾ ಕಲ್ಸಕ್ಕೂ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ. ಸೊ ಆರ್ಟ್ ಆಫ್ ಬ್ರೀದಿಂಗ್ ಅಂತ ಒಂದು ಕಾನ್ಸೆಪ್ಟ್ ಐ ಕೇಮ್ ಅಕ್ರಾಸ್ ದಟ್ ಬ್ರೆತ್ ಅಲ್ಲಿನೇ ಯು ಕ್ಯಾನ್ ಕಂಟ್ರೋಲ್ ನಿಮ್ ಥಾಟ್ಸ್ ಅನ್ನಾಗ್ಲಿ, ನಿಮ್ ಪ್ರಾಣಗಳನ್ನಾಗ್ಲಿ, ದ ವೇ ಯು ಟಾಕ್, ನಿಮ್ದು ಥಾಟ್ಸ್ ಅನ್ನ ಹೆಂಗೆ ಸ್ಲೋ ಡೌನ್ ಮಾಡ್ಬೋದು, ಆಮೇಲೆ ಇಮೋಷನ್ಸ್ ಅನ್ನ ಹೆಂಗ್ ಕಂಟ್ರೋಲ್ ಮಾಡ್ಬೋದು, ಸೊ ಇದೆಲ್ಲ ನಾನು ಕಲಿತಾ ಇದ್ದೀನಿ ಇವಾಗ. ಸೊ ಹಂಗೆ ಕಲಿಸ್ತಾನೋ ಇದ್ದೀನಿ.
1: ಈ ಒಂದು ಜರ್ನಿಯಲ್ಲಿ ನೀವು ಯಾವೆಲ್ಲ ಬದಲಾವಣೆಗಳನ್ನ ಕಂಡುಕೊಳ್ತಾ ಇದ್ದೀರಾ? ಜಿಮಲ್ ಶುರುವಾಗಿದ್ದು ನಿಮ್ ಪ್ರಯಾಣ, ಈಗ ಯೋಗ ಶಾಲೆಯತ್ತ ಬಂದು ನಿಂತಿದೆ, ಎರಡಕ್ಕೂ ಏನ್ ತುಂಬಾ ಡಿಫ್ರೆನ್ಸ್ ಇದೆಯಾ?
0: ಜಿಮ್ ಅಲ್ಲಿ ನನಗೆ ಫಿಸಿಕಲಿ ಐ ವಾಸ್ ಗೆಟಿಂಗ್ ಫಿಟ್ ಅಂತ ಹೇಳ್ಬೋದು, ಔಟರ್ ಬಾಡಿ. ಬಟ್ ಯೋಗಾದಲ್ಲಿ ಐ ಆಮ್ ಏಬಲ್ ಟು ಹೀಲ್ ಅ ಲಾಟ್ ಆಫ್ ಥಿಂಗ್ಸ್. ಯೋಗ ಹ್ಯಾಸ್ ಆಕ್ಚುಲಿ ಚೇಂಜ್ಡ್ ಅ ಲಾಟ್ ಇನ್ ಮೈ ಲೈಫ್. ಮೈಂಡ್ ಆಗಲಿ ನಂದು ಬಾಡಿ ಆಗಲಿ ಎರಡು ಫಿಟ್ ಆಗ್ತಿದೆ ಇದರಿಂದ. ಚೂಸ್ ಮಾಡ್ಬೋದು ವಾಟ್ ಇಸ್ ರೈಟ್ ವಾಟ್ ಇಸ್ ರಾಂಗ್, ಕ್ಲಾರಿಟಿ ಸಿಗ್ತಿದೆ ನನಗೆ, ಆಮೇಲೆ ಫೋಕಸ್ ಮಾಡೋಕೆ ತುಂಬ ಹೆಲ್ಪ್ ಆಗ್ತಿದೆ, ಆಂಗರ್ ಇಶ್ಯೂಸ್ ಎಲ್ಲ ಕಮ್ಮಿ ಆಗಿದೆ. ಏನಾದರೂ ಒಂದು ಮೈಗ್ರೇನ್ ಇಶ್ಯೂಸ್ ಆಗಲಿ ಅಥವಾ ಏನಾದರೂ ಇದ್ರೂ ಕೂಡ ಇಟ್ ಹ್ಯಾಸ್ ಸಾರ್ಟೆಡ್. ಯೋಗ ಮಾಡಕ್ಕೆ ಶುರು ಮಾಡಿದಾದ್ಮೇಲಿಂದ ಎಲ್ಲ ಒಂದೊಂದೇ ಒಂದೊಂದೇ ಹೆಲ್ಪ್ ಆಗಿದೆ ನನಗೆ.
1: ಒಬ್ಬ ಯೂತ್, ನನಗೆ ಜಿಮ್ ಅಂದರೆ ಬಹಳ ಇಷ್ಟ, ಯೋಗ ಕೂಡ ಟ್ರೈ ಮಾಡಬೇಕು ಅಂತಿದ್ದೀನಿ, ನಿಮ್ಮ ಸಜೆಷನ್ ಏನು ಅಂತ ನಿಮ್ಮನ್ನು ಕೇಳಿದ್ರೆ?
0: ಆಕ್ಚುಲಿ ವೆರಿ ಗುಡ್. ಟ್ರೈ ಮಾಡೋದು ಫಸ್ಟ್ ಸ್ಟಾರ್ಟ್ ಮಾಡಬೇಕು, ಟ್ರೈ ಮಾಡಿ ದೆನ್ ಯು ವಿಲ್ ನೋ ದ ರಿಸಲ್ಟ್ಸ್. ನಾನು ಕೂಡ ಫಸ್ಟು ಜಿಮ್ ಅಂತ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಬಟ್ ವೆನ್ ಐ ಸ್ಟಾರ್ಟೆಡ್ ಯೋಗ ಅಲ್ಲ ಐ ವಾಸ್ ಏಬಲ್ ಟು ಸಿ ಅ ಲಾಟ್ ಆಫ್ ಡಿಫ್ರೆನ್ಸ್. ಇವಾಗ ಐ ಆಮ್ ಟೋಟಲಿ ಇನ್ ಟು ಯೋಗ, ಇವಾಗ ಜಿಮ್ ಅದೆಲ್ಲ ಇದೆ. ಬಟ್ ಜಿಮ್ ಇಸ್ ಆಲ್ಸೋ ನಾಟ್ ಬ್ಯಾಡ್, ಅದು ನಿಮಗೆ ಬಾಡಿ ಫಿಟ್ನೆಸ್ ಆಗಲಿ ಔಟರ್ ಶೇಪ್ ಎಲ್ಲ ಮಾಡುತ್ತೆ, ಸ್ಟ್ರೆಂಥನಿಂಗ್ ಎಲ್ಲ ಕೊಡುತ್ತೆ. ಬಟ್ ಯೋಗ ಇಸ್ ಲೈಕ್ ಟೋಟಲಿ ಡಿಫ್ರೆಂಟ್, ನಿಮಗೆ ಮೈಂಡು ಹೀಲ್ ಆಗುತ್ತೆ ಆ್ಯಂಡ್ ಆಲ್ಸೋ ಫಿಸಿಕಲಿ ಮೆಂಟಲಿ ಎರಡೂ ನಿಮಗೆ ಸ್ಟ್ರೆಂಥನಿಂಗ್ ಆಗುತ್ತೆ.
1: ಇದೆಲ್ಲದರ ಜೊತೆಯಾಗಿ ನೀವು ಸರ್ಕಾರಿ ಶಾಲೆಗಳಲ್ಲಿ ಚಿತ್ರ ಬಿಡಿಸ್ತೀನಿ ಅಂತ ಹೇಳ್ತಾ ಇದ್ರಿ, ಈ ಒಂದು ಬಣ್ಣದ ಪಯಣ, ಕೈಯಲ್ಲಿ ಕುಂಚವನ್ನ ಹಿಡಿದು ಬಣ್ಣಗಳನ್ನ ತುಂಬಿಸುವಂತಹ ಪಯಣ ಹೇಗೆ ಆರಂಭವಾಗಿದ್ದು?
0: ನಾನು ಸೋಷಿಯಲ್ ವರ್ಕ್ಸ್ ತುಂಬಾ ಮಾಡ್ತಿದ್ದೆ, ವರ್ಕ್ ಮಾಡೋ ಟೈಮಲ್ಲೂ ಆಗಲಿ ಕಾಲೇಜ್ ಟೈಮಲ್ಲೂ ಆಗಲಿ ಯಾವಾಗಿದ್ರೂ ನನ್ನ ತಲೆಯಲ್ಲಿ ಏನಂದ್ರೆ ನಾನು ಆದಷ್ಟು ಸೊಸೈಟಿಗೆ ಏನೋ ಕೊಡಬೇಕು ಅಂತ ಇದು ಯಾವಾಗಿದ್ರೂ ಇರೋದು ನನ್ನ ಮೈಂಡಲ್ಲಿ. ಸೊ ಎಷ್ಟಾಗುತ್ತೆ ಅಷ್ಟು ನನ್ನ ಕಡೆಯಿಂದ ಹೆಲ್ಪ್ ಮಾಡ್ತಾ ಇದ್ದೆ. ಟೀಮ್ ಸಿಕ್ತು ನನಗೆ ಹುಬ್ಬಳ್ಳಿಯಲ್ಲಿ, ಅವರು ಈ ತರ ಬ್ಯೂಟಿಫೈ ಮಾಡೋದು ಪೇಂಟ್ ಎಲ್ಲ ಮಾಡೋದು ಸ್ಟಾರ್ಟ್ ಮಾಡಿದ್ರು. ಸೊ ನಾನು ಅವ್ರ ಜೊತೆ ಜಾಯಿನ್ ಆಗಿ ಗವರ್ಮೆಂಟ್ ಸ್ಕೂಲಿಗೆಲ್ಲ ಹೋಗಿ ಪೇಂಟ್ ಎಲ್ಲ ಮಾಡೋದು, ಆಮೇಲೆ ನಮ್ಮ ಸಿಟಿ ಅದೆಲ್ಲ ಪೇಂಟ್ ಮಾಡೋದು, ಈ ತರ ಶುರು ಆಯ್ತು ಅದು ಜರ್ನಿ. ಇವಾಗ ಚೆನ್ನಾಗಿ ನಡೀತಿದೆ. ನಾನು ಅದೇ ಟ್ರಾವೆಲಿಂಗ್ ಶುರು ಮಾಡಿದಾದ್ಮೇಲೆ ಸ್ವಲ್ಪ ಟೈಮ್ ಕೊಡೋಕ್ಕಾಗ್ತಿಲ್ಲ, ಬಟ್ ವೆನೆವರ್ ಐ ಮೀನ್ ಹುಬ್ಳಿ ಅವರು ಏನಾದರೂ ಇವೆಂಟ್ಸ್ ಈ ತರ ಇಟ್ಟಿದ್ರೆ ಅಲ್ಲಿ ಪಾರ್ಟಿಸಿಪೇಟ್ ಅವಾಗ ಹೋಗಿ ಎಲ್ಲ ಮಾಡಿರ್ತಾ ಇರ್ತೀನಿ.
1: ಯೂತ್ಸ್ ಈ ತರದ ಪ್ರೋಗ್ರಾಮ್ಗಳಲ್ಲಿ ಯಾತಕ್ಕೆ ಇನ್ವಾಲ್ವ್ ಆಗಬೇಕಾಗತ್ತೆ?
0: ಸೊ ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ, ಆಮೇಲೆ ಎವ್ರಿ ಇಂಡಿವಿಜುವಲ್ ಸಿಟಿಸನ್ಸ್, ನಾವು ಸೊಸೈಟಿಗೆ ನಮ್ಮ ಕಡೆಯಿಂದ ಏನಾಗುತ್ತೆ ಅದನ್ನು ಕೊಡಬೇಕಾಗತ್ತೆ. ಆ್ಯಂಡ್ ನಮ್ಮದು ಸಿಟಿ ನಮ್ಮ ಊರು ಎಲ್ಲ ನಾವು ನೋಡ್ಕೋಬೇಕಾಗತ್ತೆ, ನಮ್ಮ ಜವಾಬ್ದಾರಿ ಇರುತ್ತೆ, ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಕಡೆಯಿಂದ ಏನೇನಾಗುತ್ತೆ ನಾವು ಸೊಸೈಟಿಗೆ ಹೆಲ್ಪ್ ಮಾಡೋದು ಅದೆಲ್ಲ ಮಾಡಬೇಕಾಗತ್ತೆ. ಸೊ ಯೂತ್ ಯೂಶ್ವಲಿ ವೀಕೆಂಡ್ಸ್ ಆಗಲಿ ಅಥವಾ ಸಂಡೇಸ್ ಎಲ್ಲ ಅವೈಲೇಬಲ್ ಇದ್ದಾಗ ವೆನ್ ಎವರ್ ದೇ ಆರ್ ಫ್ರೀ ದೇ ಕ್ಯಾನ್ ಕಮ್ ಜಾಯಿನ್ ಆಗ್ಬೋದು. ಈ ಥರ ತುಂಬ ಆರ್ಗನೈಸೇಷನ್ಸ್ ಇದೆ, ಜಾಯಿನ್ ಆಗಿ ಅವ್ರದ್ದು ಒಂದು ಕೊಡುಗೆ ಕೊಡ್ಬೋದು ಅಂತ ಅನ್ಸುತ್ತೆ.
1: ಆರ್ಗನೈಸೇಷನ್ ನ ಹೊರತುಪಡಿಸಿ ಕೂಡ ನಾನು ಸೊಸೈಟಿಗೆ ಸಹಾಯ ಮಾಡೋಕ್ ಮನಸ್ಸಿದೆ ಅಂತ ಒಬ್ಬ ಯೂತ್ ಅಂದ್ರೆ ಅವರು ಯಾವೆಲ್ಲ ರೀತಿಲಿ ತೊಡಗಿಸ್ಕೋಬಹುದಾಗತ್ತೆ?
0: ಅದು ಬೇಸ್ಡ್ ಆನ್ ನಿಮ್ಗೆ ಯಾವ ತರ ಚೇಂಜಸ್ ಬೇಕು.

0: ಆಫ್ ಕಂಪ್ಲೇನಿಂಗ್ ನನ್ನ ಸೊಸೈಟಿ ಈ ತರ ಇದೆ ಆ ತರ ಇದೆ ಅನ್ನೋ ಬದ್ಲಿ ಅವ್ರ ಮುಂದೆ ಬಂದು ಒಂದು ಆಕ್ಷನ್ ತಗೊಂಡು ಒಂದು ಸ್ಟೆಪ್ ತಗೋಬಹುದು. ನಾನು ಈ ತರ ಚೇಂಜ್ ಮಾಡಬಹುದು, ಲೆಟ್ ಮೀ ಬಿ ಅನ್ ಎಕ್ಸಾಂಪಲ್ ಅಂತ ಹೇಳಿ ಮುಂದೆ ಬಂದು ಅದನ್ನ ಚೇಂಜಸ್ ಮಾಡೋಕೆ ಸ್ಟಾರ್ಟ್ ಮಾಡಬಹುದು ಅವರು ಕೂಡ ಸ್ವಂತವಾಗಿ. ನಾನು ವರ್ಕ್ ಮಾಡೋ ಟೈಮಲ್ಲಿ ನನಗೂ ಅನಿಸ್ತು, ನಾನು ಅನಾಥಾಶ್ರಮಿಗೆ ಹೋಗಿ ಅಲ್ಲಿ ಮಕ್ಕಳಿಗೆ ಸ್ವಲ್ಪ ಎಜುಕೇಶನ್ ಎಲ್ಲ ಹೇಳ್ಕೊಡ್ತಿದ್ದೆ, ಆಮೇಲೆ ಫುಡ್ ಎಲ್ಲ ತಗೊಂಡು ಹೋಗ್ತಾ ಇದ್ದೆ ಅವ್ರಿಗೆ ಅಂತ. ಆಮೇಲೆ ನಾನು ಎಂಟೈರ್ ಡೇ ಅವ್ರ ಜೊತೆ ಸ್ಪೆಂಡ್ ಮಾಡ್ತಿದ್ದೆ ಅಲ್ಲಿ, ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರಿಗೆ ಮೋಟಿವೇಟ್ ಮಾಡ್ತಿದ್ದೆ, ಲೈಕ್ ಕನಸು ಕಾಣಿ, ನೀವು ಜೀವನದಲ್ಲಿ ಒಂದು ಗುರಿ ಇಟ್ಕೊಳ್ಳಿ, ಆ ಗುರಿಯಿಂದ ಫಾಲೋ ಮಾಡಿ ಅಂತ ಹೇಳಿ ಅವ್ರಿಗೆ ಒಂದಿಷ್ಟು ಏನಾದರೂ ಐಟಮ್ಸ್ ತಗೊಂಡು ಹೋಗಿ ಅವ್ರ ಜೊತೆ ಎಲ್ಲ ಆಟಾಡಿಕೊಂಡು ಪಾಠ ಮಾಡಿ ಬರ್ತಾ ಇರ್ತಿದ್ದೆ ನಾನು. ಒಬ್ಬೊಬ್ರು ಮಕ್ಕಳಿಗೂ ಜೊತೆ ಮಾತಾಡಿದಾಗನ ತುಂಬಾ ಖುಷಿ ಅವರು ನಗುವುದೆಲ್ಲ ನೋಡಿಕೊಂಡು, ಬಿಕಾಸ್ ಅವ್ರಿಗೆ ಯಾರೂ ಇರಲ್ಲ. ಸೊ ನಾವು ಎಷ್ಟಾಗುತ್ತೆ ಅಷ್ಟು ಹೋಗಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಈ ಥರ ಒಬ್ಬ ದೊಡ್ಡ ಅಕ್ಕ ಆಗಿ, ಅವರೆಲ್ಲ ಅಕ್ಕ ಅಂತಲೇ ಕರೆಯುತ್ತಿದ್ರು, ಸೊ ಅಕ್ಕ ಆಗಿ ಅವ್ರಿಗೊಂದು ಸ್ವಲ್ಪ ಏನಾಗುತ್ತೆ ನನ್ನ ಕಡೆಯಿಂದ ಸಹಾಯ ಮಾಡಿ ಅದೆಲ್ಲ ಬರ್ತಾ ಇರ್ತಿದ್ದೆ ನಾನು.
1: ಕೆಲವೊಮ್ಮೆ ಸಹಾಯ ಮಾಡಲಿಕ್ಕೆ ದುಡ್ಡೇ ಇರಬೇಕು ಅಂತಿಲ್ಲ, ನಾವು ಅವರಿಗೆ ಸೇವೆ ಮಾಡಬೇಕು ಅನ್ನೋ ಮನಸ್ಥಿತಿ ಇದ್ರೆ ಸಾಕಾಗುತ್ತೆ, ಏನಂತೀರಾ?
0: ನಿಜ ನಿಜ ನಿಜ, ಟೈಮ್ ಕೊಡೋದೇ ಒಂದು ದೊಡ್ಡ ಇಂಪಾರ್ಟೆಂಟ್ ಥಿಂಗು. ಸೊ ಟೈಮ್ ಇಸ್ ವೆರಿ ಪ್ರೀಷಿಯಸ್. ಸೊ ಅದನ್ನ ನಾವು ರೈಟ್ ವೇ ಅಲ್ಲಿ ಯೂಸ್ ಮಾಡಿದ್ರೆ, ಬೇರೆಯವ್ರಿಗೆ ಹೆಲ್ಪ್ ಆಗೋದಿದ್ರೆ, ದೆನ್ ದಟ್ ಇಸ್ ವೆರಿ ನೈಸ್ ಅನ್ಸುತ್ತೆ.
1: ಯುವವಾಣಿ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಸುಶ್ಮಿತಾ ಅವರೇ, ಒಂದಷ್ಟು ವಿಶೇಷವಾದ ಪ್ರಶ್ನೆಗಳು ನಿಮಗೋಸ್ಕರ ಕಾಯ್ತಾ ಇದೆ. ಈಗ ನಾನು ನಿಮಗೆ ಒಂದಷ್ಟು ಪದಗಳನ್ನ ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಒಂದು ವಾಕ್ಯದ ಒಳಗಾಗಿ ಅಥವಾ ಒಂದೆರಡು ಪದಗಳಲ್ಲಿ ಉತ್ತರವನ್ನ ನೀಡಬೇಕು, ಆಗ್ಬೋದಾ?
0: ಯಾ ಶೋರ್. ಆಯ್ತು.
1: ಧೈರ್ಯ.
0: ಜೀವನ ಧೈರ್ಯದಿಂದ ಸಾಗಿಸ್ಬೇಕು.
1: ತಾಯಿ
0: ಮೊದಲನೇ ಗುರು.
1: ಸೋಲು.
0: ಸೋಲು ಹೊಸ ಆರಂಭ ಜೀವನದ್ದು.
1: ಜೀವನ
0: ಸುಖ ದುಃಖಗಳ ಬ್ಯಾಲೆನ್ಸು.
1: ಮಹಿಳೆ
0: ಶಕ್ತಿ.
1: ಕನಸು
0: ಗುರಿ, ಜೀವನದ ಒಂದು ಗುರಿ ಇಟ್ಕೊಂಡು ಮುಂದೆ ಸಾಗೋದು.
1: ಮಕ್ಕಳ ನಗು
0: ಸ್ಯಾಟಿಸ್ಫ್ಯಾಕ್ಷನ್.
1: ಯುವಜನತೆ
0: ತಾಕತ್ತು ಅಂತ ಹೇಳ್ಬೋದು.
1: ಈಗ ನಾನೊಂದು ವಾಕ್ಯವನ್ನ ನಿಮಗೆ ಹೇಳ್ತೀನಿ, ಆ ವಾಕ್ಯವನ್ನ ನೀವು ಪೂರ್ಣಗೊಳಿಸಬೇಕಾಗತ್ತೆ. ಸುಶ್ಮಿತಾ ಅವರ ಜೀವನ ಅಂದ್ರೆ
0: ಖುಷಿಯಾಗಿದೆ.
1: ಸುಶ್ಮಿತಾ ಎಂದಿಗೂ ಬಿಡದಿರುವಂತಹ ಅಭ್ಯಾಸ
0: ಕಲಿಯೋದು.
1: ಸುಶ್ಮಿತಾ ಅವ್ರಿಗಿರುವಂತಹ ದೊಡ್ಡ ಭಯ
0: ಸದ್ಯಕ್ಕೇನಿಲ್ಲ.
1: ಸುಶ್ಮಿತಾ ಅವ್ರಿಗಿರುವಂತಹ ದೊಡ್ಡ ಕನಸು
0: ಸೊಸೈಟಿಗೆ ಎಷ್ಟಾಗುತ್ತೆ ನನ್ನ ಕಡೆಯಿಂದ ಹೆಲ್ಪ್ ಮಾಡೋದು.
1: ಸುಶ್ಮಿತಾ ಎಲ್ಲರ ನೆನಪಿನಲ್ಲಿ ಉಳಿಬೇಕಾದ್ರೆ
0: ನನ್ನ ಆಕ್ಷನ್ಸ್ ಇಂದ ಅವರು ನನ್ನ ಗುರುತಿಸ್ಕೊಂಡ್ರೆ ಸಾಕು.
1: ಈಗ ಎರಡು ಪದಗಳಲ್ಲಿ ಒಂದನ್ನ ಮಾತ್ರ ಆಯ್ಕೆ ಮಾಡಬೇಕು.
0: ಓಕೆ.
1: ಬೆಟ್ಟನ ಸಮುದ್ರನ.
0: ಬೆಟ್ಟ.
1: ಬೆಟ್ಟನ ವಾಟರ್ಫಾಲ್ಸ್.
0: ವಾಟರ್ಫಾಲ್ಸ್.
1: ಬೈಕ ಪುಸ್ತಕನ.
0: ಪುಸ್ತಕ.
1: ಯೋಗನ ಜಿಮ್ಮ.
0: ಯೋಗ.
1: ನಗರನ ಹಳ್ಳಿನ.
0: ಹಳ್ಳಿ ಹಳ್ಳಿ.
1: ಮೌನನ ಮಾತ.
0: ಮೌನ.
1: ನಿಮ್ಮ ಮಾತುಗಳಿಗೋಸ್ಕರ ಒಂದಷ್ಟು ಜನ ಕಾಯ್ತಿದ್ದಾರೆ ಅಂತ ಅನ್ಕೊಳ್ಳಿ, ನೀವು ನಾನು ಹೇಳುವಂತಹ ಒಂದು ವಾಕ್ಯಕ್ಕೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಕಿವಿ ಮಾತೇನು?
0: ಓಕೆ.
1: ಒಬ್ಬ 18 ವರ್ಷದ ಹುಡುಗಿ, ನನಗ್ ಬೈಕಿಂಗ್ ಕಲಿಬೇಕು ಅನ್ನಿಸ್ತದೆ ಆದ್ರೆ ನನಗ್ ಭಯವಾಗ್ತದೆ ಅಂತ ಅನ್ಕೋತಾರೆ, ಅವ್ರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ?
0: ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದೇನಂದ್ರೆ, ಡೋರ್ಸ್ನ ನಾವು ಪುಷ್ ಮಾಡಬೇಕಾಗತ್ತೆ. ಅಪಾರ್ಚುನಿಟಿ ಬಂದಾಗ ವಿ ಹ್ಯಾವ್ ಟು ಗ್ರ್ಯಾಬ್ ಇಟ್. ಸ್ವಲ್ಪ ಬೋಲ್ಡ್ ಸ್ಟೆಪ್ ತಗೊಂಡು ಧೈರ್ಯ ತಗೊಳ್ಳಿ, ಮುಂದೆ ಬರೀರಿ. ಇಟ್ ನಥಿಂಗ್ ಇಸ್ ಇಂಪಾಸಿಬಲ್, ಎಲ್ಲ ಆಗುತ್ತೆ. ಸೊ ವಿ ಹ್ಯಾವ್ ಟು ಬಿಕಮ್ ಬೋಲ್ಡ್, ಧೈರ್ಯ ತಗೊಂಡು ಮುಂದೆ ಹೋಗ್ಬೇಕು.
1: ಒಬ್ಬ ಯೂತ್ ಯುವಕ, ನನಗೆ ಜೀವನದಲ್ಲಿ ಯಾವ್ದಿಕ್ಕೂ ಕಾಣಿಸ್ತಾ ಇಲ್ಲ ಅಂತ ನಿಮ್ ಹತ್ರ ಹೇಳ್ದ ಅಂತ ಅಂದ್ಕೊಳ್ಳಿ, ಆಗೇನ್ ಹೇಳ್ತೀರಾ?
0: ನಿಮ್ಮ ಮೇಲೆ ಫಸ್ಟ್ ನಂಬಿಕೆ ಇಟ್ಕೊಳ್ಳಿ. ಯಾವಾಗ ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೊಂತೀವಲ್ಲ, ಅವಾಗಲೇ ನಾವು ಮುಂದೆ ಜೀವನದಲ್ಲಿ ಹೋಗೋಕ್ಕಾಗೋದು, ಏನಾದರೂ ಸಾಧಿಸೋಕ್ಕಾಗೋದು. ಸೊ ನಂಬಿಕೆ ಇರಬೇಕು ನಮ್ಮ ಮೇಲೆ, ನಮಗೆ ಆಗತ್ತೆ ಅಂತ.
1: ಒಬ್ಬ ಐಟಿ ಕ್ಷೇತ್ರದ ಉದ್ಯೋಗಿ, ಕೆಲಸ ಇದೆ ಆದರೆ ಸಂತೋಷ ಇಲ್ಲ ಅಂತ ನಿಮ್ಮ ಹತ್ರ ಹೇಳ್ತಿದ್ದಾರೆ, ಆಗ?
0: ಸಂತೋಷ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ನಮಗೆ ಖುಷಿ ಇರಬೇಕು. ಸೊ ಖುಷಿ ಇದ್ದಾಗಲೇ ನಾವು ಏನು ಮಾಡಿದ್ರೂ ನಮಗದು ಬರ್ಡನ್ ಅನ್ಸಲ್ಲ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಐಟಿ ಆಗಲಿ ಅಥವಾ ಯಾವುದೇ ಕಾರ್ಯದಲ್ಲಾಗಲಿ, ನಾವು ಖುಷಿಯಿಂದ ಏನಾದರೂ ಕೆಲಸ ಮಾಡಿದ್ರೆ ಅದು ಒಳ್ಳೆಯದೇ.
1: ತುಂಬ ಧನ್ಯವಾದ. ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಸಮಯ ಸರಿತಾ ಇರೋದು ನಮಗಂತೂ ಗೊತ್ತಾಗ್ತಾ ಇಲ್ಲ. ಯುವವಾಣಿ ಕಾರ್ಯಕ್ರಮದ ಕಡೆಯ ಘಟ್ಟಕ್ಕೆ ನಾವು ಬಂದು ತಲುಪಿದೀವಿ ಸುಶ್ಮಿತಾ ಅವರೇ. ಸುಶ್ಮಿತಾ ಅವರೇ, ಒಂದಷ್ಟು ಮಾತುಗಳನ್ನ ನಮ್ಮ ಕೇಳುಗರಿಗೆ ನೀವು ಹೇಳಬೇಕಾಗಿದೆ. ಈಗ ಮೊದಲನೇದಾಗಿ, ಯಶಸ್ಸು ಅಂದರೆ ನಿಮ್ಮ ಪ್ರಕಾರ ಏನು?
0: ಯಶಸ್ಸು ಅಂದರೆ ನನಗೆ ಅನಿಸೋದು, ನಾವು ಮಾಡೋ ಕಾರ್ಯ ಚಿಕ್ಕದಾಗಲಿ ದೊಡ್ಡದಾಗಲಿ ಅದರಿಂದ ನಮಗೆ ಖುಷಿ ಸಿಗ್ತಾ ಇದೆ ಅಂತ ನೋಡಬೇಕು. ಸೊ ಯಾರಿಗಾದರೂ ಪ್ರೂವ್ ಮಾಡೋದಾಗಲಿ ಅಥವಾ ಕಂಪೇರ್ ಮಾಡೋದಾಗಲಿ ಯಶಸ್ಸು ಅಲ್ಲ, ನಮಗೆ ನಾವು ಮಾಡೋ ಕಾರ್ಯದಲ್ಲಿ ನಮಗೆ ಖುಷಿ ಇದ್ದರೆ ಅದು ನಮಗೆ ಯಶಸ್ಸೆ.
1: ಮಹಿಳೆಯರಿಗೆ ನೀವು ಹೇಳೋ ಮಾತು?
0: ಆ್ಯಕ್ಚುಲಿ ನಾನು ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡಿದಾದ್ಮೇಲೆ ನನಗೊಂದಿಷ್ಟು ಥಿಂಗ್ಸ್ ಅನಿಸಿದೆ ಮಹಿಳೆಯರ ಬಗ್ಗೆ. ನಾವು ಏನು ಮಾಡ್ತೀವಿ ಹೆಣ್ಮಕ್ಳು ಅಂದರೆ, ಫಸ್ಟು ಫ್ಯಾಮಿಲಿಗೆ ಮಕ್ಕಳಿಗೆ ಪ್ರಿಯಾರಿಟಿ ಕೊಡ್ತೀವಿ. ಸೊ ನಾವು ನಮ್ಮನ್ನು ಪ್ರಿಯಾರಿಟೈಸ್ ಮಾಡೋದು ಲಾಸ್ಟಿಗೆ. ಸೊ ಸ್ವಲ್ಪ ಟೈಮು ನಿಮಗೂ ಕೂಡ ಕೊಡಿ, ನಿಮ್ಮದು ಒಂದು ಜೀವ.

0: ಇದೆ, ಸ್ವಲ್ಪ ಪ್ರಿಯೋರಿಟೈಸ್ ನಿಮಗೂ ಮಾಡ್ಕೊಳ್ಳಿ. ನಿಮ್ಗೆ ಏನ್ ಇಷ್ಟ ಇದೆ ಅದನ್ನ ಜೀವನದಲ್ಲಿ ನೀವು ಮಾಡಕ್ ಶುರು ಮಾಡಿ.
1: ಯುವಕರಿಗೆ ನಿಮ್ ಸಂದೇಶ?
0: ಇವತ್ತಿನ ಯೂತ್ಸಿಗೆ ಹೇಳಬೇಕು ಅಂದ್ರೆ ಐ ಥಿಂಕ್ ಅವರು ಹೆದರಬಾರ್ದು ಯಾವ ವಿಷಯದಲ್ಲೂ, ಯಾಕಂದ್ರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಅವರು ದೊಡ್ಡ ದೊಡ್ಡ ಡಿಸಿಷನ್ಸ್ ತಗೊಂತಾ ಇದ್ದಾರೆ ಇವಾಗೆಲ್ಲ. ಸೊ ಧೈರ್ಯ ತಗೊಂಡು ಜೀವನದಲ್ಲಿ ಆಗೋ ಎಲ್ಲ ಸಿಚುವೇಶನ್ಸಿಗೂ ಧೈರ್ಯದಿಂದ ನಿಂತ್ಕೊಂಡು ಮುಂದೆ ವರೆಸ್ಬೇಕು. ಕತ್ಲಾದ್ಮೇಲೆ ಬೆಳಕು ಸಿಕ್ಕೇ ಸಿಗುತ್ತೆ ಅನ್ನೋದು ಒಂದು ನಂಬಿಕೆ ಇಟ್ಕೊಂಡು ಅವರು ಜೀವನ ಮಾಡಬೇಕು.
1: ತುಂಬಾ ತುಂಬಾ ತುಂಬಾ ಥ್ಯಾಂಕ್ಸ್ ಇಷ್ಟು ಹೊತ್ತು ನಮ್ಮ ಕೇಳುಗರಿಗಾಗಿ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಸ್ಫೂರ್ತಿ ತುಂಬುವಂತಹ ಮಾತುಗಳನ್ನಾಡಿದ್ರಿ ಸುಷ್ಮಿತಾ ಹುರಕಡ್ಲಿ ಅವರೇ, ತುಂಬ ಹೃದಯದ ಧನ್ಯವಾದಗಳು.
0: ಧನ್ಯವಾದಗಳು ನನಗೂ ಕೂಡ ಈ ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟೆಲ್ಲ ಮಾತಾಡಕ್ಕೆ. ಸೊ ನಿಮಗೂ ಕೂಡ ಧನ್ಯವಾದ.
1: ನಿಮ್ಮ ಈ ಎಲ್ಲಾ ಸಾಹಸಗಳು ಮತ್ತಷ್ಟು ಚೆನ್ನಾಗಿ ಮುಂದುವರಿಲಿ ಅಂತ ನಾವು ಆಕಾಶವಾಣಿ ಕಡೆಯಿಂದ ಆಶಿಸ್ತಾ ಇದ್ದೀವಿ.
0: ಧನ್ಯವಾದಗಳು.
1: ಕೇಳಿದ್ರೆ ನಾವಿವತ್ತು ಒಬ್ಬ ಮಹಿಳಾ ಬೈಕ್ ರೈಡರ್ನ ಮಾತ್ರ ಭೇಟಿಯಾಗಲಿಲ್ಲ, ಜನರಿಗಾಗಿ ಸಹಾಯವನ್ನ ಮಾಡಬೇಕು ಅಂತ ತುಮುಲ ಇರುವಂತಹ ವ್ಯಕ್ತಿಯನ್ನ ಭೇಟಿ ಮಾಡಿದ್ವಿ. ಜೊತೆಯಾಗಿ ಸಮಾಜಕ್ಕಾಗಿ ದುಡಿಯುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಅನ್ನೋದನ್ನ ಅರಿತುಕೊಂಡು ಅದೇ ಸಂದೇಶವನ್ನ ತಮ್ಮ ಜೀವನದ ಮುಖಾಂತರ ಎಲ್ಲರಿಗೂ ತಿಳಿಸ್ತಾ ಇರುವಂತಹ ಒಬ್ಬ ಸಾಹಸಿ ಯುವತಿಯನ್ನ ಭೇಟಿಯಾದ್ವಿ, ಸಾಕಷ್ಟು ತಿಳಿದುಕೊಂಡ್ವಿ. ಇದರೊಂದಿಗೆ ಈ ಹೊತ್ತಿನ ಯುವವಾಣಿ ಕಾರ್ಯಕ್ರಮ ಮುಕ್ತಾಯವಾಗ್ತಾ ಇದೆ. ನಮಸ್ಕಾರ. ಇಂದಿನ ಯುವವಾಣಿ ಕಾರ್ಯಕ್ರಮದಲ್ಲಿ ಸಾಹಸಿ ಮಹಿಳಾ ಬೈಕ್ ರೈಡರ್ ಸುಷ್ಮಿತಾ ಹುರಕಡ್ಲಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಿರ್ಮಾಣ ಜ್ಯೋತಿದಾಸ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಕರ್ನಾಟಕ ಸಂಗೀತದ ಪಿತಾಮಹ ಪುರಂದರದಾಸರನ್ನು ಸಂಗೀತ ಕ್ಷೇತ್ರಕ್ಕೆ ಕೊಡುಗೆಯಾಗಿ ನೀಡಿದಂತಹ ನಾಡು
1: ನಮ್ಮ ಕನ್ನಡ ನಾಡು.
2: ಹಂಪಿಯ ವಿಜಯ ವಿಠಲ ದೇವಾಲಯದ ಕಲ್ಲಿನ ಕಂಬಗಳಲ್ಲಿ ಸಂಗೀತದ ಸಪ್ತ ಸ್ವರಗಳನ್ನು ನುಡಿಸಿದ ಮಹಾಶಿಲ್ಪಿಗಳ ತವರೂರು
1: ನಮ್ಮ ಕನ್ನಡ ನಾಡು.

ಸಮಯ 10 ಗಂಟೆಯಾಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವಯೋಲಿನ್ ವಾದನ ಕೇಳುವಿರಿ.

ಆಕಾಶವಾಣಿ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ನಾಳೆ ಬೆಳಿಗ್ಗೆ 6:10 ಶುಭೋದಯ ಕರ್ನಾಟಕ, 6:30 ಚಿಂತನ, ಮಾಣಿಕ್ ನೇಳಗಿ ಅವರಿಂದ ಕಲಬುರಗಿ ಕೇಂದ್ರದ ಕೊಡುಗೆ, 6:35 ಹಾಗೂ 6:15 ಕನ್ನಡ ರತ್ನ ಭಂಡಾರ, ಪ್ರಸ್ತುತಿ ಬಿಕೆ ಸುಮತಿ, 6:40 ದೇಶಭಕ್ತಿ ಗೀತೆಯನ್ನ ಕೇಳುವಿರಿ, 6:50 ರೈತರಿಗೆ ಸಲಹೆ, 7:15 ರೇವತಿ ಬಾಗಲ್ ಅವರು ಹಾಡಿರುವ ಭಾವಗೀತೆಗಳನ್ನ ಕೇಳುವಿರಿ. ಏಳು ಗಂಟೆ ನಲವತ್ತೈದು ನಿಮಿಷ ಹಾಗೂ 8:35 ಚಿತ್ರಗೀತೆಗಳು, 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ವಾಣಿ, ವಿಷಯ ಮೊಡವೆ ನಿಯಂತ್ರಣಕ್ಕೆ ಹೋಮಿಯೋಪತಿ ಚಿಕಿತ್ಸೆ, ಭಾಗವಹಿಸುತ್ತಾರೆ ಡಾಕ್ಟರ್ ಪ್ರಸನ್ನ, ಉಪನಿರ್ದೇಶಕರು ಹೋಮಿಯೋಪತಿ ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ. 8:50 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ, 9:30 ರವಿವಾಸರಿ ಅಖಿಲ ಭಾರತೀಯ ಸಂಗೀತ ಸಭಾ ಕಾರ್ಯಕ್ರಮದ

ಮುದ್ರಣ ಜಿ ರಾಘವೇಂದ್ರ ಪ್ರಸಾದ್ ಅವರಿಂದ ವಯೋಲಿನ್ ವಾದನ ಕೇಳುವಿರಿ. 10:30 ಸುನೇಹ ರೇಪಲ್, 11:00 ಸವಿ ನೆನಪು, 12:05 ವನಿತಾ ವಿಹಾರ, ಶ್ರಾವಣದ ಮಹತ್ವ ಈ ಕುರಿತು ಸ್ನೇಹ ಕುಲಕರ್ಣಿ ಅವರಿಂದ ಸೋದಾಹರಣ ಭಾಷಣ, ನಿರ್ವಹಣೆ ಮಾಲಾ ಸಾಮ್ರಾಣಿ. ಧಾರವಾಡ ಕೇಂದ್ರದ ಕೊಡುಗೆ.

12:35ಕ್ಕೆ ಆರೋಗ್ಯ ಸಂಚಿಕೆ. ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ನೇತ್ರದಾನ ಮಹಾದಾನ ಈ ಕುರಿತು ಮಾತನಾಡುತ್ತಾರೆ ಮೈಸೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆಯ ನೇತ್ರ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ನೇತ್ರ ಭಂಡಾರ ಅಧಿಕಾರಿಗಳಾದ ಡಾಕ್ಟರ್ ಶುಭ್ರತಾ ಎಸ್ ಹೆಗಡೆ. ನಂತರ ರಾಷ್ಟೀಯ ಪೌಷ್ಟಿಕ ಸಪ್ತಾಹದ ಮಹತ್ವ ಹಾಗೂ ಪೋಷಕಾಂಶಗಳ ಅಗತ್ಯ ಈ ಕುರಿತು ಕ್ಲಿಯರ್ ಮೆಡಿ ಆಸ್ಪತ್ರೆಯ ಡಯಟೀಷಿಯನ್ ಸಂಗೀತಾ ಡಿ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಮೈಸೂರು ಕೇಂದ್ರದ ಕೊಡುಗೆ 1 ಗಂಟೆಗೆ ಪ್ರಗತಿ ಪಥ. ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನೆ ಕುರಿತು ಅಮರೇಶ್ ಆಶಿಹಾಳ್ ಅವರಿಂದ ಮಾಹಿತಿ ರಾಯಚೂರು ಕೇಂದ್ರದ ಕೊಡುಗೆ. 1:20ಕ್ಕೆ ಚಿತ್ರಗೀತೆಗಳನ್ನು ಕೇಳುವಿರಿ. 2:40ಕ್ಕೆ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಎಸ್ ರಾಧಾಪತಿ. 5:30ಕ್ಕೆ ಗಿರ್ಮಿಟ್ ಕಾರ್ಯಕ್ರಮ. ಆರು:15ಕ್ಕೆ ಕನ್ನಡ ರತ್ನ ಭಂಡಾರ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 6:51ಕ್ಕೆ ಕೃಷಿರಂಗ ಕಾರ್ಯಕ್ರಮ. ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಸುಸ್ಥಿರ ಮೀನುಗಾರಿಕೆ ಈ ಕುರಿತು ಡಾಕ್ಟರ್ ಅಮೋಘ ಕೆಆರ್ ಅವರೊಂದಿಗೆ ಸಂದರ್ಶನ. ನಂತರ ತುರುವೇಕೆರೆ ತಾಲೂಕು ದಬ್ಬೆಘಟ್ಟದ ಕೃಷ್ಣೇಗೌಡ ಮತ್ತು ಸಂಗಡಿಗರಿಂದ ಭಜನೆ ಪದ ಕೇಳುವಿರಿ. 7:45ಕ್ಕೆ ಸಿರಿಗಂಧ. 9:15ಕ್ಕೆ ಬಿಜೆ ಭರತ್ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30ಕ್ಕೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಎಸ್ ಅಭಿಷೇಕ್ ಅವರ ಹಾಡುಗಾರಿಕೆಯನ್ನ ಕೇಳುವಿರಿ. ಇವರಿಗೆ ಪಕ್ಕವಾದ್ಯದಲ್ಲಿ ವಯೋಲಿನ್ ಕಾರ್ತಿಕ್ ಕೌಶಿಕ್ ಹಾಗೂ ಮೃದಂಗ ಸಹಕಾರ ಆರ್ ನರಸಿಂಹನ್. 10:00ಕ್ಕೆ ವನಿತಾ ವಿಹಾರ. ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಗಾನ ನಿಲಯದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ. 10:00ಕ್ಕೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳನ್ನು ಕೇಳುವಿರಿ. ಇದುವರೆಗೆ ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.